ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ಬೆಳಗಿನ ಶುಭೋದಯಗಳು ಹಾಗೂ ಮುಂಜಾನೆಯ ನಮಸ್ಕಾರಗಳು. ಪ್ರಿಯ ಕೇಳುಗರೇ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರು ಜಿಲ್ಲೆಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿರುವ ಏಕೈಕ ಸಮುದಾಯ ರೇಡಿಯೋ ಕೇಂದ್ರ. ಕೇಳುಗರು, ಇಂದು 2026 ಆಗಸ್ಟ್ ತಿಂಗಳ 4ನೇ ತಾರೀಕು. ನಾನು ನಿಮ್ಮ ಬಾನುಲಿ ಗೆಳೆಯ ನಿಂಗರಾಜು. ಬನ್ನಿ, ಈ ದಿನ ನಮ್ಮ ಬಾನುಲಿ ಕೇಂದ್ರದಿಂದ ಏನೆಲ್ಲ ಕಾರ್ಯಕ್ರಮಗಳು ಬಿತ್ತರಗೊಳ್ಳಲಿವೆ ಎಂಬುದರ ಬಗ್ಗೆ ತಿಳಿಯೋಣ. ಬೆಳಗ್ಗೆ 6:54 ಕರುನಾಳು ಬಾಬಳಿಕೆ ಕಾರ್ಯಕ್ರಮ, 7:05 ಪ್ರದೇಶ ಸಮಾಚಾರ, 7:15 ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮ, 7:25 ಜ್ಞಾನಸುಧ ಕಾರ್ಯಕ್ರಮ, 7:35 ವಾರ್ತೆಗಳು, 7:45 ಶುದ್ಧ ಜಲ ಸ್ವಚ್ಛ ನೆಲ ಆರೋಗ್ಯವಾಗಿರಲಿ ಜೀವ ಸಂಕುಲ ಸ್ವಚ್ಛತಾ ಗೀತೆಗಳು, 8:15 ಶುಭಾಶಯ ಕಾರ್ಯಕ್ರಮ, 8:25 ವಿಜ್ಞಾನ ವಿಸ್ಮಯ, 8:35 ಗೀತಾಸುನಾದ ಕಾರ್ಯಕ್ರಮ, 8:45 ಬನ್ನಿ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮ, 9:20 ಸಂಗೀತ ಹರಿಕತೆ ಕಾರ್ಯಕ್ರಮ, 10:20 ಸಾಮಾಜಿಕ ಸವಲತ್ತು ಕಾರ್ಯಕ್ರಮ, 11:00 ಭಾವಸಿಂಚನ ಕಾರ್ಯಕ್ರಮ, 11:30 ಹಾಡುವಾಸೆ ಕಾರ್ಯಕ್ರಮ ಹಾಗೂ 11:40 ಈ ದಿನದ ವಿಶೇಷ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಕೆಳಗರಿ, ಎಲ್ಲಾ ಕಾರ್ಯಕ್ರಮಗಳು ನಿಮ್ಮ ನೆಚ್ಚಿನ ಹಾಗೂ ಮೈಸೂರು ಜಿಲ್ಲೆಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಕೂರಿನಿಂದ ಪ್ರಸಾರವಾಗುತ್ತಿದೆ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು.

ಇದು ಬೇಂದ್ರೆ ಅವರ ಬಗ್ಗೆ ಕೇಳಿದಂತ ಒಂದು ಸುಂದರ ಪ್ರಸಂಗ. ಇದನ್ನ ಅನಂತಮೂರ್ತಿಯವರು ನನಗೆ ಹೇಳಿದ್ರು. ಒಂದ್ ಬಾರಿ ಜರ್ಮನ್ ಭಾಷಾಶಾಸ್ತ್ರದ ಅಧ್ಯಾಪಕರು ಭಾರತಕ್ಕೆ ಬಂದ್ರಂತೆ. ಅವ್ರು ಬೇರೆ ಬೇರೆ ಕಡೆ ಭಾಷಣ ಕೊಟ್ಟು ವಿಶ್ವವಿದ್ಯಾಲಯಗಳಲ್ಲಿ, ಕೊನೆಗೆ ಬೆಂಗಳೂರಿಗೆ ಬಂದರು. ಬಂದು ಅವರಿಗೆ ಅರವಿಂದರ ಸಾಹಿತ್ಯ ಅರ್ಥ ಮಾಡ್ಕೋಬೇಕು ಅಂತ ಪ್ರಯತ್ನ ಮಾಡ್ಕೋತಾ ಇದ್ರು. ಶ್ರೀ ಅರವಿಂದರ ದರ್ಶನ ಸುಲಭ ಅಲ್ಲ, ಅದು ಅರ್ಥ ಮಾಡ್ಕೊಳ್ಬೇಕಾದ್ರೆ ಭಾರತೀಯ ಅಧ್ಯಾತ್ಮದ ಪರಿಭಾಷೆಯನ್ನ, ಯೋಗದ ಪರಿಭಾಷೆಯನ್ನ ಸ್ವಲ್ಪ ಆದರೂ ತಿಳ್ಕೊಂಡಿರ್ಬೇಕು. ಅವರಿಗೆ ಇದರ ಆಳ ಇಲ್ಲ. ಅವ್ರು ಅನಂತಮೂರ್ತಿಯವರು ಕೇಳಿದ್ರಂತೆ, ನಮ್ಮ ಭಾರತದಲ್ಲಿ ಅರವಿಂದರ ದರ್ಶನ ಚೆನ್ನಾಗಿ ತಿಳ್ಕೊಂಡವ್ರು ಯಾರಾದರೂ ಇದ್ದಾರಾ, ತಿಳಿಸಿ ಸ್ವಲ್ಪ. ನಾನು ಅವ್ರ ಬಳಿಗೆ ಹೋಗಿ ಅಧ್ಯಾತ್ಮರ ಆಧ್ಯಾತ್ಮಿಕ ನೆಲೆಗಳನ್ನು ಸ್ವಲ್ಪ ತಿಳ್ಕೋಬೇಕಂತಿದ್ದೀನಿ, ಮತ್ತು ಆ ವ್ಯಕ್ತಿ ಸ್ವಲ್ಪ ಸಾಹಿತ್ಯದಲ್ಲೂ ಅರವಿಂದರನ್ನ ಅರಿತಿದ್ರೆ ಇನ್ನೂ ಒಳ್ಳೆಯದು, ಎರಡನ್ನೂ ತಿಳ್ಕೊಳ್ಳೋಕೆ ಅನುಕೂಲ ಆಗ್ತದೆ ಅಂತ ಹೇಳಿದ್ರಂತೆ. ಆಗ ಅನಂತಮೂರ್ತಿಯವರು ಹೇಳಿದ್ರಂತೆ, ಎರಡರಲ್ಲೂ ಗಟ್ಟಿಗಿರಬೇಕು ನಿಮಗೆ, ಅರವಿಂದರು ಮತ್ತು ಸಾಹಿತ್ಯ ಬೇಕು ಅಂದರೆ ಬೇಂದ್ರೇನೆ ಸರಿಯಪ್ಪ ನಿಮಗೆ. ಯಾಕಂದರೆ ಅರವಿಂದರು ಬೇಂದ್ರೆಯವರಿಗೆ ಆಧ್ಯಾತ್ಮಿಕ ಗುರುಗಳು, ಅವರ ಚಿಂತನೆಯನ್ನು ಚೆನ್ನಾಗಿ ಅರಗಿಸ್ಕೊಂಡ್ಬಿಟ್ಟಿದ್ದಾರೆ ಅವರು. ಅದು ಅಲ್ಲದೆ ಬೇಂದ್ರೆ ಜಗದ ಕವಿ, ಮಾಂತ್ರಿಕ ಮತ್ತು ಜ್ಞಾನಪೀಠ ಪ್ರಶಸ್ತಿ ವಿಜೇತ ಅಂತೆಲ್ಲ ಅವನು ವರ್ಣಿಸಿ ಕಳಿಸಿದ್ರಂತೆ. ಈ ಜರ್ಮನಿ ವಿದ್ವಾಂಸರು ಬೇಂದ್ರೆಯವರಿಗೆ ಸಂಪರ್ಕ ಮಾಡಿ ಪರವಾನಿಗೆ ತಗೊಂಡು ಧಾರವಾಡಕ್ಕೆ ಹೋದರು. ಬೇಂದ್ರೆಯವ್ರನ್ನ ಕಾಣೋದು ಅಂದರೆ ಶಬ್ದ ಬ್ರಹ್ಮನ ಕಾರ್ಯಾಲಯದಲ್ಲಿ ಹೋದ ಹಾಗೆ, ಹೊರಗೆ ಬರೋಕ್ಕೆ ಸಾಧ್ಯ ಇದೆಯಾ ಬೇಗ? 8-10 ದಿವಸ ವಿದ್ವಾಂಸರು ಬೇಂದ್ರೆಯವ್ರ ಜೊತೆಗೆ ಇದ್ಬಿಟ್ರಂತೆ. ದಿನಗಟ್ಟಲೆ ಸಾಯಂಕಾಲ ರಾತ್ರಿವರೆಗೂ ಬರೀ ಅರವಿಂದರ ಬಗ್ಗೆ ಚರ್ಚೆ, ಆ ವಿಷಯ ಈ ವಿಷಯ ಸಂಗ್ರಹ ಮಾಡಿಕೊಂಡ್ರು, ಮನನ ಮಾಡಿಕೊಂಡ್ರು, ನೋಟ್ಸ್ ಮಾಡಿಕೊಂಡ್ರು. ಬೇಂದ್ರೆ ಅವರಿಗೆ ಅರವಿಂದರ ಬಗ್ಗೆ ಇರುವಂತಹ ಗೌರವ

ಸಜ್ಜತೆಯನ್ನು ಕಂಡು ಆಶ್ಚರ್ಯ ಆಗಿ ಹೋಯ್ತಂತೆ. ಆ ಬೇಂದ್ರವ್ರು ಏನ್ ಮಾಡ್ತಿದ್ರು ಗೊತ್ತಾ, ತಮ್ಮ ಪೂಜೆ ಮನೆಯಲ್ಲಿ ಅರವಿಂದ್ರದ ಫೋಟೋ ಇದೆ, ದೇವರಿಗೆ ಮಂಗಳಾರತಿ ಮಾಡುವಾಗ ಅದಕ್ಕೂ ಮಾಡ್ತಿದ್ರಂತೆ. ನಿಮ್ ಕಣ್ಮುಂದೆ ಚಿತ್ರ ಬರ್ಬೇಕದು, ಅರವಿಂದ್ರ ಫೋಟೋಕ್ಕೆ ಆರತಿ ಮಾಡ್ತಾರಂದ್ರೆ ದೇವರು ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಅವ್ರನ್ನ. ಹಾಗೆ ಮಹಾಕವಿ ಆದಂತ ಬೇಂದ್ರೆ ಅರವಿಂದ್ರನ ದೇವ್ರಂತ ಪೂಜೆ ಮಾಡ್ತಾರಲ್ಲ ಅಂತ ಆಶ್ಚರ್ಯ ಆಯ್ತು. ಮುಂದೆ ಹೊರಡೋ ದಿವಸ ಬಂತು. ಬೀಳ್ಕೊಡೋ ಸಮಯ ಬಂದಾಗ ಈ ಜರ್ಮನ್ ಪಂಡಿತರು ಕುತೂಹಲಕ್ಕೋ ತಮಾಷೆಗೋ ಕಾಲು ಎಳೆಯೋದಕ್ಕೋ ಗೊತ್ತಿಲ್ಲ, ಅದನ್ನ ಕೇಳ್ಕೊಂಡೆ ಬಿಡಬೇಕು ಅಂತ ಪ್ರಶ್ನೆ ಕೇಳಿದ್ರಂತೆ ಬೇಂದ್ರೆಯವ್ರನ್ನ. ಬೇಂದ್ರೆಯವರೇ, ನಿಮ್ಮನ್ನು ನೋಡಿದ್ದೀನಿ ನಾನು, ದಿನಾಲು ಅರವಿಂದ್ರನ್ನ ದೇವರು ಅಂತ ಪೂಜೆ ಮಾಡ್ತೀರಪ್ಪ ನೀವು. ಸರಿ, ನೀವು ಒಬ್ಬ ಕವಿ, ಅರವಿಂದ್ರು ಒಬ್ಬ ಕವಿನೇ ತಾನೆ? ಆಸ್ ಎ ಪೋಯಿಟ್ ಹೂ ಈಸ್ ಗ್ರೇಟರ್, ಅರವಿಂದೋ ಆರ್ ಬೇಂದ್ರೆ ಅಂದ್ರಂತೆ. ತಿಳ್ಕೊಳ್ಳಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿದೆ ಇದು. ಅರವಿಂದವರನ್ನ ದೇವರು ಅಂತ ಪೂಜೆ ಮಾಡ್ತಾರೆ, ಆರತಿ ಮಾಡ್ತಾರೆ ಬೇಂದ್ರೆಯವರು. ಅವ್ರಿಗೆ ಇವ್ರು ಕೇಳಿದ್ದು, ಕವಿಯಾಗಿ ಯಾರು ದೊಡ್ಡವರು, ಬೇಂದ್ರೆ ದೊಡ್ಡವರು ಅರವಿಂದ ದೊಡ್ಡವರು ಅಂತ. ಬೇಂದ್ರೆ ಸ್ವಭಾವ ಗೊತ್ತು ನಿಮಗೆ, ಒಂದು ಕ್ಷಣ ಕೂಡ ತಡಬಡಿಸ್ಲಿಲ್ಲಂತೆ. ತಕ್ಷಣ ಹೇಳಿದ್ರಂತೆ, ನೋಡಿ ದಾರ್ಶನಿಕನಾಗಿ ಅರವಿಂದೋ ನನ್ನ ಗುರುಗಳು, ನನ್ನ ದೇವರು, ಆದ್ರೆ ಕವಿಯಾಗಿ ಬೇಂದ್ರೆ ಅರವಿಂದೋಕ್ಕಿಂತ ದೊಡ್ಡವನು ಅಂತ ಹೇಳಿದ್ರಂತೆ. ಈ ಭಾಷ್ಯದ ಮಾತು ಅನಿಸ್ಬೇಕು, ಜರ್ಮನ್ ವಿದ್ವಾಂಸ ಬೆರಗಾಗಿ ನಿಂತಂತೆ. ಅರವಿಂದ್ರನ್ನ ಆಧ್ಯಾತ್ಮಿಕ ಗುರು ಅಂದು ಭಾವಿಸಿದಂತಹ ಬೇಂದ್ರೆಯವರು ಕವಿಯಾಗಿ ತಾನು ಅರವಿಂದಕ್ಕಿಂತ ದೊಡ್ಡವನು ಅಂತ. ಇದು ಅಹಂಕಾರದ ಮಾತಲ್ಲ, ಸತ್ಯ ಕೂಡ. ಬೇಂದ್ರೆ ಹೇಳ್ತಾರೆ, ಅರವಿಂದ ಸಾಹಿತ್ಯ ಅರ್ಥ ಆಗಿರೋದು ಕೆಲವು 1% ಮಂದಿಗೆ, ದೊಡ್ಡ ದೊಡ್ಡವರಿಗೆ ಮಾತ್ರ. ಅದು ನನ್ನ ಕವನ ಇನ್ನೂ ಯಾಕೆ ಬರಲಿಲ್ಲವ, ಹುಬ್ಬಳ್ಳಿಯವ ಹಳ್ಳಿ ಹುಡುಗರು ಕೂಡ ಹಾಡ್ತಾರೆ, ಎಲ್ರಿಗೂ ಮುಟ್ಟಿದಂಥದ್ದು, ಆದ್ರೆ ಕವಿಯಾಗಿ ನಾನು ದೊಡ್ಡವನು ಅಂತ ಹೇಳ್ಕೊಂಡ್ರಂತೆ. ಇದನ್ನು ದಯವಿಟ್ಟು ಗಮನ ಇಡಬೇಕು ಸ್ನೇಹಿತರೆ. ಸಾಮಾನ್ಯವಾಗಿ ನಾವು ಯಾರನ್ನಾದರೂ ಮೆಚ್ಕೊಂಡ್ರೆ ಅವ್ರು ಮಾಡಿದ್ದೆಲ್ಲವನ್ನು ಮೆಚ್ಕೊಂಡ್ಬಿಡ್ತೇವೆ, ಭಾಗಶಃ ಕುರುಡಾಗಿ ಹೋಗ್ಬಿಡ್ತೇವೆ, ವೈಚಾರಿಕ ಚಿಂತನೆ ಮಾಡೋದನ್ನು ನಿಲ್ಲಿಸ್ಕೊಂಡ್ಬಿಡ್ತೇವೆ, ಭಾವಾವೇಶದಿಂದ ಅವ್ರು ಹೇಳಿದ್ದನ್ನೆಲ್ಲ ಸರಿ ಅಂತ ಒಪ್ಕೋತೀವಿ. ದಯವಿಟ್ಟು ಹಾಗೆ ಮಾಡಬಾರ್ದು. ಒಬ್ಬರು ದೊಡ್ಡವರು ಮಾತು ಹೇಳಿದರು ಅಂದರೆ ಅದು ಒಳ್ಳೆಯದು, ಅದರನ್ನು ಪರೀಕ್ಷಾರ್ಹವಾದಂಥ ಮಾತು, ಯಾರು ಹೇಳಿದ್ರು ಪರೀಕ್ಷೆ ಮಾಡಲೇಬೇಕು ಅದನ್ನು. ಬೇಂದ್ರೆಯವರ ಮಾತು ಭಾವನೆಯನ್ನು ವೈಚಾರಿಕತೆಯನ್ನು ಬೇರ್ಪಡಿಸಿದ್ದು ಸ್ಪಷ್ಟವಾಗಿ ಕಾಣಿಸ್ತದೆ. ಭಾವನೆ ಬೇರೆ, ಅರವಿಂದೋ ನನ್ನ ದೇವರು, ಯಾವಾಗ ಆಧ್ಯಾತ್ಮಿಕವಾಗಿ ನೋಡಿದಾಗ, ಅದ್ರ ಕವಿಯಾಗಿ ನೋಡಿದಾಗ ನಾನು ದೊಡ್ಡವನು ಅಂತ ಹೇಳೋದು. ಈಗ ವೈಚಾರಿಕತೆಯನ್ನು ಭಾವನೆಯಿಂದ ಬೇರ್ಪಡಿಸೋದಿದೆಯಲ್ಲ, ಇದು ಜೀವನವನ್ನು ಸರಿಯಾಗಿ ನಡೆಸುವಂಥ ದಾರಿ. ನಾವು ಎಷ್ಟೋ ಸಲ ಭಾವನಾತ್ಮಕ ತೀರ್ಮಾನ ತಗೊಂಡ್ಬಿಡ್ತೇವೆ, ವೈಚಾರಿಕತೆ ಇರೋಲ್ಲ, ತುಂಬ ವಿಚಾರವಂತರಾಗಿರ್ತೇವೆ, ಭಾವನೆಯನ್ನು ಮರೆತು ಹೋಗ್ತೇವೆ. ಎರಡನ್ನೂ ಬೇರ್ಪಡಿಸಿದಾಗ ಮಾತ್ರ ನಮ್ಮ ನಡೆ ನುಡಿ ತುಂಬ ಚೆನ್ನಾಗಾಗ್ತದೆ.

0: ಸುಷ್ಮಾ, ಇವತ್ತಿಂದ ನೀನು ಇಲ್ಲಿ ಕೆಲಸ ಮಾಡೋ ಅಗತ್ಯ ಇಲ್ಲ.
1: ಸರ್, ಅಂದ್ರೆ ನನ್ನ ಈಗಷ್ಟೇ ಹುಟ್ಟಿದ ಮಗು.
0: ಅದಕ್ಕೆ ಇನ್ನು ನೀನು ಎಲ್ಲಿ ಆರಾಮಾಗಿ ನಿನ್ನ ಪುಟ್ಟ ಮಗಳಿಗೆ ಹಾಲುಣಿಸೋಕೆ ಆಗತ್ತ.
2: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ನೂತನ ಸಚಿವರಿಂದ ಜಿಲ್ಲೆಗಳ ಅತಿವೃಷ್ಟಿ ಅನಾವೃಷ್ಟಿ ಪರಿಶೀಲನೆ. ಶೀಘ್ರ ಸರ್ಕಾರಕ್ಕೆ ಹಾನಿಯ ಸಮಗ್ರ ವಸ್ತುನಿಷ್ಠ ವರದಿ ಸಲ್ಲಿಕೆ. ಭಾರತ್ ಜೋಡೋ ಯುವ ಸಂಘಗಳ ಆನ್ಲೈನ್ ನೋಂದಣಿ ಪ್ರಕ್ರಿಯೆಗೆ ನಾಡಿದ್ದು 6ನೇ ತಾರೀಕು ರಾಜ್ಯಾದ್ಯಂತ ಚಾಲನೆ. ಪತ್ರಿಕಾ ಛಾಯಾಗ್ರಾಹಕರ ರಾಷ್ಟ್ರಮಟ್ಟದ ಛಾಯಾಚಿತ್ರ ಸ್ಪರ್ಧೆ ಫೋಕಸ್ ಆನ್ ನ್ಯೂಸ್ ಬೆಂಗಳೂರಿನಲ್ಲಿ ಯಶಸ್ವಿ ಸಂಪನ್ನ. ವಿಕಸಿತ ಭಾರತಕ್ಕಾಗಿ ನಶೆಮುಕ್ತ ಯುವಜನತೆ, ಹಲವು ಸ್ಪರ್ಧೆಗಳ ಮೂಲಕ ಯುವಜನ ಜಾಗೃತಿ ಕಾರ್ಯಕ್ರಮ. ಈಗ ವಾರ್ತೆಗಳ ವಿವರ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ಸಚಿವ ಸಂಪುಟದ ನೂತನ ಸಚಿವರಾಗಿ ಸಂತೋಷ್ ಲಾಡ್, ಶಿವರಾಜ ತಂಗಡಗಿ, ಜಮೀರ್ ಅಹಮದ್ ಖಾನ್, ರಿಜ್ವಾನ್ ಅರ್ಷದ್, ಮಧು ಬಂಗಾರಪ್ಪ, ಎಸ್ಎಸ್ ಮಲ್ಲಿಕಾರ್ಜುನ್, ಲಕ್ಷ್ಮಣ್ ಸಬದಿ ಸೇರಿದಂತೆ ಒಟ್ಟು 19 ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ನೂತನ ಸಚಿವರಿಗೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಬೆಂಗಳೂರಿನ ಲೋಕಭವನದಲ್ಲಿ ಪ್ರಮಾಣ ವಚನ ಬೋಧಿಸಿದರು. ವಿಧಾನಸಭೆ ನೂತನ ಸಭಾಧ್ಯಕ್ಷರಾಗಿ ರೋಣ ಶಾಸಕ ಜಿಎಸ್ ಪಾಟೀಲ್, ಉಪ ಸಭಾಧ್ಯಕ್ಷರಾಗಿ ವಿರಾಜಪೇಟೆ ಶಾಸಕ ಎಎಸ್ ಪೊನ್ನಣ್ಣ ಆಯ್ಕೆಯಾಗಿದ್ದಾರೆ. ಬಳಿಕ ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ಸಚಿವ ಸಂಪುಟ ಸಭೆ ನಡೆಯಿತು. ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಸಭೆಯ ವಿವರ ಹಂಚಿಕೊಂಡಿರುವ ಡಿಕೆ ಶಿವಕುಮಾರ್, ನೂತನ ಸಚಿವರು ಕೂಡಲೇ ತಮ್ಮ ಜಿಲ್ಲೆಗಳಿಗೆ ತೆರಳಿ ಅತಿವೃಷ್ಟಿ ಅನಾವೃಷ್ಟಿ ಪರಿಶೀಲಿಸಿ ಕಂದಾಯ ಖಾತೆ ಸಚಿವರಿಗೆ ಸಮಗ್ರ ವರದಿ ನೀಡುವಂತೆ ಸೂಚಿಸಿದ್ದಾಗಿ ತಿಳಿಸಿದ್ದಾರೆ. ಕಲಬುರಗಿ, ಬೆಳಗಾವಿ ಹಾಗೂ ಚಿತ್ರದುರ್ಗ ವಿಭಾಗದಲ್ಲಿ ನೆರೆ ಬರ ಪರಿಶೀಲನಾ ಸಭೆ ನಡೆದಿದೆ. ಮೈಸೂರು ವಿಭಾಗದ ಸಭೆ ಸದ್ಯದಲ್ಲೇ ನಡೆಯಲಿದೆ. ಕುಡಿಯುವ ನೀರಿನ ಪೂರೈಕೆಗಾಗಿ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ 1 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ.

0: ಮಾಡಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಕೊಪ್ಪಳ ಜಿಲ್ಲೆಯಲ್ಲಿ ಮಳೆ ಕೊರತೆ ಹಿನ್ನೆಲೆ ರೈತರು ಸಂಕಷ್ಟದಲ್ಲಿದ್ದಾರೆ. ಸೂಕ್ತ ಬೆಳೆ ಪರಿಹಾರ ಹಾಗೂ ಜಿಲ್ಲೆಯನ್ನು ಬರಪೀಡಿತ ಎಂದು ಘೋಷಿಸಲು ಆಗ್ರಹಿಸಿ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಜಿಲ್ಲಾಡಳಿತ ಭವನದ ಮುಂದೆ ಅಹೋರಾತ್ರಿ ಧರಣಿ ನಡೆಸಿದರು. ವಿಧಾನಸಭೆಯಲ್ಲಿ ವಿಪಕ್ಷದ ಮುಖ್ಯ ಸಚೇತಕ ಹಾಗೂ ಕುಷ್ಟಗಿ ಶಾಸಕ ದೊಡ್ಡನಗೌಡ ಪಾಟೀಲ್ ಹಾಗೂ ಕೊಪ್ಪಳ ಜಿಲ್ಲೆ ಬಿಜೆಪಿ ಅಧ್ಯಕ್ಷ ನವೀನ್ ಕುಮಾರ್ ಗುಳಗಣ್ಣವರ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ದೊಡ್ಡನಗೌಡ ಪಾಟೀಲ್,
1: ಬರಗಾಲದ ಪರಿಸ್ಥಿತಿಯಲ್ಲಿ ಮಳೆ ಇಲ್ಲ, ರೈತ ಬಹಳ ಸಂಕಷ್ಟದಲ್ಲಿದ್ದಾನೆ. ಕುಡಿಯೋದಕ್ಕೆ ನೀರಿಲ್ಲ, ಜಾನುವಾರುಗಳಿಗೆ ಜನರಿಗಿಲ್ಲ, ದುಡಿಯೋದಕ್ಕೆ ಜಿರಾಮ್ಜಿಯನ್ನು ಅದನ್ನು ಕೂಡ ಮಾಡಿಲ್ಲ. ಬರ ಜಿಲ್ಲೆ ಅಂತ ಘೋಷಣೆ ಮಾಡಬೇಕು, ತ್ವರಿತವಾಗಿ ಕಾಮಗಾರಿ ಪ್ರಾರಂಭ ಆಗಬೇಕು, ಗೋಶಾಲೆಗಳು ಪ್ರಾರಂಭ ಆಗಬೇಕು, ಕುಡಿಯುವ ನೀರಿನ ವ್ಯವಸ್ಥೆ ಸರಿಯಾಗಬೇಕು, ಅಧಿಕಾರಿಗಳು ಪ್ರತಿ ತಾಲೂಕಿಗೆ ಭೇಟಿ ಕೊಡ್ತಕ್ಕಂಥದ್ದಾಗಬೇಕು. ಮಳೆ ಆಯಿತು, ಬೆಳೆ ಬಿತ್ತಿದ್ವಿ, ಈಗ ಸಂಕಷ್ಟ ಸಿಲುಕಿದ್ದಾರೆ. ಅವ್ರಿಗೆ 50,000 ರೂಪಾಯಿ ಕನಿಷ್ಠ ಒಂದು ಎಕರೆಗೆ ಪರಿಹಾರ ಕೊಡಬೇಕು.
0: ಗದಗ ಜಿಲ್ಲೆಯ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ಕೇಂದ್ರ ಪುರಸ್ಕೃತ ವಿಕಸಿತ ಭಾರತ ಗ್ರಾಮೀಣ ಉದ್ಯೋಗ ಖಾತ್ರಿ ಹಾಗೂ ಜೀವನೋಪಾಯ ಮಿಷನ್ ವಿಬಿ ಜಿರಾಮ್ಜಿ ಅಡಿ ಕೂಲಿಕಾರರಿಗೆ ವರ್ಷಕ್ಕೆ 125 ದಿನಗಳ ಉದ್ಯೋಗ ಕಲ್ಪಿಸಲಾಗುತ್ತಿದೆ ಎಂದು ಜಿಲ್ಲಾ ಪಂಚಾಯತ್

0: ಸ್ಥಾನ ಪುನಃಸ್ಥಾಪಿತವಾಗಿದೆ ಎಂದು ವಿಧಾನಸಭೆಯ ಕಾರ್ಯದರ್ಶಿ ಎಂಕೆ ವಿಶಾಲಾಕ್ಷಿ ಅಧಿಸೂಚನೆಯಲ್ಲಿ ತಿಳಿಸಿದ್ದಾರೆ. ಮೇ 2, 2026 ಹೊರಡಿಸಲಾಗಿದ್ದ ಶಾಸಕತ್ವ ಅನರ್ಹತೆ ಆದೇಶ ಹಿಂಪಡೆಯಲಾಗಿದೆ. ಭಾರತ್ ಜೋಡೋ ಯುವ ಸಂಘಗಳಲ್ಲಿ ಕನಿಷ್ಠ 16 ಗರಿಷ್ಠ 35 ವರ್ಷದೊಳಗಿನ ಯುವಕ ಯುವತಿಯರು ಸದಸ್ಯರಾಗಬಹುದು. ನಾಡಿದ್ದು 6ನೇ ತಾರೀಖಿನಿಂದ BJYS ವೆಬ್ಸೈಟ್ನಲ್ಲಿ ನೋಂದಣಿ ಪ್ರಕ್ರಿಯೆ ಆರಂಭವಾಗಲಿದೆ ಎಂದು ಉಡುಪಿ ಜಿಲ್ಲಾಧಿಕಾರಿ ಟಿಕೆ ಸ್ವರೂಪ ತಿಳಿಸಿದ್ದಾರೆ. ಭಾರತ್ ಜೋಡೋ ಯುವ ಸಂಘಗಳಲ್ಲಿ 100 ಸದಸ್ಯರಿಗೆ ಅವಕಾಶವಿದೆ ಎಂದರು. ಬಾಗಲಕೋಟೆ ಜಿಲ್ಲೆಯಲ್ಲಿ ಒಟ್ಟು 196 ಗ್ರಾಮ ಪಂಚಾಯಿತಿಗಳಿದ್ದು 196 ಭಾರತ್ ಜೋಡೋ ಸಂಘಗಳು ಸ್ಥಾಪನೆಯಾಗಲಿವೆ ಎಂದು ಜಿಲ್ಲಾಧಿಕಾರಿ ಸಂಗಪ್ಪ ತಿಳಿಸಿದ್ದಾರೆ. ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ 4,000 ಜನಸಂಖ್ಯೆಗೆ ಒಂದು ಭಾರತ್ ಜೋಡೋ ಸಂಘದಂತೆ 296 ಸಂಘಗಳನ್ನು ಸ್ಥಾಪಿಸುವ ಗುರಿ ಹೊಂದಲಾಗಿದೆ ಎಂದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಅಸೋಸಿಯೇಟೆಡ್ ಪ್ರೆಸ್ ಸುದ್ದಿ ಸಂಸ್ಥೆಯ ಹಿರಿಯ ಛಾಯಾಚಿತ್ರ ಸಂಪಾದಕ ಎಜಾಜ್ ರಾಹಿ ನಿರ್ಣಾಯಕರಾಗಿದ್ದ 2ನೇ ಆವೃತ್ತಿಯ ಫೋಕಸ್ ಆನ್ ನ್ಯೂಸ್ ಪತ್ರಿಕಾ ಛಾಯಾಗ್ರಾಹಕರ ರಾಷ್ಟ್ರಮಟ್ಟದ ಛಾಯಾಚಿತ್ರ ಸ್ಪರ್ಧೆಯಲ್ಲಿ ಕೇರಳದ ಬಿನುರಾಜ್ ಪ್ರಥಮ, ಮುಂಬಯಿಯ ಕುನಾಲ್ ಪಾಟೀಲ್ ದ್ವಿತೀಯ ಹಾಗೂ ತೆಲಂಗಾಣದ ವೀರಗೋಣಿ ರಜನಿಕಾಂತ್ ತೃತೀಯ ಸ್ಥಾನ ಪಡೆದಿದ್ದಾರೆ. ಬೆಂಗಳೂರಿನ ಕರ್ನಾಟಕ ಚಿತ್ರಕಲಾ ಪರಿಷತ್ತಿನಲ್ಲಿ ಕ್ಯಾಮೆರಾ ಹಾಗೂ ಸುದ್ದಿ ಛಾಯಾಚಿತ್ರಗಳ ಅಪರೂಪದ ಪ್ರದರ್ಶನಿಯನ್ನು ಕರ್ನಾಟಕ ಮಾಧ್ಯಮ ಅಕಾಡೆಮಿ ಸಹಯೋಗದಲ್ಲಿ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಆಯೋಜಿಸಿತ್ತು. ವಾರ್ತಾ ಇಲಾಖೆ ಕಾರ್ಯದರ್ಶಿ ಜೆ ಮಂಜುನಾಥ್, ಮಾಧ್ಯಮ ಅಕಾಡೆಮಿ ಅಧ್ಯಕ್ಷರಾದ ಆಯೇಷಾ ಖಾನಂ ಸೇರಿದಂತೆ ಹಿರಿಯ ಛಾಯಾಗ್ರಾಹಕರು ಪಾಲ್ಗೊಂಡಿದ್ದರು. ದೇಶದ ನಾನಾ ಭಾಗಗಳಿಂದ 222 ಹೆಚ್ಚು ಛಾಯಾಚಿತ್ರಗಳನ್ನು ಪ್ರದರ್ಶಿಸಲಾಯಿತು. ವಿಕಸಿತ ಭಾರತಕ್ಕಾಗಿ ನಶೆಮುಕ್ತ ಯುವಜನತೆ ಅಭಿಯಾನದಡಿ ಬಾಗಲಕೋಟೆ ಜಿಲ್ಲಾ ಮಟ್ಟದ ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ಬಸವೇಶ್ವರ ಪದವಿ ಪೂರ್ವ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ಉತ್ತಮ ಸಾಧನೆಗೈದು ರಾಜ್ಯಮಟ್ಟದ ಸ್ಪರ್ಧೆಗಳಿಗೆ ಆಯ್ಕೆಯಾಗಿದ್ದಾರೆ. ಮೈ ಭಾರತ್ ಹಾಗೂ ಚಿತ್ರದುರ್ಗ ಜಿಲ್ಲಾ ಯುವ ಕೇಂದ್ರದ ವತಿಯಿಂದ ನಾಳೆ ಡಾನ್ ಬಾಸ್ಕೋ ಮಹಾವಿದ್ಯಾಲಯದಲ್ಲಿ ವಿಕಸಿತ ಭಾರತಕ್ಕಾಗಿ ನಶೆಮುಕ್ತ ಯುವಜನತೆ ಜಿಲ್ಲಾ ಮಟ್ಟದ ಸ್ಪರ್ಧೆಗಳು ನಡೆಯಲಿವೆ ಎಂದು ಜಿಲ್ಲಾ ಯುವಜನ ಅಧಿಕಾರಿ ಧನಂಜಯ್ ಜಗತಾಪ್ ತಿಳಿಸಿದ್ದಾರೆ. ಹುಬ್ಬಳ್ಳಿ ಧಾರವಾಡ ರೋಟರಿ ಕ್ಲಬ್ ಹಾಗೂ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಸಹಯೋಗದಲ್ಲಿ 9ನೇ ತಾರೀಖು ವಿಕಸಿತ ಭಾರತ ನಶೆಮುಕ್ತ ಯುವಜನತೆ ಯುವಜನ ಜಾಗೃತಿ ಜಾಥಾ ಆಯೋಜಿಸಲಾಗಿದೆ ಎಂದು ಧಾರವಾಡ ರೋಟರಿ ಕ್ಲಬ್ ಸೆಂಟ್ರಲ್ ಅಧ್ಯಕ್ಷೆ ಶರಯು ಮಿಶ್ರಾ ನಾಯಕ್ ತಿಳಿಸಿದ್ದಾರೆ. ಹುಬ್ಬಳ್ಳಿಯ ಕೆಎಲ್ಇ ಟೆಕ್ ವಿಶ್ವವಿದ್ಯಾಲಯದ ಬಿವಿ ಭೂಮರೆಡ್ಡಿ ತಾಂತ್ರಿಕ ಮತ್ತು ಅಭಿಯಾಂತ್ರಿಕ ಮಹಾವಿದ್ಯಾಲಯದ ಆವರಣದಿಂದ ಅಂದು ಬೆಳಗ್ಗೆ 7 ಆರಂಭವಾಗುವ ಯುವಜನ ಜಾಗೃತಿ ಜಾಥಾ ತೋಳನಕೆರೆವರೆಗೆ ಸಾಗಲಿದೆ. ಸುಮಾರು 10,000 ವಿದ್ಯಾರ್ಥಿಗಳು ಪಾಲ್ಗೊಳ್ಳಲಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ಹುಲಿಕೆರೆ ಗ್ರಾಮದ ಪ್ರಯೋಗಶೀಲ ಕೃಷಿಕ ವಿಶ್ವೇಶ್ವರ ಸಜ್ಜನ್ ತಮ್ಮ 3 ಮಳೆಯಾಶ್ರಿತ ಜಮೀನಿನಲ್ಲಿ ಬಳುವಲ ಹಣ್ಣಿನ ಕೃಷಿ ಕೈಗೊಂಡು ನೈಸರ್ಗಿಕ ಕೃಷಿ ಮೂಲಕ ಇತರ ರೈತರಿಗೆ ಮಾದರಿಯಾಗಿದ್ದಾರೆ. ಜೀವನವನ ಫಾರ್ಮ್ ಬರದಲ್ಲೂ ಆಹಾರ ಭದ್ರತೆಗೆ ಮಾದರಿ ತೋಟವಾಗಿದೆ. ಪ್ರದೇಶ ಸಮಾಚಾರಕ್ಕಾಗಿ ವಿಶ್ವೇಶ್ವರ ಸಜ್ಜನ್ ಬಳುವಲ ಹಣ್ಣಿನ ಔಷಧೀಯ ಮಹತ್ವದ ಬಗ್ಗೆ ಮಾಹಿತಿ ನೀಡಿದ್ದಾರೆ.
4: ಬೇಲ ನಾನು ಆಯ್ಕೆ ಮಾಡ್ಕೊಂಡಿರ್ತಕ್ಕಂತ ಬೆಳೆಗಳಲ್ಲಿ ಒಂದು ಅದ್ಭುತ ಔಷಧಿಗಳ ಭಂಡಾರ ಬೇಲ. ಈ ಕಪಿತ್ತ ಜಂಬು ಫಲಸಾರ ಭಕ್ಷಿತಂ ಅಂತ ಮಂತ್ರ ಹೇಳ್ತೀವಿ. ಕಪಿತ್ತ ಅಂದ್ರೆ ಬೇಲನೆ. ಇದರಲ್ಲಿ ಇರ್ತಕ್ಕಂಥ ಪೆಕ್ಟಿನ್ ಹೃದಯ ರಕ್ತನಾಳ ಶುದ್ಧಿ ಮಾಡುತ್ತೆ. ರೈಬೋಫ್ಲಿಮಿನ್ B2 ವಿಟಮಿನ್ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತೆ. ತಂಪು ಕಾರಕ, ನಂಜುಹಾರ, ಪಿತ್ತಹಾರ. ರಾಮನವಮಿಯಲ್ಲಿ ಬೇಲದ ಹಣ್ಣಿನ ಪಾನಕ ಅಂತೀವಿ. ಶಿವರಾತ್ರಿಯಲ್ಲಿ ಬೇಲದ ಹಣ್ಣು ಅಭಿಷೇಕಕ್ಕೆ ಬೇಕು ಅಂತೀವಿ. ವಡಚಿ ವೀರಭದ್ರ ಸ್ವಾಮಿಯ ಜಾತ್ರೆನೇ ಬೇಲದ ಹಣ್ಣಿನ ಜಾತ್ರೆ. ಇದನ್ನೊಂದು ರೈತರು ವಾಣಿಜ್ಯ ಬೆಳೆಯಾಗಿ ಸ್ವೀಕರಿಸಿದ್ರೆ ಬರದಲ್ಲಿ ಬೆಳೀತತೆ, ನಾವು ಗಿಡ ಮರ

0: ಆಧಾರಿತ ಕೃಷಿಕರಿಗೆ ಬೇಲ, ಸೀತಾಫಲ, ಬಾಡ್ಬೆರಿಕ್ಚರಿ, ಸೀಹುಣಸೆ ರೈತರು ಬದಲಾವಣೆ ಮಾಡಿಕೊಂಡ್ರೆ ಬರದಲ್ಲೂ ಚೆನ್ನಾಗಿ ಉಳಿಬಹುದು, ಬೆಳಿಬಹುದು. ಹಣ್ಣು, ಹಂಪಲು, ಗಡ್ಡೆ, ಗೆಣಸು ಇಂಥವು ಹೆಚ್ಚಾದಾಗ ಆಹಾರ ಭದ್ರತೆನೂ ಚೆನ್ನಾಗಿರುತ್ತೆ, ನಾವು ಚೆನ್ನಾಗಿರ್ತೀವಿ.
1: ಧಾರವಾಡ ಜಿಲ್ಲೆಯಲ್ಲಿ 13,35,368 ಗಣತಿ ನಮೂನೆಗಳನ್ನು ಗಣಕೀಕರಣಗೊಳಿಸಲಾಗಿದ್ದು 82.33% ಪ್ರಗತಿ ಸಾಧಿಸಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಆರ್ ಸ್ನೇಹಲ್ ತಿಳಿಸಿದ್ದಾರೆ. ಗೈರು, ಸ್ಥಳಾಂತರ, ಮರಣ ಹಾಗೂ ದ್ವಿಪ್ರತಿ ಸಂಬಂಧಿಸಿ ಮತದಾರ ಪಟ್ಟಿ ಸಮಗ್ರ ಪರಿಷ್ಕರಣೆಯಲ್ಲಿ 286,177 ಮತದಾರರನ್ನು ಗುರುತಿಸಲಾಗಿದೆ. ಕಲಬುರಗಿ ಜಿಲ್ಲೆಯಲ್ಲಿ 18,32,271 ಮತದಾರರ ಗಣತಿ ನಮೂನೆ ಡಿಜಿಟಲೀಕರಿಸಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಇಕ್ರಂ ಶರೀಫ್ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೂತನ ಸಚಿವರಿಂದ ಜಿಲ್ಲೆಗಳ ಅತಿವೃಷ್ಟಿ ಅನಾವೃಷ್ಟಿ ಪರಿಶೀಲನೆ, ಶೀಘ್ರ ಸರ್ಕಾರಕ್ಕೆ ಹಾನಿಯ ಸಮಗ್ರ ವಸ್ತುನಿಷ್ಠ ವರದಿ ಸಲ್ಲಿಕೆ. ಭಾರತ್ ಜೋಡೋ ಯುವ ಸಂಘಗಳ ಆನ್ಲೈನ್ ನೋಂದಣಿ ಪ್ರಕ್ರಿಯೆಗೆ ನಾಡಿದ್ದು 6ನೇ ತಾರೀಕು ರಾಜ್ಯಾದ್ಯಂತ ಚಾಲನೆ. ಪತ್ರಿಕಾ ಛಾಯಾಗ್ರಾಹಕರ ರಾಷ್ಟ್ರಮಟ್ಟದ ಛಾಯಾಚಿತ್ರ ಸ್ಪರ್ಧೆ ಫೋಕಸ್ ಆನ್ ನ್ಯೂಸ್ ಬೆಂಗಳೂರಿನಲ್ಲಿ ಯಶಸ್ವಿ ಸಂಪನ್ನ. ವಿಕಸಿತ ಭಾರತಕ್ಕಾಗಿ ನಶೆಮುಕ್ತ ಯುವಜನತೆ, ಹಲವು ಸ್ಪರ್ಧೆಗಳ ಮೂಲಕ ಯುವಜನ ಜಾಗೃತಿ ಕಾರ್ಯಕ್ರಮ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
2: ನಮ್ಮ ಬಾಂಧವ್ಯ ಕೇಂದ್ರದಿಂದ ಇನ್ನು ಮುಂದೆ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮದಲ್ಲಿ ಸಂಚಿಕೆ 96 ಕುರಿತು ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾಕ್ಟರ್ ಎಂಆರ್ ಸೀತಾರಾಮ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
3: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
4: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
3: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
4: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
3: ಕನ್ನಡದ ಭಗವದ್ಗೀತೆಯೆಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
4: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
3: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
5: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ. ಹಿಮಗಿರಿಯ ಕಂಡಂಗೆ,
6: ಹಿಮಗಿರಿಯ ಕಂಡಂಗೆ
5: ಕ್ರಿಮಿಯ ಹಿರಿಮೆಯದೇನು,
6: ಕ್ರಿಮಿಯ ಹಿರಿಮೆಯದೇನು
5: ಕ್ರಿಮಿಗೆ ಹಸಿವುಂಟು,
6: ಕ್ರಿಮಿಗೆ ಹಸಿವುಂಟು
5: ಇನಿತು ಬೆದಕಾಟವುಂಟು,
6: ಇನಿತು ಬೆದಕಾಟವುಂಟು
5: ಅಮಿತ ಸಂತತಿಯುಂಟು,
6: ಅಮಿತ ಸಂತತಿಯುಂಟು
5: ಹಿಮಗಿರಿಯ ಸಮಯುಗದ,
6: ಹಿಮಗಿರಿಯ ಸಮಯುಗದ
5: ಕ್ರಿಮಿ ಪಂಕ್ತಿ ಕಿರಿದಹುದೇ ಮಂಕುತಿಮ್ಮ,
6: ಕ್ರಿಮಿ ಪಂಕ್ತಿ ಕಿರಿದಹುದೇ ಮಂಕುತಿಮ್ಮ.
5: ಸೊ ಇಲ್ಲಿ ವರ್ಗೀಕರಣವನ್ನು ಕುರಿತು ನಾವು ಮಾತಾಡ್ತಾ ಇದ್ವಿ. ನಮಗೆ ಸಾಧಾರಣವಾಗಿ ಯಾವುದು ತುಂಬ ಇಂಪ್ರೆಸಿವ್, ನಮ್ಮ ಮೇಲೆ ತುಂಬ ಪ್ರಭಾವ ಯಾವುದು ಬೀರುತ್ತಪ್ಪ ಅಂತಂದರೆ, ಯಾವುದು ಗಾತ್ರದಲ್ಲಿ ದೊಡ್ಡದೋ ಅದು ಬಹಳ ಚೆನ್ನಾಗಿದೆ ಅಂತ ನಾವು ಅಂದ್ಕೊಳ್ತೀವಿ. ನಮ್ಮಲ್ಲಿ ಇಂಗ್ಲೀಷ್ನಲ್ಲಿ ಒಂದು ಇದು ಹೇಳ್ತಾರಲ್ಲ, ಅದು ಬಿಗ್ ಇಸ್ ಬ್ಯೂಟಿಫುಲ್ ಅಂತ. ಯಾವ್ದು ದೊಡ್ಡದಾಗಿದೆಯೋ ಅದು ಚೆನ್ನಾಗಿದೆ ಅಂತ. ಒಂದು ಚಿಕ್ಕ ಮನೆ, ಏ ಅದು ಚೆನ್ನಾಗಿಲ್ಲ, ಮನೆ ದೊಡ್ಡದಾಗಿರಬೇಕು. ಒಂದು ಚಿಕ್ಕ ಜಮೀನು, ಏ ಅದು ಸಾಕಾಗಲ್ಲ, ದೊಡ್ಡದಾಗಿರಬೇಕು. ಒಂದು ಗಾಡಿ, ಚಿಕ್ಕ ಗಾಡಿ ಅದೇನು ಪ್ರಯೋಜನ ಇಲ್ಲ, ದೊಡ್ಡದಾಗಿರಬೇಕು. ಸೊ ಈ ದೊಡ್ಡದರ ಹಿಂದೆ ಬೀಳೋವಂಥ ಚಾಳಿ ನಮ್ಮೆಲ್ಲರಲ್ಲೂ ಇರುತ್ತೆ. ಸೊ ಅಂತಹ ಒಬ್ಬ ವ್ಯಕ್ತಿ ಹೋಗ್ಬಿಟ್ಟು ಹಿಮಗಿರಿ, ಹಿಮಾಲಯ ಪರ್ವತವನ್ನು ನೋಡ್ದ ಅಂತ ಅನ್ಕೊಳ್ಳೋಣ. ಹಿಮಾಲಯ ಪರ್ವತವನ್ನು ನೋಡ್ತಾ ನಿಂತಿದ್ದಾನೆ, ಅವನ ಕಾಲ್ಗೇನೋ ಕಚ್ಚಿತು. ಅದೇನಪ್ಪ ಅಂತ ನೋಡಿದ್ರೆ ಇರುವೆ. ಸೊ ಇವಾಗ ಎರಡನ್ನು ಏಕಕಾಲಕ್ಕೆ ನೋಡ್ತಿದ್ದಾನೆ, ದೊಡ್ಡ ಹಿಮಾಲಯ ಪರ್ವತವನ್ನು ನೋಡ್ತಿದ್ದಾನೆ, ಕಾಲ್ ಪಕ್ಕದಲ್ಲಿ ಒಂದು ಸಣ್ಣ ಇರುವೆನೂ ನೋಡ್ತಾ ಇದ್ದಾನೆ. ಸಾಧಾರಣವಾಗಿ ಅವನಿಗೇನು ಅನ್ನಿಸ್ಬೇಕು, ಇರುವೆ ಏನು ಮಹಾ, ಅಲ್ಲಿ ನೋಡಲ್ಲಿ ಹಿಮಾಲಯ ಅದು ದೊಡ್ಡದು, ಇದೇನು ಮಹಾ ಅಂತ. ಸೊ ಹಾಗೆ ಹಿಮಗಿರಿಯನ್ನು ನೋಡಿದ ನಂತರ ಕ್ರಿಮಿ ಇರುವೆಯ ಏನು ಮಹಾತ್ಮೆ ಅದರದು, ಏನಿಲ್ಲ.

ಯಹ್ಕಶ್ಚಿತ್ ಒಂದು ಸಣ್ಣ ಇರುವೆ ಅಂತ ನಾವು ಅಂದ್ಕೊಳ್ತೀವಿ. ಆದರೆ ಗಣನೆ ಆ ಥರ ನಾವು ಮಾಡ್ತಾ ಇದ್ದೀವಿ ಅಂತಂದರೆ ಗಣನೆಗೆ ಆಧಾರವೇ ತಪ್ಪು ಅಂತ ಡಿ ವಿ ಜಿ ನಮಗೆ ಮತ್ತೆ ಇಲ್ಲಿ ಎಚ್ಚರವನ್ನು ಕೊಡ್ತಾ ಇದ್ದಾರೆ. ದೊಡ್ಡದು ಒಂದು ಮಾತ್ರಕ್ಕೆ ಯಾವುದೋ ಒಂದು ಬಹಳ ಚೆನ್ನಾಗಿದೆ ಅಂತೇನಲ್ಲ, ಚಿಕ್ಕದರಲ್ಲಿರುವಂಥ ವಿಶೇಷತೆಗಳನ್ನು ನೀನು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಟ್ಟಿದೀಯಾ ನೋಡು, ಇದು ಎಚ್ಚರಿಕೆಯ ಗಂಟೆ. ಹಾಗಾದರೆ ಆ ಸಣ್ಣದಾಗಿರುವಂಥ ಕ್ರಿಮಿಗೆ ಏನಿದೆಯಪ್ಪ ಮಹಾ ವ್ಯತ್ಯಾಸ, ಏನು ಮಹಾ ಅದರಲ್ಲಿದೆ ಅಂತಂದರೆ ಯೋಚನೆ ಮಾಡು. ಕ್ರಿಮಿಗೆ ಹಸುವಾಗತ್ತೆ, ಅದು ಊಟ ಮಾಡಬೇಕು ಅನ್ಸುತ್ತೆ ಅದಕ್ಕೆ. ಆದರೆ ಹಿಮಾಲಯಕ್ಕೆ ಏನಾದರೂ ಆ ಥರ ಭಾವನೆ ಇದೆಯಾ? ಯಾವ ಭಾವನೆಯೂ ಇಲ್ಲ. ಹಸಿವು ಅನ್ನುವಂಥದ್ದು ಇಲ್ಲಿ ಅಗೇನ್ ಸಾಂಕೇತಿಕ ಒಂದು ಭಾವ. ಹಸಿವು ಅಂತ ಅನ್ನೋ ರೀತಿಯಲ್ಲೇ ದಾಹ, ನೀರು ಕುಡಿಬೇಕು ಅನ್ಸುತ್ತೆ, ಅಥವಾ ಯಾವುದೋ ಒಂದು ವಸ್ತು ಬೇಕು ಅನ್ಸುತ್ತೆ, ವಸ್ತುವಿನ ಹಸಿವಾಗತ್ತೆ, ಒಂದು ಬಾಂಧವ್ಯದ ಹಸಿವಾಗತ್ತೆ, ಸ್ನೇಹದ ಹಸಿವಾಗತ್ತೆ, ಯಾವುದೋ ಒಂದು ರೀತಿಯ ಹಸಿವಾಗತ್ತೆ. ನನಗಿದು ಬೇಕು, ಇದು ಬೇಡ, ಬೇಕು ಬೇಡಗಳು ನಮ್ಮಲ್ಲಿ ಬರುತ್ತೆ. ಭಾವನಾತ್ಮಕವಾಗಿ ನಾನು ಸ್ಪಂದಿಸಬಲ್ಲೆ. ಹಿಮಾಲಯ ದೊಡ್ಡದಿರ್ಬೋದು, ಅದಕ್ಕೇನಾದರೂ ಭಾವನೆ ಇದೆಯಾ? ಇಲ್ಲ. ಅದಕ್ಕೆ ತಕ್ಕಂತೆ ಬೆದಕಾಟ ಉಂಟು. ನನಗೆ ಹಸು ಬಂತು ಅಂತಂದರೆ ನಾನು ಸುಮ್ಮನೆ ಕೂತ್ಕೊಳ್ಳಲ್ಲ, ನಾನು ಅಲ್ಲಿ ಇಲ್ಲಿ ಓಡಾಡ್ತೀನಿ, ನನಗೆ ಬೇಕಾದಂಥ ಆಹಾರವನ್ನು ನಾನು ಹುಡುಕ್ತೀನಿ, ನನಗೆ ಯಾವುದೋ ಸ್ನೇಹ ಬೇಕು, ಸಂಬಂಧ ಬೇಕು ಅಂತಂದರೆ ಇನ್ನೊಬ್ಬರ ಜೊತೆ ನಾನು ಮಾತಾಡ್ತೀನಿ. ಆ ರೀತಿಯಲ್ಲಿ ನನ್ನ ಸಂಬಂಧದ ಹಸಿವನ್ನು ನಾನು ನೀಗಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ. ಅಲ್ಲಿಗೆ ನಿಲ್ತಾ ಅಂತಂದರೆ ಹಿಮಗಿರಿ ಅನ್ನೋ ದೊಡ್ಡದಿರ್ಬೋದಪ್ಪ, ಆದರೆ ಇರುವೆಗೆ ಸಂತತಿಯುಂಟು. ಆ ಸಂತತಿ ಎಂಥದ್ದು? ಅಮಿತ ಸಂತತಿ. ಅದರ ಅಪ್ಪ ತಾತ ಮುತ್ತಾತ ಹಂಗೆ ಹಿಂದಕ್ಕೆ ಹೋಗ್ತಾ ಹೋದರೆ ಎಷ್ಟು ಸಂತತಿ, ಎಷ್ಟು ತಲೆಮಾರು, ಲೆಕ್ಕವೇ ಇಲ್ಲ. ಆ ಲೆಕ್ಕವೇ ಇಲ್ಲದೆ ಇರೋದರ ಕಾಲಗಣನೆಯನ್ನು ನಾವು ಮಾಡಿದಾಗ ಹಿಮಾಲಯ ಎಷ್ಟು ಹಳೆಯದೋ ಇರುವೆಯ ಸಂತತಿಯೂ ಕೂಡ ಅಷ್ಟೇ ಹಳೆಯದು. ಸೊ ಹಾಗೆ ಇವಾಗ ಕಣ್ಣಿಗೆ ಇಷ್ಟೇ ಕಾಣುವಂಥ ಇರುವೆಯನ್ನು ನೀನು ಇದೇನು ಮಹಾ ಅಂತ ಅನ್ನಕ್ಕಾಗಲ್ಲ. ಯಾಕೆಂದರೆ ಇರುವೆಗೆ ತನ್ನದೇ ಆದಂತಹ ವಿಶೇಷತೆ ಇದೆ, ಆ ವಿಶೇಷತೆ ಹಿಮಾಲಯಕ್ಕಿಲ್ಲ. ಹಾಗಾಗಿ ನೀನು ಕ್ರಿಮಿ ಪಂಕ್ತಿಯನ್ನು, ಇರುವೆ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಜೀವರಾಶಿಗಳು ಇಷ್ಟಿಷ್ಟೇ ಇರ್ತವೆ, ಅವುಗಳನ್ನು ಚಿಕ್ಕದು ಅಂತ ಹೆಂಗಪ್ಪ ಹೇಳ್ತಿದ್ದಿ? ನಿನ್ನ ಗಣನೆ ಏನು? ಅಳತೆ ಸೈಜ್, ಇದಿಷ್ಟು ಮಿಲಿಮೀಟ್ರ್ ಇದೆ, ಅದಷ್ಟು ಕಿಲೋಮೀಟ್ರ್ ಇದೆ ಅಲ್ವಾ? ಸೊ ಹಾಗೆ ಅದೊಂದರಿಂದನೇ ನೀನು ಅಳೆಯೋದಕ್ಕೆ ಸಾಧ್ಯ ಇಲ್ಲ. ಅದು ಒಂದೇ ಒಂದು ಮಾಪನದಿಂದ ದೊಡ್ಡದು ಚಿಕ್ಕದು, ಒಳ್ಳೆಯದು ಕೆಟ್ಟದ್ದು, ಹಿರಿದು ಕಿರಿದು ಅಂತ ಅನ್ನಕ್ಕೆ ಹೋಗಬೇಡ ಅಂತ. ನಾವು ಜೀವನದಲ್ಲಿ ಅನೇಕ ಸರ್ತಿ ಮಾಡುವಂಥ ತಪ್ಪು ಇದೇನೆ. ಯಾರೋ ಒಬ್ಬರು ಬಹಳ ಸಾಹುಕಾರರಿದ್ದಾರೆ ಅಂದ ಮಾತ್ರಕ್ಕೆ ಅವರೇ ದೊಡ್ಡವರು ಸಮಾಜದಲ್ಲಿ ಅಂತ ಅಂದ್ಕೊಳ್ಳೋವಂಥದ್ದು ನಾವು ಮಾಡೋ ತಪ್ಪು ಅಲ್ವಾ? ಸರ್ವೇ ಗುಣಾಹ ಕಾಂಚನಮಾಶ್ರಯಂತಿ ಅಂತ ಹಳೇ ಕಾಲದ ಒಂದು ಸುಭಾಷಿತ. ಅಂದ್ರೇನು, ಎಲ್ಲ ಗುಣಗಳು ಕೂಡ ಒಳ್ಳೆ ಗುಣಗಳು, ಎಲ್ಲ ಗುಣಗಳು ಕೂಡ ಯಾರಲ್ಲಿ ಇದೆ ಅಂತ ನಾವು ಅಂದ್ಕೊಳ್ತೀವಿ, ಕಾಂಚನ, ಯಾರಲ್ಲಿ ಹೆಚ್ಚಿನ ಚಿನ್ನ ಇದೆಯೋ, ಯಾರು ಸಾಹುಕಾರರೋ ಅವರನ್ನೇ ನಾವೇನು ಅಂದ್ಕೊಳ್ತೀವಿ, ಓ ಇವರೇ ಒಳ್ಳೆಯವರಪ್ಪ ಅಂತ. ಸೊ ಅವ್ರ ಹಿಂದೆ ಒಂದಷ್ಟು ಜನ ಹಿಂಬಾಲಕರು ಇರೋದನ್ನು ನಾವು ನೋಡ್ತೀವಲ್ಲ. ಸೊ ಅವರ ಗಣನೆ ಹೇಗಪ್ಪ ಅಂತಂದರೆ ಹಿಮಾಲಯವನ್ನು ನೋಡಿ ದೊಡ್ಡದು ಅಂದ್ಕೊಂಡು ಕ್ರಿಮಿ ಪಂಕ್ತಿಯನ್ನು ಮೂಲೆ ಗುಂಪು ಮಾಡುವಂಥ ಬುದ್ಧಿಯ ಜನ ಅವರು. ನಮಗೆ ಬೇಕಾಗಿರೋದು ಅದಲ್ಲ, ನಮಗೆ ಬೇಕಾಗಿರೋದು ಕ್ರಿಮಿ ಪಂಕ್ತಿಯಲ್ಲೂ ಕೂಡ ವಿಶೇಷವಾದಂಥ ಶಕ್ತಿ ಇದೆ ಅಂತ ಗುರುತಿಸುವ ಮನೋಭಾವ ನಮ್ಮಲ್ಲಿರಬೇಕು. ಸೊ ಯಾರೋ ಒಬ್ಬರು ಬಡವರಿದ್ದರೂ ಕೂಡ ಆ ಐಶ್ವರ್ಯದಲ್ಲಿ ಬಡವನಾಗಿರೋವಂಥವನು ಗುಣದಲ್ಲಿ ಹೇಗಿದ್ದಾನೆ ಅಂತ ನಾವು ನೋಡಬೇಕು. ಗುಣದಲ್ಲಿ ಅವನು ಶ್ರೀಮಂತನಾಗಿರ್ಬೋದು, ಸಂಪತ್ತಿನಲ್ಲಿ ಶ್ರೀಮಂತನಾಗಿರುವಂಥವನು ಗುಣದಲ್ಲಿ ಬಡವನಾಗಿರಬಹುದು. ಸೊ ಹಾಗೆ ಗಣನೆ ಏಕಮುಖೀಯವಾಗಿದ್ದಾಗ ನಮಗೆ ನಿಜವಾದಂತಹ ಮೌಲ್ಯದ ಅರ್ಥ ನಮಗಾಗೋದಿಲ್ಲ. ನಾವು ಹಿಂದೆ ಇದನ್ನು ನೋಡಿದ್ವಿ, ಲೌಕಿಕದ ಮೌಲ್ಯ, ಅಲೌಕಿಕದ ನಾಣ್ಯ ಅಂತ. ಸೊ ಹಾಗೆ ನಾವು ಯಾವ ರೀತಿಯ ಮಾಪಕಗಳನ್ನು ಬಳಸ್ತೀವಿ ಜೀವನದಲ್ಲಿ ಅನ್ನುವಂಥದ್ದು ಮುಖ್ಯ. ಸ್ಥಾವಿರ ಅಳ್ಳಾಡದೆ ಇರುವಂತಹ ದೊಡ್ಡದಾದಂತಹ ಒಂದು ಹಿಮಾಲಯ ಪರ್ವತಕ್ಕೂ, ಜೀವ ಚೈತನ್ಯ ಇರುವಂತಹ ಒಂದು ಸಣ್ಣ ಕ್ರಿಮಿಗೂ ನಾವು ತಾಳೆ ಹಾಕಿ ನೋಡಬೇಕಾದ್ರೆ ಏಕಮುಖೀಯವಾದಂಥ ಮೆಜರ್ಮೆಂಟ್ ಇಟ್ಕೊಳ್ಳೋಕ್ಕಾಗಲ್ಲ, ಒಂದೇ ಮೆಜರ್ಮೆಂಟ್ ಇಟ್ಕೊಳ್ಳೋಕ್ಕಾಗಲ್ಲ. ಯಾಕೆ? ಹಿಮಾಲಯಕ್ಕೆ ತನ್ನದೇ ಶಕ್ತಿ ಇದೆ, ಕ್ರಿಮಿಗೆ ತನ್ನದೇ ಶಕ್ತಿ ಇದೆ. ಸೊ ಆ ಶಕ್ತಿಯ ಹಿನ್ನೆಲೆಯಲ್ಲಿ ನಾವು ಸರಿ ತಪ್ಪುಗಳನ್ನಾಗಲಿ ಉತ್ತಮ ಅಧಮಗಳನ್ನಾಗಲಿ ನಾವು ನೋಡಬೇಕೇ ಹೊರತು ನೇರವಾಗಿ ನೋಡೋವಂಥದ್ದಲ್ಲ. ವಿ ಕೆನಾಟ್ ಕಂಪೇರ್ ಆರೆಂಜಸ್.

0: ಅಂಡ್ ಆಪಲ್ಸ್ ಅಂತ ಒಂದು ಇಂಗ್ಲಿಷ್ನಲ್ಲಿ ನಾನು ನೋಡಿದೆ.
1: ಒಂದು ಆಪಲ್ ಒಳ್ಳೇದಾ ಅಥವಾ ಕಿತ್ತಲೆ ಹಣ್ಣು ಒಳ್ಳೇದಾ ಅಂತ ನಾವು ಹೆಂಗೆ ತೀರ್ಮಾನ ಮಾಡೋದಕ್ಕೆ ಸಾಧ್ಯ? ಯಾಕೆಂದರೆ ಆ್ಯಪಲ್ಲಿನ ಗುಣ ಆ್ಯಪಲ್ಗೆ, ಕಿತ್ತಲೆ ಹಣ್ಣಿನ ಗುಣ ಕಿತ್ತಲೆ ಹಣ್ಣಿಗೆ. ಇದಕ್ಕಿಂತ ಅದು ಒಳ್ಳೆಯದು ಅಂತ ಅನ್ಬೇಕಾದ್ರೆ ನನ್ನ ಆಂತರಿಕವಾದಂತಹ ಕೆಲವು ಪೂರ್ವಾಗ್ರಹಗಳ ಮೇಲೆ ನಾನು ಇದು ಸರಿ ಅದು ತಪ್ಪು, ಇದು ಒಳ್ಳೆಯದು ಇದು ಕೆಟ್ಟದ್ದು ಅಂತ ಇರ್ತೀನಿ. ಮೂಲಭೂತವಾಗಿ ಅದು ಸರಿ ಇದು ತಪ್ಪುಗಳು ಇರಲ್ಲ ಅಲ್ಲಿ. ಸೊ ಅದನ್ನು ನಾವು ನೆನ್ಪಿಟ್ಕೋಬೇಕು. ಸೊ ಈಗ ದೊಡ್ಡದಾಗಿದೆ ಅನ್ನೋದರ ಒಂದೇ ಕಾರಣಕ್ಕೆ ಅದು ಸರಿ ಅಂತ ನಾವು ಅಂದ್ಕೊಳ್ಳೋಕ್ಕಾಗಲ್ಲ. ಬೇರೆ ಅನೇಕ ಗುಣಗಳನ್ನು ಆರೋಪಿಸಿ ನೋಡಿ ಯಾವುದು ನಿಜಕ್ಕೂ ಗೌರವಾರ್ಹವೋ ಅದಕ್ಕೆ ನಾವು ಸಲ್ಲಬೇಕಾದಂಥ ಗೌರವವನ್ನು ಸಲ್ಲಿಸುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ.
2: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
3: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
2: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
3: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
2: ಕನ್ನಡದ ಭಗವದ್ಗೀತೆಯೆಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
3: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
2: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
4: ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮದಲ್ಲಿ ಸಂಚಿಕೆ 96 ಕುರಿತು ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ. ನಮ್ಮ ನಿಲಯದಿಂದ ಇನ್ನು ಮುಂದೆ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಗುರಿ ಸ್ಪಷ್ಟವಿದ್ದರೆ ಗೆಲುವು ಖಚಿತ ಎಂಬ ವಿಷಯವನ್ನು ಕುರಿತು ಕಾರ್ಯಕ್ರಮದಲ್ಲಿ ಮಾತನಾಡಲಿದ್ದಾರೆ ಶ್ರೀಯುತ ಪ್ರಕಾಶ್ ರವರು.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೋರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೋರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಗುರಿ ಸ್ಪಷ್ಟವಿದ್ದರೆ ಗೆಲುವು ಖಚಿತ ಎಂಬ ವಿಷಯದ ಕುರಿತು ಮಾಹಿತಿಯನ್ನು ತಿಳಿದು ಬರೋಣ. ಮಾನವ ಜೀವನದಲ್ಲಿ ಗುರಿ ಎಂಬುದು ದಿಕ್ಕು ತೋರಿಸುವ ದಿಕ್ಸೂಚಿಯಂತೆ, ಗುರಿಯಿಲ್ಲದ ಜೀವನವು ದಿಕ್ಕಿಲ್ಲದ ಹಡಗಿನಂತೆ ಇರುತ್ತದೆ. ಯಾವ ಕ್ಷೇತ್ರದಲ್ಲಿ ಆಗಲಿ ಯಶಸ್ಸು ಸಾಧಿಸಬೇಕಾದರೆ ಮೊದಲು ಸ್ಪಷ್ಟವಾದ ಗುರಿ, ಅದರೊಂದಿಗೆ ಆತ್ಮವಿಶ್ವಾಸ, ಪರಿಶ್ರಮ ಮತ್ತು ನಿರಂತರ ಪ್ರಯತ್ನ ಅಗತ್ಯ. ಜೀವನದಲ್ಲಿ ಸಾಧನೆ ಮಾಡಿದ ಪ್ರತಿಯೊಬ್ಬ ವ್ಯಕ್ತಿಯ ಯಶಸ್ಸಿನ ಹಿಂದೆ ಒಂದು ಸ್ಪಷ್ಟ ಗುರಿ ಮತ್ತು ಅದನ್ನು ತಲುಪುವ ದೃಢ ಸಂಕಲ್ಪ ಇರುತ್ತದೆ. ಒಬ್ಬ ಯುವಕ ತನ್ನ ಊರಿನಲ್ಲಿ ಸಣ್ಣ ವ್ಯಾಪಾರ ಆರಂಭಿಸಬೇಕೆಂದು ನಿರ್ಧರಿಸಿದ. ಆತನ ಬಳಿ ದೊಡ್ಡ ಬಂಡವಾಳವೂ ಇರಲಿಲ್ಲ, ವ್ಯಾಪಾರದ ಅನುಭವವೂ ಹೆಚ್ಚಿರಲಿಲ್ಲ. ಆದರೆ ಏನಾದರೂ ಸಾಧಿಸಬೇಕೆಂಬ ಬಲವಾದ ಕನಸು ಮಾತ್ರ ಇತ್ತು. ಆತನನ್ನ ಯೋಜನೆಯನ್ನು ಸ್ನೇಹಿತರು ಮತ್ತು ಪರಿಚಯಸ್ಥರ ಮುಂದೆ ಹೇಳಿದಾಗ ಅನೇಕರು ನಿರುತ್ಸಾಹಗೊಳಿಸುವ ಮಾತುಗಳನ್ನು ಆಡತೊಡಗಿದರು. ಈ ಕೆಲಸದಲ್ಲಿ ಯಶಸ್ಸು ಸಿಗುವುದಿಲ್ಲ, ಇಂದಿನ ಸ್ಪರ್ಧೆ ಯುಗದಲ್ಲಿ ಹೊಸ ವ್ಯಾಪಾರ ನಡೆಸುವುದು ಸುಲಭವಲ್ಲ, ನಿನ್ನಿಂದ ಆಗುವುದಿಲ್ಲ, ಹಣ ಕಳೆದುಕೊಳ್ಳುವೆ ಎಂಬ ಮಾತುಗಳು ಪದೇ ಪದೇ ಕೇಳಿ ಬಂದವು. ಕೆಲವರು ಆತನನ್ನು ಹಾಸ್ಯ ಮಾಡಿದರು, ಇನ್ನು ಕೆಲವರು ಮೊದಲೇ ಸೋಲಿನ ಭವಿಷ್ಯ ನುಡಿದರು. ಆದರೆ ಆ ಯುವಕ ಒಂದು ಮಹತ್ವದ ನಿರ್ಧಾರ ತೆಗೆದುಕೊಂಡ. ಇತರರ ನಕಾರಾತ್ಮಕ ಮಾತುಗಳಿಗಿಂತ ತನ್ನ ಗುರಿಗೆ ಹೆಚ್ಚು ಮಹತ್ವ ನೀಡಿದ. ಸಣ್ಣ ಮಟ್ಟದಲ್ಲಿ ವ್ಯಾಪಾರ ಆರಂಭಿಸಿದ. ಆರಂಭದಲ್ಲಿ ಕೆಲವು ತೊಂದರೆಗಳು ಎದುರಾದವು, ಕೆಲವೊಮ್ಮೆ ನಷ್ಟವು ಉಂಟಾಯಿತು. ಆದರೂ ಆತ ನಿರಾಶನಾಗಲಿಲ್ಲ, ತನ್ನ ತಪ್ಪುಗಳಿಂದ ಪಾಠ ಕಲಿತ, ಹೊಸ ಮಾರ್ಗಗಳನ್ನು ಹುಡುಕಿದ, ಪ್ರಾಮಾಣಿಕತೆ ಮತ್ತು ಪರಿಶ್ರಮವನ್ನು ತನ್ನ ಬಲವನ್ನಾಗಿಸಿಕೊಂಡ. ಕೆಲವು ವರ್ಷಗಳು ಕಳೆದವು. ಒಂದು ಕಾಲದಲ್ಲಿ ಜನರು ಅಸಹತಿ ಎಂದಿದ್ದ ಅದೇ ವ್ಯಾಪಾರ ಯಶಸ್ವಿಯಾಗಿ ಬೆಳೆಯಿತು. ಆತನ ಸಂಸ್ಥೆ ಅನೇಕ ಜನರಿಗೆ ಉದ್ಯೋಗ ನೀಡುವ ಮಟ್ಟಕ್ಕೆ ವಿಸ್ತರಿಸಿತು.

ಯಶಸ್ಸಿನ ರಹಸ್ಯವನ್ನು ಕೇಳಿದಾಗ ಆತ ಹೇಳಿದ ಮಾತು ಬಹಳ ಅರ್ಥಪೂರ್ಣವಾಗಿತ್ತು. ನಾನು ಎಲ್ಲರ ಮಾತುಗಳನ್ನು ಕೇಳಿದ್ದರೆ ಮೊದಲ ಹೆಜ್ಜೆಯನ್ನು ಇಡುತ್ತಿರಲಿಲ್ಲ. ನನ್ನ ಗುರಿಯ ಮೇಲೆ ವಿಶ್ವಾಸ ಇಟ್ಟಿದ್ದರಿಂದಲೇ ಇಂದು ಈ ಮಟ್ಟಕ್ಕೆ ಬಂದಿದ್ದೇನೆ. ಈ ಕಥೆ ನಮ್ಮೆಲ್ಲರ ಜೀವನಕ್ಕೆ ಒಂದು ದೊಡ್ಡ ಪಾಠವನ್ನು ನೀಡುತ್ತದೆ. ನಾವು ಯಾವುದೇ ಹೊಸ ಕೆಲಸ ಆರಂಭಿಸಿದಾಗ, ದೊಡ್ಡ ಕನಸು ಕಂಡಾಗ ಅಥವಾ ಮಹತ್ವದ ಗುರಿಯನ್ನು ಹೊಂದಿದಾಗ ಕೆಲವರು ಪ್ರೋತ್ಸಾಹಿಸುತ್ತಾರೆ, ಆದರೆ ಕೆಲವರು ನಿರುತ್ಸಾಹಗೊಳಿಸುವ ಮಾತುಗಳನ್ನು ಆಡುತ್ತಾರೆ. ಇದು ಜೀವನದ ಸಹಜ ಭಾಗ. ಆದರೆ ಯಶಸ್ಸು ಮತ್ತು ವಿಫಲತೆಯ ನಡುವಿನ ವ್ಯತ್ಯಾಸ ಅನೇಕ ಬಾರಿ ನಮ್ಮ ಮನೋಭಾವದಲ್ಲಿಯೇ ಅಡಗಿರುತ್ತದೆ. ನಕಾರಾತ್ಮಕ ಮಾತುಗಳು ನಮ್ಮ ಆತ್ಮವಿಶ್ವಾಸವನ್ನು ಕುಗ್ಗಿಸಬಹುದು, ನಮ್ಮ ಸಾಮರ್ಥ್ಯದ ಬಗ್ಗೆ ಅನುಮಾನ ಹುಟ್ಟಿಸಬಹುದು. ಆದರೆ ಇಂತಹ ಮಾತುಗಳಿಗೆ ಮಣಿದು ಬಿಟ್ಟರೆ ನಮ್ಮ ಕನಸುಗಳೇ ಅರ್ಧ ದಾರಿಯಲ್ಲಿ ನಿಂತು ಬಿಡುತ್ತವೆ. ಆದ್ದರಿಂದ ಯಾವ ಮಾತುಗಳನ್ನು ಸ್ವೀಕರಿಸಬೇಕು ಮತ್ತು ಯಾವ ಮಾತುಗಳನ್ನು ಕಡೆಗಣಿಸಬೇಕು ಎಂಬ ವಿವೇಕವನ್ನು ಬೆಳೆಸಿಕೊಳ್ಳುವುದು ಅತ್ಯಗತ್ಯ. ಸಮಾಜದಲ್ಲಿ ಅನೇಕ ಯುವಕರು ಹೊಸ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಲು ಮುಂದಾಗುತ್ತಿದ್ದಾರೆ. ಕೆಲವರು ಉದ್ಯಮಿಗಳಾಗುತ್ತಿದ್ದಾರೆ, ಕೆಲವರು ಕೃಷಿಯಲ್ಲಿ ಹೊಸ ಪ್ರಯೋಗಗಳನ್ನು ಮಾಡುತ್ತಿದ್ದಾರೆ, ಕೆಲವರು ತಂತ್ರಜ್ಞಾನ, ಶಿಕ್ಷಣ, ಕಲೆ, ಸಾಹಿತ್ಯ ಮತ್ತು ಸಮಾಜ ಸೇವೆಯಂತಹ ಕ್ಷೇತ್ರಗಳಲ್ಲಿ ತಮ್ಮದೇ ಆದ ಗುರುತನ್ನು ಮೂಡಿಸಲು ಪ್ರಯತ್ನಿಸುತ್ತಿದ್ದಾರೆ. ಇವರಲ್ಲಿ ಯಶಸ್ಸು ಸಾಧಿಸುವವರು ಸಾಮಾನ್ಯವಾಗಿ ಒಂದು ಗುಣವನ್ನು ಹೊಂದಿರುತ್ತಾರೆ, ಅದು ತಮ್ಮ ಗುರಿಯ ಮೇಲಿನ ಅಚಲ ವಿಶ್ವಾಸ. ಆತ್ಮವಿಶ್ವಾಸ ಎಂಬುದು ಯಶಸ್ಸಿನ ಪ್ರಮುಖ ಅಡಿಪಾಯವಾಗಿದೆ. ಆತ್ಮವಿಶ್ವಾಸವಿಲ್ಲದ ವ್ಯಕ್ತಿ ಅವಕಾಶಗಳನ್ನು ಕಂಡರೂ ಹೆದರುತ್ತಾನೆ. ಆತ್ಮವಿಶ್ವಾಸ ಹೊಂದಿರುವ ವ್ಯಕ್ತಿ ಸವಾಲುಗಳನ್ನು ಎದುರಿಸಿ ಮುಂದೆ ಸಾಗುತ್ತಾನೆ. ಆತ್ಮವಿಶ್ವಾಸ ಎಂದರೆ ಅವಕಾಶವಲ್ಲ, ಅದು ತನ್ನ ಸಾಮರ್ಥ್ಯದ ಮೇಲೆ ಇರುವ ನಂಬಿಕೆ. ವಿದ್ಯಾರ್ಥಿಗಳ ಜೀವನದಲ್ಲಿಯೂ ಇದೇ ಸತ್ಯ ಅನ್ವಯಿಸುತ್ತದೆ. ಪರೀಕ್ಷೆಗೆ ಸಿದ್ಧತೆ ನಡೆಸುತ್ತಿರುವ ವಿದ್ಯಾರ್ಥಿಗೆ ಕೆಲವರು ಈ ಪರೀಕ್ಷೆ ತುಂಬ ಕಷ್ಟ, ನಿನ್ನಿಂದ ಸಾಧ್ಯವಿಲ್ಲ ಎಂದು ಹೇಳಬಹುದು. ಆದರೆ ಆತ ತನ್ನ ಅಧ್ಯಯನದ ಮೇಲೆ ಗಮನ ಹರಿಸಿ ಪರಿಶ್ರಮ ಮುಂದುವರಿಸಿದರೆ ಉತ್ತಮ ಫಲಿತಾಂಶ ಪಡೆಯುವ ಸಾಧ್ಯತೆ ಹೆಚ್ಚಾಗುತ್ತದೆ. ಅದೇ ರೀತಿ ಕ್ರೀಡಾಪಟು, ರೈತ, ಉದ್ಯೋಗಿ ಅಥವಾ ಸಮಾಜ ಸೇವಕ ಯಾರೇ ಆಗಿರಲಿ, ಯಶಸ್ಸು ಪಡೆಯಲು ಆತ್ಮವಿಶ್ವಾಸ ಮತ್ತು ನಿರಂತರ ಪ್ರಯತ್ನ ಅಗತ್ಯ. ನಾವು ಒಂದು ವಿಷಯವನ್ನು ಎಂದಿಗೂ ಮರೆಯಬಾರದು. ಯಾವುದೇ ಮಹತ್ವದ ಸಾಧನೆ ಒಂದು ದಿನದಲ್ಲಿ ಹುಟ್ಟುವುದಿಲ್ಲ. ಪ್ರತಿಯೊಂದು ಯಶಸ್ಸಿನ ಹಿಂದೆ ಅನೇಕ ದಿನಗಳ ಪರಿಶ್ರಮ, ತಾಳ್ಮೆ ಮತ್ತು ಸಂಕಷ್ಟಗಳು ಇರುತ್ತವೆ. ಕೆಲವೊಮ್ಮೆ ವಿಫಲತೆಗಳು ಎದುರಾಗುತ್ತವೆ, ಆದರೆ ವಿಫಲತೆ ಎಂದರೆ ಅಂತ್ಯವಲ್ಲ, ಅದು ಮತ್ತಷ್ಟು ಉತ್ತಮವಾಗಿ ಪ್ರಯತ್ನಿಸಲು ದೊರೆಯುವ ಅವಕಾಶವಾಗಿದೆ. ಸಾಮಾಜಿಕ ಜಾಲತಾಣಗಳ ಯುಗದಲ್ಲಿ ಟೀಕೆಗಳು ಮತ್ತು ನಕಾರಾತ್ಮಕ ಅಭಿಪ್ರಾಯಗಳು ಕ್ಷಣಾರ್ಧದಲ್ಲಿ ಹರಡುತ್ತವೆ. ಯಾರಾದರೂ ಹೊಸ ಪ್ರಯತ್ನ ಮಾಡಿದರೆ ತಕ್ಷಣ ಟೀಕಿಸುವವರು ಇರುತ್ತಾರೆ. ಇಂತಹ ಸಂದರ್ಭಗಳಲ್ಲಿ ನಮ್ಮ ಮನಸ್ಸನ್ನು ಸ್ಥಿರವಾಗಿಟ್ಟುಕೊಳ್ಳುವುದು ಅತ್ಯಗತ್ಯ. ಪ್ರತಿಯೊಂದು ಟೀಕೆಗೆ ಉತ್ತರ ನೀಡುವುದಕ್ಕಿಂತ ನಮ್ಮ ಕೆಲಸದ ಮೂಲಕ ಉತ್ತರ ನೀಡುವುದು ಹೆಚ್ಚು ಪರಿಣಾಮಕಾರಿ. ಗುರಿ ಸ್ಪಷ್ಟವಾಗಿದ್ದರೆ ದಾರಿಯಲ್ಲಿನ ಅಡೆತಡೆಗಳು ನಮ್ಮನ್ನು ತಡೆಯಲು ಸಾಧ್ಯವಿಲ್ಲ. ಗುರಿ ಸ್ಪಷ್ಟವಾಗಿದ್ದರೆ ಕಷ್ಟಗಳು ತಾತ್ಕಾಲಿಕವೆಂದು ಅರ್ಥವಾಗುತ್ತವೆ. ಗುರಿ ಸ್ಪಷ್ಟವಾಗಿದ್ದರೆ ನಿರುತ್ಸಾಹದ ಮಾತುಗಳು ನಮ್ಮ ಹೆಜ್ಜೆಗಳನ್ನು ನಿಧಾನಗೊಳಿಸಬಹುದು, ಆದರೆ ನಿಲ್ಲಿಸಲು ಸಾಧ್ಯವಾಗುವುದಿಲ್ಲ. ಇತಿಹಾಸವನ್ನು ಗಮನಿಸಿದರೆ ಜಗತ್ತಿನಲ್ಲಿ ಸಾಧನೆ ಮಾಡಿದ ಅನೇಕ ವ್ಯಕ್ತಿಗಳು ಆರಂಭದಲ್ಲಿ ಟೀಕೆಗಳನ್ನು ಎದುರಿಸಿದ್ದಾರೆ, ಆದರೆ ಅವರು ತಮ್ಮ ಗುರಿಯನ್ನು ಬಿಟ್ಟುಕೊಡಲಿಲ್ಲ, ತಮ್ಮ ಸಾಮರ್ಥ್ಯದ ಮೇಲೆ ನಂಬಿಕೆ ಇಟ್ಟುಕೊಂಡರು. ನಮ್ಮ ಮಕ್ಕಳಿಗೂ ಇದೇ ಮೌಲ್ಯವನ್ನು ಕಲಿಸಬೇಕಾಗಿದೆ. ದೊಡ್ಡ ಕನಸುಗಳನ್ನು ಕಾಣಲು ಪ್ರೋತ್ಸಾಹಿಸಬೇಕು, ಪರಿಶ್ರಮದ ಮಹತ್ವವನ್ನು ತಿಳಿಸಬೇಕು, ವಿಫಲತೆಯನ್ನು ಹೆದರದೆ ಮತ್ತೆ ಮತ್ತೆ ಪ್ರಯತ್ನಿಸುವ ಮನೋಭಾವವನ್ನು ಬೆಳೆಸಬೇಕು. ಇತರರ ನಿರುತ್ಸಾಹದ ಮಾತುಗಳಿಗಿಂತ ನಮ್ಮ ಪರಿಶ್ರಮ ಮತ್ತು ಸಾಮರ್ಥ್ಯದ ಮೇಲೆ ನಂಬಿಕೆ ಇಡುವಂತೆ ಮಾರ್ಗದರ್ಶನ ಮಾಡಬೇಕು. ಜೀವನದಲ್ಲಿ ಪ್ರತಿಯೊಬ್ಬರಿಗೂ ತಮ್ಮದೇ ಆದ ಗುರಿಗಳಿರುತ್ತವೆ. ಆ ಗುರಿಗಳನ್ನು ಸಾಧಿಸುವ ದಾರಿಯಲ್ಲಿ ಅನೇಕ ಸವಾಲುಗಳು ಎದುರಾಗಬಹುದು. ಕೆಲವರು ಅನುಮಾನ ವ್ಯಕ್ತಪಡಿಸಬಹುದು, ಕೆಲವರು ನಿರುತ್ಸಾಹಗೊಳಿಸಬಹುದು. ಆದರೆ ನಮ್ಮ ಗುರಿ ಸ್ಪಷ್ಟವಾಗಿದ್ದರೆ ಮತ್ತು ನಮ್ಮ ಪ್ರಯತ್ನ ನಿರಂತರವಾಗಿದ್ದರೆ ಯಶಸ್ಸು ದೂರದಲ್ಲಿರುವುದಿಲ್ಲ. ಆದ್ದರಿಂದ ಬದುಕಿನಲ್ಲಿ ಒಂದು ಸಂಕಲ್ಪ ಮಾಡೋಣ. ನಮ್ಮ ಕನಸುಗಳನ್ನು

ಸಣ್ಣದಾಗಿ ಕಾಣಬೇಡ, ನಿರುತ್ಸಾಹದ ಮಾತುಗಳಿಗೆ ಮಣಿಯಬೇಡ. ಆತ್ಮವಿಶ್ವಾಸವನ್ನು ನಮ್ಮ ಬಲವನ್ನಾಗಿಸೋಣ, ಪರಿಶ್ರಮವನ್ನು ನಮ್ಮ ಮಾರ್ಗವನ್ನಾಗಿಸೋಣ, ಗುರಿಯತ್ತ ದೃಢ ಹೆಜ್ಜೆ ಇಡೋಣ. ಪ್ರಿಯ ಕೇಳುಗರೆ, ಕೇಳದಲ್ಲಿಷ್ಟೊತ್ತು ಗುರಿ ಸ್ಪಷ್ಟವಿದ್ದರೆ ಗೆಲುವು ಖಚಿತ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಇದುವರೆಗೂ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಗುರಿ ಸ್ಪಷ್ಟವಿದ್ದರೆ ಗೆಲುವು ಖಚಿತ ಎಂಬ ವಿಷಯವನ್ನು ಕುರಿತು ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಿ. ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಶ್ರೀಯುತ
1: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಹೈದರಾಬಾದ್ನಲ್ಲಿ ಇಂದಿನಿಂದ ಬ್ರಿಕ್ಸ್ ಭ್ರಷ್ಟಾಚಾರ ವಿರೋಧಿ ಕಾರ್ಯಪಡೆ ಹಾಗೂ ಅಕ್ರಮ ಆಸ್ತಿ ಮರು ಪಡೆಯುವಿಕೆ ತಜ್ಞರ ಜಾಲದ ಎರಡನೇ ಸಭೆ ಆಯೋಜನೆ. ಪೆಟ್ರೋಲ್, ಡೀಸೆಲ್ ಮತ್ತು ವಿಮಾನ ಇಂಧನ ರಫ್ತು ಮೇಲಿನ ವಿಶೇಷ ಹೆಚ್ಚುವರಿ ಅಬಕಾರಿ ಸುಂಕ ಪರಿಷ್ಕರಿಸಿದ ಕೇಂದ್ರ ಸರ್ಕಾರ. ಪ್ರಧಾನಿಯವರ ಸಾಮಾಜಿಕ ಮಾಧ್ಯಮ ಸಂದೇಶ ತೆರವು ಪ್ರಕರಣ 10 ದಿನದ ಒಳಗೆ ಸಂಪೂರ್ಣ ಲಿಖಿತ ವರದಿ ನೀಡುವಂತೆ ಮೆಟಾಗೆ ಕೇಂದ್ರ ಸರ್ಕಾರ ಸೂಚನೆ. ಈಶಾನ್ಯ ರಾಜ್ಯಗಳ ಪ್ರವಾಹ ನಿಯಂತ್ರಣಕ್ಕೆ ಕೇಂದ್ರದಿಂದ 2,536 ಕೋಟಿ ರೂಪಾಯಿ ನೆರವು. ಜಲಶಕ್ತಿ ಸಚಿವಾಲಯ. ಬಿಡಬ್ಲ್ಯೂಎಫ್ ಪ್ಯಾರಾ ವರ್ಲ್ಡ್ ಸರ್ಕ್ಯೂಟ್ ಬ್ಯಾಡ್ಮಿಂಟನ್ ಭಾರತದ ಬಿರಿ ತರಕ್ಗೆ 2 ಪದಕ. ವಾರ್ತೆಗಳ ವಿವರ. ಭಾರತದ ಅಧ್ಯಕ್ಷತೆಯಲ್ಲಿ ನಡೆಯುತ್ತಿರುವಂತಹ 2026 ಬ್ರಿಕ್ಸ್ ಶೃಂಗಸಭೆಯ ಅಂಗವಾಗಿ ಬ್ರಿಕ್ಸ್ ಭ್ರಷ್ಟಾಚಾರ ವಿರೋಧಿ ಕಾರ್ಯಪಡೆ ಹಾಗೂ ಅಕ್ರಮ ಆಸ್ತಿ ಮರು ಪಡೆಯುವಿಕೆ ತಜ್ಞರ ಜಾಲದ ಎರಡನೆಯ ಸಭೆ ಇಂದು ಮತ್ತು ನಾಳೆ ಹೈದರಾಬಾದ್ನಲ್ಲಿ ನಡೆಯಲಿದೆ. ಕೇಂದ್ರ ಸಿಬ್ಬಂದಿ ಮತ್ತು ತರಬೇತಿ ಇಲಾಖೆ ಆಯೋಜನೆ ಮಾಡಿರುವ ಈ ಉನ್ನತ ಮಟ್ಟದ ಸಭೆಯನ್ನು ಇಲಾಖೆಯ ಕಾರ್ಯದರ್ಶಿ ರಚನಾ ಶಾ ಉದ್ಘಾಟನೆ ಮಾಡಲಿದ್ದಾರೆ. ಬ್ರಿಕ್ಸ್ ಒಕ್ಕೂಟದ ಸದಸ್ಯ ರಾಷ್ಟ್ರಗಳ ಹಿರಿಯ ನೀತಿ ನಿರೂಪಕರು, ಭ್ರಷ್ಟಾಚಾರ ವಿರೋಧಿ ಸಂಸ್ಥೆಗಳ ಅಧಿಕಾರಿಗಳು ಮತ್ತು ಕಾನೂನು ಜಾರಿ ಸಂಸ್ಥೆಗಳ ಪ್ರತಿನಿಧಿಗಳು ಈ ಸಮ್ಮೇಳನದಲ್ಲಿ ಭಾಗಿಯಾಗಲಿದ್ದಾರೆ. ಸದೃಢತೆ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ಧ್ಯೇಯ ವಾಕ್ಯದೊಂದಿಗೆ ನಡೆಯುತ್ತಿರುವ ಈ ಸಭೆಯಲ್ಲಿ ಭ್ರಷ್ಟಾಚಾರ ನಡೆಸಿ ವಿದೇಶಕ್ಕೆ ಪರಾರಿಯಾಗಿರುವ ಅಪರಾಧಿಗಳ ಪತ್ತೆ, ಗಡಿಯಾಚೆಗಿನ ಭ್ರಷ್ಟಾಚಾರ ತಡೆ, ಸುಲಲಿತ ಹಸ್ತಾಂತರ ಪ್ರಕ್ರಿಯೆ ಮತ್ತು ಫಿನ್ಟೆಕ್ ಮತ್ತು ಡಿಜಿಟಲ್ ಹಣಕಾಸು ಕ್ಷೇತ್ರದಲ್ಲಿ ಉದ್ಭವಿಸುವ ಭ್ರಷ್ಟಾಚಾರದ ಸವಾಲುಗಳನ್ನು ಎದುರಿಸುವ ಕುರಿತಂತೆ ವಿವರವಾಗಿ ಚರ್ಚಿಸಲಾಗುವುದು. ಇದರ ಜೊತೆಗೆ ಆಗಸ್ಟ್ 5 ತಂತ್ರಜ್ಞಾನ ಮತ್ತು ನಾವೀನ್ಯತೆ ಆಧಾರಿತ ನೈತಿಕ ಆಡಳಿತ ಎಂಬ ವಿಷಯದ ಕುರಿತು ವಿಶೇಷ ಗೋಷ್ಠಿ ನಡೆಯಲಿದೆ. ಡೀಸೆಲ್, ಪೆಟ್ರೋಲ್ ಮತ್ತು ವಿಮಾನ ಇಂಧನ ರಫ್ತಿನ ಮೇಲಿನ ವಿಶೇಷ ಹೆಚ್ಚುವರಿ ಅಬಕಾರಿ ಸುಂಕವನ್ನು ಕೇಂದ್ರ ಸರ್ಕಾರ ಪರಿಷ್ಕರಿಸಿದ್ದು, ನೂತನ ದರಗಳು ಇಂದಿನಿಂದಲೇ ಜಾರಿಗೆ ಬಂದಿವೆ. ಡೀಸೆಲ್ ರಫ್ತು ಸುಂಕವನ್ನು ಪ್ರತಿ ಲೀಟರ್ಗೆ 1.50 ರೂಪಾಯಿ, ರಸ್ತೆ ಮತ್ತು ಮೂಲಸೌಕರ್ಯ ಸೆಸ್ ಸೇರಿದಂತೆ 25.50 ರೂಪಾಯಿಗೆ ಮತ್ತು ವಿಮಾನ ಇಂಧನ ರಫ್ತು ಸುಂಕವನ್ನು ಪ್ರತಿ ಲೀಟರ್ಗೆ 22 ರೂಪಾಯಿಗೆ ಹೆಚ್ಚಿಸಲಾಗಿದೆ. ಅದೇ ರೀತಿ ಪೆಟ್ರೋಲ್ ರಫ್ತು ಮೇಲಿನ ಸುಂಕವನ್ನು ಪ್ರತಿ ಲೀಟರ್ಗೆ 3.50 ರೂಪಾಯಿಗೆ ಪರಿಷ್ಕರಿಸಲಾಗಿದೆ. ಪಶ್ಚಿಮ ಏಷ್ಯಾ ಬಿಕ್ಕಟ್ಟಿನ ಹಿನ್ನೆಲೆಯಲ್ಲಿ ದೇಶೀಯ ಮಾರುಕಟ್ಟೆಯಲ್ಲಿ ಇಂಧನ ಕೊರತೆಯಾಗದಂತೆ ತಡೆಯಲು ಈ ವರ್ಷದ ಮಾರ್ಚ್ 27 ಈ ರಫ್ತು ಸುಂಕವನ್ನು ಜಾರಿಗೆ ತರಲಾಗಿತ್ತು. ಅಂತಾರಾಷ್ಟ್ರೀಯ ಮಾರುಕಟ್ಟೆಯ ಕಚ್ಚಾ ತೈಲ ದರಗಳ ಆಧಾರದ ಮೇಲೆ ಪ್ರತಿ 15 ದಿನಗಳಿಗೊಮ್ಮೆ ಈ ದರಗಳನ್ನು ಮರು ಪರಿಶೀಲಿಸಲಾಗುತ್ತದೆ. ಆದರೆ ದೇಶೀಯ ಬಳಕೆಯ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ಹಾಲಿ ಅಬಕಾರಿ ಸುಂಕದಲ್ಲಿ ಯಾವುದೇ ಬದಲಾವಣೆ ಮಾಡಲಾಗಿಲ್ಲ ಎಂದು ಸರ್ಕಾರ ಸ್ಪಷ್ಟಪಡಿಸಿದೆ. ಪ್ರಧಾನಿ ನರೇಂದ್ರ ಮೋದಿಯವರ ಅಧಿಕೃತ ಫೇಸ್ಬುಕ್ ಪೋಸ್ಟ್ ಒಂದನ್ನು ತಾತ್ಕಾಲಿಕವಾಗಿ ತೆರವುಗೊಳಿಸಿದ್ದ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಂಸದೀಯ ಸಂವಹನ ಮತ್ತು ಮಾಹಿತಿ ತಂತ್ರಜ್ಞಾನ ಸಮಿತಿ ಮೆಟಾ ಸಂಸ್ಥೆಯನ್ನು ತೀವ್ರ ತರಾಟೆಗೆ ತೆಗೆದುಕೊಂಡಿದೆ. ಇದನ್ನು ಕೇವಲ ತಾಂತ್ರಿಕ ದೋಷ ಎಂದು ನಿರ್ಲಕ್ಷಿಸಲು ಸಾಧ್ಯವಿಲ್ಲ ಎಂದು ಸಮಿತಿ ಸ್ಪಷ್ಟಪಡಿಸಿದೆ. ಬಿಜೆಪಿ ಸಂಸದ ನಿಶಿಕಾಂತ್ ದುಬೆ ನೇತೃತ್ವದ ಈ ಸಮಿತಿ ಮೆಟಾ, ಗೂಗಲ್, ಯೂಟ್ಯೂಬ್, ಸ್ನಾಪ್ಚಾಟ್ ಮತ್ತು ಎಕ್ಸ್ ಸಂಸ್ಥೆಯ ಪ್ರತಿನಿಧಿಗಳು ಸೇರಿದಂತೆ ಗೃಹ ಮತ್ತು ಐಟಿ ಸಚಿವಾಲಯದ ಅಧಿಕಾರಿಗಳಿಂದ ವಿವರಣೆ ಕೇಳಿದೆ. ಪ್ರಧಾನಿಯವರಂತಹ ಉನ್ನತ ಹುದ್ದೆಯಲ್ಲಿರುವಂತಹವರ ಪೋಸ್ಟ್ಗಳೇ ಇಂತಹ ಲೋಪ ಉಂಟಾದರೆ ಸಾಮಾನ್ಯ ಬಳಕೆದಾರರ ಭದ್ರತೆಯ ಪರಿಸ್ಥಿತಿ ಏನು ಎಂದು ಸಮಿತಿ ಪ್ರಶ್ನಿಸಿತ್ತು. 10 ದಿನಗಳ ಒಳಗೆ ಸಂಪೂರ್ಣ ಆಡಿಟ್ ವರದಿ

0: ಮತ್ತು ಲಿಖಿತ ವಿವರಣೆ ನೀಡುವಂತೆ ಮೆಟಾಗೆ ಸೂಚನೆ ನೀಡಿದೆ. ಇದರ ಜೊತೆಗೆ 2025ರಲ್ಲಿ ದೇಶದಲ್ಲಿ ನಡೆದಂತಹ 22,495 ಕೋಟಿ ರೂಪಾಯಿ ಮೊತ್ತದ 28.15 ಲಕ್ಷಕ್ಕೂ ಹೆಚ್ಚಿನ ಸೈಬರ್ ವಂಚನೆ ಪ್ರಕರಣಗಳು, ಎಐ ಆಧಾರಿತ ಡೀಪ್ ಫೇಕ್ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಹೆಚ್ಚುತ್ತಿರುವಂತಹ ಸುಳ್ಳು ಹೂಡಿಕೆ ವಂಚನೆಗಳ ಕುರಿತು ಸಮಿತಿಯು ಗಂಭೀರ ಕಳವಳ ವ್ಯಕ್ತಪಡಿಸಿದೆ. March 2026 ಈವರೆಗೆ ಸಿಕ್ಕಿಂ ಸೇರಿದಂತೆ ಈಶಾನ್ಯ ರಾಜ್ಯಗಳಲ್ಲಿನ 263 ಪ್ರವಾಹ ನಿರ್ವಹಣಾ ಯೋಜನೆಗಳಿಗೆ ಪ್ರವಾಹ ನಿರ್ವಹಣೆ ಮತ್ತು ಗಡಿ ಪ್ರದೇಶಗಳ ಕಾರ್ಯಕ್ರಮದ ಅಡಿಯಲ್ಲಿ 2,536 ಕೋಟಿ ರೂಪಾಯಿ ಕೇಂದ್ರ ನೆರವು ನೀಡಲಾಗಿದೆ ಎಂದು ಕೇಂದ್ರ ಸರ್ಕಾರ ರಾಜ್ಯಸಭೆಗೆ ಮಾಹಿತಿ ನೀಡಿದೆ. ಈ ಕುರಿತು ಲಿಖಿತ ಉತ್ತರ ನೀಡಿದ ಜಲಶಕ್ತಿ ಖಾತೆ ರಾಜ್ಯ ಸಚಿವ ರಾಜ್ಭೂಷಣ್ ಚೌಧರಿ, ಬ್ರಹ್ಮಪುತ್ರ ಮಂಡಳಿಯು ಈಶಾನ್ಯ ರಾಜ್ಯಗಳಿಗಾಗಿ 52 ಕ್ರಿಯಾ ಯೋಜನೆಗಳನ್ನು ಸಿದ್ಧಪಡಿಸಿದೆ ಎಂದು ಹೇಳಿದ್ದಾರೆ. ಪ್ರಸ್ತುತ ಕೇಂದ್ರ ಜಲ ಆಯೋಗ ದೇಶದ 360 ಕೇಂದ್ರಗಳ ಮೂಲಕ ಮುನ್ನೆಚ್ಚರಿಕೆ ಹಾಗೂ ಪ್ರವಾಹ ಮುನ್ಸೂಚನೆಗಳನ್ನು ನೀಡುತ್ತಿದ್ದು, ನದಿ ಕೊಳ್ಳಗಳ ಪರಿಣಾಮಕಾರಿ ನಿರ್ವಹಣೆಗಾಗಿ ನೆರೆ ದೇಶಗಳೊಂದಿಗೂ ಹವಾಮಾನ ದತ್ತಾಂಶಗಳನ್ನು ಹಂಚಿಕೊಳ್ಳಲಾಗುತ್ತಿದೆ ಎಂದು ಸಚಿವರು ತಿಳಿಸಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಸಂಸತ್ತಿನ ಮುಂಗಾರು ಅಧಿವೇಶನದ ಕೊನೆಯ 10 ದಿನಗಳ ಕಾರ್ಯತಂತ್ರ ರೂಪಿಸಲು ಆಡಳಿತಾರೂಢ ಎನ್ಡಿಎ ಮೈತ್ರಿಕೂಟದ ಸಾಪ್ತಾಹಿಕ ಸಂಸದೀಯ ಪಕ್ಷದ ಸಭೆ ಮಂಗಳ ಮಿಲನ ಇಂದು ಜರುಗಲಿದೆ. ಪ್ರಧಾನಿ ನರೇಂದ್ರ ಮೋದಿ, ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಸೇರಿದಂತೆ ಎನ್ಡಿಎ ಮೈತ್ರಿಕೂಟದ ಲೋಕಸಭೆ ಮತ್ತು ರಾಜ್ಯಸಭೆಯ ಎಲ್ಲಾ ಸಂಸದರು ಭಾಗಿಯಾಗಲಿದ್ದಾರೆ. ಶಿಕ್ಷಣ ಎಂಬುದು ಕೇವಲ ಜ್ಞಾನಾರ್ಜನೆಯ ಮಾರ್ಗವಲ್ಲ, ಅದು ಚಾರಿತ್ರ್ಯ ನಿರ್ಮಾಣ, ಸಾಮಾಜಿಕ ಪರಿವರ್ತನೆ ಮತ್ತು ರಾಷ್ಟ್ರ ನಿರ್ಮಾಣದ ಅಡಿಪಾಯವಾಗಿದೆ ಎಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅಭಿಪ್ರಾಯಪಟ್ಟಿದ್ದಾರೆ. ಒಡಿಶಾದ ಕಟಕ್ನಲ್ಲಿ ಜಗದ್ಗುರು ಕೃಪಾಳು ವಿಶ್ವವಿದ್ಯಾಲಯವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ವಿಕಸಿತ ಭಾರತ 2042 ಹಾಗೂ ವಿಕಸಿತ ಒಡಿಶಾ 2036 ಗುರಿಗಳನ್ನು ತಲುಪುವಲ್ಲಿ ಶೈಕ್ಷಣಿಕ ಸಂಸ್ಥೆಗಳು ಪ್ರಮುಖ ಪಾತ್ರವನ್ನು ವಹಿಸಲಿವೆ ಎಂದು ಹೇಳಿದ್ದಾರೆ. ಮೌಲ್ಯಾಧಾರಿತ ಶಿಕ್ಷಣ, ಸಂಶೋಧನೆ ಮತ್ತು ನಾವೀನ್ಯತೆಗಳ ಮೂಲಕ ಯುವ ಜನರಲ್ಲಿನ ಸಾಮರ್ಥ್ಯವನ್ನು ಹೊರತರಲು ವಿಶ್ವವಿದ್ಯಾಲಯಗಳು ಸೂಕ್ತ ವಾತಾವರಣವನ್ನು ನಿರ್ಮಿಸಬೇಕು ಎಂದು ಕರೆ ನೀಡಿದ್ದಾರೆ. ಇದೇ ವೇಳೆ ಹೆಣ್ಣುಮಕ್ಕಳು, ಬುಡಕಟ್ಟು ವಿದ್ಯಾರ್ಥಿಗಳು ಮತ್ತು ವಂಚಿತ ವರ್ಗಗಳ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡುವಂತೆ ವಿಶ್ವವಿದ್ಯಾಲಯಕ್ಕೆ ಮನವಿ ಮಾಡಿದ ರಾಷ್ಟ್ರಪತಿಗಳು, ನೈತಿಕ ಮೌಲ್ಯವುಳ್ಳಂತಹ ನಾಯಕರು ಮತ್ತು ಉದ್ಯೋಗ ಸೃಷ್ಟಿಕರ್ತರನ್ನು ರೂಪಿಸಲು ಆಡಳಿತ ಮಂಡಳಿಗಳಿಗೆ ಕಿವಿಮಾತನ್ನು ಹೇಳಿದರು. ರಾಷ್ಟ್ರಪತಿಗಳು ತಮ್ಮ ತವರು ರಾಜ್ಯವಾದ ಒಡಿಶಾಕ್ಕೆ ನಿನ್ನೆಯಿಂದ 3 ದಿನಗಳ ಭೇಟಿಯಲ್ಲಿದ್ದಾರೆ. ಆಹಾರ ಸುರಕ್ಷತಾ ನಿಯಮಗಳ ತೀವ್ರ ಉಲ್ಲಂಘನೆ ಹಿನ್ನೆಲೆಯಲ್ಲಿ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ FSSAI ನಿನ್ನೆ ಪ್ರಮುಖ ಕ್ರಮವನ್ನು ಕೈಗೊಂಡಿದ್ದು ತ್ರಿಪುರಾದ ಮಾತ್ರಿ ಡ್ರಿಂಕಿಂಗ್ ವಾಟರ್ ಸಂಸ್ಥೆಯ ಪರವಾನಗಿಯನ್ನು ಅಮಾನತುಗೊಳಿಸಿದೆ. ಜೊತೆಗೆ ಪಂಜಾಬ್ನ ಮೊಹಾಲಿಯ ನೋಬಲ್ ಹೆಲ್ತ್ ಕೇರ್ ಸಂಸ್ಥೆಯ ವೆನೋಲೆಕ್ಸ್ ಫೋರ್ಟೆ ಎಂಬ ಉತ್ಪನ್ನದ ತಯಾರಿಕೆ, ಸಂಗ್ರಹಣೆ ಮತ್ತು ಮಾರಾಟವನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಸಂಪೂರ್ಣವಾಗಿ ನಿಷೇಧ ಮಾಡಿದೆ. ನಿಯಂತ್ರಕ ತಪಾಸಣೆಯ ವೇಳೆ ಈ ಉತ್ಪನ್ನದಲ್ಲಿ ಅನುಮತಿ ಇಲ್ಲದ ಔಷಧೀಯ ಘಟಕಗಳಾದಂತಹ ಕ್ಯಾಲ್ಸಿಯಂ ಡೊಬೆಸಿಲೇಟ್, ಡಿಯೋಸ್ಮಿನ್ ಹಾಗೂ ಯುರೋಫೋಪಿಯಾ ಪ್ರೋಟ್ಸ್ಟ್ರಾಟ್ನ ಬಳಸಿರುವುದು ಪತ್ತೆಯಾಗಿದೆ. ಅಲ್ಲದೆ ಇದರಲ್ಲಿನ ವಿಟಮಿನ್ ಸಿ ಪ್ರಮಾಣ ICMR NIN ನಿಗದಿಪಡಿಸಿದ ದೈನಂದಿನ ಮಾನದಂಡಕ್ಕಿಂತ ಹೆಚ್ಚಾಗಿದೆ ಎಂದು ಪ್ರಾಧಿಕಾರ ಹೇಳಿದೆ. ಉತ್ಪನ್ನದ ಮೇಲೆ ಆಹಾರ ಪೂರಕ ಎಂದು ನಮೂದಿಸಿ FSSAI ಪರವಾನಗಿ ಸಂಖ್ಯೆಯನ್ನು ಪ್ರದರ್ಶಿಸುವ ಮೂಲಕ ಗ್ರಾಹಕರನ್ನು ದಾರಿ ತಪ್ಪಿಸಲಾಗುತ್ತಿದ್ದು ಎಂದು ಸ್ಪಷ್ಟಪಡಿಸಿದಂತಹ FSSAI ಸಾರ್ವಜನಿಕರ ಆರೋಗ್ಯ ರಕ್ಷಣೆಯ ಹಿತದೃಷ್ಟಿಯಿಂದ ಈ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿರುವುದಾಗಿ ತಿಳಿಸಿದೆ. ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ನಿನ್ನೆ ನವದೆಹಲಿಯಲ್ಲಿ ಉಜ್ಬೇಕಿಸ್ತಾನದ ವಿದೇಶಾಂಗ ಸಚಿವ ಬಕ್ತಿಯೋರ್ ಸೈತೋವ್ ಅವರೊಂದಿಗೆ ಸಭೆ ನಡೆಸಿದರು. ಭಾರತ ಮತ್ತು ಉಜ್ಬೇಕಿಸ್ತಾನ ನಡುವಿನ ದ್ವಿಪಕ್ಷೀಯ ಸಂಬಂಧಗಳು ವರ್ಷಗಳಿಂದ ವಿಸ್ತರಿಸಿದ್ದು ಇದೀಗ ವಿವಿಧ ಕ್ಷೇತ್ರಗಳನ್ನು ಒಳಗೊಂಡಿದೆ ಎಂದು ಡಾ ಎಸ್ ಜೈಶಂಕರ್ ತಿಳಿಸಿದ್ದಾರೆ. ಬಕ್ತಿಯೋರ್ ಸೈತೋವ್ ಅವರು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನು ರಾಷ್ಟ್ರಪತಿ ಭವನದಲ್ಲಿ ಭೇಟಿಯಾಗಿ ಮಾತುಕತೆ ನಡೆಸಿದರು. ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿ ಪರಿಸ್ಥಿತಿ ಮತ್ತಷ್ಟು ಬಿಗಡಾಯಿಸಿದ್ದು ಪ್ರತಿಭಟನಾಕಾರರು ಸ್ಥಳದಿಂದ ತೆರಳಲು ನಿರಾಕರಿಸಿದ ಹಿನ್ನೆಲೆಯಲ್ಲಿ ಭದ್ರತಾ ಪಡೆಗಳು ಗುಂಡಿನ ದಾಳಿಯನ್ನು ನಡೆಸಿವೆ.

0: ಬ್ರೆಜಿಲ್ನಲ್ಲಿ ನಡೆದಂತಹ ಬಿಡಬ್ಲ್ಯೂಎಫ್ ಪ್ಯಾರಾ ವರ್ಲ್ಡ್ ಸರ್ಕ್ಯೂಟ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯಲ್ಲಿ ಅರುಣಾಚಲ ಪ್ರದೇಶದ ಪ್ಯಾರಾ ಶಟ್ಲರ್ ಬಿರಿ ತಕ್ಕರ್ ಪುರುಷರ ಡಬಲ್ಸ್ನಲ್ಲಿ ಚಿನ್ನ ಮತ್ತು ಸಿಂಗಲ್ಸ್ನಲ್ಲಿ ಕಂಚಿನ ಪದಕ ಗೆಲ್ಲುವ ಮೂಲಕ ದ್ವಿಪದಕದ ಸಾಧನೆ ಮಾಡಿದ್ದಾರೆ. ಈ ಅಂತಾರಾಷ್ಟ್ರೀಯ ಸಾಧನೆಗಾಗಿ ಬಿರಿ ತಕ್ಕರ್ ಅವರನ್ನು ಅರುಣಾಚಲ ಪ್ರದೇಶದ ಮುಖ್ಯಮಂತ್ರಿ ಪೇಮಾ ಖಂಡು ಅಭಿನಂದಿಸಿದ್ದಾರೆ. ತರಕ್ ಅವರು ರಾಜ್ಯ ಸರ್ಕಾರದ ಸಿಎಂ ACES ಯೋಜನೆಯ ಫಲಾನುಭವಿಯಾಗಿದ್ದು ಅವರ ಈ ಯಶಸ್ಸು ರಾಜ್ಯದಲ್ಲಿ ಕ್ರೀಡಾಪಟುಗಳನ್ನು ಪ್ರೋತ್ಸಾಹಿಸುವ ಸರ್ಕಾರದ ಪ್ರಯತ್ನಗಳಿಗೆ ಸಾಕ್ಷಿಯಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹೈದರಾಬಾದ್ನಲ್ಲಿ ಇಂದಿನಿಂದ ಬ್ರಿಕ್ಸ್ ಭ್ರಷ್ಟಾಚಾರ ವಿರೋಧಿ ಕಾರ್ಯಪಡೆ ಮತ್ತು ಅಕ್ರಮ ಆಸ್ತಿ ಮರು ಪಡೆಯುವಿಕೆ ತಜ್ಞರ ಜಾಲದ ಎರಡನೆಯ ಸಭೆ ಆಯೋಜನೆ. ಪೆಟ್ರೋಲ್, ಡೀಸೆಲ್ ಮತ್ತು ವಿಮಾನ ಇಂಧನ ರಫ್ತು ಮೇಲಿನ ವಿಶೇಷ ಹೆಚ್ಚುವರಿ ಅಬಕಾರಿ ಸುಂಕ ಪರಿಷ್ಕರಿಸಿದ ಕೇಂದ್ರ ಸರ್ಕಾರ. ಪ್ರಧಾನಿ ಅವರ ಸಾಮಾಜಿಕ ಮಾಧ್ಯಮ ಸಂದೇಶ ತೆರವು ಪ್ರಕರಣ 10 ದಿನದ ಒಳಗೆ ಸಂಪೂರ್ಣ ಲಿಖಿತ ವರದಿ ನೀಡುವಂತೆ ಮೆಟಾಗೆ ಕೇಂದ್ರ ಸರ್ಕಾರ ಸೂಚನೆ. ಈಶಾನ್ಯ ರಾಜ್ಯಗಳ ಪ್ರವಾಹ ನಿಯಂತ್ರಣಕ್ಕೆ ಕೇಂದ್ರದಿಂದ 2,536 ಕೋಟಿ ರೂಪಾಯಿ ನೆರವು, ಜಲಶಕ್ತಿ ಸಚಿವಾಲಯ. ಬಿಡಬ್ಲ್ಯೂಎಫ್ ಪ್ಯಾರಾ ವರ್ಲ್ಡ್ ಸರ್ಕ್ಯೂಟ್ ಬ್ಯಾಡ್ಮಿಂಟನ್ ಭಾರತದ ಬಿರಿ ತರಕಕ್ಕೆ 2 ಪದಕ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00.
1: ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 7:45:20. ಚಿತ್ರಗೀತೆಗಳ ಕಾರ್ಯಕ್ರಮ.
2: ಆಕರ್ಷಕ ಸೀರೆ ಮತ್ತು ಉಪಸಾಧನಗಳು. ಮಗ್ಗದ ಮನೆ ಮೈಸೂರು ರಾಮಕೃಷ್ಣ ನಗರ.
3: ಮಗ್ಗದ ಮನೆ
1: ಕಾರ್ಯಕ್ರಮದ ಆರಂಭದಲ್ಲಿ ಪಿ ಲೀಲಾ ಮತ್ತು
4: ನಮ್ಮ ಬಾನುಲಿ ಕೇಂದ್ರದಿಂದ ಇನ್ನು ಮುಂದೆ ಶುದ್ಧ ಜಲ ಸ್ವಚ್ಛ ನೆಲ ಆರೋಗ್ಯವಾಗಿರಲಿ ಜೀವ ಸಂಕುಲ ಕಾರ್ಯಕ್ರಮದಲ್ಲಿ ಸ್ವಚ್ಛತಾ ಗೀತೆಗಳು ಬಿತ್ತರಗೊಳ್ಳಲಿವೆ. ಬನ್ನಿ ಆಲಿಸಿ ಬರೋಣ.

0: ಇದುವರೆಗೂ ಶುದ್ಧ ಜಲ ಸ್ವಚ್ಛ ನೆಲ ಆರೋಗ್ಯವಾಗಿರಲಿ ಜೀವ ಸಂಕುಲ ಕಾರ್ಯಕ್ರಮದಲ್ಲಿ ಸ್ವಚ್ಛತಾ ಗೀತೆಗಳನ್ನ ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.
1: ಅಗಾಲಿಕ ಮಳೆಗೆ

0: पीएम फसल बीमा योजना से करीब 2,00,000 करोड़ रूपये क्लेम के रूप में किसानों को मिले हैं।
1: ಮುಂಗಾರು ಹಂಗಾಮಿನ ಬೆಳೆ ವಿಮೆಗಾಗಿ ಈಗ ನೋಂದಣಿ ಮಾಡಿಕೊಳ್ಳಿರಿ.
2: ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒಂದು ಕೇಂದ್ರ. ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ.

0: ಕೌಶಲ್ಯನ್ ಎಂಬ ಯುವ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರುತ್ತಿದೆ.
1: ಈ ಕಾರ್ಯಕ್ರಮವು ಪ್ರಸ್ತುತ ಉದ್ಯೋಗ ಮಾರುಕಟ್ಟೆಗೆ ಅಗತ್ಯವಾದ ಕೌಶಲ್ಯಗಳನ್ನು ಯುವಕರಿಗೆ ನೀಡುವ ಮೂಲಕ ಅವರ ಉದ್ಯೋಗ ಅರ್ಹತೆಯನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ.
0: ಈ ತರಬೇತಿಯು ಒಂದು ತಿಂಗಳ ವಸತಿ ಆಧಾರಿತ ಯುವ ಕೌಶಲ್ಯಾಭಿವೃದ್ಧಿ ತರಬೇತಿಯಾಗಿದ್ದು,
1: ಪ್ರಮುಖವಾಗಿ ಈ ತರಬೇತಿಯಲ್ಲಿ ಜೀವನ ಕೌಶಲ್ಯ, ಸಂವಹನ ಕೌಶಲ್ಯ, ಸಮಸ್ಯೆಗಳ ನಿವಾರಣೆ, ಡಿಜಿಟಲ್ ಸಾಕ್ಷರತೆ, ಕೆಲಸದ ಸ್ಥಳದ ಸಿದ್ಧತೆ, ಎಐ ಕೌಶಲ್ಯಗಳ ಜೊತೆಗೆ ಉದ್ಯೋಗ ಅವಕಾಶ ಮಾರ್ಗದರ್ಶನವನ್ನು ನೀಡಲಾಗುತ್ತಿದೆ.
0: ಈ ತರಬೇತಿಯು 18-29 ವರ್ಷದ ಪದವಿ ಪೂರ್ವ ಅಥವಾ ಅದಕ್ಕಿಂತ ಮೇಲಿನ ವಿದ್ಯಾರ್ಹತೆ ಹೊಂದಿರುವ ಹೆಚ್ಡಿಕೋಟೆ, ಸರಗೂರು ಹಾಗೂ ಮೈಸೂರು ಸುತ್ತಮುತ್ತಲಿನ ಯುವಕರು ಅರ್ಹರಾಗಿರುತ್ತಾರೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 9739713111, ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9739713111.
0: ಇಮೇಲ್ ವಿಳಾಸ COORD.GENNEXT@SVYM.ORG.IN. ಬನ್ನಿ, ಭಾಗವಹಿಸಿ ತರಬೇತಿಯ ಸೌಲಭ್ಯವನ್ನು ಪಡೆದುಕೊಳ್ಳಿ.

0: ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ
1: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂದರೆ ವಿಲಿಡ್ ವತಿಯಿಂದ ಇನ್ಫೋಸಿಸ್ ಬೆಂಬಲದೊಂದಿಗೆ ವಿಲಿಡ್ ಚೆನ್ನೆಕ್ಸ್

ಈ ಸಮಯ ಆನಂದಮಯ, ಏಕೆಂದರೆ ನಮ್ಮ ಕೇಳುಗರ ಹುಟ್ಟುಹಬ್ಬದ ಶುಭಾಶಯ ಕೋರುವ ಸಮಯ. ಕೇಳುಗರು, ಈ ದಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಿಬ್ಬಂದಿ ವರ್ಗದವರಾದ ಕುಮಾರಸ್ವಾಮಿ ಮತ್ತು ಅಮೃತರವರು ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಿದ್ದಾರೆ. ಇವರಿಗೆ ದೇವರು ಆಯುರ್ ಆರೋಗ್ಯ ಸುಖ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಎಂದು ಹಾರೈಸುತ್ತಾ ಅವರಿಗಾಗಿ ಈ ಹಾಡನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಬನ್ನಿ ಆಲಿಸಿ ಬರೋಣ.

ಸಾರ್ವಜನಿಕರಿಗೆ ಒಂದು ಪ್ರಕಟಣೆ. ದಿನಾಂಕ 4/8/2026 ಮಂಗಳವಾರದಂದು ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ಸೀತಾರಾಮ್ ರವರು ಕೀಲು ಮತ್ತು ಮೂಳೆರೋಗ ತಜ್ಞರು, ಡಾಕ್ಟರ್ ನರೇಂದ್ರ ರಾಮಕೃಷ್ಣರವರು ಕಣ್ಣಿನ ತಜ್ಞರು, ಡಾಕ್ಟರ್ ನಾಗೇಶ್ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಕುಮಾರ್ ರವರು ಮಕ್ಕಳ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ಸುಷ್ಮಾ ರವರು ಮಕ್ಕಳ ತಜ್ಞರು, ಡಾಕ್ಟರ್ ನಿಸರ್ಗಾರವರು ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರು, ಡಾಕ್ಟರ್ ವೈಷ್ಣವಿರವರು ಆಯುರ್ವೇದ ತಜ್ಞರು, ಡಾಕ್ಟರ್ ವಿದ್ಯಶ್ರೀರವರು ದಂತ ಚಿಕಿತ್ಸಾ ತಜ್ಞರು, ಅಯ್ಯನರಾಜ್ ರವರು ಫಿಸಿಯೋಥೆರಪಿಸ್ಟ್, ರಾಜು ಕೆ ಎಸ್ ರವರು ವಾಕ್ಭಾಷೆ ಶ್ರವಣ ತಜ್ಞರು ಹಾಗೂ ದಿನದ 24 ಗಂಟೆಗಳು ತುರ್ತು ಚಿಕಿತ್ಸಾ ಸೌಲಭ್ಯವು ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663118. ಧನ್ಯವಾದಗಳು.

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು,
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ,
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35,
1: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.

ಕೇಳುಗರೆ, ನಿಮ್ಮ ಅಕ್ಕರಿಯ ಹತ್ತಿರದವರಿಗೆ ಮತ್ತು ಪ್ರೀತಿ ಪಾತ್ರದವರಿಗೆ ಹುಟ್ಟುಹಬ್ಬದ ಮತ್ತು ವಿವಾಹ ವಾರ್ಷಿಕೋತ್ಸವದ ಶುಭಾಶಯ ತಿಳಿಸಬೇಕಿ? ಹಾಗಾದರೆ ತಡ ಯಾಕೆ? ನಮ್ಮ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರಕ್ಕೆ ಭೇಟಿ ನೀಡಿ, ಪತ್ರ ಬರೆಯಿರಿ ಅಥವಾ ಎಸ್ಎಂಎಸ್ ಮೂಲಕ ವಿವರಗಳೊಂದಿಗೆ ತಿಳಿಸಿ. ಪ್ರತಿ ಮನೆಯಲ್ಲೂ ಕೇಳಿ ಬರುತ್ತಿರುವ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ನಿಮ್ಮವರಿಗೆ ಶುಭಾಶಯವನ್ನು ತಿಳಿಸುತ್ತದೆ. ನಮ್ಮ ವಿಳಾಸ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ, ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9900053119. ಧನ್ಯವಾದಗಳು.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೀನಿಸ್ 40 ರೂಪಾಯಿ, ಪೆನ್ಸಿಲ್ ಬೀನಿಸ್ 50 ರೂಪಾಯಿ, ಮೆಣಸಿನಕಾಯಿ

0: 35 ರೂಪಾಯಿ, ಸೌತೆಕಾಯಿ 16 ರೂಪಾಯಿ, ಎಂಸಿ 3 ರೂಪಾಯಿ, ಸುನಾಮಿ 4 ರೂಪಾಯಿ, ಎಳವನ 5 ರೂಪಾಯಿ, ಗುಂಡು ಬದನೆಕಾಯಿ 15 ರೂಪಾಯಿ, ಕುಂಬಳಕಾಯಿ 7 ರೂಪಾಯಿ, ಹೀರೆಕಾಯಿ 18 ರೂಪಾಯಿ, ಪಡವಲಕಾಯಿ 10 ರೂಪಾಯಿ, ತೊಂಡೆಕಾಯಿ 25 ರೂಪಾಯಿ, ಹಾಗಲಕಾಯಿ 32 ರೂಪಾಯಿ, ಕಾಲಿಫ್ಲವರ್ 16 ರೂಪಾಯಿ, ಪೈರ್ 30 ರೂಪಾಯಿ, ದಪ್ಪ ಮೆಣಸಿನಕಾಯಿ 33 ರೂಪಾಯಿ, ಸೋರೆಕಾಯಿ 15 ರೂಪಾಯಿ, ಬದನೆಕಾಯಿ 25 ರೂಪಾಯಿ, ಕೋಸು 12 ರೂಪಾಯಿ, ಸೀಮೆ ಬದನೆಕಾಯಿ 26 ರೂಪಾಯಿ, ಬೆಂಡೆಕಾಯಿ 17 ರೂಪಾಯಿ, ಟೊಮೊಟೊ 6 ರೂಪಾಯಿ. ಕೇಳುಗರೇ, ಕೇಳಿದರಲ್ಲ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ. ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಪಾತರಗಿತ್ತಿ ಹೇಗೆ ರುಚಿ ನೋಡುತ್ತದೆ ಗೊತ್ತಾ ಎಂಬ ವಿಷಯವನ್ನು ಕುರಿತು ಕಾರ್ಯಕ್ರಮದಲ್ಲಿ ಮಾತನಾಡಲಿದ್ದಾರೆ ಕುಮಾರಿ ಸ್ಫೂರ್ತಿರವರು.
2: ಪ್ರೀತಿಯ ಚಿನ್ನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರೆ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಪಾತರಗಿತ್ತಿ ಹೇಗೆ ರುಚಿ ನೋಡುತ್ತದೆ ಗೊತ್ತಾ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ಪಾತರಗಿತ್ತಿಗಳು ಲೆಪಿಡೋಫೇರಾ ಎಂಬ ಕ್ರಮಕ್ಕೆ ಸೇರಿದ ಕೀಟಗಳಾಗಿವೆ. ಲೆಪಿಡೋಫೇರಾ ಎಂದರೆ ಮಾಪಕಗಳಾಗಿರುವ ರೆಕ್ಕೆಗಳು. ರೆಕ್ಕೆಗಳು ಸಾವಿರಾರು ಸಣ್ಣ ಮಾಪಕಗಳಿಂದ ಮುಚ್ಚಲ್ಪಟ್ಟಿವೆ. ಇವು ಎಲ್ಲ ರೀತಿಯ ಹವಾಮಾನ ಮತ್ತು ತಾಪಮಾನದಲ್ಲಿ ವಾಸಿಸುತ್ತವೆ. ಕೆಲವು ಉಷ್ಣವಲಯದ ಮಳೆಕಾಡುಗಳಲ್ಲಿ ವಾಸಿಸುತ್ತವೆ. ಇಲ್ಲಿ ಹವಾಮಾನವು ಬಿಸಿ ಮತ್ತು ಆರ್ದ್ರವಾಗಿರುತ್ತದೆ ಮತ್ತು ಇವುಗಳಿಗೆ ಆಹಾರಕ್ಕಾಗಿ ಮಳೆಕಾಡುಗಳಲ್ಲಿ ಅನೇಕ ಹೂವಿನ ಸಸ್ಯಗಳಿವೆ. ಇಡೀ ಜಗತ್ತಿನಲ್ಲಿ ಸರಿಸುಮಾರು 17,500 ಜಾತಿಯ ಪಾತರಗಿತ್ತಿಗಳಿವೆ. ಪಾತರಗಿತ್ತಿಗಳು ಪರಿಸರಕ್ಕೆ ಎರಡು ರೀತಿಯ ಸಹಾಯವನ್ನ ಮಾಡುತ್ತವೆ. ಇವು ಹೂವುಗಳ ಪರಾಗ ಸ್ಪರ್ಶಕಗಳಾಗಿ, ಅಂದರೆ ಇವು ಹೂವಿನಿಂದ ಹೂವಿಗೆ ಪರಾಗವನ್ನು ಒಯ್ಯುತ್ತವೆ. ಇದರಿಂದ ಹೂವಿನಲ್ಲಿ ಸಂತಾನೋತ್ಪ್ರಕ್ರಿಯೆಯಾಗುತ್ತದೆ. ಇವು ಕಪ್ಪೆ, ಬಾವಲಿ, ಪಕ್ಷಿ ಹಾಗೂ ಅಲ್ಲಿಗಳಿಗೆ ಆಹಾರವಾಗಿದೆ. ಪಾತರಗಿತ್ತಿಗಳು ಜೀವನದ 4 ಹಂತಗಳನ್ನು ಹಾದು ಹೋಗುತ್ತವೆ. ಪ್ರತಿ ಹಂತದಲ್ಲೂ ಇವು ವಿಭಿನ್ನವಾಗಿ ಕಾಣುತ್ತವೆ ಮತ್ತು ಪ್ರತಿಯೊಂದಕ್ಕೂ ಒಂದು ಉದ್ದೇಶವಿದೆ. ಮೊಟ್ಟೆಯಿಂದ ವಯಸ್ಕರವರೆಗಿನ ಅವಧಿಯು ಕೆಲವು ವಾರಗಳಿಂದ ಕೆಲವು ವರ್ಷಗಳವರೆಗೆ ಇರುತ್ತದೆ. ಇವುಗಳ ಉದ್ದವು ಚಿಟ್ಟೆ ಪ್ರಕಾರವನ್ನು ಅವಲಂಬಿಸಿರುತ್ತದೆ. ಹೆಣ್ಣು ಪಾತರಗಿತ್ತಿ ಮೊಟ್ಟೆಯನ್ನು ಇಡುತ್ತದೆ. ಮೊಟ್ಟೆ ಒಡೆದು ಮರಿಹುಳು ಆಗುತ್ತದೆ. ಮರಿಹುಳು ನಿರಂತರವಾಗಿ ಆಹಾರವನ್ನು ತಿನ್ನುತ್ತದೆ ಮತ್ತು ಇದರ ಆಹಾರವನ್ನು ದೊಡ್ಡ ದವಡೆಯಿಂದ ಪುಡಿ ಮಾಡುತ್ತವೆ. ಮರಿಹುಳು ಬೆಳೆದಂತೆ ಹಲವಾರು ಬಾರಿ ಚರ್ಮವನ್ನು ಕಳಚಿಕೊಳ್ಳುತ್ತದೆ. ಮರಿಹುಳು ತನ್ನ ರೇಷ್ಮೆಯ ರೇಖೆಯನ್ನು ತಿರುಗಿಸುವ ಮೂಲಕ ಶಾಖೆಗೆ ಅಂಟಿಕೊಳ್ಳುತ್ತದೆ. 24 ಗಂಟೆಗಳಲ್ಲಿ ಮರಿಹುಳು ತನ್ನ ಚರ್ಮವನ್ನು ಕೊನೆಯ ಬಾರಿಗೆ ಕಳಚುತ್ತದೆ. ಪಾತರಗಿತ್ತಿ ತನ್ನ ದೇಹದಿಂದ ತ್ಯಾಜ್ಯವನ್ನು ಹೊರಹಾಕುತ್ತದೆ ಮತ್ತು ರಕ್ತವನ್ನು ತನ್ನ ರೆಕ್ಕೆಗಳಿಗೆ ಪಂಪ್ ಮಾಡುತ್ತದೆ. ಸುಮಾರು 1 ಗಂಟೆಯ ನಂತರ ಅದು ಹಾರಬಲ್ಲದು. ಪಾತರಗಿತ್ತಿಗಳು 3 ಮುಖ್ಯ ದೇಹದ ಭಾಗಗಳನ್ನು ಹೊಂದಿವೆ. ತಲೆ, ಕಣ್ಣು, ಪ್ರೋಬೋಬೋಸಿಕ್ಸ್ ಮತ್ತು ಆಂಟಿನಾಗಳನ್ನು ಹೊಂದಿದೆ. ಇವು ಎಲ್ಲ ದಿಕ್ಕುಗಳಲ್ಲಿ ನೋಡಬಹುದಾದರೂ ನಾವು ನೋಡುವಂತೆ ಇವು ನೋಡುವುದಿಲ್ಲ. ಪಾತರಗಿತ್ತಿಯ ಕಣ್ಣುಗಳು ಬಣ್ಣ ಮತ್ತು ಚಲನೆಯನ್ನು ಮಾತ್ರ ನೋಡಬಹುದು ಮತ್ತು ಮನುಷ್ಯರಿಗೆ ಕಾಣದ ಬಣ್ಣಗಳನ್ನು ನೋಡಬಲ್ಲವು. ಪಾತರಗಿತ್ತಿಗಳು ಜಗತ್ತನ್ನು ಹೇಗೆ ನೋಡುತ್ತವೆ ಎಂಬುದು ನಮಗೆಲ್ಲ ಆಶ್ಚರ್ಯಕರ ಸಂಗತಿ. ಹೌದು, ನಮ್ಮಲ್ಲಿ ಹೆಚ್ಚಿನವರು ಸಂಯುಕ್ತ ಕಣ್ಣುಗಳು, ಹೆಚ್ಚು ಲೆನ್ಸ್ಗಳಿಂದ ಮಾಡಲ್ಪಟ್ಟ ಕಣ್ಣುಗಳೊಂದಿಗೆ ಪರಿಚಿತವಾಗಿದ್ದೇವೆ. ಆದರೆ ನೀವು ಎಲ್ಲಾದರೂ ಓಸ್ಲೆಯ ಬಗ್ಗೆ ಕೇಳಿದ್ದೀರಾ? ಲ್ಯಾಟಿನ್ ಪದ ಚಿಕ್ಕ ಕಣ್ಣು ಎಂದರ್ಥ. ಈ ಸಣ್ಣ ಕಣ್ಣುಗಳು ಪಾತರಗಿತ್ತಿಗಳಲ್ಲಿ ಇದ್ದು ಈ ಚಿಕ್ಕ ಕಣ್ಣುಗಳನ್ನು ಚಲನೆ, ಬೆಳಕು ಮತ್ತು ನೆರಳನ್ನು ಪತ್ತೆ ಹಚ್ಚಲು ಬಳಸುತ್ತವೆ. ಪ್ರತಿಯೊಂದು ಪಾತರಗಿತ್ತಿಯ ಪ್ರತಿ ಕಣ್ಣಿನಲ್ಲೂ ಸಾವಿರಾರು ಗ್ರಾಹಕಗಳನ್ನು ಹೊಂದಿವೆ. ಪ್ರತಿಯೊಂದು ಪಾತರಗಿತ್ತಿಗಳು ತನ್ನದೇ ಆದ ಲೆನ್ಸ್ಗಳನ್ನು ಹೊಂದಿವೆ. ಮಾನವ ಕಣ್ಣುಗಳು 3 ಬಣ್ಣಗಳಿಗೆ ಗ್ರಾಹಕಗಳನ್ನು ಹೊಂದಿದರೆ ಪಾತರಗಿತ್ತಿಗಳು 9 ಬಣ್ಣಗಳಿಗೆ

0: ಗ್ರಾಹಕಗಳನ್ನ ಹೊಂದಿವೆ. ಸಾಮಾನ್ಯವಾಗಿ ಇವು ಕೆಂಪು, ಹಳದಿ, ಬಿಳಿ, ನೇರಳೆ, ಗುಲಾಬಿ ಮತ್ತು ಕಿತ್ತಳೆ ಹೂಗಳಿಗೆ ಆಕರ್ಷಿತವಾಗುತ್ತವೆ. ಇದು ನೇರಳಾತೀತ ಬೆಳಕನ್ನ ನೋಡುವ ಚಿಟ್ಟಿಯ ಸಾಮರ್ಥ್ಯದ ಕಾರಣದಿಂದಾಗಿರುತ್ತದೆ. ಅಂದರೆ ಈ ಬಣ್ಣಗಳು ಅವುಗಳ ಸಂಯುಕ್ತ ಕಣ್ಣುಗಳಿಗೆ ಗಮನಾರ್ಹವಾದ ಒಳಪನ್ನ ಹೊರಸೂಸುತ್ತವೆ. ಪ್ರೋಬೋಸ್ಕಿಸ್ ಎಂಬ ಉದ್ದವಾದ ನಾಲಿಗೆಯಂತಿರುವ ಭಾಗವಿದು. ಪಾತರಗಿತ್ತಿಗಳು ಇದನ್ನ ಹೂವಿನಿಂದ ಮಕರಂದ ಕುಡಿಯಲು ಬಳಸತೊಡಗುತ್ತವೆ. ಎಲೆಗಳು ಮತ್ತು ಕಾಂಡಗಳಿಂದ ರಸವನ್ನ ಹೀರಲು ಈ ಪ್ರೋಬೋಸ್ಕಿಸ್ ಅನ್ನ ಬಳಸುತ್ತದೆ ಮತ್ತು ತಮ್ಮ ಆಂಟಿನಗಳನ್ನು ವಾಸನೆ ಗ್ರಹಿಸಲು ಬಳಸುತ್ತವೆ. ಪಾತರಗಿತ್ತಿಗಳ ಮಧ್ಯ ಭಾಗವು ಎದೆಯ ಭಾಗವಾಗಿದೆ. ಈ ಭಾಗದಲ್ಲಿ 3 ಜೋಡಿ ಜಂಟಿ ಕಾಲುಗಳು ಮತ್ತು 2 ಜೋಡಿ ರೇಖೆಗಳಿರುತ್ತವೆ. ಪಾತರಗಿತ್ತಿಗಳಿಗೆ ಮಾಪಕಗಳನ್ನು ಅವುಗಳ ರೇಖೆಗಳ ಮೇಲೆ ಉತ್ತಮವಾಗಿ ಕಾಣಬಹುದು. ಪ್ರಕೃತಿಯಲ್ಲಿ ವಿವಿಧ ರೀತಿಯ ಬಣ್ಣದ ಪಾತರಗಿತ್ತಿಗಳನ್ನ ನಾವು ಕಾಣಬಹುದು. ಇವುಗಳನ್ನು ಹಿಡಿಯಲು ಹೋದರೆ ಇವುಗಳ ರೆಕ್ಕೆಗಳ ಬಣ್ಣದ ಪುಡಿ ನಮ್ಮ ಕೈಗೆ ಹಾಕಿಕೊಳ್ಳುತ್ತದೆ. ಪಾತರಗಿತ್ತಿಗಳ ರೆಕ್ಕೆಗಳ ಮೇಲಿನ ಬಣ್ಣಗಳು ಮತ್ತು ಮಾದರಿಗಳು ಅವುಗಳನ್ನು ಪರಭಕ್ಷಕಗಳಿಂದ ರಕ್ಷಿಸುತ್ತದೆ ಮತ್ತು ಮರೆಮಾಚುವಿಕೆಯು ಸಾಮಾನ್ಯ ಮಾದರಿಯಾಗಿದೆ. ಪಾತರಗಿತ್ತಿಗಳು ತಮ್ಮ ಕಾಲಿನ ಪಾದಗಳಿಂದ ರುಚಿ ನೋಡುತ್ತದೆ. ತಮ್ಮ ಅತಿಥೇಯ ಸಸ್ಯಗಳನ್ನು ಹುಡುಕಲು ಮತ್ತು ಆಹಾರವನ್ನು ಕಂಡುಹಿಡಿಯಲು ಇವು ತಮ್ಮ ಕಾಲುಗಳ ಮೇಲೆ ರುಚಿ ಗ್ರಾಹಕಗಳನ್ನು ಹೊಂದಿವೆ. ಪಾತರಗಿತ್ತಿಯ ದೇಹದ 3ನೇ ಭಾಗವು ಹೊಟ್ಟೆಯ ಭಾಗವಾಗಿದೆ. ಇದು ಮೃದುವಾಗಿರುತ್ತದೆ ಮತ್ತು 10 ವಿಭಾಗಗಳನ್ನು ಒಳಗೊಂಡಿದೆ. ಇದು ಸರಳ ಹೃದಯ, ಸಂತಾನೋತ್ಪತ್ತಿಯ ಅಂಗಗಳು, ಉಸಿರಾಟದ ಬೀಜಕಗಳು ಮತ್ತು ಜೀರ್ಣಕಾರಿ ಅಥವಾ ವಿಸರ್ಜನಾ ವ್ಯವಸ್ಥೆಯನ್ನು ಸಹ ಹೊಂದಿದೆ. ಇವು ಮಣ್ಣಿನ ಕೊಚ್ಚಿ ಗುಂಡಿಗಳಲ್ಲಿ ಸಿಗುವ ಖನಿಜ ಮತ್ತು ಲವಣಗಳನ್ನು ಹೀರಿಕೊಳ್ಳುತ್ತವೆ. ಇದನ್ನ ಫ್ಲೂಟಿಂಗ್ ಎಂದು ಕರೆಯಲಾಗುತ್ತದೆ. ಮತ್ತು ಗಂಡು ಪಾತರಗಿತ್ತಿಗಳು ತಮ್ಮ ವೀರ್ಯಕ್ಕೆ ಖನಿಜ ಲವಣಾಂಶಗಳ ಅಗತ್ಯವಿರುವುದರಿಂದ ಇವು ಫ್ಲೂಟಿಂಗ್ ಮಾಡುವುದನ್ನು ತಾವು ಹೆಚ್ಚಾಗಿ ಕಾಣಬಹುದು. ಈ ಪೋಷಕಾಂಶಗಳು ನಂತರ ಸಂಭೋಗದ ಸಮಯದಲ್ಲಿ ಗಂಡಿನಿಂದ ಹೆಣ್ಣು ಪಾತರಗಿತ್ತಿಗೆ ರವಾನಿಸಲಾಗುತ್ತದೆ ಮತ್ತು ಖನಿಜಗಳು, ಲವಣಾಂಶಗಳು ಮೊಟ್ಟೆಗಳ ಉಳಿವಿಗೆ ಕೊಡುಗೆ ನೀಡುತ್ತವೆ. ಗಂಡು ಮತ್ತು ಹೆಣ್ಣು ಪಾತರಗಿತ್ತಿಗಳು ಸಾಮಾನ್ಯವಾಗಿ ಒಂದೇ ರೀತಿ ಕಾಣುತ್ತದೆ. ಗಂಡು ಪಾತರಗಿತ್ತಿಗಳು ಸಂಯೋಗಕ್ಕೆ ಸಿದ್ಧವಾದಾಗ ರೆಕ್ಕೆಗಳ ಮೇಲೆ ಸರಿಯಾದ ಗಾಢ ಬಣ್ಣ ಮತ್ತು ಮಾದರಿಯೊಂದಿಗೆ ಸಂಗಾತಿಯನ್ನು ಹುಡುಕುತ್ತದೆ. ನಂತರ ಹೆಣ್ಣು ಪಾತರಗಿತ್ತಿ ತನ್ನ ಮೊಟ್ಟೆಗಳನ್ನು ಇಡಲು ಸೂಕ್ತವಾದ ಸಸ್ಯವನ್ನು ಹುಡುಕಲು ಹಾರಿ ಹೋಗುತ್ತದೆ. ಆಹಾರ ಸೌಲಭ್ಯ, ಎಲೆಗಳ ಬಣ್ಣ ಮತ್ತು ಆಕಾರ ಮೇಲೆ ಹೆಣ್ಣು ಪಾತರಗಿತ್ತಿ ತನ್ನ ನಿರ್ಧಾರವನ್ನು ತೆಗೆದುಕೊಂಡು ಮೊಟ್ಟೆಗಳ ಗೊಂಚಲುಗಳನ್ನು ಎಲೆಗಳ ಕೆಳಗೆ ಅಥವಾ ಮೇಲ್ಭಾಗದಲ್ಲಿ ಇಡುತ್ತದೆ. ಮೊಟ್ಟೆಯಿಂದ ಮರಿಹುಳುಗಳು ಮರಿಹುಳುವಿನಿಂದ ಫ್ಯೂಪಾ ಆಗಿ ಫ್ಯೂಪಾದಿಂದ ಪಾತರಗಿತ್ತಿಯಾಗಿ ಹೊರಬರುತ್ತದೆ. ಎಲ್ಲಾ ಕೀಟಗಳಂತೆ ಪಾತರಗಿತ್ತಿಗಳು ಶೀತ ರಕ್ತದ್ರವವು. ಇದರರ್ಥ ಇವು ತಮ್ಮ ದೇಹದ ಉಷ್ಣತೆಯನ್ನು ನಿಯಂತ್ರಿಸಲು ಹೆಣಗಾಡುತ್ತವೆ ಮತ್ತು ತಮ್ಮ ಸುತ್ತಮುತ್ತಲಿನ ಪರಿಸರ ಮೇಲೆ ಸಂಪೂರ್ಣವಾಗಿ ಅವಲಂಬಿತವಾಗಿವೆ. ಕಡಿಮೆ ತಾಪಮಾನವು ಕಡಿಮೆ ಚಟುವಟಿಕೆಗೆ ಕಾರಣವಾಗುತ್ತದೆ, ಆದರೆ ಹೆಚ್ಚಿನ ತಾಪಮಾನವು ಇವುಗಳನ್ನು ಉತ್ತೇಜಿಸಲು ಸಹಾಯ ಮಾಡುತ್ತದೆ. ಅದಕ್ಕಾಗಿ ನೀವು ಅನೇಕ ಪಾತರಗಿತ್ತಿಗಳು ಬಿಸಿಯಾದ ಉಷ್ಣವಲಯದ ಪ್ರದೇಶಗಳಲ್ಲಿ ಅಭಿವೃದ್ಧಿ ಹೊಂದುತ್ತಿರುವುದನ್ನು ನೋಡಬಹುದು. ಇದು ತುಂಬಾ ತಂಪಾಗಿದ್ದರೆ ಪಾತರಗಿತ್ತಿಗಳು ಹಾರಲು ಸಾಧ್ಯವಾಗುವುದಿಲ್ಲ ಎಂದರ್ಥ. ಆದಾಗ್ಯೂ ಪಾತರಗಿತ್ತಿಗಳು ತಮ್ಮನ್ನ ತಾವು ಬೆಚ್ಚಗಾಗಿಸಲು ಥರ್ಮೋಗ್ಯುರ್ಲೇಷನ್ ಎಂಬ ಪ್ರಕ್ರಿಯೆಯನ್ನು ಸಹ ಬಳಸುತ್ತದೆ. ಉದಾಹರಣೆಯೆಂದರೆ ಬ್ಯಾಸ್ಕಿಂಗ್ ಪ್ರಕ್ರಿಯೆ. ಇಲ್ಲಿ ಪಾತರಗಿತ್ತಿಗಳು ತಮ್ಮ ದೇಹವನ್ನು ಬೆಚ್ಚಗಾಗಿಸಲು ಸೂರ್ಯನ ಕಿರಣಗಳಿಗೆ ಒಡ್ಡಿಕೊಳ್ಳುತ್ತವೆ. ಪಾತರಗಿತ್ತಿಗಳು ವೇಗವಾಗಿ ಅಲಗಾಡುತ್ತಾ ತಮ್ಮ ಹಾರಾಟಕ್ಕೆ ತಯಾರಿ ಮಾಡಲು ಇವುಗಳ ಆಂತರಿಕ ತಾಪಮಾನವನ್ನು ಹೆಚ್ಚಿಸಲು ಇವುಗಳ ದೇಹವನ್ನು ನಡಗಿಸುತ್ತವೆ. ಕೇಳುಗರ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಪಾತರಗಿತ್ತಿಗಳು ಹೇಗೆ ರುಚಿ ನೋಡುತ್ತವೆ ಗೊತ್ತಾ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
1: ಇದುವರೆಗೂ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಪಾತರಗಿತ್ತಿ ಹೇಗೆ ರುಚಿ ನೋಡುತ್ತದೆ ಗೊತ್ತಾ ಎಂಬ ವಿಷಯವನ್ನು ಕುರಿತು ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಕುಮಾರಿ ಸ್ಫೂರ್ತಿರವರು. ನಮ್ಮ ಬಾಂಧವ್ಯ ಕೇಂದ್ರದಿಂದ ಇನ್ನು ಮುಂದೆ ಗೀತಾ ಸುನಾದ ಕಾರ್ಯಕ್ರಮದಲ್ಲಿ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ

0: ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
1: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
2: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
1: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
2: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
1: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
2: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
1: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
2: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.

ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 8ನೇ ಅಧ್ಯಾಯವಾಗಿರುವ ಅಕ್ಷರ ಪರಬ್ರಹ್ಮ ಯೋಗದ 18 ಮತ್ತು 19ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ.

ಬ್ರಹ್ಮನ ಹಗಲು ಬಂದಾಗ ಅವ್ಯಕ್ತದಿಂದ ಎಲ್ಲವೂ ವ್ಯಕ್ತವಾಗುತ್ತದೆ. ಆತನ ರಾತ್ರಿಯಾದ ಕೂಡಲೇ ಅವು ಅವ್ಯಕ್ತದಲ್ಲಿ ಲೀನವಾಗುತ್ತದೆ. ಮತ್ತು ಅರ್ಜುನ, ಈ ಪ್ರಾಣಿಗಳ ಸಮುದಾಯ ಹೀಗೆ ಹುಟ್ಟಿ ರಾತ್ರಿ ಆದೊಡನೆಯೇ ಲಯವಾಗಿ ಹೋಗುತ್ತವೆ, ಹಗಲಾಗುತ್ತಲೇ ಮತ್ತೆ ಹುಟ್ಟುತ್ತವೆ ಎಂಬ ಅಂಶವನ್ನು ಇಲ್ಲಿ ಕೃಷ್ಣ ಹೇಳ್ತಿದ್ದಾನೆ ಅಂತಂದ್ರೆ ಅವುಗಳನ್ನು ನಾವು ಕೂಲಂಕುಷವಾಗಿ ಗಮನಿಸೋಣ. ಬ್ರಹ್ಮನಿಗೆ ಹಗಲು ಆದಾಗ ಎಲ್ಲಾ ಚರಾಚರ ಜೀವರಾಶಿಗಳು ಅವ್ಯಕ್ತ ಪ್ರಕೃತಿಯಿಂದ ಹುಟ್ಟುತ್ತವೆ. ಆತನಿಗೆ ರಾತ್ರಿಯಾದಾಗ ಅವೆಲ್ಲವೂ ಅದೇ ಮೂಲ ಪ್ರಕೃತಿಯಲ್ಲಿ ಲಯವಾಗುತ್ತದೆ. ಹಾಗಾಗಿ ಸೃಷ್ಟಿ ಹೇಗೆ ಆಗುವುದು ಎಂಬುದನ್ನ ಇಲ್ಲಿ ಕೃಷ್ಣ ವಿವರಿಸ್ತಾ ಇದ್ದಾನೆ. ಈ ಸೃಷ್ಟಿ ಬ್ರಹ್ಮಾಂಡದಲ್ಲಿ ಹೇಗೆ ಆಗುತ್ತಿರುವುದೋ ಅದು ಪಿಂಡಾಂಡದಲ್ಲಿಯೂ ಆಗುತ್ತಿರುವಂಥದ್ದು. ನಾವು ರಾತ್ರಿ ಮಲಗಿಕೊಳ್ಳುವಾಗ ನೋಡುವ ವಿಶ್ವವೆಲ್ಲ ಮಾಯವಾಗಿ ಹೋಗುತ್ತೆ. ಪುನಃ ನಾವು ಎಚ್ಚೆತ್ತ ಕೂಡಲೇ ಅದು ಪುನಃ ವಾಪಸ್ ಬರುತ್ತದೆ. ಅದರಂತೆಯೇ ಈ ಬ್ರಹ್ಮಾಂಡ, ಬ್ರಹ್ಮ ಎದ್ದಾಗ ಈ ವಿಶ್ವವೆಲ್ಲ ಜಾಗೃತವಾಗುತ್ತೆ. ಅವನು ಕಣ್ಣು ಮುಚ್ಚಿಕೊಂಡರೆ ಈ ವಿಶ್ವರೂಪವೆಲ್ಲ ಇಲ್ಲದೇ ಹೋಗಿಬಿಡುತ್ತದೆ. ಹೇಗೆ ರಾತ್ರಿಯಾದೊಡನೆ ಅವ್ಯಕ್ತದ ಕತ್ತಲಿಗೆ ನಾಮರೂಪಗಳೆಲ್ಲ ಹೋಗಿ ಹಗಲಾದೊಡನೆ ನಾಮರೂಪಗಳೆಲ್ಲ ಪುನಃ ಅಲ್ಲಿಂದ ಬರುತ್ತವೋ, ಹಾಗೆ ಈ ಬ್ರಹ್ಮಾಂಡವೆಲ್ಲ ಬ್ರಹ್ಮನಿಂದ ಬಂದಿದೆ, ಪುನಃ ಬ್ರಹ್ಮನಲ್ಲಿಗೇ ಹೋಗುತ್ತದೆ. ಇದನ್ನು ನಾವೇನೂ ಮಾಡಲಾರೆವು. ಸೃಷ್ಟಿ, ಪ್ರಳಯ ಇವುಗಳೆಲ್ಲವೂ ಕೂಡ ಅವನ ಕೈಯಿನಲ್ಲಿಯೇ ಇರುವಂಥದ್ದು. ಹಾಗೆಯೇ ಬ್ರಹ್ಮನ ಹಗಲು ಬಂದೊಡನೆಯೇ ಈ ಪ್ರಾಣಿ ಸಮುದಾಯವೆಲ್ಲ ಹುಟ್ಟಿ ಬರುತ್ತವೆ. ಇದೇನು ಹೊಸ ಸೃಷ್ಟಿಯಲ್ಲ, ಇದೇ ಹಿಂದೆ ಎಷ್ಟೋ ಸಲ ಬಂದಿದೆ, ಮುಂದೆ ಬರುವುದಿದೆ. ಇದರ ಪರಿಚಯವಿಲ್ಲದವರು ಇದನ್ನೇ ಹೊಸದು ಎಂದು ಭಾವಿಸಬಹುದು. ಆದರೆ ಇದು ಸಮುದ್ರದ ಅಲೆಯಂತೆ ಮೇಲೆ ಏಳುವುದು, ಕೆಳಗೆ ಬೀಳುವುದು. ಈ ಅಲೆ ಹಿಂದೆ ಎಷ್ಟೋ ಸಲ ಎದ್ದಿದೆ, ಮುಂದೆ ಎಷ್ಟೋ ಸಲ ಏಳುವುದಿದೆ. ಪ್ರತಿಯೊಂದು ಸಲ ಸೃಷ್ಟಿಯಾದಾಗಲೂ ಕೂಡ ಜೀವರಾಶಿಗಳೆಲ್ಲ ಬರಲೇಬೇಕಾಗುವುದು. ಬದ್ಧ ಜೀವಿಗಳು ಮುಕ್ತ ಜೀವಿಗಳಲ್ಲ. ಸುಮ್ಮನೆ ಕಾಲ ಕಳೆದರೆ ಜೀವಿ ಮುಕ್ತನಾಗುವುದಿಲ್ಲ. ಮುಕ್ತನಾಗಬೇಕಾದರೆ ಅದಕ್ಕೆ ಪ್ರಯತ್ನ ಪಡಬೇಕು. ಸುಮ್ಮನೆ ಒಂದು ಕ್ಲಾಸಿನಲ್ಲಿ ಒಬ್ಬ ಇದ್ದಾನೆ ಎಂದು ಅವನನ್ನು ಮೇಲಿನ ತರಗತಿಗೆ ಹಾಕುವುದಕ್ಕೆ ಆಗೋದಿಲ್ಲ. ಅವನು ಕಷ್ಟಪಟ್ಟು ಓದಿ ಕನಿಷ್ಠಾಂಶವನ್ನಾದರೂ ಗಳಿಸಬೇಕು.

ಇಲ್ಲದೇ ಇದ್ದರೆ ಅವನು ಪುನಃ ಅದೇ ಕ್ಲಾಸಿನಲ್ಲಿ ಕುಳಿತುಕೊಳ್ಳಬೇಕಾಗುತ್ತೆ. ಸುಮ್ಮನೆ ಪಕ್ಕದ ಕೋಣೆಯಲ್ಲೇ ಮೇಲಿನ ಕ್ಲಾಸ್ ಇದೆ ಎಂದು ಅಲ್ಲಿ ಹೋಗಿ ಕುಳಿತುಕೊಳ್ಳುವುದಕ್ಕೆ ಆಗೋದಿಲ್ಲ. ಇಲ್ಲಿ ಬದ್ಧವಾದ ಜೀವರಾಶಿಗಳಿಗೆ ಸ್ವಾತಂತ್ರ್ಯವಿಲ್ಲ. ನಾವು ಬರುವುದಿಲ್ಲ ಎಂದರೂ ಕೂಡ ಯಾರೂ ಕೇಳುವುದಿಲ್ಲ. ಕರ್ಮದ ಹಗ್ಗ ನಮ್ಮ ಕುತ್ತಿಗೆಗೆ ಬಿಗಿದಿದೆ. ಪ್ರಕೃತಿ ನಮ್ಮನ್ನು ಎಳೆದುಕೊಂಡು ಬರುತ್ತದೆ. ಸರ್ಕಸ್ಸಿನಲ್ಲಿರುವ ಪ್ರಾಣಿಗಳು ಆಯಾ ಕಾಲಕ್ಕೆ ಮ್ಯಾನೇಜರ್ ಹೇಳಿದ ಹಾಗೆ ತಮ್ಮ ಬೋನಿನಿಂದ ಹೊರಗೆ ಬಂದು ಅವನು ಏನನ್ನು ಮಾಡಬೇಕೆಂದು ಹೇಳುವನೋ ಅದನ್ನು ಮಾಡಿ ಹೋಗಬೇಕಾಗಿದೆ. ಮಾಡುವುದಿಲ್ಲ ಎಂದು ಭಂಡತನ ಮಾಡಿದರೆ ಕಾದಿದೆ ಚಾವಟಿಯ ಏಟು. ಹಾಗೆಯೇ ಸೃಷ್ಟಿಯ ಸರ್ಕಸ್ಸಿನಲ್ಲಿ ಜೀವಿಗಳೆಂಬ ಪ್ರಾಣಿಗಳು ಅಭಿನಯಿಸಬೇಕಾಗಿದೆ. ಸರ್ಕಸ್ಸಿನಿಂದ ಓಡಿ ಹೋದರೆ ಮಾತ್ರ ಸ್ವಾತಂತ್ರ್ಯ. ಮುಕ್ತ ಜೀವಿಗಳೆಂದರೆ ಈ ಸೃಷ್ಟಿಯಿಂದ ಹೊರಗೆ ಹೋಗಿರುವವರಂಥವರು. ಹಾಗಾಗಿ ಈ ಶ್ಲೋಕದಲ್ಲಿ ಸೃಷ್ಟಿಕರ್ತನ ಒಂದು ಹಗಲು ಮತ್ತು ಒಂದು ರಾತ್ರಿಯನ್ನು, ಅಂದರೆ ಸಹಸ್ರ ಸಹಸ್ರ ಯುಗಗಳು ಒಂದು ಹಗಲು, ಅಷ್ಟೇ ಸಹಸ್ರ ಸಹಸ್ರ ಯುಗಗಳು ಒಂದು ರಾತ್ರಿ, ಇವುಗಳನ್ನು ವಿವರಿಸುವ ಜೊತೆಗೆ ಜೀವರಾಶಿಗಳ ಉತ್ಪತ್ತಿ ಮತ್ತು ಲಯವನ್ನೂ ವಿವರಿಸಿದ್ದಾನೆ ಕೃಷ್ಣ. ಸೃಷ್ಟಿಕರ್ತನಿಗೆ ಹಗಲು ಆರಂಭವಾದಾಗ ಎಲ್ಲ ಜೀವರಾಶಿಗಳು ಅವ್ಯಕ್ತ ರೂಪಕ ಪ್ರಕೃತಿಯಿಂದ ಉತ್ಪತ್ತಿಯಾಗುತ್ತವೆ, ಮತ್ತು ಅದೇ ರೀತಿ ಅವನಿಗೆ ರಾತ್ರಿಯಾದಾಗ ಅದೇ ಅವ್ಯಕ್ತ ಪ್ರಕೃತಿಯಲ್ಲಿ ತಮ್ಮ ನಾಮರೂಪಗಳನ್ನು ಕಳೆದುಕೊಳ್ತವೆ. ಸೃಷ್ಟಿ ಅಂತಂದ್ರೆ ಹೊಸದಾಗಿ ವಸ್ತುಗಳೆಲ್ಲ ಅಸ್ತಿತ್ವಕ್ಕೆ ಬರುವುದು. ಇದನ್ನು ನಾವು ಸಾಮಾನ್ಯವಾಗಿ ತಿಳಿದಿದ್ದೇವೆ. ತತ್ವಜ್ಞಾನದ ಪ್ರಕಾರ ಇದು ಸರಿಯಲ್ಲ. ತತ್ವಶಾಸ್ತ್ರದಲ್ಲಿ ಸೃಷ್ಟಿ ಎನ್ನುವ ಶಬ್ದಕ್ಕೆ ಬಹಳ ಆಳವಾದ ಅರ್ಥವಿದೆ. ಒಬ್ಬ ಕುಂಬಾರನು ಮಣ್ಣಿನಿಂದ ಮಡಿಕೆಯನ್ನು ಸೃಷ್ಟಿಸಬಲ್ಲ, ಆದರೆ ಅದೇ ಮಣ್ಣಿನಿಂದ ಲಡ್ಡುಗಳನ್ನು ಸೃಷ್ಟಿಸಲು ಸಾಧ್ಯವಿಲ್ಲ. ಮಣ್ಣಿನಿಂದ ಮಡಕೆಯನ್ನು ಸೃಷ್ಟಿಸುವುದೆಂದರೆ ಮಣ್ಣಿಗೆ ನಾಮರೂಪಗಳನ್ನು ಕೊಡುವುದು ಎಂದರ್ಥ. ಮಡಿಕೆಯ ಎಲ್ಲ ಗುಣಗಳು ಮಣ್ಣಿನಲ್ಲಿ ಅವ್ಯಕ್ತವಾಗಿರುತ್ತದೆ, ಆದರೆ ಲಡ್ಡುವಿನ ಗುಣ ಮಣ್ಣಿನಲ್ಲಿಲ್ಲ. ಆದುದರಿಂದ ಅವ್ಯಕ್ತವಾದ ಗುಣ ವ್ಯಕ್ತಗೊಳ್ಳುವುದನ್ನೇ ಸೃಷ್ಟಿ ಅಂತೇಳಿ ಹೇಳುವಂಥದ್ದು. ಈಗ ಜೀವಿಸುತ್ತಿರುವಂತಹ ಒಬ್ಬ ವ್ಯಕ್ತಿಯು ಭೂತಕಾಲದ ಅವನದೇ ಕರ್ಮಗಳಿಂದಾಗಿ ರೂಪವನ್ನು ಪಡೆದು ಬಂದಿರುವುದಾಗಿದೆ. ಈ ಹಿಂದಿನ ಕರ್ಮವಾಸನೆಗಳು ಅವ್ಯಕ್ತವಾಗಿದ್ದು ಅವನಿಗೊಂದು ರೂಪವನ್ನು ತಳೆಯಲು ಕಾರಣವಾಗಿದ್ದಾವೆ. ಮಾತ್ರವಲ್ಲದೆ ಈಗ ಈ ಶರೀರದಲ್ಲಿಯೂ ಅವನ ವಿಚಾರ ಶೈಲಿಯನ್ನು ಅವುಗಳೇ ನಿಯಂತ್ರಿಸುತ್ತವೆ. ಹೀಗೆ ಸೃಷ್ಟಿಯಲ್ಲೂ ನಿಯಮಬದ್ಧವಾದ ಕ್ರಮವಿದೆ. ಕಪ್ಪೆಗಳ ಮೂಲಕ ಕಪ್ಪೆಗಳೇ ಹುಟ್ಟುತ್ತವೆ, ಮನುಷ್ಯರ ಮೂಲಕ ಮನುಷ್ಯರೇ ಹುಟ್ಟುತ್ತಾರೆ, ಮಾವಿನ ಬೀಜವು ಮಾವಿನ ಮರವೇ ಆಗುತ್ತದೆ. ಅದೇ ರೀತಿ ಮನುಷ್ಯನ ವಿಚಾರ ಸರಣಿಯಲ್ಲಿಯೂ ಕೂಡ ಒಂದು ಕ್ರಮಬದ್ಧವಾದ ನಿಯಮವಿದೆ. ಒಳ್ಳೆಯ ವಿಚಾರಗಳು ಒಳ್ಳೆಯ ವಿಚಾರಗಳ ಪ್ರವಾಹವನ್ನೇ ಹೆಚ್ಚಿಸುತ್ತವೆ. ಈ ವಿಚಾರಗಳು ಆಳವಾಗಿ ಮನಸ್ಸಿನಲ್ಲಿ ಬೇರೂರಿದಾಗ ಅವುಗಳು ವಾಸನೆಯ ರೂಪವನ್ನು ತಳೆಯುತ್ತವೆ. ಇಂದ್ರಿಯಗಳಿಗೆ ಗೋಚರವಾಗುವವಲ್ಲ ಇವು. ಆದರೂ ನಾನಾ ರೀತಿಯ ವಿಚಾರಗಳು ಹಾಗೂ ಕರ್ಮಗಳ ಮೂಲಕ ಇವುಗಳು ವ್ಯಕ್ತಗೊಳ್ಳುತ್ತವೆ. ವಾಸನೆಗಳಿಗೆ ಸರಿಯಾಗಿ ವಿಚಾರಗಳು, ವಿಚಾರಗಳಿಗೆ ಸರಿಯಾಗಿ ಮನಸ್ಸು, ಮನಸ್ಸಿಗೆ ಸರಿಯಾಗಿ ನಮ್ಮ ಜೀವನ. ಹೀಗೆ ಹಿಂದೆ ಇದ್ದ ಜೀವರಾಶಿಗಳೇ ಮತ್ತೆ ಮತ್ತೆ ಹುಟ್ಟುತ್ತಿರುವಂಥದ್ದು ಎಂದು ಕೃಷ್ಣನು ಹೇಳಿದಾಗ ಇದನ್ನು ಅರ್ಥ ಮಾಡಿಕೊಳ್ಳುವುದು ಅಷ್ಟೇನು ಕಷ್ಟದ ವಿಷಯವಲ್ಲ. ಅಂದರೆ ಹಿಂದಿನ ನಮ್ಮ ಆಸೆ ಆಕಾಂಕ್ಷೆಗಳೇ ಇಂದಿನ ನಮ್ಮ ಅವಸ್ಥೆಗೆ ಕಾರಣವಾಗಿರುವಂಥದ್ದು. ನಮ್ಮ ಭೂತಕಾಲದ ಕರ್ಮಗಳಿಗೆ ಅನುಗುಣವಾಗಿಯೇ ನಮ್ಮ ಇಂದಿನ ಜೀವನ. ಬುದ್ಧಿಯು ಕರ್ಮಾನುಸಾರಿಣಿಯಾಗಿರುವಂಥದ್ದು. ನಮ್ಮ ಕರ್ಮ ನಮ್ಮ ನೆರಳಿನಂತೆ ಹಿಂಬಾಲಿಸುತ್ತದೆ. ಅದು ನಾವು ಒಂದು ಆಸೆ ಆಕಾಂಕ್ಷೆಗಳಲ್ಲೇ ಆಸಕ್ತಿಯುಳ್ಳವರಾದರೆ ನಮ್ಮನ್ನು ಅವುಗಳ ದಾಸರನ್ನಾಗಿ ಮಾಡಿಬಿಡುತ್ತೆ. ಅದರ ಬದಲು ನಾವು ಅಂತರ್ಮುಖಿಗಳಾಗುವುದಾದರೆ ಅದೇ ಕರ್ಮವು ನಮ್ಮನ್ನು ಮುಕ್ತಗೊಳಿಸುತ್ತೆ. ಹಾಗಾಗಿ ಶರೀರವನ್ನು ಬಿಟ್ಟ ಮೇಲೆ ನಮ್ಮ ಮನಸ್ಸು ಬುದ್ಧಿಯಲ್ಲಿ ನಮ್ಮ ಕರ್ಮದ ಆಕಾಂಕ್ಷೆಗಳು ಹಾಗೆಯೇ ಉಳಿಯುತ್ತವೆ. ಈ ಸೂಕ್ಷ್ಮ ಶರೀರವು ಇನ್ನೊಂದು ಸ್ಥೂಲ ಶರೀರವನ್ನು ಪಡೆದಾಗ ಅದೇ ಆಕಾಂಕ್ಷೆಗಳು ತೆಗೆದುಕೊಂಡು ಬರುತ್ತೆ. ಇದು ಸೃಷ್ಟಿಯ ಸಾರ್ವಭೌಮಿಕ ನಿಯಮ. ಹಾಗಾಗಿ ಬೀಜ ರೂಪದಲ್ಲಿರುವಂತಹ ಎಲ್ಲ ಅವ್ಯಕ್ತ ಜೀವರಾಶಿಗಳು ಸಮಯ ಬಂದಾಗ ವ್ಯಕ್ತಗೊಳ್ಳುತ್ತೆ. ಈ ಉತ್ಪತ್ತಿ, ಸ್ಥಿತಿ ಮತ್ತು ಲಯ ಎಂಬ ಬದಲಾವಣೆಗಳು ನಡೆಯಬೇಕು.

ಮಾಡಬೇಕಾದ್ರೆ ಬದಲಾಗದ ಒಂದು ಅಧಿಷ್ಠಾನ ಇರಲೇಬೇಕು. ಅದ್ಯಾವುದು ಅನ್ನೋದನ್ನ ಮುಂದಿನ ಶ್ಲೋಕದಲ್ಲಿ ಗಮನಿಸೋಣ. ಆದ್ರೆ ಇಂದಿನ ಶ್ಲೋಕಕ್ಕೆ ಅದ್ಯಾವ ಮುದ್ದುರಾಮನ ಪದ್ಯ ಸೂಕ್ತವಾಗುತ್ತೆ ಗಮನಿಸೋಣ ಬನ್ನಿ. ಕರುಣೆ

ಇದುವರೆಗೂ ಗೀತಾ ಸುನಾದ ಕಾರ್ಯಕ್ರಮದಲ್ಲಿ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ. ನಮ್ಮ ನಿಲಯದಿಂದ ಇನ್ನು ಮುಂದೆ ಬನ್ನಿ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮದಲ್ಲಿ ಎಲ್ಪಿಂ ಕೋರ್ಬ್ಗಳ ಬಳಕೆ ಹೇಗಿರುತ್ತದೆ ಎಂಬ ವಿಷಯವನ್ನು ಕುರಿತು ಕಾರ್ಯಕ್ರಮದಲ್ಲಿ ಮಾತನಾಡಲಿದ್ದಾರೆ. ಹುಣಸೂರು ಬಾಲಕಿಯರ ಪದವಿ ಪೂರ್ವ ಕಾಲೇಜು ಕರ್ನಾಟಕ ರಾಜ್ಯ ಉತ್ತಮ ಉಪನ್ಯಾಸಕ ಪ್ರಶಸ್ತಿ ವಿಜೇತರು ಹಾಗೂ ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಸದಾನಂದ್ ಆರ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.

0: ಶಿಕ್ಷಣ ನನ್ನ ಹಕ್ಕು.
1: ಬನ್ನಿ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ ನಡೆಸುವಂತಹ ಈ ತರಗತಿಯನ್ನ ನಾನು ಸದಾನಂದ ನಿಮ್ಮ ಇಂಗ್ಲಿಷ್ ಕಲಿಕೆಯ ಅನುಕೂಲಕ್ಕಾಗಿ ನಡೆಸಿಕೊಡ್ತಾ ಇದ್ದೇನೆ. ಕಳೆದ ತರಗತಿಗಳಲ್ಲಿ ನಾನು ನಿಮಗೆ ವರ್ಬ್ಗಳ ಬಳಕೆ ಹೇಗಿರುತ್ತೆ ಇಂಗ್ಲಿಷ್ನಲ್ಲಿ ಅನ್ನೋದನ್ನ ವಿವರಿಸ್ತಾ ಇದ್ದೆ. ಹಾಗೆ ಹಿಂದಿನ ತರಗತಿಯಲ್ಲಿ ಮುಖ್ಯವಾಗಿ ಇಂಗ್ಲಿಷ್ನಲ್ಲಿ ಇರುವಂತಹ ಹೆಲ್ಪಿಂಗ್ ವರ್ಬ್ ಅನ್ನುವ ಭಾಗ ಏನಿದೆ ಅದನ್ನ ಹೇಗೆ ಅರ್ಥ ಮಾಡಿಕೊಳ್ಬೇಕು, ಮತ್ತೆ ವೈ ದೇ ಆರ್ ಯೂಸ್ಡ್, ಅವು ಯಾವ ಕಾರಣಕ್ಕಾಗಿ ಇಂಗ್ಲಿಷ್ನಲ್ಲಿ ಬಳಕೆ ಆಗ್ತವೆ ಅನ್ನೋದನ್ನ ವಿವರಿಸಿದ್ದೇನೆ. ನೀವು ಆ ತರಗತಿಯನ್ನ ಕೇಳಿದ್ದೀರಿ, ಅರ್ಥ ಮಾಡಿಕೊಂಡಿದ್ದೀರಿ, ಮತ್ತೆ ನಾನು ಯಾವಾಗಲೂ ನಿಮಗೆ ಒಂದು ಮಾತನ್ನ ಹೇಳಿದ್ದೇನೆ, ಈ ಇಂಗ್ಲಿಷ್ ತರಗತಿಗಳನ್ನ ಅಟೆಂಡ್ ಮಾಡಬೇಕಾದ್ರೆ ನಿಮ್ಮ ಕೈನಲ್ಲಿ ಒಂದು ನೋಟ್ಬುಕ್ ಮತ್ತೆ ಪೆನ್ಸಿಲ್ ಅಥವಾ ಪೆನ್ನು ಇರಬೇಕು. ಯಾಕಂದ್ರೆ ಮುಖ್ಯವಾದ ವಿಷಯಗಳನ್ನ ಗುರ್ತು ಹಾಕೊಂಡು ಪದೇ ಪದೇ ಅದನ್ನ ಓದಿ ಬರೆದು ಅಭ್ಯಾಸ ಮಾಡಿದಾಗ ಮಾತ್ರ ನಿಮ್ಮ ನೆನಪಲ್ಲಿ ಉಳಿಲಿಕ್ಕೆ ಸಾಧ್ಯ ಇದೆ. ಇಲ್ಲ ಅಂತ ಹೇಳಿದ್ರೆ ಪ್ರತಿ ಬಾರಿಯೂ ಕಲ್ತ್ಕೊಂಡು ಮತ್ತೆ ಪ್ರತಿ ಬಾರಿ ಮರೆತು ಬಿಡುವಂತಹ ಒಂದು ವ್ಯವಸ್ಥೆ ನಿರ್ಮಾಣ ಆಗತ್ತೆ. ಇದರಿಂದ ನಿಮ್ಮ ಶಕ್ತಿಯೂ ನಷ್ಟ, ಮತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ಅಯ್ಯೋ ಈ ಇಂಗ್ಲಿಷ್ ನನಗೆ ಬರಲ್ಲ ಅನ್ನೋ ಯೋಚನೆ ಬಂದು ಇಂಗ್ಲಿಷಿನ ಸಹವಾಸವನ್ನು ಇಂಗ್ಲಿಷಿನ ಬಳಕೆಯನ್ನು ನೀವು ಕೈ ಬಿಟ್ಬಿಡಬೇಕಾಗತ್ತೆ. ಇದರಿಂದ ನಿಮಗೆ ಅಪಾಯ, ಮತ್ತೆ ನಿಮ್ಮ ಭವಿಷ್ಯಕ್ಕೂ ಕೂಡ ಮಾರಕ ಆಗತ್ತೆ. ಇಂಗ್ಲಿಷ್ ಗೊತ್ತಿದ್ರೆ ನಮಗೆ ಉದ್ಯೋಗದ ಅವಕಾಶಗಳು, ಕಲಿಕೆಯ ಅವಕಾಶಗಳು ಹೆಚ್ಚಾಗತ್ವೆ. ಹಾಗಾಗಿ ಈ ತರಗತಿಯಲ್ಲಿ ಹೇಳುವಂತಹ ಮುಖ್ಯವಾದಂತಹ ಅಂಶಗಳನ್ನ ನೀವು ಬರೆದಿಟ್ಕೊಳ್ಳೋ ಅಭ್ಯಾಸವನ್ನ ಮಾಡಬೇಕು. ಅದ್ಭುತಲ್ವಾ? ನೋಡಿ, ಕಳೆದ ತರಗತಿನಲ್ಲಿ ಈ ಹೆಲ್ಪಿಂಗ್ ವರ್ಬ್ ಅಂದ್ರೆ ಏನು ಅನ್ನೋದರ ಜೊತೆಗೆ ಯಾಕೆ ಅದನ್ನ ಇಂಗ್ಲಿಷ್ನಲ್ಲಿ ಬಳಕೆ ಮಾಡ್ತಾರೆ ಅನ್ನೋದನ್ನು ಕೂಡ ನಾನು ನಿಮಗೆ ವಿವರಿಸಿದ್ದೆ.

ನಮಗೆ ಯಾವಾಗಲೂ ಕೂಡ ಯಾವುದೇ ವಿಷಯವನ್ನ ಅರ್ಥ ಮಾಡಿಕೊಳ್ಬೇಕಾದ್ರೆ ಅದು ಏನು ಮತ್ತೆ ಏಕೆ, ವಾಟ್ ಇಟ್ ಈಸ್, ವೈ ಇಟ್ ಈಸ್ ಮತ್ತೆ ಹೌ ಇಟ್ ಈಸ್, ಈ ಮೂರು ಪ್ರಶ್ನೆಗಳು ಬರಬೇಕು. ಈ ಮೂರು ಪ್ರಶ್ನೆಗಳಿಗೆ ಉತ್ತರ ದೊರೆತಾಗ ಮಾತ್ರ ನಾವೊಂದು ಅಂಶವನ್ನ, ಒಂದು ವ್ಯವಸ್ಥೆಯನ್ನ, ಒಂದು ಕಲಿಕೆಯನ್ನ ಮಾಡಲಿಕ್ಕೆ ಸಾಧ್ಯ ಆಗತ್ತೆ. ಉದಾಹರಣೆಗೆ ಈಸ್ ನಾಟ್ ಕಮಿಂಗ್ ಅಂತ ನಾನು ಹೇಳೋದಾದ್ರೆ, ಈಸ್ ನಾಟ್ ಕಮಿಂಗ್, ಶೀ ಈಸ್ ನಾಟ್ ಕಮಿಂಗ್, ಅವಳು ಬರುತ್ತಿಲ್ಲ. ಈ ಈಸ್ ನಾಟ್ ಕಮಿಂಗ್, ಅವನು ಬರುತ್ತಿಲ್ಲ. ನೋಡಿ, ಅವಳು ಬರುತ್ತಿಲ್ಲ, ಅವನು ಬರುತ್ತಿಲ್ಲ. ಶೀ ಈಸ್ ಕಮಿಂಗ್, ಹೀಸ್ ಕಮಿಂಗ್, ಅವಳು ಬರುತ್ತಿರುವಳು, ಅವನು ಬರುತ್ತಿರುವನು. ನಿಮಗೆ ಕಮಿಂಗ್ ಅಂತ ಹೇಳಿದಾಗ ಬರುತ್ತಿರುವನು, ಬರುತ್ತಿರುವಳು ಅನ್ನೋ ಅರ್ಥ ಸಿಕ್ಬಿಡತ್ತೆ. ಆದ್ರೆ ಅಲ್ಲಿ ಈಸ್ ಏನ್ ಪಾತ್ರನ ನಿರ್ವಹಿಸ್ತಾ ಇದೆ ಅನ್ನೋ ಅರ್ಥ ನಿಮಗೆ, ಅದರ ಪಾತ್ರ ಏನು ಅನ್ನೋದು ಬೇಗ ಗೊತ್ತಾಗುವುದಿಲ್ಲ. ಹಾಗಾಗಿ ಹೀ ಈಸ್ ನಾಟ್ ಕಮಿಂಗ್, ನೋಡಿ ಕನ್ನಡದಲ್ಲಿ ಏನಾಗತ್ತೆ, ಅವನು ಬರುತ್ತಿಲ್ಲ, ಅವನು ಬರುತ್ತಿರುವನು, ಅವನು ಬರುತ್ತಿಲ್ಲ. ಈ ಬರುತ್ತಿರುವನು ಅನ್ನೋ ಭಾಗ ಇದೆಯಲ್ಲ, ಅಲ್ಲಿ ಈಸ್ ಪದದ ಉಪಸ್ಥಿತಿ ಇದೆ. ಬರುತ್ತಿಲ್ಲ ಅಂತ ಹೇಳಿದಾಗ ಆ ಇಲ್ಲ, ಬರುತ್ತಿಲ್ಲ ಅನ್ನೋ ಭಾಗದಲ್ಲೇ ಈಸ್ ನಾಟ್ ಅನ್ನೋದರ ಕೆಲಸ ಆಗ್ತಾ ಇರತ್ತೆ. ಇಂಗ್ಲಿಷ್ ನಲ್ಲಿ ಈಸ್ ನಾಟ್ ಕಮಿಂಗ್, ಕನ್ನಡದಲ್ಲಿ ಬರುತ್ತಿಲ್ಲ. ಈ ಡಿಫ್ರೆನ್ಸ್ ಅನ್ನ ನೀವು ಗಮನಿಸ್ಕೊಳ್ಬೇಕು. ಆ ಡಿಫ್ರೆನ್ಸ್ ಅನ್ನ ನೀವು ಗಮನಿಸಿದಾಗ ಮಾತ್ರ ಪದೇ ಪದೇ ಅದರ ಕುರಿತು ಯೋಚನೆ ಮಾಡಬೇಕು, ಓ ಇದು ಹೀಗೆ ಬಳಕೆ ಆಗತ್ತೆ ಅಂತ ಹೇಳಿ ಅರ್ಥ ಮಾಡಿಕೊಂಡು ಅಂತಹ ಉದಾಹರಣೆಗಳನ್ನ ನೀವು ನೋಡ್ತಾ ಹೋದ್ರೆ, ಶಿ ಈಸ್ ನಾಟ್ ಸಿಂಗಿಂಗ್, ಶಿ ಈಸ್ ನಾಟ್ ರೈಟಿಂಗ್, ವಿ ಆರ್ ನಾಟ್ ಲರ್ನಿಂಗ್, ಐ ಆಮ್ ನಾಟ್ ಲರ್ನಿಂಗ್, ಐ ಆಮ್ ಲರ್ನಿಂಗ್, ಐ ಆಮ್ ನಾಟ್ ಲರ್ನಿಂಗ್, ವಿ ಆರ್ ಲರ್ನಿಂಗ್, ವಿ ಆರ್ ನಾಟ್ ಲರ್ನಿಂಗ್, ಶಿ ಈಸ್ ಲರ್ನಿಂಗ್, ಶಿ ಈಸ್ ನಾಟ್ ಲರ್ನಿಂಗ್, ದೇ ಆರ್ ಲರ್ನಿಂಗ್, ದೇ ಆರ್ ನಾಟ್ ಲರ್ನಿಂಗ್. ಹೀಗೆ ಈಸ್ ನಾಟ್, ಆರ್ ನಾಟ್, ಆಮ್ ನಾಟ್ ಬಳಕೆಯಾಗತ್ತೆ ಅನ್ನುವಂತ ಒಂದು ನೆನಪು ನಿಮ್ಮಲ್ಲಿ ಸೃಷ್ಟಿಯಾಗತ್ತೆ. ಇದಕ್ಕೆ ಒಂದು ಪ್ಯಾಟರ್ನ್ ಅಂತ ಹೇಳ್ತೀವಿ. ಒಂದು ರೀತಿಯ ರಿಪಿಟಿಷನ್ ಇರುತ್ತೆ, ಒಂದು ರೀತಿಯಲ್ಲೇ ಬಳಕೆಯಾಗತ್ತೆ. ಈ ಯಾವ ರೀತಿಯಲ್ಲಿ ಬಳಕೆಯಾಗತ್ತೆ ಆ ರೀತಿಯ ಪರಿಚಯ ನಮಗೆ ಆಗ್ಬೇಕು. ಏನದು ಪ್ಯಾಟರ್ನ್ ಅಂದ್ರೆ, ಕನ್ನಡದಲ್ಲಿ ಕ್ರಿಯಾಪದ ಸ್ವತಃ ನೆಗೆಟಿವ್ ಆಗತ್ತೆ. ಮಾತನಾಡು, ಮಾತನಾಡುವುದಿಲ್ಲ, ಕೇಳು, ಕೇಳುವುದಿಲ್ಲ, ಮಾಡುತ್ತಿರುವೆನು, ಮಾಡುತ್ತಿಲ್ಲ, ನೋಡುತ್ತಿರುವೆನು, ನೋಡುತ್ತಿಲ್ಲ. ನೋಡಿ, ಇದು ಒಂದು ವ್ಯವಸ್ಥೆ, ಒಂದು ರೀತಿ, ಒಂದು ಪ್ಯಾಟರ್ನ್. ಅದೇ ಇಂಗ್ಲಿಷ್ ನಲ್ಲಿ ಐ ಆಮ್ ನಾಟ್ ಸೀಯಿಂಗ್, ಐ ಆಮ್ ಸೀಯಿಂಗ್, ಈಸ್ ನಾಟ್ ಸೀಯಿಂಗ್, ಈಸ್ ಸೀಯಿಂಗ್, ಆರ್ ನಾಟ್ ಸೀಯಿಂಗ್, ಆರ್ ಸೀಯಿಂಗ್. ಹೀಗೆ ಈ ಹೆಲ್ಪಿಂಗ್ ವರ್ಬ್ ನ ಇಟ್ಕೊಂಡು ವಾಕ್ಯಗಳ ರಚನೆ ಆಗತ್ತೆ. ಈ ಪ್ಯಾಟರ್ನ್ ಅನ್ನ ನೀವು ಗುರುತಿಸಬೇಕು. ಮೊದಲು ಗುರುತಿಸಬೇಕು ಅಂತ ಹೇಳಿದ್ರೆ ನಿಮ್ಗದು ಮೊದಲು ಓ ಈ ರೀತಿ ಬಳಕೆ ಆಗತ್ತೆ ಅಂತ ಹೇಳಿ ಆಗಿರಬೇಕು. ಅರ್ಥ ಆದ್ಮೇಲೆ ನಮ್ಗೆ ಗುರುತಿಸೋದಕ್ಕೆ ಆಗತ್ತೆ. ಯಾಕಂದ್ರೆ ನಮ್ಮ ಮಿದುಳಿಗೆ ಒಂದು ಸಾಮರ್ಥ್ಯ ಇದೆ, ಅದಕ್ಕೆ ಏನು ಅರ್ಥ ಆಗಿರುತ್ತೋ ಅದನ್ನ ಗುರುತಿಸುತ್ತೆ. ಮತ್ತೆ ಅದಕ್ಕೊಂದು ದೌರ್ಬಲ್ಯನೂ ಇದೆ, ಅದಕ್ಕೆ ಏನು ಅರ್ಥ ಆಗಿಲ್ವೋ ಅದು ಅದನ್ನ ಗುರುತಿಸೋದಿಕ್ಕೆ ಆಗೋದಿಲ್ಲ ಅದಕ್ಕೆ. ಹಾಗಾಗಿ ನಮ್ಮ ಮಿದುಳಿಗೆ ನಾವು ಸಹಾಯ ಮಾಡಬೇಕು. ಇಂಗ್ಲಿಷ್ ನಲ್ಲಿ ಈ ರೀತಿಯ ವಾಕ್ಯ ಪ್ರಕಾರಗಳು ಇವೆ, ಹಾಗಾಗಿ ಇವುಗಳ ಬಳಕೆಯನ್ನ ನಾವು ಹೀಗೆ ಮಾಡಬೇಕು. ಯಾಕೆ ಹೀಗೆ ಮಾಡಬೇಕು, ಈ ಪ್ರಶ್ನೆಗೆ ನೀವು ಉತ್ತರವನ್ನ ಕಂಡುಕೊಳ್ಬೇಕು. ಯಾಕಂದ್ರೆ ನಮ್ಮ ಮಿದುಳು ಒಬ್ಬ ಒಳ್ಳೆಯ ಸೇವಕ, ಇಂಗ್ಲಿಷ್ ನಲ್ಲಿ ಸರ್ವೆಂಟ್ ಅಂತ ಹೇಳ್ತೀವಿ. ನಾವು ಏನನ್ನ ಹೇಳ್ತೀವೋ ಅದನ್ನ ಅದು ಮಾಡತ್ತೆ, ನೆನಪಿಟ್ಕೊಳ್ಳತ್ತೆ. ಮತ್ತೆ ಕಲಿಬೇಕಾದ್ರೆ ಯಾವಾಗ್ಲೂ

ಒಂದು ವಿಷಯ ಏನಪ್ಪ ಅಂತ ಹೇಳಿದ್ರೆ, ಈ ಒಂದು ಜ್ಞಾನ ನನಗೆ ಏಕೆ ಬೇಕು ಮತ್ತೆ ಹೇಗೆ ಬೇಕು ಅನ್ನೋ ಮಾಹಿತಿಯನ್ನು ಕೂಡ ಮಿದುಳಿಗೆ ನೀಡಬೇಕು. ಆಗ ಮಾತ್ರ ಮಿದುಳು ಅದನ್ನ ನೆನ್ಪಿಟ್ಕೊಳ್ಳುತ್ತೆ. ಈಗ ಉದಾಹರಣೆಗೆ ನೀವು ಯಾವುದೋ ಒಂದು ಸಿನಿಮಾ ಹಾಡನ್ನ ಕೇಳಿದ್ರಿ ಅಂತ ಇಟ್ಕೊಳ್ಳಿ, ನಿಮಗೆ ಆ ಹಾಡು ಇಷ್ಟ ಆಯ್ತು, ಅದರ ಮ್ಯೂಸಿಕ್ ಇಷ್ಟ ಇರ್ಬೋದು ಅಥವಾ ಅದರಲ್ಲಿ ಇರುವಂತ ಪದಗಳು ನಿಮಗೆ ಇಷ್ಟ ಆಯ್ತು, ಹಾಗಾಗಿ ಏನ್ ಮಾಡಿದ್ರಿ ಅದನ್ನ ಪದೇ ಪದೇ ಹೇಳ್ಕೊಳ್ತಾ ಹೋದ್ರಿ, ಪದೇ ಪದೇ ಕೇಳ್ತಾ ಹೋದ್ರಿ. ಆಗ ಮಿದುಳು ಏನ್ ಮಾಡ್ತಪ್ಪ ಅಂತ ಹೇಳಿದ್ರೆ, ಓ ಇದು ಬಹಳ ಮುಖ್ಯ, ಯಾಕಂದ್ರೆ ಪದೇ ಪದೇ ಕೇಳ್ತಾ ಇದ್ದೀನಿ, ಪದೇ ಪದೇ ಇದನ್ನ ನಾನು ಕೇಳ್ತಾ ಬರ್ತಾ ಇದ್ದೀನಿ, ಓ ನನಗಿದು ಪದೇ ಪದೇ ಕೇಳಿಸ್ತಾ ಇದೆ, ಇದು ಮುಖ್ಯವಾದದ್ದು, ಪದೇ ಪದೇ ನೋಡ್ತಾ ಇದ್ದೀನಿ, ಇದು ಮುಖ್ಯವಾದದ್ದು ಅಂತ ಹೇಳಿ ಅದನ್ನೇನ್ ಮಾಡತ್ತೆ, ನೆನಪಿನ ಕೋಶದಲ್ಲಿ ಇಟ್ಕೊಂಡ್ಬಿಡತ್ತೆ. ಅದೇ ನೀವು ಟೆನ್ಸಸ್ ಅನ್ನ, ನಾನೀಗ ಹೆಲ್ಪಿಂಗ್ ವರ್ಬ್ ಅಂತ ಹೇಳಿದೆ, ಓ ಇವತ್ತು ಕೇಳ್ಬಿಟ್ಟು ಮತ್ತೆ ನೀವು ಅದ್ರ ಕಡೆ ಗಮನ ಕೊಡದೆ ಹೋದ್ರೆ, ಮತ್ತೆ ಅದ್ರ ಬಗ್ಗೆ ಯೋಚನೆ ಮಾಡದೆ ಹೋದ್ರೆ, ನಿಮ್ಮ ಮಿದುಳು ಏನ್ ಯೋಚನೆ ಮಾಡತ್ತಪ್ಪ ಅಂತ ಹೇಳಿದ್ರೆ, ಓ ಇದು ಮುಖ್ಯ ಅಲ್ಲ, ಇದು ಬೇಕಾಗಿಲ್ಲ ಅಂತ ಹೇಳಿ ಅದನ್ನ ತನ್ನ ನೆನಪಿನ ಕೋಶದಿಂದ ಹೊರಗಡೆ ಕಳಿಸ್ಬಿಡದು. ಈಗ ಒಂದು ಲೋಟದಲ್ಲಿ ನೀರು ಹಾಕಿಟ್ಟಿರ್ತೀವಿ, ಎಲ್ಲಿ ತನಕ ಲೋಟದಲ್ಲಿ ನೀರಿರುತ್ತೋ ಅಲ್ಲಿ ತನಕ ಲೋಟದ ತುಂಬ ನೀರಿರುತ್ತೆ. ಅದನ್ನ ಮತ್ತೆ ಬಳಸದೆ ಹೋದ್ರೆ ಏನಾಗತ್ತೆ, ಅವಾಗ ಆ ನೀರಿಗೆ ಧೂಳು ಮಣ್ಣು ಎಲ್ಲ ಸೇರ್ಕೊಂಡು ಗಲೀಜಾಗತ್ತೆ. ಅವಾಗ ನಾವೇನ್ ಮಾಡ್ತೀವಿ, ಆ ನೀರನ್ನ ಹೊರಗಡೆಗೆ ಚೆಲ್ತೀವಿ. ಅದೇ ನಮಗೆ ನೀರು ಮುಖ್ಯ ಅಂತ ಹೇಳಿದ್ರೆ, ಒಂದು ಬಾಟಲ್ಗೆ ಹಾಕಿ ಅದಕ್ಕೊಂದು ಮುಚ್ಚಳ ಹಾಕಿ ಅಥವಾ ಒಂದು ಪಾತ್ರೆಗೆ ಹಾಕಿ ಅದರ ಮೇಲೆ ಒಂದು ಮುಚ್ಚಳವನ್ನ ಪ್ಲೇಟ್ ಅನ್ನ ಮುಚ್ಚಿ ಜೋಪಾನ ಮಾಡ್ತೀವಿ ಅಲ್ವಾ. ಹಾಗೆ ಇಂಗ್ಲಿಷನ್ನ ನೀವು ಕಲಿಬೇಕು ಅಂತ ಹೇಳಿದಾಗ ಹೀಗೆ ಜೋಪಾನ ಮಾಡುವ ಅಭ್ಯಾಸವನ್ನ ಮಾಡ್ಕೊಳ್ಬೇಕು. ನೋಡಿ, ಹೆಲ್ಪಿಂಗ್ ವರ್ಬ್ ಅಂತ ಹೇಳಿದಾಗ ನಾನು ನಿಮಗೆ ಪ್ಯಾಟ್ರನ್ ಅನ್ನೋ ಪದನ ಹೇಳ್ತಾ ಬಂದಿದ್ದೀನಿ. ಈ ಪ್ಯಾಟ್ರನ್ಗಳನ್ನ ನೀವು ಗುರುತಿಸ್ಬೇಕು. ಈ ಪ್ಯಾಟ್ರನ್ಗಳು ಏನು ಅಂತ ಹೇಳೋದಿಕ್ಕೆ ಮೊದಲು, ಹೆಲ್ಪಿಂಗ್ ವರ್ಬ್ಗಳು ಇಂಗ್ಲಿಷ್ನಲ್ಲಿ ಯಾಕೆ ಬಳಕೆ ಆಗ್ತವೆ ಅನ್ನೋದನ್ನ ಕಳೆದ ತರಗತಿಯಲ್ಲಿ ನಾನು ನಿಮಗೆ ಹೇಳಿದ್ದೆ, ಅದನ್ನ ಮತ್ತೆ ನೆನಪು ಮಾಡ್ಕೊಳ್ಳೋಣ. ನೆನಪಾಯ್ತಾ? ಸ್ವಲ್ಪ ಯೋಚನೆ ಮಾಡಿ, ನೆನಪು ಮಾಡ್ಕೊಳ್ಳಿ, ನಿಮ್ಮ ನೋಟ್ಬುಕ್ ಅನ್ನ ಒಮ್ಮೆ ತೆಗೆದು ನೋಡಿ, ಹೆಲ್ಪಿಂಗ್ ವರ್ಬ್ಗಳು ಇಂಗ್ಲಿಷ್ನಲ್ಲಿ ಯಾಕೆ ಬಳಕೆ ಆಗ್ತವೆ ನೆನಪಾಯ್ತಾ? ನಿಮ್ಮ ನೋಟ್ಬುಕ್ ಅಲ್ಲಿ ಬರ್ಕೊಂಡಿದ್ದೀರಿ ನೋಡಿ, ಇಂಗ್ಲಿಷ್ನಲ್ಲಿ ಕ್ರಿಯೆಯನ್ನು ಸೂಚಿಸುವ ಕ್ರಿಯಾಪದಗಳು ಸ್ವತಃ ನೆಗೆಟಿವ್ ಆಗುವುದಿಲ್ಲ. ಸ್ಪೀಕ್ ಅನ್ನೋದು ಸ್ಪೀಕ್ ನಾಟ್ ಆಗಿ ಬಳಕೆ ಆಗುವುದಿಲ್ಲ. ಕನ್ನಡದಲ್ಲಿ ಮಾತನಾಡುವುದಿಲ್ಲ, ಮಾತನಾಡಿದೆ ಮಾತನಾಡಲಿಲ್ಲ ಅಂತ ಹೇಳಿ ಬಳಕೆ ಮಾಡ್ತೀವಿ. ಇದು ಕನ್ನಡದ ಪ್ಯಾಟ್ರನ್. ಇಂಗ್ಲಿಷಿನ ಪ್ಯಾಟ್ರನ್ ಏನು? ಸ್ಪೀಕ್, ಡು ನಾಟ್ ಸ್ಪೀಕ್, ಡಸ್ ನಾಟ್ ಸ್ಪೀಕ್ ಅಂತ ಹೇಳಬೇಕು. ಸ್ಪೋಕ್ ಮಾತನಾಡಿದೆ, ಡಿಡ್ ನಾಟ್ ಸ್ಪೀಕ್ ಮಾತನಾಡಲಿಲ್ಲ ಅಂತ ಹೇಳಬೇಕು. ಅಲ್ಲ ಸರ್, ಇದು ಯಾಕೆ ಹಿಂಗೆ ಅನ್ನೋ ಪ್ರಶ್ನೆ ನಿಮಗೆ ಬರಲೇಬೇಕು. ಬಂದಿದ್ರೆ ಗುಡ್, ಕಳೆದ ತರಗತಿಯಲ್ಲೂ ಈ ಪ್ರಶ್ನೆ ಬರಬೇಕು ಅಂತ ಹೇಳಿದ್ದೆ, ಅದಕ್ಕೆ ಉತ್ತರವನ್ನು ಹೇಳಿದ್ದೆ, ನೆನಪಿದೆಯಾ? ಉತ್ತರ ಏನಪ್ಪಾ ಅಂತ ಹೇಳಿದ್ರೆ, ಇಂಗ್ಲಿಷ್ ಮಾತೃಭಾಷೆಯಾಗಿ ಹೊಂದಿರುವ ಇಂಗ್ಲೆಂಡಿನ ಜನ ಏನಿದ್ದಾರೆ, ಆ ಜನ ಈ ವ್ಯವಸ್ಥೆಯನ್ನ ಸರಿ ಅಂತ ಒಪ್ಪಿಕೊಂಡಿದ್ದಾರೆ. ಸ್ಪೀಕ್ ನಾಟ್ ಅನ್ನೋದು ತಪ್ಪು, ಡು ನಾಟ್ ಸ್ಪೀಕ್, ಡಸ್ ನಾಟ್ ಸ್ಪೀಕ್ ಅನ್ನೋದು ಇಂಗ್ಲಿಷ್ ಭಾಷೆಯಲ್ಲಿ ಸರಿಯಾದಂತಹ ಕ್ರಮ, ಸರಿಯಾದ ವಿಧಾನ ಅಂತ ಅವರು ಅದನ್ನು ಸ್ವೀಕರಿಸಿದ್ದಾರೆ. ನಮ್ಮ ಕೆಲಸ ಏನು? ನಾವು ಅವರ ಭಾಷೆಯನ್ನ ಅಭ್ಯಾಸ ಮಾಡ್ತಾ ಇದ್ದೀವಿ. ಅವರು ಆ ಭಾಷೆಯನ್ನ ಹೇಗೆ ಬಳಸ್ತಾರೋ ಹಾಗೆ ನಾವು ಬಳಸ್ಬೇಕು. ಅಲ್ಲ ಸರ್, ಹಂಗೆ ಯಾಕೆ ಬಳಸ್ಬೇಕು ಅಂತ ನಿಮಗೆ ಮತ್ತೆ ಪ್ರಶ್ನೆ ಬರಬೇಕು. ಒಳ್ಳೆ ಪ್ರಶ್ನೆ ಆಗತ್ತೆ. ಯಾಕೆ ಅಂತ ಹೇಳಿದ್ರೆ, ಒಂದು ಭಾಷೆಯನ್ನ ನಾವು ಮಾತುಕತೆಗೆ ಬಳಸ್ಕೊಳ್ತೀವಿ. ನಾನು ಹೇಳಿದ್ದನ್ನ ನೀವು ಕೇಳ್ತೀರಿ, ನೀವು ಹೇಳಿದ್ದನ್ನ ನಾನು ಕೇಳ್ತೇನೆ. ನೀವು ಹೇಳಿದ್ದು ನನಗೆ ಅರ್ಥ ಆಗ್ಬೇಕು, ನಾನು ಹೇಳಿದ್ದು ನಿಮ್ಗೆ ಅರ್ಥ ಆಗ್ಬೇಕು. ಈಗ ಉದಾಹರಣೆಗೆ, ನಾನು ಇಂಗ್ಲಿಷ್ ಭಾಷೆಯನ್ನ ಕನ್ನಡದ ಭಾಷೆಯ ಮೂಲಕ ನಿಮಗೆ ಅರ್ಥ ಮಾಡಿಸ್ತಾ ಇದ್ದೀನಿ. ಈಗ ನಾನು ಇಲ್ಲ ಮಾತನಾಡು, ಇಲ್ಲ ಕೇಳಿಸು

ಅಂತ ಹೇಳಿದ್ರೆ ಏನ್ ಹೇಳ್ತಿದ್ದಾರೆ ಇವರು ಅಂತ ಪ್ರಶ್ನೆ ಬರುತ್ತೆ. ಮಾತನಾಡುವುದಿಲ್ಲ, ಕೇಳಿಸಿಕೊಳ್ಳುವುದಿಲ್ಲ ಅಂತ ಹೇಳಿದ್ರೆ, ಓ ಇಲ್ಲ ಕೆಲಸ ಮಾಡಲ್ಲ ಅಂತ ಇವರು ಹೇಳ್ತಾ ಇದ್ದಾರೆ ಅಂತ ನಿಮ್ಗೆ ಅರ್ಥ ಆಗತ್ತೆ. ಯಾಕೆ ಕನ್ನಡದಲ್ಲಿ ಬಳಕೆ ಹೀಗಿದೆ ಅಂತ ಹೇಳಿ ನಿಮಗೂ ಗೊತ್ತು ನನಗೂ ಗೊತ್ತು. ಹಾಗಾಗಿ ನಾನು ಹೇಳೋದು ನಿಮ್ಗೆ ಅರ್ಥ ಆಗತ್ತೆ, ನೀವು ಹೇಳೋದು ನನಗೆ ಅರ್ಥ ಆಗತ್ತೆ. ಹಾಗೆ ಇಂಗ್ಲಿಷ್ನಲ್ಲಿ ಒಂದು ಸರಿಯಾದ ವ್ಯವಸ್ಥೆ ಅಂತ ಹೇಳಿ ಗುರುತಿಸಿದ್ದಾರೆ. ಅದನ್ನ ನಾನು ಮತ್ತೆ ನೀವು ಹಾಗೆ ಬಳಸಿದ್ರೆ ನಾನು ಹೇಳೋದು ನಿಮ್ಗೆ ಅರ್ಥ ಆಗತ್ತೆ, ನೀವು ಹೇಳೋದು ನನಗೆ ಅರ್ಥ ಆಗತ್ತೆ. ಹಿಂದೆ ಹೋದ್ರೆ ನಾನು ಹೇಳೋದು ನಿಮಗೆ ಗೊತ್ತಾಗೋದಿಲ್ಲ, ನೀವು ಹೇಳೋದು ನನಗೆ ಗೊತ್ತಾಗೋದಿಲ್ಲ. ಅವಾಗ ಏನಾಗತ್ತೆ? ಕರೆಕ್ಟ್, ಕನ್ಫ್ಯೂಷನ್ ಕ್ರಿಯೇಟ್ ಆಗತ್ತೆ, ಗೊಂದಲ ಸೃಷ್ಟಿಯಾಗತ್ತೆ. ಯಾವಾಗ ಗೊಂದಲ ಸೃಷ್ಟಿಯಾಗತ್ತೆ ಆಗ ಏನಾಗತ್ತೆ? ಜಗಳ ಆಗತ್ತೆ ಅಥವಾ ಮುನ್ಸ್ಕೊಳ್ಬೇಕಾಗತ್ತೆ. ಅಂದ್ರೆ ಒಬ್ರು ಹೇಳಿದ್ದು ಇನ್ನೊಬ್ಬರಿಗೆ ಗೊತ್ತಾಗಲ್ಲ, ಅವ್ರು ಹೇಳಿದ್ದು ಇವ್ರಿಗೆ ಗೊತ್ತಾಗಲ್ಲ. ಸೊ ಅಲ್ಲಿ ಕಮ್ಯುನಿಕೇಶನ್ ಆಗೋದಿಲ್ಲ. ಕನ್ನಡದಲ್ಲಿ ಸಂವಹನ ಅಂತ ಒಂದ್ ಪದ ಇದೆ. ಸಂವಹನ ಅಂದ್ರೆ ನೀವು ಒಬ್ಬರು ಹೇಳಿದ್ದು ಇನ್ನೊಬ್ಬರಿಗೆ, ಇನ್ನೊಬ್ಬರು ಹೇಳಿದ್ದು ಇವರಿಗೆ ಅರ್ಥ ಆಗಬೇಕು. ಒಪ್ಪುವುದು ತಿರಸ್ಕರಿಸೋದು ಬೇರೆ ಪ್ರಶ್ನೆ. ನನಗೆ ಸರಿ ಅನ್ನಿಸ್ಬಹುದು, ಸರಿ ಅಲ್ಲ ಅಂತ ಅನ್ನಿಸ್ಬಹುದು. ಆದ್ರೆ ನಾನು ಹೇಳಿದ್ದು ನಿಮಗೆ, ನೀವು ಹೇಳಿದ್ದು ನನಗೆ ಗೊತ್ತಾಗಬೇಕು. ಹಾಗಾಗಿ ಯಾಕೆ ಇಂಗ್ಲಿಷ್ನಲ್ಲಿ ಇದೇ ವ್ಯವಸ್ಥೆ ಇರಬೇಕು ಅಂತ ಪ್ರಶ್ನೆ ಇದ್ದೆ, ಕನ್ನಡದಲ್ಲೂ ಕೂಡ ಇದೇ ಸರಿಯಾದ ವ್ಯವಸ್ಥೆ ಅನ್ನುವಂತಹ ಒಂದು ಪ್ಯಾಟರ್ನ್ ಇದೆ ಅನ್ನೋದನ್ನ ನೀವು ಗುರುತಿಸಬೇಕು. ನೋಡಿ, ಲ್ಯಾಂಗ್ವೇಜಿಗೆ ಒಂದು ರೀತಿ ನೀತಿ ಇರುತ್ತೆ. ಯಾವುದೇ ಲ್ಯಾಂಗ್ವೇಜಿಗೆ ಒಂದು ರೀತಿ ನೀತಿ ಇರುತ್ತೆ. ಈಗ ಇಂಗ್ಲಿಷ್ನಲ್ಲಿ ಹೆಲ್ಪಿಂಗ್ ವರ್ಬ್ಗಳನ್ನ ವೈ ಬಳಕೆ ಮಾಡ್ತೇವೆ, ಯಾಕೆ ಬಳಕೆ ಮಾಡ್ತೇವೆ, ವೈ ಆರ್ ದೇ ಯೂಸ್ಡ್ ಅಂತ ಹೇಳಿ ನಿಮಗೆ ವಿವರಿಸ್ತೇವೆ. ನಾವೀಗ ಹೌ ಆರ್ ದೇ ಯೂಸ್ಡ್ ಅಂತ ಹೇಳಿ ನೋಡೋಣ. ಹೌ, ಹೇಗೆ ಬಳಕೆ ಮಾಡ್ತಾರೆ. ಈಗ ಹೆಲ್ಪಿಂಗ್ ವರ್ಬ್ಗಳ ಪಟ್ಟಿಯನ್ನ ಕಳೆದ ತರಗತಿಯಲ್ಲಿ ನಾವು ಮಾಡಿದ್ವಿ ಅಲ್ವಾ. ನೋಡಿ, ಒಂದು ಈಸ್, ಆಮ್, ಆರ್, ಇವುಗಳನ್ನ ಹೆಲ್ಪಿಂಗ್ ವರ್ಬ್ ಆಗಿ ಬಳಸಿದಾಗ ಆಮ್ ನಾಟ್ ಆಗತ್ತೆ, ಈಸ್ ನಾಟ್ ಆಗತ್ತೆ, ಆರ್ ನಾಟ್ ಆಗತ್ತೆ. ಇದನ್ನ ಬರಿಬೇಕಾದ್ರೆ ಈಸ್ ನಾಟ್, ಆಮ್ ನಾಟ್, ಆರ್ ನಾಟ್ ಅಂತ ಹೇಳಿ ಬರೀತೇವೆ. ಮಾತಾಡಬೇಕಾದ್ರೆ ಇಸಂಟ್, ಇಸಂಟ್ ಅಂದ್ರೆ ಬರೆಯೋ ಅಂತ ರೀತಿ ಹೇಗಿರುತ್ತಪ್ಪ ಅಂದ್ರೆ ಐ ಎಸ್ ಎನ್ ಅಪೋಸ್ಟ್ರಫೆ, ಸಿಂಗಲ್ ಇನ್ವರ್ಟೆಡ್ ಕಾಮ ಹಾಕ್ತಿವಲ್ಲ ಅದನ್ನ ಅಪೋಸ್ಟ್ರಫೆ ಅಂತ ಹೇಳ್ತೀವಿ. ಇಸಂಟ್, ಆರಂಟ್, ಎ ಆರ್ ಇ ಎನ್ ಅಪೋಸ್ಟ್ರಫೆ ಟಿ, ಆರಂಟ್. ಆದ್ರೆ ಆಮಂಟ್ ಅನ್ನೋ ಪದ ಇಂಗ್ಲಿಷ್ ನಲ್ಲಿ ಇಲ್ಲ. ಅದನ್ನ ಏನ್ ಮಾಡ್ಬೇಕಾಗತ್ತೆ? ಐಮ್ ನಾಟ್ ಅಂತ ಹೇಳಬೇಕು. ಐ ಅಪೋಸ್ಟ್ರಫೆ ಎಂ ಮತ್ತೆ ಗ್ಯಾಪ್ ಕೊಟ್ಟು ಎನ್ ಒ ಟಿ ನಾಟ್ ಅಂತ ಬರಿಬೇಕು. ಐಮ್ ನಾಟ್. ಯಾಕೆ ಸರ್ ಹೀಗೆ ಅಂತ ನಿಮಗೆ ಪ್ರಶ್ನೆ ಬರಬೇಕು. ಬಂದಿದ್ರೆ ಕರೆಕ್ಟ್. ವುಲ್ಂಟ್ ಅನ್ನೋ ಪದನ ಬಳಸಲ್ಲ, ಐಮ್ ನಾಟ್ ಅಂತ ಹೇಳಿ ಬಳಸ್ತಾರೆ. ಸೊ ಐಮ್ ನಾಟ್ ಆಯ್ತು, ಇಸಂಟ್ ಆಯ್ತು, ಆರಂಟ್ ಆಯ್ತು. ಹಾಗೆ ಹ್ಯಾಸ್, ಹ್ಯಾವ್, ಹ್ಯಾಡ್ ಜೊತೆಗೂ ಕೂಡ ಹೆಲ್ಪಿಂಗ್ ವರ್ಬ್ಗಳನ್ನ ಬಳಕೆ ಮಾಡಬಹುದು, ಮಾಡ್ತಾರೆ. ಹ್ಯಾಸ್ ನಾಟ್, ಹ್ಯಾವ್ ನಾಟ್, ಹ್ಯಾಡ್ ನಾಟ್, ಹ್ಯಾವಂಟ್ ಅಂತ ಬಳಕೆ ಮಾಡ್ತಾರೆ, ಹ್ಯಾಸಂಟ್ ಅಂತ ಬಳಕೆ ಮಾಡ್ತಾರೆ, ಹ್ಯಾಡಂಟ್ ಅಂತ ಹೇಳಿ ಬಳಕೆ ಮಾಡ್ತಾರೆ. ನಂತರ ಡೂ, ಡಸ್, ಡಿಡ್ ಈ ಪದಗಳ ಜೊತೆಗೂ ಕೂಡ ನಾಟ್ ಪದ ಬಳಕೆ ಆಗತ್ತೆ. ಡೂ, ಡಸ್, ಡಿಡ್ ಇವುಗಳನ್ನ ಹೆಲ್ಪಿಂಗ್ ವರ್ಬ್ ಆಗಿ ನಾವು ಇಂಗ್ಲಿಷ್ ನಲ್ಲಿ ಬಳಸಿದಾಗ ಡೂ ಇರುವುದು ಡೂ ನಾಟ್, ಡಸ್ ನಾಟ್, ಡಿಡ್ ನಾಟ್ ಆಗಿ ಬಳಕೆ ಆಗತ್ತೆ. ಡೂ ನಾಟ್, ಡೋಂಟ್, ಡಸ್ ನಾಟ್, ಡಸಂಟ್. ಡಸ್ ಸ್ಪೆಲ್ಲಿಂಗ್ ಅನ್ನ ಅಭ್ಯಾಸ ಮಾಡ್ಕೊಳ್ಳಿ ಸರಿಯಾಗಿ, ಡಿ ಒ ಇ ಎಸ್. ತುಂಬಾ ಸರಿ ನಾನು ಗಮನಿಸಿದ್ದೇನೆ, ಡಿ ಒ ಎಸ್ ಇ ಅಂತ ಬರೆಯೋ ಅಭ್ಯಾಸ ಜಾಸ್ತಿ, ಅದು ದೋಸೆ ಆಗ್ಬಿಡುತ್ತೆ.

ಆದರೆ ನಮಗೆ ಬೇಕಾಗಿರೋ ಪದ ಯಾವುದು? ಡಿ ಒ ಇ ಎಸ್, ಡಸ್. ಡಸ್, ಡಸಂಟ್. ಡಿಡ್, ನಾಟ್. ಡಿಡಂಟ್ ಆಗತ್ತೆ. ಸೊ ಈ ಡಿಡಂಟ್ ಅಂತ ಹೇಳೋದು ಯಾವಾಗ? ಮಾತಾಡಬೇಕಾದ್ರೆ. ಡೋಂಟ್, ಡಸಂಟ್, ಹ್ಯಾವಂಟ್, ಹ್ಯಾಸಂಟ್, ಹ್ಯಾಡಂಟ್, ಇಸಂಟ್, ಆರಂಟ್, ಐಮ್ ನಾಟ್, ಈ ಎಲ್ಲ ಪದಗಳನ್ನು ಶಾರ್ಟ್ ಫಾರ್ಮ್ಸ್ ಅಂತ ಏನು ನಾವು ಹೇಳ್ತೀವಿ, ಇದನ್ನು ಶಾರ್ಟ್ ಫಾರ್ಮ್ಸ್ ಅಂತ ಹೇಳ್ತಾರೆ. ನಿಮಗೆ ತರಗತಿನಲ್ಲಿ ಟೀಚರ್ಸ್ ಇದನ್ನು ಹೇಳಿರ್ತಾರೆ. ಇದನ್ನು ಮಾತಾಡಬೇಕಾದ್ರೆ ಬಳಸಬೇಕು. ಇತ್ತಿಲ್ಲಿ ಒಂದು ಸಣ್ಣ ಸಮಸ್ಯೆ ಆಗತ್ತೆ. ಮಾತನಾಡುವ ರೀತಿ ಹೇಗಿರುತ್ತೆ ಅನ್ನೋದನ್ನು ಬರೆದು ತೋರಿಸಿ ಅಂತ ಹೇಳಿದಾಗ ಡೋಂಟ್, ಡಿಡಂಟ್, ಡಸಂಟ್, ಹ್ಯಾವಂಟ್, ಹ್ಯಾಸಂಟ್, ಹ್ಯಾಡಂಟ್ ಅಂತ ಹೇಳಿ ಶಾರ್ಟ್ ಫಾರ್ಮ್ಸಲ್ಲಿ ಬರೀತೀವಿ. ಆದರೆ ಡೂ ನಾಟ್ ಅಂತ ಹೇಳಿ ಪೂರ್ತಿ ನೀವು ಬರೀಬೇಕಾದ್ರೆ ಡೂ ಅನ್ನೋದು ಬೇರೆ ಪದ, ನಾಟ್ ಅನ್ನೋದು ಬೇರೆ ಪದ, ನಡುವೆ ನೀವು ಗ್ಯಾಪ್ ಅನ್ನು ಕೊಡಬೇಕು. ಡೋಂಟ್ ಬರಿಬೇಕಾದ್ರೆ ಗ್ಯಾಪ್ ಇರೋದಿಲ್ಲ, ಡಿ ಒ ಎನ್ ಅಪಾಸ್ಟ್ರಫೆ ಟಿ, ಅದು ಡೋಂಟ್. ಆದರೆ ಡು ನಾಟ್ ಅನ್ನು ಬರಿಬೇಕಾದ್ರೆ ಡೂ ಮತ್ತೆ ನಾಟ್ನ ನಡುವೆ ಅಂತರ ಇರಬೇಕು, ಗ್ಯಾಪ್ ಇರಬೇಕು. ಗ್ಯಾಪ್ ಇಲ್ಲದೆ ಬರೆದ್ರೆ ತಪ್ಪಾಗತ್ತೆ. ಬಹಳಷ್ಟು ಸರಿ ಇಂಗ್ಲೀಷನ್ನು ಬರೆಯುವ ರೀತಿನಲ್ಲಿ ಮಾಡಿಬಿಡ್ತೀವಿ, ಆಗ ಒಂದು ಪರೀಕ್ಷೆನಲ್ಲಿ ಮಾರ್ಕ್ಸ್ ಕಡಿಮೆ ಆಗಿಬಿಡತ್ತೆ. ಅದು ಒಂದು ಸಮಸ್ಯೆ. ಇನ್ನೊಂದು ಸಮಸ್ಯೆ, ತಪ್ಪು ತಪ್ಪು ಇಂಗ್ಲೀಷನ್ನು ಬಳಕೆ ಮಾಡೋದು ನಮ್ಮ ಅಭ್ಯಾಸದಲ್ಲಿ ಸೇರ್ಕೊಂಡ್ಬಿಡತ್ತೆ. ಆವಾಗ ಮುಂದೆ ನಾವು ದೊಡ್ಡವರಾದಾಗ ಇಂಗ್ಲೀಷನ್ನು ಅಯ್ಯೋ ಏನಪ್ಪ ಇದು, ತಪ್ಪು ತಪ್ಪು ಇಂಗ್ಲೀಷನ್ನು ಬರೀತಾರೆ ಇವರು ಅಂತ ಹೇಳಿ ಓದ್ದವರು ನೋಡಿದವರು ನಮ್ಮ ಬಗ್ಗೆ ಅಭಿಪ್ರಾಯನ ಮಾಡ್ಕೊಂಡ್ಬಿಡ್ತಾರೆ. ಆವಾಗ ಇವನು ಇಂಗ್ಲೀಷೇ ಇಷ್ಟು ತಪ್ಪಾಗಿ ಬಳಸೋದಾದರೆ ಇವ್ರಿಗೆ ಇಂಗ್ಲೀಷ್ ಗೊತ್ತಿಲ್ಲ, ಮತ್ತು ಇಂಗ್ಲೀಷಿನಿಂದ ಇವರಿಗೆ ಯಾವುದೇ ಪ್ರಯೋಜನ ಆಗಲ್ಲ ಅನ್ನೋವಂಥ ಒಂದು ಅರ್ಥನೂ ಬಂದ್ಬಿಡುತ್ತೆ. ಹಾಗಾಗಿ ಇಂಗ್ಲೀಷನ್ನು ಸರಿಯಾಗಿ ಬರೆಯೋದನ್ನು ಮಾತಾಡೋದನ್ನು ಅಭ್ಯಾಸ ಮಾಡಿಕೊಳ್ಬೇಕು. ಡೂ ನಾಟ್, ಡೂ ಮತ್ತು ನಾಟ್ನ ನಡುವೆ ಗ್ಯಾಪ್ ಇರಬೇಕು. ಡೋಂಟ್ ಅಂತ ಹೇಳಿದಾಗ ಡಿ ಒ ಎನ್ ಅಪಾಸ್ಟ್ರಫೆ ಟಿ ಇರಬೇಕು. ಅದ್ಭುತಲ್ವಾ? ಇದನ್ನು ನೆನ್ಪಿಟ್ಕೊಳ್ತೀರಾ? ಹಾಂ, ನೋಡಿ. ನಂತರ ವಿಲ್ ಮತ್ತು ಶಲ್ ಪದಗಳ ಜೊತೆನೂ ಕೂಡ ನಾಟ್ನ ಬಳಕೆ ಮಾಡ್ತೇವೆ. ವಿಲ್ ಅನ್ನೋದು ಏನಾಗತ್ತೆ? ವಿಲ್ ನಾಟ್. ಅದನ್ನು ಶಾರ್ಟ್ ಫಾರ್ಮ್ ಆಗಿ ಬಳಸಬೇಕಾದ್ರೆ ವೋಂಟ್ ಆಗತ್ತೆ. ಡಬ್ಲ್ಯೂ ಒ ಎನ್ ಅಪಾಸ್ಟ್ರಫೆ ಟಿ, ವೋಂಟ್. ಈ ವೋಂಟ್ ಪದನ ವಾಂಟ್ ಪದದ ಜೊತೆಗೆ ಕನ್ಫ್ಯೂಷನ್ ಮಾಡ್ಕೊಳ್ಬಾರ್ದು. ವಾಂಟ್ ಡಬ್ಲ್ಯೂ ಎ ಎನ್ ಟಿ, ಡಬ್ಲ್ಯೂ ಎ ಎನ್ ಟಿ, ವಾಂಟ್. ವಾಂಟ್ ಅಂದರೆ ನನ್ನ ಅಗತ್ಯ, ವಾಂಟ್ ನನಗೆ ಬೇಡಿಕೆ, ನನಗದು ಬೇಕು. ವಾಂಟ್, ಐ ವಾಂಟ್ ವಾಟರ್, ನನಗೆ ನೀರು ಬೇಕು. ಐ ವಾಂಟ್ ಅ ಪೆನ್ಸಿಲ್, ನನಗೊಂದು ಪೆನ್ಸಿಲ್ ಬೇಕು, ಅದು ವಾಂಟ್. ವಾಂಟ್ ಅಂದರೆ ವಿಲ್ ನಾಟ್ ಅನ್ನೋದರ ಸಂಕ್ಷಿಪ್ತ ರೂಪ, ಶಾರ್ಟ್ ಫಾರ್ಮ್ ಏನಾಗುತ್ತೆ? ವಾಂಟ್. ಐ ವಾಂಟ್ ಕಮ್ ಟುಮಾರೋ, ನಾನು ನಾಳೆ ಬರೋದಿಲ್ಲ. ಐ ವಿಲ್ ನಾಟ್ ಕಮ್ ಟುಮಾರೋ, ಅದೇನಾಗತ್ತೆ? ಐ ವಾಂಟ್ ಕಮ್ ಟುಮಾರೋ ಆಗತ್ತೆ. ಹಾಗೆ ಶಲ್ ನಾಟ್ ಅಂತಿದ್ರೆ ಶಾಂಟ್, ಎಸ್ ಎಚ್ ಎ ಎನ್ ಅಪಾಸ್ಟ್ರಫೆ ಟಿ, ಶಾಂಟ್ ಆಗಿ ಬಳಕೆ ಮಾಡ್ತೀವಿ. ವಿಲ್ ಮತ್ತು ಶಲ್ ಬಳಕೆ ನಡುವೆ ಸ್ವಲ್ಪ ವ್ಯತ್ಯಾಸ ಇದೆ. ಅವುಗಳನ್ನು ಭವಿಷ್ಯದ ಸೂಚನೆಯನ್ನು ಕೊಡಲಿಕ್ಕೆ, ಅಂದರೆ ಫ್ಯೂಚರ್ ಟೆನ್ಸ್ನ ಭಾಗವಾಗಿ ಬಳಕೆ ಮಾಡ್ತೀವಿ. ಅದರ ಬಗ್ಗೆ ಮುಂದೆ ಇನ್ನೊಂದು ತರಗತಿಯಲ್ಲಿ ನಾನು ವಿವರವಾಗಿ ಹೇಳ್ತೇನೆ. ಆದರೆ ಈ ತರಗತಿನಲ್ಲಿ ನನ್ನ ಉದ್ದೇಶ ಇದ್ದದ್ದು ಈ ಹೆಲ್ಪಿಂಗ್ ವರ್ಬ್ಗಳು ಹೇಗೆ ಬಳಕೆ ಆಗ್ತವೆ ಅನ್ನೋದನ್ನು ನಿಮಗೆ ಅರ್ಥ ಮಾಡಿಸೋದಿತ್ತು. ಮೇನ್ ವರ್ಬ್ ಅನ್ನೋದು ಒಂದು ಭಾಗ ಇದೆ. ಮೇನ್ ವರ್ಬ್ ಅಂದರೆ ಕ್ರಿಯೆನ ಹೇಳುವಂತಹದ್ದು. ಹೆಲ್ಪಿಂಗ್ ವರ್ಬ್ ಅಂದರೆ ಆ ಕ್ರಿಯೆಯನ್ನು ಸೂಚಿಸುವಂತಹ ಪದಗಳನ್ನು ನೆಗೆಟಿವ್ ಮಾಡಲಿಕ್ಕೆ ಸಹಾಯ ಮಾಡುವಂತಹ ಗುಂಪಿನ ಪದಗಳನ್ನು ಹೆಲ್ಪಿಂಗ್ ವರ್ಬ್ ಅಂತ ಹೇಳಿ ಹೇಳ್ತೇವೆ. ಸೊ ಹಾಗಾಗಿ ಇಂಗ್ಲೀಷ್ನಲ್ಲಿ ಕೆಲಸನ ಹೇಳುವಂಥ ಪದಗಳು ಮಾತ್ರ ನೆಗೆಟಿವ್ ಸ್ವತಃ ಆಗೋದಿಲ್ಲ, ಸ್ವತಃ ನೆಗೆಟಿವ್ ಆಗೋದಿಲ್ಲ. ಆದರೆ ಹೆಲ್ಪಿಂಗ್ ವರ್ಬ್ ಆಗಿ ಕೆಲಸ ಮಾಡುವಂತಹ ವರ್ಬ್ಗಳೇನಿದ್ದಾವೆ ಅವು ನೆಗೆಟಿವ್ ಆಗ್ತವೆ. ಅದನ್ನು

ನಿಮಗೆ ಅರ್ಥ ಮಾಡಿಸೋದಿತ್ತು. ಈಸ್ ನಾಟ್ ಆಗತ್ತೆ, ಆದರೆ ಗಿವ್ ನಾಟ್ ಅವಕಾಶ ಇಲ್ಲ, ಗೋಯಿಂಗ್ ನಾಟ್ ಅವಕಾಶ ಇಲ್ಲ, ಕಮಿಂಗ್ ನಾಟ್ ಅವಕಾಶ ಇಲ್ಲ. ಅವುಗಳನ್ನು ಗೋಯಿಂಗ್ ಅಥವಾ ಕಮಿಂಗ್ ಅನ್ನು ನೆಗೆಟಿವ್ ಮಾಡಬೇಕು ಅಂತ ಹೇಳಿದ್ರೆ ಇಸಂಟ್ ಗೋಯಿಂಗ್ ಅಥವಾ ವಾಸಂಟ್ ಗೋಯಿಂಗ್ ಅಂತ ಹೇಳಬೇಕು. ನೋಡಿ, ವಾಸ್ ಮತ್ತು

ಸಂದರ್ಭದಲ್ಲಿ ವಾಸ್ ನಾಟ್ ಅನ್ನೋದನ್ನ ವಾಸಂಟ್ WASN'T ವಾಸಂಟ್ ಅಂತ ಬಳಸಬೇಕು. ವರ್ ನಾಟ್ ಅನ್ನೋದನ್ನ ವರಂಟ್ WERENOT ಅದು ವರ್ ನಾಟ್. ವರಂಟ್ ಅಂತ ಹೇಳಿದ್ರೆ WEREN'T ವರಂಟ್ ಅಂತ ಹೇಳಿ ತಿಳಿಸ್ಬೇಕು. ಸೊ ಈ ಪದಗಳು ಹೆಲ್ಪಿಂಗ್ ವರ್ಬಿನ ಪದಗಳು ಸ್ವತಃ ನೆಗೆಟಿವ್ ಆಗ್ತವೆ ಮತ್ತು ಅವು ಹೇಗೆ ನೆಗೆಟಿವ್ ಸ್ವರೂಪವನ್ನ ಬರಿಬೇಕಾದ್ರೆ ತೆಗೆದುಕೊಳ್ತವೆ, ಮಾತಾಡಬೇಕಾದ್ರೆ ಅವು ಹೇಗೆ ಉಚ್ಚರಿಸಲ್ಪಡ್ತವೆ ಅನ್ನುವಂತಹ ಒಂದು ಅಂಶವನ್ನ ನಾನು ನಿಮಗೆ ಈ ತರಗತಿಯಲ್ಲಿ ತಿಳಿಸ್ಕೊಟ್ಟಿದ್ದೇನೆ. ಸೊ ಹೀಗೆ ಹೆಲ್ಪಿಂಗ್ ವರ್ಬ್ಗಳು ಏನು ಅದನ್ನು ನಿಮಗೆ ಹೇಳ್ಕೊಟ್ಟಿದ್ದೇನೆ, ಏಕೆ ಯಾಕೆ ಬಳಕೆ ಆಗ್ತವೆ ವೈ, ಮತ್ತೆ ಈ ತರಗತಿಯಲ್ಲಿ ಹೇಗೆ ಬಳಕೆ ಆಗ್ತವೆ ಹೌ ಆರ್ ದೇ ಯೂಸ್ಡ್ ಅನ್ನುವಂತಹ ಮಾಹಿತಿಯನ್ನು ಕೊಟ್ಟಿದ್ದೇನೆ. ನೀವಿದನ್ನ ಒಂದು ನೋಟ್ಬುಕ್ಕಲ್ಲಿ ಗುರುತಾಕೊಂಡಿದ್ದೀರಿ, ಮತ್ತೆ ಇದನ್ನ ಓದ್ತೀರಿ, ನಿಮ್ಮ ಸ್ನೇಹಿತರ ಜೊತೆ ಚರ್ಚೆ ಮಾಡ್ತೀರಿ, ಈ ಎರಡು ಕೆಲಸಗಳನ್ನು ಮಾಡಿದಾಗ ಮಾತ್ರ ಈ ಹೆಲ್ಪಿಂಗ್ ವರ್ಬ್ಗಳು ಏನು, ಏಕೆ ಮತ್ತು ಹೇಗೆ ಇಂಗ್ಲಿಷ್ನಲ್ಲಿ ಬಳಕೆ ಆಗ್ತವೆ ಅನ್ನುವಂಥ ಜ್ಞಾನ ನಿಮ್ಮ ಮಿದುಳಿನಲ್ಲಿ ಉಳ್ಕೊಳ್ಳುತ್ತೆ. ನಿಮ್ಮ ನೆನಪಾಗಿ ಅದು ಉಳ್ಕೊಂಡು ನಿಮಗೆ ಅಗತ್ಯ ಬಂದಾಗ ಬಳಕೆ ಮಾಡಲಿಕ್ಕೆ ಅವಕಾಶ ಮಾಡುತ್ತೆ ಅನ್ನುವುದನ್ನು ಕೂಡ ನೀವು ಅರ್ಥ ಮಾಡಿಕೊಂಡಿದ್ದೀರಿ, ನೆನಪಲ್ಲಿಟ್ಕೊಂಡಿರ್ತೀರಿ, ಮತ್ತೆ ಈ ಕುರಿತು ಎಚ್ಚರದಿಂದ ಇರ್ತೀರಿ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೇನೆ. ಮತ್ತೆ ಮುಂದಿನ ತರಗತಿಯಲ್ಲಿ ನಾವು ನೀವು ಭೇಟಿಯಾಗೋಣ. ಇಲ್ಲಿವರೆಗೆ ಬಾಯ್.

0: ಶಿಕ್ಷಣ ನನ್ನ ಹಕ್ಕು.
1: ಇದುವರೆಗೂ ಬನ್ನಿ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮದಲ್ಲಿ ಹೆಲ್ಪಿಂಗ್ ವರ್ಬ್ಗಳ ಬಳಕೆ ಹೇಗಿರುತ್ತದೆ ಎಂಬ ವಿಷಯವನ್ನು ಕುರಿತು ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಹುಣಸೂರು ಬಾಲಕಿಯರ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕರು, ಕರ್ನಾಟಕ ರಾಜ್ಯ ಉತ್ತಮ ಉಪನ್ಯಾಸ ಪ್ರಶಸ್ತಿ ವಿಜೇತರು ಹಾಗೂ ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಸದಾನಂದ್ ಆರ್ ಅವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ.
2: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
3: ಹ್ಞೂ ಕಣೆ, ಆಯ್ತು ತರ್ತೇನೆ.
2: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
3: ಮತ್ತಿನ್ನೇನ್ ಮಾಡ್ಲೆ?
2: ಬ್ಯಾಗ್ ಕೊಡ್ತೀನಿ ಇರಿ.
3: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
2: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
3: ಹಾ, ಹೋಗಿದ್ದು.
2: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
3: ಹಾ ಹೇಳಿದ್ರು.
2: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
3: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
2: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
3: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
4: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

0: ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ
1: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂದರೆ ವಿಲೀಡ್ ವತಿಯಿಂದ ಇನ್ಫೋಸಿಸ್ ಬೆಂಬಲದೊಂದಿಗೆ
0: ವಿಲೀಡ್ ಜೆನೆಕ್ಸ್ಟ್ ಕೌಶಲ್ಯನ್ ಎಂಬ ಯುವ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರುತ್ತಿದೆ.
1: ಈ ಕಾರ್ಯಕ್ರಮವು ಪ್ರಸ್ತುತ ಉದ್ಯೋಗ ಮಾರುಕಟ್ಟೆಗೆ ಅಗತ್ಯವಾದ ಕೌಶಲ್ಯಗಳನ್ನು ಯುವಕರಿಗೆ ನೀಡುವ ಮೂಲಕ ಅವರ ಉದ್ಯೋಗ ಅರ್ಹತೆಯನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ.
0: ಈ ತರಬೇತಿಯು ಒಂದು ತಿಂಗಳ ವಸತಿ ಆಧಾರಿತ ಯುವ ಕೌಶಲ್ಯಾಭಿವೃದ್ಧಿ ತರಬೇತಿಯಾಗಿದ್ದು,
1: ಪ್ರಮುಖವಾಗಿ ಈ ತರಬೇತಿಯಲ್ಲಿ ಜೀವನ ಕೌಶಲ್ಯ, ಸಂವಹನ ಕೌಶಲ್ಯ, ಸಮಸ್ಯೆಗಳ ನಿವಾರಣೆ, ಡಿಜಿಟಲ್ ಸಾಕ್ಷರತೆ, ಕೆಲಸದ ಸ್ಥಳದ ಸಿದ್ಧತೆ, ಎಐ ಕೌಶಲ್ಯಗಳ ಜೊತೆಗೆ ಉದ್ಯೋಗ ಅವಕಾಶ ಮಾರ್ಗದರ್ಶನವನ್ನು ನೀಡಲಾಗುತ್ತಿದೆ.
0: ಈ ತರಬೇತಿಯು 18-29 ವರ್ಷದ ಪದವಿ ಪೂರ್ವ ಅಥವಾ ಅದಕ್ಕಿಂತ ಮೇಲಿನ ವಿದ್ಯಾರ್ಹತೆ ಹೊಂದಿರುವ ಹೆಚ್ಡಿಕೋಟೆ, ಸರಗೂರು ಹಾಗೂ ಮೈಸೂರು ಸುತ್ತಮುತ್ತಲಿನ ಯುವಕರು ಅರ್ಹರಾಗಿರುತ್ತಾರೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 9739017311. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9739017311.
0: ಇಮೇಲ್ ವಿಳಾಸ COORD.GENNEXT@SVYM.ORG.IN. ಬನ್ನಿ, ಭಾಗವಹಿಸಿ ತರಬೇತಿಯ ಸೌಲಭ್ಯವನ್ನು ಪಡೆದುಕೊಳ್ಳಿ.

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
1: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

0: पीएम फसल बीमा योजना से करीब 2 लाख करोड़ रूपये क्लेम के रूप में किसानों को मिले।
1: ಮುಂಗಾರು ಹಂಗಾಮಿನ ಬೆಳೆ ವಿಮೆಗಾಗಿ ಈಗ ನೋಂದಣಿ ಮಾಡಿಕೊಳ್ಳಿರಿ.
2: ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒಂದು ಕೇಂದ್ರ. ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ.

ಸಾರ್ವಜನಿಕರಿಗೆ ಒಂದು ಪ್ರಕಟಣೆ. ದಿನಾಂಕ 4/8/2026 ಮಂಗಳವಾರದಂದು ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ಸೀತಾರಾಮ್ ರವರು ಕೀಲು ಮತ್ತು ಮೂಳೆರೋಗ ತಜ್ಞರು, ಡಾಕ್ಟರ್ ನರೇಂದ್ರ ರಾಮಕೃಷ್ಣರವರು ಕಣ್ಣಿನ ತಜ್ಞರು, ಡಾಕ್ಟರ್ ನಾಗೇಶ್ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಕುಮಾರ್ ರವರು ಮಕ್ಕಳ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ಸುಷ್ಮಾ ರವರು ಮಕ್ಕಳ ತಜ್ಞರು, ಡಾಕ್ಟರ್ ನಿಸರ್ಗ ರವರು ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರು, ಡಾಕ್ಟರ್ ವೈಷ್ಣವಿ ರವರು ಆಯುರ್ವೇದ ತಜ್ಞರು, ಡಾಕ್ಟರ್ ವಿದ್ಯಶ್ರೀ ರವರು ದಂತ ಚಿಕಿತ್ಸಾ ತಜ್ಞರು, ಅಯ್ಯನರಾಜ್ ರವರು ಫಿಸಿಯೋಥೆರಪಿಸ್ಟ್, ರಾಜು ಕೆ ಎಸ್ ರವರು ವಾಕ್ಭಾಷೆ ಶ್ರವಣ ತಜ್ಞರು ಹಾಗೂ ದಿನದ 24 ಗಂಟೆಗಳು ತುರ್ತು ಚಿಕಿತ್ಸಾ ಸೌಲಭ್ಯವು ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663118. ಧನ್ಯವಾದಗಳು.

0: ನಮ್ಮ ನಿಲಯದಿಂದ ಇನ್ನು ಮುಂದೆ ಸಂಗೀತ ಕಾರ್ಯಕ್ರಮದಲ್ಲಿ ಗಿರಿಜಾ ಕಲ್ಯಾಣ ಹರಿಕತೆ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
1: ಶುಕ್ಲಾಂ ಭರದರಂ ವಿಷ್ಣುಗುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ ಸರ್ವವಿಘ್ನೋಪಶಾಂತಯೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಮಾತಾಯ ಪಿತಾಯ ವತ್ಸಲಯಾಪಿ ಪೂಜ್ಯ ಸರ್ವಂ ಯತೇವ ನಿಯವೇ ನವಧನ್ವಯಾನಾಂ ಆದ್ಯಸ್ಸನ ಗುಣೈರ್ವಗುಳಾಪಿ ಶ್ರೀರಾಮ ತದಂಗರಿ ಪ್ರಣಮಾಮಿ ಯುಗಳಂ ನಮಾಮಿ. ಶ್ರೀಶೈಲೇಶದಯಾಭಾತ್ರಭಕ್ತಿಯಾದಿಗುಣಾನ್ನವಂ ಯತೇಂದ್ರ ಪ್ರವಣಂ ವಂದೇ ರಮ್ಯಜಾಮಾತರ ಮುನಿಂ ಲಕ್ಷ್ಮೀನಾಥ ಸಮಾರಂಭನಾದಯಾ ಮನು ಮಧ್ಯಮಾಂ ಅಶ್ವದಾಚಾರ್ಯ ಪರ್ಯಂತ ವಂದೇ ಗುರು ಪರಂಪರಾ. ಧಿಮಿಕಿಟ ಧಿಮಿಕಿಟ ಭಾಜ

ಕೈಲಾಸವಾಸರಾದ ಶಿವನ ಒಡ್ಡೋಲಗ, ಪ್ರವದಾದಿ ಗಣಸಿದ್ಧ ಸಾಧ್ಯರಿಂದ ಆವೃತವಾಗಿರತಕ್ಕಂತಹ ಒಡ್ಡೋಲಗ, ಜಟಾಜೂಟ ಗಂಗಾ ಮಕುಟ ಶಶಿಲಲಾಟ ಶೋಭಿತ, ಚಂದ್ರಧರನು ಚಂದ್ರಧರನು ಗಂಗಾಧರನು ಭಕ್ತವತ್ಸಲನೂ ಆಗಿರತಕ್ಕಂಥ ಪರಮೇಶ್ವರನು ತನ್ನ ಸತಿಯಾಗಿರುವ ದಾಕ್ಷಾಯಿಣಿಯಿಂದೊಡಗೂಡಿ ವಿರಾಜಮಾನನಾಗಿರುವ ಕಾಲ, ಅಲ್ಲಿಗೆ ಬ್ರಹ್ಮ ಮಾನಸ ಪುತ್ರರಾದ ನಾರದರು ಬರುತ್ತಿದ್ದಾರೆ. ಬ್ರಹ್ಮ ಮಾನಸ ಪುತ್ರರಾದ ನಾರದ ಮಹರ್ಷಿಗಳು ಬರುತ್ತಾ ಕೈಲಾಸವನ್ನು ಪ್ರವೇಶ ಮಾಡಿದಾಗ ಸಮಸ್ತ ಜನಗಳು ಸಹ ಅವರಿಗೆ ಸ್ವಾಗತವನ್ನು ಕೋರಿದ್ದಾರೆ. ಬಂದ ನಾರದರು ಎಲ್ಲರನ್ನು ಕಂಡು ಒಂದು ಸಲ ಜಗದ್ರಕ್ಷಕನಾದ ಶಿವನನ್ನು ನೋಡಿದ್ದೆ, ಪಕ್ಕದಲ್ಲಿ ಕುಳಿತಿರುವ ದಾಕ್ಷಾಯಿಣಿ ದೇವಿಯನ್ನು ನೋಡಿ ಹೇಳಿದರಂತೆ, ಅಮ್ಮ ಇದೇನು ಇದೇನು? ಹಾಗಂದಾಗ ದಾಕ್ಷಾಯಿಣಿ ಕೇಳಿದ್ಲು, ಏನಪ್ಪ ಅಮ್ಮ ಇದೇನು ಇನ್ನು ಇಲ್ಲೇ ಇದ್ದೀರಲ್ಲ, ಇದೇನು ಇಲ್ಲೇ ಇದ್ದೀರಲ್ಲ ಅಂದಾಗ ದಾಕ್ಷಾಯಿಣಿ ದೇವಿ ಕೇಳಿದ್ಲು, ಎಲ್ಲಿಗೆ ಹೋಗಬೇಕಾಗಿತ್ತು ನಾರದ? ಓಹೋ ಅಮ್ಮ, ಹಾಗಾದ್ರೆ ನಿನಗೆ ವಿಚಾರವೇ ಗೊತ್ತಿಲ್ಲ, ಏನಯ್ಯ ವಿಚಾರ? ಹೋಗ್ಲಿ ಬಿಡು ತಾಯಿ. ಈ ಮಾತು ಸ್ವಲ್ಪ ಗಮನಿಸಬೇಕಾಗಿದೆ ನೀವು. ಅಮ್ಮ ಇದೇನು ಇಲ್ಲೇ ಕೂತಿದ್ದೀರಲ್ಲ, ಎಲ್ಲಿಗೆ ಹೋಗ್ಬೇಕಾಗಿತ್ತಯ್ಯ? ಹಾಗಾದ್ರೆ ವಿಚಾರವೇ ಗೊತ್ತಿಲ್ಲ ನಿಮಗೆ? ಏನು ವಿಚಾರವೋ, ಹೋದ್ರೆ ಹೋಗ್ಲಿ ಬಿಡಿ. ಹೀಗಂದ್ರೆ ಜನಗಳ ಗತಿ ಏನು? ಯಾರಾದರೂ ಸಿಕ್ಕಿದಾಗ ಓ ನಮಸ್ಕಾರ, ಇದೇ ನಿನ್ನೆ ಇದ್ದೀರಲ್ಲ, ಯಾಕಂದ್ರೆ ಎಲ್ಲಿಗೆ ಹೋಗ್ಬೇಕಾಗಿತ್ತು? ಓ ಹಂಗಂದ್ರೆ ನಿಮ್ಗೆ ವಿಚಾರಬೇಕು ಗೊತ್ತಿಲ್ಲ, ಏನ್ರಿ ಹೋದ್ರೆ ಹೋಗ್ಲಿ ಬಿಡಿ ಅಂದ್ರೆ ಅವ್ರ ಗತಿ ಏನಾಗಬೇಕು? ಕೆಲವರು ಮಾತನಾಡಿಸುವಾಗ ಮಾತನಾಡುವಾಗ ಸಂಬಂಧವಿಲ್ಲದೆ ಮಾತನಾಡ್ತಾರೆ. ಆರೋಗ್ಯವಾಗಿದ್ದೀರಾ ಅಂದ್ರೆ ತುಮಕೂರಿಂದ ಇವಾಗ ಬಂದೆ ಅಂದಂಗೆ. ನಿಮ್ಮ ಮನೇಲಿ ಎಲ್ಲರೂ ಆರೋಗ್ಯವಾಗಿದ್ದಾರ? ಏನೋ ನಿಮ್ಮ ಆಶೀರ್ವಾದ ಅಂದ್ರೆ ಸರಿ. ಬಹುಜನ ವ್ಯತಿರಿಕ್ತವಾಗಿ ಮಾತನಾಡ್ತಾರೆ, ಸ್ವಾಮಿ ನಿಮ್ಮ ಮನೆಯಲ್ಲೆಲ್ಲ ಆರೋಗ್ಯವಾಗಿದ್ದಾರ, ನೀವ್ಯಾರ ಕೇಳಕ್ಕೆ? ಆ ಮಾತನ ಅರ್ಥವನ್ನ ಪರ್ಯಾಯವಾಗಿ ತಿಳಿದು ಹೇಗೆ ಮಾತನಾಡಬೇಕು ಎಂದು ಗೊತ್ತಿಲ್ಲದೆ ಮಾತನಾಡುವ ಜನ. ಮಾತಿನೊಳಗಡ ಮಾತು ಜಾನನ ಮಾತು ಮುತ್ತಿನಂತಿಹುದು ಕಡ. ಬಸವಣ್ಣ ಅವರು ಹೇಳ್ತಾರೆ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಖೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದು ಎನ್ನಬೇಕು, ನುಡಿಯಂತೆ ನಡೆಯಿಲ್ಲದಿರ್ದೊಡೆ ವಲ್ಲ ಕೂಡಲ ಸಂಗಮ ದೇವ. ನಮ್ಮ ಮಾತಿನಂತೆ ನಡೆಯಿರಬೇಕಾದ್ರೆ ಸ್ವಲ್ಪ ಕಷ್ಟ ಇದೆ. ನಡೆದಂತೆ ನುಡಿಯುವುದು ಎಲ್ಲೋ ಮಹನೀಯರು ಒಬ್ಬೊಬ್ರು. ಬಹುಜನಗಳಿಗೆ ಹೇಳ್ತಾರೆ, ಏನ್ರಿ

ನಿಮಗ್ ಬಹಳ ಸಿಟ್ಟು ಇಲ್ಲ ಕಣ್ರಿ, ಇಲ್ಲ ಬಹಳ ಸಿಟ್ಟಿದೆ, ಮೊದ್ಲಿತ್ತು ಈಗಿಲ್ಲ, ಇಲ್ಲ ಕಣ್ರಿ ಬಹಳ ಸಿಟ್ಟಿದೆ ಅಂದ್ರೆ ಎರಡ್ ಸಾವಿರ ಹೇಳೋದು ನಿನ್ಗೆ ಅಂತಾರೆ. ಅಲ್ಲೇ ಸಿಟ್ಟಿದೆ ಅವರಿಗೆ, ಅದನ್ನ ಬಿಟ್ಟವ್ರು ಹೋಗೋಕ್ಕಾಗಲ್ಲ, ಆದ್ರೆ ಬಿಟ್ಟಿದ್ದೇನೆ ಅನ್ನೋ ಭ್ರಮೆ ಮಾತ್ರ ಅಲ್ಲಿ ಇರುತ್ತಂತೆ. ಇಲ್ಲಿ ಅಮ್ಮ ಇನ್ನು ಇಲ್ಲೇ ಇದೆಯಲ್ಲ ಅಂದಾಗ ದಾಕ್ಷಾಯಿಣಿ ಕೇಳ್ತಾಳೆ, ನಾರದ ಸುಮ್ಮನೆ ನೀನು ನನ್ನ ಮನಸ್ಸಿಗೆ ವ್ಯಾಕುಲವನ್ನುಂಟು ಮಾಡಬೇಡ, ಏನ್ ವಿಚಾರ ಹೇಳು. ಅಮ್ಮ ನಿನ್ನ ತಂದೆಯಾಗಿರ್ತಕ್ಕಂತ ದಕ್ಷ ಪ್ರಜಾಪತಿಯ ನಗರದಲ್ಲಿ ದಕ್ಷ ಬ್ರಹ್ಮನು ಅವಿಚ್ಛಿನ್ನವಾದ ಯಾಗವನ್ನು ಮಾಡುತ್ತಿದ್ದಾನೆ, ಎಲ್ಲರೂ ಬಂದು ಸೇರಿದ್ದಾರೆ, ನೀನು ಹೋಗಿಲ್ವಲ್ಲಮ್ಮ. ಹಾಗಂದಾಗ ದಾಕ್ಷಾಯಿಣಿ ಕೇಳಿದ್ಲು, ಏನು ನಾರದ ನನ್ನ ತಂದೆ ಯಾಗವನ್ನು ಮಾಡುತ್ತಿದ್ದಾನೆ, ಮತ್ತೆ ನನಗೆ ಈ ವರ್ತಮಾನ ಗೊತ್ತೇ ಇಲ್ವಲ್ಲ. ಈ ನಾರದ್ರೇನ್ ಮಾಡಿದ್ರು ಮೆತ್ತಿಗೆ, ಅಮ್ಮ ನಿನಗೊಂದು ಮಾತು ಹೇಳ. ಏನು? ನಿನಗೆ ಗೊತ್ತಿಲ್ಲದೆ ಇದ್ದರೂ ಕೂಡ ಅಣುವು ಅಲುಗಾಡಿದರೂ ಅದನ್ನೆಲ್ಲ ಅರಿಯಬಲ್ಲಂಥ ಈ ಶಂಕರನೇ ಗೊತ್ತಿಲ್ಲವೇ ಅದು? ಅವನ ಆಜ್ಞೆ ಇಲ್ಲದೆ ಯಾವ ಕೆಲಸ ಕಾರ್ಯಗಳು ನಡೆಯುವಂತಿಲ್ಲ ಅಂತ ಹೇಳ್ತಾರೆ. ಹಾಗಾದ ಮೇಲೆ ಆ ಮಹಾನುಭಾವನಾದ ಶಿವನಿಗೆ ಗೊತ್ತಿಲ್ಲವ ಅಮ್ಮ ಇದೆಲ್ಲ? ಕೂಡಲೇ ದಾಕ್ಷಾಯಿಣಿ ದೇವಿ ಪಕ್ಕದಲ್ಲಿ ತಿರುಗಿದ್ಲು, ಸ್ವಾಮಿ ಏನು ದೇವಿ, ನನ್ನ ತಂದೆಯ ನಗರದಲ್ಲಿ ಯಾಗ ನಡೀತಿರೋದು ನಿಮಗೆ ಗೊತ್ತಿಲ್ವೇ? ಗೊತ್ತಿದೆ ದೇವಿ, ಮತ್ ಯಾಕ್ರಿ ಹೋಗ್ಲಿಲ್ಲ? ದೇವಿ ನಿನಗೊಂದು ಮಾತು ಹೇಳ್ತೇನೆ, ತನಗೆ ಮನ್ನಣೆ ದೊರೆಯದ ಎಡೆಯಲ್ಲಿ ಇರುವ ಆತ ಕಡು ಮೂರ್ಖ, ನಮಗೆಲ್ಲಿ ಗೌರವ ಸಿಕ್ಕೋಲ್ವ ಅಲ್ಲಿ ಇರಬಾರದ್ರೆ. ಇವತ್ತು ಶಿಲ್ಪಿಗಳಿಗೆ ಸನ್ಮಾನ ಮಾಡಿದ್ದಾರೆ, ಅವ್ರ ಮಕ್ಕಳೊಂದು ಮಾತು ಹೇಳಿದ್ರು, ರಾಜಮಹಾರಾಜರ ಕಾಲದಲ್ಲಿ ಸನ್ಮಾನ ಇರ್ತಿತ್ತು ಈಗಿಲ್ಲ, ನೀವು ಇದು ಮಾಡಿದ್ದು ನಮಗೆ ಬಹಳ ಸಂತೋಷ ಅಂತ. ಸನ್ಮಾನ ಮಾಡಿದ್ದು ನಾವು ಅವರಿಗಲ್ಲ, ನಾವೀಗ ಮಾಡಿದ ಸನ್ಮಾನ ಶಿಲ್ಪಿಗಳಿಗಲ್ಲ, ನಾವು ಮಾಡಿದ ಸನ್ಮಾನ ನಮ್ಮ ದೇಶದ ಕಲೆಗೆ, ನಾವು ಮಾಡಿದ ಸನ್ಮಾನ ನಮ್ಮ ದೇಶದ ಧರ್ಮಕ್ಕೆ, ನಾವು ಮಾಡಿದ ಸನ್ಮಾನ ನಮ್ಮ ದೇವರು ಸೃಷ್ಟಿ ಮಾಡಿದ ನಮಗಿಂತಲೂ ಜಾಣರಾದ ಶಿಲ್ಪಿಗಳಿಗೆ ಅಭಿಮಾನಕ್ಕೆ. ಆ ಸನ್ಮಾನ ಅವ್ರಿಗೇನು ದೊಡ್ಡದಲ್ಲ, ಒಂದು ಶಾಲು ಕೊಂಡ್ಕೊಳಕಾಗಲ್ವೇ ಅವರು? ಬೋಧೇನವ್ರ ಅಂಗಡಿಗೆ ಹೋಗಿ ಏನೋ ಹೆಚ್ಚು ಕಡಿಮೆ ಮಾಡಿ ಒಂದು ಕೊಂಡ್ಕೊಂಡ್ಬಿಡ್ಬೋದಪ್ಪ, ಆದರೆ ನಾವು ಹೊತ್ತಿಸಿದ್ವಿ ಅನ್ನುವಾಗ ಶಾಲಲ್ಲ ಅಲ್ಲಿ, ಅದರಲ್ಲಿ ಪ್ರೀತಿ ತುಂಬಿದೆ. ಶಾಲನ ಕತೆ ಏನ್ರಿ ಬಿಡ್ರಿ, ಇದ್ದೇ ಇರ್ತದೆ. ಯಾರೋ ಒಬ್ಬ ಗುರು ಶಿಷ್ಯರಿಗೆ ಹೇಳಿದಂತೆ, ಪಕ್ಕದ ಮನೆಗೆ ಹೋಗಿ ಒಂದು ಶಾಲಿ ಇಸ್ಕೊಂಬರೋ. ಯಾಕೆ ಸ್ವಾಮಿ, ಪಕ್ಕದ ಮನೆಗೆ ಮದುವೆಗೆ ಹೋಗ್ಬೇಕು, ಇಸ್ಕೊಂಬರೋ. ಶಾಲ್ ತಂದು ಕೊಟ್ಟರು, ಶಾಲ ಹಾಕೊಂಡು ಗುರುಗಳು ಹೋದ್ರು ಮದುವೆಗೆ, ಜೋರಾಗಿತ್ತು ಮದುವೆ ಎಲ್ಲ ಮುಗೀತು, ಊಟ ಮಾಡಿಬಿಟ್ಟು ಎದುರುಗಡೆ ಅಶ್ವತ್ ಕಟ್ಟೆ ಮೇಲೆ ಮಲಗಿದ್ದಾರೆ, ಕಂಡೋರ್ ಮನೆ ಶಾಲು ಅಂತ ಮಡಚಿ ಪಕ್ಕದಲ್ಲಿ ಇಟ್ಬಿಟ್ಟು, ಲೈ ಶಿಷ್ಯ ಕಾಲೊತ್ತೋ ಅಂದ್ರು. ಅವನ್ ಕಾಲೊತ್ತ ಕೂತಿದ್ದ. ಯಾರೋ ಒಂದ್ ನಾಲ್ಕು ಜನ ಬಂದ್ರು, ಈ ಗುರುಗಳು ಜೋರಾಗಿದ್ರಲ್ಲ, ಇವ್ರು ಯಾರು ತಿಳ್ಕೊಳ್ಳೋಣ ಅಂತ ಶಿಷ್ಯನ್ ಕೇಳಿದ್ರ. ಅಯ್ಯ ಯಾರೋ ಇವರು, ಇವನಂದ ಇವರಾ, ಇವರು ನಮ್ಮ ಗುರುಗಳು, ನಾನಿವ್ರ ಶಿಷ್ಯ, ಆ ಶಾಲು ಇವ್ರದಲ್ಲ. ಈ ಮಲಕೊಂಡಿದ್ದ ಗುರುಗಳು ನೋಡಿದ್ರು, ತೆಗೆದ್ನಲ್ಲಪ್ಪ ಮನಾನ ಇವನು, ಏನ್ ಮಾಡ್ಲಿ ಇವನ್ನ ಅಂದಿದ್ದೆ. ಅವ್ರು ಹೋಗೋರ್ಗು ಸುಮ್ಮನಿದ್ ಎದ್ದಿದ್ದೆ, ಏ ಅಯೋಗ್ಯ ಅಯೋಗ್ಯ ಅಯೋಗ್ಯ, ಅವ್ರು ಯಾರೋ ಬಂದ್, ಇವ್ರು ಯಾರು ಅಂದ್ರೆ ಶಾಲಿ ಇವ್ರದಲ್ಲ ಅಂತೀಯ, ಶಾಲಿ ಇವ್ರದಲ್ಲ ಅಂದ್ರೆ ಯಾರ್ದೋ ಒಡ್ಕೊಂಡ್ ಬಂದಿದ್ದಾರೆ ಅನ್ಕೊಳ್ಳಲ್ವ ಅವರು? ನನಗೊಂದು ಶಾಲಿಗೂ ಗತಿ ಇಲ್ಲ ಅನ್ಕೊಂಡೇನು ಅವಿವೇಕಿ, ಇನ್ಯಾರಿಗಾದ್ರೂ ಈ ಶಾಲಿ ಇವ್ರದಲ್ಲ ಅನ್ನೋ ಸಿಗತ್ ತೋರಣ ಕಟ್ಬಿಡ್ತೀನಿ ನಿನ್ನ. ತಿರ್ಗಾ ಮಲಕ್ಕಂಡ್ರು, ಇನ್ನೊಂದ್ ನಾಲ್ಕು ಜನ ಬಂದ್ರು, ಅವ್ರು ಇವ್ರು ನೋಡಿದ, ಅಯ್ಯ ಯಾರೋ ಇವರು, ಇವನಂದ ಇವರಾ, ಇವರು ನಮ್ಮ ಗುರುಗಳು, ನಾನಿವರ ಶಿಷ್ಯ, ಆ ಶಾಲು ಇವ್ರದೇ, ಅವರು ಅವ್ರದೇನಪ್ಪ, ಸಂತೋಷ ಅಂದ್ರು ಹೊಟ್ಟೋದ್ರು. ಈ ಮನಕೊಂಡಿದ್ದ ಗುರುಗಳು ನೋಡಿದ್ರು, ಇವನಿಗೆ ಯಾಕೆ ಶಾಲನ್ ಸುದ್ದಿ, ಬಂದವರು ಹೋದವ್ರಿಗೆಲ್ಲ ಶಾಲನ್ ಕತೆ ಹೇಳ್ತಾನಲ್ಲ ಇವನು, ಏನು ಮಾಡ್ಲಿ ಇವನ್ನ ಅಂತ ಎದ್ದಿದ್ದೆ, ಕೈ ತಗೆ ತಲೆ ಮೇಲೆ ಪಡೀರ ಮಾಡಿದ್ರು. ಅವಿವೇಕಿ ಅಯೋಗ್ಯನ್ ತಗೊಂಬಂದು ಯಾರೋ ಬಂದು, ಇವ್ರು ಯಾರ್ರಿ ಅಂದ್ರೆ ಇವ್ರು ಇಂಥವ್ರು ಅಂತ ಹೇಳಿ ಸುಮ್ಮನಾಗೋದು ಬಿಟ್ಬಿಟ್ಟು, ಇವ್ರಿಂಥವ್ರು ನಾನಿಂಥವನು ಶಾಲಿಂತಾದ್ದು ಒಂದು ಶಾಲಿನ ಕತೆಗೆ ಬರ್ತೀಯ ನೀನು, ಏ ಇನ್ನೊಂದ್ಸಲ ಶಾಲಿನ ಸುದ್ದಿಗ್ ಬಂದೆ ನಿನ್ ಸುಟ್ಟು ಭಸ್ಮ ಮಾಡಕ್ ಬಿಡ್ತೀನಿ. ಈ ಜೋರಾಗಿ ಹೊಡೆದು ಬಿಟ್ಟಲ್ಲ, ತಲೆ ಕೆರಿಯೋಕ್ ಶುರು ಮಾಡಿದೆ. ಯಾವ ಸಿಮೆ ಗುರುವಯ್ಯ ಇವನು, ಪಟಾರ ಅಂತ ಹೊಡೆದು ಬಿಟ್ಟ ಅವ್ರ ಮನೆ ಹಾಳಾಗೋಗ, ಚುರ ಚುರ ಚುರ ಅಂತದಲ್ಲ, ಕಂಡೋರ್ ಮಕ್ಕಳು ಹಿಡ್ಕೊಂಡು ಹೊಡೆಯೋದೇ ಕೆಲಸ ನಾ ಇವರಿಗೆ ಅಂತ ತಲೆ ಕೆರಿತಿದ್ದ. ಅಷ್ಟೊತ್ತಿಗೆ ಇನ್ನೊಂದ್ ನಾಲ್ಕು ಜನ ಬಂದ್ರು, ಅವ್ರು ಬಂದಿದ್ದೆ, ಅಯ್ಯ ಯಾರೋ ಇವರು, ಇವನಿಗೆ ರೇಗ್ ಬಿಟ್ಟಿತ್ತು.

ಇವನೇನ್ ಮಾಡ್ದ, ಇವರಾ ಇವರು ನಮ್ಮ ಗುರುಗಳು, ನಾನಿವರ ಶಿಷ್ಯ, ದಯವಿಟ್ಟು ನೀವು ಯಾರು ಶಾಲಂ ಸುದ್ದಿಗೆ ಬರಬೇಡಿ ಗೊತ್ತಾಯ್ತಾ. ಈ ಮಲಗಿದ ಗುರುಗಳಿದ್ರಪ್ಪ ಇಲ್ಲೇ ಇದ್ರೆ ನೀ ಮಾರೇ ಬಿಡ್ತೀಯ ಕಣ, ಸಾಕು ನೀನ್ ಸಹವಾಸ ಅಂತ ಹೊರಟು. ಈಗ ನಾನು ಯಾಕೆ ಮಾತು ಹೇಳಿದೆ ಅಂದ್ರೆ, ಸನ್ಮಾನ ಅನ್ನುವಾಗ ಒಳಗಡೆ ಏನೋ ಒಂದು ಆನಂದ. ಬರೀ ಶಿಲ್ಪಿಗಳಿಗೆ ಸನ್ಮಾನ ಅನ್ನುವುದಲ್ಲ, ನಮ್ಮ ಧರ್ಮಕ್ಕೆ ಸನ್ಮಾನ ಅಂತ ಮಾಡಿ ಅವರನ್ನು ಇನ್ನು ಯಥೇಚ್ಛವಾಗಿ ಕೊಂಡಾಡಿ ಅಷ್ಟಲ್ಲ, ಇನ್ನೂ ಅನೇಕ ಜನರನ್ನ ಹೀಗೆ ಮಾಡ್ತಾ ಹೋಗಿ ಆಗ ನಮ್ಮ ದೇಶದ ಅನೇಕ ಕಲೆಗಳಿಗೆ ಪ್ರೋತ್ಸಾಹ ಕೊಟ್ಟ ಹಾಗಾಗತ್ತೆ. ಈಗ ದಾಕ್ಷಾಯಿಣಿ ದೇವಿ ಹೇಳುತ್ತಿದ್ದಾಳೆ, ಸ್ವಾಮಿ ನಿನಗೆ ಗೊತ್ತಿದ್ದು ನೀನು ಹೋಗಲಿಲ್ವೇ? ಆಗ ಪರಮಾತ್ಮ ಹೇಳ್ತಾನೆ, ದೇವಿ ಕೇಳು, ಅವಸರ ಪಡಬೇಡ, ಇಲ್ಲ ಕಣ್ರಿ, ಎಲ್ಲ ಗೊತ್ತಿದ್ದು ನೀವು ನನ್ನನ್ನ ನಮ್ಮ ತಂದೆ ಮನೆ ಕಳಿಸ್ತೇ ಇರೋದು ಅನ್ಯಾಯ. ಕೇಳು, ನಿಮ್ಮ ತಂದೆಯೇ ನನ್ನನ್ನು ಅವಮಾನ ಮಾಡಬೇಕು ಅಂತ ಮಾಡಿದ್ದಾನೆ ಈ ಕೆಲಸ. ಏನು ಅವಮಾನ ಎಂದರೆ, ಹಿಂದೊಂದು ಸಮಯದಲ್ಲಿ ದೇವಲೋಕದಲ್ಲಿ ನಡೆದ ಯಾಗದಲ್ಲಿ ನಿನ್ನ ತಂದೆ ಬಂದಾಗ ಎಲ್ಲರೂ ತಾವು ಸನ್ಮಾನಿಸಿದರಂತೆ, ನಾನು ಎದ್ದು ಆತನನ್ನು ಸನ್ಮಾನಿಸಲಿಲ್ಲ ಅನ್ನುವ ಸಿಟ್ಟಿಗೆ ಆತ ಒಂದು ಯಾಗ ಮಾಡ್ತಾ ಇದ್ದಾನೆ. ಆ ಯಾಗದಲ್ಲಿ ಎಲ್ಲರನ್ನು ಕರೆಸ್ತಿದ್ದಾನೆ, ನನ್ನನ್ನು ಕರೆಸಲ್ಲ. ಹಾಗಂದಾಗ ಈಕೆ ಹೇಳ್ತಾಳೆ, ಇಲ್ಲ ಇಲ್ಲ, ಇದು ಸರಿ ಇರಲಾರದು, ಬಹುಶಃ ನನಗೆ ಗೊತ್ತಾದಂತೆ ನಾನು ಹೋಗಿ ಬರ್ತೇನೆ. ಬೇಡ ದಾಕ್ಷಾಯಿಣಿ, ಮಾತನ್ನು ಕೇಳಿ ಮೀರಿದರೆ ಕೆಟ್ಟು ಹೋಗುತ್ತೆ, ಬೇಡ, ಇಲ್ಲ ನಾನು ಹೋಗಿ ಬರೋದೆ. ನಂದಿ ಭೃಂಗಿ ಎಂದಾಗ ನಂದೀಶ್ವರನು ಭೃಂಗಿ ಇಬ್ಬರು ಬಂದಿದ್ದಾರೆ, ಹೋಗಿ ದಾಕ್ಷಾಯಿಣಿಯನ್ನ ದಕ್ಷ ಬ್ರಹ್ಮನ ನಗರಕ್ಕೆ ಬಿಟ್ಟು ಬನ್ನಿ. ಸರ್ವಾಲಂಕಾರ ಭೂಷಿತಳಾಗಿ ದಾಕ್ಷಾಯಿಣಿ ತಂದೆಯ ಮನೆಗೆ ಬರ್ತಾ ಇದ್ದಾಳೆ. ತಂದೆಯ ಮನೆಯಲ್ಲಿ ಯಾಗ, ಏನ್ ಅವಿಚ್ಛಿನ್ನವಾದ ಯಾಗ. ಓಂ ಅನಂತ ಜ್ಞಾನ ಭಗವನ್ ವಿಶ್ವ ಬ್ರಹ್ಮಾಂಡ ನಾಯಕ ಪ್ರಾಣೋಪಾನ ವ್ಯಾನೋದಾನ ಸಮಾನ ರೂಪಂ ವಾಂಗ್ಮನಸ್ಯಕ್ಷುಶ್ರೋತ್ರ ಜಿಹ್ವಾಘ್ರಾಣ ರೂಪಾಃ ವಿದ್ಯುದಗ್ನಿ ಜಲ ಓಷಧಿ ವನಸ್ಪತಿ ಆಕಾಶ ಮೇಘ ಪಂಕ್ತಿಪದರಸ್ತು ಶಂಭುಃ. ಓಂ ಶಾಂತಿ ಶಾಂತಿ ಶಾಂತಿ. ಯಾಗ ಭೂಮಿಯಲ್ಲಿ ದೇವಾನು ದೇವತೆಗಳೆಲ್ಲ ಸೇರಿದ್ದಾರೆ. ಆ ಋತ್ವಿಕರು ಯಾಗದಲ್ಲಿ ಹವಸ್ಸನ್ನು ಅರ್ಪಿಸುವಾಗ ಅವರೇನ್ ಮಾಡಿದ್ರು, ಇಂದ್ರ ಯೇ ಸ್ವಾಹ ಇಂದ್ರ ಯೇ ತನ್ನವಮಂ ವರುಣ ಯೇ ಸ್ವಾಹ ವರುಣ ಯೇ ತನ್ನವಮಂ ರುದ್ರ ಯೇ ಸ್ವಾಹ ಅನ್ನುವಾಗ ನಂದಿ ಭೃಂಗಿಯರಿಬ್ಬರು ಕರೆತರುತ್ತಿದ್ದಾರಂತೆ ಮಹಾನುಭಾವಳಾದ ದಾಕ್ಷಾಯಿಣಿಯನ್ನ ದಕ್ಷ ಬ್ರಹ್ಮನ ಮನೆಗೆ. ಅಲ್ಲಿ ಋತ್ವಿಕರು ರುದ್ರ ಯೇ ಸ್ವಾಹ ಅನ್ನುವಾಗ ದೂರದಲ್ಲಿ ನಿಂತಿದ್ದಂಥ ದಕ್ಷ ಬ್ರಹ್ಮ ಏನ್ ಮಾಡಿದ, ನಿಲ್ಲಿ, ಆ ರುದ್ರನಿಗೆ ಹವಿಸ್ಸನ್ನು ಕೊಡಕೂಡುದು. ಎದ್ದರು ಅಗಸ್ತ್ಯರು, ಏನಿದು ಮಾತು ಅಯ್ಯ, ತ್ರಿಮೂರ್ತಿಗಳಿಗೆ ನಾವು ಹವಿಸ್ಸನ್ನು ಅರ್ಪಿಸದಿದ್ದರೆ ನಿನ್ನ ಯಾಗ ಸಮಾಪ್ತಿಯಾಗುವುದಾದ್ರೆ ಹೇಗೋ, ನೀವು ಯಾರಿಗಾದ್ರೂ ಅರ್ಪಿಸಿ ಆದರೆ ಆ ಶಿವನಿಗೆ ಮಾತ್ರ ಸಲ್ಲದು. ಅಲ್ಲೇ ಬಾಗಿಲಲ್ಲಿ ನಿಂತಿದ್ದಳಂತೆ ಮಹಾನುಭಾವರಾದ ದಾಕ್ಷಾಯಿಣಿ. ಆ ನಿಂತಿದ್ದ ದಾಕ್ಷಾಯಿಣಿ ಏನು ಮಾಡಿದ್ದಾಳೆ, ಅಪ್ಪ ಅಪ್ಪ ಅಂದ್ರೆ ತಿರುಗಿ ನೋಡಿದ ಈ ದಕ್ಷ ಬ್ರಹ್ಮ, ಓಹೋ ದಾಕ್ಷಾಯಿಣಿ, ನಿನ್ನ ಗಂಡ ಹೇಳಿ ಕಳಿಸಿದ್ನ, ಇಲ್ಲದೆ ಇರುವ ಗೌರವವನ್ನು ತಂದುಕೊಡು ಎಂದು, ನಿನ್ನನ್ನು ಇಲ್ಲಿಗೆ ಬಾ ಎಂದು ಕರೆದವರು ಯಾರು, ನಿನ್ನನ್ನು ಇಲ್ಲಿಗೆ ಬಾ ಎಂದು ಕರೆದವರು ಯಾರು. ಹಾಗಂದ ಕೂಡಲೇ ಈ ದಾಕ್ಷಾಯಿಣಿ ಹೇಳ್ತಾಳಪ್ಪ, ಗಂಡನ ಸಂಗಡ ತೌರು ಮನೆ ಎಂದರೆ ಹಾಗೆ ಹೀಗೆ ಎಂದು ಬಹುವಾಗಿ ವಿಧವಾದ ವಾದವನ್ನು ಮಾಡಿ ಬಂದ ಮಗಳಿಗೆ ತಂದೆ ಕೊಡುವ ಕೊಡುವಳಿ ಇದೇನಪ್ಪ, ಅಪ್ಪ ಇದು ನ್ಯಾಯವೇನೋ ನಿನಗೆ, ಇವಂದ ನ್ಯಾಯ. ಆ ನ್ಯಾಯವನ್ನು ಹೋಗಿ ಕೇಳು ನಿನ್ನ ಗಂಡನನ್ನ, ಎಲ್ಲರೂ ನನಗೆ ಗೌರವವನ್ನು ಕೊಡುತ್ತಿದ್ದರೆ ನಿನ್ನ ಗಂಡ ಮಾತ್ರ ಗೌರವವನ್ನು ಕೊಡದೆ ಅವಮಾನ ಮಾಡಿದರ, ಅದನ್ನು ಕೇಳು. ಈಕೆಂದ್ಲಪ್ಪ, ಸರ್ವಲೋಕ ಕೊಡೆಯನಾಗಿರುವ ನನ್ನ ಪತಿಯಲ್ಲಿಯೂ ನೀನು ಗೌರವವನ್ನು ಅಪೇಕ್ಷೆ ಪಡುವುದು ತಪ್ಪಲ್ಲವೇನಪ್ಪ, ಓಹೋ ಸರ್ವಲೋಕ ಪತಿಯೋ ನಿನ್ನ ಪತಿ, ತಿನ್ನಲನ್ನವಿಲ್ಲದೆ ತಿರುಪೈ ಅನ್ನವನ್ನೆತ್ತು ಮೆರೆಯುವವನು, ಧರಿಸಲಾಭರಣವಿಲ್ಲದೆ ರುಂಢಮಾಲೆಯನ್ನು ಧರಿಸುವವನು, ಉಡುಗೆ ಇಲ್ಲದೆ ಗಜ ಚರ್ಮವನ್ನುಟ್ಟವನು, ಇರಲು ಎಡೆಯಿಲ್ಲದೆ ಆ ಸ್ಮಶಾನದಲ್ಲಿ ವಾಸ ಮಾಡುವವನು,

ರಥವೋ ತ್ರಿಶೂಲ, ವಾದ್ಯವೋ ಢಮರುಗ, ವಾಹನವೋ ಎತ್ತು, ಯಾರಿಗೆ ಹೇಳುವೆ ಈ ಗಮ್ಮತ್ತು? ಹಾಗಂದ ಕೂಡಲೇ ಈ ಕೂತಿದ್ದಂಥ ದಾಕ್ಷಾಯಿಣಿ ಎಂದು ಹೇಳಿದ್ದಾಳೆ, ನಿಲ್ಲಿಸು ನಿನ್ನ ಈ ಅಪಲಾಪವನ್ನ, ನಿಲ್ಲಿಸು ನಿನ್ನ ಈ ಅಪಲಾಪವನ್ನ. ಎಂಥ ಮಾತು ಹೇಳ್ತಾಳೆ ಅಂದ್ರೆ, ಏನಂದೇ, ನನ್ನ ಗಂಡನ ಬಗ್ಗೆ ಮಾತನಾಡುತ್ತಿದ್ದೀಯ, ಈ ಒಂದು ಮಾತನ್ನು ಕೇಳು. ಜಗತ್ತಿನ ಜನಗಳಿಗಾಗಿ ಸರ್ವಸ್ವವನ್ನು ತ್ಯಾಗ ಮಾಡಿದ ತ್ಯಾಗಮೂರ್ತಿ ನನ್ನ ಗಂಡ. ಉಡಲಕ್ಕಾಗಿ ಪೀತಾಂಬರವನ್ನು, ಕಿನಕಾಪಿನ ವಸ್ತ್ರಗಳನ್ನೆಲ್ಲ ಮನುಷ್ಯರಿಗೆ ಕೊಟ್ಟು ತಾನು ಗಜ ಚರ್ಮವನ್ನುಟ್ಟು ತಿರುಗಿದ. ಗಂಧ ಪುರುಗು ಅತ್ತರ ಜವ್ವಾದ ಲೇಪನೆಗಳೆಲ್ಲ ಮನುಷ್ಯರಿಗೆ ಕೊಟ್ಟು ತಾನು ಕೇವಲ ಚಿತಾಭಸ್ಮವನ್ನು ಧರಿಸಿ ತಿರುಗಿದ. ಕತ್ತಿ ಕಠಾರಿ ಅಂಬು ಈಟಿ ಭವನ ಭರ್ಚಿ ಕಲ್ಲುಗಳಲ್ಲೆಲ್ಲ ಮಾನವರಿಗೆ ಕೊಟ್ಟು ತಾನು ತ್ರಿಶೂಲವನ್ನು ಹಿಡಿದು ತಿರುಗಿದ. ಢಮರಗ ವೀಣಾ ವೇಣು ಗಾನಗಳೆಲ್ಲ ಮಾನವರಿಗೆ ಕೊಟ್ಟು ತಾನು ಕೇವಲ ಢಮರಗವನ್ನು ಹಿಡಿದು ತಿರುಗಿದ. ಕುದುರೆ ಆನೆ ಒಂಟೆಗಳನ್ನೆಲ್ಲ ನಿಮಗೆ ಕೊಟ್ಟು ತಾನು ಎತ್ತನ್ನೇರಿ ತಿರುಗಿದ. ರಕ್ತ ಮುತ್ತು ಪಚ್ಚೆ ಬರೆಗಿದ ಗೋಮೇನಿಗೆ ಅವಳ ಪುಷ್ಯರಾಗ ಬಂಗಾರ ಬೆಳ್ಳಿಗಳೆಲ್ಲ ನಿಮಗೆ ಕೊಟ್ಟು ಕೇವಲ ರುದ್ರಾಕ್ಷಿಯನ್ನು ಹಾಕಿ, ರುಂಢಮಾಲೆಯನ್ನು ಹಾಕಿ ತಿರುಗಿದ. ಬಂಗಾರ ಬೆಳ್ಳಿ ಪಾತ್ರೆಗಳೆಲ್ಲ ಮಾನವರಿಗೆ ಕೊಟ್ಟು ತಾನು ಕಪಾಲವನ್ನು ಹಿಡಿದು ತಿರುಗಿದ. ಊರಿನ ಸಹವಾಸ ಊರಿನ ಜನಗಳಿಗೆ ಕೊಟ್ಟು ತಾನು ಸ್ಮಶಾನವಾಸನಾಗಿ ಬಾಳುತ್ತಾ ಇದ್ದಾನೆ. ಇಷ್ಟೆಲ್ಲ ಉಪಕಾರವನ್ನು ಮಾಡಿದರು. ಜಗವನೆಲ್ಲ ನುಂಗುವ ವಿಷವೆದ್ದಾಗ ಆ ಜಗ ನುಂಗುವುದು ಬೇಡ, ನಾನು ಹೋದರೂ ಚಿಂತೆ ಇಲ್ಲ ಎಂದು ವಿಷಪಾನವನ್ನು ಮಾಡಿದ ವಿಷಕಂಠ ನೀಲಕಂಠ, ಭಕ್ತವತ್ಸಲನಾದ ನನ್ನ ಪತಿಯನ್ನ ಈ ರೀತಿ ಮಾತನಾಡ್ತಿರುವ ನೀನು ನರಕ ಭಾಜನಾಗುವ ಎಚ್ಚರಿಕೆ. ಅಂದರೆ ಇದರರ್ಥ, ಹೆಂಡತಿಯಾದವಳು ಗಂಡನ ನಿಂದನೆಯಲ್ಲಿ ಅವಕಾಶ ಕೊಡಬಾರದು. ಬಹುಜನ ಅವಕಾಶ ಕೊಡ್ತಾರೆ, ಏನಮ್ಮ ನಿನ್ ಗಂಡ ಎಂತ ಗಂಡ ನಮ್ಮ ಅಂದ್ರೆ, ಅನ್ನಿ ಅನ್ನಿ ಚೆನ್ನಾಗಿ ಅನ್ನಿ, ಊರ್ನವ್ರನ್ನೆಲ್ಲ ಕರ್ಸ್ಕೊಂಬನ್ನ ಅನ್ನಿ ಅನ್ಸಿ, ಅವ್ರಿಗೆ ಬುದ್ಧಿ ಬರಲಿ ಎಲ್ಲಾದ್ರೂ ಉಂಟೆ. ಸತಿಗೆ ಪತಿಯೇ ದೈವ, ಅವರೇನಾದ್ರೂ ಆಗಿರ್ಲಿ ಅದೊಂಥರ ಚಿಂತೆ ಇಲ್ಲ. ಆದರೆ ಈ ಆಧುನಿಕ ಪ್ರಪಂಚ ಒಂದು ಮಾತು ಹೇಳುತ್ತೆ, ಇವೆಲ್ಲ ಸುಳ್ಳು, ಗಂಡನೇ ದೇವರು ಅಂತ ಹೇಳಿ ಹೆಂಡತಿಯನ್ನ ಬಲಿ ಕೊಡ್ತಿದ್ದೀರಾ ನೀವು ಅಂತ. ಗಂಡ ಅನ್ನೋ ಶಬ್ದಕ್ಕೆ ಅನ್ವರ್ಥವಾದವನೇ ಗಂಡ. ಶ್ರೀರಾಮನಿಗೆ ಸೀತೆಯೇ ಹೆಂಡತಿ, ಸೀತೆಗೆ ರಾಮನೇ ಗಂಡ. ಅದಲ್ಲದೆ ಇನ್ಯಾವುದು ಇಲ್ಲವೇ ಇಲ್ಲ ಗಂಡ ಹೆಂಡ್ರನ್ನೋ ಶಬ್ದ. ನಮ್ಮ ಸೀಮೆಯಲ್ಲಿ ಈಗಲೂ ಅಷ್ಟೇ, ಆಯಾಸಪಟ್ಟು ಮನೆಗೆ ಬಂದ ಗಂಡನನ್ನ ಓಡಿ ಹೋಗಿ ಕೈ ಹಿಡಿದು ಕರತಂದು ತಾವು ಮಾಡಿರುವ ಅಡಿಗೆಯನ್ನು ಮಾಡಿ ಬಡಿಸಿ ಆ ಬಿಸಿ ಬಿಸಿಯಾದ ಅಡಿಗೆ ಗಂಡ ತಿಂತಿದ್ರೆ ನಗನಗುತ್ತ ಕೂತ್ಕೊಂಡು, ಏನ್ರಿ ಸಮಾಚಾರ ಗೊತ್ತಾಯ್ತಾ ನಿಮಗೆ, ಏನೇ ಆಕಾಶ ಕೊಲಿಸಿ ಕೆಳಗೆ ಬಿದ್ದೋಯ್ತು ಅಂತ ಕಂಡ್ರಿ, ತಿನ್ನಿ ಆಮೇಲೆ ಹೇಳ್ತೀನಿ. ಆಮೇಲೆ ಏನಾಯ್ತೆ, ತಿರ್ಗೋಗ ಹಂಗೆ ಕೂತ್ಕೊಂಡ್ಬಿಡ್ತಂತೆ ಕಂಡ್ರಿ. ಯಾಕೆ ಈ ಕತೆ ಹೇಳಿದ್ಲ ಅಯ್ಯಮ್ಮ ಅಂದ್ರೆ, ಗಂಡ ಹೊಟ್ಟೆ ತುಂಬ ತಿನ್ಲಿ. ಆ ಭಾವನೆ ಇಲ್ಲದೆ ಬಹುಜನ ಹೆಣ್ಣು ಮಕ್ಕಳು ಗಂಡನ ಮೇಲೆ ದ್ವೇಷವನ್ನು ಕಾರಿ ಊಟಕ್ಕೆ ಇಟ್ಬಿಟ್ಟು ಅಳತಾ ಕೂತ್ಕೊಂಡ್ಬಿಡ್ತಾನೆ. ಯಾಕೆ ಅಳತೀಯ, ನಿಮ್ಮನ್ನು ಕಟ್ಕೊಂಡಾಗಲಿಲ್ಲ ಇದೇ ಹೇಳ್ಕೊಳ್ಳೆ. ಹಾಗೇನಾಗುತ್ತೆ ಅಂದ್ರೆ, ಆಯಮ್ಮನ ಸತಿ ಅಂತಾಗಲಿ, ಸತಿಯನ್ನ ರೋಧಿಸುವ ತೆರದೊಳಗೆ ತರುವವನು ಪತಿಯಂತಾಗಲಿ ಸಾಧ್ಯವೇ ಇಲ್ಲ ಅಲ್ವೇ? ನೋಡಿ, ಈ ಕಥೆಯಲ್ಲೇ ಒಂದು ಮಾತು ಬರುತ್ತೆ. ಇಲ್ಲಿ ದಾಕ್ಷಾಯಿಣಿ ದೇವಿ ಹೇಳಿದ್ಲು, ನನ್ನ ಪತಿಯನ್ನು ಅವಮಾನ ಮಾಡಿದೆ, ನನ್ನ ಗಂಡ ಹೇಳಿದ ಬೇಡ ಬೇಡ ಬೇಡ, ಸೌರಮನೆ ಎಂಬ ಅಭಿಮಾನದಿಂದ ನೀನು ಹೋಗ್ತಿದ್ದೀಯ, ನಿನಗೆ ಅವಮಾನವಾಗುತ್ತೆ ಅಂತ ಸರಿಯಾದ ರೀತಿಯಲ್ಲಿ ಮಾನವನೆ ಕೊಟ್ಟೆ ಅಪ್ಪ, ಮಾನವನ ಕೊಟ್ಟೆ ಎಂದ ಕೂಡಲೇ ಆ ದಕ್ಷ ಬ್ರಹ್ಮ ಹೇಳಿದ, ನಿನ್ನನ್ನು ಬಾ ಎಂದವರು ಯಾರು? ಆಗಾಕೆ ಹೇಳ್ತಾಳೆ, ಹೌದಪ್ಪ ನೀನು ಕೇಳುವ ಪ್ರಶ್ನೆ ನಿಜ, ನಿನ್ನನ್ನು ಬಾ ಎಂದವರು ಯಾರು ಅಂದ್ರೆ ಯಾರು ಬಲ್ಲಿಯ ಅಪ್ಪ? ಯಾವುದು ಅದನೋಡು ಅತ್ತ ನಿಂತಿದೆ ನೋಡು, ನವಮಾಸ ಗರ್ಭದಲ್ಲಿ ಹೊತ್ತು ಹೆತ್ತು ಸುತ್ತಿತ್ತು ಬುತ್ತಿತ್ತು ಎನ್ನನ್ನು ಸಾಕಿದ ಹೆತ್ತವ್ವನ ಒಡಲು, ಆ ಒಡಲು ಕರೆಯಿದ್ದು ಬಾ ಎಂದು. ಅಪ್ಪ ಓಡಾಡುವಾಗ ನನ್ನ ಸಂಗಡದಲ್ಲಿ ನಲಿದಾಡಿದ ಈ ಗಿಡ ಮರಗಳು, ಆ ಬಾಂದೊರೆಯು, ಆ ನದಿಯ ತೀರಗಳು, ನನ್ನ ಸಖಿಯರು ಋಷಿಮುನಿಗಳು ಇವರುಗಳೆಲ್ಲರ ಆ ಸಂಘದಿಂದ ಆದ ಆನಂದ ಎಂಬುದೇ ನನ್ನನ್ನು ಕರೆಯುತ್ತೇ ವಿರಹ, ನಿನ್ನನ್ನು ಕಂಡು ಬಂದವಳಲ್ಲ, ಇನ್ನಿರಬಾರದು. ಯಜ್ಞೇಶ್ವರ ಪ್ರಕಟನಾಗು, ಯಾಗ ಮಂದಿರದಲ್ಲಿ ಪ್ರಕಟನಾಗು ಅಂದ ಕೂಡಲೇ ಬೆಂಕಿ ಧಗ ಧಗ ಧಗ ಧಗ ಜ್ವಲಿಸಿದರೆ, ಈ ತಾಯಿ ಆ ಅಗ್ನಿ ಪ್ರವೇಶ ಮಾಡಕ್ ಹೋದ್ಲಂತೆ ಯಜ್ಞೇಶ್ವರನ ಭಯ ಬಂದ್ಬಿಡ್ತು. ಹುಯ್ಯಪ್ಪ, ಜಗಜ್ಜನನಿಯಾದ ಆದಿಶಕ್ತಿಯನ್ನ ನಾನು ಸುಳ್ಳದು ಅಂದ ಅರ್ಥವೇನು? ತಣ್ಣಗಾಗ್ಬಿಟ್ಟು. ತಣ್ಣಗಾದ್ರೆ ಈ ಜಗಜ್ಜನನಿ ಕೇಳ್ತಾಳೆ, ಅಯ್ಯ

ನನ್ನನ್ನು ನಿನ್ನ ಜ್ವಾಲೆಯಲ್ಲಿ ಮರೆ ಮಾಡು, ಸತ್ಯಕ್ಕೆ ನಾನಿಲ್ಲಿರುವುದು ಬೇಡ, ಪ್ರತ್ಯಕ್ಷರಾಗು. ಅದಂದ ಕೂಡಲೇ ಢಗ ಢಗ ಢಗ ಢಗನೆ ಉಪಾರಿ ಮಹಾದೇವತ್ತ ಹಾರಿಬಿಟ್ಟು ತಾಯಿ. ಹಾರಿದರೆ ದೂರದಿಂದ ನೋಡಿದ ನಂದಿ ಭೃಂಗಿಯರು, ಅಮ್ಮ ಅಮ್ಮ ಅಮ್ಮ, ಓಡಿ ಹಿಂತಿರುಗಿ ಬಂದರು. ಓಡಿ ಬಂದಿದ್ದೆ ಪರಮಾತ್ಮನಿಗೆ ಹೇಳಿದರು, ಸ್ವಾಮಿ ಸ್ವಾಮಿ. ಎಲ್ಲವನ್ನು ಬಲ್ಲ ಶಿವ, ಏನಾಯಿತು ನಂದಿ? ಸ್ವಾಮಿ, ಅಮ್ಮನನ್ನ ಬಲು ವಿಧವಾದ ಹೀನ ನುಡಿಗಳಲ್ಲಿ ನೋಯಿಸಿದನ ದಕ್ಷ ಬ್ರಹ್ಮ. ಅಪಮಾನವನ್ನು ಸಹಿಸದಲೇ ತಾಯಿ ಹಾರಿದಳು ಅಗ್ನಿಯೊಳಗೆ, ಜ್ವಾಲೆಯಲ್ಲಿ ಬಲಿಯಾದಳು ಸ್ವಾಮಿ. ಈ ಪರಮಾತ್ಮ ಕೂತಿದ್ದವರೇನು ಮಾಡಿದರಂತೆ, ದಾಕ್ಷಾಯಿಣಿ. ಇಲ್ಲಿ ಒಂದು ಮಾತು ಹೇಳಿ ಬಂದಕ್ಕೆ ಹೋಗಬೇಕು. ಸರ್ವಲೋಕವಲ್ಲಭನಾದ ಶಿವರಿಗೆ ದಾಕ್ಷಾಯಿಣಿ ಎಂಬ ಹೆಣ್ಣು ಹೋದಳು ಎಂಬ ಚಿಂತೆಗೆ ಅಲ್ಲ, ನನ್ನ ಮನಸ್ಸಿನ ಶಾಂತಿಯನ್ನ ಕಲಕಿದನಲ್ಲ ದಕ್ಷ ಬ್ರಹ್ಮ. ಎದ್ದೊಡನೆಗೆ ಒಂದು ಸಲ ಆರ್ಭಟಿಸಿ ಸಿಕ್ಕಿನಿಂದ ಜಲೆಯನ್ನ ಭರ್ರನೆ ತಿರುವಿ ನನಗೊಂದು ಸಲ ಹಣಲು, ವೀರಭದ್ರ ವೀರಭದ್ರ ಅಂದಾಗ ಭೂಮಿ ಜಬ್ಬರ ಬಾಯಿಬಿಟ್ಟಿದೆ. ಅನಂತ ಹಸ್ತಗಳಿಂದ ಅನಂತ ಆಯುಧಗಳನ್ನೆಲ್ಲವನ್ನು ಬಿಡಿದು ಅಪ್ಪರಿಸಿ ಆರ್ಭಟಿಸುತ್ತಲೇ ಕೆಂಗಣ್ಣನ್ನು ಕಾಲದಲ್ಲಿ ಕೆಂಜಡ ಎಂಬ ತಿರುಗುತ್ತಲೇ ಕರದೊಳಗೆ ಬಿಡಿದ ಕರವಾಳದಿಂದಲೇ ಎದುರಾದವರ ಶಿರವನ್ನೆಲ್ಲ ಛೇದಿಸುವನೆಂಬ ಆರ್ಭಟದಿಂದಲೆದ್ದ ವೀರಭದ್ರ. ವೀರಭದ್ರ ಎದ್ದೊಡನೆಯೇ ಪರಮಾತ್ಮ ಹೇಳಿದರಂತೆ, ಹೋಗು. ಅಹಂಕಾರದಿಂದ ಮೆರೆಯಬಹುದಾದ ಆ ದಕ್ಷ ಬ್ರಹ್ಮನಿಗೆ ತಕ್ಕ ಶಿಕ್ಷೆಯನ್ನು ಮಾಡಿ ಬಾ. ಭೂತಗಣಗಳನ್ನೆಲ್ಲ ಕರ್ಕೊಂಡು ಹೊರಟ, ಭೂತಗಳೆಲ್ಲ ಹೊರಟಿವೆ. ಈ ಯಾಗ ಮಂದಿರದಲ್ಲಿ ದಕ್ಷ ಬ್ರಹ್ಮ ನಿಂತಿದ್ದ. ಒಬ್ಬ ಸೇವಕ ಓಡ್ ಬಂದ, ಮಹಾಸ್ವಾಮಿ ಮಹಾಪ್ರಭು ಏನು ಸ್ವಾಮಿ? ಕೈಲಾಸದಿಂದ ಸೈನ್ಯ ಬರ್ತಾ ಇದೆ. ದಕ್ಷ ಬ್ರಹ್ಮ ಹೇಳಿದ, ಹೆದರಬೇಡಿ, ಕೈಲಾಸದವರಾದ್ರೆ ಭಯವೇನು? ನಮ್ಮ ಸೈನ್ಯವನ್ನೆಲ್ಲ ಕರ್ಕೊಂಡು ಹೋಗಿ. ಅವನಂದ, ಸ್ವಾಮಿ ಬರ್ತಾ ಇರೋವು ಜನ ಅಲ್ಲ, ಮತ್ತಿನ್ನೇನು ಭೂತ. ಸ್ವಾಮಿ ಬರ್ತಿರೋವೆಲ್ಲ ದೆವ್ವ ಭೂತ. ನಿಂತಿದ್ರಲ್ಲ ಅವರೆಲ್ಲರೂ, ದೆವ್ವನೇ. ನಮ್ ಜನ ಹೆದರಿಸೋದೆ ಅದೊಂದು. ಈ ಹರಿಕಥೆ ಕೇಳ್ಕೊಂಡು ಹೋಗೋರನ್ನ ಭೋಜನ ಎದುರಿಸ್ತಾರೆ. ಮನೆಗೆ ಹೋಗ್ತಾ ಇದ್ದೀರಾ? ಹ್ಮ್ ಹ್ಮ್. ಆ ಹುಣಸೆ ಮರದ ಹತ್ರ ಸ್ವಲ್ಪ ಹುಷಾರಾಗಿ ಹೋಗಿ, ಅಲ್ಲೇನು ಇರಲ್ಲ. ಇವ್ರಂದ್ಮೇಲೆ ಏನೋ ಕೂತ್ಕೊಂಡಂಗ ಆಗ್ತದೆ. ಈ ಪೂರ್ವ ಕಾಲದಲ್ಲಿ ಪೋಸ್ಟ್ ಮ್ಯಾನ್ಗಳು ಕುದುರೆ ಮೇಲೆ ಕೂತ್ಕೊಂಡ್ಬರೋರು. ಒಬ್ಬ ಪೋಸ್ಟ್ ಮ್ಯಾನ್ ಅಮಾವಾಸ್ಯೆ ಗೊತ್ತಿಲ್ಲ ಪಾಪ, ಅವನು ಕುದುರೆ ಮೇಲೆ ಕೂತ್ಕೊಂಡು ಹೊರಟುಬಿಟ್ಟ. ಪಕ್ಕದೂರ್ಗೆ ಹೋಗ್ಕಾಗ್ದ ತರೋಣ ಅಂತ. ಕುದುರೆ ನಿಧಾನವಾಗಿ ಹೋಗ್ತಿತ್ತು. ಇವನು ಸೋಮಾರಿ, ಎಲ್ಲದರಲ್ಲಿ ತೂಗುಡಿಸೋ ಅಭ್ಯಾಸ. ಇವನು ಹೋಗ್ತಾ ಹೋಗ್ತಾ ತೂಗುಡಿಸ್ಬಿಟ್ಟು ಆ ಕುದುರೆಗೂ ನಿದ್ದೆ ಬಂದ್ಬಿಡ್ತು. ಅದು ಬರ್ತಾ ಬರ್ತಾ ಊರಿಗೆ ಬರೋಕ್ ಬದಲು ಸ್ಮಶಾನಕ್ ಬಂದ್ಬಿಡ್ತು. ಕಣ್ಬಿಟ್ಟು ನೋಡಿದ, ಬರೀ ಬೆಂಕಿ ಕಾಣಿಸ್ತು. ಏನಪ್ಪ ನಿದ್ದೆ ಬರ್ತಾ ಇದೆಯಲ್ಲ, ಸಾರಿ ಇಲ್ಲೇ ಮಲಗಿದ ಬೆಳಗ್ಗೆ ಎದ್ದೋದ್ರೆ ಆಯ್ತು ಅಂತ ಹೇಳಿದಿದ್ದೆ. ಆ ಕುದುರೆ ತಗೊಂಡೋಗಿ ಒಂದು ಹುಣಸೆ ಮರ ಕಟ್ಟಾಕಿ, ಭಾರಿ ಚಳಿ, ತೊಡಿಯಕ್ಕಾಗದ ಚಳಿ. ಇವನ ಹತ್ರ ಎರಡು ಚೀಲ ಇತ್ತು, ಪೋಸ್ಟ್ ಚೀಲ. ಅದು ಗುಂಡಿಗೆ ಇಷ್ಟಿಷ್ಟುದ್ದ ಇತ್ತು. ಒಂದು ಚೀಲ ತಲೆಗಿದ್ದ ಸೊಂಟಕ್ಕೆ ಹಾಕೊಂಡ, ಇನ್ನೊಂದು ಚೀಲ ಕಾಲಿಂದ ಸೊಂಟಕ್ಕೆ ಹಾಕೊಂಡ. ಆ ಮರದ ಹತ್ರ ಮಲಗಿಬಿಟ್ಟವ್ರು. ಹೊತ್ಕೊಳಕ್ ಹಾಸ್ಕೊಳಕ್ ಎರಡು ಆಗೋಯ್ತು ನೋಡಿ. ಇದ್ದ ಕಡೆ ಊರಲ್ಲ ದೊಡ್ಡ ಶ್ರೀಮಂತ ಕೆಟ್ಟ ನಕ್ಷತ್ರದಲ್ಲಿ ಸತ್ತದ. ಬಂದಿದ್ದವ್ರು ಪತ್ತೆ ಇಲ್ದೆ ಜರಗ್ಬಿಟ್ರು. ಆ ಮನೆಯವ್ರು ಏನ್ ಮಾಡಿದ್ರು, ನಾಲ್ಕು ಜನ ಕೂಲಿ ಆಳನ್ನು ಕರೆಸಿ ಅವ್ರಿಗೆ ದುಡ್ಡು ಕೊಟ್ಟಪ್ಪ ನೀವೇ ತಗೊಂಡ ಕೂತಾಕ್ಬಿಟ್ರು. ಆ ನಾಲ್ಕು ಜನದ ಪೈಕಿ ಇಬ್ರು ಧೈರ್ಯಸ್ಥರು, ಒಂದಿಬ್ರು ಪುಕ್ಕಲು. ಹೆಣ ಎತ್ಕೊಂಡು ಬರ್ತಾವ್ರೆ, ರಾಮ ಲಕ್ಷ್ಮಣ ಜಾನಕಿ, ಜೈ ಬಲೋ ಹನುಮಾನಕಿ, ರಾಮ ಲಕ್ಷ್ಮಣ ಜಾನಕಿ, ಜೈ ಬಲೋ ಹನುಮಾನಕಿ, ಜೈ ಬಲೋ ಹನುಮಾನಕಿ, ಜೈ ಬಲೋ ಹನುಮಾನಕಿ, ಜೈ ಬಲೋ ಹನುಮಾನಕಿ ಬರ್ತಾ ಇದ್ದಾರೆ. ಸ್ಮಶಾನಕ್ಕೆ ಬರ್ಬೇಕಾದ್ರೆ ಮಧ್ಯ ಒಂದು ಸರ್ವೆ ತೋಪು. ಇವ್ರು ಹೆಣ ನೆತ್ಕೊಂಡು ಹಿಂಗ್ ನುಗ್ಗಿದ್ರು. ಅಲ್ಲೊಬ್ಬ ಹುಚ್ಚ, ಅವನು ಹಗಲು ರಾತ್ರಿ ಸುತ್ತ ಪದ್ಧತಿ. ಅವನೆರಡು ಸಾಮ್ರಾಟ ಕಡ್ಡಿ ಎಂಟ್ಸ್ಕೊಂಡು ಕಿವಿಲಿ ಇಟ್ಕೊಂಡು ಇವ್ರು ಹಿಂಗ್ ನುಗ್ಗಿದ್ರು, ಅವನು ಹಂಗ್ ನುಗ್ಗಿಬಿಟ್ಟ. ಈ ಹೆಣ ಎತ್ಕೊಂಡಿದ್ರಲ್ಲ, ಈ ಮುಂದ್ಗಡೆ ಇದ್ರಲ್ಲ ಪುಕ್ಕಲು, ಅವರಿಬ್ರು ಹಿಂಗ್ ನೋಡಿದ್ರು. ಒಬ್ಬ ಅಲ್ಲೇ ನಡ್ಗಕ್ ಶುರು ಮಾಡಿಬಿಟ್ಟ, ಗಡ ಗಡ ಗಡ ಗಡ ಗಡ ಗಡ ಗಡ. ಹಿಂದ್ಗಡೆ ಇರೋಲೇ ಏನಾ ಅಂದ್ರೆ, ಒಬ್ಬ ಬೋ ಬೋ ಬೋ ಬೋ ಅಂತ ಏನಪ್ಪ ಅದೇ.

ಹೆಸರಲ್ಲೇ ಏನ್ರಾದು ಬೋ ಬೋ ಬೋ. ಅವನು ತನ್ನ ನನ್ನ ಹತ್ರಕ್ಕೆ ಬಂದ್ಬಿಟ್ಟ. ಬಂದ್ರೆ ಈಗ ನಡುಗ್ತಾ ಇರೋರು ಕೂತ್ಕೊಳಕ್ ಶುರು ಮಾಡ್ಬಿಟ್ರು. ಹಿಂದ್ಗಡೆ ಎತ್ತಾಕ್ಬಿಡ್ತಿರಲ್ಲ ಹೆಣನ, ಅಯ್ಯೋ ಇವ್ರ ಮನೆ ಹಾಳಾಗ ಹೋಯ್ತಲ್ಲೋ, ಏನ್ರೋ ಏನ್ರೋ ಅಂದ್ರೆ ಅವ್ರು ಇಟ್ಟೇ ಬಿಟ್ರು. ಕೆಳಗಡೆ ನಡುಗ್ತಾವ್ರೆ ಆ ಹುಚ್ಚರೋನ್ ತನ್ನ ನನ್ನ ತೋಟದ. ಈ ಹಿಂದ್ಗಡೆ ಇದ್ದ ಧೈರ್ಯ ಶಾಲೆಗಳು ಸಿಟ್ ಮಾಡ್ಕೊಂಡ್ರು, ಛೇ ಅವಿವೇಕಿಗಳ, ಇಲ್ಲಿ ನಾವಿಲ್ವೇನ್ರೋ, ಹೆದರ್ಕೊಂಡು ಸಾಯ್ತಿರಲ್ರೋ, ಹೋದ್ರ ಹಿಂದಕ್ಕೆ ಅವರಿಬ್ಬರು ಹಿಂದೆ ಕಳಿಸಿ ಧೈರ್ಯ ಶಾಲೆಗಳು ಮುಂದಕ್ಕೆ ಬಂದು ಹೆಣ ಎತ್ಕೊಂಡು ಸ್ಮಶಾನಕ್ಕೆ ಬಂದ್ರು. ಪಾಪ ಅಂದಲೇ ಕರೆಯೋ ಅವನ್ನ, ಯಾರನು ಅದೇ ಹಳ್ಳ ತೋಡೋನ್ ಕರೆಯೋ, ಲೇ ಅವನ ಹೆಸರೇನೋ, ಲೇ ಸುಮ್ಮನ್ ಕೂಗಾಕೋ ಬರ್ತಾನೆ. ಒಬ್ಬೇನ್ ಮಾಡ್ದ, ಅಯ್ಯೋ ಯಾರಪ್ಪ ಇದ್ದೀರಾ ಇಲ್ಲಿಯೋ ಅಂದ. ಈ ಹುಣಸೆ ಮರದ ಹತ್ರ ಪೋಸ್ಟ್ ಮ್ಯಾನ್ ಮಲಗಿದ್ದ. ಅವನ್ ನೋಡ್ದ, ಯಾರೋ ಜನ ಬಂದವ್ರ ಇವ್ರ ಜೊತೆಲಿ ಊರ್ಗಾರ ಹೋಗೋಣ ಅಂತ ಎದ್ದು ಕೂತ್ಕೊಂಡ. ಈ ನಾಲ್ಕ್ ಜನದ ಪೈಕಿ ಒಬ್ಬ ನೋಡ್ದ, ಏನೋ ಅಲ್ಲೇನೋ ಎದ್ದು ಕೂತದೆ. ಈ ಪೋಸ್ಟ್ ಮ್ಯಾನ್ ಎದ್ದು ನಿಂತ್ಕಂಡ. ಆ ಕಟ್ಟಾಕಿದ್ ಕುದುರೆ, ಈ ನಾಲ್ಕು ಜನವು ಪತ್ತೆ ಇಲ್ಲದೆ ಬಂದು ಸೇರ್ಕೊಂಡ್ಬಿಟ್ಟಿರ್ತೇವೆ. ಬೆಳಗ್ಗೆ ಪೋಸ್ಟ್ ಮ್ಯಾನ್ ಬಂದ್ರು ಒಬ್ಬೊಬ್ಬನಿಗೂ ಚಳಿ ಜ್ವರ ಗಡ ಗಡ ಗಡ ಗಡ. ಧೈರ್ಯಂ ಸರ್ವತ್ರ ಸಾಧನಂ ಅಂತ ಹೆದರಿಸೋ ಜನವೇ ಹೆಚ್ಚು. ಆ ಭಯ ಬರದೆ ಇರೋದಕ್ಕೆ ಮಕ್ಕಳಿಗೆ ಏನ್ ಮಾಡಬೇಕು ಅಂದ್ರೆ, ಅಭಿಮನ್ಯುವಿನ ಕಥೆ, ಶ್ರೀರಾಮಲಕ್ಷ್ಮಣರ ಕಥೆ, ಮಾರ್ಕಂಡೇಯನ ಕಥೆ, ವೀರಘ್ರಣಿಗಳಾಗಿರ್ತಕ್ಕಂಥ ಭೀಮಾರ್ಜುನರ ಕಥೆ ಇತ್ಯಾದಿಗಳನ್ನು ಹೇಳಿ ಮಕ್ಕಳ ಮನಸ್ಸಿಗೆ ಧೈರ್ಯವನ್ನು ತುಂಬಬೇಕು. ಈಗ ಭೂತಗಳಂಗಳು ಬಂದಾಗ ಆ ಯಾಗ ಮಂದಿರದಲ್ಲಿದ್ದ ದೇವತೆಗಳೆಲ್ಲ ಮಾಯವಾಗಿ ಹೋದರು. ದಕ್ಷ ಬ್ರಹ್ಮನ ಕಡೆಯ ಸೈನಿಕರು ಯುದ್ಧಕ್ಕೆ ಹೋದಾಗ ಎಲ್ಲರೂ ಖಡ್ಗಗಳಿಂದ ದಡ ದಡ ದಡ ಕತ್ತರಿಸಿದರಂತೆ. ಯಾಗ ಮಂದಿರವನ್ನು ಪ್ರವೇಶ ಮಾಡಿದ ದಕ್ಷ ಬ್ರಹ್ಮ ಕೈಗೆ ಸಿಕ್ಕಿದವರನ್ನೆಲ್ಲ ಎತ್ತಿ ಯಜ್ಞ ಹೊಂಡದಲ್ಲಿ ಹಾಕಿದ. ಆ ನಾನು ನಾನೆಂದು ಬೆರವ ದಕ್ಷ ಬ್ರಹ್ಮನ ತಲೆಯನ್ನೇ ಹಾರಿಸಿದ. ಅಲ್ಲಿ ನಾನು ಅನ್ನೋ ಅಹಂಕಾರ ಹೋಯಿತು ಅನ್ನೋ ಅರ್ಥ. ಹಿಂತಿರುಗಿ ಬರುವಾಗ ಆ ದಕ್ಷ ಬ್ರಹ್ಮನ ಹೆಂಡತಿಯಾಗಿರ್ತಕ್ಕಂಥ ಅವಳು ಕೈಗಳನ್ನು ಜೋಡಿಸಿ ಪ್ರಾರ್ಥಿಸಿ ಹೇಳ್ತಾಳೆ, ಅಯ್ಯ ಅಮೃತಪಾನ ಮಾಡಿದ ದಕ್ಷ ಬ್ರಹ್ಮನಿಗೂ ಮರಣವೇ. ಅಮ್ಮ ಮುಂದಾಗಬಹುದಾದ ವಿಚಾರವನ್ನ ದೇವತೆಗಳೆಲ್ಲ ಸೇರಿ ಮಾತನಾಡೋಣ ತಾಳಿ. ಪರಮಾತ್ಮನನ್ನು ಕೇಳಿದರಂತೆ, ಆ ನಾನೆಂಬ ಅಹಂಕಾರ ಹೋದ ಮೇಲೆ ಆ ದಕ್ಷ ಬ್ರಹ್ಮನಿಗೆ ಆಡಿನ ತಲೆಯನ್ನಿಟ್ಟರಂತೆ. ಇಲ್ಲಿ ಜಗತ್ರಕ್ಷಕನಾಗಿರ್ತಕ್ಕಂಥ ಪರಮಾತ್ಮ ದಾಕ್ಷಾಯಿಣಿಯು ತನ್ನನ್ನು ಬಿಟ್ಟು ಹೋದನು ಎಂದು ಗೊತ್ತಾದ ಮೇಲೆ ನೇರವಾಗಿ ಹಿಮವತ್ಗಿರಿ ಹತ್ರ ಬಂದಿದೆ, ತಪಸ್ಸುಗೋಸ್ಕರವಾಗಿ ಕುಳಿತು ಬಿಟ್ಟ. ಓ ಶಂಕರನ ತಪವು ಎಂದಿಗೆ ಪ್ರಾರಂಭವಾಯಿತೋ? ಜಗದೊಳಗೆ ಸೃಷ್ಟಿ ಸ್ಥಿತಿ ಲಯ ಈ ಮೂರು ಕಾರ್ಯ ಆಗಬೇಕಲ್ಲ, ಸೃಷ್ಟಿ ಸ್ಥಿತಿ ಲಯ, ಇವೆಲ್ಲ ಚಿಕ್ಕಂದಲ್ಲಿ ಸ್ಕೂಲ್ನಲ್ಲೇ ಹೇಳ್ಕೊಡೋರು ನಮಗೆ. ಬ್ರಹ್ಮನ ಕೆಲಸ ಏನಪ್ಪ, ಶಿವನ ಕೆಲಸ ಏನಪ್ಪ ಅಂತ ಹೇಳ್ಕೊಡೋರು. ಈಗ ಏನ್ ಹೇಳ್ಕೊಡೋಕು ಆಗಲ್ಲರಿ, ಯಾಕಂದ್ರೆ ಹೇಳ್ಕೊಡೋರಿಗೆ ಗೊತ್ತಿರಲ್ಲ ಕೆಲವು ಸಮಯ. ಯಾರೋ ಹುಡುಗ ಮೇಷ್ಟ್ರ ಹತ್ರ ಬಂದಂತೆ, ನೋಡಿ ಸರ್ ಇವನು ಎಷ್ಟು ಸುಳ್ಳು ಹೇಳ್ತಾನೆ, ಏನಯ್ಯ ಸೀತೆ ರಾಮನ ಹೆಂಡತಿ ಅಂತಾನೆ, ಹೇಳ್ಬೋದಾ ಸರ್ ಅವನು? ಅಲ್ಲಿಗೆ ಅವನಿಗೆ ಯಾವ ಸೀತೆ ಕತೆ ಅವನು ಹೇಳ್ತಾವನೆ ಅಂತ ಅವನಿಗೆ ಗೊತ್ತಿಲ್ಲ. ರಾಮದೇವರು ಗುರುಗಳಲ್ಲಿ ವಿದ್ಯಾಭ್ಯಾಸ ಮಾಡುವಾಗ ಹೀಗೆ ನಿಂತಿರ್ತಿದ್ರಂತೆ, ಶಿಷ್ಯ ಗುರುಗಳೇ ಹಾರ ಬೆಂಕಿಲಿ, ಹಾರ್ತೀನಿ ಗುರುವೆ. ನನ್ಯಾರೋ ಒಬ್ರು ತುಮಕೂರಿನಲ್ಲಿ ಹಿಂಗೆ ಮಾಡಿಬಿಟ್ಟಿದ್ರು, ಪ್ರಶ್ನೆ ಕೇಳ್ಬಿಟ್ರು, ರಾಮನ ತಂದೆ ಯಾರು? ನಾನಂದೆ ಅಜಮಹಾರಾಜ. ಅಜಮಹಾರಾಜ ಅಂದ್ರೆ ಅವ್ರೇನಂದ್ಬಿಟ್ರು, ಯಾವನೆಯ ನಿನ್ ಹೇಳ್ಕೊಟ್ಟವನು ಅಂದ್ಬಿಟ್ಟ. ನನಗೆ ನಿಜವೇನೋ ಬೇರೆ ಹೇಳ್ಬಿಟ್ನೋ ಏನೋ ನಾನು ಅಂತ ಒದ್ದಾಡೋಗ್ಬಿಟ್ಟೆ. ಗೊತ್ತಿಲ್ಲ, ಸರಿಯಾಗಿ ನೋಡ್ಕಂಬ, ನಾಳೆ ಬರ್ತೀನಿ ನಿನ್ಗೆ ಹೇಳ್ಕೊಡ್ತೀನಿ ಅಂದ್ಬಿಟ್ಟ. ನಿಜವೇನು ಅಂತ ನಾನು ಪುಸ್ತಕ ಎಲ್ಲ ಹುಡುಕಾಡಿ ಕೊನೆಗೆ ವಾಪಸ್ ಬಂದು ನೋಡಿದ್ರೆ ಅವನ್ ಪತ್ತೇನೇ ಇಲ್ಲ ಕೇಳಿದವರು. ಈ ಬಹುಜನಕ್ಕೆ ಏನ್ ಕೇಳ್ತೀವಿ ಅಂತ ಗೊತ್ತಿರಲ್ರಿ, ಕೇಳ್ಬಿಡೋದ ಪುಸ್ತಕ ಅಂತ. ಗುರುಗಳ ಹತ್ರ ಕಷ್ಟಪಟ್ಟು ವಿದ್ಯಾಭ್ಯಾಸ ಮಾಡಿದ್ರೆ ಎಲ್ಲ ಸಿಗುತ್ತೆ, ಇಲ್ದಿದ್ರೆ ಸಿಕ್ಕಲ್ಲ.

ಈ ಮೂರು ದಿವಸದಿಂದಲೂ ಈ ಒಂಬತ್ತನೇ ಮಗ್ಗಿ ಭೋಜನ ಕೇಳುತ್ತಿದ್ದಾರೆ. ವಶಿಷ್ಠರಲ್ಲಿ ರಾಮದೇವರು ವಿದ್ಯಾಭ್ಯಾಸ ಮಾಡ್ತಿದ್ರು. ಗುರುಗಳು ಕೇಳಿದ್ರು, ನಿಮ್ಗೆಲ್ಲ ಮಗ್ಗಿ ಬರುತ್ತೇನ್ರಪ್ಪ? ಬರುತ್ತೆ ಗುರುಗಳೇ. ನಿನಗೆ ಎಷ್ಟನೇ ಮಗ್ಗಿ ಬರುತ್ತೋ? ಹದಿನೆಂಟನೇ ಮಗ್ಗಿ. ನಿನಗೋ ಇಪ್ಪತ್ತೆಂಟನೇ ಮಗ್ಗಿ. ರಾಮ ನಿನಗೋ ಗುರುಗಳೇ ನನಗೆ ಒಂಬತ್ತನೇ ಮಗ್ಗಿ. ಆ ಒಂಬತ್ತನೇ ಮಗ್ಗಿಯನ್ನು ಹೇಳು ಅಂದಾಗ ರಾಮದೇವರು ಹೇಳಿದರಂತೆ, ಒಂಬತ್ತೊಂದಲ್ಲಿ ಒಂಬತ್ತೋ ಒಂಬತ್ತೆರಡಲ ಹದಿನೆಂಟು ಒಂಬತ್ತ ಮೂರಲ ಇಪ್ಪತ್ತ ಏಳೋ ಹಬ್ಬ ಅಂದ ತಾಳ. ಗುರುಗಳು ಕೇಳಿದ್ರು, ಯಾಕೋ ಹಿಂಗ ಗುರುಗಳೇ ಮಗ್ಗಿ ಹೇಳೋದು?

ಮಾತುಗಳೇ ಹಿಂಗೆ ಹೇಳ್ತಾ ಕೂತ್ಕೊಂಡ್ರೆ ಒಂದ್ ಮಗ್ಗಿ ಮುಗಿಯೋಕ್ ಮೂರ್ ದಿವಸ ಬೇಕಲ್ಲ. ಮತ್ತಿನ್ಯಾಗೋ ಹೇಳೋದು, ನಾ ಹೇಳ ಗುರುಗಳೇ ಹೇಳಪ್ಪ. ಆಗೋಯ್ತೇನೋ ಓ ಛೇ ಛೇ ರಾಮ, ನೀನೆ ಹೇಳಪ್ಪ. ಹೇಳ್ತೀನಿ ಗುರುಗಳೇ. ಒಂಬತ್ತೆರಡಲ ಹದಿನೆಂಟು, ಒಂಬತ್ತ ಮೂರಲ ಇಪ್ಪತ್ತ ಏಳು, ಒಂಬತ್ತ ನಾಲ್ಕಲ ಮೂವತ್ತಾರು, ಒಂಬತ್ತೈದಲ ನಲವತ್ತೈದು. ನಿಂತ್ಕೊಳ್ಳ. ಏನ್ ಗುರುಗಳೇ? ಅಲ್ಲ, ನೀನ್ ಹೇಳೋದ್ರಲ್ಲಿ ಏನ್ ವಿಶೇಷ? ರಾಗ ತಾಳ ಎರಡೂ ಸೇರಿಸಿದ್ಯಾ ಅಷ್ಟೇ ತಾನೆ? ಹೌದು ಗುರುಗಳೇ, ಆದ್ರೆ ಇನ್ನೊಂದು ವಿಶೇಷ ಇದೆ. ಏನು? ಕೊನೆ ಅಂಕಿಯನ್ನು ಕೂಡಿ ಎಲ್ಲ ಒಂಬತ್ತೆ ಬರುತ್ತೆ. ಹೇಗೋ ಲೆಕ್ಕ ಹಾಕಿ ಗುರುಗಳೇ. ಒಂಬತ್ತೆರಡಲ ಹದಿನೆಂಟು, ಒಂದು ಎಂಟು ಒಂಬತ್ತೆ, ಒಂಬತ್ತ ಮೂರಲ ಇಪ್ಪತ್ತ ಏಳು, ಎರಡು ಏಳು ಒಂಬತ್ತೆ, ಒಂಬತ್ತ ನಾಲ್ಕಲ ಮೂವತ್ತ ಆರು, ಮೂರು ಆರು ಒಂಬತ್ತೆ, ಒಂಬತ್ತೈದಲ ನಲವತ್ತೈದು, ನಾಲ್ಕು ಐದು ಒಬ್ಬ ಎದ್ದ ಗುರುಗಳೇ. ಇದು ಎಲ್ಲಾ ಮಗ್ಗಿಲು ಬರುತ್ತೆ. ಹೇಳೋ ಎಂಟೊಂದ್ಲೆಂಟೋ ಎಂಟೆಂಟ ಏನೋ.

ಅಪ್ಪ ನಿನ್ ಸಂಗೀತ ಸಾಕು ಏನೋ ಗುರುಗಳೇ, ಯಾರು ಒಂದು ಹೇಳು ಇದ್ರಾಗೊಂದು ಹೊಟ್ಟೆ ಹೋಯ್ತು ಗುರುಗಳೇ. ರಾಮ ಎಲ್ಲ ಕುಡಿದ್ರೆ ಒಂಬತ್ತೆ ಬರುತ್ತೆ ಅಷ್ಟೇನಪ್ಪ ವಿಶೇಷ ಗುರುಗಳೇ? ಈ ಜಗವೆಲ್ಲ ಇರುವುದು ಒಂಬತ್ತರೊಳಗೆ. ಹೇಗಪ್ಪ ಒಂದು ಜಗವೆಲ್ಲ ಒಂದು, ಜಗದಲ್ಲಿರುವ ಜನರೆಲ್ಲ ಒಂದು, ಈ ಜಗ ಜನಕ್ಕೆ ದೇವರೇ ಒಂದು. ಎರಡು ಕಣ್ಣುಗಳು ಎರಡು, ಭೂಮಿ ಆಕಾಶಗಳು ಎರಡು, ಜನನ ಮರಣಗಳು ಎರಡು, ಪಾಪ ಪುಣ್ಯಗಳು ಎರಡು, ಸ್ವರ್ಗ ನರಕಗಳು ಎರಡು, ಭಾವಿಸಲು ಮನದೊಳಗಿರುವ ಶ್ರದ್ಧಾ ಭಕ್ತಿಗಳು ಎರಡು. ಮೂರು ಲೋಕಗಳು ಮೂರು, ಲೋಕಗಳನ್ನು ಧರಿಪ ಮೂರ್ತಿಗಳು ಮೂರು, ಮನದೊಳಗೆ ಮೆರವಂತ ಮಾನಸ ಕರ್ಮಣ ವಾಚಾಕರಣಗಳು ಮೂರು. ನಾಲ್ಕು ದಿಕ್ಕು ನಾಲ್ಕು, ವೇದಗಳು ನಾಲ್ಕು, ವೇದ ಪುರುಷ ಬ್ರಹ್ಮಣ ಶಿರ ನಾಲ್ಕು, ಧರ್ಮ ಅರ್ಥ ಕಾಮ ಮೋಕ್ಷಗಳು ನಾಲ್ಕು. ಐದು ದಿಸೆಗಳೈದು, ಭೂತಗಳು ಐದು, ಇಂದ್ರಿಯಗಳೈದು, ಪ್ರಾಣಗಳು ಐದು. ಆರು ವರ್ಗಗಳು ಆರು, ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳಾರು. ಏಳು ಸಂಗೀತ ಸ್ವರವೇಳು, ತಾರೆಗಳು ಏಳು, ಲೋಕಗಳು ಏಳು, ವ್ಯಸನಗಳು ಏಳು, ಸಾಗರಗಳೇಳು. ಏಳು ವ್ಯಸನದಿಂದ ನೀ ಮೇಲೆ ಏಳು. ಎಂಟು ದಿಕ್ಕುಗಳು ಎಂಟು, ದಿಕ್ಪಾಲಕರು ಎಂಟು, ದಿಗ್ಗಜಗಳು ಎಂಟು, ಮನದೊಳಗೆ ಮೆರವಂಥ ಮದಗಳು ಎಂಟು. ಎಂಟರ ಮೇಲೊಂದು ಒಂಬತ್ತು, ಭಾವ ಒಂಬತ್ತು, ರಸಗಳೊಂಬತ್ತು, ಮಣಿಗಳೊಂಬತ್ತು, ಪಶಾಣಗಳು ಒಂಬತ್ತು, ಭಕುತಿ ಒಂಬತ್ತು, ಗ್ರಹಗಳು ಒಂಬತ್ತು, ಮಾನವನ ದೇಹದಲ್ಲಿರುವ ದ್ವಾರ ಒಂಬತ್ತು. ಒಂಬತ್ತರ ಮೇಲೆ ಹತ್ತು, ಹತ್ತು ಹತ್ತು ನೋಡಿದರೆ, ಹತ್ತು ನೋಡಿದರೆ ಸೊನ್ನೆ ಕಳೆದರೆ, ಹತ್ತು ನೋಡಿದರೆ ಸೊನ್ನೆ ಕಳೆದರೆ ಉಳಿವದೊಂದು ಜಗವೊಂದು ಜನವೊಂದು, ಈ ಜಗ ಜನಕ್ಕೆ ದೇವರೇ ಒಂದು. ಇದು ಒಂಬತ್ತನೇ ಮಗ್ಗಿ ಅಂತ ಸಾಮಾನ್ಯವಾಗಿ ಎಲ್ಲ ಕಥೆಗಳಲ್ಲಿ ಹೇಳೋದುಂಟು. ಓಂ ಅಂತ ಕುಳಿತಿದ್ದಾನೆ ಜಗದೊಡೆಯನಾದ ಕೈಲಾಸವಾಸ, ಓಂಕಾರ ಪ್ರಿಯನಾಗಿರ್ತಕ್ಕಂಥ ಶಂಕರನು

ತಪಸ್ಸಿಗೋಸ್ಕರವಾಗಿ ಕುಳಿತರೆ. ಜಗತ್ತಿನಲ್ಲಿ ಸೃಷ್ಟಿ, ಸ್ಥಿತಿ, ಲಯ. ಸೃಷ್ಟಿಯನ್ನು ಬ್ರಹ್ಮ, ಸ್ಥಿತಿ ಕಾರ್ಯವನ್ನು ಮಹಾವಿಷ್ಣು ಮಾಡ್ತಾ ಇದ್ದಾರೆ. ಆದರೆ ಲಯಕರ್ತನಾಗಿರ್ತಕ್ಕಂತಹ ಶಿವನಿಲ್ಲದೆ ಜಗತ್ತು ಹೆಚ್ಚು ಕಡಿಮೆ ಆಗ್ತಾ ಇದೆ. ಕೈಲಾಸವಾಸನಾದ ಶಿವನು ತಾನು ಹಾಗೆ ಕುಳಿತಿರುವುದರಿಂದ ದೇವತೆಗಳೆಲ್ಲರೂ ಸೇರಿದರಂತೆ. ದೇವತೆಗಳೆಲ್ಲ ಯೋಚನೆ ಮಾಡ್ತಿದ್ದಾರೆ, ಮುಂದೇನು ಮಾಡೋದು ಅನ್ನುವಾಗ ಒಬ್ಬ ಗಂಧರ್ವ ಓಡಿ ಬಂದ. ಅಯ್ಯ, ಅಲ್ಲಿ ನೋಡು, ತಾರಕ ಎಂಬತಕ್ಕಂತ ರಾಕ್ಷಸ ಬ್ರಹ್ಮನನ್ನು ಕುರಿತು ತಪಸ್ಸನ್ನು ಮಾಡುತ್ತಿದ್ದಾನೆ. ಅವನು ತಪವನ್ನು ಆಚರಿಸುತ್ತಿದ್ದ, ತಪಸ್ಸು ಹಣ್ಣಾಯಿತು, ಬ್ರಹ್ಮದೇವ ಪ್ರತ್ಯಕ್ಷನಾದ. ಅಪ್ಪ, ಏನು ಬರಬೇಕು? ತಾರಕ ಅಂದ, ನಾ ಸಾಯಲೇಬಾರದು. ಬ್ರಹ್ಮನಕ್ಕ, ಅಯ್ಯ ನಾನು ಇರೋವರೆಗೂ ಆ ವರ ಇರ್ತದೆ. ಯಾರೊಬ್ಬ ಮಿನಿಸ್ಟರ್ ಬರ್ತಾರೆ, ದಾಸರೇ ಈ ಸೈಟ್ ತಗೊಳ್ಳಿ ಅಂತ ಕೊಟ್ಟಿರ್ತಾರೆ. ಅವ್ರು ಹೋಗಿ ಇನ್ನೊಬ್ರು ಬರ್ತಾರೆ, ಕಿತ್ಕೊಳ್ಳಾದನ್ನ ಅಂತಾರೆ. ನಾ ಬ್ರಹ್ಮನಾಗಿರೋವರೆಗೂ ನಿನಗೆ ನನ್ನ ವರ ಇರುತ್ತಪ್ಪ. ನಾನು ಹೋಗಿ ಇನ್ನೊಬ್ಬ ಬ್ರಹ್ಮ ಬಂದ್ರೆ ನೀ ಸತ್ತೋಗ್ತೀಯಲ್ಲಯ್ಯ. ಬೇಡ, ಅದಕ್ಕಿಂತಲೂ ಒಳ್ಳೆ ವರವನ್ನು ಕೇಳು. ಯೋಚನೆ ಮಾಡುವ, ಏನು ವರವನ್ನು ಕೇಳಲಿ ಸ್ವಾಮಿ? ಹಾಗಿದ್ರೆ ಒಂದು ಕೆಲಸ ಮಾಡು, ಹರನು ತನ್ನ ನಿಜ ಸತಿಯ ನೊಡನಾಡೆ ಅವತರಿಸಿದ ಶಿಶುವ ಏಳನೆಯ ದಿನದಿ ಆಗಮಿಸಿ ಎನ್ನೊಡನೆ ಹೋರಾಡಿಕೊಲ್ಲುವ ವರವ ಕೊಡು. ಹರನು ತನ್ನ ನಿಜ ಸತಿಯ ನೊಡನಾಡೆ, ಇದು ಸ್ವಲ್ಪ ಹೆಚ್ಚು ತತ್ವವಾಗಬಹುದು. ತಿಳಿದ ಮಹನೀಯರು ನಿಮಗೆಲ್ಲ ಗೊತ್ತೇ ಆಗುತ್ತೆ. ಏನದು ಅಂದ್ರೆ, ಪರಮೇಶ್ವರನು ತಾನು ಭೂಲೋಕದಲ್ಲಿ ಅವತರಿಸ್ತಾನೆ ಅಂದ್ರೆ ಹೆಂಡತಿಯಾಗಿ ಪಾರ್ವತಿನೇ ಬರಬೇಕು. ಶ್ರೀಮನ್ ನಾರಾಯಣ ರಾಮನಾದ ಅಂದ್ರೆ ಲಕ್ಷ್ಮಿಯೇ ಸೀತೆಯಾದ್ಲು. ಜಗದೊಡೆಯನಾದ ನಾರಾಯಣ ಕೃಷ್ಣನಾದ ಎಂದರೆ ಶ್ರೀ ಲಕ್ಷ್ಮಿಯೇ ತಾನು ಬಂದು ರುಕ್ಮಿಣಿಯಾಗಿ ನಿಲ್ತಾಳೆ. ಹಾಗಾದ್ರೆ ಹರನು ತನ್ನ ನಿಜ ಸತಿಯ ನೊಡನಾಡೆ, ನಿಜವಾದ ಹೆಂಡತಿ ಎಂದರೆ ವಿವಾಹವಾಗಿದ್ದಂತ ದಾಕ್ಷಾಯಿಣಿಯಲ್ಲಿ ಕೂಡಿದಾಗ ಅವರಿಬ್ಬರಲ್ಲಿ ಉತ್ಪನ್ನನಾದ ಮಗುವು ಹುಟ್ಟಿದ ಏಳೇ ಏಳು ದಿವಸದಲ್ಲಿ ನನಗೆ ಮರಣ ಬರೋ ಹಂಗ ವರ ಕೊಡು. ಅನ್ಕೊಂಡ ಇನ್ನ ದಾಕ್ಷಾಯಿಣಿ ಬರೋಂಗಿಲ್ಲ, ಹರನು ದಾಕ್ಷಾಯಿಣಿ ಒಡನಾಡುವಂತಿಲ್ಲ, ಅವರೊಳಗೆ ಅವತರಿಸುವಂತಿಲ್ಲ, ಆ ಹುಟ್ಟಿದ ಮಗು ಏಳು ದಿವಸದೊಳಗಾಗಿ ನನ್ನ ಜೊತೆಯಲ್ಲಿ ಯುದ್ಧಕ್ಕೆ ಬರುವಂತೆಯೂ ಇಲ್ಲ, ನಾನು ಸಾಯೋ ಹಂಗಿಲ್ಲ. ಏನ್ರಿ, ನಮಗೆ ಬುದ್ಧಿ ಕೊಟ್ಟವನಿಗೆ ಬುದ್ಧಿ ಇಲ್ವೇ? ನಾವು ದೇವ್ರ ಹತ್ರಲೇ ಹೋಗಿ ಚಕ್ಕರಾಗ್ತೀವಲ್ಲ, ಸ್ವಾಮಿ ಪರಮಾತ್ಮ ನಾನು ಎಂತವನು ಗೊತ್ತಿಲ್ವಾ ಅಂತೀವಲ್ಲ. ನಮ್ಮನ್ನು ಸೃಷ್ಟಿ ಮಾಡದವನಿಗೆ ಇನ್ನಷ್ಟು ಬುದ್ಧಿ ಇರಬಹುದು, ನಾವು ಅದನ್ನು ಯೋಚನೆ ಮಾಡಲ್ಲ. ಭೋಜನ ಗುರುಗಳಿಗೆ ತಿರುಮಂತ್ರ ಹೇಳ್ತಾರೆ, ನಿಮ್ಗೆ ನಮ್ಗೆ ಗೊತ್ತಿಲ್ಲ, ಗುರುವೇ ಕೂತ್ಕೊಂಡು ಹೇಳ್ಕೊಡ್ತೀನಿ ಅಂತಾರೆ. ಆ ಶಿಷ್ಯನನ್ನ ಅಷ್ಟರ ಮಟ್ಟಿಗೆ ತಯಾರು ಮಾಡಿದ ಗುರುವಿಗೆ ಇನ್ನೂ ಏನೋ ವಿಶೇಷ ಗುಣವಿರುತ್ತೆ, ಅದ ಆ ಶಿಷ್ಯ ತಿಳ್ಕೊಳ್ಳಲ್ಲ. ಶಿಷ್ಯ ಏನನ್ಕೊಡ್ತಾನೆ ಅಂದ್ರೆ, ಸರಿ ನಮ್ ಗುರು ಯಾಕೋ ಗೊಡ್ ಪುರಾಣ, ನಾನೇ ಸರಿ ಅಂತ. ಹಾಗಲ್ಲ, ವಿಶೇಷವಾದ ಬುದ್ಧಿ ಇರುತ್ತೆ. ಅದಕ್ಕೆ ದೊಡ್ಡವರು ಹೇಳಿದ್ರು, ಸ್ವಯಂ ಬುದ್ಧಿ ಸುಖಂ ಚೈವ ಗುರು ಬುದ್ಧಿ ವಿಶೇಷಿತ ಪರಬುದ್ಧಿ ವಿನಾಶಾಯ ಸ್ತ್ರೀ ಬುದ್ಧಿ ಪ್ರಳಯಾಂತಕ. ಕಥಾಭಾಗವನ್ನು ಮುಂದರಿಸುವುದಾದರೆ ಆ ತಾರಕ ಏನು ಮಾಡದಂತೆ, ಹಿಡಿಯಿರಿ ದೇವತೆಗಳನ್ನೆಲ್ಲ, ಹಿಡಿಯಿರಿ ಆ ಕುಬೇರನನ್ನ, ಯಾರು ಬಂದ್ರು ದೇವೇಂದ್ರನ್ನು ಹಿಡಿಯೋದೇ ಮೊದಲು. ಯಾಕೆಂದ್ರೆ ಸ್ವರ್ಗ ಅನ್ನೋ ಒಂದು ಹೆಸರಿದೆ, ಅಲ್ಲಿ ಸುಖ ಅಂತ ಇದೆ ಅಂತ ತೀರ್ಮಾನ. ತಾರಕ ದೇವತೆಗಳನ್ನೆಲ್ಲ ಸದಪಡೆದಾಗ ಎಲ್ಲ ದೇವರುಗಳು ಸೇರಿದರಂತೆ. ಅಮ್ಮ ಜಗಜ್ಜನನಿ ತಾಯಿ ನೀನು ಕಾಪಾಡಬೇಕು ಅಂತ ತಾಯಿಯನ್ನು ಮರೆ ಇಡುತ್ತಾ ಇದ್ದ. ದೇವತೆಗಳಿಂದ ಪೀಡಿತರಾದವರು ರಕ್ಕಸರಾಗಲಿಲ್ಲ, ರಕ್ಕಸರಿಂದ ಪೀಡಿತರಾದ ದೇವತೆಗಳು ದೇವಿಯನ್ನು ಪ್ರಾರ್ಥನೆ ಮಾಡಿದರಂತೆ. ಜಗಜ್ಜನನಿ ದೇವಿ ಪ್ರತ್ಯಕ್ಷಳಾಗಿದ್ದಾಳೆ, ಏನು ಭಯಪಡಬೇಡಿ, ಅವತರಿಪೆ ನಾನು ಅವತರಿಸ್ತೇನೆ. ಎಲ್ಲಿ ಅವತರಿಸ್ತೇನೆ ಎಂದರೆ

ಮೊದಲಾದ ಕುವರಿಯಾಗಿ ನಾನು ಅವತರಿಸಿ ಶಿವನೊಡನೆ ಬೆರೆತು ಆ ರಕ್ಕಸನಾಗಿರುವ ತಾರಕನಿಂದ ನಿಮ್ಮೆಲ್ಲರ ಕಷ್ಟವನ್ನು ಹೋಗಲಾಡಿಸುತ್ತೇನೆ ಎಂಬುದಾಗಿ ಮಹಾನುಭಾವನಾಗಿರ್ತಕ್ಕಂಥ ಆ ದೇವಾನುದೇವನಾದ ದೇವೇಂದ್ರನಿಗೆ ಜಗಜ್ಜನನಿ ಆದಿಶಕ್ತಿ ಅಭಯವನ್ನು ಕೊಟ್ಟಿದ್ದಾರೆ. ಅವತರಿಸಿದ ಮೇಲೆ

0: ಗಂಡಸರ ಬಾಧೆಯಿಂದ ನಾವು ನಿವೃತ್ತರಾಗ್ತೇವೆ ಎಂಬುದಾಗಿ ಭಾವಿಸಿ ನಾರದಾದಿ ಮಹರ್ಷಿಗಳು ಬಂದು ಪರ್ವತರಾಜನಿಗೂ ಮತ್ತು ಮೇನಾಕದೇವಿಗೂ ಹೇಳಿದರಂತೆ, ತಪಸ್ಸನ್ನು ಮಾಡಿ, ಎಡಬಿಡೆ ಎದಲೆ ಕರವನ್ನು ಮುಗಿಯುತ್ತವರ ದೇವಿಯನ್ನು ಕುರಿತು ತಾವು ತಪವಾಚರಿಸಲಾಗ. ಈ ಮಹಾನುಭಾವರಾಗಿರ್ತಕ್ಕಂಥ ಮೇನಾಕದೇವಿ ಪರ್ವತರಾಜನಿಬ್ಬರು ತಪಸ್ಸನ್ನು ಮಾಡುತ್ತಿದ್ದರೆ ಜಗಜ್ಜನನಿ ಪಾರ್ವತೀ ದೇವಿ ಪ್ರತ್ಯಕ್ಷಳಾಗಿದ್ದಾಳೆ. ಪ್ರತ್ಯಕ್ಷಳಾಗಿ, ಅಮ್ಮ ನಾನು ಅವತರಿಸ್ತೇನೆ, ನೀವು ಭಯಪಡಬೇಡಿ ಎಂಬುದಾಗಿ ಹೇಳಿ ಮಹಾನುಭಾವಳಾಗಿರ್ತಕ್ಕಂಥ ಜಗಜ್ಜನನಿ ತಾನು ಪ್ರತ್ಯಕ್ಷಳಾದಳಂತೆ. ಕಾಲ ಕಳೆದು ಮೇನಾಕದೇವಿ ಗರ್ಭವತಿಯಾಗಿದ್ದಾಳೆ. 9 ತಿಂಗಳ ಕಾಲ ಕಳೆಯುವಾಗ ಜಗಜ್ಜನನಿಯು ತಾನು ದಿವ್ಯ ದರ್ಶನವನ್ನು ತಂದೆ ತಾಯಿಗಳಿಗೆ ಕೊಟ್ಟು ತಾನೊಂದು ಹೆಣ್ಣು ರೂಪದಲ್ಲಿ ತಾನಲ್ಲಿ ಅವತಾರವನ್ನಾಗಿದ್ದಾಳೆ. ಅವತಾರವಾದ ಈ ಮಗುವಿಗೆ ನಾಮಕರಣ ಶಾಸ್ತ್ರ ಮಾಡಬೇಕಲ್ಲ. ಎಲ್ಲ ಪುರೋಹಿತರು ಸೇರಿದ್ರೆ ಏನಂತ ಹೆಸರಿಡ್ತೀರಾ? ಒಬ್ಬರಂದ್ರು ಪರ್ವತ ರಾಜ ಕುಮಾರಿ ಪಾರ್ವತಿ, ಗೌರವರ್ಣದಲ್ಲಿ ಕೂಡಿದವಳಾದ್ದರಿಂದ ಗೌರಿ, ಗಿರಿರಾಜರ ಮಗಳಾದ್ದರಿಂದ ಗಿರಿಜಾ. ಎಲ್ಲ ಹೆಸರುಗಳು ಅಡ್ಡವಾಗಿ ಬರ್ತಕ್ಕಂಥ. ಆಮೇಲೆ ತಾಯಿಗೆ ಬೇಕಾದಷ್ಟು ಹೆಸರು ಬಂತು. ಕಾತ್ಯಾಯಿನಿ, ಮಂಗಳದಾಯಿನಿ, ಶಶಾಂಕವದನೆ, ಮಹಾನುಭಾವಣಿ, ಕಲ್ಯಾಣಿ, ಸಿಂಹವಾಹಿನಿ, ಮಧುರವಾಹಿನಿ, ಬನ್ನಗವೇಣಿ, ಮೃಗಧರ ಮನಮಂದಿರ ಶೋಭಿನಿ, ಕಾತ್ಯಾಯಿನಿ, ಈಶ್ವರಿ, ಅಂಬಾ, ಜಗಜ್ಜನನಿ, ವೈಷ್ಣವಿ, ಪಾರ್ವತೀ ದೇವಿಯು ತಾನು ಬೆಳೆಯುತ್ತಿದ್ದಾಳಂತೆ. ಬೆಳೆದು ವರುಷ 1, 2, 3, 4, 5 ಆದಾಗ ವಿದ್ಯಾಭ್ಯಾಸಕ್ಕೋಸ್ಕರವಾಗಿ ಬಿಟ್ಟರೆ ಆ ಗುರುಗಳ ಎದುರಿನಲ್ಲಿ ಹೋಗಿ ಜಗಜ್ಜನಲ್ಲಿ ಕೂತಿದ್ದಾಳೆ. ಆ ಗುರುಗಳು ಓಂ ಅಂದರು. ಓಂ ಅಂದಾಗ ಈ ಪಾರ್ವತೀ ದೇವಿ ಆ ಗುರುಗಳನ್ನೇ ನೋಡಿ ಕಣ್ಣು ಮುಚ್ಚಿದಳಂತೆ. ಕಣ್ಣು ಮುಚ್ಚಿದ್ರೆ ಪಕ್ಕದಲ್ಲಿರ್ತಕ್ಕಂಥವನೊಬ್ಬಂದ, ಗುರುಗಳೇ ನೋಡಿ ರಾಜನ ಮಗಳು ತೂಗುಡಿಸ್ತಾ ಇದ್ದಾಳೆ. ಅವರಿಗೆಲ್ಲ ವಿದ್ಯೆ ಎಲ್ಲಿ ಬರ್ತದೆ ಸ್ವಾಮಿ, ಚೆನ್ನಾಗಿ ತಿನ್ಕೊಂಡಿರೋದು ಬಿಟ್ಟು. ಆಗ ಆ ಗುರುಗಳು ಕೇಳಿದ್ರು, ಅಮ್ಮ ಪಾರ್ವತಿ ಕಣ್ಣು ಬಿಟ್ಟುಬಿಟ್ಲು, ಏನು ಗುರುಗಳೇ ಏನು ಹೇಳ್ತಾ ಇದ್ದೀಯಮ್ಮ? ಓಂ, ಯಾಕೆ ಕಣ್ಣು ಮುಚ್ಚಿಕೊಂಡೆ? ಗುರುಗಳೇ ನೀವು ಹೇಳಿದ್ದು ಒಂದೇ ಶಬ್ದ ಓಂಕಾರ, ಅದಕ್ಕೆ 5 ಅಕ್ಷರಗಳು ಸೇರುತ್ತೆ ಗುರುಗಳೇ. ಯಾವುದಮ್ಮ? ಪ್ರಥಮಂ ತಾರಕಂ ಚೈವ, ದ್ವಿತೀಯಂ ದಂಡ ಮುಚ್ಚದೆ, ತೃತೀಯಂ ಕುಂಡಲಾಕಾರಂ, ಚತುರ್ಥಂ ಅರ್ಧ ಚಂದ್ರಿಕಾ, ಪಂಚಮಂ ಬಿಂದು ಸಂಯುಕ್ತಂ, ಓಂ ಜ್ಯೋತಿಮಯಂ ರೂಪಂ. ಗುರುಗಳೇ ಬೆರಗಾದ್ರು, ಅಮ್ಮ ನಿನಗಿದೆ ಎಲ್ಲಿಂದ ಬಂತಮ್ಮ? ಗುರುಗಳೇ ನೀವೇ ಹೇಳಿಕೊಟ್ರಿ. ಪಕ್ಕದಲ್ಲಿ ಅಂದ್ರು ಈ ಮೇಷ್ಟ್ರಲ್ಲ ಕಳು ಮೇಷ್ಟ್ರು, ಮೇಷ್ಟ್ರನ್ ಬೈದನ ಬೈತಾರ್ರಿ, ಯಾಕ್ರಿ ಮೇಷ್ಟ್ರ ಬೈಬೇಕು ನಮಗ್ ಬರದೇ ಇದ್ರೆ? ಆ ಮೇಷ್ಟ್ರೇ ನಮ್ಮ ಹುಡುಗನ್ ಫೇಲ್ ಮಾಡಿಸಿಬಿಟ್ಟ ಅಂತಾರೆ. ಕರೇತೋ ವಸ್ತಾ ಧಯ ನಹಿತೋ ಶಾಗಿರ್ದ, ಯಾರು ಕಷ್ಟಪಡ್ತಾರೋ ಅವ್ರು ವಿದ್ಯಾವಂತರಾಗ್ತಾರೆ, ಯಾರು ಕಷ್ಟಪಡಲ್ವೋ ಅವ್ರು ವಿದ್ಯಾವಂತರಾಗಲ್ಲ, ಶಿಷ್ಯರಾಗೇ ಇರ್ತಾರೆ. ಕಾರಣ ಏನು? ಕಲಿಯೋದು ಬೇಕಾದಷ್ಟು ಇರುತ್ತೆ, ಕಲಿಯುತ್ತಲೇ ಇರುತ್ತೆ. ಇಲ್ಲಿ ಈಗ ಮಹಾನುಭಾವನಾದ ಪಾರ್ವತಿಯನ್ನು ಕುರಿತು ಮಾತನಾಡುತ್ತಿರುವಾಗ ತಂದೆಯಾದ ಪರ್ವತರಾಜ ವಿವಾಹವನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಪರ್ವತರಾಜನ ಮಗಳಾಗಿರುವ ಪಾರ್ವತಿಗೆ ವಿವಾಹ ಎಂದಾಗ ದೇವಾನುದೇವತೆಗಳದೆಲ್ಲ ಭಾವಚಿತ್ರಗಳು ಬಂದವಂತೆ. ಅಮ್ಮ ಪಾರ್ವತಿ ಇದನ್ನ ನೋಡಮ್ಮ, ಅಮ್ಮ ಈತ ಇಂದ್ರ, ಈತ ವರುಣ, ಈತ ಅಗ್ನಿ, ಅಮ್ಮ ಈತ ಯಮ, ಈತನೇ ಕುಬೇರ, ಅಮ್ಮ ಇವ್ ನೋಡಿ ಗಂಧರ್ವ, ಈತ ನೋಡು ಕಿನ್ನರ, ಈತ ಕಿಂಪುರುಷ ಅಂತಿದ್ರೆ ಯಾವ ಭಾವಚಿತ್ರವನ್ನು ನೋಡ್ಲಿಲ್ಲ, ಎಲ್ಲ ಇಟ್ಟುಬಿಟ್ಲು. ಹೋಗ್ಲಿ ಭೂಲೋಕದ ರಾಜರನ್ನಾದ್ರೂ ನೋಡಮ್ಮ, ಈತ ಕಾಶಿ ದೇಶದ ರಾಜ, ಈತ ಪರಪರ ದೇಶದವನು, ಇವನು ಕಳಿಂಗ ದೇಶದವನು, ಇವನು ಕಾಂಬಾಜು ದೇಶದವನು, ಅಂಗ ಕಳಿಂಗ ಕಾಶ್ಮೀರ ಕೊಂಕಣ ವಾಲವ ಸಿಂಧು ಕುರುಕ ಸೌರಾಷ್ಟ್ರ ಗುರ್ಜರ ಪರ್ಪರ ಧರ್ಮದೇಶಗಳೇ ಮೊದಲಾದ 56 ದೇಶ. ಇದು ನಾನು ಬಾಯ್ಪಾಠ ಮಾಡಿದ್ದೀನಿ, ನೀವು ಯಾರು ಬೇಕಾದ್ರೂ ಕಲ್ತ್ಕೋಬಹುದು.
1: ಅಂಗ ಕಳಿಂಗ ಕಾಶ್ಮೀರ ಕೊಂಕಣ ಬಾಲವ ಸಿಂಧು ಕುರುಕ ಸೌರಾಷ್ಟ್ರ ಗುರುದರ ಪ್ರದೇಶಗಳಿಗೆ ಮೊದಲಾದ 56 ದೇಶ.
0: ಇನ್ನು ಸ್ವಲ್ಪ ಜೋರಾಗಿ ಹೇಳ್ತೀನಿ,
1: ಅಂಗ ಕಳಿಂಗ ಕಾಶ್ಮೀರ ಕೊಂಕಣ ಬಾಲವ ಸಿಂಧು ಕುರುಕ ಸೌರಾಷ್ಟ್ರ ಗುರುದರ ಪ್ರದೇಶ ಮೊದಲಾಗಿರುವ 56 ದೇಶ.
0: ನನಗೆ ಮರ್ತೋಗಲ್ಲ, ಕೇಳದವ್ರಿಗೆ ಅರ್ಥವಾಗಲ್ಲ, ಅಷ್ಟೇ ವ್ಯತ್ಯ. ಕೆಲವರು ಮಾತಾಡೋಕೆ ಶುರು ಮಾಡುವಾಗ ಅರ್ಥವಾಗ್ದಾಗಿನೂ ಮಾತಾಡ್ತಾರೆ ನೋಡಿ.
2: ಓ ನಮಸ್ಕಾರ ನಮಸ್ಕಾರ, ಯಾವತ್ತಿದ್ದುಮಲ್ಲ
0: ಯಾಕೋಗ್ಬಿಟ್ಟಿದ್ದೀರಿ? ಹೇಗಾದ್ರೂ ನೀವು ಅನ್ನಯ್ಯಮ್ಮ ನೀವು ಜಿನ್ ಮಾಡಿಕೊಂಡಿದ್ರೆ ನನಗೇನಾಗೋಯ್ತು ಅಂತೀರ ಬಯಸಿದ್ರೆ ಅವ್ರೇನು ಹೇಳಿದ್ರು ಅಂತಲ್ಲ ಗೊತ್ತಾಗಲ್ಲ.
1: ಹೀಗೆಲ್ಲ ಮಾತನಾಡ್ತಾ ಇರೋ ಸಮಯಕ್ಕೆ ಸರಿಯಾಗಿ ಬ್ರಹ್ಮ ಮಾನಸ ಪುತ್ರ ಆದ ನಾರದರು ಬರ್ತಾ ಇದ್ದಾರಂತೆ. ಶಂಭೋ ಮಹಾದೇವ ಪರ್ವತರಾಜ.

ಓಹೋ ನಾರದರು ಬಂದ್ಬಿಟ್ರು, ದೈವರ್ಷಿ ಗುರುಗಳು ದೈವರ್ಷಿ. ಏನು ವಿಚಾರ ಅಯ್ಯ? ಸ್ವಾಮಿ, ನನ್ನ ಮಗಳಾಗಿರುವ ಪಾರ್ವತಿಗೆ ವರನನ್ನು ಹುಡುಕ್ತಿದ್ದೇವೆ. ನಕ್ಕರು, ಪರ್ವತರಾಜ ಹುಚ್ಚು ಮಾತನಾಡ್ತಾ ಇದ್ದೀಯಾ? ಜಗವನ್ನೆಲ್ಲಾಳುವ ಜಗದೊಡೆಯ ಈಶನ ಮಡದಿಯನು ಮೋಸವಾಗಿ ಮಾತನಾಡುವುದು ತರವೇ? ಅಯ್ಯ, ಆಕೆಯನ್ನ ನನ್ನ ಮಗಳು ಎಂದು ಭಾವಿಸಿರುವೆ. ಆಕೆ ಜಗಜ್ಜನನಿ ಕಾಣಪ್ಪ, ಜಗದೊಡೆಯನಾದ ಪಾರ್ವತ ಪರಮೇಶ್ವರನ ವಸ್ತುವಾಗಿ ಅವತರಿಸಿದವಳು. ಅಮ್ಮ ಪಾರ್ವತಿ, ಬಿಡುತ್ತಾಯಿ ಈ ಮಾತನ್ನ, ಹೋಗು ನನ್ನವ್ವ, ಹಿಮಾಲಯ ಪರ್ವತದಲ್ಲಿ ತಪವನ್ನಾಚರಿಸುತ್ತಿರ್ತಕ್ಕಂತಹ ಶಿವನ ಸೇವೆಯನ್ನು ಮಾಡು ಹೋಗು. ಹಾಗಂದ ಕೂಡಲೇ ಪಾರ್ವತಿಯು ಸಖೀರಂದೊಡಗೂಡಿ ಹಣ್ಣು ಹಂಪಲಗಳನ್ನು ಹಿಡಿದು ನೇರವಾಗಿ ಬಂದಳಂತೆ ಆ ಜಗದೊಡೆಯನಾದ ಶಿವನು. ಓಂ ಅಂತ ಕುಳಿತಿರುವ ಎಳೆಗೆ ಪಾರ್ವತಿ ದೇವಿ ಬಂದು ಸೇವೆಯನ್ನು ಮಾಡುವಾಗ ಓಂ ಅಂತ ಕುಳಿತಿದ್ದ ಪರಮೇಶ್ವರ, ಈ ತಾಯಿ ಎಷ್ಟು ದಿವಸಗಳ ಸೇವೆಯನ್ನು ಮಾಡಿದ್ರು ಎಚ್ಚರನಾಗಲಿಲ್ಲ. ಕೊನೆಗೆ ನಾರದಾದಿ ಮಹರ್ಷಿಗಳು ಹೇಳಿದ್ರಮ್ಮ, ಶಿವನು ಆರಾಧಿಸಿದಲ್ಲದೆ ಪ್ರತ್ಯಕ್ಷನಾಗುವುದಿಲ್ಲವಾದ್ದರಿಂದ ತಪವನ್ನಾಚರಿಸು. ಅಂದರೆ ಆ ಜಗದೃಷ್ಟನಾಗಿರುವ ಪರಮೇಶ್ವರನ ಮುಂದುಗಡೆ ಪಾರ್ವತಿ ದೇವಿ ತಪಸ್ಸು ಕೊಡುತ್ತಿದ್ದಾಳೆ. ಓ ನಾರದರು ಬಂದರು, ದೇವೇಂದ್ರ ಇದೊಳ್ಳೆ ಸಮಯ. ಏನು? ದಾಕ್ಷಾಯಿಣಿ ದೇವಿಯೇ ಪಾರ್ವತಿಯಾಗಿ ಹುಟ್ಟಿದ್ದಾಳಾದ್ದರಿಂದ ಕಣ್ಮುಚ್ಚಿ ಕುಳಿತಿರುವ ಶಿವನು ಕಣ್ತೆರೆದು ಆಕೆಯನ್ನು ಕಂಡೊಡನೆ ವಿವಾಹ ಸಿದ್ಧನಾಗ್ತಾನೆ. ಏರ್ಪಾಡು ಮಾಡು. ಹೌದು, ಯಾರು ಕಣ್ ಬಿಡಿಸೋರು? ಯಾರು ಕಣ್ ಬಿಡಿಸೋರ? ನಮ್ಮಿಂದ ಯಾರಿಂದ್ರೂ ಆಗಲ್ಲ. ಕಣ್ ಬಿಡಿಸೋನು ಅಂದ್ರೆ ಮನ್ಮಥ. ಬರಮಾಡಿಸಿ ದೈವ ಸಭೆಯಲ್ಲಿ ಕುಳಿತಿರುವಾಗ ಮನ್ಮಥ ಬರ್ತಾ ಇದ್ದಾನೆ. ಆ ಮನ್ಮಥನನ್ನು ಕಂಡಾಗ ಮನ್ಮಥನಿಗೆ ಮನ್ಮಥನೇ ಸಾಕಿ. ಮನ್ಮಥನ ರೂಪ ಹೇಗಿತ್ತು ಅಂದ್ರೆ ಮನ್ಮಥನಿದ್ದ ಹಾಗೆ ಇತ್ತು. ಅವನಿಗೆ ಇನ್ನೊಬ್ಬ ರೂಪ ಹೇಳೋಂಗಿಲ್ಲ. ಈ ಚಲುವು ನಿನಗಲ್ಲದೆ ಅನ್ಯರಿಗಿಲ್ಲ. ಆ ನಡೀತಿರೋ ಕ್ರಮ, ಅವನು ನಿಂತ್ಕೊಂಡು ಒಂದ್ ಸಲ ಹೀಗೆ ತಿರುಗಿ ನೋಡಿದ್ರೆ ಕೆಲವರು ಅಷ್ಟೇ ಅಂದವಾಗಿರ್ತಾರೆ. ಅವರಿಗೆ ರೂಪದ ಮೇಲೆ ಅಷ್ಟೊಂದು ಅಭಿಮಾನ ಇರಲ್ಲ. ನಾರದರಂದ್ರಂತೆ, ಅಯ್ಯ ಬಿಲ್ಲಾಡಿಗಳೊಳಗತಿ ಶ್ರೇಷ್ಠ, ನಿನ್ನ ಸಮಾನ ಬಿಲ್ಲಾಡಿಗಳೇ ಇಲ್ಲ ಕಣೆಯ. ಇನ್ನು ನಿಂತಿರ ನಿಲುವೋ, ಆ ನಿನ್ನ ನಿಲುವು ಇನ್ನೊಬ್ಬರಿಗೆ ಬರುವಲ್ಲ. ಆ ಚೆಲುವೋ ಅಪ್ಪಪ್ಪ, ಇನ್ನಂಥ ಇನ್ಯಾರಿಗಿದೆ ಇನ್ನಂತ ಅಂತ. ಮನ್ಮಥರಿಗೆ ಸ್ವಲ್ಪ ಸಂತೋಷವಾಯ್ತು. ನನ್ನನ್ನೇನ್ ಮಾಡುವಂತೀರಾ? ನನ್ನನ್ನೇನ್ ಮಾಡುವಂತೀರಾ ಅಂದ್ರೆ, ಅಯ್ಯ ನೀನು ಒಪ್ಪಳದಾದ್ರೆ ಒಂದು ಕೆಲಸ ಇದೆಯಪ್ಪ, ಖಂಡಿತ ಮಾಡಿಕೊಡ್ತೇನೆ. ನಿನ್ನ ತಂದೆಯಾಗಿರ್ತಕ್ಕಂಥ ಶ್ರೀಮನ್ ನಾರಾಯಣನ ಸಾಕ್ಷಿ, ಎನ್ನಪ್ಪ ಹರಿಯ ಪಾಪ ಸಾಕ್ಷಿ ಅಂದ ನಾರದನಂದ್ರು. ಸಿಕ್ಕಾಕೊಂಡ ಇಲ್ಲಿ ಇಲ್ಲಿ ಮನ್ಮಥ ಅಂದ ಏನಾಗಬೇಕು? ಏನಿಲ್ಲ, ಕಣ್ಬುಚ್ಚಿ ಕುಳಿತಿರುವ ಹರನು ಕಣ್ತೆರೆದು ಆ ಗಿರಿಜೆಯನ್ನೊಮ್ಮೆ ನೋಡುವಂತೆ ಮಾಡೋ. ಮನ್ಮಥ ಹೇಳಿದ, ನಾರದರೆ ನಾನಿರೋದು ನಿಮ್ಗೆ ಯಾರಿಗೂ ಇಷ್ಟವಿಲ್ವೇ? ಯಾಕಪ್ಪ ಹಾಗಂತೀಯ? ಹರನ ಕೆಣಕಿ

ಅವನನ್ನ ಕೇಳಿಕೆ ಬದುಕಬಲ್ಲನೆ. ಅಯ್ಯ ಇದು ಲೋಕ ಕಲ್ಯಾಣ ಕಾರ್ಯ, ಹೋಗಿ ಮಾಡಿ ಬಾರಯ್ಯ. ಮನ್ಮಥ ನೇರವಾಗಿ ಮನೆಗೆ ಬಂದರೆ ಹೆಂಡತಿ ಕಾದಿದ್ದಳಂತೆ ರತಿ ಆರತಿ ಎತ್ತೋದಕ್ಕೆ. ಆರತಿ ತಟ್ಟೆಯನ್ನು ತಂದು ಆರತಿಯನ್ನು ಬೆಳಗಿದಳು. ಗಂಡನ ನೋಡಲು ಸ್ವಾಮಿ ಹೇಗೆ ಇಕ್ಕಿದ್ದೀರಾ? ದೇವಿ ಲೋಕ ಕಲ್ಯಾಣ ಕಾರ್ಯಕ್ಕೋಸ್ಕರವಾಗಿ ಶಿವನೊಡನೆ ನಾನು ಸೆಣಸಾಡಲು ಹೊರಟಿದ್ದೇನೆ. ಪಾರ್ವತೀ ದೇವಿಯ ಒಂದು ವಿವಾಹ ಮಹೋತ್ಸವ ಆಗಬೇಕಾಗಿದೆ. ರತಿ ಹೇಳಿದ್ದು ನಾನು ನಿಮ್ಮ ಸಂಗಡ ಬರ್ತೀನಿ, ನಡೆ ಹೋಗೋಣ. ಶುಕದ ರಥವನ್ನೇರಿ ನಗು ನಗು ತಲಿ ನಲಿದಾಡಿ ಬರ್ತಾ ಇದ್ದಾರಂತೆ ಈ ರತಿ ಪತಿ ಇಬ್ಬರು. ಬರುವಾಗ ಆ ಪರಮಾತ್ಮ ಕಣ್ಮುಚ್ಚಿ ಕುಳಿತಿದ್ದರೆ ಕುಳಿತಂತ ಮನ್ಮಥ ಹೇಳಿದ, ದೇವಿ ನೋಡಿ ಈಗ ಎಂಬುದು ಒಂದು ಬಾಣವನ್ನು ತನ್ನ ಪಂಚಬಾಣಗಳಂದು ಬಾಣವನ್ನು ಹಿಡಿದ ಹರಹರ ಮಹಾದೇವ ಅಂತ ಹಾಡಿದ. ಕಣ್ಮುಚ್ಚಿ ಕುಳಿತಿರುವ ಶಿವನಿಗೆ ಎಲ್ಲಿಯೂ ಗಾನ ಕೇಳುತ್ತಾ ಇದೆ, ಎಲ್ಲಿಂದಲೋ ತಣ್ಣನೆ ಗಾಳಿ ಬೀಸ್ತಾ ಇದೆ. ಆ ಐದು ಬಾಣಗಳ ಪ್ರಯೋಗವಾಗುವುದರೊಳಗಾಗಿ ಮನ ಕಲಕಿ ಎಲ್ಲಿಂದಲೋ ಬರುತ್ತಿರುವ ಗಾನ ಕಲರವವನ್ನ ಶುಕಮಿಗ ಮಯೂರಾದಿ ಕೆಲ ಧ್ವನಿಗಳನ್ನ ಬೀಸುತ್ತಿರುವ ತಂಗಾಳಿಯನ್ನ ಆಗ್ರಾಣಿಸಬೇಕೆಂದಿರುವ ಮನವನ್ನು ಥಟ್ಟನೆ ಕಣ್ಣನ್ನು ಬಿಟ್ಟುಬಿಟ್ಟು

ಕಣ್ಣು ಬಿಟ್ಟು ನೋಡಿದ, ಕಣ್ಣೆದುರಿಗೆ ಕಂಡವಳು ಪಾರ್ವತಿ. ಆಹಾ ದಾಕ್ಷಾಯಿಣಿ, ಇದೇನು ಆಶ್ಚರ್ಯ! ದಾಕ್ಷಾಯಿಣಿಯು ನನ್ನನ್ನು ನಗಲಿ ಹೋದಳು ಎಂದು ಭಾವಿಸಿದ್ದನಲ್ಲ ಕಣ್ಣೆದುರಿಗೆ. ಇಲ್ಲ ಇಲ್ಲ, ದಾಕ್ಷಾಯಿಣಿಯು ಇಲ್ಲಿರಲು ಸಾಧ್ಯವೇ ಇಲ್ಲ. ಹಾಗಾದರೆ ನನ್ನನ್ನು ತಪದಿಂದ ವಿಮುಖವನ್ನಾಗಿ ಮಾಡಿದವರು ಯಾರು ಅಂತ ತಿರುಗಿದ.

ಕಡೆಗೆ ನೋಡಬಹುದಾಗಿ. ಜಗತ್ ರಕ್ಷಕನು ಫನಗಂಡನ್ನು ತೆರೆದೊಡನೆ ಬಾಲದಿಂದ ತಗ ತಗ ತಗ ತಗದು ಸುಟ್ಟು ಬೂದಿಯಾಗ ಬೂದಿಯಾದ ಗಂಡನನ್ನು ಕಂಡು ರತಿ ಶಿವನ ಹತ್ರ ಬಂದು ಹೇಳುತ್ತಾನೆ, ಸ್ವಾಮಿ ಒಂದೇ ಒಂದು ಉಪಕಾರ ಮಾಡು, ನಿನ್ನ ಸತಿಯಳಾಪಣೆಯಲ್ಲಿ ನಿನ್ನ ಹೆಂಡತಿಯ ಹಣೆಯಲ್ಲಿ ತಿಲಕವನ್ನು ಇಡುವುದಕ್ಕೋಸ್ಕರವಾಗಿ ನನ್ನ ಹಣೆಯ ತಿಲಕವನ್ನು ಅಳಿಸಿಬಿಟ್ಟಿಯ, ನಿನ್ನ ಹೆಂಡತಿಯ ಕೈ ಬಳೆಯ ನಾದವನ್ನು ಕೇಳುವುದಕ್ಕಾಗಿ ನನ್ನ ಕೈ ಹಸಿರು ಬಳೆಗಳನ್ನು ಹೊಡೆದು ಹಾಕಿದೆಯಾ? ಸ್ವಾಮಿ ಒಂದು ಉಪಕಾರ ಮಾಡು, ಆವ ಕಣ್ಣ ತೆರೆದು ನೀ ನನ್ನ ಪತಿಯ ಸುಟ್ಟೆಯೋ, ಮತ್ತದೇ ಕಣ್ಣ ತೆರೆದು ನನ್ನನ್ನು ಸುಟ್ಟು ನಮ್ಮಿಬ್ಬರ ಭಸಿತವನ್ನು ಆನಂದದಿಂದ ಲೇಪಿಸು. ಈಗ ಪರಮಾತ್ಮ ಅವರಿಬ್ಬರಿಗೂ ಆಶೀರ್ವಾದ ಮಾಡಿ ಕಳಿಸಿ ತಿರುಗಿ ನೋಡಿದರೆ ಪಾರ್ವತಿ ತಪಸ್ಸನ್ನು ಮಾಡುತ್ತಿದ್ದಲಂತೆ. ಥಟ್ಟನೆ ಮಾಯವಾದ, ಮಾಯವಾದರೆ ಪಾರ್ವತಿ ದೇವಿ ಕಣ್ಬಿಟ್ಟು ನೋಡುತ್ತಾಳೆ, ಎಲ್ಲಿ ಎಲ್ಲಿ ನನ್ನ ಪತಿರಾಯಿ ಎಲ್ಲಿ ಹೋದನಲ್ಲ ಎಂಬುದಾಗಿ ಅನೇಕ ವ್ರತಗಳನ್ನೆಲ್ಲ ಮಾಡುತ್ತಿದ್ದಾಳೆ. ಒಂದು ದಿವಸ ಪರಮಾತ್ಮ ಮುದುಕನಂತೆ ವೇಷ ಹಾಕ ಬಂದ ಗಡಗಣ್ಣೆ. ಪಾರ್ವತಿ ಅಲ್ಲ, ನೀನು ತಪಸ್ಸು ಮಾಡ್ತಾ ಇರೋದು ಶಿವನ ಮದುವೆಯಾಗೋದಕ್ಕೆ, ನೀನು ವಿವಾಹವಾಗಬೇಕು ಅಂದಿರುವುದು ಶಿವನನ್ನ, ಆದರೆ ನನ್ನ ಮಾತನ್ನು ಕೇಳು, ಅವನು ಕೈಲಾಸ ಅನ್ನೋ ಬೆಟ್ಟದಲ್ಲಿ ವಾಸ ಮಾಡೋನು ಬೇಡ, ದೇವೇಂದ್ರನೋ ಬ್ರಹ್ಮನೋ ವಿಷ್ಣುನೋ, ಹೆಚ್ಚು ಮಾತನಾಡಬೇಡಿ ಹೊರಡಿ ಇಲ್ಲಿಂದ ಹೋಗಲಿ, ಅವರು ಯಾರು ಬೇಡದಿದ್ರು ಇದೋ ನಾನು ಕೈ ಹಿಡ್ಕೊಂಡ. ಇಲ್ಲಿ ಇದೆಲ್ಲ ಕಥೆ ಗೌಣವಾಗಿದೆ, ಅದರಿಂದ ಸೂಕ್ಷ್ಮವಾಗಿ ಹೇಳಿದೆ. ಇಲ್ಲೊಂದು ಮಾತು ಬಲು ಚೆನ್ನಾಗಿದೆ, ಕೈ ಹಿಡಿದ ಕೂಡಲೇ ಜಗಜ್ಜನನಿ ಪಾರ್ವತಿ ಶಿವನನ್ನು ಸುಟ್ಟು ಬಿಡುವಂತೆ ಕಣ್ಣನ್ನು ಅಳಿಸಿದಳಂತೆ. ಪರಮಾತ್ಮ ನೋಡಿದ, ಓಹೋ ನನ್ನ ಗುರುತು ಹಚ್ಚಲಿಲ್ಲ, ಇನ್ನಿದ್ರೆ ಸ್ವಲ್ಪ ಕಷ್ಟವಾಗುತ್ತೆ ಅಂತ ಥಟ್ಟನ ಪ್ರತ್ಯಕ್ಷನಾದ ಪಾರ್ವತಿ. ಕೈಲಾಸವಾಸನಾದ ಶಿವನನ್ನು ಕಂಡೊಡನೆ ಆ ಜಗಜ್ಜನನಿ ತಲೆಯನ್ನು ತಗ್ಗಿಸಿದಳು. ಪರಮಾತ್ಮ ಕೈ ಹಿಡ್ಕೊಂಡವನು ಹಾಗೆಯೇ ಹಿಡ್ಕೊಂಡಿದ್ದಾನೆ. ದೇವಿ ನಿನ್ನನ್ನು ನೋಡಿ ಎಷ್ಟು ಕಾಲವಾಯಿತು, ನನ್ನನ್ನು ಅಗಲಿ ಹೋಗಿದ್ದೇನೇನು ಅಂದ. ಈ ಕೈ ಬಿಡಿಸ್ಕೋಬೇಕು ಪಾರ್ವತಮ್ಮನವರು, ಹೆಂಗ್ ಬಿಡಿಸ್ಕೊಳ್ಳೋದು ಬಿಡ್ರಿ ಅಂತ ಒದರೋದ, ಚೆನ್ನಾಗಿರಲ್ಲ, ಸಾಮಾನ್ಯರಂತಾಗೋಗುತ್ತೆ, ಇಲ್ಲ ಸುಮ್ಮನೆ ಇದ್ರೆ ಯಾರಾದ್ರೂ ನೋಡಿದ್ರೆ ಏನಂತಾರೆ, ಯಾಕೆ ಕೈ ಬಿಡಿಸ್ಕೊಳ್ಳೋದು ಅಂತ. ಆ ಕೈ ಹಿಡ್ಕೊಂಡಿದ್ದು ಶಿವ, ನಿನ್ನನ್ನು ನೋಡಿ ಬಹು ದಿವಸವಾಯಿತು, ನೀನು ನನ್ನ ನಗಲಿ ಬಹುಕಾಲವಾಯಿತು ಅಂದಾಗ ಪಾರ್ವತಿ ದೇವಿ ಹೇಳಿದ್ಲು, ಪರವಾಗಿಲ್ಲ ಕಣ್ರಿ, ನಾನು ಹೋದ್ಮೇಲೆ ಬಹಳ ವಿದ್ಯೆ ಕಲ್ತಿದ್ದೀರ. ಪರಮಾತ್ಮ ನೋಡಿದ, ಬಹಳ ವಿದ್ಯೆ, ಏನ್ ವಿದ್ಯೆ ಕಲ್ತಿದ್ದೇನೆ, ಕಂಡವ್ರ ಹೆಣ್ಮಕ್ಳು ಕೈ ಹಿಡಿಯೋದೆಲ್ಲ ಕಲ್ತ್ಕೊಂಡ್ಬಿಟ್ಟಿದ್ದೀರಾ? ಅಂದ್ರೆ ನಾನೀಗ ನಿನ್ನ ಹೆಂಡತಿಯಲ್ಲ, ಪರ್ವತರಾಜನ ಮಗಳಾಗಿ ಹುಟ್ಟಿದ್ದೇನೆ ಅನ್ನೋ ಅರ್ಥ. ಕೈ ಹಿಡಿದಿದ್ದ ಶಿವ ಬಿಟ್ಬಿಟ್ಟ, ಅಯ್ಯಪ್ಪ ಅದು ನಿಜವೇ, ನಾನೆಂತ ಕೆಲಸ ಮಾಡುತ್ತಿದ್ದೆ ಅಂದಾಗ ಪಾರ್ವತೀ ದೇವಿ ಪಾದಕ್ಕೆ ನಮಸ್ಕಾರ ಮಾಡಿದ್ರು, ಆಶೀರ್ವಾದ ಮಾಡಿದನಂತೆ. ಹಿಂತಿರುಗು ಅರಮನೆಗೆ, ನನ್ನ ಗಣಗಳೆಲ್ಲರೂ ಬರ್ತಾರೆ, ಹೋಗು. ಪ್ರಮದಾದಿ ಗಣಸಿದ್ಧ ಸಾಧ್ಯರೆಲ್ಲರೂ ಸಿದ್ಧರಾದರು, ನಾರದಾದಿ ಮಹರ್ಷಿಗಳು ಬಂದರು, ಪರ್ವತರಾಜ ನಿನ್ನ ಯೋಗವೇ ಯೋಗ, ನಿನ್ನ ಮಗಳಾದ ಪಾರ್ವತಿಯನ್ನು ಪ್ರವೇಶನ ಕೊಟ್ಟು ವಿವಾಹ ಮಾಡು, ದೇವತೆಗಳು ಬಂದಿದ್ದೇವೆ. ಅದನ್ನು ಕೂಡಲೇ ಪರ್ವತರಾಜ ಸ್ವಲ್ಪ ಮ್ಯಾಲಕ್ಕೆ ಹೋದ, ಮದುವೆಗೆಲ್ಲ ತೀರ್ಮಾನ ಮಾಡಿ, ನೆಂಟ್ರು ಎಷ್ಟು ಜನ ಬರ್ತೀರಾ? ನೆಂಟರು 33 ಕೋಟಿ ಜನ. 33 ಕೋಟಿ ಅಂದ್ರೆ ಆ ಪರ್ವತರಾಜ ಅಂದ, ಅಷ್ಟೇನಾ ಅಂದ. ನಾರದ ನೋಡಿದ್ರು, ನಾರಾಯಣ ನಾರಾಯಣ ನಾರಾಯಣ, ಇವನಿಗೇನ್ ಗರ್ವ ಬಂದ್ಬಿಟ್ಟಿದೀಯಪ್ಪ, ನೆಟ್ಟಿಗೆ ಬಂದನಂತೆ. ಕೈಲಾಸವಾಸ ಏನಪ್ಪ, ಆ ಪರ್ವತರಾಜನ ಸ್ವಲ್ಪ ಮ್ಯಾಲಕ್ಕೆ ಹೋಗ್ಬಿಟ್ಟಿದೆ ತಾನೆ, ನಾವು ಎಷ್ಟು ಜನ ಬರ್ತೀರಾ ಅಂದ. 33 ಕೋಟಿ ಜನ ಅಂದ್ರೆ ಅಷ್ಟೇನಾ ಅಂತಾನೆ. ಅಂದ್ರೆ ಇನ್ನೆಷ್ಟು ಜನ ಬಂದ್ರು ಚಿಂತೆ ಇಲ್ಲ ಅನ್ನೋ ಅಹಂಕಾರ. ಪರಮಾತ್ಮ ಅಂದ, ಅಷ್ಟೇ ತಾನೆ, ಏನ್ ಭಯವಿಲ್ಲ ಅಂತ ತನ್ನ ಕೈ ಹೀಗಂದ್ರಂತೆ. ಅಲ್ಲೊಬ್ಬ ಕುಳ್ಳುಗೊಬ್ಬ ಸೃಷ್ಟಿಯಾದ, ದೊಡ್ಡ ದೊಡ್ಡೆ ಗುಂಡೋಧರ ಅಂತ. ಗುಂಡೋಧರ ಹೋಗಪ್ಪ, ಸ್ವಲ್ಪ ಅವನಿಗೆ ವಿವೇಕ ಹೇಳ್ಬಿಟ್ಟು ಬಾರೋ. ಮದುವೆ ದಿನ ಗುಂಡೋದರ ಬಂದ, ದಡ ದಡ ದಂಡೆ, ಯಾರು ಯಾವ ಪರ್ವತರಾಜ ಅನ್ನೋರು, ಯಾರು ಯಾರು ಅವರು? ಪರ್ವತರಾಜ ನೋಡಿದ, ಯಾರಪ್ಪ ಯಾರಪ್ಪ ನೀನು? ನಾನು ಮದುವೆ ಗಂಡನ ಕಡೆ ಸ್ವಾಮಿ, ಅವ್ರ ಮ್ಯಾಲ್ ವಿಚಾರ ನೋಡ್ಕೊಳ್ಳೋನು ನಾನೇ. ಏನ್ ಸಮಾಚಾರ? ಮದುವೆ ಗಂಡ ಕಡೆ ನೆಂಟರೆಲ್ಲ ಬರ್ತಾ ಇದ್ದಾರೆ, ಅವರಿಗೆಲ್ಲ ಉಳ್ಕೊಳ್ಳಕ್ ಸ್ಥಳ ಊಟ ತಿಂಡಿ ಹೇಗಿದೆ ನೋಡಕ್ ಬಂದಿದ್ದೀನಿ. ಪರ್ವತರಾಜ ಅಂದ, ಉಳ್ಕೊಳಕ್ ಮಳೆಯ ಬೆಟ್ಟಗಳೆಲ್ಲ ಇವೆ, ತಿಂಡಿ ತಯಾರಾಗ್ತಾ ಇದೆ, ಎಷ್ಟು ಜನ

ಹೌದಾ ಸ್ವಾಮಿ? ಅಡಿಗೆ ಹೆಂಗ್ ಮಾಡಿದಾರೋ ಅಲ್ಲಿ ಸ್ವಲ್ಪ ನೋಡ್ಬೇಕಲ್ಲ ನಾನು. ನೀನೀಗ್ಲೇ ಊಟ ಮಾಡ್ತೀಯಾ? ಏ ಯಾರಲ್ಲ ಕರ್ಕೊಂಡೋಗಿ ಊಟ ಹಾಕ್ರಯ್ಯ. ಛತ್ರಕ್ಕೆ ಬಂದ ಕೂತ್ಕೊಳ್ಳಿ, ಒಂದ್ ಎಲೆ ಹಾಕ್ರಯ್ಯ. ಇವನಂದ ಸ್ವಾಮಿ, ಒಂದು ವಿಚಾರ. ಏನು? ನಾ ಚಿಕ್ಕಂದಲ್ಲಿ ಹೊಟ್ಟೆ ನೋವು ಬರ್ತಿತ್ತಂತೆ, ನಮ್ಮಮ್ಮ ಅರಕೆ ಮಾಡ್ಕೊಂಡಿದ್ದಾಳೆ, ನನ್ನ ಮಗನಿಗೆ ಎಲೆಯಲ್ಲಾಗಲಿ ತಟ್ಟೆಯಲ್ಲಾಗಲಿ ಊಟ ಹಾಕಲ್ಲ ಅಂತ. ಕಲ್ಲು ಚೆನ್ನಾಗಿದೆ, ಒಂದಿಷ್ಟು ತೊಳೆದ ಬಿಡಿ, ಇಲ್ಲೇ ಕೂತ್ಕೊಂಡ್ಬಿಡ್ತೀನಿ. ಕಲ್ಲು ತೊಳೆದರು, ಕೂರಿಸಿದ್ರು, ಅನ್ನ ಬರ್ಲಿ ಅನ್ನ ಬರ್ಲಿ ಅನ್ನ ಬರ್ಲಿ ಅನ್ನ ಬರ್ಲಿ ಅನ್ನ ಬರ್ಲಿ ಅನ್ನದವನು ಗುಡ ಎತ್ಕೊಂಬಂದ. ಎಲೆ ಇಲ್ಲ, ಸಾರು ಇಲ್ಲ, ಪಲ್ಯ ಇಲ್ಲ, ಎಲ್ಲ ಇಡ್ಲಿ. ಏ ಹುಡುಗ ಅಲ್ಲಿ, ಏ ಹುಡುಗ ಅಲ್ಲಿ, ಇವನು ಚರ್ಮ ಇಟ್ಕೊಂಡಿದ್ದನಲ್ಲ ಕೃಷ್ಣಾಂಜನ ಚರ್ಮ, ಸುರುಳಿ ಸುತ್ತಿ ಬೆನ್ನನ ಮೇಲೆ ಫೈಡ್. ಅವನಿಗೆ ಸಿಟ್ಟು ಬಂದ, ಕುಕ್ಕೇನೆ ಕುಕ್ಬಿಟ್ಟ. ಸಿಟ್ಕೊಂಡ ಹಾಳಾಗೋಗು. ಸಾರು ಬರ್ಲಿ, ಸಾರು ಬರ್ಲಿ, ಸಾರು ಬರ್ಲಿ. ಆ ಸಾರು ಬರೋದ್ರೊಳಗ ಅನ್ನದ ಗೂಡೇನೆ ಬಾಯಿಗೆ ಹಾಕೊಂಡ್ಬಿಟ್ಟ. ಆ ಪೊಡ್ಸೋರ್ ನೋಡಿದ್ಲು, ಅದೆಷ್ಟು ತಿಂತಾನೋ ತಿನ್ಲಿ, ತಗೊಂಬಂಡ್ರ ನೋಡೋಣ. ಸುಮಾರು 120 ಜನ ಸಾಲಾಗಿ ತರ್ತಾ ಇದ್ದಾರೆ. 33 ಕೋಟಿ ದೇವತೆಗಳ ಅನ್ನವನ್ನು ತಿಂದು ಬಿಟ್ಟ. ಅನ್ನ ಬರ್ಲಿ ಅನ್ನ ಬರ್ಲಿ ಅನ್ನ ಬರ್ಲಿ ಅನ್ನ ಬರ್ಲಿ, ಏನ್ ಬೇಗ ಬೇಗ ತಗೊಂಬರ್ರಯ್ಯ. ಅಡಿಗೆ ಮಾಡೋ ಮೇಸ್ತ್ರಿ ನೋಡಿದ, ಸ್ವಲ್ಪ ತಾಳಪ್ಪ ಅಯ್ಯ, ಇನ್ನೂ ಅನ್ನ ಬೇಕಾ? ಸ್ವಲ್ಪ ತಾಳು, ನೀರು ಒಲೆ ಮೇಲೆ ಕುದೀತಾ ಇದೆ, ಅಕ್ಕಿ ತೊಳಿತಾ ಇದ್ದೀವಿ, ಇನ್ನೇನ್ ಹಾಕಿ ಅನ್ನ ಬಸ್ ತಿಳಿಸಿ ತಗೊಂಬರ್ತೀವಿ, ಸ್ವಲ್ಪ ತಾಳು. ಇವನಂದ, ಅಕ್ಕಿ ತೊಳೆದು ನೀವು ಅದನ್ನ ಅನ್ನ ಮಾಡಿ ಬಡಿಸೋಕ್ ಬಹಳ ಹೊತ್ತಾಗುತ್ತೆ, ಆ ತೊಳೆದಕ್ಕಿ ತಂದು ನನಗೆ ಹಾಕ್ಬಿಡಿ. ಅಂದ ಆ ಮೇಸ್ತ್ರಿ. ಅಂದ ಏನ್ರಯ್ಯ, ಹೋಗೋಣ ಎಲ್ಲ, ನಾವು ಅಡಿಗೆ ಮಾಡೋದ್ರಿಂದ ಹೊರಟಾಗ್ಬಿಡೋಣ ನಡಿ ಸ್ವಾಮಿ. ಯಾಕಯ್ಯ? ಅಲ್ರಿ, ತೊಳೆದಕ್ಕಿನ ಬಾಯಿಗೆ ಹಾಕುವಂತವನು ಅಕ್ಕಿ ತೊಳೆದವರು ಬಾಯಿಗೆ ಹಾಕು ಅಂದ್ರೆ ಏನ್ ಮಾಡ್ತೀರ? ಬ್ಯಾಡ. ಆ ವೇಳೆಗೆ ಪರ್ವತರಾಜ ಬಂದ, ಏನ್ ಸಮಾಚಾರ ಸ್ವಾಮಿ? 33 ಕೋಟಿ ಜನ ತಿಂದಾಕ್ಬಿಟ್ಟ ಸ್ವಾಮಿ, ತಿರ್ಗಾ ಅನ್ನ ಬೇಕು ಅನ್ನ ಬೇಕು ಅಂತಾನೆ ಸ್ವಾಮಿ. ಇವನ್ ಮನುಷ್ಯನಲ್ಲ, ಇಷ್ಟೇ ಇದ್ದಾನಲ್ಲ, ಅಯ್ಯೋಯ್ಯಪ್ಪ ಇಷ್ಟಿದ್ದೇ ಇಷ್ಟು ಮಾಡೋನೆ. ಎದ್ದ ಗುಂಡೋದ್ರ ಏನ್ ಪರ್ವತರಾಜ, 33 ಕೋಟಿ ಬರ್ತಾನೆ ಅಂದ್ರೆ ಇಷ್ಟೇನಾ ಅಂದೆ ನೀನು? ಆ ಬರ್ತಾ ಇದ್ದಾರಲ್ಲ ಅವ್ರ ಕೊನೆ ಅವನ್ ನಾನು, ಇನ್ನು ಬರ್ತಾ ಇರೋರು ಇನ್ನೂ ದೊಡ್ಡ ದೊಡ್ಡ ವಿದ್ವಾಂಸರು, ಏನ್ ಹೇಳ್ತೀಯ ಅಂದಾಗ ಆ ಪರ್ವತರಾಜ ಆಳೋಕ್ ಶುರು ಮಾಡ್ಬಿಟ್ಟು, ಅಪ್ಪ ಇದೇನಯ್ಯ ಇದು, ಯಾಕೆ ಹೀಗಾಯಿತು ಅನ್ನುವಾಗ ಮನಸ್ಸಲ್ಲಂತದೆ, ತಪ್ಪಾಯಿತಪ್ಪ, ಶಿವಶರಣನಾದ ಶಿವಭಕ್ತನಾದ ನಿನ್ನನ್ನು ಪರೀಕ್ಷೆ ಮಾಡಿದ್ದು ತಪ್ಪಾಯಿತು, ಎಲ್ಲರಿಗೂ ಅನ್ನವರ ದಾತನಾಗಿರುವ ಶಿವನಲ್ಲದೆ ನಮ್ಮನ್ನು ಕಾಪಾಡುವರು ಯಾರು ಎಂದಾಗ ಕೈ ಹೀಗಂದರೆ, ಆ ಎಷ್ಟು ಸವದು ಹೋಗಿತ್ತೋ ಅದಕ್ಕೆ 10ರಷ್ಟು ಸಿದ್ಧವಾಯಿತು. ಗುಂಡೋದರ ಹೇಳುತ್ತಾನೆ, ಸಕಲ ವಲ್ಲಭನಾದ ಶಿವನನ್ನ ನೀನು ಲೆಕ್ಕಿಸದೆ ಈ ರೀತಿ ಮಾತನಾಡಿದಕ್ಕೆ ಶಿಕ್ಷೆಯಾಯಿತು, ಪರ್ವತರಾಜನ ಮನೆಯಲ್ಲಿ ವಿವಾಹ ಕೆಲವು ಸಿದ್ಧವಾಗಿದೆಯಂತೆ. ಸಮಸ್ತ ದೇವತೆಗಳೆಲ್ಲರೂ ಬಂದು ಸೇರಿದ್ದಾರೆ, ಶ್ರೀಮನ್ನಾರಾಯಣನೇ ಬ್ರಹ್ಮನೇ ಮೊದಲಾದವರೆಲ್ಲರೂ ಬಂದಿದ್ದಾರೆ. ಜಗಜ್ಜನನಿ ಆಗಿರ್ತಕ್ಕಂತಹ ಪಾರ್ವತೀ ದೇವಿಯನ್ನು ತಲೆ ತಗ್ಗಿಸಿ ಬಂದು ನಿಂತಿದ್ದಾಳಂತೆ. ಪರ್ವತರಾಜ ಪಾದವನ್ನು ತೊಳೆಯುತ್ತ ಹೇಳಿದರಂತೆ, ಕನ್ಯಾ ದಾನವ ಮಾಡಿದ ಪರ್ವತ ರಾಜ, ಕನ್ಯಾ ದಾನವ ಮಾಡಿದ ಪರ್ವತ ರಾಜ ಪಾದವನ್ನು ತೊಳೆದು ಕನ್ಯಾದಾನವನ್ನು ಮಾಡುತ್ತಿದ್ದಾನಂತೆ. ಜಗಜ್ಜನನಿಯಾಗಿರ್ತಕ್ಕಂಥ ಪಾರ್ವತಿ ದೇವಿಯನ್ನ ಸ್ವೀಕಾರ ಮಾಡಿದ ಪರಮಾತ್ಮ ಕೈಲಾಸಕ್ಕೆ ಬಂದ ಮೇಲೆ ಪರ್ವತರಾಜ ಕುವರಿಯಾದ ಪಾರ್ವತಿ ಸಹಿತನಾಗಿ ಪರಮೇಶ್ವರನ ಕೈಲಾಸಕ್ಕೆ ಬಂದಾಗ ಆತನನ್ನು ಕೊಂಡಾಡಿದರಂತೆ ಬಹುವಿಧದಲ್ಲಿ. ಜಗತ್ ರಕ್ಷಕನಾದ ಶಿವನು ಪಾರ್ವತಿ ಸಹಿತನಾಗಿ ವಿವಾಹವಾಗಿ ಕೈಲಾಸದಲ್ಲಿ ಇರುವ ಕಾಲದಲ್ಲಿ ಅವತರಿಸಿದರಂತೆ ಮಹಾನುಭಾವನಾಗಿರುವ ಸುಬ್ರಹ್ಮಣ್ಯ ಸ್ವಾಮಿ ಷಣ್ಮುಖರು, ಅವತರಿಸಿದ ಸುಬ್ರಹ್ಮಣ್ಯ ಸ್ವಾಮಿಯು ಎದುರಾಗಿ ಬರುವ ರಾಕ್ಷಸನಾಗಿರ್ತಕ್ಕಂಥ ಆ ತಾರಕ ಎಂಬತಕ್ಕಂಥ ರಾಕ್ಷಸನನ್ನು ಸಂಹಾರ ಮಾಡಿದ್ದಾನೆ. ಜಗದೊಡೆಯನಾದ ವಿನಾಯಕ ಸ್ವಾಮಿ ಅವತರಿಸಿದ್ದಾನೆ, ಪ್ರಸನ್ನ ವಿನಾಯಕ ಅವತರಿಸಿದ್ದಾನೆ. ಗಿರಿಜಾವಲ್ಲಭನಾದ ಪರಮೇಶ್ವರನು ತನ್ನ ಕೈಲಾಸದಲ್ಲಿ ತನ್ನ ಭಕ್ತರಿಂದೊಡಗೂಡಿ ಸಂತೋಷ ಭರಿತರಾಗಿದ್ದಾನೆ. ಈ ಗಿರಿಜಾ ಕಲ್ಯಾಣದ ಕಥಾಭಾಗವನ್ನು ಕೇಳುತ್ತಿರುವ ತಮಗೆಲ್ಲರಿಗೂ ಸಕಲ ವಿಧವಾದ ಸುಖ ಸಂಪದಗಳನ್ನು ಪರಮಾತ್ಮ ಕರುಣಿಸಲಿ ಎಂದು ಗಿರಿಜಾ ಕಲ್ಯಾಣದ ಕಥಾಭಾಗವನ್ನು ಸಮಾಪ್ತಿ ಮಾಡಿ ಮಂಗಳವನ್ನು ಪಾಡೋಣ. ಮಂಗಳವಾರ

0: ಅನಿತರಿಗೆ. ಇದುವರೆಗೂ ಸಂಗೀತ ಕಾರ್ಯಕ್ರಮದಲ್ಲಿ ಗಿರಿಜಾ ಕಲ್ಯಾಣ ಹರಿಕತೆ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ. ನಮ್ಮ ನಿಲಯದಿಂದ ಇನ್ನು ಮುಂದೆ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಪ್ರಧಾನ ಮಂತ್ರಿ ಕಿರು ಆಹಾರ ಸಂಸ್ಕರಣ ಉದ್ದಿಮೆಗಳ ಕ್ರಮಬದ್ಧಗೊಳಿಸುವಿಕೆ ಯೋಜನೆ ಸೇವಾ ಸೌಲಭ್ಯಗಳ ಕುರಿತು ಕೃಷಿ ಸಲಹೆಗಾರರು ಹಾಗೂ ತರಬೇತುದಾರರಾದ ಶ್ರೀಮತಿ ಕುಮುದ ಎಚ್ಪಿ ರವರು ನಡೆಸಿಕೊಡುವ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
1: ಸಾಮಾಜಿಕ ಸವಲತ್ತು.
2: ಸರ್ಕಾರಿ ಇಲಾಖೆಯಲ್ಲಿರುವ ಸೇವಾ ಸೌಲಭ್ಯಗಳು ಹಾಗೂ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮ
1: ಪ್ರತಿ ಮಂಗಳವಾರ ಬೆಳಿಗ್ಗೆ 10:20 ಹಾಗೂ ಮರುಪ್ರಸಾರ ಗುರುವಾರ ಸಂಜೆ 6:50.
2: ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.
3: ಇವತ್ತು ಈ ದಿನ PMFME ಅಂತ ಕೃಷಿಯಲ್ಲಿ ಆಹಾರ ಸಂಸ್ಕರಣೆ ಮೇಲೆ ಯಾವ್ದೋ ಒಂದು ಸಾಲ ಸಿಗ್ತಾ ಇದೆ, ಸಬ್ಸಿಡಿ ಸಿಗುತ್ತೆ ಅಂತ ಹೇಳಿ ಕೇಳಿದಾರೆ. ಮೊದಲಿಗೆ ನಾನು ಶುರು ಮಾಡ್ತಾ ಹೋಗ್ಬೇಕಂದ್ರೆ ಈ ಸ್ಕೀಮ್ ಎಲ್ಲಿಂದ ಶುರುವಾಯ್ತು, ಹೇಗ್ ಬಂತು ಅಂತ ಹೇಳಿ ಹೇಳ್ಬೇಕಾಗತ್ತೆ. ಸೊ ಈ ಸ್ಕೀಮ್ ಬಂದು ಸೆಂಟ್ರಲಿ ಸ್ಪಾನ್ಸರ್ಡ್ ಅಂದ್ರೆ ಕೇಂದ್ರ ಸರ್ಕಾರದ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಅಂತ ಆಗಿರುತ್ತೆ. ಇದರಲ್ಲಿ ನಮ್ಗೆ ಆಲ್ಮೋಸ್ಟ್ 60% ಅಷ್ಟು ನಾವೇನ್ ಸಬ್ಸಿಡಿ ತಗೊಂತೀವಿ ಅದು ಗವರ್ಮೆಂಟ್ ಸೆಂಟ್ರಲ್ ಗವರ್ಮೆಂಟ್ ಇಂದ, ಮತ್ತೆ 40% ಅಷ್ಟು ಸ್ಟೇಟ್ ಗವರ್ಮೆಂಟ್ ಇಂದ ಬರುತ್ತೆ. ಸೊ ಇದು 21-25 ತನಕ ಪಂಚವಾರ್ಷಿಕ ಯೋಜನೆಯಲ್ಲಿ ಬಂದಿತ್ತು. ಅದನ್ನ ತುಂಬಾ ಜನ ಒಳ್ಳೆ ರೀತಿಯಲ್ಲಿ ಯೂಸ್ ಮಾಡ್ಕೊತಾ ಇದಾರೆ ಅಂತ ಹೇಳಿ ಅದನ್ನ ಇನ್ನೂ ಒಂದು ವರ್ಷ ಎಕ್ಸ್ಟೆಂಡ್ ಮಾಡೋಣ ಅಂತ ಹೇಳಿ 20-25 ಹಾಗೂ 26ನೇ ಸಾಲಿ ಕೂಡ ಮುಂದುವರಿಸ್ಕೊಂಡು ಬಂದಿದ್ದಾರೆ. ಅದು ಅಲ್ಲದೆ ಕರ್ನಾಟಕದಲ್ಲಿ ಈ ಒಂದು ಸಾಲಿಗೆನೆ 5,000 ಒಟ್ಟು ಉದ್ಯಮಗಳನ್ನ ಸೃಷ್ಟಿಸಬೇಕು ಅಂತ ಹೇಳಿ ನಮ್ಮ ಕರ್ನಾಟಕ ಸರ್ಕಾರದವರು ಹೆಚ್ಚಿನ ಒತ್ತನ್ನ ನೀಡಿ ಈ ವರ್ಷ ತುಂಬಾನೇ ಸಪೋರ್ಟ್ ಮಾಡಿ, ತುಂಬಾ ಏನಾಗುತ್ತೆ ಅಷ್ಟು ಅವೇರ್ನೆಸ್ ಗಳನ್ನೆಲ್ಲ ಕ್ರಿಯೇಟ್ ಮಾಡಿ ಹೆಚ್ಚಿನ ರೀತಿಯಲ್ಲಿ ಹಳ್ಳಿ ಮಟ್ಟಕ್ಕೂ ಹೋಬಳಿ ಮಟ್ಟಕ್ಕೂ ಒಂದು ಮಾಹಿತಿನ ನೀಡುವಂತ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಯೋಜನೆಯ ಒಂದು ಚಿಕ್ಕ ಪರಿಚಯ, ಇದು ಯಾವ್ದಕ್ಕೆ ಮಾಡಬಹುದು, ಇಲ್ಲಿ ಹೇಳ್ತಿರೋ ತರ ಕಿರು ಆಹಾರ ಸಂಸ್ಕರಣಾ ಉದ್ಯಮಗಳು ಅಂತ ಹೇಳ್ತೀವಿ. ಸೊ ಇದರಲ್ಲಿ ನಾವು ಹೇಳ್ಬೇಕಾಗಿರುವಂತದ್ದು ಆಹಾರ ಸಂಸ್ಕರಣೆ ಮಾಡುವಂತ ಉದ್ಯಮಗಳು ಅಂದ್ರೆ ಚಿಕ್ಕ ಪುಟ್ಟ ಫುಡ್ ಪ್ರೊಸೆಸಿಂಗ್ ಮಾಡುವಂತದ್ದು, ಮಿಲ್ ಗಳಾಗಿರ್ಬೋದು, ಚಕ್ಲಿ ಕೋಡ್ಬಳೆ ನಿಪ್ಪಟ್ ಮಾಡುವಂತಾಗಿರ್ಬೋದು. ಈಗ ಮಿಲ್ಲೆಟ್ ಗಳು ತುಂಬಾ ಫೇಮಸ್ ಆಗ್ತಿದೆ, ಮಿಲ್ಲೆಟ್ ಅಲ್ಲಿ ಹೆಲ್ತ್ ಮಿಕ್ಸ್ ಮಾಡುವಂತದ್ದು, ಮಿಲ್ಲೆಟ್ ಅಲ್ಲಿ ಬೇಕರಿ ಪ್ರಾಡಕ್ಟ್ಸ್ ಮಾಡುವಂತದ್ದು, ಎಣ್ಣೆಗಾಣ ಮಾಡುವಂತದ್ದು, ಈ ತರ ಏನೇ ಒಂದು ನಾವು ಮಾಡುವಂತ ಉದ್ಯಮದ ಕೊನೆಯ ಒಂದು ಪದಾರ್ಥ ಉತ್ಪನ್ನ ಅಂತ ಏನ್ ಹೇಳ್ತೀವಿ, ಆ ಉತ್ಪನ್ನ ತಿನ್ನೋದಕ್ಕೆ ಅಥವಾ ತಿನ್ನೋದಕ್ಕೆ ಉಪಯೋಗ ಆಗುವಂತ ಒಂದು ಉತ್ಪನ್ನ ಆಗಿರ್ಬೇಕು. ಅಂತ ಒಂದು ಆಕ್ಟಿವಿಟಿನ, ಅಂತ ಒಂದು ಉದ್ಯಮನ ನಾವು ಈ ಪರ್ಟಿಕ್ಯುಲರ್ ಆಹಾರ ಸಂಸ್ಕರಣಾ ಉದ್ಯಮಗಳ ಅಡಿಯಲ್ಲಿ ತಗೋಬೇಕಾಗತ್ತೆ. ಸೊ ಇದ್ರಲ್ಲಿ ಕಿರು ಆಹಾರ ಸಂಸ್ಕರಣ ಅಂದ್ರೆ ಏನು ಅಂತ ಹೇಳ್ತಾರೆ. ಕೆಲವರೆಲ್ಲ ಏನ್ ಮಾಡ್ತಾರೆ, ನನಗೆ ಜಾಸ್ತಿ ದುಡ್ಡಿಲ್ಲ, ನನ್ನ ಹತ್ರ ಬರೀ 5 ಲಕ್ಷ ಇದೆ ಇಲ್ಲ 2 ಲಕ್ಷ ಇದೆ, ನಾನು ಅದ್ರಲ್ಲೇ ಶುರು ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ, ಮನೆ ಮಟ್ಟಕ್ಕೆ ಸ್ವಲ್ಪ ಮೆಷಿನ್ಗಳನ್ನ ಹಾಕೊಂಡು ಮಾಡ್ಕೊಂತೀನಿ ಅಂತ ಹೇಳೋರು ಇದ್ದಾರೆ. ಸೊ ಅಂತ ಒಂದು ಕಿರು ಸಂಸ್ಕರಣಾ ಘಟಕಗಳ ಕಿರು ಉದ್ಯಮಗಳನ್ನ ಯಾರು ಸೃಷ್ಟಿ ಮಾಡಕ್ಕೆ ಅಥವಾ ಮಹತ್ವಾಕಾಂಕ್ಷೆಗಳನ್ನ ಇಟ್ಕೊಂಡು ಮುಂದೆ ಬರ್ತಾರೆ ಅಂತವ್ರಿಗೆ ಸಪೋರ್ಟ್ ಮಾಡೋದಕ್ಕೆ ಈ ಒಂದು ಸರ್ಕಾರದ ಯೋಜನೆ ಇವಾಗ ನಮ್ಮೆಲ್ಲರಿಗೆ ಲಭ್ಯ ಆಗಿದೆ. ಸೊ ಇದ್ರಲ್ಲಿ ನಮ್ಗೆ ಇಲ್ಲಿ ತನಕ ಒಟ್ಟು ಆಲ್ಮೋಸ್ಟ್ 1.27 ಲಕ್ಷದಷ್ಟು ಹೆಚ್ಚು ಘಟಕಗಳು ನಮ್ಗೆ ಆಹಾರ ಸಂಸ್ಕರಣಾ ಘಟಕಗಳು ಕಾರ್ಯನಿರ್ವಹಿಸ್ತಾ ಇದಾವೆ ಕರ್ನಾಟಕದಲ್ಲಿ. ಅದ್ರಲ್ಲಿ 80% ಆಗಿರುವಂತದ್ದು ಸಣ್ಣ ಪ್ರಮಾಣದ ಕುಟುಂಬಗಳಿಂದ ಬಂದಿರುವಂತದ್ದು, ಮತ್ತೆ ಸಾಂಪ್ರದಾಯಿಕ ವಿಧಾನದಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತ ಒಂದು ಘಟಕಗಳಾಗಿರ್ತವೆ. ಅದು ಏನಕ್ಕೆ ಹೇಳ್ತಿದೀವಿ ಅಂತಂದ್ರೆ, ಈ ಎಲ್ಲಾ ಘಟಕಗಳಿಗೂ ಯಾವುದೇ ಒಂದು ಡಾಕ್ಯುಮೆಂಟೇಶನ್ ಅಂತ ಇರಲ್ಲ. ಡಾಕ್ಯುಮೆಂಟೇಶನ್ ಅಂತಂದ್ರೆ ಏನು, ಈಗ ನಾನು ಮನೆಯಿಂದ ಉಪ್ಪಿನಕಾಯಿ ಮಾಡ್ಬಿಟ್ಟು ಒಂದು 10-15 ಜನಕ್ಕೆ ಮಾರ್ತಾ ಇರ್ತೀನಿ, ನನಗೆ ಚಿಕ್ಕ ಪುಟ್ಟದಕ್ಕೆ ಆದಾಯ ಆಗ್ತಾ ಇರತ್ತೆ. ಸೊ ಆತರ ಆದಾಯ ಆಗ್ತಿರೋ ಟೈಮಲ್ಲಿ ನಾನು ನನ್ನ ಆದಾಯನ ಹೆಚ್ಚಿಸ್ಕೊಳಕ್ಕೆ ಇನ್ನೊಂದಷ್ಟು ಜಾಸ್ತಿ ಉತ್ಪನ್ನ ಮಾಡಿ ಮಾರಾಟ ಮಾಡಕ್ ನೋಡ್ತೀನಿ ಹೊರತು, ನಾನು ಆ ಡಾಕ್ಯುಮೆಂಟ್ ಏನ್ ಮಾಡ್ಬೇಕು, ಲೀಗಲ್ ಆಗಿ ನನ್ನ ಒಂದು ಆ ಉದ್ಯಮನ ಲೀಗಲ್ ಮಾಡ್ಕೊಳ್ಳುವಂಥದ್ದು, ಸೊ ನಿಯಮಬದ್ಧ ಮಾಡ್ಕೊಳ್ಳುವಂಥದ್ದನ್ನ ನಾನು ಯೋಚನೆ ಮಾಡಕ್ ಹೋಗಲ್ಲ. ಬರೀ ನನ್ನ ಉತ್ಪಾದನೆನ ಹೆಚ್ಚು ಮಾಡ್ಕೊಂಡು ನನ್ನ ಉದ್ಯಮನ ದೊಡ್ಡದ್ ಮಾಡ್ಕೋಬೇಕು ಅಂತ ಯೋಚನೆ ಮಾಡ್ತಿರ್ತೀನಿ. ಅಂತ ಟೈಮಲ್ಲಿ ಅಂತವ್ರಿಗೆ ಈ ಡಾಕ್ಯುಮೆಂಟೇಶನ್ ನಿಯಮಬದ್ಧತೆನ ಏನ್ ಹೇಗೆ ತರಿಸ್ಬೇಕು ಅನ್ನೋದಿರುತ್ತೆ, ಅದನ್ನ ಈ PMFME ಸ್ಕೀಮ್ಗಳಲ್ಲಿ ಮಾಡ್ತಾ ಇರ್ತೀವಿ. ಸೊ ಇದ್ರಲ್ಲಿ ನಮಗೆ ಇನ್ನೂ ಏನೇನಾಗತ್ತೆ ಅಂತಂದ್ರೆ, ಕೆಲವು ಸರಿ ಡಾಕ್ಯುಮೆಂಟೇಶನ್ ಕರೆಕ್ಟ್ ಆಗಿಲ್ಲ ಅಂತಂದ್ರೆ ಬ್ಯಾಂಕ್ ಅಲ್ಲಿ ಲೋನ್ ಕೊಡಲ್ಲ. ಆಮೇಲೆ ಬ್ರ್ಯಾಂಡಿಂಗ್ ಪ್ಯಾಕೇಜಿಂಗ್ ಮಾಡಕ್ ಹೋಗ್ತೀವಿ ಅಂತಂದ್ರೆ ಅಲ್ಲೂ ನಮ್ಗೆ ಕಷ್ಟಗಳಾಗತ್ತೆ, ಯಾಕಂದ್ರೆ ನಾವು ಡಾಕ್ಯುಮೆಂಟ್ ಏನು ಮಾಡ್ಕೊಂಡಿರಲ್ಲ. ನಮ್ಮ ಹತ್ರ ನಾವು ಎಲ್ಲಿ ಉತ್ಪಾದನೆ ಮಾಡ್ತಿರ್ತೀವಿ ಅದಕ್ಕೆ ಏನಾದ್ರೂ ಸರ್ಟಿಫಿಕೇಟ್ ಇದೆಯಾ, ಅಥವಾ ನಾವು ಯಾವ ತರ ಹೈಜೀನ್ ಮೇಂಟೈನ್ ಮಾಡ್ತಿದೀವಿ, ಎಷ್ಟು ಶುಭ್ರವಾಗಿದೆ, ಎಷ್ಟು ಕ್ವಾಲಿಟಿ ಇದೆ ನಮ್ಮ ಪ್ರಾಡಕ್ಟ್ಸು, ಇದ್ರ ಬಗ್ಗೆ ನಮ್ಮ ಹತ್ರ ಏನು ಮಾಹಿತಿಗಳಿರಲ್ಲ, ಏನು ಡಾಕ್ಯುಮೆಂಟೇಶನ್ ಇರಲ್ಲ. ಸೊ ಅಂತ ಟೈಮ್ ಅಲ್ಲಿ ನಮ್ಗೆ ಈ ಪರ್ಟಿಕ್ಯುಲರ್ ಸ್ಕೀಮ್ ಅಲ್ಲಿ ನಾವು ರಿಜಿಸ್ಟರ್ ಮಾಡ್ಕೊಂಡ್ರೆ ನಮ್ಗೆ ಈ ಡಾಕ್ಯುಮೆಂಟೇಶನ್ ಎಲ್ಲ ಮಾಡಿಸೋದಕ್ಕೆ ಹೆಲ್ಪ್ ಆಗುತ್ತೆ. ನಾನು ಈಗಾಗಲೇ ಹೇಳಿದಂಗೆ ಒಟ್ಟು ನಿಯಮಬದ್ಧಗೊಳಿಸೋದಂದ್ರೆ ನಮ್ಮ

ಡಾಕ್ಯುಮೆಂಟೇಶನ್, ನಮ್ಮ ವ್ಯಾಪಾರ ಏನಿದೆ ಆ ವ್ಯಾಪಾರನ ಲೀಗಲ್ ಆಗಿ ಮಾಡುವಂತದ್ದು ಏನಿರುತ್ತೆ ಅದು ಒಂದು ಯೋಜನೆಯ ಮುಖ್ಯ ಉದ್ದೇಶ ಆಗಿರುತ್ತೆ. ಮತ್ತೆ ಇನ್ನೊಂದು ಏನು ಅಂತಂದ್ರೆ, ಮೇಡಮ್ ಆಗ್ಲೇ ಇಂಟ್ರೊಡಕ್ಷನ್ ಕೊಡುವಾಗ ಹೇಳ್ತಿದ್ರು, ಎಸ್ ಎಚ್ ಜಿ ಗ್ರೂಪ್ ಗಳಿಗೆ, ಸ್ವಸಹಾಯ ಸಂಘಗಳಿಗೆ ಅಥವಾ ಇನ್ನೊಂದೇ ಯಾವ್ದಾದ್ರು ಸಹಕಾರಿ ಸಂಸ್ಥೆಗಳಿರ್ಬೋದು, ಅಥವಾ ಇವಾಗಂತೂ ತುಂಬಾನೇ ಟ್ರೆಂಡಿಂಗ್ ಅಲ್ಲಿರುವಂತ ರೈತ ಉತ್ಪಾದಕ ಸಂಘಗಳು ಅಂದ್ರೆ ಫಾರ್ಮರ್ಸ್ ಪ್ರೊಡ್ಯೂಸರ್ಸ್ ಆರ್ಗನೈಸೇಷನ್ಸ್ ಅಂತ ಏನು ಹೇಳ್ತೀವಿ, ಇಂಥ ಆರ್ಗನೈಸೇಷನ್ ಗಳಿಗೆ ಆಗ್ಬೋದು ಅಥವಾ ಬೇರೆ ತರ ಸೊಸೈಟೀಸ್ ಆಗಿರ್ಬೋದು, ಎಲ್ಲಾರು ಯಾರು ಫುಡ್ ರಿಲೇಟೆಡ್ ವರ್ಕ್ ಮಾಡ್ತಿರ್ತಾರೆ, ಆಹಾರ ಸಂಬಂಧಿಸಿದಂತೆ ಯಾರೆಲ್ಲ ಕೆಲಸ ನಿರ್ವಹಿಸ್ತಾ ಇರ್ತಾರೆ, ಅಂತವರಿಗೆ ಬೆಂಬಲ ನೀಡೋದಕ್ಕೋಸ್ಕರ ಈ ತರದ್ದು ಯೋಜನೆಗಳಿಂದ ನಮ್ಗೆ ಸಹಾಯ ಸಿಗುತ್ತೆ. ಸೊ ಇದ್ರಲ್ಲಿ ಏನೇನ್ ಸಹಾಯ ಸಿಗುತ್ತೆ ಅನ್ನೋದಾದ್ರೆ, ಸಾಲ ಸೌಲಭ್ಯ ಸಿಗುತ್ತೆ, ಸಬ್ಸಿಡಿ ಸಿಗುತ್ತೆ, ಜೊತೆಗೆ ವೃತ್ತಿಪರ ತರಬೇತಿಗಳು ಮತ್ತೆ ಮಾರುಕಟ್ಟೆಗೆ ಸಂಪರ್ಕ ಸಹಾಯಗಳು ಸಿಗುತ್ತೆ. ಸೊ ಅದ್ರ ಬಿಟ್ಟು ನೆಕ್ಸ್ಟ್ ಇನ್ನೇನ್ ಸಿಗುತ್ತೆ ಅಂದ್ರೆ, ಮೌಲ್ಯ ಸರಪಣಿ ಅಭಿವೃದ್ಧಿ ಅಂತ ಹೇಳ್ತೀವಿ, ಅಂದ್ರೆ ನಮ್ಗೆ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಅಂದ್ರೆ ನಮ್ಮ ಹತ್ರ ಬರೋ ರಾ ಮೆಟೀರಿಯಲ್ ಹಿಡಿದು ನಾವು ಆ ರಾ ಮೆಟೀರಿಯಲ್ ಕಚ್ಚಾ ಪದಾರ್ಥಗಳನ್ನ ಎಲ್ಲಿಂದ ತಗೋಬೇಕು, ಹೇಗ್ ತಗೋಬೇಕು, ಎಲ್ಲಿ ನಮಗೆ ಕಮ್ಮಿ ಅಮೌಂಟ್ಗೆ ಸಿಗುತ್ತೆ, ಅದನ್ನ ನಾವು ಪ್ರಾಸೆಸಿಂಗ್ ಹೆಂಗ್ ಮಾಡ್ಬೇಕು, ಇದನ್ನ ಹೆಂಗೆ ನಾವು ಬೇರೆ ತರ ಒಂದು ವ್ಯಾಲ್ಯೂ ಅಡಿಷನ್ ಮೌಲ್ಯವರ್ಧನೆ ಮಾಡುವಂತದ್ದಾಗ್ಲಿ ಅಥವಾ ನೆಕ್ಸ್ಟ್ ಲೆವೆಲ್ಗೆ ಮಾರುಕಟ್ಟೆಗೆ ತಗೊಂಡು ಹೋಗುವಂತದ್ದು ಏನಿರುತ್ತೆ, ಅದ್ರ ಬಗ್ಗೆ ಎಲ್ಲೆಲ್ಲಿ ಕನೆಕ್ಷನ್ಸ್, ಯಾವ್ಯಾವ ಕಡೆಯಲ್ಲಿ ನಮ್ಗೆ ಯಾವ್ಯಾವ ತರ ಸಹಾಯಗಳು ಸಿಗುತ್ತೆ, ಯಾರನ್ನ ಮೀಟ್ ಮಾಡಿದ್ರೆ ನಮ್ಗೆ ಯಾವ ತರ ಸಪೋರ್ಟ್ ಸಿಗುತ್ತೆ, ಇದ್ರ ಬಗ್ಗೆ ಮಾಹಿತಿಗಳು ನಮ್ಗೆ ಈ ಪರ್ಟಿಕ್ಯುಲರ್ ಸ್ಕೀಮ್ ಇಂದ ಸಿಗುತ್ತೆ. ಸೊ ಈ ಒಂದು ಸ್ಕೀಮಿಗೆ ಅರ್ಹರು ಯಾರಿರ್ತಾರೆ ಅಂತ, ಸೊ ಅರ್ಹರು ಅಂದ್ರೆ ವೈಯಕ್ತಿಕ ಉದ್ಯಮಿ ಅಂದ್ರೆ ನಾನು ಆಸ್ ಅನ್ ಇಂಡಿವಿಜುವಲ್, ನಾನು ಒಬ್ಳೆ ನಂದೊಂದು ಪ್ರೊಪ್ರೈಟರ್ಶಿಪ್ ಫರ್ಮ್ ಇಟ್ಕೊಂಡಿರ್ತೀನಿ, ಸೊ ನನ್ನ ಫರ್ಮ್ ಅಲ್ಲಿ ನಾನು ಎಣ್ಣೆ ಗಾಣ ಮಾಡ್ಕೋಬೇಕು ಅಂತ ಇರ್ತೀನಿ, ಅವಾಗ ನನ್ನ ಹತ್ರ ಡಾಕ್ಯುಮೆಂಟೇಶನ್ ಮಾಡಿಸಿ ನಾನೆಲ್ಲ ಮಾಡ್ತೀನಿ ಅಂತಿದ್ರೆ ನಾನು ಅದಕ್ಕೆ ಅರ್ಹಳಾಗಿರ್ತೀನಿ. ಇಲ್ಲ ನನ್ನ ಹತ್ರ ಒಂದ್ ಸಂಘ ಇದೆ, ನಾನು ಒಂದು ಎಸ್ ಎಚ್ ಜಿ ಸಂಘದ ಮೆಂಬರ್ ಆಗಿರ್ತೀನಿ, ಸೊ ಅಂತ ಟೈಮ್ ಅಲ್ಲಿ ನಮ್ಮ ಎಸ್ ಎಚ್ ಜಿ ಆಸ್ ಎನ್ ಎಸ್ ಎಚ್ ಜಿ ಗ್ರೂಪ್ ಒಂದು ಸ್ವಸಹಾಯ ಸಂಘದ ಗುಂಪು ಆಗಿ ನಾವು ಇದಕ್ಕೆ ಹೋಗ್ಬೋದು, ಇಲ್ಲ ಸ್ವಸಹಾಯ ಸಂಘದ ಒಬ್ಬ ವ್ಯಕ್ತಿಯಾಗೂ ನಾವು ಅದ್ರಲ್ಲಿ ಹೋಗಿ ನಾವು ಬೆನಿಫಿಟ್ ನ ತಗೋಬಹುದು. ಅದು ಬಿಟ್ಟು ರೈತ ಉತ್ಪಾದಕ ಸಂಘ ಸಂಸ್ಥೆಗಳೇನಿರುತ್ತೆ ಅದಿರುತ್ತೆ, ಖಾಸಗಿ ಸಂಸ್ಥೆಗಳು ಅಂದ್ರೆ ಪ್ರೈವೇಟ್ ಲಿಮಿಟೆಡ್, ಆಮೇಲೆ ಪಾರ್ಟ್ನರ್ಶಿಪ್ ರಿಲೇಟೆಡ್ ಇರುವಂತ ಒಂದು ಫರ್ಮ್ಗಳನ್ನ ಯಾರು ರಿಜಿಸ್ಟರ್ ಮಾಡ್ಕೊಂಡಿರ್ತಾರೆ ಆ ರಿಜಿಸ್ಟರ್ಡ್ ಫರ್ಮ್ಗಳಿಗೂ ಕೂಡ ಇದರಲ್ಲಿ ಅವಕಾಶಗಳು ಸಿಗುತ್ತೆ. ಅದು ಬಿಟ್ಟು ಸೊಸೈಟೀಸ್ ಅಂತ ಏನ್ ಹೇಳ್ತೀವಿ ಸಹಕಾರಿ ಸಂಘಗಳು, ಇವುಗಳಿಗೂ ಇದರಲ್ಲಿ ಅವಕಾಶಗಳು ಯಥೇಚ್ಛವಾಗಿ ಸಿಗುತ್ತೆ. ಇದರಲ್ಲಿ ಏನಾಗುತ್ತೆ ಅಂದ್ರೆ 35% ಸಬ್ಸಿಡಿ ಅಂತ ಹೇಳಿ ಸೆಂಟ್ರಲ್ ಗವರ್ಮೆಂಟ್ ಇಂದ ಕೇಂದ್ರ ಸರ್ಕಾರದಿಂದ ಬರುತ್ತೆ. ಕರ್ನಾಟಕ ರಾಜ್ಯದಲ್ಲಿ ಮಾತ್ರ, ಬೇರೆ ಯಾವ ರಾಜ್ಯದಲ್ಲೂ ಇಲ್ಲ ದೇಶದಲ್ಲಿ, ಇದಕ್ಕೆ ಅಡಿಷನಲಿ 15% ಸೇರಿಸಿ ಒಟ್ಟು 50% ಸಬ್ಸಿಡಿನ ನಮ್ಗೆ ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರದಿಂದ ಲಭ್ಯ ಆಗ್ತಾ ಇದೆ. ಸಬ್ಸಿಡಿ ಅಂದ್ರೆ ಹೇಗಿರುತ್ತೆ, ಸಬ್ಸಿಡಿ ಅಂತಂದ್ರೆ ಈಗ ನನ್ನ ಪ್ರಾಜೆಕ್ಟ್ ಕಾಸ್ಟ್ ಬಂದು 10 ಲಕ್ಷ ಇತ್ತು ಅಂದ್ರೆ ನನಗೆ ಮೆಷಿನರೀಸ್ ಎಲ್ಲ ಏನೇನ್ ಬೇಕು, ನನ್ಗೆ ಏನೇನ್ ತಗೋತಾ ಇದ್ದೀನಿ, ಆ ಮೆಷಿನರಿಗಳದೆಲ್ಲ ಒಟ್ಟು ಲೆಕ್ಕ ಎಲ್ಲ ಸೇರಿಸಿ ನನಗೆ 10 ಲಕ್ಷ ಆಗುತ್ತೆ ಅಂದ್ರೆ ನನಗೆ ಆ 10 ಲಕ್ಷದ 50% 35% ಪ್ಲಸ್ 15% ನನಗೆ ಸಬ್ಸಿಡಿ ಸರ್ಕಾರದ ಕಡೆಯಿಂದ ಸಿಗುತ್ತೆ. ಮೊದಲು 35% ಬರುತ್ತೆ, ಆಮೇಲೆ 15% ಬರುತ್ತೆ, ಸೊ ಟೋಟಲ್ 50% ನಮಗೆ ಇಲ್ಲಿ ನಮ್ಮ ಸಾಲದ ಮೇಲೆ ಬಂಡವಾಳದ ಜೊತೆಲಿ ಸಬ್ಸಿಡಿ ಆಗಿ ಸಿಗುತ್ತೆ. ಸೊ ಸಾಲ ಹೇಗ್ ಸಿಗುತ್ತೆ, ಸಾಲ ನಾವು ನಮ್ಮ ವ್ಯವಹಾರಿಕವಾಗಿ ಯಾವ ಬ್ಯಾಂಕ್ಗಳಲ್ಲಿ ನಾವು ನಮ್ಮ ಅಕೌಂಟ್ಗಳು ಇಟ್ಕೊಂಡಿರ್ತೀವಿ ಅಥವಾ ನಮ್ಮ ಹಣಕಾಸಿನ ವ್ಯವಹಾರಗಳನ್ನ ನಡೆಸ್ತಾ ಇರ್ತೀವಿ, ಅಂತ ಒಂದು ಬ್ಯಾಂಕ್ಗಳಲ್ಲಿ ನಮ್ಮ ಹಣಕಾಸಿನ ಒಂದು ಆರ್ಥಿಕತೆ ಸ್ಥಿರತೆಯನ್ನ ನೋಡಿಕೊಂಡು ಅವ್ರು ನಮಗೆ ನನಗೀಗ 10 ಲಕ್ಷದ್ದು ನನ್ನ ಪ್ಲಾನ್ ಇಟ್ಕೊಂಡಿರ್ತೀನಿ, ಆದ್ರೆ ನನಗೆ 5 ವರ್ಷ ಆದ್ಮೇಲೆ ಪುನಃ ಎಕ್ಸ್ಪಾನ್ಷನ್ ಮಾಡಕ್ ಇಷ್ಟ ಇರಲ್ಲ, ನನಗೆ 20 ಲಕ್ಷದ ಈಗಲೇ ಕೊಟ್ಬಿಟ್ರೆ ನನ್ ಮುಂದಿನ 10 ವರ್ಷಕ್ಕೂ ಒಟ್ಟಿಗೆ ಒಂದೇ ಸರಿ ಇನ್ವೆಸ್ಟ್ಮೆಂಟ್ ಮಾಡಿ ನೋಡ್ಕೊಂಡು ಹೋಗ್ಬೋದು ಅಂತ ಹೇಳಿ ನಾನು 20 ಲಕ್ಷಕ್ಕೆ ಪ್ರಾಜೆಕ್ಟ್ ಪ್ಲಾನ್ ಮಾಡಿದ್ರೆ, ನಾನು 20 ಲಕ್ಷದ್ದು ಕೊಟೇಶನ್ ತಗೊಂಡು ಬ್ಯಾಂಕ್ ಹತ್ರ ಹೋದ್ರೆ ಬ್ಯಾಂಕ್ ಅವರು ನನ್ನ ಸ್ಥಿರತೆನ ನೋಡ್ತಾರೆ, ಆರ್ಥಿಕ ಸ್ಥಿರತೆನ ನೋಡ್ತಾರೆ ಅಂದ್ರೆ ಫಿನಾನ್ಷಿಯಲ್ ಹಿಸ್ಟ್ರಿನ ನೋಡ್ತಾರೆ. ಸೊ ಆ ಫಿನಾನ್ಷಿಯಲ್ ಹಿಸ್ಟ್ರಿ ನೋಡಿದಾಗ ಅವರಿಗೆ ಇಲ್ಲ ನನಗೆ 20 ಲಕ್ಷ ಕೊಡೋಷ್ಟು ಅರ್ಹಳು ನಾನು ಇರಲ್ಲ, ನನಗೆ 15 ಲಕ್ಷ ಕೊಡ್ಬೋದು ಅಂತ ಅವ್ರಿಗೆ ಅನ್ಸಿದ್ರೆ, ಸೊ ಅವ್ರು ನನ್ನ ಕರೆದು ಡಿಸ್ಕಷನ್ ಮಾಡಿ ಹೇಳ್ತಾರೆ, ಇಲ್ಲಮ್ಮ ನಿಮಗೆ 15 ಲಕ್ಷ ಕೊಡ್ತೀವಿ ನಾವು, ಇನ್ನು 5 ಲಕ್ಷ ನೀವು ನಿಮ್ ಕೈಯಿಂದ ಹಾಕೊಳ್ಳೋದಕ್ಕೆ ಆದ್ರೆ ನೀವು ಹಾಕೊಳ್ಳಿ, ಇಲ್ಲಾಂದ್ರೆ ನಿಮ್ಮ ಪ್ರಾಜೆಕ್ಟ್ ಅನ್ನ 15 ಲಕ್ಷಕ್ಕೆ ಕಮ್ಮಿ ಮಾಡಿ ವಾಪಸ್ ತಗೊಂಡ್ ಬನ್ನಿ ನಮ್ಮ ಹತ್ರ ಅಂತ. ಸೊ ಅವಾಗ ನಾವು 15 ಲಕ್ಷಕ್ಕೆ ಪ್ರಾಜೆಕ್ಟ್ ಮಾಡಿ ಅವ್ರಿಗೆ ಕೊಡ್ಬೋದು. ಸೊ ಅವಾಗ ನಮ್ಮ ಬಜೆಟ್ ಏನಿರುತ್ತೆ, ನಮ್ಮ ಬಂಡವಾಳ 15 ಲಕ್ಷಕ್ಕೆ ಇರುತ್ತೆ. ಸೊ ನಾವು ಮಾಡುವಂತ ಪ್ರಾಜೆಕ್ಟ್ ನಮಗೆ ಬ್ಯಾಂಕ್ ಇಂದನೂ ಅಪ್ರೂವ್ ಆಗಿ ಆ ಪರ್ಟಿಕ್ಯುಲರ್ 15 ಲಕ್ಷ ಏನ್ ಹೇಳ್ತೀವಿ ಅದ್ರದ್ದು 90% ಬ್ಯಾಂಕ್ ಅವರು ನಮಗೆ ಸಾಲನ ಕೊಡ್ತಾರೆ. ಈಗ 10 ಲಕ್ಷ ನನಗೆ ಸ್ಯಾಂಕ್ಷನ್ ಮಾಡ್ತಾರಂದ್ರೆ 9 ಲಕ್ಷ ಬ್ಯಾಂಕ್ ಇಂದ ಸಾಲ ಸಿಗುತ್ತೆ, ಇನ್ನು 1 ಲಕ್ಷ ನಾವು ಯಾರು ಕಂಪನಿಯವರು ಅಥವಾ ವೈಯಕ್ತಿಕ ಹೋಗಿ ಅಥವಾ ಎಸ್ ಎಚ್ ಜಿ ಗ್ರೂಪ್ ಇಂದ ಅಥವಾ ಎಫ್ ಪಿ ಓ ಗ್ರೂಪ್ ಇಂದ ಯಾರು ಅದನ್ನ ಉದ್ಯಮವನ್ನ ಸೃಷ್ಟಿ ಮಾಡ್ಕೊಳಕ್ಕೆ ಹೊರಟಿರ್ತೀವೋ ಅವರು ಆ 10% ನ ಬಂಡವಾಳನ ಹಾಕ್ಬೇಕಾಗುತ್ತೆ. ಅದ್ರ ಜೊತೆಯಲ್ಲಿ ಇನ್ನೇನೇನ್ ಸಿಗುತ್ತೆ ಅಂತಂದ್ರೆ, ಸಾಮಾನ್ಯ ಮೂಲ ಸೌಕರ್ಯಗಳು ಅಂದ್ರೆ ಲೈಕ್ ಈಗ ನಮ್ಗೆ ವೇರ್ ಹೌಸ್ಗಳಾಗ್ಬೋದು. ಈ ಸಾಮಾನ್ಯ ಮೂಲ ಸೌಕರ್ಯಗಳು ಬಂದು ಜಾಸ್ತಿ ಎಫ್ ಪಿ ಓ ಸಿಗೆ ಅಥವಾ ಸೊಸೈಟೀಸ್ಗೆ ಸಿಗುತ್ತೆ. ಸೊ ಇದರಲ್ಲಿ ವೇರ್ ಹೌಸಸ್ ಆಗ್ಬೋದು, ಕೋಲ್ಡ್ ಸ್ಟೋರೇಜ್ ಆಗ್ಬೋದು, ಟೆಸ್ಟಿಂಗ್ ಲ್ಯಾಬ್ಸ್ ಆಗ್ಬೋದು,

ಅಥವಾ ನೀವು ಊರಿಂದ ಒಂದು ಗ್ರೂಪ್ ಇತ್ತು, ಗ್ರೂಪ್ ಇಂದ ಸೇರಿಸಿ ಎಲ್ಲಾ ಗ್ರೂಪ್ ಅವರು ಎಲ್ಲ ಸೇರಿಸಿ ಅಥವಾ ಒಂದು ಊರವರೆಲ್ಲ ಸೇರಿಸಿ ಒಂದು ಜಾಗದಲ್ಲಿ ನಿಮ್ಮ ಉತ್ಪನ್ನನ ಆಹಾರಗಳನ್ನ ಸಂಸ್ಕರಣೆ ಮಾಡೋದಕ್ಕಾಗ್ಲಿ ಅಥವಾ ಸ್ಟೋರೇಜ್ ಮಾಡೋದಕ್ಕೆ ಸಂಗ್ರಹಣೆ ಮಾಡೋದಕ್ಕಾಗ್ಲಿ ಒಂದು ಘಟಕನ ಸ್ಥಾಪನೆ ಮಾಡ್ತೀರಂದ್ರೆ ಅದಕ್ಕೂ ಇದರಲ್ಲಿ ಸಬ್ಸಿಡಿಯಲ್ಲಿ ಅವಕಾಶ ಇದೆ. ಅದ್ರ ಜೊತೆಯಲ್ಲಿ ಸಂಘ ಸಂಸ್ಥೆಗಳಿಗೆ ಬ್ರ್ಯಾಂಡಿಂಗ್ ಮತ್ತೆ ಮಾರ್ಕೆಟಿಂಗ್ ಮಾಡೋದಕ್ಕೆ, ಪ್ಯಾಕೇಜಿಂಗ್ ವಿನ್ಯಾಸಗಳ ಕುರಿತು ಮತ್ತೆ ಮಾರುಕಟ್ಟೆ ಸಂಪರ್ಕಗಳ ಕುರಿತು ಕೂಡ ಇಲ್ಲಿ ಟ್ರೈನಿಂಗ್ ಗಳ ಮೂಲಕ ಅಥವಾ ಮಾರುಕಟ್ಟೆ ಸಂಪರ್ಕಗಳನ್ನ ನೀಡೋದ್ರ ಮೂಲಕ ಸಹಾಯ ಮಾಡ್ತಾರೆ. ಸೊ ತರಬೇತಿ ಮತ್ತೆ ಸಾಮರ್ಥ್ಯ ವೃದ್ಧಿಗೂ ಅಂದ್ರೆ ಟ್ರೈನಿಂಗ್ಸ್, ನಾವಾಗ್ಲೇ ಹೇಳ್ದಂಗೆ ನಮ್ಗೆ ಯಾವ್ದೊಂದು ಪ್ಯಾಕೇಜಿಂಗ್ ಬಗ್ಗೆ ಅಷ್ಟೊಂದು ಇನ್ಫಾರ್ಮೇಶನ್ ಗೊತ್ತಿರಲ್ಲ, ಅವಾಗ ಪ್ಯಾಕೇಜಿಂಗ್ ಎಕ್ಸ್ಪರ್ಟ್ಸ್ ಇರುವಂತ ಇನ್ಸ್ಟಿಟ್ಯೂಟ್ ಗಳಿರುತ್ತೆ, ಅಲ್ಲಿಂದ ಅವ್ರು ನಮಗೆ ಟ್ರೈನಿಂಗ್ ಕೊಡ್ಸ್ಕೊಡ್ತಾರೆ. ಅವಾಗವಾಗ ಮೈಸೂರಲ್ಲಿ ಸೇಫ್ಟಿ ಆರ್ ಅಲ್ಲಿ ಪ್ರಾಡಕ್ಟ್ ರಿಲೇಟೆಡ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಅಥವಾ ಯಾವ ಪ್ರಾಡಕ್ಟ್ ಯಾವ ರಾ ಮೆಟೀರಿಯಲ್ ಇಂದ ಯಾವ ಪ್ರಾಡಕ್ಟ್ಸ್ ಬರುತ್ತೆ ಇದ್ರ ಬಗ್ಗೆ ಒಂದು ಮಾಹಿತಿಗಳನ್ನ ತರಬೇತಿಗಳ ಮೂಲಕ ಸಾಮರ್ಥ್ಯ ವೃದ್ಧಿಗಳ ಮೂಲಕ ಮಾಡ್ತಾ ಇದ್ದಾರೆ. ಹಾಗೆ ನಮ್ಗೆ ಸ್ವಸಹಾಯ ಸಂಘಗಳಿಗೆ ಶುರುವಿನಲ್ಲಿ ಆಸ್ ಎ ಗ್ರೂಪ್ ನಾವು ಸಂಘದ ಮೂಲಕ ಏನಾದ್ರೂ ಹೊಸದಾಗಿ ವ್ಯಾಪಾರನ ವ್ಯವಹಾರನ ಶುರು ಮಾಡ್ತಿದೀವಿ ಅಂತಂದ್ರೆ ಆ ಗುಂಪಿಗೂ ಕೆಲವೊಂದು ಸುತ್ತು ನಿಧಿ ಅಥವಾ ಬೀಜ ನಿಧಿ ಅಂತ ಹೇಳೋ ತರ ಒಂದು ಮೂಲಕದಲ್ಲಿ ಅವರಿಗೂ ಒಂದಷ್ಟು ಅಮೌಂಟ್ ನ ಒಂದು ಮೊತ್ತನ ಅವರಿಗೆ ಬಂಡವಾಳವಾಗಿ ಸಹಾಯ ನೀಡುವಂತ ಅವಕಾಶಗಳು ಕೂಡ ಈ ಯೋಜನೆಯಲ್ಲಿ ಇದೆ. ಸೊ ಇದು ನಾನು ಆಗ್ಲೇ ಹೇಳ್ದಾಗೆ 10 ಲಕ್ಷ ಅಥವಾ 10 ಕೋಟಿ ತನಕ ಗರಿಷ್ಠ ವೆಚ್ಚ ಅಂತ ಹೇಳ್ತೀವಿ, ಬಟ್ ಅಷ್ಟು ಲೈಕ್ 1 ಕೋಟಿ ತನಕ ಬರುತ್ತೆ ನಮಗೆ, ಅದು 1 ಕೋಟಿವರೆಗೂ ನಾವು ತಗೊಳ್ಳುವಂತ ಅವಕಾಶಗಳಿದೆ. ಅದರಲ್ಲಿ ಕೇಂದ್ರದಿಂದ ಸರ್ಕಾರ ಬರುವಂತದ್ದು 35%, 35% ಅಲ್ಲಿಯೂ ಕೂಡ ಅಪ್ಪರ್ ಲಿಮಿಟ್ ಬಂದು ನಮಗೆ 10 ಲಕ್ಷ. ಈಗ ನನ್ನ ಪ್ರಾಜೆಕ್ಟ್ 10 ಲಕ್ಷ ಇತ್ತು ಅಂತಂದ್ರೆ ನನಗೆ ಅದ್ರದ್ದು 35% ಅಂದ್ರೆ 3.5 ಲಕ್ಷ ಬರುತ್ತೆ. ಅದ್ರ ಜೊತೆಲಿ ನಾನು ಪುನಃ ಏನಾದ್ರೂ 50 ಲಕ್ಷ ತಗೊಂತೀನಿ ಅಂದ್ರೂ ನನ್ಗೆ 35% ಅಂತ ಹೇಳಿದಾಗ ನನ್ಗೆ ಅದ್ರದ್ದು ಜಾಸ್ತಿ ಆಗತ್ತೆ. ಸೊ ಅಲ್ಲಿ ಅಷ್ಟು ಬರಲ್ಲ, ಬಟ್ ಅಪ್ಪರ್ ಲಿಮಿಟ್ ಬಂದು ನಮ್ಗೆ 10 ಲಕ್ಷ ಅಂದ್ರೆ ಯಾವ್ದು ಕಡಿಮೆ ಇರುತ್ತೆ ಆ ಮೊತ್ತನ ಅಂದ್ರೆ ಗರಿಷ್ಠವಾಗಿ 10 ಲಕ್ಷ ತನಕ 35% ಅಲ್ಲಿ 15% ಕೇಂದ್ರ ಸರ್ಕಾರ ಮೀನ್ ರಾಜ್ಯ ಸರ್ಕಾರದ ಬರುವಂತದ್ದು 5 ಲಕ್ಷ ಗರಿಷ್ಠವಾಗಿ. ಸೊ ಎರಡು ಸೇರ್ಸಿ ನಮ್ಗೆ ಟೋಟಲ್ ಆಗಿ 15 ಲಕ್ಷ ಸಬ್ಸಿಡಿ ಮಾತ್ರ ಬರುತ್ತೆ. ಅಂದ್ರೆ ಎಕ್ಸಾಂಪಲ್ ಈಗ ನಾನು ನಿಮ್ಗೆ ಕ್ಲಿಯರ್ ಆಗಿ ಹೇಳ್ಬೇಕಂತಂದ್ರೆ ನಾನು 10 ಲಕ್ಷ ಪ್ರಾಜೆಕ್ಟ್ ಮಾಡ್ತಿದ್ರೆ ನಂಗೆ 5 ಲಕ್ಷ 50% ಅದು ಬಂದ್ಬಿಡುತ್ತೆ. ಅಕಸ್ಮಾತ್ ನಾನು 30 ಲಕ್ಷ ಪ್ರಾಜೆಕ್ಟ್ ಮಾಡ್ತಾ ಇದ್ದೀನಿ ಅಂದ್ರೆ ಅದ್ರದ್ದು 50% ಅಂದ್ರೆ 15 ಲಕ್ಷ, 15 ಲಕ್ಷ ಬರುತ್ತೆ. ಬಟ್ 30 ಲಕ್ಷಕ್ಕಿಂತ ಜಾಸ್ತಿ ನಾನು 50 ಲಕ್ಷ ಮಾಡ್ತಿದ್ದೀನಿ ಅಥವಾ 1 ಕೋಟಿ ಮಾಡ್ತಾ ಇದ್ದೀನಿ ಅಂತಂದ್ರೆ ಅಲ್ಲಿ ಏನಾಗುತ್ತೆ ಅಂತಂದ್ರೆ ನಮ್ಗೆ ಮ್ಯಾಕ್ಸಿಮಮ್ ಲಿಮಿಟ್ ಅಂತ ಇದೆ, ಅದು 15 ಲಕ್ಷನೇ. 10 ಲಕ್ಷ ಪ್ಲಸ್ 5 ಲಕ್ಷ, ನೀವು 50 ಲಕ್ಷ ಪ್ರಾಜೆಕ್ಟ್ ಮಾಡಿದ್ರು 1 ಲಕ್ಷ ಪ್ರಾಜೆಕ್ಟ್ ಮಾಡಿದ್ರು ನಿಮಗೆ ಬರುವಂತ ಸಬ್ಸಿಡಿ 15 ಲಕ್ಷ ಅಷ್ಟೇ ಆಗಿರುತ್ತೆ. ಇನ್ನು 10% ಫಲಾನುಭವಿಗಳು ಅವರ ಕೊಡುಗೆನ ನೀಡಲೇಬೇಕಾಗುತ್ತೆ, ಯಾಕಂತಂದ್ರೆ 90% ಬ್ಯಾಂಕ್ ಇಂದ ಲೋನ್ ಸಿಗುತ್ತೆ. ಸೊ 90% ಮ್ಯಾಕ್ಸಿಮಮ್, ನೀವು ಬೇಕಿದ್ರೆ 60% ತಗೋಬಹುದು. ಸೊ ಅಲ್ಲಿ 90% ತಗೋಬೇಕು ಅಂತ ಏನ್ ರೂಲ್ಸ್ ಇರಲ್ಲ. ಬಟ್ ಅಲ್ಲಿ ಇನ್ನೊಂದ್ ಏನಂದ್ರೆ ನೀವ್ ಯಾವ ಬ್ಯಾಂಕ್ ಇಂದ ಸಾಲ ತಗೊಳಕ್ ಹೋಗ್ತೀರಾ ಆ ಬ್ಯಾಂಕ್ದು ಕೆಲವು ಸರಿ ನಾರ್ಮ್ಸ್ ಇರುತ್ತೆ, ಆ ನಾರ್ಮ್ಗಳ ಮೂಲಕನು ಅದು ಚೇಂಜಸ್ ಆಗುತ್ತೆ. ಕೆಲವು ಬ್ಯಾಂಕ್ ಅಲ್ಲಿ 25% ಫಲಾನುಭವಿಗಳು ಹಾಕ್ಲೇಬೇಕು ಅಂತ ಇರುತ್ತೆ, ಕೆಲವು ಬ್ಯಾಂಕ್ ಅಲ್ಲಿ 10% ಹೇಳ್ತಾರೆ, ಇನ್ನು ಕೆಲವು ಬ್ಯಾಂಕ್ ಅಲ್ಲಿ ನಾರಿ ಶಕ್ತಿ ಅಂತೇಳಿ ಯೂನಿಯನ್ ಬ್ಯಾಂಕ್ ಅಲ್ಲಿ ಇದೆ, ಅದ್ರಲ್ಲಾದ್ರೆ 5% ಮಾತ್ರ ಹೇಳ್ತಾರೆ. ಸೊ ಹಾಗಾಗಿ ಆ ಬ್ಯಾಂಕಿಗೆ ಸೀಮಿತವಾಗಿ ಕೆಲವೊಂದು ರೂಲ್ಸ್ ಇರುತ್ತೆ, ಆ ರೂಲ್ಸ್ ನ ನೋಡ್ಕೊಂಡು ನಾವಲ್ಲಿ ಪ್ಲಾನ್ ಮಾಡಿಕೊಂಡು ನಾವು ಎಕ್ಸಿಕ್ಯೂಷನ್ ಮಾಡ್ಬೇಕಾಗತ್ತೆ. ಸೊ ಇದ್ರಲ್ಲಿ ಏನಾಗತ್ತೆ, ಇನ್ನು ಮೇನ್ ಇಂಪಾರ್ಟೆಂಟ್ಸ್ ಏನೇನ್ ಕವರ್ ಆಗಲ್ಲ ಅನ್ನೋದಾದ್ರೆ ಎಲ್ಲಾರು ಹೇಳ್ತಾರೆ ಮೇಡಮ್ ಮೆಷಿನರಿಗೆ ಮಾತ್ರ ಕೊಡ್ತಿದ್ದಾರೆ, ವರ್ಕಿಂಗ್ ಕ್ಯಾಪಿಟಲ್ ಗೆ ಎಲ್ಲಿಂದ ತಗೊಂಡ್ ಬರೋದು ಅಂತ. ಸೊ ವರ್ಕಿಂಗ್ ಕ್ಯಾಪಿಟಲ್ ಗೆ ನೀವು ಬೇಕು ಅಂದ್ರೆ ಬ್ಯಾಂಕ್ ಅವರಿಗೆನೆ ಪುನಃ ಅಪ್ರೋಚ್ ಮಾಡಿ ಸೆಪರೇಟ್ ಆಗಿ ಓಡಿ ಲೋನ್ ಓವರ್ ಡ್ರಾಫ್ಟ್ ಅಂತ ಹೇಳ್ತಾರೆ, ಆ ಲೋನ್ ಗಳನ್ನ ತಗೋಬೇಕಾಗತ್ತೆ. ಇದು ಈ ಪರ್ಟಿಕ್ಯುಲರ್ ಸ್ಕೀಮ್ ಅಲ್ಲಿ ವರ್ಕಿಂಗ್ ಕ್ಯಾಪಿಟಲ್ ಕವರ್ ಆಗಲ್ಲ, ಬರೀ ಮೆಷಿನರಿ ಕಾಸ್ಟ್ ಏನಿರುತ್ತೆ ಮೆಷಿನರಿ ಕಾಸ್ಟ್ ಮಾತ್ರ ಕವರ್ ಆಗುತ್ತೆ, ಇಲ್ಲ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಕಾಸ್ಟ್ ಏನಿರುತ್ತೆ ಅದ್ರದ್ದು 30% ಮಾತ್ರ ಕವರ್ ಆಗುತ್ತೆ. ಅಂದ್ರೆ ಲೈಕ್ ಈಗ ಟೋಟಲ್ ಪ್ರಾಜೆಕ್ಟ್ ಕಾಸ್ಟ್ ನಂದು 10 ಲಕ್ಷ ಇರುತ್ತೆ, ನಂಗೆ 7 ಲಕ್ಷ ಮೆಷಿನರಿ ಇರುತ್ತೆ, 3 ಲಕ್ಷ ನಾನು ಚಿಕ್ಕದಾಗಿ ಒಂದು ಟೆಂಪರರಿ ಶೆಡ್ ಐರನ್ ಎಲ್ಲ ಯೂಸ್ ಮಾಡ್ಕೊಂಡು ಒಂದು ಚಿಕ್ಕ ಟೆಂಪರರಿ ಶೆಡ್ ಕನ್ಸ್ಟ್ರಕ್ಷನ್ ಮಾಡ್ಕೊಂತೀನಿ ಅಂದ್ರೆ ಆ 3 ಲಕ್ಷ ಪ್ಲಸ್ ಈ ಮೆಷಿನರಿದ 7 ಲಕ್ಷ ಟೋಟಲ್ ಎಲ್ಲಾ ಸೇರಿಸಿ ನಂದು 10 ಲಕ್ಷ ಬಜೆಟ್ ಆಗುತ್ತೆ, ಅದಷ್ಟೇ ಕವರ್ ಆಗುತ್ತೆ. ಅಕಸ್ಮಾತ್ ನಂದು 5 ಲಕ್ಷ ಶೆಡ್ ಕನ್ಸ್ಟ್ರಕ್ಷನ್ ಗೆ ಆಗುತ್ತೆ, 7 ಲಕ್ಷ ನನಗೆ ಮೆಷಿನರಿ ಕವರ್ ಆಗುತ್ತೆ ಅಂತಂದ್ರು ಪುನಃ ಅಲ್ಲಿ ನಿಮ್ಮ 5 ಲಕ್ಷದಲ್ಲಿ ಬರೀ 3 ಲಕ್ಷ ಮಾತ್ರ ಇಲ್ಲಿ ಪ್ರಾಜೆಕ್ಟ್ಗೆ ಕವರ್ ಆಗುತ್ತೆ, ಬಾಕಿ ಉಳಿದ 2 ಲಕ್ಷ ನೀವು ನಿಮ್ ಕೈಯಿಂದ ಹಾಕ್ಬೇಕಾಗುತ್ತೆ. ಸೊ ಇದು ಅದು ಆ ರೂಲ್ಸ್ ಪ್ರಕಾರ ಹಾಗೆ ಇರುತ್ತೆ, 30% ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಕಾಸ್ಟ್ ಮಾತ್ರ ಅಲ್ಲಿ ಬರುತ್ತೆ. ಸೊ ಅದನ್ನ ನೋಡಿಕೊಂಡು ನೀವು ನಿಮ್ಮ ಪ್ರಾಜೆಕ್ಟ್ ನ ಪ್ಲಾನ್ ಮಾಡ್ಕೋಬೇಕಾಗತ್ತೆ. ODOP ಅಂತ ಹೇಳಿ ಪ್ರತಿಯೊಂದು ಜಿಲ್ಲೆಗೂ ಒಂದೊಂದು ಸ್ಪೆಷಲ್ ಆಗಿ ಒಂದೊಂದು ಕ್ರಾಪ್ ಗಳನ್ನ ಬೆಳೆಗಳನ್ನ ನಮೂದಿಸಿ ಆಲ್ರೆಡಿ ಹೇಳಿದ್ದಾರೆ, ಅದಕ್ಕೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತೆ. ಬಟ್ ಅದನ್ನೇ ಮಾಡ್ಬೇಕು ಅಂತ ಏನು ರೂಲ್ಸ್ ಇಲ್ಲ, ನೀವು ಯಾವುದೇ ಒಂದು ಆಹಾರ ಸಂಸ್ಕರಣೆ ಘಟಕಗಳನ್ನಾದ್ರೂ ಸಹ ಮಾಡಬಹುದು ಇದರಲ್ಲಿ. ಅದರ ಜೊತೆಯಲ್ಲಿ SC/ST ಗಳಿಗೆ
ಬ್ಯಾಂಕ್ ವೈಸ್ ಆಗ್ಲಿ ಅಥವಾ ಡಿಪಾರ್ಟ್ಮೆಂಟ್ ಇಂದಾಗ್ಲಿ ಕೆಲವೊಂದು ಹೆಚ್ಚಿನ ಸೌಲಭ್ಯಗಳು ಅಂದ್ರೆ ಲೈಕ್ ಇಂಟ್ರೆಸ್ಟ್ ಅಲ್ಲಿ ಕೆಲವೊಂದು ನೆಗೋಸಿಯೇಷನ್ ಇರುತ್ತೆ.

ಸೊ ಅದ್ರಲ್ಲಿ ಲೈಕ್ ಈಗ ಬೇರೆಯವರಿಗೆಲ್ಲ 8-100% ತನಕ ಬಂದ್ರೆ ಅವ್ರಿಗೆ 2-3% ರಿಯಾಯಿತಿ ದರದಲ್ಲಿ ಅವರಿಗೆ ಸಬ್ಸಿಡಿಗಳು ಸಿಗುತ್ತೆ. ಸೊ ಈ ತರದ ಕೆಲವೊಂದು ಯೋಜನೆಗಳನ್ನ ಇದ್ರ ಜೊತೆಗೆ ಟೈ ಅಪ್ ಮಾಡಿ ಕೂಡ ತಗೊಳ್ಳುವಂತ ಅವಕಾಶಗಳು ಇಲ್ಲಿದೆ. ಅರ್ಜಿಗಳು ಹಾಕ್ಬೇಕು ಅಂತಂದ್ರೆ ಎಲ್ಲಿ ಹಾಕ್ಬೇಕು, ಹೇಗ್ ಹಾಕ್ಬೇಕು, ಅರ್ಜಿ ಹಾಕೋದಕ್ಕೂ ಮುಂಚೆ ನಮ್ಮ ಹತ್ರ ಏನಿರ್ಬೇಕು, ಇದ್ರ ಬಗ್ಗೆ ಎಲ್ಲರಿಗೂ ಡೌಟ್ ಇರುತ್ತೆ. ಇದ್ರಲ್ಲಿ ಮೇನ್ ತುಂಬಾ ಇಂಪಾರ್ಟೆಂಟ್ ಆಗಿರುವಂತದ್ದು ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು. ಸೊ ಎಲ್ಲಾರ ಹತ್ರ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡ್ ಇರುತ್ತೆ, ಬಟ್ ಕೆಲವು ಸರಿ ಏನಾಗಿರುತ್ತೆ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡ್ಗೆ ಲಿಂಕ್ ಆಗಿರಲ್ಲ, ಹಂಗಾಗಿ ಬ್ಯಾಂಕ್ ಅಲ್ಲಿ ಅಕೌಂಟ್ಗೆ ಪ್ಯಾನ್ ಕಾರ್ಡ್ ಕರೆಕ್ಟ್ ಆಗಿ ಲಿಂಕ್ ಆಗಿರಲ್ಲ. ಇದ್ರದ್ದು ಕೆಲವೊಂದು ತುಂಬಾ ಇಶ್ಯೂಸ್ ಇಂದ ತುಂಬಾ ಅಂದ್ರೆ ಲೋನ್ ಅಪ್ಲಿಕೇಶನ್ಸ್ ಎಲ್ಲ ರಿಜೆಕ್ಟ್ ಆಗಿರೋ ಚಾನ್ಸಸ್ ನ ನಾವು ಇಲ್ಲಿ ತನಕ ನೋಡ್ಕೊಂಡು ಬಂದಿದೀವಿ. ಹಾಗಾಗಿ ನಿಮ್ಮ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ನ ಕರೆಕ್ಟ್ ಆಗಿ ಲಿಂಕ್ ಮಾಡಿಸಿ ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಮಾಡಿಸಿ ತಗೊಂಡು ಹೋಗಿ. ಅದ್ರ ಜೊತೆ ನಿಮ್ಮ ಬ್ಯಾಂಕ್ ಪಾಸ್ ಬುಕ್, ನೀವು ಯಾವ ಬ್ಯಾಂಕ್ ಅಲ್ಲಿ ಲೋನ್ ತಗೋತಿದ್ದೀರಿ ಅಂತ ಅನ್ಕೊಂಡಿದ್ದೀರಾ, ಆ ಬ್ಯಾಂಕ್ ಅಲ್ಲಿ ಒಂದ್ಸರಿ ಹೋಗಿ ಮ್ಯಾನೇಜರ್ ಹತ್ರ ಮಾತಾಡಿ ಅವರು ಎಷ್ಟು ಅಮೌಂಟ್ ಗೆ ಲೋನ್ ಕೊಡ್ತಾರೆ ಅಂತ ಹೇಳಿ ತಿಳ್ಕೊಂಡು ಆಮೇಲೆ ಆ ಬ್ಯಾಂಕ್ ಡೀಟೇಲ್ಸ್ ನ ನೀವು DRP ಅಂದ್ರೆ ಡಿಸ್ಟ್ರಿಕ್ಟ್ ರಿಸೋರ್ಸ್ ಪರ್ಸನ್ಸ್ ಅಂತ ಹೇಳ್ತೀವಿ, ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಗಳು ಇಂಥವ್ರಿಗೆ ಫೋನ್ ಮಾಡಿ ಅಥವಾ ಅವ್ರನ್ನ ಮೀಟ್ ಮಾಡಿ ನೀವು ಅವರಿಗೆ ಡಾಕ್ಯುಮೆಂಟ್ಸ್ ಗಳನ್ನ ಕೊಡ್ಬೇಕಾಗತ್ತೆ. ಅದ್ರ ಜೊತೆಯಲ್ಲಿ ಬ್ಯಾಂಕ್ದು 6 ತಿಂಗಳದ್ದು ನಿಮ್ಮ ವ್ಯವಹಾರದ ಸ್ಟೇಟ್ಮೆಂಟ್ಗಳು, ರೀಸೆಂಟ್ ಲಾಸ್ಟ್ 6 ಮಂತ್ಸ್ ಏನಿರುತ್ತೆ ಅದ್ರದ್ದು ಸ್ಟೇಟ್ಮೆಂಟ್ ಕೊಡ್ಬೇಕಾಗತ್ತೆ. ಪಾಸ್ಪೋರ್ಟ್ ಸೈಜ್ ಫೋಟೋಸ್ ಬ್ಯಾಂಕಿಗೆ ಕೊಡ್ಬೇಕಾಗತ್ತೆ. ಜೊತೆಗೆ ನಿಮ್ಮ ಒಂದು ಉದ್ಯಮ ನಡೆಯುವಂತ ಜಾಗ ಏನಿರುತ್ತೆ ಆ ಜಾಗಕ್ಕೆ DRPಗಳು ಬಂದ್ಬಿಟ್ಟು ಒಂದು GPS ಫೋಟೋ ತಗೊಂಡು ಹೋಗ್ತಾರೆ, ಜೊತೆಗೆ ನೀವು ಒಂದು GPS ಫೋಟೋನ ಅವರಿಗೆ ಕೊಡ್ಬೇಕಾಗತ್ತೆ. ಇದರ ಜೊತೆಯಲ್ಲಿ ಇದು ನಮ್ಮ ವೈಯಕ್ತಿಕ ದಾಖಲೆಗಳಾಯ್ತು. ಇದ ಬಿಟ್ಟು ನಮ್ಗೆ ವ್ಯಾಪಾರ ಮಾಡೋದಕ್ಕೆ, ವ್ಯಾಪಾರಕ್ಕೆ ಸಂಬಂಧಿಸಿದಂತ ಏನೇನ್ ದಾಖಲೆಗಳು ಬೇಕಾಗತ್ತೆ ಅಂತಂದ್ರೆ, ಒಂದು ನೀವು ಏನು ಪರ್ಚೇಸ್ ಮಾಡ್ಬೇಕು ಅಂತಿದ್ದೀರಾ ಮೆಷಿನರೀಸ್, ಆ ಮೆಷಿನರಿಗಳದ್ದು ಕೊಟೇಶನ್ ಬೇಕಾಗತ್ತೆ. ಸೊ ಕೊಟೇಶನ್ DRPಗಳು ಕೆಲವರು ನಿಮ್ಗೆ ಸಪೋರ್ಟ್ ಮಾಡ್ತಾರೆ ತಗೊಳ್ಳೋದಕ್ಕೆ, ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಅಂತ ಹೇಳಕ್ಕಾಗಲ್ಲ. ಬಟ್ ನಿಮಗ ಯಾವ ತರ ಮೆಷಿನರೀಸ್ ಬೇಕು, ಹೇಗಿರ್ಬೇಕು ಮೆಷಿನರಿ, ಅದ್ರ ಕೆಪಾಸಿಟಿ ಏನು ಅಂತ ನೀವೇ ತಿಳ್ಕೊಂಡು ನೀವೇ ಆ ಮೆಷಿನರೀಸ್ ನ ಐಡೆಂಟಿಫೈ ಮಾಡಿ ನೀವೇ ತಗೊಳ್ಳೋದು ನಿಮ್ಗೆ ತುಂಬಾ ಒಳ್ಳೇದಾಗಿರುತ್ತೆ. ಸೊ ಆದಷ್ಟು ನಿಮ್ಮ ಕೊಟೇಶನ್ಗಳನ್ನ ನೀವೇ ತರಿಸ್ಕೊಂಡು ಒಂದ್ಸರಿ ನಿಮ್ಮ ವೆಂಡರ್ಗಳು ಯಾರಿರ್ತಾರೆ, ವ್ಯಾಪಾರಿಗಳು ಯಾರಿರ್ತಾರೆ, ಅವ್ರ ಹತ್ರ ಮಾತಾಡ್ಕೊಂಡು ಅವ್ರ ಜೊತೆ ಒಂದು ಬಾಂಧವ್ಯನ ಬೆಳೆಸ್ಕೊಂಡು ಆಮೇಲೆ ಕೊಟೇಶನ್ಸ್ ನ ತಗೊಳ್ಳೋದು ತುಂಬಾ ಒಳ್ಳೇದಿಲ್ಲಿ. ಅದ್ರ ಜೊತೆಲಿ ನಿಮ್ದೇ ಓನ್ ಪ್ರಾಪರ್ಟಿ ಆಗಿತ್ತು ಅಂತಂದ್ರೆ ನಿಮ್ಮ ಪ್ರಾಪರ್ಟಿದು ಟ್ಯಾಕ್ಸ್ ಪೇಡ್ ರೆಸಿಪ್ಟ್ ಏನಾದ್ರೂ ಇದ್ರೆ ಕೊಡ್ಬೋದು. ಅಕಸ್ಮಾತ್ ಇಲ್ಲಾದ್ರೂ ರೆಂಟ್ ಅಥವಾ ಲೀಸ್ ಮಾಡ್ಕೊಂಡಿರೋದು ಅಂತಂದ್ರೆ ಆ ಲೀಸ್ಡ್ ಡಾಕ್ಯುಮೆಂಟ್ಸ್ ಅಥವಾ ರೆಂಟ್ ಡಾಕ್ಯುಮೆಂಟ್ಸ್ ಏನಿರುತ್ತೆ ಆ ಡಾಕ್ಯುಮೆಂಟ್ಸ್ ನೀವು ಅವರಿಗೆ ಕೊಡ್ಬೋದು. ಸೊ ಅದ್ ಬಿಟ್ಟು ನಿಮ್ಗೆ ಇನ್ನು ರಿಜಿಸ್ಟರ್ಡ್ ಡಾಕ್ಯುಮೆಂಟ್ಸ್ ಅಂತ ಹೇಳ್ತೀವಿ, ಉದ್ಯಮ ಆಧಾರ ಅಥವಾ MSME ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಅಂತ ಹೇಳ್ತೀವಿ. ಸೊ ಇದು ಬೇಕಾಗತ್ತೆ. ಆಮೇಲೆ ನಾವೆಲ್ಲರೂ ಆಹಾರ ಸಂಸ್ಕರಣೆ ರಿಲೇಟೆಡ್ ಕೆಲಸ ಮಾಡ್ತಿರೋದ್ರಿಂದ FSSA ಸರ್ಟಿಫಿಕೇಟ್ ತುಂಬಾ ಇಂಪಾರ್ಟೆಂಟ್. ಸೊ FSS ಅಲ್ಲಿ 2-3 ತರ ಬರುತ್ತೆ, FSSA ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್, ಲೈಸೆನ್ಸ್ ಅಲ್ಲಿ ಸ್ಟೇಟ್ ಲೈಸೆನ್ಸ್ ಅಂಡ್ ಸೆಂಟ್ರಲ್ ಲೈಸೆನ್ಸ್ ಅಂತ ಬರುತ್ತೆ. ಉದ್ಯಮನ ಚಿಕ್ಕ ಮಟ್ಟದಲ್ಲಿ ಲೈಕ್ ನಿಮ್ದು 20 ಲಕ್ಷದ ಒಳಗಡೆ ಬಜೆಟ್ ಇದೆ ಅಂತಂದಾಗ FSSA ಲೈಸೆನ್ಸ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಶುರುವಿನಲ್ಲಿ ನೀವು ಬ್ಯಾಂಕ್ ಲೋನ್ ತಗೊಂಡು ನಿಮ್ಮ ಮೆಷಿನರೀಸ್ ಬಂದು ನೀವು ಪ್ರೊಡಕ್ಷನ್ ಸ್ಟಾರ್ಟ್ ಮಾಡುವವರೆಗೆ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಅಂತ ಏನ್ ಸಿಗುತ್ತೆ ಆ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟೇ ಸಾಕು. ಆ 6 ತಿಂಗಳ ತನಕ ನೀವು ಆ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಇಟ್ಕೊಂಡು ನಿಮ್ಮ ಸಂಸ್ಥೆಗಳನ್ನ ಶುರು ಮಾಡಿ ನೀವು ಯಾವಾಗ ಪ್ರೊಡಕ್ಷನ್ ಶುರು ಮಾಡ್ತೀರಾ ಆಮೇಲೆ ಪುನಃ ಅದನ್ನ ಎಂಡೋರ್ಸ್ಮೆಂಟ್ಗೆ ಅಥವಾ ರೀಅಪ್ಲೈ ಮಾಡಿ ಅದನ್ನ ಲೈಸೆನ್ಸ್ಗೆ ಅಪ್ಗ್ರೇಡ್ ಮಾಡ್ಕೋಬೇಕಾಗುತ್ತೆ. FSSA 12 ಲಕ್ಷಕ್ಕಿಂತ ಹೆಚ್ಚು ವ್ಯವಹಾರಗಳನ್ನ ನಡೆಸ್ತಾ ಇದೀವಿ, ವಹಿವಾಟು ನಡೀತಾ ಇದೆ ಸಂಸ್ಥೆಯಲ್ಲಿ ಅಂದ್ರೆ ಆಮೇಲೆ ಅದಕ್ಕೆ ಲೈಸೆನ್ಸ್ ಸರ್ಟಿಫಿಕೇಟ್ ಕೊಡೋದು, ಸ್ಟೇಟ್ ಲೈಸೆನ್ಸ್ ಅಥವಾ ಸೆಂಟ್ರಲ್ ಲೈಸೆನ್ಸ್ ಅಂತ ಹೇಳಿ ಕೊಡ್ತಾರೆ. ಬಟ್ ನಮ್ದು ಬಿಸ್ನೆಸ್ ಬಂದು ಬರೀ 5-6 ಲಕ್ಷ ಇದೆ 10 ಲಕ್ಷ ಇದೆ ಅಂತ ಹೇಳಿ ಆದಾಗ ನಮ್ಗೆ ಲೈಸೆನ್ಸ್ ತಗೊಳ್ಳೋ ಅವಶ್ಯಕತೆ ಇಲ್ಲ, ಬಟ್ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ತಗೊಳ್ಳೋ ಅವಶ್ಯಕತೆ ಇರುತ್ತೆ, ಅದನ್ನ ತಗೋಬೇಕಾಗತ್ತೆ. GST ಕೂಡ ಹೌದು, ಅದು 20 ಲಕ್ಷಕ್ಕಿಂತ ಜಾಸ್ತಿ ವಹಿವಾಟು ನಡೀತಾ ಇದ್ರೆ ಮಾತ್ರ GST ಅಪ್ಲಿಕೇಬಲ್ ಇರುತ್ತೆ. ಮತ್ ಇನ್ನೊಂದು ಅಂದ್ರೆ ಬ್ಯಾಂಕ್ ಅವ್ರದ್ದು ನಾರ್ಮ್ಸ್ ಏನಿರುತ್ತೆ ಅದನ್ನ ನೋಡಿ ಚೆಕ್ ಮಾಡ್ಕೋಬೇಕಾಗುತ್ತೆ. ನೀವು ಸಾಲ ತಗೊಳ್ಳುವಂತ ಬ್ಯಾಂಕ್ ಅಲ್ಲಿ ಅದಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ ಅಂತ ನೋಡಿ ಅವ್ರಿಗೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂತ ಅವ್ರು ತಿಳಿ ಹೇಳ್ತಾರೆ ನಿಮ್ಗೆ, ಅದಷ್ಟು ಡಾಕ್ಯುಮೆಂಟ್ಸ್ ನ ನೀವು ಕೊಟ್ರೆ ಮಾತ್ರ ನಿಮ್ಗೆ ಲೋನ್ ಸಿಗುವಂತ ಚಾನ್ಸಸ್ ಇರುತ್ತೆ. ಒಂದು ಡಾಕ್ಯುಮೆಂಟ್ ಮಿಸ್ ಆದ್ರೂ ಲೋನ್ ರಿಜೆಕ್ಷನ್ ಆಗುವಂತದ್ದು ಜಾಸ್ತಿ ಅವಕಾಶಗಳು ಇರುತ್ತೆ. ಸೊ ಆದಷ್ಟು ಬ್ಯಾಂಕ್ ಅಲ್ಲಿ ಯಾವ ತರ ಡಾಕ್ಯುಮೆಂಟ್ಸ್ ಕೇಳ್ತಾರೆ ಅಷ್ಟು ಡಾಕ್ಯುಮೆಂಟ್ಸ್ ನ ರೆಡಿ ಮಾಡಿ ಇಟ್ಟು ಒಳ್ಳೇದು. ಇನ್ನ ಅದ್ ಬಿಟ್ಟು DPR ಅಂತ ಹೇಳ್ತೀವಿ, ಅಂದ್ರೆ ಒಂದು ನಿಮ್ಮ ಯೋಜನಾ ವರದಿ ಅಂತ. ಸೊ ಈ ಯೋಜನಾ ವರದಿಗಳನ್ನ ನಿಮ್ಮ ಸಂಪನ್ಮೂಲ ವ್ಯಕ್ತಿಗಳು ಯಾರಿರ್ತಾರ ಅವರು ತಯಾರಿಸಿ ಕೊಡ್ತಾರೆ. ಬಟ್ ಅವರಿಗೆ ಏನೇನ್ ಬೇಕಾಗತ್ತೆ ಇನ್ಫಾರ್ಮೇಶನ್ಸ್, ಲೈಕ್ ಈಗ ನಿಮ್ಮ ಒಂದು ಉತ್ಪನ್ನನ ತಯಾರಿ ಮಾಡೋದಕ್ಕೆ ರಾ ಮೆಟೀರಿಯಲ್ ಏನ್ ಯೂಸ್ ಮಾಡ್ತೀರಾ, ಆ ರಾ ಮೆಟೀರಿಯಲ್ ನ ಯಾವ ಪ್ರೊಪೋರ್ಷನ್ ಅಲ್ಲಿ ಎಷ್ಟು ಯೂಸ್ ಮಾಡ್ತೀರಾ, ಲೈಕ್ ಈಗ ಎಣ್ಣೆಗಳಾಗಿರ್ಬೋದು, ಕಡಲೆ ಎಣ್ಣೆ ಅಂದ್ರೆ ನೀವು ತಗೊಂಬರೋ ಕಡಲೆ ವೆರೈಟಿಯಲ್ಲಿ ಎಷ್ಟು ರಿಕವರಿ ಪರ್ಸೆಂಟೇಜ್ ಅಲ್ಲಿ ಆಯಿಲ್ ಬರುತ್ತೆ, 20% ಬರುತ್ತಾ, 30% ಬರುತ್ತಾ, 40% ಬರುತ್ತಾ, 50% ಬರುತ್ತಾ, ಈ ಎಲ್ಲಾ ಇನ್ಫಾರ್ಮೇಶನ್ ಗಳನ್ನ ನೀವು ಕೊಡೋದ್ರ ಮೂಲಕ ಅವರಿಗೆ ರಿಪೋರ್ಟ್ ಮಾಡೋದಕ್ಕೆ ಸಹಾಯ ಆಗುತ್ತೆ. ಆದಷ್ಟು ನಿಮ್ಮ ಪ್ರಾಜೆಕ್ಟ್ ಡೀಟೇಲ್ಸ್ ಅಟ್ಲೀಸ್ಟ್ ಚಿಕ್ಕ ಪುಟ್ಟ ಮಾಹಿತಿ

ಹೇಳಾದ್ರು ತುಂಬಾ ಕ್ರೂಷಿಯಲ್ ಇಂಪಾರ್ಟೆಂಟ್ ಮಾಹಿತಿ ಅಂತ ಏನ್ ಹೇಳ್ತೀವಿ, ಅಂತ ಮಾಹಿತಿ ನಿಮ್ಮ ಹತ್ರ ಇದ್ರೆ ಒಳ್ಳೇದು. ನೀವು ಅದನ್ನ ಡಿಆರ್ಪಿಗಳಿಗೆ ನೀಡಿದ್ರೆ ಅವ್ರು ನಿಮ್ಗೆ ಪ್ರಾಜೆಕ್ಟ್ ರಿಪೋರ್ಟ್ಗಳನ್ನ ಆದಷ್ಟು ಬೇಗ ಈಸಿಯಾಗಿ ಮಾಡ್ಕೊಡೋದಕ್ಕೆ ಅವ್ರಿಗೂ ಸಹಾಯ ಆಗುತ್ತೆ. ಸೊ ಇದರಲ್ಲಿ ಅರ್ಜಿ ಸಲ್ಲಿಸೋದು ಹೇಗೆ ಏನು ಅಂತ ಒಂದು ಕ್ವೆಶನ್ ಬರುತ್ತೆ ಇವಾಗ. ಸೊ ಈ ಅರ್ಜಿನ ನಾವು ಆನ್ಲೈನ್ ಅಲ್ಲಿ ಹಾಕ್ಬೇಕಾಗತ್ತೆ. ಆನ್ಲೈನ್ ಅಲ್ಲಿ ಹಾಕಕ್ಕೆ ಯಾರಿಗೆ ಗೊತ್ತಿರಲ್ವೋ ಅವರು ಡಿಆರ್ಪಿಗಳದ್ದು ಸಹಾಯನ ತಗೋಬಹುದು. ನೀವು ಇನ್ಫಾರ್ಮೇಶನ್ ಮತ್ತೆ ಡಾಕ್ಯುಮೆಂಟ್ಸ್ ನ ಕಂಪ್ಲೀಟ್ ಆಗಿ ಆ ಡಿಆರ್ಪಿಗಳಿಗೆ, ನಿಮ್ಗೆ ಗೊತ್ತಿರುವಂತ ಡಿಆರ್ಪಿಗಳಿಗೆ ಕೊಟ್ರೆ ಅವರೇ ನಿಮ್ಮ ಪರವಾಗಿ ನಿಮ್ಮ ಅರ್ಜಿನ ಹಾಕೊಡ್ತಾರೆ. ಅರ್ಜಿ ಹಾಕಿದ ಮೇಲೆ ಆ ಡಿಆರ್ಪಿಗಳಿಗೆ ನಿಮ್ಮ ಒಂದು ಹಾಕಿರುವಂತ ಅರ್ಜಿನ ಪರಿಶೀಲನೆ ಮಾಡಿ, ನಿಮ್ಮ ಸ್ಥಳನ ಪರಿಶೀಲನೆ ಮಾಡಿ, ಆಮೇಲೆ ಅವರು ಅದನ್ನ ಅಪ್ರೂವ್ ಮಾಡಿ ಜಿಲ್ಲಾ ಸಮಿತಿಗೆ ಸಬ್ಮಿಟ್ ಮಾಡಕ್ಕಿರುತ್ತೆ. ಸೊ ಜಿಲ್ಲಾ ಸಮಿತಿಯಲ್ಲಿ ಕೃಷಿ ಇಲಾಖೆ ಹಾಗೆ ಕೃಷಿ ಸಂಬಂಧಿತ ಕೃಷಿಯೇತರ ಇಲಾಖೆಗಳ ಅಧಿಕಾರಿಗಳೆಲ್ಲರೂ ಇರ್ತಾರೆ. ಹಾಗೆ ಒಂದು ಬ್ಯಾಂಕ್ ಇಂದ ಒಬ್ರು ಲೀಡ್ ಬ್ಯಾಂಕ್ ಮ್ಯಾನೇಜರ್ ಅಂತ ಯಾರಿರ್ತಾರೆ ಅವರು ಈ ಕಮಿಟಿಯಲ್ಲಿ ಇರ್ತಾರೆ. ಸೊ ಅವರೆಲ್ಲರೂ ಸೇರಿ ಆ ಒಂದು ಹಾಕಿರುವಂತ ಅರ್ಜಿ ಆಗ್ಲಿ ಯೋಜನೆ ಆಗ್ಲಿ ಅದು ಕರೆಕ್ಟ್ ಆಗಿದ್ಯಾ, ಇದು ನಿಜವಾಗ್ಲೂ ಪ್ರಾಫಿಟಬಲ್ ಇನ್ಕಮ್ ಬರುತ್ತಾ ಇದ್ರಲ್ಲಿ, ಇದನ್ನೆಲ್ಲ ಚೆಕ್ ಮಾಡಿ ಅವ್ರು ಅದನ್ನ ಅಪ್ರೂವ್ ಮಾಡಿ ಕೊಡ್ತಾರೆ. ಅಲ್ಲಿಂದ ಅಪ್ರೂವ್ ಆದ್ಮೇಲೆ ಅದು ಬ್ಯಾಂಕಿಗೆ ಹೋಗುತ್ತೆ. ಇದು ಎಲ್ಲಾ ಪ್ರೊಸೀಜರ್ಸ್ ಎಲ್ಲ ಆನ್ಲೈನ್ ಅಲ್ಲೇ ನಡೆಯುತ್ತೆ. ಸೊ ಹಾಗಾಗಿ ನಿಮ್ಮನ್ನ ಎಲ್ಲೂ ಆಫೀಸಿಗೆ ಹೋಗಿ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಅಂತ ಯಾರು ನಿಮ್ಮನ್ನ ಎಲ್ಲೂ ಅಲ್ದಾಡ್ಸಲ್ಲ. ಇನ್ನೊಂದೇನಂತಂದ್ರೆ ಅದು ಬ್ಯಾಂಕಿಗೆ ಹೋದ ಮೇಲೆ ಮೇಡಮ್ ನೀವು ಎಲ್ಲೂ ಅಲ್ದಾಡ್ಸಲ್ಲ ಅಂದ್ರೆ ಮತ್ತೆ ಬ್ಯಾಂಕಿಗೆ ನಾವೇ ಹೋಗ್ಬೇಕಾಗತ್ತೆ ಅಂತ ಕೇಳ್ಬೋದು. ಹೌದು, ಬ್ಯಾಂಕ್ ಅಲ್ಲಿ ನಿಮ್ಮ ಮುಖನ ನೋಡದೆ ಕಸ್ಟಮರ್ ಮುಖನ ನೋಡದೆ ಯಾರು ಲೋನ್ ಕೊಡಲ್ಲ. ಡಿಆರ್ಪಿಗಳು ನಿಮ್ ಸಹಾಯಕ್ಕೆ ಬರ್ಬೋದು, ಆದ್ರೆ ಬ್ಯಾಂಕ್ ಅವ್ರು ನಿಮ್ಮನ್ನೇ ನೋಡಿ, ನಿಮ್ಮ ಆರ್ಥಿಕ ಸ್ಥಿತಿಗಳನ್ನ ನೋಡಿ, ಅವ್ರು ನಿಮ್ಮ ವ್ಯವಹಾರನ ನೋಡಿ, ನಿಮಗೆ ನಿಮ್ಮ ವ್ಯವಹಾರದ ಮೇಲೆ ಎಷ್ಟು ನಾಲೆಡ್ಜ್ ಇದೆ, ನೀವ್ ಎಷ್ಟು ನೀಟ್ ಆಗಿ ನಿಮ್ಮ ವ್ಯಾಪಾರನಾಗ್ಲಿ ಬಿಸ್ನೆಸ್ ಆಗ್ಲಿ ಅರ್ಥ ಮಾಡ್ಕೊಂಡಿದ್ದೀರಾ, ಇದ್ರ ಮೇಲೆ ಅವ್ರು ನಿಮ್ಗೆ ಸಾಲ ಮಂಜೂರು ಮಾಡುವಂತ ಒಂದು ಅವಕಾಶಗಳಿರೋದ್ರಿಂದ ಆದಷ್ಟು ನಿಮ್ಮ ಬ್ಯಾಂಕ್ಗಳ ಜೊತೆ ನಿಮ್ಮ ವ್ಯವಹಾರಗಳನ್ನ ನೀಟಾಗಿ ಕ್ಲೀನ್ ಆಗಿ ಇಟ್ಕೊಳ್ಳಿ. ಬ್ಯಾಂಕಿಗೆ ಅಪ್ಲಿಕೇಶನ್ ಪುಷ್ ಆಗಿದೆ ಅಂತ ಯಾವಾಗ ಡಿಆರ್ಪಿಗಳು ಹೇಳ್ತಾರೆ ಆ ದಿನದಿಂದನೇ ಎಲ್ಲಾ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿ ಬ್ಯಾಂಕಿಗೆ ತಗೊಂಡು ಹೋಗ್ಕೊಡಿ. ಅವ್ರು ಕೇಳುವಂತ ಅಡಿಷನಲ್ ಡಾಕ್ಯುಮೆಂಟ್ಸ್ ಏನೇನಿರುತ್ತೆ ಅದನ್ನೆಲ್ಲ ನೀಟಾಗಿ ಸಬ್ಮಿಟ್ ಮಾಡಿ, ಆ ಸಬ್ಮಿಟ್ ಮಾಡಿದ್ಮೇಲೆ ಅವರು ಅವ್ರಿಗಿರುವಂತ ಒಂದು ಟಿಒಟಿ ಟೈಮ್ ಅಂತ ಏನ್ ಹೇಳ್ತೀವಿ ಆ ಟೈಮ್ ಇದ್ರೊಳಗೆ ನಿಮ್ಗೆ ಆ ಸಾಲನ ಮಂಜೂರು ಮಾಡ್ಕೊಡ್ತಾರೆ. ಅಕಸ್ಮಾತ್ ಸಾಲ ಮಂಜೂರು ಮಾಡೋದಕ್ಕೆ ಆಗಲ್ಲ ಅನ್ನೋದಾದ್ರೆ ಅದಕ್ಕೆ ಏನ್ ರೀಸನ್ ಇದೆ, ವ್ಯಾಲಿಡ್ ರೀಸನ್ ಏನಿರುತ್ತೆ, ಆ ಒಂದು ಕಾರಣನ ಕೊಟ್ಟು ನಿಮ್ಗೆ ತಿಳಿ ಹೇಳಿ ಅದ್ರಲ್ಲಿ ಏನಾದ್ರೂ ಚೇಂಜ್ ಮಾಡಿ ರೀಅಪ್ಲೈ ಮಾಡೋಕೆ ಇರೋದಾದ್ರೆ ರೀಅಪ್ಲೈ ಮಾಡೋದಕ್ಕೆ ಹೇಳ್ತಾರೆ. ಇಲ್ಲಾಂತಂದ್ರೆ ಇಂತಿಂತ ರೀಸನ್ ಇದೆ, ನೀವು ಇದನ್ನ ಸರಿ ಮಾಡ್ಕೊಂಡು ಬಂದು ಆಮೇಲೆ ಬೇಕಿದ್ರೆ ಬ್ಯಾಂಕ್ನ ಅಥವಾ ಡಿಆರ್ಪಿಗಳನ್ನ ಸಂಪರ್ಕಿಸಿ ನಾವು ಮತ್ತೆ ಪುನಃ ನಿಮ್ಗೆ ಅಪ್ಲಿಕೇಶನ್ ಹಾಕೊಡ್ತೀವಿ ಅಂತ ಹೇಳ್ತಾರೆ. ಸೊ ಸಾಲ ಮಂಜೂರು ಆದ್ಮೇಲೆ ನಿಮ್ದು ಸಾಲದ್ದು ಸ್ಯಾಂಕ್ಷನ್ ಲೆಟರ್ ಮತ್ತೆ ನಿಮ್ಮ ಸಾಲ ಬಂದಂತ ಅಮೌಂಟ್ ಏನಿರುತ್ತೆ ಆ ನಿಮ್ಮ ಅಕೌಂಟ್ ಇಂದ ನೀವು ಕೊಟೇಶನ್ ಕೊಟ್ಟಿರುವಂತ ಅಕೌಂಟಿಗೆ, ಅಂದ್ರೆ ನಿಮ್ಮ ವೆಂಡರ್ಸ್ ಯಾರು ಇರ್ತಾರೆ, ನೀವು ಯಾರ ಹತ್ರ ನಿಮ್ಮ ಇದು ಯಂತ್ರಗಳನ್ನ ಖರೀದಿ ಮಾಡ್ತೀರಾ ಅಂತ ಒಂದು ವ್ಯಾಪಾರಿಗಳಿಗೆ ನಿಮ್ಮ ಅಕೌಂಟ್ ಇಂದ ಡೈರೆಕ್ಟ್ ಆಗಿ ಬ್ಯಾಂಕ್ ಅವರು ಐದರ್ RTGS ಮೂಲಕ ಪೇಮೆಂಟ್ ಮಾಡ್ತಾರೆ ಇಲ್ಲ DD ಮೂಲಕ ಪೇಮೆಂಟ್ ಮಾಡ್ಬೋದು. ಸೊ ಅವ್ರು ಪೇಮೆಂಟ್ ಮಾಡಿದ್ಮೇಲೆ ಅದ್ರ ಸ್ಟೇಟ್ಮೆಂಟ್ ಸ್ಯಾಂಕ್ಷನ್ ಲೆಟರ್ ಎರಡನ್ನು ಅವರು ಆನ್ಲೈನ್ ಅಲ್ಲಿ ಅಪ್ಡೇಟ್ ಮಾಡ್ತಾರೆ. ಸಾಲ ಮಂಜೂರು ಆಗಿದೆ ಅಂತ ಹೇಳಿ ಅವರು ನೆಕ್ಸ್ಟ್ ಲೆವೆಲಿಗೆ ಪುಷ್ ಮಾಡ್ತಾರೆ. ಅವ್ರು ಯಾವಾಗ ನೆಕ್ಸ್ಟ್ ಲೆವೆಲಿಗೆ ಪುಷ್ ಮಾಡ್ತಾರೆ ಅದಾಗಿ ನಿಮ್ಗೆ ಒಂದು 2-3 ತಿಂಗಳಲ್ಲಿ ಅಥವಾ ಹೆಚ್ಚು ಅಂದ್ರೂ 6 ತಿಂಗಳ ಒಳಗೆ ನಿಮ್ಗೆ ಸಬ್ಸಿಡಿ ನಿಮ್ಮ ಖಾತೆಗೆ ಬಂದು ಬೀಳುತ್ತೆ. ಸೊ ಸಬ್ಸಿಡಿ ಬರುವಂತದ್ದು ಇಲ್ಲಿ 35% ಪ್ಲಸ್ 15% ಎರಡು ಇನ್ಸ್ಟಾಲ್ಮೆಂಟ್ ಅಲ್ಲಿ ರಿಲೀಸ್ ಆಗುತ್ತೆ, ಒಟ್ಟಿಗೆ ಬರಲ್ಲ. ಬಂದಿದ್ದು ಕೂಡ ನಿಮ್ಮ ಅಕೌಂಟ್ ಅಲ್ಲಿನೆ ಇನ್ನೊಂದು ಮಿರರ್ ಅಕೌಂಟ್ ಅಂತ ಹೇಳ್ತೀವಿ ಆ ಅಕೌಂಟ್ ಅಲ್ಲಿ ಫಿಕ್ಸ್ಡ್ ಡೆಪಾಸಿಟ್ ಆಗಿ ಉಳಿಯುತ್ತೆ. ಅದನ್ನ ಅವಾಗಿಂದ ಅವಾಗನೇ ನೀವು ಸೆಟಲ್ ಮಾಡಿ ನಿಮ್ ಸಾಲ ಪೂರ ತೀರ್ಸೋದಕ್ಕಾಗಲ್ಲ, 3 ವರ್ಷ ತನಕ ಅದನ್ನ FD ಅಲ್ಲಿ ಫಿಕ್ಸ್ಡ್ ಡೆಪಾಸಿಟ್ ಅಲ್ಲಿ ಇಟ್ಟಿರ್ತಾರೆ. ಅಕಸ್ಮಾತ್ ಮೊದಲನೇ ಬ್ಯಾಂಕ್ ಅವರು ನಿಮ್ಮ ಅರ್ಜಿನ ಸಾಲ ಮಂಜೂರು ಮಾಡೋದಕ್ಕೆ ಆಗಿಲ್ಲ ಅಂತಂದ್ರೆ ಅದು ಸೆಕೆಂಡರಿ ಬ್ಯಾಂಕ್ ಅಂತ ಇರುತ್ತೆ, ಆ ಸೆಕೆಂಡರಿ ಬ್ಯಾಂಕಿಗೆ ಪುಷ್ ಆಗುತ್ತೆ. ಅವರಲ್ಲಿಯೂ ನಿಮ್ಗೆ ಸ್ಯಾಂಕ್ಷನ್ ಮಾಡಕ್ ಆಗಿಲ್ಲ ಅಂತಂದ್ರೆ ಆ ಒಂದು ರೀಸನ್ ಏನಿರುತ್ತೆ ಆ ರೀಸನ್ ನ ತಿಳ್ಕೊಂಡು ಅದನ್ನ ಸರಿಪಡಿಸ್ಕೊಳಕ್ ಆದ್ರೆ ಸರಿಪಡಿಸ್ಕೊಂಡು ಅದನ್ನ ಪುನಃ ಡಿಆರ್ಪಿಗಳ ಮೂಲಕ ರೀಅಪ್ಲೈ ಮಾಡೋಕೆ ಅವಕಾಶ ಇದೆ. ಸೊ ಡಿಆರ್ಪಿಗಳು ಯಾರು, ಅವರು ಏನ್ ಕೆಲಸ ಮಾಡ್ತಾರೆ, ಅವರಿಂದ ನಮಗೇನ್ ಸಹಾಯ ಆಗುತ್ತೆ? ಸೊ ಡಿಆರ್ಪಿಗಳಂದ್ರೆ ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಗಳು ಅಂತ. ಅವರಿಗೆ CFTR ಇಂದ CSIR ಕಡೆಯಿಂದ ಕೃಷಿ ಇಲಾಖೆಯಿಂದ ಹಾಗೆ ಕೆಪೆಕ್ಸ್ ಸಂಸ್ಥೆಗಳ ಕಡೆಯಿಂದ ಏನ್ ಅವಶ್ಯಕತೆ ಇರುತ್ತೆ ಈ ತಾಂತ್ರಿಕತೆ ರಿಲೇಟೆಡ್, ಲೈಕ್ ಈಗ ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕ್ಬೋದು, ನಿಮ್ ಸ್ಪಾಟ್ ಬಂದು ಇನ್ಸ್ಪೆಕ್ಷನ್ ಮಾಡುವಂತದ್ದಾಗ್ಬೋದು, ಡಾಕ್ಯುಮೆಂಟ್ ವೆರಿಫೈ ಮಾಡಿ ಬ್ಯಾಂಕಿಗೆ ಏನೇನ್ ಡಾಕ್ಯುಮೆಂಟ್ ಬೇಕಾಗುತ್ತೆ ಇದ್ರ ಬಗ್ಗೆ ನಿಮಗೆ ತಿಳಿ ಹೇಳುವಂತದ್ದಾಗ್ಬೋದು, ಇದ್ರ ಎಲ್ಲಾ ರಿಲೇಟೆಡ್ ಟ್ರೈನಿಂಗ್ ಕೊಟ್ಟಿರ್ತಾರೆ. ಟ್ರೈನಿಂಗ್ ಕೊಟ್ಟು ಅವ್ರ ಅದಕ್ಕೆ ಕ್ವಾಲಿಫೈಡ್ ಇದ್ದಾರೆ ಅಂತಂದಾಗ ಮಾತ್ರ ಅವ್ರಿಗೊಂದು ಎಕ್ಸಾಮ್ ಕೊಟ್ಟು ಅವ್ರ ಎಕ್ಸಾಮ್ ಕ್ಲಿಯರ್ ಮಾಡಿದ್ಮೇಲೆ ಅವರಿಗೆ DRP ಅಂತ ಹೇಳ್ಬಿಟ್ಟು ನಾಮಿನೇಟ್ ಮಾಡಿರ್ತಾರೆ. ಸೊ ಹಾಗಾಗಿ ಆ DRPಗಳು ನೀವು ನಿಮ್ಮ ಎಷ್ಟು ತಾಂತ್ರಿಕ ಮಾಹಿತಿಗಳನ್ನ ಕೊಡ್ತೀರಾ ಅದನ್ನ ಜೊತೆ ಸೇರಿಸಿ ಅವರ ನಾಲೆಡ್ಜ್ ಏನಿರುತ್ತೆ ಅದನ್ನ ಸೇರಿಸಿ ನಿಮ್ಗೆ ಪ್ರಾಜೆಕ್ಟ್ ರಿಪೋರ್ಟ್ ಯೋಜನಾ ವರದಿನ ತಯಾರಿ ಮಾಡಿ ಕೊಡ್ತಾರೆ. ಅದು ಒಂದು. ಆಮೇಲೆ ನಿಮ್ಗೆ ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕಕ್ ಬರಲ್ಲ ಅಂತಂದ್ರೆ ನಿಮ್ಗೆ ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕಿ ಕೊಡೋದಕ್ಕನ ಅವರು ಸಹಾಯ ಮಾಡ್ತಾರೆ.
ಆಮೇಲೆ ಬ್ಯಾಂಕ್ಗಳಲ್ಲಿ

0: ನಿಮ್ಗೇನಾದ್ರೂ ವ್ಯವಹಾರ ಮಾಡೋದಕ್ಕೆ ಅಥವಾ ನಿಮ್ಗೆ ಮಾತಾಡೋದಕ್ಕೆ ಕಷ್ಟ ಆಗ್ಬೋದು. ಈಗ ಎಷ್ಟೊಂದು ಬ್ಯಾಂಕ್ಗಳಲ್ಲಿ ಕನ್ನಡ ಬರದೇ ಇರುವಂತವ್ರು ಇದ್ದಾರೆ. ಸೊ ಅಂತ ಟೈಮಲ್ಲಿ ನಿಮ್ಗೆ ಕಮ್ಯುನಿಕೇಶನ್ ಅಲ್ಲಿ ತೊಂದರೆ ಆಗ್ಬೋದು. ಸೊ ಅಂತ ಟೈಮಲ್ಲಿ ಇವ್ರು ಬಂದು ನಿಮ್ಗೆ ಆ ಒಂದು ಕಮ್ಯುನಿಕೇಶನ್ ಗ್ಯಾಪ್ ಏನಿರುತ್ತೆ ಅದನ್ನ ಫಿಲ್ ಮಾಡ್ಕೊಡೋದಕ್ಕೆ ಸಹ ಸಪೋರ್ಟ್ ಮಾಡ್ತಾರೆ. ಅದ್ ಬಿಟ್ಟು ಬೇರೆ ಏನೇನ್ ಮಾಡ್ತಾರೆ, ನಾನು ಆಗ್ಲೇ ಹೇಳ್ದಾಗೆ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ, ಎಫ್ ಎಸ್ ಎಸ್ ಎ ಬೇಕು, ಉದ್ಯಮ ಆಧಾರ್ ಬೇಕು, ಜಿ ಎಸ್ ಟಿ ಬೇಕು. ಈಗ ಎಷ್ಟೋ ಜನ ನಾನು ಹೇಳ್ದಂಗೆ ಅವ್ರವ್ರ ಪಾಡಿಗೆ ಅವ್ರವ್ರ ಏನೇನೋ ಕೆಲಸಗಳು ಮಾಡ್ತಿದ್ದಾರೆ. ನಮ್ಮ ಹೆಣ್ಮಕ್ಳು ಸಂಘಗಳಲ್ಲಿ ಹಪ್ಪಳ ಮಾಡೋದು, ಉಪ್ಪಿನಕಾಯಿ ಮಾಡೋದು, ಸಿರಿಧಾನ್ಯಗಳಲ್ಲಿ ಏನೇನೋ ತಿಂಡಿಗಳನ್ನ ಮಾಡೋದು, ಇದನ್ನೆಲ್ಲ ಮಾಡ್ತಿರ್ತಾರೆ. ಬಟ್ ಅವ್ರ ಹತ್ರ ಯಾವ್ದು ಸರ್ಟಿಫಿಕೇಟ್ಸ್ ಇರಲ್ಲ. ಸೊ ಅಂತ ಒಂದು ಸಿಚುವೇಶನ್ಸ್ ಅಲ್ಲಿ ಈ ಸರ್ಟಿಫಿಕೇಟ್ಗಳನ್ನ ಎಲ್ಲಿ ಮಾಡಿಸ್ಬೋದು, ಹೇಗ್ ಮಾಡಿಸ್ಬೋದು ಅನ್ನೋ ತರ ಮಾಹಿತಿಗಳನ್ನ ಕೂಡ ಮಾಡಿ ನಿಮಗೆ ಹ್ಯಾಂಡ್ ಹೋಲ್ಡ್ ಮಾಡಿ ಕೊಡ್ತಾರೆ. ಆ ಸರ್ಟಿಫಿಕೇಟ್ಗಳಿಗೆ ಅಪ್ಲಿಕೇಶನ್ ಹಾಕೋದು, ಯಾವ ಆಫೀಸಸ್ ನ ಹೋಗಿ ಮೀಟ್ ಮಾಡ್ಬೇಕು ನೀವು, ಅದನ್ನ ಹೇಗೆ ಎಲ್ಲಿ ಸಿಗುತ್ತೆ, ಇದ್ರ ಬಗ್ಗೆನೂ ಕೂಡ ಅವ್ರು ನಿಮ್ಗೆ ಮಾರ್ಗದರ್ಶನ ನೀಡ್ತಾ ಇರ್ತಾರೆ. ಅದಲ್ಲದೆ ನಿಮಗೆ ಕೊನೆವರೆಗೂ ಅಂದ್ರೆ ನಿಮ್ಗೆ ಸಾಲ ಬಂದು ಸಬ್ಸಿಡಿ ಬಂದು ನಿಮ್ಮ ಅಕೌಂಟಿಗೆ ಬಂದ್ ಬಿದ್ದಿದೆ, ಅದಾದ್ಮೇಲೂ ಕೂಡ ನಿಮಗೆ ಯಾವ್ದಾದ್ರು ಮಾರ್ಕೆಟಿಂಗ್ ಸಪೋರ್ಟ್ ಬೇಕು ಅಂತಂದಾಗ ಡಿ ಆರ್ ಪಿಗಳನ್ನ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಎಲ್ಲಾದ್ರೂ ಅಕ್ಕಪಕ್ಕದಲ್ಲಿ ಸುತ್ತಮುತ್ತ ನಡೀತಿರುವಂತ ಮೇಳಗಳ ಬಗ್ಗೆ ಮಾಹಿತಿಗಳನ್ನ ಕೊಡ್ತಾರೆ. ನೀವೇನಾದ್ರೂ ಸ್ಟಾಲ್ಸ್ ಹಾಕಕ್ಕೆ ಇಷ್ಟಪಡ್ತೀವಿ ಅಂತ ಎಲ್ಲ ಅವ್ರನ್ನ ಅಪ್ರೋಚ್ ಮಾಡಿದ್ರೆ ನಿಮ್ಗೆ ಆದಷ್ಟು ಕೆಲವು ಸರಿ ಇಲಾಖೆಗಳಿಂದ ನಡೆಯುವಂತ ಮೇಳಗಳಲ್ಲಿ ಫ್ರೀ ಆಗಿ ಸ್ಟಾಲ್ಗಳು ಸಿಗುತ್ತೆ. ಇಲ್ಲ ಬೇರೆ ಯಾವ್ದಾದ್ರು ಆರ್ಗನೈಸೇಷನ್ಗಳಿಂದ ನಡೆಯುವಂತ ಮೇಳಗಳಾದ್ರೆ ಅದರಲ್ಲಿ ಸಬ್ಸಿಡೈಸ್ಡ್ ರೇಟ್ ಅಲ್ಲಿ ನಿಮ್ಗೆ ಸ್ಟಾಲ್ನ ಹಾಕೋದಕ್ಕೆ ಅವಕಾಶಗಳನ್ನ ಅವರು ರೆಡಿ ಮಾಡಿ ಕೊಡ್ತಾರೆ. ಅದ್ರ ಜೊತೆಯಲ್ಲಿ ಬೇರೆ ಯಾವ್ಯಾವ ಯೋಜನೆಯಲ್ಲಿ ನಿಮಗೆ ಯಾವ್ಯಾವ ತರ ಬೆನಿಫಿಟ್ ಸಿಗುತ್ತೆ ಅಂದ್ರೆ, ಈಗ ಎಂ ಎಸ್ ಎಂ ಇ ಯೋಜನೆಗಳಾಗಿರ್ಬೋದು ಅಥವಾ ಎಸ್ ಸಿ ಎಸ್ ಟಿಗಳಿಗಾದ್ರೆ ಆ ಸಬ್ಸಿಡಿ ರೇಟ್ ಅಲ್ಲಿ ಏನೇನು ಕಮ್ಮಿಯಲ್ಲಿ ಸಿಗುತ್ತೆ ಅದಿರ್ಬೋದು, ಅಥವಾ ಸಿ ಜಿ ಟಿ ಎಂ ಎಸ್ ಅಂತ ಹೇಳ್ತೀವಿ ಅಂದ್ರೆ ಕ್ರೆಡಿಟ್ ಗ್ಯಾರಂಟಿ ಆಕ್ಟ್ ಅಂತ ಇದೆ ಅದು. ಸೊ ಅದರಲ್ಲಿ ನೀವು ಮಾರ್ಟ್ಗೇಜ್ ಮಾಡದೆ ಕೊಲ್ಯಾಟ್ರಲ್ ಕೊಡದೇನೆ ನಾವು ಸಾಲ ತಗೋಬಹುದು. ಆದ್ರೆ ಅವ್ರದ್ದೊಂದು ಫೀಸ್ ಇರುತ್ತೆ, ಆ ಫೀಸ್ ಎಷ್ಟಿರುತ್ತೆ ಏನು ಅಂತ ನಿಮ್ಗೊಂದು ಒಳ್ಳೆ ಮಾಹಿತಿನ ಬ್ಯಾಂಕ್ ಕಡೆಯಿಂದ ತಿಳ್ಕೊಂಡು ನಿಮಗೆ ಅದನ್ನ ತಿಳಿ ಹೇಳಿ ನೀವು ಆಯ್ತು ನಾನು ಫೀಸ್ ಕಟ್ಟಕ್ ರೆಡಿ ಇದ್ದೀನಿ, ನನ್ನ ಹತ್ರ ಕೊಲ್ಯಾಟ್ರಲ್ ಕೊಡಕ್ ಏನು ರೆಡಿ ಇಲ್ಲ ಅಂತ ಹೇಳಿ ಅಂತ ಡಿಸ್ಕಷನ್ ಮಾಡಿ ಫೈನಲೈಸ್ ಮಾಡ್ತು ಅಂದ್ರೆ ನಿಮ್ಮ ಮತ್ತೆ ಬ್ಯಾಂಕ್ ಮಧ್ಯದಲ್ಲಿ ಅವ್ರು ನಿಂತು ವ್ಯವಹಾರಿಕ ಒಂದು ಅಡೆತಡೆಗಳೇನಿರುತ್ತೆ ಅವುಗಳನ್ನ ಕ್ಲಿಯರ್ ಮಾಡ್ಕೊಡೋದಕ್ಕೆ ಹೆಲ್ಪ್ ಮಾಡ್ತಾರೆ.
1: ಸಾಮಾಜಿಕ ಸವಲತ್ತು,
2: ಸರ್ಕಾರಿ ಇಲಾಖೆಯಲ್ಲಿರುವ ಸೇವಾ ಸೌಲಭ್ಯಗಳು ಹಾಗೂ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮ.
1: ಪ್ರತಿ ಮಂಗಳವಾರ ಬೆಳಿಗ್ಗೆ 10:20 ಹಾಗೂ ಮರುಪ್ರಸಾರ ಗುರುವಾರ ಸಂಜೆ 6:50.
2: ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.
3: ಇದುವರೆಗೂ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಪ್ರಧಾನ ಮಂತ್ರಿ ಕಿರು ಆಹಾರ ಸಂಸ್ಕರಣ ಉದ್ಯಮಗಳ ಕ್ರಮಬದ್ಧಗೊಳಿಸುವಿಕೆ ಯೋಜನೆ ಸೇವಾ ಸೌಲಭ್ಯಗಳ ಕುರಿತು ಕೃಷಿ ಸಲಹೆಗಾರರು ಹಾಗೂ ತರಬೇತುದಾರರಾದ ಶ್ರೀಮತಿ ಕುಮುದಾ ಎಚ್ಪಿರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾಂಧವ್ಯ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ.
4: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ, ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಬನ್ನಿ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ತಿಳಿದು ಬರೋಣ. ಬೀನಿಸ್ 40 ರೂಪಾಯಿ, ಪೆನ್ಸಿಲ್ ಬೀನಿಸ್ 50 ರೂಪಾಯಿ, ಮೆಣಸಿನಕಾಯಿ 35 ರೂಪಾಯಿ, ಸೌತೆಕಾಯಿ 18 ರೂಪಾಯಿ, ಎಂಸಿ 4 ರೂಪಾಯಿ, ಸುನಾಮಿ 6 ರೂಪಾಯಿ, ಎಳವನ 4 ರೂಪಾಯಿ, ಗುಂಡು ಬದನೆಕಾಯಿ 15 ರೂಪಾಯಿ, ಕುಂಬಳಕಾಯಿ 8 ರೂಪಾಯಿ, ಹೀರೆಕಾಯಿ 18 ರೂಪಾಯಿ, ಪಡವಲಕಾಯಿ 14 ರೂಪಾಯಿ, ತೊಂಡೆಕಾಯಿ 30 ರೂಪಾಯಿ, ಹಾಗಲಕಾಯಿ 32 ರೂಪಾಯಿ, ಕಾಲಿಫ್ಲವರ್ 16 ರೂಪಾಯಿ, ಪೈರ್ 35 ರೂಪಾಯಿ, ದಪ್ಪ ಮೆಣಸಿನಕಾಯಿ 33 ರೂಪಾಯಿ, ಸೋರೆಕಾಯಿ 15 ರೂಪಾಯಿ, ಬದನೆಕಾಯಿ 25 ರೂಪಾಯಿ, ಕೋಸು 12 ರೂಪಾಯಿ, ಸೀಮೆ ಬದನೆಕಾಯಿ 24 ರೂಪಾಯಿ, ಬೆಂಡೆಕಾಯಿ 20 ರೂಪಾಯಿ, ಟೊಮೊಟೊ 8 ರೂಪಾಯಿ. ಕೇಳುಗರೇ, ಕೇಳಿದಿರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ. ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

0: ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ
1: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂದರೆ ವಿಲೀಡ್ ವತಿಯಿಂದ ಇನ್ಫೋಸಿಸ್ ಬೆಂಬಲದೊಂದಿಗೆ
0: ವಿಲೀಡ್ ಚೆನ್ನೆಕ್ಸ್ಟ್ ಕೌಶಲ್ಯನ್ ಎಂಬ ಯುವ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರುತ್ತಿದೆ.
1: ಈ ಕಾರ್ಯಕ್ರಮವು ಪ್ರಸ್ತುತ ಉದ್ಯೋಗ ಮಾರುಕಟ್ಟೆಗೆ ಅಗತ್ಯವಾದ ಕೌಶಲ್ಯಗಳನ್ನು ಯುವಕರಿಗೆ ನೀಡುವ ಮೂಲಕ ಅವರ ಉದ್ಯೋಗ ಅರ್ಹತೆಯನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ.
0: ಈ ತರಬೇತಿಯು ಒಂದು ತಿಂಗಳ ವಸತಿ ಆಧಾರಿತ ಯುವ ಕೌಶಲ್ಯಾಭಿವೃದ್ಧಿ ತರಬೇತಿಯಾಗಿದ್ದು,
1: ಪ್ರಮುಖವಾಗಿ ಈ ತರಬೇತಿಯಲ್ಲಿ ಜೀವನ ಕೌಶಲ್ಯ, ಸಂವಹನ ಕೌಶಲ್ಯ, ಸಮಸ್ಯೆಗಳ ನಿವಾರಣೆ, ಡಿಜಿಟಲ್ ಸಾಕ್ಷರತೆ, ಕೆಲಸದ ಸ್ಥಳದ ಸಿದ್ಧತೆ, ಎಐ ಕೌಶಲ್ಯಗಳ ಜೊತೆಗೆ ಉದ್ಯೋಗ ಅವಕಾಶ ಮಾರ್ಗದರ್ಶನವನ್ನು ನೀಡಲಾಗುತ್ತಿದೆ.
0: ಈ ತರಬೇತಿಯು 18-29 ವರ್ಷದ ಪದವಿ ಪೂರ್ವ ಅಥವಾ ಅದಕ್ಕಿಂತ ಮೇಲಿನ ವಿದ್ಯಾರ್ಹತೆ ಹೊಂದಿರುವ ಹೆಚ್ಡಿಕೋಟೆ, ಸರಗೂರು ಹಾಗೂ ಮೈಸೂರು ಸುತ್ತಮುತ್ತಲಿನ ಯುವಕರು ಅರ್ಹರಾಗಿರುತ್ತಾರೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 9739017311, ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9739017311.
0: ಇಮೇಲ್ ವಿಳಾಸ covord.genext@svym.org.in. ಬನ್ನಿ, ಭಾಗವಹಿಸಿ ತರಬೇತಿಯ ಸೌಲಭ್ಯವನ್ನು ಪಡೆದುಕೊಳ್ಳಿ.

ಸಾರ್ವಜನಿಕರಿಗೆ ಒಂದು ಪ್ರಕಟಣೆ. ದಿನಾಂಕ 4/8/2026 ಮಂಗಳವಾರದಂದು ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ಸೀತಾರಾಮ್ ರವರು ಕೀಲು ಮತ್ತು ಮೂಳೆರೋಗ ತಜ್ಞರು, ಡಾಕ್ಟರ್ ನರೇಂದ್ರ ರಾಮಕೃಷ್ಣರವರು ಕಣ್ಣಿನ ತಜ್ಞರು, ಡಾಕ್ಟರ್ ನಾಗೇಶ್ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಕುಮಾರ್ ರವರು ಮಕ್ಕಳ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ಸುಷ್ಮಾ ರವರು ಮಕ್ಕಳ ತಜ್ಞರು, ಡಾಕ್ಟರ್ ನಿಸರ್ಗ ರವರು ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರು, ಡಾಕ್ಟರ್ ವೈಷ್ಣವಿ ರವರು ಆಯುರ್ವೇದ ತಜ್ಞರು, ಡಾಕ್ಟರ್ ವಿದ್ಯಶ್ರೀ ರವರು ದಂತ ಚಿಕಿತ್ಸಾ ತಜ್ಞರು, ಅಯ್ಯನರಾಜ್ ರವರು ಫಿಸಿಯೋಥೆರಪಿಸ್ಟ್, ರಾಜು ಕೆ ಎಸ್ ರವರು ವಾಕ್ಭಾಷೆ ಶ್ರವಣ ತಜ್ಞರು ಹಾಗೂ ದಿನದ 24 ಗಂಟೆಗಳು ತುರ್ತು ಚಿಕಿತ್ಸಾ ಸೌಲಭ್ಯವು ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663118. ಧನ್ಯವಾದಗಳು.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಕೋರು. ಕೇಳುಗರ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಅಪ್ಸರ ಆಗಸ್ಟ್ 4, 1956 ಪರಮಾಣು ಕೇಂದ್ರ ಸ್ಥಾಪನೆಯ ಬಗ್ಗೆ, ಹಾಗೆ ಉದಯಪುರ ನಗರದ ನಿವೃತ್ತ 2ನೇ ರಾಜ ರಾಣಾ ಉದಯ್ ಸಿಂಗ್ ರವರ ಜನ್ಮದಿನಾಚರಣೆ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ತಿಳಿಯೋಣ. ಅಪ್ಸರ ಭಾರತ ಮತ್ತು ಸಂಪೂರ್ಣ ಏಷ್ಯಾದ ಮೊಟ್ಟ ಮೊದಲ ಪರಮಾಣು ಸಂಶೋಧನಾ ರಿಯಾಕ್ಟರ್ ಆಗಿದೆ. ಇದನ್ನು ಆಗಸ್ಟ್ 4, 1900

0: ಆರರಂದು ಮುಂಬೈನ ಟ್ರಾಂಬೆಯಲ್ಲಿರುವ ಬಾಬಾ ಪರಮಾಣು ಸಂಶೋಧನಾ ಕೇಂದ್ರದಲ್ಲಿ ಪ್ರಾರಂಭಿಸಲಾಯಿತು. ಇದು ಮುಂಬೈನ ಮಹಾರಾಷ್ಟ್ರ ಅಂದರೆ ಟ್ರಾಂಬೆಯಲ್ಲಿ ಇದೆ. ಇದು ಭಾರತದ ಮೊದಲ ಪರಮಾಣು ಸಂಶೋಧನಾ ಕೇಂದ್ರ ಹಾಗೂ ಏಷ್ಯಾದ ಮೊದಲ ರಿಯಾಕ್ಟರ್ ಆಗಿದೆ. ಇದರ ವಿನ್ಯಾಸವನ್ನು 1955 ಡಾಕ್ಟರ್ ಹ್ಯೂಮಿ ಬಾಬಾ ಅಂದರೆ ಭಾರತೀಯ ಪರಮಾಣು ಕೇಂದ್ರದ ಪಿತಾಮಹಾರವರು ಪರಿಕಲ್ಪನೆ ಮಾಡಿದರು. ಈ ರಿಯಾಕ್ಟರ್ಗೆ ಅಪ್ಸರಾ ಎಂದು ಹೆಸರಿಸಲಾಯಿತು ಮತ್ತು 1957 ಇಂದಿನ ಭಾರತದ ಪ್ರಧಾನಿ ಪಂಡಿತ್ ಜವಾಹರಲಾಲ್ ನೆಹರು ಇದನ್ನ ರಾಷ್ಟ್ರಕ್ಕೆ ಅರ್ಪಿಸಿದರು. ಆರಂಭಿಕ ಇಂಧನವನ್ನು ಒದಗಿಸಿದ ಯುನೈಟೆಡ್ ಕಿಂಗ್ಡಮ್ನ ಸಹಾಯದಿಂದ ರಿಯಾಕ್ಟರ್ ಅನ್ನು ನಿರ್ಮಿಸಲಾಯಿತು. ಅಪ್ಸರಾ ಒಂದು ಪೂಲ್ ಮಾದರಿಯ ರಿಯಾಕ್ಟರ್ ಆಗಿದ್ದು 80% ಪುಷ್ಟೀಕರಿಸಿದ ಯುರೇನಿಯಂ ಇಂಧನವನ್ನು ಬಳಸುತ್ತದೆ. ಈ ರಿಯಾಕ್ಟರ್ ಕಾರ್ಯಾರಂಭದೊಂದಿಗೆ ಭಾರತ ರೇಡಿಯೋ ಐಸೋಟೋಪುಗಳನ್ನು ಉತ್ಪಾದಿಸಲು ಪ್ರಾರಂಭಿಸಿತು. ಇದರಿಂದ ಪಡೆದ ಜ್ಞಾನ ಮತ್ತು ಅನುಭವವು ರೇಡಿಯೋ ಐಸೋಟೋಪುಗಳನ್ನು ಉತ್ಪಾದಿಸಲು ಮತ್ತು ಅನ್ವಯಿಸಲು ಪ್ರಸಕ್ತ ಮೂಲ ಸೌಕರ್ಯದಲ್ಲಿ ಸಹಾಯ ಮಾಡಿದೆ. ರೇಡಿಯೋ ಐಸೋಟೋಪುಗಳು ವೈದ್ಯಕೀಯ ರೋಗ ನಿರ್ಣಯ ಮತ್ತು ಚಿಕಿತ್ಸೆ, ವೈದ್ಯಕೀಯ ಉತ್ಪನ್ನಗಳ ಕ್ರಿಮಿನಾಶಕ, ಪೈಪ್ಲೈನ್ ತಪಾಸಣೆ, ಆಹಾರ ಸಂರಕ್ಷಣೆ ಮತ್ತು ಮುಂತಾದವುಗಳಲ್ಲಿ ಹಲವು ಅನ್ವಯಿಕೆಗಳನ್ನು ಕಂಡುತೊಡಗಿವೆ. ಕೃಷಿಯಲ್ಲಿಯೂ ರೇಡಿಯೋ ಐಸೋಟೋಪ್ಗಳ ಬಳಕೆಯನ್ನು ಕಂಡುಕೊಂಡಿವೆ. ವಿಜ್ಞಾನಿಯ ಬೆಳವಣಿಗೆಯ ಸಿಮ್ಯುಲೇಷನ್, ವಿಕಿರಣದ ನಂತರ ಶೇಖರಣಾ ಪರಿಣಾಮಗಳು ವಿಪರೀತ ವಿಕಿರಣಶೀಲತೆಯ ಪಾತ್ರವನ್ನು ನಿಭಾಯಿಸಲು ಇದು ಸಾಧ್ಯವಾಗಿದೆ. ಹಾಗೆ ಇವತ್ತಿನ ಇನ್ನೊಂದು ವಿಶೇಷವನ್ನ ನೋಡುವುದಾದರೆ ರಾಣಾ ಉದಯ್ ಸಿಂಗ್ ರವರ ಜನ್ಮ ದಿನಾಚರಣೆ. ಮೇವಾರ್ ಸಾಮ್ರಾಜ್ಯದ ಮಹಾರಾಣಾ ಹಾಗೂ ರಾಜಸ್ಥಾನದ ಉದಯಪುರ ನಗರದ ಸಂಸ್ಥಾಪಕರಾಗಿದ್ದ ಉದಯ್ ಸಿಂಗ್ ರವರು 4 1522 ಜನಿಸಿದರು. ಇವರು ರಾಣಾ ಸಂಗ ಮತ್ತು ರಾಣಿ ಕರ್ಣಾವತಿಯ 4 ಮಗ ಮತ್ತು ಪ್ರಸಿದ್ಧ ಮಹಾರಾಣಾ ಪ್ರತಾಪ್ ರವರ ತಂದೆಯಾಗಿದ್ದರು. ಬಾಲ್ಯದಲ್ಲಿ ಬನ್ವೀರ್ನಿಂದ ಅಪಾಯವಿದ್ದಾಗ ನರ್ಸ್ ಪನ್ನಾ ದೈತ್ಯವನ್ನ ಸ್ವಂತ ಮಗ ಪ್ರಾಣತ್ಯಾಗ ಮಾಡುವ ಮೂಲಕ ಉದಯ್ ಸಿಂಗ್ ರವರನ್ನ ರಕ್ಷಿಸಿದರು. ರಾಜಸ್ಥಾನದಲ್ಲಿ ಸುಂದರವಾದ ಉದಯಪುರ ನಗರವನ್ನ ಸ್ಥಾಪಿಸಿ ಉದಯಪುರ ಸ್ಥಾಪನೆ ಅದು ತಮ್ಮ ರಾಜಧಾನಿಯಾಗಿ ಮಾಡಿಕೊಂಡರು.
1: ಇವತ್ತಿಂದ ನೀನು ಇಲ್ಲಿ ಕೆಲಸ ಮಾಡುವ ಅಗತ್ಯ ಇಲ್ಲ.
2: ಸರ್, ಅಂದ್ರೆ ನನ್ನ ಈಗಷ್ಟೇ ಹುಟ್ಟಿದ ಮಗು.
1: ಅದಕ್ಕೆ ಇನ್ನು ನೀನು ಎಲ್ಲಿ ಆರಾಮಾಗಿ ನಿನ್ನ ಪುಟ್ಟ ಮಗಳಿಗೆ ಹಾಲು ಉಣಿಸೋಕೆ ಆಗತ್ತೋ ಅಲ್ಲಿ ಕೆಲಸ ಮಾಡು, ಅಂದ್ರೆ ನಿನ್ನ ಹೊಸ ಕ್ಯಾಬಿನ್ ನಲ್ಲಿ.
2: ಆಯ್ತು ಸರ್, ಧನ್ಯವಾದಗಳು. ಈಗ ಪ್ರತಿಯೊಬ್ಬ ತಾಯಿಗೆ ಅಗತ್ಯ ಇದೆ ಇಂತಹ ಸಹಕಾರದ್ದು. ಇದರಿಂದ ಅವಳು 6 ಮಗುವಿಗೆ ತನ್ನ ಹಾಲು ಕುಡಿಸೋಕೆ ಸಾಧ್ಯ. ಇದರಿಂದಲೇ ಮಗುವಿನ ಬುದ್ಧಿ ಚುರುಕಾಗುವುದು. ಸರಿ ಅಲ್ವಾ? ತಾಯಿಯ ಹಾಲು ಲಾಭ ಬಹುಪಾಲು.

ನೆಚ್ಚಿನ ಹಾಡನ್ನು ನಿಮ್ಮದೇ ರಾಗದಲ್ಲಿ ಹಾಡಿ ಮನರಂಜಿಸಲು ಹಾಡುವ ಕೋಗಿಲೆಗಳಿಗೆ ಧ್ವನಿಯಾದ ವೇದಿಕೆಯೇ ಹಾಡು ಹಸ. ಈ ಕಾರ್ಯಕ್ರಮದಲ್ಲಿ ಭಾವಗೀತೆ, ಭಕ್ತಿಗೀತೆ, ಜನಪದ ಗೀತೆ, ದೇಶಭಕ್ತಿ ಗೀತೆ ಮತ್ತು ಸ್ವರಚಿತ ಹಾಡುಗಳು ಹಾಗೂ ಸೋಬಾನೆ ಪದಗಳನ್ನು ಹಾಡಬಹುದು. ಬನ್ನಿ ಭಾಗವಹಿಸಿ, ನಿಮ್ಮಲ್ಲಿರುವ ಪ್ರತಿಭೆಯನ್ನು ಹೊರಹೊಮ್ಮಿಸಿ ಮತ್ತು ಹಳ್ಳಿಯ ಸೊಗಡನ್ನು ಪ್ರೋತ್ಸಾಹ

ಕೇಳುಗರೆ, ನಿಮ್ಮ ಅಕ್ಕರಿಯ ಹತ್ತಿರದವರಿಗೆ ಮತ್ತು ಪ್ರೀತಿ ಪಾತ್ರದವರಿಗೆ ಹುಟ್ಟುಹಬ್ಬದ ಮತ್ತು ವಿವಾಹ ವಾರ್ಷಿಕೋತ್ಸವದ ಶುಭಾಶಯ ತಿಳಿಸಬೇಕಿ? ಹಾಗಾದರೆ ತಡ ಯಾಕೆ? ನಮ್ಮ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರಕ್ಕೆ ಭೇಟಿ ನೀಡಿ, ಪತ್ರ ಬರೆಯಿರಿ ಅಥವಾ ಎಸ್ಎಂಎಸ್ ಮೂಲಕ ವಿವರಗಳೊಂದಿಗೆ ತಿಳಿಸಿ. ಪ್ರತಿ ಮನೆಯಲ್ಲೂ ಕೇಳಿ ಬರುತ್ತಿರುವ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ನಿಮ್ಮವರಿಗೆ ಶುಭಾಶಯವನ್ನು ತಿಳಿಸುತ್ತದೆ. ನಮ್ಮ ವಿಳಾಸ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ,

ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9900053119. ಧನ್ಯವಾದಗಳು.

0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಭಾವಸಿಂಚನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.

0: ಇದುವರೆಗೂ ಭಾವಸಿಂಚನ ಕಾರ್ಯಕ್ರಮದಲ್ಲಿ ಸುಮಧುರ ಭಾವಗೀತೆಗಳನ್ನ ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾಂಧವ್ಯ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ.
1: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
0: ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಡು ಹಸೆ ಕಾರ್ಯಕ್ರಮದಲ್ಲಿ ಹೆಚ್ಡಿಕೋಟೆ ತಾಲೂಕಿನ ತುಂಬಸೋಗಿ ಗ್ರಾಮದ ಶ್ರೀಮತಿ ನಾಗಮ್ಮರವರು ಹಾಡಿರುವ ಹಾಡುಗಳು ಬೆತ್ತರಗೊಳ್ಳಲಿವೆ. ಬನ್ನಿ ಆಲಿಸಿ ಬರೋಣ. ಇದುವರೆಗೂ ಹಾಡು ಹಸೆ ಕಾರ್ಯಕ್ರಮದಲ್ಲಿ ಹೆಚ್ಡಿಕೋಟೆ ತಾಲೂಕಿನ ತುಂಬಸೋಗಿ ಗ್ರಾಮದ ಶ್ರೀಮತಿ ನಾಗಮ್ಮರವರು ಹಾಡಿರುವ ಹಾಡುಗಳನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ.
2: ಕೇಳುಗರೆ, ನಿಮ್ಮ ಅಕ್ಕರಿಯ ಹತ್ತಿರದವರಿಗೆ ಮತ್ತು ಪ್ರೀತಿ ಪಾತ್ರದವರಿಗೆ ಹುಟ್ಟುಹಬ್ಬದ ಮತ್ತು ವಿವಾಹ ವಾರ್ಷಿಕೋತ್ಸವದ ಶುಭಾಶಯ ತಿಳಿಸಬೇಕಿ? ಹಾಗಾದರೆ ತಡ ಯಾಕೆ? ನಮ್ಮ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರಕ್ಕೆ ಭೇಟಿ ನೀಡಿ, ಪತ್ರ ಬರೆಯಿರಿ ಅಥವಾ ಎಸ್ಎಂಎಸ್ ಮೂಲಕ ವಿವರಗಳೊಂದಿಗೆ ತಿಳಿಸಿ. ಪ್ರತಿ ಮನೆಯಲ್ಲೂ ಕೇಳಿ ಬರುತ್ತಿರುವ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ನಿಮ್ಮವರಿಗೆ ಶುಭಾಶಯವನ್ನ ತಿಳಿಸುತ್ತದೆ. ನಮ್ಮ ವಿಳಾಸ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ, ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9900055119. ಧನ್ಯವಾದಗಳು.

ಸಾರ್ವಜನಿಕರಿಗೆ ಒಂದು ಪ್ರಕಟಣೆ. ದಿನಾಂಕ 4/8/2026 ಮಂಗಳವಾರದಂದು ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ಸೀತಾರಾಮ್ ರವರು ಕೀಲು ಮತ್ತು ಮೂಳೆರೋಗ ತಜ್ಞರು, ಡಾಕ್ಟರ್ ನರೇಂದ್ರ ರಾಮಕೃಷ್ಣರವರು ಕಣ್ಣಿನ ತಜ್ಞರು, ಡಾಕ್ಟರ್ ನಾಗೇಶ್ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಕುಮಾರ್ ರವರು ಮಕ್ಕಳ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ಸುಷ್ಮಾ ರವರು ಮಕ್ಕಳ ತಜ್ಞರು, ಡಾಕ್ಟರ್ ನೆಸರ್ಗಾರವರು ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರು, ಡಾಕ್ಟರ್ ವೈಷ್ಣವಿರವರು ಆಯುರ್ವೇದ ತಜ್ಞರು, ಡಾಕ್ಟರ್ ವಿದ್ಯಶ್ರೀರವರು ದಂತ ಚಿಕಿತ್ಸಾ ತಜ್ಞರು, ಅಯ್ಯನರಾಜ್ರವರು ಫಿಸಿಯೋಥೆರಪಿಸ್ಟ್, ರಾಜು ಕೆ ಎಸ್ ರವರು ವಾಕ್ಭಾಷೆ ಶ್ರವಣ ತಜ್ಞರು ಹಾಗೂ ದಿನದ 24 ಗಂಟೆಗಳು ತುರ್ತು ಚಿಕಿತ್ಸಾ ಸೌಲಭ್ಯವು ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663118. ಧನ್ಯವಾದಗಳು.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ, ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಬನ್ನಿ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ತಿಳಿದು ಬರೋಣ. ಬೀನಿಸ್ 40 ರೂಪಾಯಿ, ಪೆನ್ಸಿಲ್ ಬೀನಿಸ್ 50 ರೂಪಾಯಿ, ಮೆಣಸಿನಕಾಯಿ 35 ರೂಪಾಯಿ, ಸೌತೆಕಾಯಿ 18 ರೂಪಾಯಿ, ಎಂಸಿ 4 ರೂಪಾಯಿ, ಸುನಾಮಿ 6 ರೂಪಾಯಿ, ಎಳವನ 4 ರೂಪಾಯಿ, ಗುಂಡು ಬದನೆಕಾಯಿ 15 ರೂಪಾಯಿ, ಕುಂಬಳಕಾಯಿ 8 ರೂಪಾಯಿ, ಹೀರೆಕಾಯಿ 18 ರೂಪಾಯಿ, ಪಡವಲಕಾಯಿ 14 ರೂಪಾಯಿ, ತೊಂಡೆಕಾಯಿ 30 ರೂಪಾಯಿ, ಹಾಗಲಕಾಯಿ 32 ರೂಪಾಯಿ, ಕಾಲಿಫ್ಲವರ್ 16 ರೂಪಾಯಿ, ಪೈರ್ 35 ರೂಪಾಯಿ, ದಪ್ಪ ಮೆಣಸಿನಕಾಯಿ 33 ರೂಪಾಯಿ, ಸೋರೆಕಾಯಿ 15 ರೂಪಾಯಿ, ಬದನೆಕಾಯಿ 25 ರೂಪಾಯಿ, ಕೋಸು 12 ರೂಪಾಯಿ, ಸೀಮೆ ಬದನೆಕಾಯಿ 24 ರೂಪಾಯಿ, ಬೆಂಡೆಕಾಯಿ 20 ರೂಪಾಯಿ, ಟೊಮೊಟೊ 8 ರೂಪಾಯಿ. ಕೇಳುಗರೆ, ಕೇಳಿದಿರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ. ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

0: पीएम फसल बीमा योजना से करीब 2,00,000 करोड़ ರೂಪಾಯಿ ಕ್ಲೇಮ್ ಕೆ ರೂಪೆ ಕಿಸಾನೋ ಕೋ ಮಿಲೆ.
1: ಮುಂಗಾರು ಹಂಗಾಮಿನ ಬೆಳೆ ವಿಮೆಗಾಗಿ ಈಗ ನೋಂದಣಿ ಮಾಡಿಕೊಳ್ಳಿರಿ.
2: ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒಂದ್ ಕೇಂದ್ರ. ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಕೋರು. ಕೇಳುಗರ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಅಪ್ಸರ ಆಗಸ್ಟ್ 4, 1956 ಪರಮಾಣು ಕೇಂದ್ರ ಸ್ಥಾಪನೆಯ ಬಗ್ಗೆ, ಹಾಗೆ ಉದಯಪುರ ನಗರದ ನಿವೃತ್ತ 2ನೇ ರಾಜ ರಾಣಾ ಉದಯ್ ಸಿಂಗ್ ರವರ ಜನ್ಮದಿನಾಚರಣೆ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ತಿಳಿಯೋಣ. ಅಪ್ಸರ ಭಾರತ ಮತ್ತು ಸಂಪೂರ್ಣ ಏಷ್ಯಾದ ಮೊಟ್ಟ ಮೊದಲ ಪರಮಾಣು ಸಂಶೋಧನಾ ರಿಯಾಕ್ಟರ್ ಆಗಿದೆ. ಇದನ್ನು ಆಗಸ್ಟ್ 4, 1956 ಮುಂಬೈನ ಟ್ರಾಂಬೆಯಲ್ಲಿರುವ ಬಾಬಾ ಪರಮಾಣು ಸಂಶೋಧನಾ ಕೇಂದ್ರದಲ್ಲಿ ಪ್ರಾರಂಭಿಸಲಾಯಿತು. ಇದು ಮುಂಬೈನ ಮಹಾರಾಷ್ಟ್ರ ಅಂದರೆ ಟ್ರಾಂಬೆಯಲ್ಲಿ ಇದೆ. ಇದು ಭಾರತದ ಮೊದಲ ಪರಮಾಣು ಸಂಶೋಧನಾ ಕೇಂದ್ರ ಹಾಗೂ ಏಷ್ಯಾದ ಮೊದಲ ರಿಯಾಕ್ಟರ್ ಆಗಿದೆ. ಇದರ ವಿನ್ಯಾಸವನ್ನು 1955 ಡಾಕ್ಟರ್ ಹ್ಯೂಮಿ ಬಾಬಾ ಅಂದರೆ ಭಾರತೀಯ ಪರಮಾಣು ಕೇಂದ್ರದ ಪಿತಾಮಹಾರವರು ಪರಿಕಲ್ಪನೆ ಮಾಡಿದರು. ಈ ರಿಯಾಕ್ಟರ್ಗೆ ಅಪ್ಸರ ಎಂದು ಹೆಸರಿಸಲಾಯಿತು ಮತ್ತು 1957 ಇಂದಿನ ಭಾರತದ ಪ್ರಧಾನಿ ಪಂಡಿತ್ ಜವಾಹರಲಾಲ್ ನೆಹರು ಇದನ್ನ ರಾಷ್ಟ್ರಕ್ಕೆ ಅರ್ಪಿಸಿದರು. ಆರಂಭಿಕ ಇಂಧನವನ್ನು ಒದಗಿಸಿದ ಯುನೈಟೆಡ್ ಕಿಂಗ್ಡಮ್ನ ಸಹಾಯದಿಂದ ರಿಯಾಕ್ಟರ್ ಅನ್ನು ನಿರ್ಮಿಸಲಾಯಿತು. ಅಪ್ಸರ ಒಂದು ಪೂಲ್ ಮಾದರಿಯ ರಿಯಾಕ್ಟರ್ ಆಗಿದ್ದು ಶೇಕಡಾ 80% ಪುಷ್ಟೀಕರಿಸಿದ ಯುರೇನಿಯಂ ಇಂಧನವನ್ನು ಬಳಸುತ್ತದೆ. ಈ ರಿಯಾಕ್ಟರ್ ಕಾರ್ಯಾರಂಭದೊಂದಿಗೆ ಭಾರತ ರೇಡಿಯೋ ಐಸೋಟೋಪುಗಳನ್ನು ಉತ್ಪಾದಿಸಲು ಪ್ರಾರಂಭಿಸಿತು. ಇದರಿಂದ ಪಡೆದ ಜ್ಞಾನ ಮತ್ತು ಅನುಭವವು ರೇಡಿಯೋ ಐಸೋಟೋಪುಗಳನ್ನು ಉತ್ಪಾದಿಸಲು ಮತ್ತು ಅನ್ವಯಿಸಲು ಪ್ರಸಕ್ತ ಮೂಲ ಸೌಕರ್ಯದಲ್ಲಿ ಸಹಾಯ ಮಾಡಿದೆ. ರೇಡಿಯೋ ಐಸೋಟೋಪುಗಳು ವೈದ್ಯಕೀಯ ರೋಗ ನಿರ್ಣಯ ಮತ್ತು ಚಿಕಿತ್ಸೆ, ವೈದ್ಯಕೀಯ ಉತ್ಪನ್ನಗಳ ಕ್ರಿಮಿನಾಶಕ, ಪೈಪ್ಲೈನ್ ತಪಾಸಣೆ, ಆಹಾರ ಸಂರಕ್ಷಣೆ ಮತ್ತು ಮುಂತಾದವುಗಳಲ್ಲಿ ಹಲವು ಅನ್ವಯಿಕೆಗಳನ್ನು ಕಂಡುತೊಡಗಿವೆ. ಕೃಷಿಯಲ್ಲಿಯೂ ರೇಡಿಯೋ ಐಸೋಟೋಪ್ಗಳ ಬಳಕೆಯನ್ನು ಕಂಡುಕೊಂಡಿವೆ. ವಿಜ್ಞಾನಿಯ ಬೆಳವಣಿಗೆಯ ಸಿಮ್ಯುಲೇಷನ್, ವಿಕಿರಣದ ನಂತರ ಶೇಖರಣಾ ಪರಿಣಾಮಗಳು, ವಿಪರೀತ ವಿಕಿರಣಶೀಲತೆಯ ಪಾತ್ರವನ್ನು ನಿಭಾಯಿಸಲು ಇದು ಸಾಧ್ಯವಾಗಿದೆ. ಹಾಗೆ ಇವತ್ತಿನ ಇನ್ನೊಂದು ವಿಶೇಷವನ್ನು ನೋಡುವುದಾದರೆ ರಾಣಾ ಉದಯ್ ಸಿಂಗ್ ರವರ ಜನ್ಮ ದಿನಾಚರಣೆ. ಮೇವಾರ್ ಸಾಮ್ರಾಜ್ಯದ ಮಹಾರಾಣಾ ಹಾಗೂ ರಾಜಸ್ಥಾನದ ಉದಯಪುರ ನಗರದ ಸಂಸ್ಥಾಪಕರಾಗಿದ್ದ ಉದಯ್ ಸಿಂಗ್ ರವರು ಆಗಸ್ಟ್ 4ರಂದು 1522 ಜನಿಸಿದರು. ಇವರು ರಾಣಾ ಸಂಗ ಮತ್ತು ರಾಣಿ ಕರ್ಣಾವತಿಯ 4ನೇ ಮಗ ಮತ್ತು ಪ್ರಸಿದ್ಧ ಮಹಾರಾಣಾ ಪ್ರತಾಪ್ ರವರ ತಂದೆಯಾಗಿದ್ದರು. ಬಾಲ್ಯದಲ್ಲಿ ಬನ್ವೀರ್ನಿಂದ ಅಪಾಯವಿದ್ದಾಗ ನರ್ಸ್ ಪನ್ನಾ ದೈತ್ಯವನ್ನ ಸ್ವಂತ ಮಗ ಪ್ರಾಣತ್ಯಾಗ ಮಾಡುವ ಮೂಲಕ ಉದಯ್ ಸಿಂಗ್ ರವರನ್ನ ರಕ್ಷಿಸಿದರು. ರಾಜಸ್ಥಾನದಲ್ಲಿ ಸುಂದರವಾದ ಉದಯಪುರ ನಗರವನ್ನು ಸ್ಥಾಪಿಸಿ ಉದಯಪುರ ಸ್ಥಾಪನೆ ಅದು ತಮ್ಮ ರಾಜಧಾನಿಯಾಗಿ ಮಾಡಿಕೊಂಡರು.

0: ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ
1: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂದರೆ ವಿಲೀಡ್ ವತಿಯಿಂದ ಇನ್ಫೋಸಿಸ್ ಬೆಂಬಲದೊಂದಿಗೆ
0: ವಿಲೀಡ್ ಜೆನೆಕ್ಸ್ಟ್ ಕೌಶಲ್ಯನ್ ಎಂಬ ಯುವ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ

0: ಬರುತ್ತಿದೆ. ಈ ಕಾರ್ಯಕ್ರಮವು ಪ್ರಸ್ತುತ ಉದ್ಯೋಗ ಮಾರುಕಟ್ಟೆಗೆ ಅಗತ್ಯವಾದ ಕೌಶಲ್ಯಗಳನ್ನು ಯುವಕರಿಗೆ ನೀಡುವ ಮೂಲಕ ಅವರ ಉದ್ಯೋಗ ಅರ್ಹತೆಯನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ. ಈ ತರಬೇತಿಯು ಒಂದು ತಿಂಗಳ ವಸತಿ ಆಧಾರಿತ ಯುವ ಕೌಶಲ್ಯಾಭಿವೃದ್ಧಿ ತರಬೇತಿಯಾಗಿದ್ದು, ಪ್ರಮುಖವಾಗಿ ಈ ತರಬೇತಿಯಲ್ಲಿ ಜೀವನ ಕೌಶಲ್ಯ, ಸಂವಹನ ಕೌಶಲ್ಯ, ಸಮಸ್ಯೆಗಳ ನಿವಾರಣೆ, ಡಿಜಿಟಲ್ ಸಾಕ್ಷರತೆ, ಕೆಲಸದ ಸ್ಥಳದ ಸಿದ್ಧತೆ, ಎಐ ಕೌಶಲ್ಯಗಳ ಜೊತೆಗೆ ಉದ್ಯೋಗ ಅವಕಾಶ ಮಾರ್ಗದರ್ಶನವನ್ನು ನೀಡಲಾಗುತ್ತಿದೆ. ಈ ತರಬೇತಿಯು 18-29 ವರ್ಷದ ಪದವಿ ಪೂರ್ವ ಅಥವಾ ಅದಕ್ಕಿಂತ ಮೇಲಿನ ವಿದ್ಯಾರ್ಹತೆ ಹೊಂದಿರುವ ಹೆಚ್ಡಿಕೋಟೆ, ಸರಗೂರು ಹಾಗೂ ಮೈಸೂರು ಸುತ್ತಮುತ್ತಲಿನ ಯುವಕರು ಅರ್ಹರಾಗಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 9739017311. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9739017311. ಇಮೇಲ್ ವಿಳಾಸ covord.genext@svym.org.in. ಬನ್ನಿ ಭಾಗವಹಿಸಿ ತರಬೇತಿಯ ಸೌಲಭ್ಯವನ್ನು ಪಡೆದುಕೊಳ್ಳಿ. ನಮ್ಮ ನಿಲಯದಿಂದ ಇನ್ನು ಮುಂದೆ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮದಲ್ಲಿ ಸಂಚಿಕೆ 95 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: DVG ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. DVG ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರೆಸೋಣ.
4: ಶಿಲೆಯಾಗಿ ನಿದ್ರಿಸುತ್ತಿರ್ದಾಕೆ,
5: ಶಿಲೆಯಾಗಿ ನಿದ್ರಿಸುತ್ತಿರ್ದಾಕೆ,
4: ರಾಮಪದ
5: ರಾಮಪದ
4: ತಲದ ಸಂಸ್ಪರ್ಶದಿಂದ
5: ತಲದ ಸಂಸ್ಪರ್ಶದಿಂದ
4: ಎದ್ದು ನಿಂತಂತೆ
5: ಎದ್ದು ನಿಂತಂತೆ
4: ಚಲಿಸದೆನಿಸಿದ ಜಡವನ್
5: ಚಲಿಸದೆನಿಸಿದ ಜಡವನ್
4: ಆವಗಾಳಿಯೋ ಸೋಕೆ
5: ಆವಗಾಳಿಯೋ ಸೋಕೆ
4: ಬಲ ತೀವಿ ಚಲಿಪುದದು ಮಂಕುತಿಮ್ಮ
5: ಬಲ ತೀವಿ ಚಲಿಪುದದು ಮಂಕುತಿಮ್ಮ.
3: ರಾಮಾಯಣದಲ್ಲಿ ಬರುವಂಥ ಬಹಳ ಸುಂದರವಾದಂಥ ಒಂದು ಕಥೆ ಇದು, ಒಂದು ಘಟನೆ. ರಾಮಾಯಣದಲ್ಲಿ ಈ ಥರದ ಹಲವಾರು ಘಟನೆಗಳು ನಮಗೆ ನಿತ್ಯ ಜೀವನಕ್ಕೆ ಉಪಯೋಗಕರವಾದಂತಹ ಮೌಲ್ಯಗಳನ್ನು ಎತ್ತಿ ಹಿಡಿಯೋದನ್ನು ನಾವು ನೋಡ್ತೀವಿ. ಈ ಹಿನ್ನೆಲೆ ಕೆಲವು ಪದಗಳಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋದಾದರೆ, ಗೌತಮ ಮಹರ್ಷಿಯ ಪತ್ನಿ ಗುರುಪತ್ನಿ ಅಹಲ್ಯೆ ಏನೋ ಒಂದು ತಪ್ಪು ಮಾಡಿದ್ದರಿಂದ ಗೌತಮನ ಶಾಪಕ್ಕೆ ಒಳಗಾಗ್ತಾಳೆ. ಗೌತಮ ಕೊಟ್ಟಂಥ ಶಾಪ ಏನಪ್ಪ ಅಂದರೆ ನೀನು ಶಿಲೆಯಾಗು ಅಂತ. ಆಗ ಪಶ್ಚಾತ್ತಾಪದಿಂದ ಅಹಲ್ಯ ಇಲ್ಲ ನಾನು ಮಾಡಿ ತಪ್ಪಾಯಿತು ಅಂತ ಹೇಳಿದಾಗ ಅದು ಗೌತಮನ ಒಂದು ವಾಗ್ದಾನ ಏನಪ್ಪ ಅಂದರೆ, ಶ್ರೀರಾಮ ಎಷ್ಟೋ ವರ್ಷಗಳ ನಂತರ ಇಲ್ಲಿಗೆ ಬರ್ತಾನೆ, ಅವನ ಕಾಲಿನ ಸ್ಪರ್ಶ ನಿನಗಾದಾಗ ನೀನು ಮತ್ತೆ ಶಿಲೆಯಾಗಿ ನಿಂತಿದ್ದವಳು ಮತ್ತೆ ಜೀವ ತಳೀತೀಯ ಅಂಥೇಳಿ ಅವನು ಅದಕ್ಕೊಂದು ಶಾಪಕ್ಕೆ ವಿಮೋಚನೆಯ ಮಾರ್ಗವನ್ನು ಹೇಳ್ತಾನೆ ಅಂತ. ಸೊ ಹಾಗೆ ರಾಮ ವನವಾಸದ ಸಂದರ್ಭದಲ್ಲಿ ಬರ್ತಾ ಬರ್ತಾ ಈ ಒಂದು ಸಂದರ್ಭ ಕೂಡ ಬರುತ್ತೆ. ಅಹಲ್ಯೆ ಶಿಲೆಯಾಗಿ ಬಿದ್ದಂಥ ಜಾಗಕ್ಕೆ ಬಂದು ಅದರ ಮೇಲೆ ಅವನು ಕಾಲಿಟ್ಟಾಗ ಸಡನ್ನಾಗಿ ಅಹಲ್ಯೆ ಎದ್ದು ನಿಂತಲು, ಅಹಲ್ಯೆಯ ಶಾಪ ವಿಮೋಚನೆಯಾಯಿತು ಅಂತ. ಶಿಲೆಯಾಗಿ ನಿದ್ರಿಸುತ್ತಿದ್ದಳು ಶಾಪದ ಪ್ರಭಾವದಿಂದ. ಆಗ ರಾಮಪದ ತಲದ ಸಂಸ್ಪರ್ಶದಿಂದ ಎದ್ದು ನಿಂತಲು. ಸೊ ಇದು

ರಾಮಾಯಣದ ಕಥೆಯಲ್ಲಿ ಬರುವಂತಹ ಒಂದು ಸುಂದರವಾದಂತಹ ಸಂದರ್ಭ. ಇದು ಬಹಳಷ್ಟು ಚರ್ಚೆಗೆ, ವಾದ ವಿವಾದಕ್ಕೆ ಒಳಗಾದಂತಹ ಒಂದು ಸಂದರ್ಭ. ಅಹಲ್ಯೆಗೆ ಶಾಪ ಯಾಕೆ ಬಂತು, ಆ ಸಂದರ್ಭದಲ್ಲಿ ಅವಳ ತಪ್ಪನ್ನು ಮನ್ನಿಸ್ಬೇಕಿತ್ತ, ಇದೆಲ್ಲ ಒಂದು ರೀತಿಯ ಧರ್ಮ ಜಿಜ್ಞಾಸೆಗಳು, ಧರ್ಮಕ್ಕೆ ಸಂಬಂಧಪಟ್ಟಂಥ ನೀತಿಗಳನ್ನು ಹೇಗೆ ಅನ್ವಯ ಮಾಡಬೇಕು ಅನ್ನುವಂಥ. ಇವಾಗ ನಾವು ನೋಡ್ತೀವಲ್ಲ, ರೂಲ್ಸ್ ಇರುತ್ತೆ, ಕಾನ್ಸ್ಟಿಟ್ಯೂಷನಲ್ಲಿ ರೂಲ್ಸ್ ಇದೆ, ಆ ರೂಲ್ಸನ್ನು ಹೇಗೆ ಅಪ್ಲೈ ಮಾಡಬೇಕು, ಪೊಲೀಸ್ ಫಾಲೋ ಮಾಡುವಂಥ ಒಂದು ಭಾರತೀಯ ನ್ಯಾಯ ಸಂಹಿತೆ ಅಂತಿದೆ, ಅದನ್ನು ಹೇಗೆ ಅಪ್ಲೈ ಮಾಡಬೇಕು. ಸೊ ಈ ಅಪ್ಲಿಕೇಶನ್ ಆಫ್ ರೂಲ್ಸ್ ಅಂತ ನಾವು ಇವಾಗ ಏನು ಅನ್ಕೋತೀವಿ. ಹಾಗೆ ಎಥಿಕ್ಸ್, ನೈತಿಕತೆ, ನೈತಿಕತೆಗೆ ಸಂಬಂಧಪಟ್ಟಂಥ ಒಂದು ದೊಡ್ಡ ಚರ್ಚೆ ಈ ಘಟನೆಯ ಹಿಂದೆ ನಾವು ನೋಡ್ತೀವಿ. ಸೊ ರಾಮ ಅದಕ್ಕೆ ಅನೇಕ ರೀತಿಯಲ್ಲಿ ತತ್ವಗಳನ್ನು, ಸಿದ್ಧಾಂತಗಳನ್ನು ಮುಂದಿಟ್ಟು ಧರ್ಮದ ಸೂಕ್ಷ್ಮಗಳನ್ನು ವಿವರಿಸ್ತಾನೆ ವಾಲ್ಮೀಕಿ ರಾಮಾಯಣದ ಒಂದು ಸುಂದರವಾದಂಥ ಭಾಗ. ಆ್ಯಕ್ಚುಲಿ ಡಿ ವಿ ಜಿ ಅವರು ಶ್ರೀರಾಮ ಪರೀಕ್ಷಣಂ ಅಂಥೇಳಿ ಒಂದು ಸುಂದರವಾದಂಥ ಕವನ ಬರೆದಿದ್ದಾರೆ. ಅದು ಇದೇ ಒಂದು ವಿಚಾರವನ್ನು ಕುರಿತಂತೆ ಬಹಳ ವಿಸ್ತಾರವಾಗಿ ವಿವರಣೆಯನ್ನು ಕೊಡ್ತಾರೆ. ಬಹಳ ಸುಂದರವಾದಂಥ ಭಾಗ, ಆಸಕ್ತರದನ್ನು ಓದಿದರೆ ಖಂಡಿತ ಅದು ಉಪಯೋಗ ಆಗುತ್ತೆ ಅಂತ. ಬಟ್ ಇಲ್ಲಿ ಮುಕ್ತಕಕ್ಕೆ ವಾಪಸ್ ಬರೋದಾದರೆ, ರಾಮನ ಪದತಲದಿಂದ ಸ್ಪರ್ಶಗೊಂಡು ಎದ್ದು ನಿಂತಹ ಶಿಲೆ ಅಹಲ್ಯೆಯಾಯಿತು. ನಾವು ಹಿಂದಿನ ಮುಕ್ತಕದಲ್ಲಿ ನೋಡಿದಂತೆ ಜಡವಾಗಿ ಬಿದ್ದಂಥದ್ದು ಯಾವುದೋ ಒಂದು ಶಕ್ತಿ ಅದಕ್ಕೆ ಸೇರಿದಾಗ ಅದು ಜೀವವಾಗತ್ತೆ. ಅದು ಜಡ ಜೀವಗಳ ಸುಲಭವಾಗಿ ಪರಿವರ್ತನೆಗೊಳ್ಳುವಂಥ ಒಂದು ಸಂಬಂಧವ ಅಂತ ನಮಗೆ ಅನಿಸುತ್ತೆ. ಇವಾಗ ಯಾವುದೋ ಒಂದು ಕಲ್ಲಿದೆಯಪ್ಪ, ಆ ಕಲ್ಲ ಮೇಲೆ ರಾಮ ಕಾಲಿಟ್ಟ ತಕ್ಷಣಕ್ಕೆ ಅದು ಎದ್ಬಿಡ್ತಾ, ಈ ಥರ ಪ್ರಶ್ನೆಗಳು ನಮಗೆ ಬರುತ್ತೆ. ಯಾಕೆ ನಾವು ನಾಸ್ತಿಕ ಅವೆಲ್ಲ ಇದ್ದೀವಿ ನಾವೆಲ್ಲ ಅಲ್ವಾ, ನಾವು ಪ್ರಶ್ನಿಸ್ಕೊಳ್ತಾ ಇರ್ತೀವಿ. ಆದರೆ ಇಲ್ಲಿ ಮೂಲಭೂತವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು, ರಾಮಾಯಣದ ಈ ಕಥೆಯ ಒಂದು ಸಂದೇಶವೂ ಕೂಡ ಕಲ್ಲು ಅಂತಂದರೆ ನಾವು ಕಾಣುವಂಥ ಅಲ್ಲಿ ಮಾದಾಪುರದ ಹತ್ರ ಇರೋವಂಥ ಬಂಡೆ ಆ ರೀತಿ ಅಂತ ಅಂದ್ಕೊಳ್ಳೋದಕ್ಕಿಂತ, ಶಾಪಗ್ರಸ್ತನಾದಾಗ ನನಗೆ ಯಾವ ಸಾಮಾಜಿಕ ಬೆಂಬಲವೂ ಇಲ್ಲದಂತೆ ನಾನು ಸಕ್ರಿಯನಾಗಿ ಎಲ್ಲ ಕಡೆ ಭಾಗವಹಿಸೋದಕ್ಕೆ ಸಾಧ್ಯವಾಗದಂತಹ ಸ್ಥಿತಿಯಲ್ಲಿ ನಾನಿರ್ತೀನಿ. ಯಾಕೆ, ನಾನೇನೋ ತಪ್ಪು ಮಾಡಿದ್ದೀನಿ, ಅದಕ್ಕೋಸ್ಕರ ನನಗೆ ಸಮುದಾಯದವರು ಒಂದು ರೀತಿಯ ನಿಷೇಧ ನಿರ್ಬಂಧವನ್ನು ಹೇರಿದ್ದಾರೆ. ಸೊ ಹಾಗಾಗಿ ಈ ಶಿಲೆ ಅನ್ನೋದು ಒಂದು ಸಾಪೇಕ್ಷ ಸಾಂಕೇತಿಕವಾದಂಥ ಶಬ್ದ ಅಂತ ನಾವು ಅರ್ಥ ಮಾಡ್ಕೊಳ್ಳೋಣ. ಯಾವುದಾದರೂ ಒಂದು ತಪ್ಪು ಮಾಡಿದಾಗ ಆ ತಪ್ಪು ನನಗೆ ಅರ್ಥ ಆಗಬೇಕು, ನಾನು ತಪ್ಪು ಮಾಡಿದ್ದೀನಿ, ನಾನು ಸರಿ ಹೋಗಬೇಕು ಅನ್ನೋಂಥ ಪಶ್ಚಾತ್ತಾಪದ ಭಾವ ನನಗೆ ಬರಬೇಕು. ಪಶ್ಚಾತ್ತಾಪ ಅಂದ್ರೇನು, ಘಟನೆಯ ನಂತರ ನನಗೆ ಉಂಟಾಗುವಂಥ ತಾಪ. ಆ ಘಟನೆಯನ್ನು ನನ್ನ ಒಂದು ಶಕ್ತಿ ಮೀರಿ ನಾನು ಮಾಡಿಬಿಟ್ಟಿದ್ದೀನಿ, ಆ ಸಂದರ್ಭದಲ್ಲಿ ನಾನು ಇಚ್ಛಾಪೂರ್ವಕವಾಗಿ ಮಾಡಿದ್ನಾ ಏನೋ ನನಗೆ ಗೊತ್ತಿಲ್ಲ, ಆದರೆ ನಾನು ಮಾಡಿದ ನಂತರ ಅದು ತಪ್ಪು ಅಂತ ನನಗೆ ಗೊತ್ತಾಯಿತು, ಪಶ್ಚಾತ್ತಾಪವನ್ನು ನಾನು ಪಡ್ತಾ ಇದ್ದೀನಿ. ಬಹಳ ಉದಾತ್ತವಾದಂಥ ಸಂದೇಶ ಇಲ್ಲಿ ಏನಪ್ಪಾ ಅಂತಂದರೆ, ಯಾವುದೇ ತಪ್ಪಿತಸ್ಥನಿಗೂ, ಯಾವುದೇ ಪಾಪಿಗೂ ಅದರಿಂದ ವಿಮೋಚನೆಯ ಸಾಧ್ಯತೆ ಇದ್ದೇ ಇದೆ. ಅದಕ್ಕೆ ಮೂಲಭೂತವಾಗಿ ಬೇಕಾಗಿರುವಂಥದ್ದು ಆ ಪಶ್ಚಾತ್ತಾಪ. ಅಹಲ್ಯೆಗೆ ಬಂದಂತೆ ಪಶ್ಚಾತ್ತಾಪ ಬಂದಾಗ ಆ ಶಾಪಕ್ಕೆ ವಿಮೋಚನೆ ಸಾಧ್ಯ ಇದೆ. ಆ ಸಾಧ್ಯತೆಯನ್ನು ಪೂರ್ಣಗೊಳಿಸೋದಕ್ಕೆ ಶ್ರೀರಾಮನಂತಹ ಒಂದು ವಿಶೇಷ ಶಕ್ತಿ ನಮಗೆ ಬೇಕಾಗುತ್ತೆ. ಸೊ ಯಾರನ್ನೂ ಕೂಡ ಇನ್ನೂ ಇದು ಸಾಧ್ಯ ಇಲ್ಲ, ಇನ್ನೂ ಇವ್ರಿಗೆ ಹೋಪ್ಲೆಸ್, ಇವ್ರು ರಿಪೇರಿನೇ ಆಗಲ್ಲಪ್ಪ ಅಂತ ನಾವು ಅನ್ನಕ್ಕೆ ಸಾಧ್ಯ ಇಲ್ಲ. ಖಂಡಿತ ಅವರಲ್ಲಿ ಪರಿವರ್ತನೆ ಸಾಧ್ಯ. ಆ ಪರಿವರ್ತನೆಗೆ ಬೇಕಾದಂತಹ ಸಾತ್ವಿಕ ಶಕ್ತಿ ನಮಗೆ ಬೇಕು. ಯಾಕೆ, ನಾವು ಯಾವುದೋ ತಾಮಸಿಕವಾದಂಥ ಒಂದು ಭಾವದಿಂದ ಒಂದು ಹಿನ್ನೆಲೆಯಲ್ಲಿ ತಪ್ಪುಗಳನ್ನು ಮಾಡಿರ್ತೀವಿ, ಅದರಿಂದ ವಿಮುಖರಾಗಿ ನಾವು ಎದ್ದು ಬರ್ತೀವಿ ಅಂತಂದರೆ ನಮಗೆ ಆ ಥರದ ಒಂದು ಶಕ್ತಿಯ ಅವಶ್ಯಕತೆ ಇರುತ್ತೆ. ಪರಿವರ್ತನೆಗೆ ಪೂರಕವಾದಂತಹ ಮಾರ್ಗದರ್ಶನ ನಮಗೆ ಬೇಕಾಗತ್ತೆ. ಅದನ್ನು ಶ್ರೀರಾಮ ಇಲ್ಲಿ ಸಾಂಕೇತಿಕವಾಗಿ ತಂದುಕೊಟ್ಟಿದ್ದಾನೆ. ಸೊ ನಮ್ಮಲ್ಲೂ ಕೂಡ ಜೀವನದಲ್ಲಿ ಈ ರೀತಿಯ ತಪ್ಪುಗಳು ಏನೇನೋ ನಡೀತಾ ಇರ್ತೇವೆ, ನಾವು ಸಾಕಷ್ಟು ರೀತಿಯಲ್ಲಿ ಎಡುವುತ್ತಾ ಇರ್ತೀವಿ. ಎಡುವುದಾಗಲೆಲ್ಲ ನಮ್ಮಲ್ಲಿ ಪಶ್ಚಾತ್ತಾಪದ ಭಾವ ಅಂತ ಅನ್ನೋದಕ್ಕಿಂತ ಒಂದು ರೀತಿಯ ನಮ್ಮನ್ನು ನಾವು ತುಷ್ಟೀಕರಿಸ್ಕೊಳ್ಳೋವಂಥ ಭಾವನೆ ಜಾಸ್ತಿ. ನಾನು ಮಾಡಿದ್ದು ಸರಿ, ಇನ್ನೇನು ಮಾಡೋಕ್ಕಾಗ್ತಿತ್ತು, ಆ ಸಂದರ್ಭದಲ್ಲಿ ನಾನು ಹಿಂಗೆ ಮಾಡಬೇಕಾಯ್ತು ಅನ್ನೋದಾಗಲಿ, ಅಥವಾ ಅವ್ರು ಹಂಗೆ ಮಾಡಿದ್ರಲ್ಲ ಅದಕ್ಕೋಸ್ಕರ ನಾನು ಹೀಗೆ ಮಾಡಿದೆ ಅನ್ನೋ

0: ಒಂದು ಪ್ರತೀಕಾರದ ಒಂದು ಭಾವನೆಯಿಂದ ಮಾಡುವಂಥದ್ದಾಗಲಿ, ಈ ರೀತಿ ನಾವು ಮಾಡಿರ್ತೀವಿ. ಅದೇನೂ ಇಲ್ಲದೆ ನಿರ್ಮಲವಾದಂಥ ಭಾವದಿಂದ ನಾನು ತಪ್ಪು ಮಾಡಿದ್ದೀನಿ, ನಾನು ಸರಿಪಡಿಸ್ಕೊಳ್ಳೋವಂಥ ಇಚ್ಛೆಯನ್ನು ವ್ಯಕ್ತಪಡಿಸ್ತಾ ಇದ್ದೀನಿ ಅಂತ ನಾನು ನನಗೆ ನಾನು ತಿದ್ದುಕೊಳ್ಳೋವಂಥ ಒಂದು ಭಾವದಲ್ಲಿ ನಾನು ಹೋದಾಗ ಅದಕ್ಕೆ ಪೂರಕವಾದ ಸಾತ್ವಿಕ ಶಕ್ತಿ ನಮಗೆ ಸಿಕ್ಕತ್ತೆ. ನಾವು ಆ ಒಂದು ಶಿಲೆಯ ಸ್ಥಿತಿಯಿಂದ ಚೈತನ್ಯದ ಸ್ಥಿತಿಗೆ ಬದಲಾಗೋದಕ್ಕೆ ಸಾಧ್ಯ ಆಗುತ್ತೆ. ಈ ಉದಾತ್ತವಾದಂಥ ಚಿಂತನೆ ನಮ್ಮಲ್ಲೆಲ್ಲರಲ್ಲೂ ಬಂದಾಗ ನಮ್ಮನ್ನು ನಾವು ತಿದ್ದುಕೊಂಡು ಮೇಲಕ್ಕೆ ಹೋಗೋದಕ್ಕೆ ನಾವು ಪ್ರಯತ್ನವನ್ನು ಪಡ್ಬೋದು.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಕೇಳುಗರೇ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮದಲ್ಲಿ ಸಂಚಿಕೆ 95 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದ್ರಿ.

ಪ್ರೀತಿಯ ಜನಪನಿ ಕೇಳುಗರಿಗೆ ನಮಸ್ಕಾರ. ಕೇಳುಗರೆ, ಇಂದು 2026 ಇಸವಿಯ ಆಗಸ್ಟ್ ತಿಂಗಳ 4 ತಾರೀಕಿನ ಮಂಗಳವಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಇಂದಿನಂತೆ ತಮ್ಮೆಲ್ಲರಿಗೂ ಪತ್ರಿಕಾ ಮಾಹಿತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಮುಖ ಅಂಶಗಳು: ಕ್ರೌರ್ಯ ತಡೆ ಕಾನೂನು ಲೀವ್ ಇನ್ ಸಂಗಾತಿಗೂ ಅನ್ವಯ, ಐಪಿಸಿ ಸೆಕ್ಷನ್ 498 ವ್ಯಾಪ್ತಿಯನ್ನು ವಿಸ್ತರಿಸಿದ ಸುಪ್ರೀಂ ಕೋರ್ಟ್. ರಾಮ ಮಂದಿರ ಟ್ರಸ್ಟ್ ಪೋಷಕ ಸ್ಥಾನಕ್ಕೆ ಜೋಶಿ ರಾಜೀನಾಮೆ, ಸಂಪುಟ ಅಸಮಾಧಾನ ಸ್ಫೋಟ, ಕಾವೇರಿ ಸುಪ್ರೀಂಗೆ ತಮಿಳುನಾಡು ಮೊರೆ, ತಮಿಳುನಾಡಿಗೆ ನೀರು ಕರವೇ ಪ್ರತಿಭಟನೆ, ಹೆಬ್ಬಾಳ ಜಲಾಶಯ ಸುತ್ತಮುತ್ತಲಿನ ಕೆರೆಕಟ್ಟೆಗಳಿಗೆ ನೀರು ತುಂಬಿಸಲು ಆಗ್ರಹ, ತಾಯಿ ಚಿರತೆ ಹುಡುಕಲು ಕ್ಯಾಮರಾ ಅಳವಡಿಕೆ, ಗಂಡು ಚಿರತೆ ಮರಿ ಪ್ರತ್ಯಕ್ಷ, ಮಲೆನಾಡಲ್ಲಿ ಮಳೆ ಕೊಂಚ ಇಳಿಮುಖ, ಭದ್ರಾ ಲಿಂಗನ ಮಕ್ಕಿ ಜಲಾಶಯಗಳಲ್ಲಿ ಒಂದೇ ದಿನ ತಲಾ 3 ನೀರು ಏರಿಕೆ, 111 ತಾಲೂಕುಗಳಲ್ಲಿ ಒಣಹವೆ ತೀವ್ರ ಬರ, ಕರೆ ಗುಣಮಟ್ಟ ಅಳೆಯಲು ಕ್ರಮ, ಮೈಕಲ್ ಆ್ಯಪ್ಗೆ ಹೊಸ ರೂಪ ನೀಡಿದ ದೂರ ಸಂಪರ್ಕ ನಿಯಂತ್ರಣ ಪ್ರಾಧಿಕಾರ, ರೂಪಾಯಿ ಮೌಲ್ಯದ ಅಸ್ಥಿರತೆ ತಡೆಯಲು ಆರ್ಬಿಐನಿಂದ ಕ್ರಮ, ಕೇಂದ್ರ $14 ಬಿಲಿಯನ್ ಮಾರಾಟ, ಮಾತುಕತೆಗೆ ಸಿದ್ಧ ಟ್ರಂಪ್. ಇನ್ನು ಅಹಮದಾಬಾದಿನತ್ತ ಚಿತ್ತ. ಗ್ಲಾಸ್ಕೋದಲ್ಲಿ 23 ಕಾಮನ್ವೆಲ್ತ್ ಕ್ರೀಡೆಗಳಿಗೆ ವರ್ಣರಂಜಿತ ತೆರೆ, ಮನಸೂರೆಗೊಂಡ ಸಾಂಸ್ಕೃತಿಕ ಕಾರ್ಯಕ್ರಮ, ಭಾರತಕ್ಕೆ ಧ್ವಜ ಹಸ್ತಾಂತರ. ಮಹಿಳಾ ಕುಸ್ತಿಪಟುಗಳಿಂದ ಲೈಂಗಿಕ ಕಿರುಕುಳದ ಆರೋಪ ಪ್ರಕರಣ, ಬ್ರಿಷ್ ಭೂಷಣ್ ಸಿಂಗ್ ಖುಲಾಸೆ. ತ್ರಿಷಾ ನಕ್ಷತ್ರ ಅದ್ವಿಕ್ ಮುನ್ನಡೆ, ರಾಷ್ಟ್ರೀಯ 11 ವರ್ಷದೊಳಗಿನ ಬಾಲಕಿಯರ ಮುಕ್ತ ಚೆಸ್. ಲಂಕಾ ಟೆಸ್ಟ್ ಬೂಮ್ರ ಸ್ಥಾನಕ್ಕೆ ಅಕಿಬ್ ನಬಿ. ಪ್ರಮುಖ ಅಂಶಗಳ ವಿವರಣೆ: ಕ್ರೌರ್ಯ ತಡೆ ಕಾನೂನು ಲಿವಿಂಗ್ ಸಂಗಾತಿಗೂ ಅನ್ವಯ, ಐಪಿಸಿ ಸೆಕ್ಷನ್ 498 ವ್ಯಾಪ್ತಿಯನ್ನು ವಿಸ್ತರಿಸಿದ ಸುಪ್ರೀಂ ಕೋರ್ಟ್. ನವದೆಹಲಿ, ಭಾರತೀಯ ದಂಡ ಸಂಹಿತೆಯ ಸೆಕ್ಷನ್ 498 ವ್ಯಾಪ್ತಿಯನ್ನು ವಿಸ್ತರಿಸಿ ಸೋಮವಾರ ತೀರ್ಪು ನೀಡಿರುವ ಸುಪ್ರೀಂ ಕೋರ್ಟ್ ಈ ಸೆಕ್ಷನ್ ಸಹಜೀವನ ಸಂಬಂಧದಲ್ಲಿನ ಸಂಗಾತಿಗೂ ಅನ್ವಯವಾಗುತ್ತದೆ ಎಂದು ಸ್ಪಷ್ಟಪಡಿಸಿದೆ. ಪತ್ನಿಯ ಮೇಲೆ ಪತಿ ಅಥವಾ ಅವರ ಸಂಬಂಧಿಕರಿಂದಾಗುವ ದೌರ್ಜನ್ಯದ ವಿರುದ್ಧ ಬಳಕೆಯಾಗುತ್ತಿದ್ದ ಈ ಸೆಕ್ಷನ್ ಇನ್ನು ಮುಂದೆ ಲಿವಿಂಗ್ ಸಂಬಂಧದಲ್ಲಿನ ಸಂಗಾತಿಗೂ ಅನ್ವಯವಾಗುತ್ತದೆ ಎಂದು ನ್ಯಾಯಾಲಯ ತಿಳಿಸಿದೆ. ನ್ಯಾಯಮೂರ್ತಿಗಳಾದ ಸಂಜಯ್ ಕರೂಲ್ ಮತ್ತು ಎನ್ ಕೋಟೇಶ್ವರ್ ಅವರ ನ್ಯಾಯಪೀಠವು ಒಂದು ವೇಳೆ ಲಿವಿಂಗ್ ಸಂಬಂಧವು ಮದುವೆಯ ಸ್ವರೂಪದಲ್ಲಿ ಇದ್ದರೆ ಸಂಗಾತಿಯ ಮೇಲೆ ಕ್ರೌರ್ಯ ಎಸಗಿದ್ದಕ್ಕಾಗಿ ಈ ಸಂಬಂಧದಲ್ಲಿರುವ ಪುರುಷರನ್ನು ಕಾನೂನು ಕ್ರಮಕ್ಕೆ ಒಳಪಡಿಸಬಹುದು ಎಂದು ಹೇಳಿದೆ. ರಾಮ ಮಂದಿರ ಟ್ರಸ್ಟ್ ಪೋಷಕ ಸ್ಥಾನಕ್ಕೆ ಜೋಶಿ ರಾಜೀನಾಮೆ, ಲಕ್ನೋ. ಅಯೋಧ್ಯೆಯ ರಾಮ ಮಂದಿರದಲ್ಲಿ ನಡೆಯಲಿದೆ ಎನ್ನಲಾದ ದೇಣಿಗೆ ಕಳವು ಪ್ರಕರಣದ ನಡುವೆಯೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ನಾಯಕ ಸುರೇಶ್ ಭಯ್ಯಾಜಿ ಜೋಶಿಯವರು ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ಪೋಷಕ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ಜೋಶಿಯವರನ್ನು ಟ್ರಸ್ಟ್ನ ಪೋಷಕ ಜವಾಬ್ದಾರಿಗಳಿಂದ ಮುಕ್ತಗೊಳಿಸಲಾಗಿದೆ ಎಂದು ಮೂಲಗಳು ತಿಳಿಸಿವೆ.

ಸಂಪುಟ ಅಸಮಾಧಾನ ಸ್ಫೋಟ, 19 ಸಚಿವರ ಪ್ರಮಾಣ, ಮಂಗಳ ವೈದ್ಯ ಬದಲು ಮಲ್ಲಿಕಾರ್ಜುನಗೆ ಸ್ಥಾನ, ಗಾಯತ್ರಿ ಶಾಂತೇಗೌಡ ಪ್ರಮಾಣಕ್ಕೆ ಕೊನೆ ಗಳಿಗೆಯಲ್ಲಿ ತಡೆ, ರಾಜ್ಯದ ವಿವಿಧೆಡೆ ಪ್ರತಿಭಟನೆ. ಬೆಂಗಳೂರು, ಡಿಕೆ ಶಿವಕುಮಾರ್ ನೇತೃತ್ವದ ಸರ್ಕಾರದ ಸಂಪುಟ ವಿಸ್ತರಣೆಯ ಬೆನ್ನಲ್ಲೇ ಕೈಪಾಳೆಯದಲ್ಲಿ ಅಸಮಾಧಾನದ ಬಿರುಗಾಳಿ ಎದ್ದಿದೆ. ಸಂಪುಟದಲ್ಲಿ ಸ್ಥಾನ ಸಿಗದ ಶಾಸಕರ ಅವರ ಬೆಂಬಲಿಗರ ಆಕ್ರೋಶ ಸ್ಫೋಟಗೊಂಡಿದೆ. ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಆಡಳಿತದ ಚುಕ್ಕಾಣಿ ಹಿಡಿದು ಸರಿಯಾಗಿ 2 ತಿಂಗಳ ಬಳಿಕ ಬಹುನಿರೀಕ್ಷಿತ ಸಚಿವ ಸಂಪುಟ ವಿಸ್ತರಣೆಯಾಗಿದೆ. ಲೋಕಭವನದ ಗಾಜಿನ ಮನೆಯಲ್ಲಿ 19 ಶಾಸಕರಿಗೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋತ್ ಸೋಮವಾರ ಸಂಜೆ ಪ್ರಮಾಣ ವಚನ ಬೋಧಿಸಿದರು. ಕಾವೇರಿ ಸುಪ್ರೀಂಗೆ ತಮಿಳುನಾಡು ಮೊರೆ. ನವದೆಹಲಿ, ಕಾವೇರಿ ನ್ಯಾಯಮಂಡಳಿ ತೀರ್ಪಿನ ಪ್ರಕಾರ ಕಾವೇರಿ ನೀರನ್ನು ಸಕಾಲದಲ್ಲಿ ಹರಿಸಲು ಕರ್ನಾಟಕಕ್ಕೆ ಸೂಕ್ತ ನಿರ್ದೇಶನ ನೀಡಬೇಕೆಂದು ಕೋರಿ ತಮಿಳುನಾಡು ಸರ್ಕಾರವು ಸುಪ್ರೀಂಕೋರ್ಟ್ಗೆ ಸೋಮವಾರ ಅರ್ಜಿ ಸಲ್ಲಿಸಿದೆ. ಕರ್ನಾಟಕವು ಜೂನ್ ಹಾಗೂ ಜುಲೈ ತಿಂಗಳಿನಲ್ಲಿ ಒಟ್ಟು 41 ಟಿಎಂಸಿ ನೀರು ಹರಿಸಬೇಕಿತ್ತು, ಆದರೆ 2 ತಿಂಗಳಲ್ಲಿ 4 ಟಿಎಂಸಿನಷ್ಟೇ ಹರಿಸಿದೆ. ನೆರೆ ರಾಜ್ಯವು ಪ್ರಮಾಣಾನುಗುಣವಾಗಿ ನೀರು ಹರಿಸಲು ವಿಫಲವಾಗಿದೆ ಎಂದು ತಮಿಳುನಾಡು ಆರೋಪಿಸಿದೆ. ಹಿರಿಯ ವಕೀಲರ ಜೊತೆಗೆ ಸಮಾಲೋಚಿತ ಬಳಿಕ ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ಅವರು ಸುಪ್ರೀಂಕೋರ್ಟ್ಗೆ ಅರ್ಜಿ ಸಲ್ಲಿಸಲು ಕಾನೂನು ತಂಡಕ್ಕೆ ನಿರ್ದೇಶನ ನೀಡಿದ್ದರು. ತಮಿಳುನಾಡಿಗೆ ನೀರು, ಕರವೇ ಪ್ರತಿಭಟನೆ. ಹೆಬ್ಬಾಳ ಜಲಾಶಯ ಸುತ್ತಮುತ್ತಲಿನ ಕೆರೆಕಟ್ಟೆಗಳಿಗೆ ನೀರು ತುಂಬಿಸಲು ಆಗ್ರಹ. ಎಚ್ಡಿಕೋಟೆ, ಕಾವೇರಿ ನೀರು ನಿಯಂತ್ರಣ ಸಮಿತಿಯು ಕಾವೇರಿ ನೀರನ್ನು ತಮಿಳುನಾಡಿಗೆ ಹರಿಸಬೇಕು ಎಂದು ನೀಡಿರುವ ನಿರ್ದೇಶನದ ವಿರುದ್ಧ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಕಾಲಿಕೊಡ ಹಿಡಿದು ಪ್ರಭಾಸೌಧ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಕಾವೇರಿ ನೀರು ನಿಯಂತ್ರಣ ಸಮಿತಿ ನೀಡಿರುವ ನಿರ್ದೇಶನ ಸಂಪೂರ್ಣ ವೈಜ್ಞಾನಿಕ, ವಾಸ್ತವ ಪರಿಸ್ಥಿತಿಯನ್ನು ನಿರ್ಲಕ್ಷಿಸಿ ಹಾಗೂ ಕರ್ನಾಟಕದ ಹಿತಾಸಕ್ತಿಗೆ ವಿರುದ್ಧವಾಗಿ ಆದೇಶ ನೀಡಿದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. ತಾಯಿ ಚಿರತೆ ಹಿಡಿಯಲು ಕ್ಯಾಮರಾ ಅಳವಡಿಕೆ, ಗಂಡು ಚಿರತೆ ಮರಿ ಪ್ರತ್ಯಕ್ಷ. ಎಚ್ಡಿಕೋಟೆ, ಪಟ್ಟಣದ ಹೊರವಲಯದಲ್ಲಿರುವ ಒಡ್ಡರಗುಡಿ ಗ್ರಾಮದ ಕಬ್ಬಿನ ಗದ್ದೆಯಲ್ಲಿ ಸೋಮವಾರ ಬೆಳಿಗ್ಗೆ 15-20 ದಿನಗಳ ಚಿರತೆ ಮರಿಯೊಂದು ಕಾಣಿಸಿಕೊಂಡಿದೆ. ಎಚ್ಡಿಕೋಟೆ ಪಟ್ಟಣದಿಂದ 2 ಕಿಲೋಮೀಟರ್ ದೂರದ ಒಡ್ಡರಗುಡಿ ಗ್ರಾಮದ ಮನೋಹರ ಅವರಿಗೆ ಸೇರಿದ ಜಮೀನಿನಲ್ಲಿ ಚಿರತೆ ಮರಿ ಕಾಣಿಸಿಕೊಂಡಿದೆ. ಮನೋಹರ ಅವರು ಬೆಳಿಗ್ಗೆ 6 ಗಂಟೆಗೆ ಕಬ್ಬಿನ ಗದ್ದೆಗೆ ನೀರು ಬಿಡಲು ಹೋದಾಗ ಚಿರತೆ ಮರಿ ಕಣ್ಣಿಗೆ ಬಿದ್ದಿದೆ. ತಕ್ಷಣ ಅರಣ್ಯ ಇಲಾಖೆ ಸಿಬ್ಬಂದಿಗೆ ವಿಷಯ ತಿಳಿಸಿದ್ದಾರೆ. ಸಿಬ್ಬಂದಿ ಬಂದು ಚಿರತೆ ಮರಿಯನ್ನು ವಶಕ್ಕೆ ಪಡೆದರು. ತಾಯಿ ಚಿರತೆಯನ್ನು ಹುಡುಕಲು ಜಮೀನಿನ 4 ಭಾಗಗಳಲ್ಲಿ ಕ್ಯಾಮರಾ ಅಳವಡಿಸಲಾಗಿದೆ. ತಮಿಳುನಾಡಲ್ಲಿ ಮಳೆ ಕೊಂಚ ಇಳಿಮುಖ. ಭದ್ರಲಿಂಗನಮಕ್ಕಿ ಜಲಾಶಯಗಳಲ್ಲಿ ಒಂದೇ ದಿನ ತಲಾ 3 ಅಡಿ ನೀರು ಏರಿಕೆ. ಶಿವಮೊಗ್ಗ, ಮಲೆನಾಡು ಭಾಗಗಳಲ್ಲಿ ಸೋಮವಾರ ಮಳೆಯ ಅಬ್ಬರ ಕೊಂಚ ಕಡಿಮೆಯಾಗಿದೆ. ಜಿಲ್ಲೆಯ ಹೊಸನಗರ ಹಾಗೂ ತೀರ್ಥಹಳ್ಳಿ ತಾಲೂಕುಗಳಲ್ಲಿ ಸರಾಸರಿ 3.7 ಸೆಂಟಿಮೀಟರ್ ಮಳೆ ಸುರಿದಿದೆ. ಹೊಸನಗರ ತಾಲೂಕು ವಾರಾಹಿ ಜಲಾನಯನದ ಪ್ರದೇಶ ವ್ಯಾಪ್ತಿಯ ಸಾವೇಹಳ್ಳಿಯಲ್ಲಿ ಅತಿ ಹೆಚ್ಚು ಮಳೆ ದಾಖಲಾಗಿದೆ. ಮಾಣೆಯಲ್ಲಿ 16.8 ಸೆಂಟಿಮೀಟರ್, ಹುಲಿಕಲ್ನಲ್ಲಿ 15.4, ಮಾಸ್ತಿಕಟ್ಟೆಯಲ್ಲಿ 13.9, ಯಡೋರಿಯಲ್ಲಿ 13.3 ಸೆಂಟಿಮೀಟರ್ ಹಾಗೂ ತೀರ್ಥಹಳ್ಳಿ ತಾಲೂಕಿನ ಆಗೊಂಬೆಯಲ್ಲಿ 7.6 ಸೆಂಟಿಮೀಟರ್ ಮಳೆಯಾಗಿದೆ. 111 ತಾಲೂಕುಗಳಲ್ಲಿ ಒಣಹವೆ, ತೀವ್ರ ಬರ. ಬೆಂಗಳೂರು, ರಾಜ್ಯದಲ್ಲಿ ಬರ ಪರಿಸ್ಥಿತಿ ಮುಂದುವರೆದಿದ್ದು ಉತ್ತರ ಕರ್ನಾಟಕದ ಭಾಗದ 111 ತಾಲೂಕುಗಳಲ್ಲಿ 4 ವಾರಗಳಿಂದ ಒಣಹವೆ ಮುಂದುವರೆದಿದೆ ಎಂದು ಕಂದಾಯ ಸಚಿವರೂ ಆಗಿರುವ ಉಪಮುಖ್ಯಮಂತ್ರಿ ಜಿ ಪರಮೇಶ್ವರ ತಿಳಿಸಿದರು. ಸಚಿವ ಸಂಪುಟ ಸಭೆ ಬಳಿಕ ಸುದ್ದಿಗಾರರ ಜೊತೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಕೆಲವು ಜಿಲ್ಲೆಗಳಲ್ಲಿ ಮಾತ್ರ ಮಳೆಯಾಗುತ್ತಿದೆ, ಕೆಲವು ಜಲಾಶಯಗಳಿಗೆ ನೀರು ಹರಿದು ಬರುತ್ತಿದೆ ಎಂದರು. ಕಾವೇರಿ ಜಲಾನಯನದ ಪ್ರದೇಶದ 3 ಜಲಾಶಯಗಳಲ್ಲಿ 90% ನೀರು ತುಂಬಿದೆ. ಕೆಆರ್ಎಸ್ ಜಲಾಶಯಗಳಲ್ಲಿ ಒಳಹರಿವು ಹೆಚ್ಚಾಗಿದೆ. ಮುಂದಿನ 2-3 ದಿನಗಳಲ್ಲಿ 90% ಮಳೆ ನೀರು ತುಂಬುವ ಸಾಧ್ಯತೆ ಇದೆ ಎಂದರು. ಇಂದಿನಿಂದ ಎಲ್ಐಸಿಯಲ್ಲಿನ 82 ಕೋಟಿ ಷೇರು ಮಾರಾಟ. ನವದೆಹಲಿ, ಭಾರತೀಯ ಜೀವ ವಿಮಾ ನಿಗಮದಲ್ಲಿರುವ 82.22 ಕೋಟಿಗೂ ಹೆಚ್ಚು ಷೇರುಗಳನ್ನು ಮಾರಾಟ ಮಾಡಲು ಕೇಂದ್ರ ಸರ್ಕಾರ ಮುಂದಾಗಿದೆ. ಪ್ರತಿ ಷೇರಿನ ಬೆಲೆ 382 ಎಂದು ನಿಗದಿಪಡಿಸಿದೆ. ಆಫರ್ ಫಾರ್ ಸೇಲ್ ಮೂಲಕ ಮಂಗಳವಾರ ಮತ್ತು ಬುಧವಾರ ಷೇರು ಮಾರಾಟ ನಡೆಯಲಿದೆ. ಸೋಮವಾರ ವಹಿವಾಟಿನ ಅಂತ್ಯದ ವೇಳೆಗೆ ಎಲ್ಐಸಿ ಷೇರಿನ ಬೆಲೆ 424.35 ಇತ್ತು. ಇದಕ್ಕೆ ಹೋಲಿಸಿದರೆ 10% ರಿಯಾಯಿತಿಯ ದರದಲ್ಲಿ ಷೇರು ಮಾರಾಟ ಮಾಡುತ್ತಿದೆ. ಕರೆ ಗುಣಮಟ್ಟ ಅಳೆಯಲು ಕ್ರಮ. ಮೈಕಾಲ್ ಆಪ್ಗೆ ಹೊಸ ರೂಪ ನೀಡಿದ ದೂರ ಸಂಪರ್ಕ ನಿಯಂತ್ರಣ ಪ್ರಾಧಿಕಾರ. ನವದೆಹಲಿ, ಮೊಬೈಲ್ ದೂರವಾಣಿಯ ಕರೆಯು ಮಧ್ಯದಲ್ಲಿಯೇ ಕಡಿತವಾಗುವುದು, ಧ್ವನಿ ಗುಣಮಟ್ಟ ಚೆನ್ನಾಗಿಲ್ಲದೆ ಇರುವುದು ಕಿರಿಕಿರಿ ಉಂಟು ಮಾಡುತ್ತಿದ್ದರೆ ಮೊಬೈಲ್ ಬಳಕೆದಾರರು ಅಂತಹ ಸಮಸ್ಯೆಗಳನ್ನು ವರದಿ ಮಾಡಲು ಭಾರತೀಯ ದೂರ ಸಂಪರ್ಕ ನಿಯಂತ್ರಣ ಪ್ರಾಧಿಕಾರ ಸೋಮವಾರ ಬಿಡುಗಡೆ ಮಾಡಿರುವ ಮೈಕಾಲ್ ಆಪ್ ನೆಚ್ಚಿಕೊಳ್ಳಬಹುದು. ಹಿಂದೆ ಇದ್ದ ಆ್ಯಪ್ನ ಸುಧಾರಿತ ರೂಪ ಇದಾಗಿದ್ದು ಧ್ವನಿ ಆಧಾರಿತ ಕರೆಯ ಗುಣಮಟ್ಟವನ್ನು ತಿಳಿಸಲು ಇದು ಬಳಕೆದಾರರಿಗೆ ನೆರವಾಗಲಿದೆ. ಅಲ್ಲದೆ ಕರೆ ಕಡಿತವಾಗುವ, ಧ್ವನಿಯು ಮುಳುಗುವ, ಮಾತನಾಡಿದ್ದು ತಡವಾಗಿ ಕೇಳಿಸುವಂತಹ ಸಮಸ್ಯೆಗಳು ಇದ್ದರೆ ಇದರ ಬಗ್ಗೆ ವರದಿ

ಮಾಡಲು ಈ ಆಪ್ ಈಗ ಆಂಡ್ರಾಯ್ಡ್ ಬಳಕೆದಾರರಿಗೆ ಮಾತ್ರ ಲಭ್ಯವಾಗಲಿದೆ. ಆಪಲ್ ಐಫೋನ್ ಬಳಕೆದಾರರಿಗೆ ಇದು ಸದ್ಯಕ್ಕೆ ಸಿಗುತ್ತಿಲ್ಲ. ಈ ಆಪ್ ಬಳಕೆ ಸಂಪೂರ್ಣವಾಗಿ ಐಚ್ಛಿಕ ಎಂದು ಟ್ರಾಯ್ ಹೇಳಿದೆ. ನೆಕ್ಸಸ್ ಸೆಲೆಕ್ಟರ್ಸ್ನ ವರಮಾನ ಹೆಚ್ಚಳ. ನವದೆಹಲಿ, ಜೂನ್ ತ್ರೈಮಾಸಿಕದಲ್ಲಿ ನೆಕ್ಸಸ್ ಸೆಲೆಕ್ಟರ್ಸ್ನ ನಿವ್ವಳ ಕಾರ್ಯಾಚರಣೆ ವರಮಾನವು 510 crore ಏರಿಕೆಯಾಗಿದೆ. ಕಳೆದ ಆರ್ಥಿಕ ವರ್ಷದ ಇದೇ ಅವಧಿಗೆ ಹೋಲಿಸಿದರೆ ವರಮಾನದಲ್ಲಿ 11% ಹೆಚ್ಚಳವಾಗಿದೆ. ಇದೇ ಅವಧಿಯಲ್ಲಿ ಪ್ರತಿ ಯೂನಿಟ್ಗೆ 2.44 320 crore ಹೂಡಿಕೆದಾರರಿಗೆ ವಿತರಿಸಲಾಗುವುದು ಎಂದು ಟ್ರಸ್ಟ್ ಷೇರುಪೇಟೆಗೆ ಸೋಮವಾರ ತಿಳಿಸಿದೆ. ಪ್ರತಿ ಯೂನಿಟ್ಗೆ ಹೂಡಿಕೆದಾರರಿಗೆ ವಿತರಣೆ ಮಾಡುವ ಮೊತ್ತವು ಈ ತ್ರೈಮಾಸಿಕದಲ್ಲಿ 10% ಜಾಸ್ತಿಯಾಗಿದೆ. ದೇಶದ ಷೇರುಪೇಟೆಯಲ್ಲಿ ನೋಂದಾಯಿತ ಆಗಿರುವ ಒಟ್ಟು 5 ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್ಗಳಲ್ಲಿ ನೆಕ್ಸಸ್ ಸೆಲೆಕ್ಟ್ ಟ್ರಸ್ಟ್ ಒಂದಾಗಿದೆ. ರೂಪಾಯಿ ಮೌಲ್ಯದ ಅಸ್ಥಿರತೆ ತಡೆಯಲು ಆರ್ಬಿಐನಿಂದ ಕ್ರಮ, ಕೇಂದ್ರ $14 billion ಮಾರಾಟ. ನವದೆಹಲಿ, ಜನವರಿಯಿಂದ ಮೇ ತಿಂಗಳಿನ ನಡುವಿನ ಅವಧಿಯಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕ್ ರೂಪಾಯಿ ಮೌಲ್ಯದಲ್ಲಿನ ಅತಿಯಾದ ಅಸ್ಥಿರತೆಯನ್ನು ತಡೆಯುವ ಉದ್ದೇಶದಿಂದ ನಿವ್ವಳ $14.9 billion ಮಾರಾಟ ಮಾಡಿದೆ ಎಂದು ಕೇಂದ್ರ ಸರ್ಕಾರವು ಲೋಕಸಭೆಗೆ ಸೋಮವಾರ ತಿಳಿಸಿದೆ. ಭಾರತದ ರೂಪಾಯಿಯ ಮೌಲ್ಯವನ್ನು ಮಾರುಕಟ್ಟೆಯು ತೀರ್ಮಾನಿಸುತ್ತಿದೆ. ರೂಪಾಯಿಯ ಮೌಲ್ಯವನ್ನು ಇಂತಿಷ್ಟೇ ಮಟ್ಟದಲ್ಲಿ ಉಳಿಸುವ ಗುರಿಯನ್ನು ಸರ್ಕಾರ ಹೊಂದಿಲ್ಲ ಎಂದು ಕೇಂದ್ರ ಹಣಕಾಸು ಖಾತೆ ರಾಜ್ಯ ಸಚಿವ ಪಂಕಜ್ ಚೌಧರಿ ಲಿಖಿತ ಉತ್ತರದಲ್ಲಿ ತಿಳಿಸಿದ್ದಾರೆ. ಮಾತುಕತೆಗೆ ಸಿದ್ಧ ಟ್ರಂಪ್. ವಾಷಿಂಗ್ಟನ್, ಅಮೆರಿಕ. ಇರಾನ್ ವಿರುದ್ಧ ವಿನಾಶಕಾರಿ ದಾಳಿ ಸ್ಥಗಿತಗೊಳಿಸಿದ ಬಳಿಕ ಆದೇಶದೊಂದಿಗೆ ಸೋಮವಾರವೇ ಮಾತುಕತೆ ನಡೆಸಲು ನಿರ್ಧರಿಸಲಾಗಿದೆ ಎಂದು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಿಳಿಸಿದ್ದಾರೆ. ಈ ಮಾತುಕತೆಯಲ್ಲಿ ನಾವು ಪಾಲ್ಗೊಳ್ಳುವುದಿಲ್ಲ ಎಂದು ಇರಾನ್ ಸ್ಪಷ್ಟಪಡಿಸಿದೆ. ಸ್ಪಷ್ಟವಾಗಿ ಅವರು ನಮ್ಮ ದಾಳಿ ಎದುರಿಸಲು ಸಿದ್ಧರಿಲ್ಲ, ನಾವು ಯಾವ ಪ್ರಮಾಣದಲ್ಲಿ ದಾಳಿ ಮಾಡುತ್ತೇವೆ ಎಂಬುದು ಅವರಿಗೂ ಗೊತ್ತಿತ್ತು ಎಂದು ಭಾನುವಾರ ರಾತ್ರಿ Air Force 1 ವಿಮಾನ ಏರುವ ಮುನ್ನ ಟ್ರಂಪ್ ತಿಳಿಸಿದ್ದಾರೆ. ಇನ್ನು ಅಹಮದಾಬಾದಿನಂತ ಚಿತ್ತ. ಗ್ಲಾಸ್ಕೋದಲ್ಲಿ 23ನೇ ಕಾಮನ್ವೆಲ್ತ್ ಕ್ರೀಡೆಗಳಿಗೆ ವರ್ಣರಂಜಿತ ತೆರೆ. ಮನಸ್ಸುರಿಗೊಂಡ ಸಾಂಸ್ಕೃತಿಕ ಕಾರ್ಯಕ್ರಮ, ಭಾರತಕ್ಕೆ ಧ್ವಜ ಹಸ್ತಾಂತರ. ಗ್ಲಾಸ್ಕೋ ಕಾಮನ್ವೆಲ್ತ್ ಕ್ರೀಡೆಗಳಲ್ಲಿ ಈ ಬಾರಿ ಕ್ರೀಡಾ ಪ್ರಕಾರಗಳ ಸಂಖ್ಯೆ ಗಮನಾರ್ಹವಾಗಿ ಕಡಿಮೆಯಾದರೂ ಭಾರತದ ಕ್ರೀಡಾಪಟುಗಳು ಪದಕಗಳಲ್ಲಿ ಉತ್ತಮವಾದ ಸಾಧನೆಯನ್ನೇ ತೋರಿದರು. ವಿಶೇಷವಾಗಿ ಮಹಿಳಾ ಬಾಕ್ಸರ್ಗಳು ಭಾರತದ ಪದಕ ಗಳಿಕೆಗೆ ಹೆಚ್ಚು ಹೊಳಪು ಮೂಡಿಸಿದರು. ಈ ಸಂಭ್ರಮದ ನಡುವೆಯೇ 11 ದಿನಗಳ ಕ್ರೀಡೆ ಭಾನುವಾರ ರಾತ್ರಿ ತೆರೆಬಿದ್ದಿತ್ತು. ಹೈಡ್ರೋ ಅರೇನಾದಲ್ಲಿ ತಡರಾತ್ರಿ ಸಂಗೀತ, ನೃತ್ಯ, ಸಾಂಸ್ಕೃತಿಕ ಪ್ರದರ್ಶನಗಳು ಸಮಾರೋಪ ಆರಂಭದ ಸೊಬಗು ಹೆಚ್ಚಿಸಿದವು. ಅಂತಿಮವಾಗಿ 2030 ಕ್ರೀಡೆಗಳನ್ನು ಸಂಘಟಿಸುವ ಹೊಣೆಯ ಸಂಕೇತವಾಗಿ ಕಾಮನ್ವೆಲ್ತ್ ಧ್ವಜೆಯನ್ನು ಭಾರತದ ತಂಡದ ಅಧಿಕಾರಿಗಳು ಅಭಿಮಾನದಿಂದ ಸ್ವೀಕರಿಸಲು ದೇಶದ ಅಥ್ಲೀಟ್ಗಳ ಅಮೋಘ ಸಾಧನೆ ಕಾರಣವಾಯಿತು. ತ್ರಿಷಾ ನಕ್ಷತ್ರ ಅದ್ವಿಕ್ ಮುನ್ನಡೆ. ರಾಷ್ಟ್ರೀಯ 11 ವರ್ಷದೊಳಗಿನ ಬಾಲಕಿಯರ ಮುಕ್ತ ಚೆಸ್. ಮಂಗಳೂರು, ಮಹಾರಾಷ್ಟ್ರದ ಕೋಲಪ್ ಪ್ರಿಷಾ ಮತ್ತು ಅದ್ವೈತ್ ಅಗರ್ವಾಲ್ ಅವರು ನವಮಂಗಳೂರು ಬಂದರು ಪ್ರಾಧಿಕಾರ ಪ್ರಾಯೋಜಿತ 11 ವರ್ಷದೊಳಗಿನವರ ಫೆಡರೇಟೆಡ್ ರಾಷ್ಟ್ರೀಯ ಚೆಸ್ ಚಾಂಪಿಯನ್ಶಿಪ್ನಲ್ಲಿ ಕ್ರಮವಾಗಿ ಬಾಲಕಿಯರ ಮತ್ತು ಓಪನ್ ವಿಭಾಗದಲ್ಲಿ ಮುನ್ನಡೆ ಸಾಧಿಸಿದ್ದಾರೆ. ಅಖಿಲ ಭಾರತ ಚೆಸ್ ಫೆಡರೇಷನ್ ಸಹಯೋಗದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಚೆಸ್ ಸಂಸ್ಥೆಗಳಲ್ಲಿ ಆಯೋಜಿಸಿರುವ ಚಾಂಪಿಯನ್ಶಿಪ್ನ 2ನೇ ದಿನವಾದ ಸೋಮವಾರ 3 ಸುತ್ತುಗಳ ಮುಕ್ತಾಯಕ್ಕೆ ಇಬ್ಬರು ತಲಾ 3 ಅಂಕ ಗಳಿಸಿದ್ದಾರೆ. ಲಂಕಾ ಟೆಸ್ಟ್ ಬೂಮ್ರಾ ಸ್ಥಾನಕ್ಕೆ ಅಕೀಬ್ ನಬಿ. ನವದೆಹಲಿ, ಜಮ್ಮು ಮತ್ತು ಕಾಶ್ಮೀರ ತಂಡದ ವೇಗದ ಬೌಲರ್ ಅಕೀಬ್ ನಬಿ ಅವರು 2 ಟೆಸ್ಟ್ಗಳಲ್ಲಿ ಆಡಲು ಶ್ರೀಲಂಕಾ ಪ್ರವಾಸ ಕೈಗೊಳ್ಳಲಿರುವ ಭಾರತ ತಂಡಕ್ಕೆ ಆಯ್ಕೆಯಾಗಿದ್ದಾರೆ. ಗಾಯಾಳು ಜಸ್ಪ್ರೀತ್ ಬೂಮ್ರಾ ಅವರ ಸ್ಥಾನಕ್ಕೆ ನಬಿ ಅವಕಾಶ ಪಡೆದಿದ್ದಾರೆ. ಕಾಶ್ಮೀರದ ಬರಮುಲ್ಲಾದ ಕುಗ್ರಾಮಕ್ಕೆ ಸೇರಿದ 29 ವರ್ಷ ವಯಸ್ಸಿನ ನಬಿ ಮೊದಲ ಬಾರಿ ಸೀನಿಯರ್ ತಂಡಕ್ಕೆ ಕರೆ ಪಡೆದಿದ್ದಾರೆ. ಕಾಶ್ಮೀರ ಕಣಿವೆಯಿಂದ ಭಾರತ ಟೆಸ್ಟ್ ತಂಡಕ್ಕೆ ಆಯ್ಕೆಯಾದ ಮೊದಲ ಬೌಲರ್ ಸಹ ಈ ಹಿಂದೆ ಪವರೇಜ್ ರಾಹುಲ್ ಮತ್ತು ಉಮ್ರಾನ್ ಮಲಿಕ್ ಅವರು ಭಾರತ ತಂಡಕ್ಕೆ ಆಯ್ಕೆಯಾಗಿದ್ದರು, ಆದರೆ ಅವರು ನಿಯಮಿತ ಓವರ್ಗಳ ಪಂದ್ಯಗಳಲ್ಲಿ ಆಡಿದ್ದರು. ಈ ದಿನದ ಶುಭಾಷಿತ. ಬಾಳು ಎನ್ನುವುದು ಏನು? ಯೋಚನೆ ಮಾತು ಕೆಲಸ. ಯೋಚನೆ ಮಾತು ಚಂದವಾಗಿರಲಿ, ಚಂದವಾದ ಕೆಲಸ ಯಾವುದು ಅದನ್ನು ಮಾಡು. ಮಾಸ್ತಿ ವೆಂಕಟೇಶ ಅಯ್ಯಂಗಾರ್.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಬನ್ನಿ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ತಿಳಿದು ಬರೋಣ. ಬೀನೀಸ್ 40 ರೂಪಾಯಿ, ಪೆನ್ಸಿಲ್ ಬೀನೀಸ್ 50 ರೂಪಾಯಿ, ಮೆಣಸಿನ

ಬದನೆಕಾಯಿ 35 ರೂಪಾಯಿ, ಸೌತೆಕಾಯಿ 18 ರೂಪಾಯಿ, ಎಂಸಿ 4 ರೂಪಾಯಿ, ಸುನಾಮಿ 6 ರೂಪಾಯಿ, ಎಳವನ 4 ರೂಪಾಯಿ, ಗುಂಡು ಬದನೆಕಾಯಿ 15 ರೂಪಾಯಿ, ಕುಂಬಳಕಾಯಿ 8 ರೂಪಾಯಿ, ಹೀರೆಕಾಯಿ 18 ರೂಪಾಯಿ, ಪಡವಲಕಾಯಿ 14 ರೂಪಾಯಿ, ತೊಂಡೆಕಾಯಿ 30 ರೂಪಾಯಿ, ಹಾಗಲಕಾಯಿ 32 ರೂಪಾಯಿ, ಕಾಲಿಫ್ಲವರ್ 16 ರೂಪಾಯಿ, ಪೈರ್ 35 ರೂಪಾಯಿ, ದಪ್ಪ ಮೆಣಸಿನಕಾಯಿ 33 ರೂಪಾಯಿ, ಸೋರೆಕಾಯಿ 15 ರೂಪಾಯಿ, ಬದನೆಕಾಯಿ 25 ರೂಪಾಯಿ, ಕೋಸು 12 ರೂಪಾಯಿ, ಸೀಮೆ ಬದನೆಕಾಯಿ 24 ರೂಪಾಯಿ, ಬೆಂಡೆಕಾಯಿ 20 ರೂಪಾಯಿ, ಟೊಮೊಟೊ 8 ರೂಪಾಯಿ. ಕೇಳುಗರೆ, ಕೇಳಿದಿರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ. ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

0: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ.
1: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
0: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
1: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ.
0: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
1: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6:00.
0: ಮರೆಯದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.
2: ನಮ್ಮ ನಿಲಯದಿಂದ ಇನ್ನು ಮುಂದೆ ಮನೋಚಿಂತನ. ಒತ್ತಡ ಮತ್ತು ಸಂಕಟ ಎಂಬ ವಿಷಯದ ಕುರಿತು ಬೆಂಗಳೂರಿನ ಹೃದಯ ತಜ್ಞರಾದ ಡಾಕ್ಟರ್ ಬಿಎಂ ಹೆಗ್ಡೆರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಮಾನಸಿಕ ಸ್ವಾಸ್ಥ್ಯ ಆರೋಗ್ಯದ ಒಂದು ಅವಿಭಾಜ್ಯ ಅಂಗ. ಮಾನಸಿಕ ಸ್ವಾಸ್ಥ್ಯ ಇಲ್ಲದೆ ಆರೋಗ್ಯವೇ ಇಲ್ಲ. ಸಾರ್ವಜನಿಕ ಹಿತಾಸಕ್ತಿಯಿಂದ ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರದಿಂದ ಪ್ರಕಟಣೆ.

0: ಕಾರ್ಯಕ್ರಮ ಮನೋಚಿಂತನ.
1: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ಮನೋಚಿಂತನ ಮನಸ್ಸಿನ ಮಂಥನ.
2: ಇವತ್ತಿನ ಕಾರ್ಯಕ್ರಮದಲ್ಲಿ ಸ್ಟ್ರೆಸ್ ಮತ್ತೆ ಡಿಸ್ಟ್ರೆಸ್ಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಪದ್ಮಭೂಷಣ, ಫಿಸಿಷಿಯನ್, ಕಾರ್ಡಿಯಾಲಜಿಸ್ಟ್, ಆಥರ್, ಮೆಡಿಕಲ್ ಸೈಂಟಿಸ್ಟ್, ಎಲ್ಲದಕ್ಕಿಂತ ಹೆಚ್ಚಾಗಿ ಜನಸಾಮಾನ್ಯರ ವೈದ್ಯ ಅಂತಾನೆ ಖ್ಯಾತಿ ಪಡೆದಿರುವಂತಹ ಡಾಕ್ಟರ್ ಬಿಎಂ ಹೆಗಡೆ ಅವರು. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ವೆಲ್ಕಮ್ ಟು ದ ಶೋ. ಸರ್, ಸ್ಟ್ರೆಸ್ ಮತ್ತೆ ಡಿಸ್ಟ್ರೆಸ್ ಬಗ್ಗೆ ಇವತ್ತು ಮಾತನಾಡ್ತಾ ಇದೀವಿ. ಸ್ಟ್ರೆಸ್ ಅಂದ್ರೆ ಎಲ್ರಿಗೂ ಗೊತ್ತು, ಒತ್ತಡ ಅಂತನ್ಬಿಟ್ಟು. ನಮ್ಮ ಒಂದು ಎಪಿಸೋಡ್ ಅಲ್ಲೂ ಕೂಡ ನಾವು ಮೆಂಟಲ್ ಹೆಲ್ತ್ ಮತ್ತೆ ಸ್ಟ್ರೆಸ್ ಬಗ್ಗೆ ಮಾತನಾಡಿದ್ವಿ. ಈ ಸ್ಟ್ರೆಸ್ ಮತ್ತೆ ಡಿಸ್ಟ್ರೆಸ್ ಇರ್ತಕ್ಕಂತ ಡಿಫ್ರೆನ್ಸ್ ಏನು ಅಂತ ಹೇಳ್ತೀರಾ?
3: ಇದು ಆ ಸ್ಟ್ರೆಸ್ಸಿಗೂ ಡಿಸ್ಟ್ರೆಸ್ಸಿಗೂ ನಡುವಿನಲ್ಲಿ ಅಜಗಜಾಂತರ ವ್ಯತ್ಯಾಸ ಇದೆ. ಮನುಷ್ಯ ಏನ್ ತಪ್ಪು ತಿಳ್ಕೊಳ್ತಾರೆ, ಸಾಮಾನ್ಯ ಜನರ ಅಭಿಪ್ರಾಯ ಏನಂದ್ರೆ ಸ್ಟ್ರೆಸ್ ಹಾಳು ಅಂತ. ಸ್ಟ್ರೆಸ್ ಬಹಳ ಒಳ್ಳೇದು ದೇಹಕ್ಕೆ. ಸ್ಟ್ರೆಸ್ ಇಲ್ಲದಿದ್ರೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಒಂದು ಉದಾಹರಣೆ ಹೇಳ್ತೇನೆ. ಈ ಎರೆಹುಳ ಉಂಟಲ್ವಾ, ಅರ್ತ್ವಮ್,

ಅದನ್ನ ನೀನು ಫ್ರಿಜ್ ನಲ್ಲಿ ಇಡು, ಸತ್ತು ಹೋಗ್ತದೆ. ಅದಕ್ಕೆ ಬಿಸಿ ಬೇಕು. ಬಿಸಿ ಇಲ್ದೇ ಬದುಕುದಿಲ್ಲ. ಸರಿ, ಬಿಸಿ ಬೇಕಲ್ವಾ, ಅದನ್ನ ನಾನು ಎಲೆ ಇದೆಲ್ಲ ಒಲೆಗೆ ಹಾಕ್ತೇನೆ, ಸತ್ತು ಹೋಗ್ತದೆ. ಹಾಗಾಗಿ ಎಕ್ಸ್ಟ್ರೀಮ್ಸ್ ಹಾಳು. ಆ ಎಕ್ಸ್ಟ್ರೀಮ್ ಹೇಳುದು ಡಿಸ್ಟ್ರೆಸ್ ಅಂತ. ಸ್ಟ್ರೆಸ್ ಬೇಕು ಮನುಷ್ಯನಿಗೆ. ಈಗ ನಾನು ನನಗೆ ಏನು ಸ್ಟ್ರೆಸ್ ಬೇಡ, ನಾನು ಏನ್ ಮಾಡೋದಿಲ್ಲ, ನಾನು ಹೋಗಿ ಸುಮ್ಮನೆ ಕೂತ್ಕೊಳ್ತೇನೆ ಅಂದ್ರೆ ಒಂದು ವಾರದಲ್ಲಿ ಅದು ಮುಗೀತದೆ. ಅಲ್ಲ, ಸ್ಟ್ರೆಸ್ ಇರಲೇಬೇಕು. ಪಾಸಿಟಿವ್

0: ನೆಗೆಟಿವ್ ಸ್ಟ್ರೆಸ್ ಅಲ್ಲ, ಎಬ್ನಾರ್ಮಲ್ ಸ್ಟ್ರೆಸ್. ಏನು ಅಂದ್ರೆ ನಾವು ಅದಕ್ಕೆ ಹೇಗೆ ಬೆಂಡ್ ಆಗ್ತೇವೆ ಸ್ಟ್ರೆಸ್ಸಿಗೆ. ಈಗ ನಾರ್ಮಲ್ ಸ್ಟ್ರೆಸ್ ಸಿಗಬೇಕು, ಈಗ ನನಗೆ ಇಲ್ಲಿ ಬಂದು ಮಾತಾಡಬೇಕು, ಓಕೆ, ಅದು ಸ್ಟ್ರೆಸ್. ಇಲ್ಲಿ ಮಾತಾಡೋದು ಸುಮ್ಮನೆ ಆಗುದಿಲ್ಲ, ಅದಕ್ಕೆ ಸ್ವಲ್ಪ ಸ್ಟ್ರೆಸ್ ಉಂಟು. ಆದ್ರೆ ಇಲ್ಲಿ ಬರ್ಲಿಕ್ಕೆ ನನಗೆ ಹೆದರಿಕೆ, ನನಗೆ ಬರ್ಲಿಕ್ಕೆ ಆಗುದಿಲ್ಲ, ಜನರಲ್ ನೋಡ್ಲಿಕ್ಕೆ ಆಗುದಿಲ್ಲ, ಪಬ್ಲಿಕ್ ಸ್ಪೀಚ್ ಕೊಡ್ಲಿಕ್ಕೆ ಆಗುದಿಲ್ಲ, ಅದು ನನ್ನ ಎಬ್ನಾರ್ಮಲ್ ರಿಯಾಕ್ಷನ್ ಆಗ್ತದೆ ಸ್ಟ್ರೆಸ್ಸಿಗೆ. ಸ್ಟ್ರೆಸ್ ಏನು, ಒಂದೇ ಸ್ಟ್ರೆಸ್, ನನಗೂ ಆ ಮನುಷ್ಯನಿಗೂ ಸ್ಟ್ರೆಸ್ ಒಂದೇ. ಇಲ್ಲಿ ಬಂದು ಮಾತಾಡ್ಬೇಕು. ಕೆಲವರಿಗೆ ಮಾತಾಡುದಂದ್ರೆ ಅವರಿಗೆಲ್ಲ ಗೊತ್ತುಂಟು, ವಿಷಯ ಎಲ್ಲ ಗೊತ್ತುಂಟು, ಮಾತಾಡ್ಲಿಕ್ಕೆ ಆಗುದಿಲ್ಲ, ಜನರ ಎದುರು ನಿಂತು ಮಾತಾಡ್ಲಿಕ್ಕೆ ಆಗುದಿಲ್ಲ. ಇದನ್ನು ನಾವು ಬಹಳ, ನಾನು ಸ್ಟೂಡೆಂಟ್ ಆಗಿರೋ ಲಂಡನ್ ಅಲ್ಲಿ ನಾವು ಇದರ ವಿಷಯ ರಿಸರ್ಚ್ ಮಾಡ್ತಾ ಇದ್ದೇವೆ. ಏನ್ ಮಾಡ್ತಾ ಇದ್ದೇವೆ, ಅಲ್ಲಿ ಒಂದು ಹೈಡ್ ಪಾರ್ಕಿನಲ್ಲಿ ಸ್ಪೀಕರ್ಸ್ ಕಾರ್ನರ್ ಅಂತ ಉಂಟು, ಅಲ್ಲಿ ಈ ಭಾಷಣ ಮಾಡ್ಲಿಕ್ಕೆ ಕಲಿಯೋರು ಬರೋದು. ಅಲ್ಲಿ ಒಂದು ಪೋಡಿಯಂ ಎಲ್ಲ ಹಾಕಿಟ್ಟಿದ್ದಾರೆ, ಯಾರು ಯಾರು ಬಂದಲ್ಲಿ ಮಾತಾಡ್ಬೋದು, ಏನೋ ವಿಷಯ ಮಾತಾಡ್ಬೋದು, ಏನು ಮಾತಾಡ್ಬೋದು, ಅಬದ್ಧ ಮಾತಾಡ್ಬೋದು. ಅಲ್ಲಿ ಕಲಿಯುವುದು, ಮಾತಾಡ್ಲಿಕ್ಕೆ ಕಲಿಯೋರಿದ್ದಾರೆ. ಅಲ್ಲಿ ಅವರನ್ನು ನಾವು ದೂರದಿಂದ ಡಿಸ್ಟೆಂಟ್ ಟೆಲಿಮೆಟ್ರಿ ಮಾಡಿ ಅವರನ್ನು ನೋಡ್ತಾ ಇದ್ದೇವೆ, ಪರೀಕ್ಷೆ ಮಾಡ್ತಾ ಇದ್ದೇವೆ. ಈ ಯಾರಿಗೆ ಅದ್ರ ಮಾತಾಡೋದಕ್ಕೊಂದು ಆಸೆ ಉಂಟು, ಸಂತೋಷ ಉಂಟು ಅವರಿಗೆ, ಅದರಲ್ಲಿ ನಿಜವಾದ ಅದನ್ನು ನ್ಯಾಚುರಲ್ ಆಗಿ ಬರ್ತದೆ, ಅವ್ರಿಗೆ ಏನ್ ತೊಂದರೆ ಇಲ್ಲ, ಅವ್ರ ಹಾರ್ಟ್ ನಾರ್ಮಲ್ ಆಗಿ ಉಂಟು. ಯಾರಿಗೆ ಅಲ್ಲಿ ಹೆದರಿ, ಅದು ನೋಡ್ಲಿಕ್ಕೆ ಆಗುದಿಲ್ಲ, ಮೈಕೈ ಬೆವರ್ತದೆ, ಎಲ್ಲ ಒಳಗೆ ಎಲ್ಲ ಒದ್ದೆ ಆಗಿದೆ, ಮಾಯೆಲ್ಲ ಒಣಗ್ತದೆ, ಎಂಗ್ಸೈಟಿ ಆಗ್ತದೆ, ಇಂಥವರಿಗೆ ನೋಡಿದ್ರೆ ನಾವು ಹಾರ್ಟ್ ಎಲ್ಲ ಎಬ್ನಾರ್ಮಲ್ ಓಡ್ತಾ ಇರ್ತದೆ. ಎಲ್ಲಿವರೆಗೆ ಓಡ್ತದೆ ಅಂದ್ರೆ ಕೆಲವು ಸಲ ಅವ್ರು ಸಾಯ್ತಾರಂತ ಅಷ್ಟವರೆಗೆ ಓಡ್ತದೆ. ಇದೆಲ್ಲ ಯಾಕೆ ಅಂದ್ರೆ ನಮ್ಮ ದೇಹ ಬೇರೆ ಬೇರೆ ರೀತಿಯಲ್ಲಿ ದಿನನಿತ್ಯದ ಸ್ಟ್ರೆಸ್ಸಿಗೆ ರಿಯಾಕ್ಟ್ ಆಗ್ತದೆ. ಕೆಲವರಿಗೆ ಎಂತ, ಈ ಕೆಲವರು ಇದ್ದಾರೆ ಅವ್ರು ಕೂಲ್ ಆಸ್ ಕ್ಯೂಕಂಬರ್, ಅವ್ರು ಎಂತ ಆದ್ರೂ ಅವ್ರು ಬಿದ್ದೇ
1: ಹೋಗುದು.
0: ಕೆಲವ್ರು ಹಾಗಲ್ಲ, ಒಂದು ಸಣ್ಣ ವಿಷಯಕ್ಕೂ ದೊಡ್ಡ ಗಡಿಬಿಡಿ ಮಾಡಿಕೊಂಡು, ಮನೆಯಲ್ಲಿ ಮಕ್ಕಳೆಲ್ಲ ಇದ್ರೆ ತಾಯಿಗಳನ್ನು ನೋಡ್ಬೇಕು, ನಿನ್ ಬೆಳಿಗ್ಗೆ ಶಾಲೆ ಮಕ್ಕಳನ್ನು ಶಾಲೆ ಕಳಿಸೋದು ಒಂದು ದೊಡ್ಡ ಡಿಸ್ಟ್ರೆಸ್ ಅವರಿಗೆ. ಮಕ್ಕಳನ್ನು ಶಾಲೆ ಕಳಿಸೋದು ಸ್ಟ್ರೆಸ್, ಅವರಿಗೆ ಅಂಗಿ ಹಾಕ್ಬೇಕು, ಅವ್ರು ಸ್ನಾನ ಮಾಡಿದಾರೆ ನೋಡ್ಬೇಕು, ಪಾಯ್ಕನೆ ಹೋಗಿದಾರೆ ನೋಡ್ಬೇಕು, ಊಟ ಮಾಡಿದಾರೆ ನೋಡ್ಬೇಕು, ಅಂಗಿ ಸರಿ ಪುಸ್ತಕ ಎಲ್ಲ ಬೇಕು, ಅವ್ರು ಸ್ಟ್ರೆಸ್ ಎಲ್ಲ ತಾಯಂದ್ರಿಗೆ. ಅದಕ್ಕಾಗಿ ತಾಯಂದ್ರಿಗೆ ಬ್ಲಡ್ ಪ್ರೆಷರ್ ಮೇಲೆ ಹೋಗೋದು. ಕೆಲವು ತಾಯಂದ್ರಿಗೆ ಡಿಸ್ಟ್ರೆಸ್, ಅವ್ರು ಹುಚ್ಚಾಗಿ ಬಿಡ್ತಾರೆ ಆ ಮಗುವನ್ನು ಕರ್ಕೊಂಡು. ಈ ಬಾರ್ಗೇನ್ ನಲ್ಲಿ ನೀವು ಡಿಸ್ಟ್ರೆಸ್ ಇದ್ದಾವಾಗ ಸಮಯ ಹೆಚ್ಚು ಹೋಗ್ತದೆ, ನೀವು ಸ್ಟ್ರೆಸ್ ನಲ್ಲಿ ಇದ್ದಾವಾಗ ಏನಿಲ್ಲ, ಯು ಸ್ಟ್ರೆಸ್ ಇದ್ರೆ ಏನ್ ತೊಂದರೆ ಇಲ್ಲ. ಹೆಚ್ಚು ಜನ ಏನ್ ಮಾಡ್ತಾರೆ, ಅವರಿಗೆ ಒಂದು ಕೆಲಸ ಮಾಡುದೇನ್ ಸಂತೋಷ. ಈ ಕೆಲವರಿಗೆ ಒಂದು ಕೆಲಸ, ನನಗೆ ಅಡಿಗೆ ಮಾಡ್ತೇನೆ, ನನಗೆ ಅಡಿಗೆ ಮಾಡೋದ್ರಲ್ಲಿ ನನ್ನ ಅಡಿಗೆಯನ್ನು ಇನ್ನೊಬ್ರು ತಿನ್ಬೇಕು, ಅವ್ರು ಅಪ್ರಿಷಿಯೇಟ್ ಮಾಡ್ಬೇಕು ಅಂತ ಆಸೆ ಇದ್ರೆ ಅಡಿಗೆ ಮಾಡೋದು ಬಹಳ ಆಸೆ. ಅಡಿಗೆ ಮಾಡೋದು ಸ್ಟ್ರೆಸ್ಸೇ ಅಲ್ಲ, ಯು ಸ್ಟ್ರೆಸ್ ಆಗಿ ಹೋಗ್ತದೆ. ಕೆಲವರಿಗೆ ಅಡಿಗೆ ಮಾಡ್ಲಿಕ್ಕೆ ಮನಸ್ಸಿಲ್ಲ, ಯಾರಾದ್ರೂ ಮನೆಗೆ ಬರ್ತಾರೆ ಅಂದ್ರೆ ಹೆಚ್ಚು ಅಡಿಗೆ ಮಾಡ್ಬೇಕು ಅಂದ್ರೆ ಆ ದಿವಸ ಅವರು ಕಂಡಪಟ್ಟೆ ಸ್ಟ್ರೆಸ್, ಅವ್ರ ಬ್ಲಡ್ ಪ್ರೆಷರ್ ಮೇಲೆ ಹೋಗ್ತದೆ, ಅವ್ರು ಏನೇನೋ ಆಗ್ತದೆ, ಅಂತವರಿಗೆ ಅದು ಹಾಳು. ಅದಕ್ಕೆ ನಿನ್ಗೆ ಜೀವನದಲ್ಲಿ ಸುಖ ಇರಬೇಕಾದ್ರೆ ಲವ್ ಯುವರ್ ವರ್ಕ್, ನಿನಗೇನು ಸಂತೋಷ ಉಂಟು ಆ ಕೆಲಸ ಮಾತ್ರ ಮಾಡು, ನಿನಗೇನು ಸಂತೋಷ ಇಲ್ಲ ಆ ಕೆಲಸ ಮಾಡಬೇಡ. ಹಾಗೆ ಲವ್ ಯುವರ್ ವರ್ಕ್, ಲವ್ ಯುವರ್ ಎನ್ವೈರನ್ಮೆಂಟ್. ಈಗ ನಮ್ಗೆ ಈಗ ಐಡಿಯಲ್ ಹೇಗಂದ್ರೆ, ಈಗ ನಾನು ಒಳ್ಳೆಯವನು, ನನ್ನ ಹೆಂಡತಿ ಒಳ್ಳೆಯವರಾಗಿರ್ಬೇಕು, ನಮ್ಮ ಮಕ್ಕಳು ಒಳ್ಳೆಯವರಾಗಿರ್ಬೇಕು, ನಮ್ಮ ಮನೆಯವರೆಲ್ಲ ಒಳ್ಳೆಯವರಾಗಿರ್ಬೋದು, ನಮ್ಮ ಸಮುದಾಯದಲ್ಲಿ ನಮ್ಮನ್ನ ಒಡಮಂಡಿಗಳಲ್ಲಿ ಉಂಟಾಗಿರೋ ನನ್ನ ಸಹೋದ್ಯೋಗಿಗಳಲ್ಲಿ ಉಂಟಾಗಿ, ಇದು ಸಾಧ್ಯ ಇಲ್ಲ ಜೀವನದಲ್ಲಿ. ಅದಕ್ಕೆ ಏನು ಮಾಡಬೇಕು ಅಂದರೆ ಜೀವನದಲ್ಲಿ ಹೇಗೆ ಸುಖ ಪಡುವುದಂದ್ರೆ, ಆ ಸುಖ ಅಂತ ಒಂದಿಲ್ಲ, ಸಂತೋಷ ಅಂತ ಇಲ್ಲ. ನಿನಗೆ ಸಂತೋಷ ಬೇಕಿದ್ರೆ ಅದು ಇನ್ನೊಬ್ಬರ ಸಂತೋಷದಲ್ಲಿ ಅದನ್ನು ಕಾಣಬೇಕು. ಸಂತೋಷ ಅಂತ ಅದನ್ನು ಹುಡ್ಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ, ಅದು ಅಂಗಡಿಯಲ್ಲಿ ಸಿಕ್ಕುದಿಲ್ಲ, ಕಪ್ಪು ಹಣ ಇದ್ರೂ ಕೂಡ ಸಿಕ್ಕುದಿಲ್ಲ, ಎಷ್ಟು ಈಗ 1000 ರೂಪಾಯಿ ನೋಟ್ ಇದ್ರೂ ಸಂತೋಷ ಸಿಕ್ಕುದಿಲ್ಲ. ಸಂತೋಷ ಸಿಕ್ಬೇಕಾದ್ರೆ ಇನ್ನೊಬ್ಬರಿಗೆ ಸಂತೋಷ ಕೊಡಬೇಕು, ಪ್ರೀತಿ ಸಿಕ್ಬೇಕಾದ್ರೆ ಇನ್ನೊಬ್ಬರಿಗೆ ಪ್ರೀತಿ ಕೊಡಬೇಕು. ಇದೆಲ್ಲ ಕನ್ನಡಿ ಇದ್ದ ಹಾಗೆ, ನೀನು ಮುಖ ನೋಡಿದ ನೀನು ಕನ್ನಡಿ ನೋಡಿದ್ರೆ ನಿನ್ನೇ ಅದು ನೋಡ್ತದೆ. ಹಾಗೆ ಸಂತೋಷ ಪ್ರೀತಿ ಇದೆಲ್ಲ ಹಾಗೆ, ಸ್ಟ್ರೆಸ್ ಕೂಡ ಹಾಗೆ. ಆ ಸ್ಟ್ರೆಸ್ ಇದ್ದದನ್ನು ನಾವು ಮಾಡ್ಲಿಕ್ಕೆ ಹೋಗಬಾರ್ದು, ಡಿಸ್ಟ್ರೆಸ್ ಇದ್ದದನ್ನು ಮಾಡ್ಲಿಕ್ಕೆ ಹೋಗಬಾರ್ದು. ಇದು ಒಂದು ಒಳ್ಳೆ ಉದಾಹರಣೆ ಹೇಳಬೇಕಾದ್ರೆ, ಈಗ ಸ್ಟ್ರೆಸ್ ಲೆವೆಲ್ ನೋಡ್ತಾರೆ ಮೆಟ್ಲಿನಲ್ಲೆಲ್ಲ. ಈಗ ಒಂದು ಬ್ರಿಡ್ಜ್ ಕಟ್ಟಬೇಕು ಅಂದ್ರೆ ಇಂಜಿನಿಯರ್ ಏನ್ ಮಾಡ್ತಾರೆ, ಈ ಬ್ರಿಡ್ಜ್ ಎಷ್ಟು ವಾಹನಗಳನ್ನು ಹಿಡ್ಕೊಳ್ಬಹುದು, ಎಂತ ವಾಹನಗಳು. ಈಗ ಹಳ್ಳಿಯಲ್ಲಿ ಇದ್ರೆ ಒಂದು ಸಣ್ಣ ಕಾರು ಅಥವಾ ಒಂದು ಸಣ್ಣ ಲಾರಿ ಹೋಗುವಂತ ಬ್ರಿಡ್ಜ್ ಸಾಕು, ಅದಕ್ಕೆ ಒಂದು ಮೆಟಲ್ ಒಂದು ಲೆಕ್ಕ ಹಾಕಿ ಆರ್ ಸಿ ಸಿ ಎಲ್ಲ ಲೆಕ್ಕ ಹಾಕಿ ಮಾಡ್ತಾರೆ. ಅದರಲ್ಲಿ ನೀನು ದೊಡ್ಡ ಜಗರ್ನಾಟ್ ಅನ್ನು ಹಿಡ್ಕೊಂಡು ಹೋದ್ರೆ ಅದು ತುಂಡು ತುಂಡಾಗಿ ಬೀಳ್ತದೆ, ಅದು ಡಿಸ್ಟ್ರೆಸ್ ಆಗ್ತದೆ. ಬಾಕಿ ಆ ಸಣ್ಣ ಕಾರ್ ಹೋದಾಗ ಅದಕ್ಕೆ ಸ್ಟ್ರೆಸ್ ಉಂಟು, ಆದ್ರೆ ಅದೇನಾಗುದಿಲ್ಲ, ಅದು ಯೂಸ್ ಸ್ಟ್ರೆಸ್ ಆಗ್ತದೆ. ಅದಿಲ್ಲದಿದ್ರೆ ಅದು ಏನು ಯೂಸೇ ಮಾಡದಿದ್ರೆ ಅದು ಹಾಳಾಗ್ತದೆ. ಈಗ ನೀನು ಒಂದು ಕಾರ್ ತಕೊಂಡು ಮನೆಯಲ್ಲೇ ಇಟ್ಟರೆ, ಅದನ್ನು ಓಡಿಸದೇ ಇದ್ರೆ ಮನೆಯಲ್ಲೇ ಇಟ್ಟರೆ ಅದು ಹಾಳಾಗ್ತದೆ, ಬಹಳ ಬೇಗ ಹಾಳಾಗ್ತದೆ. ಅದು ಮಾತ್ರ ಅಲ್ಲ, ಅದರ ಟೈರ್ ಕೂಡ ಹಾಳಾಗ್ತದೆ. ನೀನು ಟೈರ್ ನಲ್ಲಿ ಥ್ರೆಡ್ ಇರ್ಬೋದು, ಆದ್ರೆ ಅದರಲ್ಲಿ ಹಾಳಾಗಿ ನೀನು ಮತ್ತೆ ಅದನ್ನು ಒಂದ್ಸಲ ಕೊಂಡೋಗುವಾಗ ಎಲ್ಲಾದ್ರೆ ರಸ್ತೆ ಬಿಸಿ ಇದ್ರೆ ಅದರಲ್ಲಿ ಒಡಿತದೆ, ಅಂತ ಪರಿಸ್ಥಿತಿ ಬರ್ತದೆ. ಹಾಗೆ ನಮ್ಮ ದೇಹ, ನಮ್ಮ ದೇಹ ಹೇಗೆ ಅಂದ್ರೆ ಅದಕ್ಕೆ ಯಾವುದನ್ನಾದ್ರೂ ಒಂದು ಕೆಲಸ ಬೇಕು. ಅದಕ್ಕೆ ಹೇಳುದು ವ್ಯಾಯಾಮ ಅಗತ್ಯ ಅಂತ ಹೇಳುದು. ಅದಕ್ಕೆ ಸುಮ್ಮನೆ ಕೂತ್ಕೊಳ್ಬಾರ್ದು, ಕಾಲಿ ನಾನು ಕೂತ್ಕೊಳ್ತೇನೆ ನನಗೆ ಏನು ಬೇಡ, ಸ್ಟ್ರೆಸ್ ಬೇಡ, ನಾನು ನಡೆಯುವುದಿಲ್ಲ, ನಡೆದ್ರೆ ಕೂಡ ಸ್ಟ್ರೆಸ್ ನನಗೆ, ನಾನು ಸೋಫಾದಲ್ಲಿ ಕೂತ್ಕೊಂಡು ಟೆಲಿವಿಷನ್ ನೋಡಿ ನಿದ್ರೆ ಮಾಡ್ತೇನೆ ಅಂತ ಹೇಳಿದ್ರೆ ನೀನು ಹೆಚ್ಚು ಕಾಲ ಬದುಕುದಿಲ್ಲ. ಹಾಗಾಗಿ ಸ್ಟ್ರೆಸ್ ಬಹಳ ಅಗತ್ಯ, ಡಿಸ್ಟ್ರೆಸ್ ಹಾಳು. ಈ ಡಿಸ್ಟ್ರೆಸ್ ಹೋಗುವುದು

0: ಹಾಗೆ ಡಿಸ್ಟ್ರೆಸ್ ಅಂತ ತೆಗೆದು ಮಾರ್ಲಿಕ್ಕೆ ಆಗುದಿಲ್ಲ, ಅದು ಬಿಸಾಡ್ಲಿಕ್ಕೆ ಆಗುದಿಲ್ಲ. ಡಿಸ್ಟ್ರೆಸ್ ಮನಸ್ಸಿನಲ್ಲಿ ಬರುದು, ಎಲ್ಲವನ್ನು ಮನಸ್ಸಿನಲ್ಲಿ ಬರುದು. ನಮ್ಮ ಮನಸ್ಸಿಗೆ ನಾವು ಅದನ್ನು ಕಲಿಸಬೇಕು. ಹೇಗೆ ಆ ಡಿಸ್ಟ್ರೆಸ್ ಬರದ ಹಾಗೆ ನಾವು ಏನ್ ಮಾಡಬೇಕು, ಇದಕ್ಕೆ ನಾವು ಪ್ರಾಕ್ಟೀಸ್ ಮಾಡಬಹುದು. ಈಗ ನಾವು ಪ್ರಾಕ್ಟೀಸ್ ಮಾಡ್ತಾ ಟ್ರೈನಿಂಗ್ ಕೊಡ್ತಾ ಇದ್ದೇವೆ ಪಬ್ಲಿಕ್ ಸ್ಪೀಕಿಂಗ್ಗೆ. ಪಬ್ಲಿಕ್ ಸ್ಪೀಕಿಂಗ್ ಹೇಗೆ ಅಂದ್ರೆ, ಅವರು ಇಂಥದನ್ನ ಸುಮ್ಮನೆ ಅಂದು ನನಗೆ ಆಗ್ಲಿಕ್ಕೆ ಆಗುದಿಲ್ಲ ಅಂತ ದೂರ ಇದ್ರೆ ಅವನು ಆಗುವುದೇ ಇಲ್ಲ. ಅವರು ಸುಳುಗಿ ದೂಡ್ಬೇಕು ಅದಕ್ಕೆ. ಈಗ ಮಕ್ಕಳಿಗೆ ನೀರು ನೋಡಿದ್ರೆ ಹೆದರಿಕೆ ಆದ್ರೆ ಅವರು ಸ್ವಿಮ್ ಮಾಡುವುದಿಲ್ಲ. ಸುಳುವಿನ ಸರ್ತಿ ಅವ್ರಿಗೆ ಗೊತ್ತಿಲ್ಲದ ಹಾಗೆ ನೀರಿನಲ್ಲಿ ಬಿಸಾಡಬೇಕು. ಅವಾಗ ಅವ್ರ ಮೇಲೆ ಕೆಳಗೆ ಹೋಗಿ ಎರಡು ಸಲ ನೀರು ಕುಡಿದ ನಂತರ ಆ ಹೆದರಿಕೆ ಹೋಯ್ತು, ಮತ್ತವ್ರು ಮಾಡ್ತಾರೆ ಆ ಹೆದರಿಕೆ ಹೋಗ್ಬೇಕು. ಹಾಗಾಗಿ ಅವರಿಗೆ ಸ್ವಲ್ಪ ಟ್ರೈನಿಂಗ್ ಮಾಡಿ ಜನರು ಇದ್ದಾರೆ ಅಂತ ಹೇಳಿ ಎಣಿಸಿಕೊಂಡು ಅವರು ಎದುರಲ್ಲಿ ಮಾತಾಡೋದು ಜನರಿಲ್ಲಲ್ಲಿ, ಹಾಗೆ ಕನ್ನಡ ಎದುರಲ್ಲಿ ಮಾತಾಡೋದು ಇಂಥದೆಲ್ಲ ಮಾಡಿಸಿದ್ರೆ ಮತ್ತೆ ಮತ್ತೆ ಕ್ರಮೇಣ ಅವರಿಗೆ ಅದು ಅಭ್ಯಾಸ ಆಗ್ತದೆ. ಇಲ್ದಿದ್ರೆ ಪಬ್ಲಿಕ್ ಸ್ಪೀಕಿಂಗ್ ಅಷ್ಟು ದೊಡ್ಡ ಸ್ಟ್ರೆಸ್ಫುಲ್ ಆಕ್ಟಿವಿಟಿಯೇ ಇಲ್ಲ. ಯಾಕೆಂದ್ರೆ ಪಬ್ಲಿಕ್ ಸ್ಪೀಕಿಂಗು ಬೇರೆ ಎಲ್ಲ ಕಲೆಗೂ ವ್ಯತ್ಯಾಸ ಉಂಟು. ಈಗ ನೀನು ಪೇಂಟರ್, ನಿಂದು ಪೇಂಟಿಂಗ್, ನೀನು ಪೇಂಟ್ ಮಾಡುವಾಗ ನಾನು ಅದನ್ನು ನೋಡುವುದಿಲ್ಲ, ನಿನಗೆ ಸ್ಟ್ರೆಸ್ ಇಲ್ಲ, ನೀನು ಒಳ್ಳೆ ಪೇಂಟ್ ಮಾಡ್ಬೋದು ಹೇಗೆ ಮಾಡ್ಬೋದು. ನಾನು ಪೇಂಟ್ ನೋಡುವಾಗ ನೀನಲ್ಲಿಲ್ಲ. ಇಲ್ಲಿ ಹಾಗಲ್ಲ, ದ ಆರ್ಟಿಸ್ಟ್ ಅಂಡ್ ದ ಮೀಡಿಯಾ ಇದು ಒನ್. ನಾನೇ ಮಾತಾಡಬೇಕು, ನಾನೇ ಅಲ್ಲಿ ಇರಬೇಕು, ನಾನು ಮಾತಾಡುವಾಗ ಅವ್ರು ಕೇಳಬೇಕು. ಅದು ಬಹಳ ಕಷ್ಟದ ಕೆಲಸ, ಅದಷ್ಟು ಈಸಿ ಕೆಲಸ ಅಲ್ಲ. ಎಲ್ಲ ಆರ್ಟಿನಲ್ಲಿ ಪಬ್ಲಿಕ್ ಸ್ಪೀಕಿಂಗ್ ಇಸ್ ದ ಮೋಸ್ಟ್ ಡಿಫಿಕಲ್ಟ್. ಅದ್ರ ಇದಕ್ಕೆ ಏನು ಅಂದ್ರೆ, ವ್ಯತ್ಯಾಸ ಇಷ್ಟೇ, ಸ್ಟ್ರೆಸ್ಸಿಗೂ ಡಿಸ್ಟ್ರೆಸ್ಸಿಗೂ ಅದರಲ್ಲಿ. ಸ್ಟ್ರೆಸ್ ಇಲ್ಲದೆ ಜೀವನ ಸಾಧ್ಯ ಇಲ್ಲ, ಡಿಸ್ಟ್ರೆಸ್ ಇದ್ರೆ ಜೀವನ ಕಷ್ಟ, ಡಿಸ್ಟ್ರೆಸ್ ಇಂದ ಕಾಯಿಲೆಗಳು ಬರುದು. ಹಾಗಾಗಿ ಡಿಸ್ಟ್ರೆಸ್ ಕಡಿಮೆ ಮಾಡಬೇಕಾದ್ರೆ ಸ್ಟ್ರೆಸ್ ಲೆವೆಲ್ ಅನ್ನು ಅಭ್ಯಾಸ ಮಾಡಿ ಮಾಡಿ ಮಾಡಿ ಮಾಡಿ, ಬೊಗಳಿ ಬೊಗಳಿ ರಾಗ ಉಗುಳಿ ಉಗುಳಿ ರೋಗ ಅಂತ ಹೇಳ್ತಾರಲ್ಲ, ಆ ಬೊಗಳಿ ಬೊಗಳಿಯೇ ರಾಗ ಬರೋದು ವಿನಃ ತನ್ನಷ್ಟೇ ರಾಗ ಬರೋದಿಲ್ಲ. ಅದು ಬೊಗಳದೇ ಇದ್ರೆ ರಾಗ ಬರೋದಿಲ್ಲ, ಉಗುಳದೇ ಇದ್ರೆ ರೋಗ ಬರೋದಿಲ್ಲ. ಹೀಗಾಗಿ ಇದನ್ನೆಲ್ಲ ಮಾಡಿ ಅಭ್ಯಾಸ ಆದ ನಂತರ ಡಿಸ್ಟ್ರೆಸ್ ಲೆವೆಲ್ ಕಮ್ಮಿ ಆಗಿ ಸ್ಟ್ರೆಸ್ ಬರುತ್ತೆ. ಈಗ ಡಿಸ್ಟ್ರೆಸ್ ಎಷ್ಟು ಹಾಳು ಅಂತ ನಾನು ಹೇಳ್ತೇನೆ, ಇದೆಲ್ಲ ಮನಸ್ಸಿನಲ್ಲಿರೋದು. ಆಫ್ರಿಕಾದಲ್ಲಿ ಒಂದು ವೂಡು ಡೆತ್ ಅಂತ ಉಂಟು. ವೂಡು ಡೆತ್ ಅಂದ್ರೆ ಆಫ್ರಿಕಾದಲ್ಲಿ ಕೋರ್ಟ್ ಅಲ್ಲ, ನಮ್ಮ ಸುಪ್ರೀಂ ಕೋರ್ಟ್ನಾಗೆ ಇವರು ನನಗೆ ಕೆಲಸ ಇಲ್ಲ, ನಾನು ಅಷ್ಟು ಮಾಡಿದ್ದೀನಿ, ನನ್ನ ಸಂಬಳ ಕಮ್ಮಿ ಆಯ್ತು, ನಾನು ಅದು, ನಾನು ಸುಪ್ರೀಂ ಕೋರ್ಟ್ನ ಮಹಾರಾಜ, ನಾನು ಹೇಳಿದ್ದೆಲ್ಲರೂ ಕೇಳಬೇಕು ಅಂತ ಹೇಳುವಂತ ಪ್ರಶ್ನೆ ಇಲ್ಲ. ಅಲ್ಲಿ ಒಂದು ಏನು ಕೂಟ ಇದೆ ಜನರದ್ದು, ಆ ಒಂದು ಹಳ್ಳಿ ಇದೆ, ಅದಕ್ಕೊಬ್ಬ ಯಜಮಾನ ಇದ್ದಾರೆ, ಅವರೇ ಎಲ್ಲ, ಅವರು ಸುಪ್ರೀಂ ಕೋರ್ಟ್. ಯಾರಾದ್ರೆ ಈಗ ಒಬ್ಬ ಕದ್ದ ಅಥವಾ ಒಬ್ಬ ಹುಡುಗಿಯನ್ನು ರೇಪ್ ಮಾಡಿದ, ಅವನಲ್ಲಿ ಹಿಡ್ಕೊಂಡು ಹೋಗ್ತಾರೆ ಎಲ್ಲ ಹಳ್ಳಿಯವರು, ಹುಡ್ಕೊಂಡು ಹೋಗಿ ಅವ್ರು ಹೇಳ್ತಾರೆ ಇಂಥವನು ಇಂತಿಂತ ಕೆಲಸ ಮಾಡಿದ್ದಾನೆ, ಇಂತಿಂತ ಕೆಲಸ ಮಾಡಿದ್ದಾನೆ, ಎರಡು ಕಡ್ಡೆಯವರು ಹೇಳ್ತಾರೆ ಅವ್ನು ಮಾಡಲಿಲ್ಲ ಅಂತ ಒಂದು ಕಡೆ ಮಾಡಿದ್ದಾನೆ. ಇವನು ಕೂತ್ಕೊಂಡು ಎಲ್ಲ ಕೇಳ್ತಾನೆ, ಅವನಿಗೇನು ಇಂಟ್ರೆಸ್ಟ್ ಇಲ್ಲ ಅದರಲ್ಲಿ, ಅದಕ್ಕೆ ನಿಜವಾದೊಂದು ಕಾನೂನು ಹೌದು, ಈ ಮಾಡಿದ ತಪ್ಪು ಇವ ಅಂತ ಹೇಳ್ತಾನೆ. ಮತ್ತೆ ಒಂದು ಎಲುಬುಂಟು, ಈ ಮನುಷ್ಯನ ಕಾಲಿದ್ದ ಕೈ ಇದ್ದ ಒಂದು ಎಲುಬುಂಟು, ಅದನ್ನು ತೆಗೆದು ಹೀಗೆ ತೋರಿಸ್ತಾನೆ ಅವನಿಗೆ. ಅದಕ್ಕೆ ಹೇಳೋದು ವೂಡು ಅಂತ, VOOD, ವೂಡು. ಅದು ತೋರಿಸಿದ ನಂತರ ಆ ಹಳ್ಳಿಯ ಕ್ರಮ ಹೇಗಂದ್ರೆ, ಆ ಮನುಷ್ಯ ಒಂದು ಬೇರೆ ಮನೆಯಲ್ಲಿರ್ಬೇಕು, ಹಳ್ಳಿಯಿಂದ ಬದಿಯಲ್ಲಿ, ಹಳ್ಳಿಯ ಬದಿಯಲ್ಲಿ ಒಂದು ಮನೆ, ಚಂದದ ಮನೆ, ಅದರಲ್ಲೆಲ್ಲ ಸೌಕರ್ಯ ಉಂಟು. ಮತ್ತೆ ಅವನಿಗೆ ಹೊತ್ತು ಹೊತ್ತಿಗೆ ಆಹಾರ ಜನ ಕೊಡಬೇಕು, ಕೊಂಡು ಕೊಡ. ಆದ್ರೆ ಯಾರು ಅವನ ಹತ್ರ ಮಾತಾಡಬಾರ್ದು, ಅವನ ಸಂಬಂಧ ಇಟ್ಕೊಳ್ಬಾರ್ದು, ಅವನ ಮನೆಯವರು, ಅವನ ಕುಟುಂಬದವರು, ಅವನ ಹೆಂಡತಿ ಮಕ್ಕಳು ಕೂಡ ಅವನತ್ರ ಮಾತಾಡ್ಲಿಕ್ಕಿಲ್ಲ. ಅವನು ಕಂಪ್ಲೀಟ್ ಔಟ್ಕಾಸ್ಟ್ ಆಗ್ತಾನೆ ಸೊಸೈಟಿಲಿ, ಸಮಾಜದಲ್ಲಿ ನನ್ನೆಲ್ಲ ಹೊರಗೆ ಹಾಕಿದ್ದಾರೆ, ನನಗೆ ಒಂದು ಗೌರವ ಇಲ್ಲ ಅಂತ ಹೇಳಿದ ಕೂಡಲೇ ಅದು ಡಿಸ್ಟ್ರೆಸ್ ಆಗ್ತದೆ. ಸಮಾಜದಲ್ಲಿ ನಮಗೆ ಈ ಸ್ಟ್ರೆಸ್ ಅಂತ ಗೊತ್ತಲ್ಲ, ಎಲ್ಲರೂ ಈಗ BMI ಅವನು ಇವನು ಈಗ ನೀನು ಹೇಳಿದೆಲ್ಲ ಅಂತೆಲ್ಲ ಹುಡುಗ ಇದೆಲ್ಲ ಸುಳ್ಳು ಎಲ್ಲ ಹೇಳ್ತಿಯಲ್ಲ, ಅದು ನನಗೆ ಏನಾಗ್ತದೆ, ನನಗೆ ಅದು ಸ್ಟ್ರೆಸ್ ಆಗಿ ಹುಷಾರಾಗ್ತದೆ, ಓ ಹೌದು ಇವಳು ನಾನು ಇವತ್ತು ರಕ್ಷಾ ಹೊಗಳಿದಾಳೆ ಅಂತ ಆಗ್ತದೆ. ಇಲ್ಲ ಯಾರು ಹೊಗಳುದಿಲ್ಲ, ಅವ್ರು ನಿನ್ನ ವಿಷಯನೇ ಮಾತಾಡುದಿಲ್ಲ, ನೀವು ಯಾರು ಬಿದ್ದರು, ಯಾರಿಗೆ ಬಿದ್ದು ಹೋಗಲಿಲ್ಲ ಅಂತ ಹೇಳಿದ ಕೂಡಲೇ ಡಿಸ್ಟ್ರೆಸ್ ಆಗ್ತದೆ. ಈ ಮನುಷ್ಯನಿಗೆ ಎಷ್ಟು ಡಿಸ್ಟ್ರೆಸ್ ಆಗ್ತದೆ ಅಂತ ಹೇಳಿದ್ರೆ, ಅವನು ಒಂದು ವಾರಕ್ಕಿಂತ ಹೆಚ್ಚು ಸಾಯಿ ಬದುಕುದಿಲ್ಲ. ಆದ್ರೆ ಜನ ಅಲ್ಲಿ ಏನು ಹೇಳಿ ಎಣಿಸಿಕೊಂಡಿದ್ದಾರೆ ಅಂದ್ರೆ, ಊಡು ಅಂದ್ರೆ ಅವರ ಎಲುಬು ತೋರಿಸಿದ್ರಿಂದ ಅವನು ಸತ್ತು ಹೋದ ಅಂತ. ಎಲುಬು ತೋರಿಸಿದ್ರೆ ಸತ್ತದ್ದಲ್ಲ, ಫ್ರಸ್ಟ್ರೇಷನ್ ಇಂದ ಸತ್ತ,
1: ಸೊಸೈಟಿಯಿಂದ
0: ದೂರ ಆಗಿದ್ದಾನೆ, ಅವನ ಮರ್ಯಾದೆ ಇಲ್ಲ, ಸೊಸೈಟಿ ಹೊರಗಾಕಿದೆ ಅಂತ ಹೇಳುವಾಗ ಫ್ರಸ್ಟ್ರೇಷನ್. ಹಾಗೆ ನಾವು ಅದನ್ನು ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿದೆವು, ಏನಾಗ್ತದೆ, ಯಾಕೆ ಅವನು ಸಾಯ್ತಾನೆ ಅಂತ. ನಾವು ಹಂದಿಯನ್ನು ನಮ್ಮ ಲ್ಯಾಬೊರೇಟರಿಯಲ್ಲಿ ಅದಕ್ಕೆ ಡಿಸ್ಟ್ರೆಸ್ ಮಾಡ್ಲಿಕ್ಕೆ ನೋಡಿದೆ. ಹಾಗೆಂದ್ರೆ ಹಂದಿಯನ್ನು ಒಂದು ಇದರಲ್ಲಿ ಹಾಕುದು, ಪೆಟ್ಟಿಗೆಯಲ್ಲಿ ಹಾಕುದು, ಅದಕ್ಕೆ ಹಸಿವಾಗ್ತಲ್ವ, ಜೋರು ಹಸಿವಾಗ್ತದೆ. ಅದು ಆವಾಗ ಹಸಿವಾಗುವಾಗ ಒಳ್ಳೆ ಆಹಾರ, ಅದು ಯಾವ್ದಕ್ಕೆ ಯಾವ್ದು ಬೇಕು ಆಹಾರವನ್ನು ಕೊಂಡು ಕೊಡೋದು ಈಗ. ಆದ್ರೆ ಅದು ಆಹಾರ ತಿನ್ಲಿಕ್ಕೆ ಅಂತ ಮುಂದೆ ಬಂದ ಕೂಡಲೇ ಇಲ್ಲಿ ಒಂದು ಎಲೆಕ್ಟ್ರಿಕ್ ಶಾಕ್ ಸಿಗ್ತದೆ, ಅದು ಸಿಕ್ಕಿದ್ರೊಳಗೆ ಆಗ್ತದೆ, ಅದಕ್ಕೆ ಹಿಂದೆ ಹೋಗ್ತದೆ, ಪುನಃ ಹಸಿವಾಗ್ತದೆ, ಪುನಃ ಬರ್ತದೆ ತಿನ್ಲಿಕ್ಕೆ, ಪುನಃ ಶಾಕ್ ಬರ್ತದೆ. ಹೀಗೆ ಒಂದು 10 ಸಲ ಅದು ಬರ್ತದೆ ಹೋಗ್ತದೆ, ಬರ್ತದೆ ಹೋಗ್ತದೆ, ಬರ್ತದೆ ಹೋಗ್ತದೆ, ಮತ್ತು ಈ ಶಾಕ್ ಬಿಡುದಿಲ್ಲ ತಿನ್ಲಿಕ್ಕೆ, ಅದು ಫ್ರಸ್ಟ್ರೇಟ್ ಆಗ್ತದೆ, ನಮಗೆ ಬೇಡ ಆಹಾರ ಅಂತ ಹೇಳಿ ಅದು ಕೋಣೆಯ ಹಿಂದೆ ಹೋಗಿ ಮಲ್ಕೊಳ್ತದೆ.
1: ಆಹಾರ ತೋರಿಸಿದ್ರು ಮುಂದೆ ಬರೋದಿಲ್ಲ,
0: ಬರೋದಿಲ್ಲ. ಆ ಸ್ಟೇಜ್ನಲ್ಲಿ ಆ ಹಂದಿಗೆ 1 ಜೂಲ್ ಕರೆಂಟ್ ನಲ್ಲಿ ಕೊಲ್ಬಹುದು, ನಾರ್ಮಲ್ ಹಂದಿಗೆ 100 ಜೂಲ್ ಕರೆಂಟ್ ಬೇಕು. ಅದರ ಅರ್ಥ ಏನು ಅಂದ್ರೆ, 1 ಜೂಲ್ ಕರೆಂಟ್ ಅಂದ್ರೆ ಸಣ್ಣ ಕರೆಂಟ್ ಅದು, ನಾನೀಗ ಕೈ ಎತ್ತಿದ್ರೆ ಈಗ 1 ಜೂಲ್ ಕರೆಂಟ್ ನನ್ನ ದೇಹದಲ್ಲಿ ಆಯ್ತು, ಆ ಕರೆಂಟ್ ನಲ್ಲೇ ನನ್ನ ಹಾರ್ಟ್ ನಿಲ್ಬಹುದು. ಆದ್ರೆ ಫ್ರಸ್ಟ್ರೇಷನ್ ಇಲ್ಲದಾವಾಗ ಅಂತ 100

0: ಇಂಡಿವಿಜುವಲ್ ಕರೆಂಟ್ ಬೇಕು.
1: ಓಕೆ,
0: ಹಾಗೆ ಆ ಮನುಷ್ಯ ಸಾಯುವುದು ಫ್ರಸ್ಟ್ರೇಷನ್ ಇಂದ, ಅದು ಡಿಸ್ಟ್ರೆಸ್, ಇದು ಸ್ಟ್ರೆಸ್. ಆ ನಮಗೆ ಯಾವುದು ಸಂತೋಷ ಅದನ್ನು ಮಾಡಿದ್ರೆ ಯೂ ಸ್ಟ್ರೆಸ್, ನಮ್ಗೆ ಯಾವುದು ಹೇಟ್ ಆಗ್ತದೆ ಅದನ್ನು ಮಾಡಿದ್ರೆ
1: ಡಿಸ್ಟ್ರೆಸ್.
0: ಅದಕ್ಕೆ ನಾನು ಹೇಳುದು, ನಾವು ಕೆಲಸವನ್ನು ಪ್ರೀತಿ ಮಾಡಿದ್ರೆ 24 ಗಂಟೆನೇ ಕೆಲಸ ಮಾಡಬಹುದು. ನಾವು ಕೆಲಸವನ್ನು ಹೇಟ್ ಮಾಡಿದ್ರೆ 1 ಗಂಟೆ ಮಾಡುವಾಗಲೇ ಸಾಕಾಗ್ತದೆ. ಯಾಕೆಂದ್ರೆ 1 ಗಂಟೆ ಮಾಡಲಿಕ್ಕೆ 1 ಗಂಟೆ ಬೇಕು. ಅದನ್ನು ನಾನು ಮಾಡ್ಬೇಕಾ, ನನ್ಗೆ ಮನಸ್ಸಿಲ್ಲ ಮಾಡ್ಬೇಕಾ ಅಂತ, ಅದಕ್ಕೊಂದು ಎನರ್ಜಿ ಹೋಯ್ತು, ಮತ್ತೆ ಮಾಡ್ಲಿಕ್ಕೆ ಒಂದು ಎನರ್ಜಿ ಹೋಯ್ತು. ಮಾಡಿದ ನಂತರ ಅಯ್ಯೋ ಮಾಡಿದೆ ಎಂತದ್ದು, ಇದು ನಂದೆಲ್ಲ ಇದು ಹಾಳಾಯ್ತಲ್ಲ, ಅದಕ್ಕೊಂದು ಎನರ್ಜಿ. 3 ಪಾಲು ಎನರ್ಜಿ ಬೇಕು, 1 ಕಿಲೋ ಎನರ್ಜಿ 3 ಕಿಲೋ ಬೇಕು. ಅದೇ ನನಗೆ ಪ್ರೀತಿ ಆಗುವಾಗ ಮಾಡ್ಲಿಕ್ಕೆ ಅಂತ ಇಲ್ಲ, ಅದ್ರ ನಂತರ ಆಲೋಚನೆ ಮಾಡ್ಲಿಕ್ಕಿಲ್ಲ, ಮಾಡಿದ ಒಂದೇ ಎಲ್ಲ ಎನರ್ಜಿ. ಹಾಗಾಗಿ ಡಿಸ್ಟ್ರೆಸ್ ಇಲ್ಲದೆ ಜೀವನ ಸುಖದಲ್ಲಿ ಇರಬೇಕಾದ್ರೆ ಲವ್ ಯುವರ್ ವರ್ಕ್, ಲವ್ ಯುವರ್ ಸರೌಂಡಿಂಗ್, ಲವ್ ಯುವರ್ ರಿಲೇಟಿವ್ಸ್, ಲವ್ ಎವ್ರಿಥಿಂಗ್ ಅರೌಂಡ್ ಯು. ಅದಕ್ಕೆ ನಾನು ಅದು ಸಾಧ್ಯ ಉಂಟಾ ಜೀವನದಲ್ಲಿ? ಇಲ್ಲ.
1: ಅದೊಂದು ಪ್ರಶ್ನೆ.
0: ಅದಕ್ಕೆ ನಾನು ಒಂದು ಸ್ವಲ್ಪ ಅದನ್ನು ಮಾಡಿಫೈ ಮಾಡಿದ್ದೇನೆ. ಲವ್ ಯುವರ್ ಎನಿಮಿ, ಲವ್ ಯುವರ್ ವರ್ಕ್. ನೌ ಇಫ್ ಯು ಕಾಂಟ್ ಡೂ ದಟ್, ಇಫ್ ಯು ಡೋಂಟ್ ವಾಂಟ್ ಟು ಡೂ ದಟ್, ಲವ್ ವಾಟ್ ಯು ಗೆಟ್. ಆ ಕೆಲಸವನ್ನು ಮತ್ತೆ ಪ್ರೀತಿ ಮಾಡದಿದ್ರೆ ಡಿಸ್ಟ್ರೆಸ್ ಬರ್ತದೆ. ಎಷ್ಟೋ ಜನ ಕೆಲಸ, ಈಗ ನನಗೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಗ್ಬೇಕು ಅಂತ ಒಂದು ಆಸೆ ಇದೆ. ನಾನು ಪ್ರೆಸಿಡೆಂಟ್ ಆಗಿದ್ರೆ ಬಹಳ ಸಂತೋಷ ಆಯ್ತು. ಪ್ರೆಸಿಡೆಂಟ್ ಆಗುದಿಲ್ಲ ನಾನು, ಆದ್ರೆ ಪ್ರೆಸಿಡೆಂಟ್ ಆಗದಿದ್ರೂ ಸಂತೋಷ ಮಾಡ್ಕೊಳ್ಬೇಕು. ಯಾಕಂದ್ರೆ ಇಲ್ಲಿ ನಾನು ಪ್ರೆಸಿಡೆಂಟ್ ಆಗ್ಬೇಕು, ನಾನೇ ಆಗ್ಬೇಕಿತ್ತು ಮಾಡಿದ್ರೆ
1: ಡಿಸ್ಟ್ರೆಸ್.
0: ಹಾಗಾಗಿ ಜೀವನದಲ್ಲಿ ಮನುಷ್ಯ ಸ್ಟ್ರೆಸ್ ಬೇಕು, ಡಿಸ್ಟ್ರೆಸ್ ಇರಬಾರ್ದು, ಇದು ಮುಖ್ಯ. ಲವ್ ವಾಟ್ ಯು ಲೈಕ್ ಆರ್ ಲವ್ ವಾಟ್ ಯು ಗೆಟ್, ಎರಡೂ ಆಗ್ತದೆ, ಎರಡರಲ್ಲೂ ಉಂಟು. ಅದು ಅತ್ಲಾಗಿ ಇತ್ಲಾಗಿ ಬದಲಾವಣೆ ನಾವೇ ಮಾಡಿಕೊಳ್ಬೇಕು.
1: ಸರ್, ಹಾಗೇನೆ ಈಗ ಇನ್ನು ರೋಗಿಗಳ ವಿಚಾರಕ್ಕೆ ಬಂದ್ರೆ ಸಾಕಷ್ಟು ಕಾಯಿಲೆಗಳಿಂದ ಜನ ನರಳ್ತಾ ಇರ್ತಾರೆ. ಸೊ ನನಗೆ ಕಾಯಿಲೆ ಬಂತು ಅನ್ನೋದನ್ನೇ ಅವರು ಡಿಸ್ಟ್ರೆಸ್ ಮಾಡಿಕೊಂಡಾಗ ಇನ್ನು ಕಾಯಿಲೆ ಹೆಚ್ಚಾಗಿ ಅದು ತುಂಬಾ ವಿಕೋಪಕ್ಕೆ ಹೋಗುವಂತ ಸಂದರ್ಭ ಕೂಡ ಸಾಕಷ್ಟು ನೀವು ನೋಡಿದೀರಾ. ಸೊ ಏನ್ ಹೇಳ್ತೀರಾ ಸರ್ ನೀವು ಅಂತ ಸಿಚುಯೇಷನ್?
0: ಅಲ್ಲ, ಎಲ್ಲಾ ಕಾಯಿಲೆಗೂ ಸ್ಟ್ರೆಸ್ ಕಾರಣ. ಸ್ಟ್ರೆಸ್ ನಿಂದ ಕಾಯಿಲೆ ಬರುವುದಲ್ಲ, ಡಿಸ್ಟ್ರೆಸ್ ನಿಂದ ಕಾಯಿಲೆ ಬರುದು. ನಾವು ಅದಕ್ಕೆ ಹೇಗೆ ಬೆಂಡ್ ಆಗ್ತೇವೆ ಅದರಿಂದ ಕಾಯಿಲೆ ಬರುದು. ಕೆಲವರು ಹೆದರಿಯೇ ಕಾಯಿಲೆ ಬರುದು, ಇದು ಡಿಸ್ಟ್ರೆಸ್. ದಿವಸಾಗ್ಲೂ ಎದ್ದು ನಾನು ಕ್ಯಾನ್ಸರ್ ಉಂಟು ಅಂತ ಹೇಳಿದ್ರೆ ಒಂದ್ ದಿವಸ ಕ್ಯಾನ್ಸರ್ ಬರ್ತದೆ. ಹಾಗಾಗಿ ಡಿಸ್ಟ್ರೆಸ್ ನಿಂದ ನಾವು ಆಹ್ವಾನ ಕೊಡುದು ಕಾಯಿಲೆಗೆ, ಬಾ ಬಾ ಅಂತ. ಹಾಗಲ್ಲ, ನನಗೆ ಕಾಯಿಲೆ ಬರ್ಲಿಕ್ಕಿಲ್ಲ, ಯಾಕೆ ಬರಬೇಕು, ನಾನೇನು ತೊಂದರೆ ಇಲ್ಲ ಅಂತ ಹೇಳಿದ್ರೆ ಆ ಇದ್ದಷ್ಟು ಕಾಲ ಸುಖ ಅಲ್ವಾ. ಇಲ್ಲದಿದ್ರೆ ಈ ಹೆದರಿದವ ದಿವಸಾಗ್ಲೂ ಸಾಯ್ತಾನೆ, ಧೈರ್ಯ ಇದ್ದ ಒಂದೇ ಸಲ ಸಾಯುದು ಸಾಯ್ಬೇಕಲ್ವಾ. ಆದ್ರೆ ಅದನ್ನ ನಾನು ದಿವಸಾಗ್ಲೂ ಸಾಯುವುದಕ್ಕಿಂತ ಒಂದೇ ಸಲ ಸಾಯುವುದು ಒಳ್ಳೇದಲ್ವಾ. ಹಾಗೆ ಡಿಸ್ಟ್ರೆಸ್ ನಿಂದ ಎಲ್ಲ ಅನ್ಯಾಯ ಆಗುತ್ತೆ.
1: ಸ್ಟ್ರೆಸ್ ವಿಚಾರಕ್ಕೆ ಬಂದ್ರೆ ಇವಾಗ ಸ್ಟ್ರೆಸ್ಗೂ ಕೂಡ ತುಂಬಾ ಮೆಡಿಸಿನ್ ಬಂದ್ಬಿಟ್ಟಿದೆ. ಸ್ಟ್ರೆಸ್ ಆದ್ರೆ ನಾವು ಮೆಡಿಸಿನ್ ತಗೋತೀವಿ, ನಿದ್ದೆ ಬರ್ತಾ ಇಲ್ಲ ಮೆಡಿಸಿನ್ ತಗೋತೀವಿ. ಅಫ್ಕೋರ್ಸ್ ಇದ್ರ ಬಗ್ಗೆ ನೀವು ಹೇಳಿದೀರಾ ಹಿಂದೆ ಕೂಡ. ಸೊ ಎಲ್ಲದಕ್ಕೂ ಈ ಮೆಡಿಸಿನ್ ಔಷಧಿಗಳು ಬಂದಿರೋದ್ರಿಂದ ನಮ್ಗೆ ಸ್ಟ್ರೆಸ್ ಆದ್ರೂ ನಮ್ಗೇನು ಪ್ರಾಬ್ಲಮ್ ಇಲ್ಲ, ಬಿಕಾಸ್ ವಿ ಹ್ಯಾವ್ ಅ ಮೆಡಿಸಿನ್ ತಗೋತೀವಿ, ಮಲ್ಕೊಂತೀವಿ, ಸ್ಟ್ರೆಸ್ ಕಡಿಮೆ ಆಗುತ್ತೆ.
0: ಇದಕ್ಕೆ ತಪ್ಪು ಅಭಿಪ್ರಾಯ ಅಂತ ಹೇಳುದು, ಬಹಳ ತಪ್ಪು ಅಭಿಪ್ರಾಯ. ಏನು ಅಂದ್ರೆ ಈ ಸ್ಟ್ರೆಸ್ ಡಿಸ್ಟ್ರೆಸ್ ಇದೆಲ್ಲ ಮನಸ್ಸಿನಲ್ಲಿರು ಮಾತ್ರ, ಮನಸ್ಸಿಗೆ ಹೋಗಿ ಮುಟ್ಟುವುದಿಲ್ಲ. ಮನಸ್ಸು ದೇಹದಲ್ಲಿಲ್ಲ, ಮನಸ್ಸು ಮೆದುಳಿನಲ್ಲಿಲ್ಲ. ಮನಸ್ಸು ಅಂದ್ರೆ ಯೂನಿವರ್ಸಲ್ ಕಾನ್ಶಿಯಸ್ನೆಸ್, ಅದೊಂದು ನಾವು ಪಾರ್ಟ್. ನಮ್ಮ ಏನ್ ನಾನು ಎಲ್ಲ ಏನ್ ಸ್ಟ್ರೆಸ್ ಬಂದ್ರೆ ತೊಂದರೆ ಇಲ್ಲ, ನಾನು ಇದಕ್ಕೊಂದು ಮಾತ್ರೆ ತೆಕ್ಕೊಳ್ತೇನೆ ಅಂತ ಹೇಳುವ ಹೆಡ್ಡ, ಅಥವಾ ಅವನಿಗೆ ಯಾರು ತಪ್ಪು ಅಭಿಪ್ರಾಯ ಕೊಟ್ಟಿದ್ದಾರೆ. ಯಾವ ಕೆಮಿಕಲ್ ರಿಡಕ್ಷನಿಸ್ಟ್ ಕಾಂಪೌಂಡ್ ಕೂಡ ಯಾವುದಕ್ಕೂ ಇದಕ್ಕೂ ಉಪಯೋಗ ಇಲ್ಲ. ಕಾಯಿಲೆಗೆ ಒಂದು ಮಾತ್ರೆ ಅಂತಿಲ್ಲ, ನಾವು ಎಣಿಸಿಕೊಳ್ಳುವುದಷ್ಟೇ. ಹಾಗಾಗಿ ಸ್ಟ್ರೆಸ್ ತೆಗೆಯುವ ಮಾತ್ರೆ ಇಲ್ಲ. ಸ್ಟ್ರೆಸ್ ತೆಗೆಯುವ ಮಾತ್ರೆ ಏನು ಅಂದ್ರೆ, ನಾವು ಸಮಾಜದಲ್ಲಿ ಸ್ಟ್ರೆಸ್ ಅನ್ನು ತೆಗೀಲಿಕ್ಕೆ ನಮ್ಮ ಮನಸ್ಸನ್ನು ಎತ್ತರ ಕೊಡ್ಕೊಂಡ್ವಿ. ಮನಸ್ಸನ್ನು ಎತ್ತರಕ್ಕೆ ಯಾವ ಕೊಂಡೋದು, ಚಿತ್ತ ವೃತ್ತಿ ನಿರೋಧ ಯೋಗ ಅಂತ ಪತಂಜಲಿ ಬರ್ದನ್ ನೋಡು. ಮನುಷ್ಯನಿಗೆ ಕಷ್ಟ ಬರುವುದು ಮನಸ್ಸಿನಲ್ಲಿ, ಅಹಂಕಾರದಿಂದ, ಚಿತ್ತ ಲೆವೆಲ್ನಲ್ಲಿ. ಅದನ್ನು ನಿಲ್ಲಿಸಿದ್ರೆ ಮಾತ್ರ ಸಮಾಜಕ್ಕೆ ಒಳ್ಳೆತು, ಮನುಷ್ಯನಿಗೆ ಒಳ್ಳಿತು. ಅದಕ್ಕೆ ಅವನು ಯೋಗ ಅಂತ ಹೇಳಿದ್ದು, ಮೆಡಿಟೇಷನ್, ಪ್ರಾಣಾಯಾಮ ಎಲ್ಲ ಇದಕ್ಕೆ ಇರೋದು. ಎಂತ ಸ್ಟ್ರೆಸ್ ಇದ್ರೂ ಅದರಲ್ಲಿ ಹೋಗ್ತದೆ. ವೃತ್ತಿ ಅಂದ್ರೆ ಅಲೆಗಳು ಸಮುದ್ರದಲ್ಲಿ ತೆರೆ ಬಂದ ಹಾಗೆ, ಆ ತೆರೆಗಳನ್ನೆಲ್ಲ ಸಮಾಧಾನ ಮಾಡ್ತದೆ. ಎಲ್ಲರೂ ಎಲ್ಲಾ ಕಾಲದಲ್ಲಿ ಸುಖದಲ್ಲಿ ಇರಬೇಕಾದ್ರೆ ನಾವು ಅದನ್ನು ಬೆಂಡ್ ಆಗಿ ಅದರೊಟ್ಟಿಗೆ ಸೇರಿಕೊಂಡು ಅದನ್ನು ಅನುಭವಿಸಿಕೊಂಡು ಅಳವಡಿಸಿಕೊಂಡು ಜೀವನ ಮಾಡಬೇಕು. ಸ್ಟ್ರೆಸ್ ಡಿಸ್ಟ್ರೆಸ್ ಇಲ್ಲ, ಸ್ಟ್ರೆಸ್ ಉಂಟು.
1: ಸ್ಟ್ರೆಸ್ ಬಗ್ಗೆ ನಾವು ಸಾಕಷ್ಟು ಸಲ ಮಾತಾಡಿದೀವಿ ಸರ್. ಇವಾಗ ಸ್ಕೂಲ್ ಚಿಲ್ಡ್ರನ್ ಗೂ ಕೂಡ ತುಂಬಾನೇ ಸ್ಟ್ರೆಸ್. ಬರೀ ಸ್ಟ್ರೆಸ್ ಅಂದಾಗ ಒಬ್ರು ಜವಾಬ್ದಾರಿ ತಗೊಂಡಾಗ ಅಥವಾ ನಾವೆಲ್ಲೋ ಒಂದ್ ಕಡೆ ಕೆಲ್ಸಕ್ಕೆ ಹೋದಾಗ ಆಗ ಮಾತ್ರ ಸ್ಟ್ರೆಸ್ ಅನ್ನೋ ಒಂದ್ ಕಾಲ ಇತ್ತು. ಬಟ್ ಇವಾಗ ಸ್ಕೂಲ್ಗೆ ಹೋಗ್ತಿದ್ದಾಗ ಸ್ಕೂಲ್ ಮಕ್ಳು ಕೂಡ ಸ್ಟ್ರೆಸ್ ಶುರುವಾಗುತ್ತೆ. ಸೊ ಅಲ್ಲಿ ಅವ್ರಿಗೆ ಅಸೈನ್ಮೆಂಟ್ ಸ್ಟ್ರೆಸ್ ಆಗಿರ್ಬೋದು, ಪ್ರಾಜೆಕ್ಟ್ ಸ್ಟ್ರೆಸ್ ಆಗಿರ್ಬೋದು. ಸೊ ಎಲ್ಲರೂ ಕೂಡ ಸ್ಟ್ರೆಸ್ ಅಲ್ಲೇ ಜೀವನ ನಡೆಸ್ತಾ ಇರುವಂತದ್ದು ಈಗ ನಾವು ನೋಡೋದಾದ್ರೆ.
0: ಇವಾಗ ಅದನ್ನೇ ನಾನು ಹೇಳಿದ್ದು, ಸ್ಟ್ರೆಸ್ ಇಲ್ಲದ್ರೆ ಮನುಷ್ಯ ಬದುಕುದಿಲ್ಲ. ಅದು ಮಗು ಆದ್ರೂ ಹಾಗೆ, ಒಂದು ಹುಳ ಆದ್ರೂ ಹಾಗೆ, ಅದಕ್ಕೆ ಸ್ಟ್ರೆಸ್ ಬೇಕು. ಯಾಕೆಂದ್ರೆ ಇವಾಗ ಎಲ್ಲದಕ್ಕೂ ಕಾನ್ಶಿಯಸ್ನೆಸ್ ಉಂಟು. ಒಂದು ಹುಳಕ್ಕೂ ಕಾನ್ಶಿಯಸ್ನೆಸ್ ಉಂಟು, ಮಗುವಿಗೂ ಕಾನ್ಶಿಯಸ್ನೆಸ್ ಉಂಟು. ಮಗುವಿನ ಲೋಕದಲ್ಲೇ ಇದೆ. ನೀನ್ ಎಣಿಸಿದ ಮಗುವಿಗೆ ಏನ್ ತೊಂದ್ರೆ ಇಲ್ಲ, ನಮ್ಮ ಹಾಗೆ ಅಲ್ಲ, ಅದಕ್ಕೆಲ್ಲ ಕಷ್ಟ ಇಲ್ಲ ಅಂತ ಇಲ್ಲ. ಮಗುವಿಗೆ ಹೊಟ್ಟೆಗಿಚ್ಚುಂಟು, ಎಷ್ಟೋ ಸಂಗತಿ ಸಮಾಜದಲ್ಲಿ, ಒಂದು ಮಗು ಹೊಸ ಮಗು ಹುಟ್ಟಿದಾಗ, ಎರಡನೇ ಮಗು ಹುಟ್ಟಿದಾಗ ಸುರುವಿನ ಮಗುವಿಗೆ ಎಷ್ಟು ಅದ್ರ ಮೇಲೆ ಹೊಟ್ಟೆಗೆ ಚಿರ್ತದೆ ಅಂದ್ರೆ ಅದಕ್ಕೆ ಸಿಬ್ಲಿಂಗ್ ರೈವಲ್ರಿ ಅಂತ ಹೇಳಿ. ಹೀಗೆ ಅವರದ್ದೇ ಒಂದು ಲೋಕದಲ್ಲಿ ಅವರು ಇರ್ತಾರೆ, ಅವರಿಗೆ ಸ್ಟ್ರೆಸ್ ಉಂಟು. ಇಂಥ ಸ್ಟ್ರೆಸ್ ನಮಗೂ ಇತ್ತು, ನಾವು ಶಾಲೆಗೆ ಹೋಗೋ ನಮಗೂ ಇತ್ತು. ಆದ್ರೆ ನಮ್ಮ ಶಾಲೆ ಹೋಗುವಾಗ ಇಷ್ಟು ಡಿಸ್ಟ್ರೆಸ್ ಇರಲಿಲ್ಲ, ಯಾಕಂದ್ರೆ ಇಷ್ಟು ಆ ಲೆವೆಲ್ ನಲ್ಲಿ ಇರಲಿಲ್ಲ. ಈಗ ಏನಾಗಿದೆ ಅಂದ್ರೆ ತಂದೆ ತಾಯಿಗಳು ಅದರ ಮೇಲೆ ಪ್ರೆಷರ್ ಆಗ್ತಾರೆ,
1: ತುಂಬಾ ಕಾಂಪಿಟೇಷನ್ ಇದೆ ಈಗ.
0: ಕಾಂಪಿಟೇಷನ್ ತಂದೆ ತಾಯಿಗಳ ಪ್ರೆಷರ್ ಇಂದ ಮಕ್ಕಳ ನಷ್ಟಕ್ಕೆ ಬಿಟ್ಟರೆ ಅವ್ರು ಚೆನ್ನಾಗಿರ್ತಾರೆ. ಇದಿಲ್ಲ, ನನ್ನ ಮಗ ಅದೇ ಆಗ್ಬೇಕು, 100ರಲ್ಲಿ 100ೇ ಮಾರ್ಕ್ ತಗೊಳ್ಬೇಕು ಅಂತ. ನಾನು ಇತ್ತಲಾಗಿ ಒಂದು ಹೆಡ್ ಮಾಸ್ಟರ್ ಒಂದು ತಂದೆ ತಾಯಿಗಳಿಗೆ ಬರೆದ ಒಂದು ಕಾಗದ ನನಗೆ ಯಾರು ಕಳಿಸಿದ್ರು, ಬಹಳ ಒಳ್ಳೆ ಕಾಗದ. ಅದ್ರಲ್ಲಿ ಏನ್ ಹೇಳ್ತಾರೆ ಹೆಡ್ ಮಾಸ್ಟರ್, ಇವತ್ತು ನಮ್ಮ ಗ್ರಾಜುಯೇಷನ್ ಡೇ, ನೀವೆಲ್ಲ ಇವತ್ತು ಅಲ್ಲಿ ಬರ್ತೀರಾ, ನಿಮ್ಮ ಮಕ್ಕಳ ಮಾರ್ಕನ್ನೆಲ್ಲ ನೋಡ್ತೀರಾ. ಆಗ ಕೆಲವರಿಗೆ ಮಾರ್ಕ್ 100ರಲ್ಲಿ 100 ಸಿಕ್ಕದಿದ್ರೆ ಮನಸ್ಸಲ್ಲಿ ಬೇಸರ ಆಗ್ಬಹುದು. ಆದ್ರೆ ನಾನೊಂದು ಸತ್ಯ ಹೇಳ್ತೇನೆ ನಿಮಗೆ, ಈ ನಿಮ್ಮ ಕ್ಲಾಸ್ನಲ್ಲಿ, ಈ ನಮ್ಮ ಕ್ಲಾಸ್ನಲ್ಲಿ ಯಾರೋ ಒಬ್ಬ ದೊಡ್ಡ ಪೇಂಟರ್ ಇದ್ದಾನೆ, ಯಾರೋ ಒಬ್ಬ ದೊಡ್ಡ ಸಂಗೀತಗಾರ ಇದ್ದಾನೆ, ಯಾರೋ ಒಬ್ಬ ವಯಲಿಸ್ಟ್ ಇದ್ದಾನೆ, ಯಾರೋ ಒಬ್ಬ ಕವಿತೆ ಬರೆಯುವವನಿದ್ದಾನೆ, ಯಾರೋ ಒಬ್ಬ ಕಾದಂಬರಿ ಬರೆಯುವನಿದ್ದಾನೆ, ಯಾರೋ ಒಬ್ಬ ದೊಡ್ಡ ಫಿಲಾಸಫರ್ ಇದ್ದಾನೆ, ಇವರೆಲ್ಲರೂ ಇದ್ದಾರೆ. ಆದ್ರೆ ಅವರೆಲ್ಲರಿಗೂ ಭವಿಷ್ಯ ಉಂಟು, ಅವರೆಲ್ಲರೂ 100ರಲ್ಲಿ 100 ಮಾರ್ಕ್ ತಗೊಳ್ಳೋದಕ್ಕೆ ಎಷ್ಟೋ ಒಳ್ಳೆಯವರಾಗಿರ್ಬೋದು. ಇದನ್ನು ನೀವು ಆಲೋಚನೆ ಮಾಡಿದರೆ ನಿಮಗೂ ಸ್ಟ್ರೆಸ್ ಕಮ್ಮಿ ಆಗ್ತದೆ, ನಿಮ್ಮ ಮಕ್ಕಳಿಗೂ ಸ್ಟ್ರೆಸ್ ಕಮ್ಮಿ ಆಗ್ತದೆ. ಇದರಿಂದ ನೀವು ಮಕ್ಕಳು ಕಮ್ಮಿ ಮಾರ್ಕ್ ಆದಾಗ ಕೋಪ ಬರೋದಿಲ್ಲ, ಮಾರ್ಕಿನಿಂದ ಮಾತ್ರ ಯಾರನ್ನು ಅಳಿಬಾರದು. ಹಾಗೆ ಬೇರೆ ಎಲ್ಲೋ ಎಷ್ಟೋ ಅಳತೆ ಮಾಡುವಂತ ಮಾನದಂಡಗಳಿವೆ, ಅವುಗಳನ್ನೆಲ್ಲ ಯೂಸ್ ಮಾಡಿದ್ರೆ ಇಲ್ಲಿ ಯಾರು ಹೆಡ್ರಿಲ್ಲ, ಪ್ರತಿಯೊಬ್ಬನು ಬುದ್ಧಿವಂತ, ನಿಮ್ಮ ಮಗು ಕೂಡ ಬುದ್ಧಿವಂತ. ಹಾಗಾಗಿ ನೀವೇನು ತಲೆಬಿಸಿ ಮಾಡಬೇಕು ಅಂತಿಲ್ಲ, ಸಂತೋಷದಲ್ಲಿ ಬನ್ನಿ, ಗ್ರಾಜುಯೇಷನ್ ಡೇ ಎಂಜಾಯ್ ಮಾಡಿ, ಸಂತೋಷದಲ್ಲಿ ಮನೆಗೆ ಹೋಗಿದ್ದೆ. ಎಂತ ಒಂದು ಕಾಗದನು,
1: ತುಂಬಾ ಒಳ್ಳೆ ಥಾಟ್
0: ಮನುಷ್ಯ ಇದೆ, ಅರ್ಥ ಆಗುದಿಲ್ಲ. ಮತ್ತೆ ಇವತ್ತು ನಾವು ಏನ್ ಎಣಿಸುದು, ನನ್ನ ಮಗ ಡಾಕ್ಟರ್ ಆಗ್ಬೇಕು, ನನ್ನ ಇಂಜಿನಿಯರ್ ಆಗ್ಬೇಕು, ನಮ್ಮ ಚಾರ್ಟರ್ ಅಕೌಂಟೆಂಟ್ ಇಲ್ಲ. ಎಷ್ಟೋ ಈಗ ಬದಲಾಗ್ತಾ ಉಂಟು ಸ್ಲೋಲಿ. ನಾನು ಮೊನ್ನೆ ಒಂದು ಪೇರೆಂಟ್ ಕರ್ಕೊಂಡು ಬಂದ್ರು ಮಗನನ್ನು, ಅವ್ರು ಬಹಳ ಹಣದವರು, ಅವ್ರಿಗೆ ಎಷ್ಟು ಏನೋ ಮಾಡಿ ಅವ್ರನ್ನ ಡಾಕ್ಟರ್ ಮಾಡಬಹುದು. ಅವನಿಗೆ ಏನ್ ಆಸೆ, ತಾನು ಇದು ಹಾಸ್ಪಿಟಾಲಿಟಿ ಇಂಡಸ್ಟ್ರಿಯಲ್ಲಿ ಇರಬೇಕು, ನಾನು ಹಾಸ್ಪಿಟಲ್ ಹೋಟೆಲ್ ಮ್ಯಾನೇಜ್ಮೆಂಟ್ ಕಲಿಬೇಕು ಅಂತ. ಅವನು ಸ್ವಿಟ್ಸರ್ಲೆಂಡ್ಗೆ ಹೋಗಿ, ಇಂಗ್ಲೆಂಡಿಗೆ ಹೋಗಿ, ಅಮೆರಿಕಾಗೆ ಹೋಗಿ ಹೋಟೆಲ್ ಮ್ಯಾನೇಜ್ಮೆಂಟ್ ಕಲ್ತು ಬಂದಾನೆ. ಈಗ ಅವನಿಗೆ ಎಲ್ಲಾ 5-star ಹೋಟೆಲ್ ನಲ್ಲಿ ಅವನು ಕರೀತಾ ಇದ್ದಾರೆ. ಅವನಿಗೆ ಈ ಡಾಕ್ಟರ್ ಆದವನು ಅಷ್ಟೊತ್ತಿನ ಏನಾ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಅವನಿಗೆ 4-5 ಲಕ್ಷ ರೂಪಾಯಿ ತಿಂಗಳಿಗೆ ಸಂಬಳ ಕೊಡುವ ಆಫರ್ಸ್ ಬರ್ತಾ ಇದೆ. ಸೊ ನೀನ್ ಏನ್, ಅವನಿಗೆ ಡಿಸ್ಟ್ರೆಸ್ ಇರೋದಿಲ್ಲ. ಅವನಿಗೆ ಚಿಕ್ಕವನಾಗಿರುವಾಗಲೂ ನಾನು ಇದೇ ಆಗ್ಬೇಕು ಅಂತ ಆಸೆ. ನನಗೆ ಈಗಲೂ ನೆನಪು, ನಾನು ಚಿಕ್ಕವನಾಗಿರುವಾಗ ನನಗೆ ಏನಾಗಬೇಕು ಅಂದ್ರೆ ನಾನು ಮಾಸ್ಟರ್ ಆಗಬೇಕು ಅಂತ.
1: ನಿಮಗೆ
0: ನಾನು ಮನೆಯಲ್ಲಿ ಒಂದು ಚಾಕ್ ಇಟ್ಕೊಂಡು ಗೋಡೆಯಲ್ಲೆಲ್ಲ ಬರೆಯುದು, ನಮ್ಮ ಅಮ್ಮನ ಹತ್ರ ಪೆಟ್ಟು ತಿಂದಿನಿ ಅಷ್ಟೊಂದು, ಒಂದು ಗೋಡೆ ಕೂಡ ಸರಿ ಇಲ್ಲ, ಎಲ್ಲ ಮಕ್ಕಳು ಅಂತ ಎಣಿಸಿಕೊಳ್ಳುದು, ಒಂದು ಬೆತ್ತ ಇಟ್ಕೊಳ್ಳುದು. ಅದು ಆಗಿನ ಕಾಲದಲ್ಲಿ ನಮ್ಗೆಲ್ಲ ಹೊಡಿತಿದ್ರಲ್ಲ ಮಾಸ್ಟರ್ ಮಕ್ಕಳಿಗೆ ಹೊಡೆಯುವುದು, ಅದು ನನಗೆ ಆಸೆ. ನಾನು ಮಾಸ್ಟರ್ ಆದಾಗ ಸಂತೋಷ. ಮತ್ತೆ ನಮ್ಮ ಊರಿನಲ್ಲಿ ಒಬ್ರು ಡಾಕ್ಟರ್ ಇದ್ರು ಬಹಳ ಒಳ್ಳೆಯವರು, ಚಂದ ಹೆಗಡೆಯವರು, ಬಹಳ ಒಳ್ಳೆಯವರು. ಅವ್ರು ಎಷ್ಟು ಒಳ್ಳೆ ಡಾಕ್ಟರ್ ಅಂದ್ರೆ ಅವರು ದೇವ್ರ ಹಾಗೆ ಡಾಕ್ಟರ್. ನನಗೊಂದು ಆಸೆ, ನಾನು ಡಾಕ್ಟರ್ ಆದ್ರೆ ಇವ್ರ ಹಾಗೆ ನಾನು ಒಳ್ಳೆ ಮಾಡ್ಬೋದಲ್ಲ ಅಂತ. ಸೊ ಆಸೆ ಇದ್ರೆ ಅದನ್ನೇ ಮಾಡ್ಬೇಕು. ನಾವು ಇಂದ್ರೆ ನಾನು ಮೆಡಿಕಲ್ ಕಾಲೇಜಿಗೆ ಹೋಗಿದ್ರೆ ಸ್ಟ್ರೆಸ್ ಡಿಸ್ಟ್ರೆಸ್ ಅಲ್ಲಿ ಸತ್ತು ಹೋಗ್ತಿದ್ದೆ, ನನಗೆ ಆಸೆ ಇತ್ತು. ಆದ್ರೆ ಅದರಲ್ಲೂ ಕೂಡ ಕಷ್ಟ ಆಗ್ತದೆ, ನಾವು ಏನ್ ಮಾಡ್ತೇವೆ ಅದು ಮಾಡ್ಲಿಕ್ಕೆ ಆಗದಿದ್ರೆ ಕಷ್ಟ ಆಗ್ತದೆ. ಸೊ ಇದು ಆ ಸ್ಟ್ರೆಸ್ಗೂ ಡಿಸ್ಟ್ರೆಸ್ಗೂ ದೊಡ್ಡ ವ್ಯತ್ಯಾಸ.
1: ಓಕೆ ಡಾಕ್ಟರ್, ಕೊನೆಯದಾಗಿ ಸ್ಟ್ರೆಸ್ ಮತ್ತೆ ಡಿಸ್ಟ್ರೆಸ್ಗೆ ಸಂಬಂಧಪಟ್ಟ ಹಾಗೆ ಲಾಸ್ಟ್ ಮಿನಿಟ್ ಟಿಪ್ಸ್ ಏನ್ ಕೊಡಕ್ಕೆ ಇಷ್ಟಪಡ್ತೀರಾ?
0: ಸ್ಟ್ರೆಸ್ ಅಂದ್ರೆ ಹೆದರ್ಬೇಡಿ, ಈಗ ನಿಮ್ಮ ಅಭಿಪ್ರಾಯ ಏನಂದ್ರೆ ಸ್ಟ್ರೆಸ್ ಹಾಳು ಅಂತ ಅಲ್ಲ, ಅದನ್ನ ಆ ಮಿತ್ತನ್ನು ನಾನು ತೆಗೆದಿದ್ದೇನೆ. ಸ್ಟ್ರೆಸ್ ಒಳ್ಳೇದು, ಪ್ರತಿಯೊಬ್ಬರಿಗೂ ಸ್ಟ್ರೆಸ್ ಬೇಕು, ಅದನ್ನ ನಾನು ತೆಗೆದಿದ್ದೇನೆ. ಆ ಅಭಿಪ್ರಾಯದಲ್ಲಿ ನಿಮ್ಗೆಲ್ಲ ಸ್ಟ್ರೆಸ್ ಉಂಟು, ಆ ಸ್ಟ್ರೆಸ್ನಲ್ಲಿ ಡಿಸ್ಟ್ರೆಸ್ ಮಾಡ್ಕೊಳ್ಬೇಡಿ, ಆ ಸ್ಟ್ರೆಸ್ ಅನ್ನು ಯೂಸ್ ಸ್ಟ್ರೆಸ್ ಆಗಿ ಉಪಯೋಗಿಸಿ. ಇದು ನಿಮ್ಮ ಮನಸ್ಸಿನಲ್ಲಿ, ನಿಮ್ಮ ಕೈಯಲ್ಲುಂಟು. ಆ ಸ್ಟ್ರೆಸ್ ಅನ್ನು ಯೂಸ್ ಸ್ಟ್ರೆಸ್ ಆಗಿ ನಿಮ್ಮ ದೇಹಕ್ಕೆ ಒಳ್ಳೇದಾಗಿ ಮಾಡ್ಕೊಳ್ಳೋದು, ಅಥವಾ ಸ್ಟ್ರೆಸ್ ಅನ್ನು ಡಿಸ್ಟ್ರೆಸ್ ಆಗಿ ನಿಮ್ಮ ಆರೋಗ್ಯವನ್ನು ಹಾಳು ಮಾಡ್ಕೊಳ್ಳೋದು, ಎರಡೂ ನಿಮ್ಮ ಕೈಯಲ್ಲಿ.
1: ಓಕೆ ಡಾಕ್ಟರ್, ಡಿಸ್ಟ್ರೆಸ್ ಯಾವ ತರ ನಮ್ಮನ್ನ ಕೊಲ್ಲತ್ತೆ, ಹಾಗೇನೆ ಪಾಸಿಟಿವ್ ಸ್ಟ್ರೆಸ್, ಯೂಸ್ ಸ್ಟ್ರೆಸ್ ನಮಗೆ ಎಷ್ಟು ಅವಶ್ಯಕ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಕ್ಕಾಗಿ, ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಧನ್ಯವಾದ. ನಿಮಗೆ
0: ನಮಸ್ಕಾರ.

ಮಾನಸಿಕ ಸ್ವಾಸ್ಥ್ಯ ಆರೋಗ್ಯದ ಒಂದು ಅವಿಭಾಜ್ಯ ಅಂಗ. ಮಾನಸಿಕ ಸ್ವಾಸ್ಥ್ಯ ಇಲ್ಲದೆ ಆರೋಗ್ಯವೇ ಇಲ್ಲ. ಸಾರ್ವಜನಿಕ ಹಿತಾಸಕ್ತಿಯಿಂದ ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರದಿಂದ ಪ್ರಕಟಣೆ.

0: ಕಾರ್ಯಕ್ರಮ ಮನೋಚಿಂತನ.
1: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಕಾರ್ಯಕ್ರಮದ ಪ್ರಾಯೋಜಕರು

0: ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ಮನೋಚಿಂತನ, ಮನಸ್ಸಿನ ಮಂಥನ.
1: ಕೇಳುಗರೆ, ಇದುವರೆಗೂ ಮನೋಚಿಂತನ ಕಾರ್ಯಕ್ರಮದಲ್ಲಿ ಒತ್ತಡ ಮತ್ತು ಸಂಕಟ ಎಂಬ ವಿಷಯದ ಕುರಿತು ಬೆಂಗಳೂರಿನ ಹೃದಯ ತಜ್ಞರಾದ ಡಾಕ್ಟರ್ ಬಿ ಎಂ ಹೆಗ್ಡೆರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದ್ರಿ.

0: पीएम फसल बीमा योजना से करीब 2,00,000 करोड़ रूपये क्लेम के रूप में किसानों को मिले हैं।
1: ಮುಂಗಾರು ಹಂಗಾಮಿನ ಬೆಳೆ ವಿಮೆಗಾಗಿ ಈಗ ನೋಂದಣಿ ಮಾಡಿಕೊಳ್ಳಿರಿ.
2: ಬ್ಯಾಂಕ್ ಸಾಮಾನ್ಯ ಸೇವಾ ಕೇಂದ್ರ.

0: ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ
1: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂದರೆ ವಿಲೀಡ್ ವತಿಯಿಂದ ಇನ್ಫೋಸಿಸ್ ಬೆಂಬಲದೊಂದಿಗೆ
0: ವಿಲೀಡ್ ಜೆನೆಕ್ಸ್ಟ್ ಕೌಶಲ್ಯನ್ ಎಂಬ ಯುವ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರುತ್ತಿದೆ.
1: ಈ ಕಾರ್ಯಕ್ರಮವು ಪ್ರಸ್ತುತ ಉದ್ಯೋಗ ಮಾರುಕಟ್ಟೆಗೆ ಅಗತ್ಯವಾದ ಕೌಶಲ್ಯಗಳನ್ನು ಯುವಕರಿಗೆ ನೀಡುವ ಮೂಲಕ ಅವರ ಉದ್ಯೋಗ ಅರ್ಹತೆಯನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ.
0: ಈ ತರಬೇತಿಯು ಒಂದು ತಿಂಗಳ ವಸತಿ ಆಧಾರಿತ ಯುವ ಕೌಶಲ್ಯಾಭಿವೃದ್ಧಿ ತರಬೇತಿಯಾಗಿದ್ದು,
1: ಪ್ರಮುಖವಾಗಿ ಈ ತರಬೇತಿಯಲ್ಲಿ ಜೀವನ ಕೌಶಲ್ಯ, ಸಂವಹನ ಕೌಶಲ್ಯ, ಸಮಸ್ಯೆಗಳ ನಿವಾರಣೆ, ಡಿಜಿಟಲ್ ಸಾಕ್ಷರತೆ, ಕೆಲಸದ ಸ್ಥಳದ ಸಿದ್ಧತೆ, ಎಐ ಕೌಶಲ್ಯಗಳ ಜೊತೆಗೆ ಉದ್ಯೋಗ ಅವಕಾಶ ಮಾರ್ಗದರ್ಶನವನ್ನು ನೀಡಲಾಗುತ್ತಿದೆ.
0: ಈ ತರಬೇತಿಯು 18-29 ವರ್ಷದ ಪದವಿ ಪೂರ್ವ ಅಥವಾ ಅದಕ್ಕಿಂತ ಮೇಲಿನ ವಿದ್ಯಾರ್ಹತೆ ಹೊಂದಿರುವ ಹೆಚ್ಡಿಕೋಟೆ, ಸರಗೂರು ಹಾಗೂ ಮೈಸೂರು ಸುತ್ತಮುತ್ತಲಿನ ಯುವಕರು ಅರ್ಹರಾಗಿರುತ್ತಾರೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 9739713111, ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9739713111.
0: ಇಮೇಲ್ ವಿಳಾಸ COORD.GENNEXT@SVYM.ORG.IN. ಬನ್ನಿ, ಭಾಗವಹಿಸಿ ತರಬೇತಿಯ ಸೌಲಭ್ಯವನ್ನು ಪಡೆದುಕೊಳ್ಳಿ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 4/8/2026 ಮಂಗಳವಾರದಂದು ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ಸೀತಾರಾಮ್ ರವರು ಕೀಲು ಮತ್ತು ಮೂಳೆರೋಗ ತಜ್ಞರು, ಡಾಕ್ಟರ್ ನರೇಂದ್ರ ರಾಮಕೃಷ್ಣ ರವರು ಕಣ್ಣಿನ ತಜ್ಞರು, ಡಾಕ್ಟರ್ ನಾಗೇಶ್ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಕುಮಾರ್ ರವರು ಮಕ್ಕಳ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ಸುಷ್ಮಾ ರವರು ಮಕ್ಕಳ ತಜ್ಞರು, ಡಾಕ್ಟರ್ ನೆಸರ್ಗಾರ್ ಅವರು ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರು, ಡಾಕ್ಟರ್ ವೈಷ್ಣವಿರವರು ಆಯುರ್ವೇದ ತಜ್ಞರು, ಡಾಕ್ಟರ್ ವಿದ್ಯಶ್ರೀ ಅವರು ದಂತ ಚಿಕಿತ್ಸಾ ತಜ್ಞರು, ಅಯ್ಯನರಾಜ್ ರವರು ಫಿಸಿಯೋಥೆರಪಿಸ್ಟ್, ರಾಜು ಕೆ ಎಸ್ ರವರು ವಾಕ್ಭಾಷೆ ಶ್ರವಣ ತಜ್ಞರು ಹಾಗೂ ದಿನದ 24 ಗಂಟೆಗಳು ತುರ್ತು ಚಿಕಿತ್ಸಾ ಸೌಲಭ್ಯವು ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663118. ಧನ್ಯವಾದಗಳು.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ, ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಬನ್ನಿ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ತಿಳಿದು ಬರೋಣ. ಬೀನಿಸ್ 40 ರೂಪಾಯಿ, ಪೆನ್ಸಿಲ್ ಬೀನಿಸ್ 50 ರೂಪಾಯಿ, ಮೆಣಸಿನಕಾಯಿ 35 ರೂಪಾಯಿ, ಸೌತೆಕಾಯಿ 18 ರೂಪಾಯಿ, ಎಂಸಿ 4 ರೂಪಾಯಿ, ಸುನಾಮಿ 6 ರೂಪಾಯಿ, ಎಳವನ 4 ರೂಪಾಯಿ, ಗುಂಡು ಬದನೆಕಾಯಿ 15 ರೂಪಾಯಿ, ಕುಂಬಳಕಾಯಿ 8 ರೂಪಾಯಿ, ಹೀರೆಕಾಯಿ 18 ರೂಪಾಯಿ, ಪಡವಲಕಾಯಿ 14 ರೂಪಾಯಿ, ತೊಂಡೆಕಾಯಿ 30 ರೂಪಾಯಿ, ಹಾಗಲಕಾಯಿ 32 ರೂಪಾಯಿ, ಕಾಲಿಫ್ಲವರ್ 16 ರೂಪಾಯಿ, ಪೈರ್ 35 ರೂಪಾಯಿ, ದಪ್ಪ ಮೆಣಸಿನಕಾಯಿ 33 ರೂಪಾಯಿ, ಸೋರೆಕಾಯಿ 15 ರೂಪಾಯಿ, ಬದನೆಕಾಯಿ 25 ರೂಪಾಯಿ, ಕೋಸು 12 ರೂಪಾಯಿ, ಸೀಮೆ ಬದನೆಕಾಯಿ 24 ರೂಪಾಯಿ, ಬೆಂಡೆಕಾಯಿ 20 ರೂಪಾಯಿ, ಟೊಮೊಟೊ 8 ರೂಪಾಯಿ. ಕೇಳುಗರೆ, ಕೇಳಿದಿರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ. ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ.

0: ನಮ್ಮ ನಿಲಯದಿಂದ ಇನ್ನು ಮುಂದೆ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ನದಿಗಳಲ್ಲಿ ಡ್ಯಾಂ ಕಟ್ಟುವ ಪ್ರಾಣಿ ಬೀವರ್ ಎಂಬ ವಿಷಯದ ಕುರಿತು ಕುಮಾರ್ ಸ್ಫೂರ್ತಿರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ನದಿಗಳಲ್ಲಿ ಡ್ಯಾಂ ಕಟ್ಟುವ ಪ್ರಾಣಿ ಬೀವರ್ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ಬೀವರ್ ವಿಶ್ವದ ಎರಡನೇ ಅತಿ ದೊಡ್ಡ ದಂಶಕಗಳಲ್ಲಿ ಒಂದಾಗಿದೆ. ಬೀವರ್ಗಳಲ್ಲಿ ಎರಡು ಜಾತಿಗಳಿವೆ, ಒಂದು ಅಮೆರಿಕನ್ ಬೀವರ ಮತ್ತು ಎರಡನೆಯದು ಯುರೋಪಿಯನ್ ಬೀವರ. ಇವುಗಳ ಹೆಸರೇ ಸೂಚಿಸುವಂತೆ ಅಮೆರಿಕನ್ ಬೀವರ್ ಉತ್ತರ ಅಮೆರಿಕಾದಲ್ಲಿ ವಾಸಿಸುತ್ತದೆ ಮತ್ತು ಯುರೋಪಿಯನ್ ಬೀವರ್ ಯುರೋಪ್ ಮತ್ತು ಏಷ್ಯಾದಲ್ಲಿ ವಾಸಿಸುತ್ತದೆ. ಎರಡು ಜಾತಿಗಳು ಸಿಹಿ ನೀರಿನಲ್ಲೂ ಸರೋವರಗಳಲ್ಲೂ ಕೊಳಗಳಲ್ಲೂ ನದಿಗಳಲ್ಲೂ ಕಾಡು ಪ್ರದೇಶದ ಬಳಿ ಇರುವ ಹೊಳೆಗಳಿಗೆ ಆತಿಥ್ಯ ನೀಡುತ್ತದೆ. ವ್ಯಾಪಕವಾದ ಬಿಡ್ಡಿ ಮತ್ತು ಆವಾಸ ಸ್ಥಾನದ ನಷ್ಟದಿಂದಾಗಿ ಇವುಗಳ ಪ್ರಾಣಿ ಸಾಂದ್ರತೆಯು 20th century ತೀವ್ರವಾಗಿ ಕುಸಿಯಿತು. ಯುರೋಪಿಯನ್ ವಲಸಿಗರು ಉತ್ತರ ಅಮೆರಿಕಾವನ್ನು ವಸಾಹತುವನ್ನಾಗಿ ಮಾಡಿ ನಂತರ ಬೀವರ್ಗಳ ಸಂಖ್ಯೆ 60 million to 12 million ಪ್ರಾಣಿಗಳಿಗೆ ಬಂದಿಳಿಯಿತು. ಈ ಅದ್ಭುತ ಪ್ರಾಣಿಗಳು ಅಣೆಕಟ್ಟು, ಕಾಲುವೆಗಳು ಮತ್ತು ವಸತಿ ಗೃಹಗಳನ್ನು ರೂಪಿಸುವ ಮೂಲಕ ತಮ್ಮ ಪರಿಸರವನ್ನು ಮರು ವಿನ್ಯಾಸಗೊಳಿಸಲು ಮತ್ತು ತಮ್ಮ ಅಗತ್ಯತೆಗಳಿಗೆ ಸರಿಹೊಂದಿಸಲು ಸಾಧ್ಯವಾಗುವ ಕೆಲವು ಜಾತಿಗಳಲ್ಲಿ ಒಂದಾಗಿದೆ. ಗಂಡು ಮತ್ತು ಹೆಣ್ಣು ಬೀವರ್ಗಳು ಒಂದಕ್ಕೊಂದು ಹೋಲುತ್ತವೆ. ಇವುಗಳು 3 to 4 feet ಅಂದರೆ 91 to 121 centimeters ಉದ್ದದ ದೇಹವು ಗಾಢಗಂದು ದಪ್ಪ ತುಪ್ಪಳದಿಂದ ಮುಚ್ಚಲ್ಪಟ್ಟಿದೆ. ಬೀವರ್ 15 to 27 kg ತೂಕ ತೂಗಬಹುದು. ಗಂಡು ಹೆಣ್ಣುಗಳಿಗಿಂತ ಭಾರವಾಗಿರುತ್ತದೆ. ಉದ್ದ ಮತ್ತು ಚಪ್ಪಟೆ ಬಾಲವು 1 feet ಉದ್ದವಾಗಿದೆ. ಇದನ್ನು ಈಜು ಮತ್ತು ಸಂವಹನಕ್ಕಾಗಿ ಬಳಸುತ್ತವೆ. ನೀರಿನ ಮೇಲ್ಮೈಯನ್ನು ಬಾಲದಿಂದ ಬಡಿಯುವ ಮೂಲಕ ಬೀವರ್ ಸಂಭಾವ್ಯ ಅಪಾಯದ ಬಗ್ಗೆ ಗುಂಪಿನ ಇತರೆ ಸದಸ್ಯರಿಗೆ ಎಚ್ಚರಿಕೆ ನೀಡುತ್ತದೆ. ಬೀವರ್ಗಳು ಅರೆ ಜಲವಾಸಿ ಜಾತಿ ಪ್ರಾಣಿಗಳಾಗಿವೆ. ಅಂದರೆ ಇವು ತಮ್ಮ ಜೀವನವನ್ನು ನೀರಿನಲ್ಲಿಯೇ ಮತ್ತು ನೆಲದ ಮೇಲೆಯೂ ಕಳೆಯತೊಡಗುತ್ತವೆ. ಇವುಗಳ ದೇಹವು ನೀರಿನ ಮತ್ತು ನೆಲದ ಮೇಲಿನ ಜೀವನ ಶೈಲಿಗೆ ಹೊಂದಿಕೊಳ್ಳುವಂತೆ ವಿನ್ಯಾಸಗೊಳಿಸಲಾಗಿದೆ. ಜಲನಿರೋಧಕ ತುಪ್ಪಳವು ಬೀವರ್ಗಳನ್ನು ನೀರಿನಲ್ಲಿ ಬೀವರ್ಗಳು ಗಂಟೆಗೆ 5 miles ಮತ್ತು ಗಾಳಿಗಾಗಿ ಮೇಲ್ಮೈ ಹಿಂತಿರುಗಿದ ನೀರಿನ ಮೇಲ್ಮೈ ಅಡಿ 15 minutes ಕಳೆಯಬಹುದು. ಬೀವರ್ಗಳು ಪಾರದರ್ಶಕ ಕಣ್ಣು ರೆಪ್ಪೆಗಳನ್ನು ಹೊಂದಿದ್ದು ಇವು ನೀರಿನ ಅಡಿಯಲ್ಲಿ ನೋಡಲು ಸಹಾಯ ಮಾಡುವ ಕನ್ನಡಕಗಳಾಗಿ ಕಾರ್ಯವನ್ನು ನಿರ್ವಹಿಸುತ್ತವೆ. ಬೀವರ್ಗಳು ರಾತ್ರಿಯ ಪ್ರಾಣಿಗಳು. ಅವು ರಾತ್ರಿಯಲ್ಲಿ ಬೇಟೆಯಾಡುತ್ತವೆ ಮತ್ತು ಅತ್ಯಂತ ಚಟುವಟಿಕೆಯಿಂದ ಇರುತ್ತವೆ. ಬೀವರ್ಗಳು ಸಸ್ಯಹಾರಿ ಪ್ರಾಣಿಗಳಾಗಿದ್ದು ಇವು ಚೆರ್ರಿ, ಮೇಪಲ್, ಅಸ್ಟೆಸ್ನಂತಹ ವಿವಿಧ ಸಸ್ಯ ಜಾತಿಯ ಮರದ ತೊಗಟಿಯನ್ನು ತಿನ್ನಲು ಇಷ್ಟಪಡುತ್ತವೆ. ಇವು ನೀರಿನಲ್ಲಿ ಕೊಳದ ಕಳೆ ಮತ್ತು ವಿವಿಧ ರೀತಿಯ ಎಲೆಗಳಂತಹ ಸಸ್ಯಗಳನ್ನು ಸಹ ತಿನ್ನುತ್ತವೆ. ಮರದ ಮತ್ತು ಸಸ್ಯಗಳ ತೊಗಟಿಯನ್ನು ಕತ್ತರಿಸುವ ಮೂಲಕ ಬೀವರ್ಗಳು ಸಸ್ಯಗಳ ಬೆಳವಣಿಗೆಯನ್ನು ಉತ್ತೇಜಿಸುತ್ತವೆ. ಬೀವರ್ಗಳನ್ನು ವಸಾಹತುಗಳು ಎಂದು ಕರೆಯಲ್ಪಡುವ ದೊಡ್ಡ ಗುಂಪುಗಳಲ್ಲಿ ವಾಸಿಸುತ್ತವೆ. ಇವು ಪೋಷಕರ ದಂಪತಿಗಳು ಮತ್ತು ಇವುಗಳ ಸಂತತಿಯು ಕೇವಲ ತಲೆಮಾರುಗಳನ್ನು ಒಳಗೊಂಡಿರುತ್ತವೆ. ಒಂದು ಗಂಡು ಬೀವರ್ ಒಂದೇ ಹೆಣ್ಣು ಬೀವರ್ ಜೊತೆ ಸಂಬಂಧವನ್ನು ಹೊಂದಿಕೊಂಡಿದ್ದು ಜೀವನವನ್ನು

0: ನಡೆಸುತ್ತವೆ. ಅಂದರೆ ಗಂಡು ಮತ್ತು ಹೆಣ್ಣುಗಳೆರಡೂ ತಮ್ಮ ಜೀವಿತ ಅವಧಿಯಲ್ಲಿ ಸಂಗಾತಿಯಾಗಿರುತ್ತವೆ. ಬೀವರ್ ಮನೆಗಳನ್ನು ಲಾಡ್ಜ್ ಎಂದು ಕರೆಯಲಾಗುತ್ತದೆ ಮತ್ತು ಬೀವರ್ಗಳು ಮಣ್ಣು ಮತ್ತು ಕೊಂಬೆಗಳಿಂದ ತಮ್ಮ ಮನೆಗಳನ್ನು ತಯಾರಿಸಿಕೊಳ್ಳುತ್ತವೆ. ಕೊಳದ ಮಧ್ಯದಲ್ಲಿ ಕಟ್ಟುವ ಮತ್ತು ನೀರಿನಲ್ಲಿ ಗುಪ್ತ ಪ್ರದೇಶದಲ್ಲಿ ಮಾಡುತ್ತವೆ. ಅಣೆಕಟ್ಟುಗಳು ಬೀವರ್ಗಳ ಮತ್ತೊಂದು ನಿರ್ಮಾಣ ಮೇರುಕೃತಿ. ಇವು ಪರಭಕ್ಷಕಗಳಿಂದ ಅಂದರೆ ಕಯೋಟೆ ಕರಡಿಗಳಿಂದ ತಮ್ಮನ್ನು ತಾವು ರಕ್ಷಿಸಿಕೊಳ್ಳಲು ಅಣೆಕಟ್ಟುಗಳನ್ನು ಕಟ್ಟಿ ಅವುಗಳನ್ನು ಬಳಸುತ್ತವೆ. ಅಣೆಕಟ್ಟಿನ ಕೆಳಗೆ ಹರಿಯುವ ನೀರು ಸ್ವಚ್ಛವಾಗಿದೆ. ಇದು ಮನುಷ್ಯರಿಗೂ ಪ್ರಯೋಜನಕಾರಿಯಾಗಿದೆ. ಬೀವರ್ಗಳು ಪ್ರಾದೇಶಿಕ ಪ್ರಾಣಿಗಳು. ಇವು ತಮ್ಮ ಪ್ರಭೇದವನ್ನು ಗುರುತಿಸಲು ಅಣೆಕಟ್ಟುಗಳಲ್ಲಿನ ಕೊಂಬೆಗಳನ್ನು ಮತ್ತು ಮಣ್ಣನ್ನು ಬಳಸುತ್ತವೆ ಹಾಗೂ ಕ್ಲಾಸ್ಟರ್ ಗ್ರಂಥಿಯಿಂದ ಕ್ಯಾಸ್ಟೋರಿಯಂ ಎಂಬ ಸುಗಂಧ ದ್ರವ್ಯವನ್ನು ಸ್ರವಿಸುತ್ತವೆ. ಬೀವರ್ಗಳಿಗೆ ದೃಷ್ಟಿ ಕಡಿಮೆಯಾಗಿದೆ, ಆದರೆ ವಾಸನೆ ಮತ್ತು ಶ್ರವಣದ ಶಕ್ತಿ ಅತ್ಯುತ್ತಮ ಪ್ರಜ್ಞೆ ಇದೆ. ಬೀವರ್ಗಳು ಜನವರಿ ಮತ್ತು ಫೆಬ್ರವರಿಯಲ್ಲಿ ಸಂಗಾತಿಯಾಗಿರುತ್ತವೆ. ಪ್ರತಿ ವರ್ಷ ಹೆಣ್ಣು ಕಿಟ್ ಎಂದು ಕರೆಯಲ್ಪಡುವ ಎರಡು ಶಿಶುಗಳಿಗೆ ಜನ್ಮ ನೀಡುತ್ತವೆ. ಮರಿಗಳು ತಮ್ಮ ಜೀವನದ ಮೊದಲ ತಿಂಗಳನ್ನು ತಮ್ಮ ವಾಸಸ್ಥಾನದಲ್ಲಿ ಕಳೆಯುತ್ತವೆ. ಯೌವನ ಬೀವರ್ಗಳು ತಮ್ಮ ಪೋಷಕರೊಂದಿಗೆ ಎರಡು ವರ್ಷಗಳ ಕಾಲ ಇದ್ದು ಮತ್ತು ಅಣೆಕಟ್ಟು ಮತ್ತು ವಸತಿ ಗೃಹಗಳನ್ನು ನಿರ್ಮಿಸಲು ಸಹಾಯ ಮಾಡುತ್ತವೆ. ಬೀವರ್ಗಳು ಕಾಡಿನಲ್ಲಿ 16-24 ವರ್ಷಗಳವರೆಗೆ ವಾಸಿಸುತ್ತವೆ. ಪರಿಸರ ವ್ಯವಸ್ಥೆಗಳಲ್ಲಿ ಬೀವರ್ಗಳ ಪಾತ್ರ ಅಗಾಧವಾದುದು. ನೇಚರ್ ಬೀವರ್ಗಳು ತಮ್ಮ ಅಣೆಕಟ್ಟುಗಳಿಗೆ ಪ್ರಸಿದ್ಧವಾಗಿವೆ. ಇವುಗಳು ಬೃಹತ್ ಪ್ರಮಾಣದಲ್ಲಿ ನಿರ್ಮಿಸಿದ ಕೆನಡಾದ ಉಡ್ ಬಾಲೋ ರಾಷ್ಟ್ರೀಯ ಉದ್ಯಾನವನದಲ್ಲಿರುವ ಅತಿ ದೊಡ್ಡ ಬೀವರ್ ಅಣೆಕಟ್ಟು 850 ಮೀಟರ್ ಉದ್ದವಿದ್ದು ಇದು ಬಾಹ್ಯಾಕಾಶದಿಂದ ಗೋಚರಿಸುತ್ತದೆ. ಇವುಗಳಲ್ಲಿ ಹಲ್ಲುಗಳು ಬೆಳೆಯುವುದನ್ನು ಎಂದಿಗೂ ನಿಲ್ಲಿಸುವುದಿಲ್ಲ. ಬೀವರ್ಗಳ ಕಿತ್ತಳೆ ಹಲ್ಲುಗಳು ಕಬ್ಬಿಣದಿಂದ ಲೇಪಿತವಾಗಿದ್ದು ಇವುಗಳನ್ನು ಸೂಪರ್ ಸ್ಟ್ರಾಂಗ್ ಮತ್ತು ಸ್ವಯಂ ತೀಕ್ಷ್ಣಗೊಳಿಸುತ್ತದೆ. ಇವು ನಿರಂತರವಾಗಿ ಬೆಳೆಯುತ್ತದೆ, ಆದ್ದರಿಂದ ಬೀವರ್ಗಳು ಇವುಗಳನ್ನು ಟ್ರಿಮ್ ಮಾಡಲು ಮರವನ್ನು ಕಡಿಯುತ್ತವೆ. ಇವುಗಳ ಬಾಲ ಬಹು ಕ್ರಿಯಾತ್ಮಕವಾಗಿದೆ. ಬೀವರ್ ಬಾಲಗಳು ಈಜುವಾಗ ಚುಕ್ಕಣಿಗಳಂತೆ ಕಾರ್ಯವನ್ನು ನಿರ್ವಹಿಸುತ್ತವೆ. ಚಳಿಗಾಲದಲ್ಲಿ ಕೊಬ್ಬಿನ ಶೇಖರಣೆಯಾಗಿ ಕಾರ್ಯವನ್ನು ನಿರ್ವಹಿಸುತ್ತದೆ. ಬೀವರ್ಗಳು ತಮ್ಮ ಉಸಿರನ್ನು 15 ನಿಮಿಷಗಳ ಕಾಲ ಹಿಡಿದಿಟ್ಟುಕೊಳ್ಳಬಹುದು. ನೀರಿನ ಅಡಿಯಲ್ಲಿ ತಮ್ಮ ಉಸಿರನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯವು ಅಣೆಕಟ್ಟುಗಳನ್ನು ನಿರ್ಮಿಸಲು ಮತ್ತು ಪರಭಕ್ಷಕಗಳಿಂದ ತಪ್ಪಿಸಿಕೊಳ್ಳಲು ಸಹಾಯ ಮಾಡುತ್ತದೆ. ಬೀವರ್ಗಳು ಕ್ಯಾಸ್ಟೋರಿಯಂ ಎಂಬ ದ್ರವವನ್ನು ಸ್ರವಿಸುತ್ತವೆ. ಇದನ್ನು ತಮ್ಮ ಪ್ರದೇಶಗಳನ್ನು ಗುರುತಿಸಲು ಬಳಸತೊಡಗುತ್ತವೆ. ಆಶ್ಚರ್ಯಕರವಾಗಿ ಇದು ಮಸ್ಕಿ ವೆನಿಲ್ಲಾ ಪರಿಮಳವನ್ನು ಹೊಂದಿದೆ ಮತ್ತು ಐತಿಹಾಸಿಕವಾಗಿ ಸುಗಂಧ ದ್ರವ್ಯಗಳು ಮತ್ತು ವಾಸನೆಗಳಲ್ಲಿ ಬಳಸಲಾಗುತ್ತಿತ್ತು. ಇವುಗಳನ್ನು ಬಹುತೇಕ ಫ್ಯಾಷನ್ನಿಂದ ಅಳಿಸಲ್ಪಟ್ಟರು. ಬೀವರ್ಗಳನ್ನು 19ನೇ ಶತಮಾನದಲ್ಲಿ ಟೋಪಿಗಳನ್ನು ತಯಾರಿಸಲು ಬಳಸಲಾಗುವ ಫೆಲ್ಟ್ಗಳಿಗಾಗಿ ಭೇಟಿಯಾಡಲಾಯಿತು. ಸಂರಕ್ಷಣಾ ಪ್ರಯತ್ನಗಳು ನಂತರ ಚೇತರಿಸಿಕೊಳ್ಳಲು ಸಹಾಯ ಮಾಡಿದೆ. ಪರಿಸರ ವ್ಯವಸ್ಥೆಗಳನ್ನು ರಚಿಸುತ್ತವೆ. ಇವು ಬೀವರ್ಗಳು ಅಣೆಕಟ್ಟುಗಳು ಚೌಕು ಪ್ರದೇಶಗಳನ್ನು ಸೃಷ್ಟಿಸುತ್ತವೆ. ಇದು ಪಕ್ಷಿಗಳು ಮೀನುಗಳು ಮತ್ತು ಉಭಯಚರಗಳು ಸೇರಿದಂತೆ ವಿವಿಧ ರೀತಿಯ ಪ್ರಾಣಿಗಳಿಗೆ ಆವಾಸ ಸ್ಥಾನಗಳನ್ನು ಒದಗಿಸುತ್ತದೆ. ಈ ಚೌಕು ಪ್ರದೇಶಗಳು ನೀರಿನಲ್ಲಿ ಫಿಲ್ಟರ್ ಮಾಡಲು ಮತ್ತು ಪ್ರವಾಹವನ್ನು ತಡೆಯಲು ಸಹಾಯವನ್ನು ಮಾಡುತ್ತವೆ. ಕೇಳುಗರೇ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ನದಿಗಳಲ್ಲಿ ಡ್ಯಾಮ್ ಕಟ್ಟುವ ಪ್ರಾಣಿ ಬೀವರ್ಗಳು ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ. ಕೇಳುಗರೆ, ಇದುವರೆಗೂ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ನದಿಗಳಲ್ಲಿ ಡ್ಯಾಮ್ ಕಟ್ಟುವ ಪ್ರಾಣಿ ಬೀವರ್ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನ ಕೇಳಿದ್ರಿ.
1: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
2: ಹ್ಞೂ ಕಣೆ, ಆಯ್ತು ತರ್ತೀನಿ.
1: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
2: ಮತ್ತಿನ್ನೇನ್ ಮಾಡ್ಲೆ?
1: ಬ್ಯಾಗ್ ಕೊಡ್ತೀನಿ ಇರಿ.
2: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
1: ಅಲ್ರಿ, ನಾವು ನಿನ್ನೆ ತಾನೇ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
2: ಹಾ, ಹೋಗಿದ್ವು.

0: ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
1: ಹೇಳಿದ್ರು.
0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದನ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ. ನಮ್ಮ ನಿಲಯದಿಂದ ಇನ್ನು ಮುಂದೆ ಜ್ಞಾನಸುಧ. ಈ ಕಾರ್ಯಕ್ರಮದಲ್ಲಿ ದೇವಶಯನಿ ಏಕಾದಶಿ ಮತ್ತು ಚಾತುರ್ಮಾಸ್ಯದ ಕಥೆ ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ರವರು ಪ್ರಸ್ತುತಪಡಿಸುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಬಾಡಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ದೇವಶಯನಿ ಏಕಾದಶಿ ಮತ್ತು ಚಾತುರ್ಮಾಸ್ಯದ ಕಥೆ ಎಂಬ ವಿಷಯದ ಕುರಿತು ಮಾಹಿತಿಯನ್ನು ತಿಳಿದು ಬರೋಣ. ಶ್ರೀ ಮಹಾವಿಷ್ಣುವು ವರ್ಷದಲ್ಲಿ 4 ತಿಂಗಳು ಏಕೆ ನಿದ್ರಿಸುತ್ತಾನೆ ಎಂಬುದರ ಕುರಿತು ಒಂದು ಸುಂದರವಾದ ಪೌರಾಣಿಕ ಕಥೆ ಇದೆ. ಬಹಳ ವರ್ಷಗಳ ಹಿಂದೆ ಬಲಿ ಚಕ್ರವರ್ತಿ ಎಂಬ ದಾನಶೂರ ಅಸುರ ರಾಜನು 3 ಲೋಕಗಳನ್ನು ತನ್ನ ಹತೋಟಿಗೆ ತೆಗೆದುಕೊಂಡಿದ್ದನು. ಅವನ ಧರ್ಮ ಮತ್ತು ದಾನ ಗುಣವನ್ನು ಮೆಚ್ಚಿದ ಶ್ರೀ ಮಹಾವಿಷ್ಣುವು ವಾಮನ ಅವತಾರವೆತ್ತಿ ಆತನ ಬಳಿ 3 ಹೆಜ್ಜೆ ಭೂಮಿಯನ್ನು ದಾನವಾಗಿ ಕೇಳಿದನು. ವಾಮನನು 2 ಹೆಜ್ಜೆಗಳಿಂದ ಇಡೀ ಭೂಮಿ ಮತ್ತು ಆಕಾಶವನ್ನು ಅಳೆದನು. 3ನೇ ಹೆಜ್ಜೆಗೆ ಜಾಗವಿಲ್ಲದಿದ್ದಾಗ ಬಲಿ ಚಕ್ರವರ್ತಿಯು ತನ್ನ ಶಿರಸನ್ನು ನೀಡಿದನು. ಬಲಿಯ ಈ ನಿಷ್ಠೆ ಮತ್ತು ಭಕ್ತಿಗೆ ಪ್ರಸನ್ನನಾದ ವಿಷ್ಣುವು ಆತನಿಗೆ ಪಾತಾಳ ಲೋಕದ ಒಡೆಯನನ್ನಾಗಿ ಮಾಡಿ ತಾನು ಸಹ ಆತನ ಭಕ್ತಿಗೆ ಮೆಚ್ಚಿ ನಿನಗೇನು ವರಬೇಕು ಎಂದು ಕೇಳಿದನು. ಆಗ ಬಲಿ ಚಕ್ರವರ್ತಿಯು, ಹೇ ಪ್ರಭು, ನೀನು ಯಾವಾಗಲೂ ನನ್ನ ಪಾತಾಳಲೋಕದ ಅರಮನೆಯ ಬಾಗಿಲಿನಲ್ಲಿಯೇ ನೆಲೆಸಿ ನನ್ನನ್ನು ಕಾಯುತ್ತಿರಬೇಕು ಎಂದು ಪ್ರಾರ್ಥಿಸಿದನು. ಭಕ್ತನ ಮಾತಿಗೆ ಬದ್ಧನಾದ ವಿಷ್ಣುವು ಪಾತಾಳದಲ್ಲೇ ಉಳಿದುಕೊಂಡನು. ಇತ್ತ ವೈಕುಂಠದಲ್ಲಿ ಲಕ್ಷ್ಮೀದೇವಿಗೆ ತನ್ನ ಪತಿಯನ್ನು ಅಗಲಿರಲು ಸಾಧ್ಯವಾಗಲಿಲ್ಲ. ಆಕೆ ಉಪಾಯ ಮಾಡಿ ಒಬ್ಬ ಬಡ ಮಹಿಳೆಯ ವೇಷದಲ್ಲಿ ಪಾತಾಳ ಲೋಕಕ್ಕೆ ತೆರಳಿ ಬಲಿ ಚಕ್ರವರ್ತಿಗೆ ರಕ್ಷಾಸೂತ್ರವನ್ನು ಕಟ್ಟಿ ಆತನನ್ನು ಸಹೋದರನೆಂದು ಸ್ವೀಕರಿಸಿದಳು. ಪ್ರತಿಯಾಗಿ ಬಲಿ ಚಕ್ರವರ್ತಿಯು, ಸಹೋದರಿ, ನಿನಗೆ ಏನು ವರಬೇಕು ಎಂದು ಕೇಳಿದಾಗ ಲಕ್ಷ್ಮೀದೇವಿಯು ತನ್ನ ಪತಿಯಾದ ವಿಷ್ಣುವನ್ನು ವೈಕುಂಠಕ್ಕೆ ಮರಳಿಸುವಂತೆ ಕೇಳಿಕೊಂಡಳು. ಬಲಿ ಚಕ್ರವರ್ತಿಯು ತನ್ನ ಮಾತಿನಂತೆ ವಿಷ್ಣುವನ್ನು ಕಳುಹಿಸಲು ಒಪ್ಪಿದನು. ಆದರೆ ಭಕ್ತನ ಪ್ರೀತಿಯನ್ನು ಗೌರವಿಸಲು ಮಹಾವಿಷ್ಣುವು ಒಂದು ನಿಶ್ಚಯಕ್ಕೆ ಬಂದನು. ಪ್ರತಿ ವರ್ಷ ಆಷಾಢ ಮಾಸದ ದೇವಶಯನಿ ಏಕಾದಶಿಯಿಂದ ಕಾರ್ತಿಕ ಮಾಸದ ಪ್ರಬೋಧಿನಿ ಏಕಾದಶಿಯವರೆಗೆ, ಅಂದರೆ 4 ತಿಂಗಳುಗಳು, ನಾನು ಪಾತಾಳ ಲೋಕದಲ್ಲಿ ಯೋಗನಿದ್ರೆಯಲ್ಲಿದ್ದು ಬಲಿ ಚಕ್ರವರ್ತಿಯ ಅರಮನೆಯನ್ನು ಕಾಯುತ್ತೇನೆ. ಈ 4 ತಿಂಗಳ ಅವಧಿಯನ್ನೇ ಚಾತುರ್ಮಾಸಿ ಎಂದು ಕರೆಯಲಾಗುತ್ತದೆ. ವಿಷ್ಣುವಿನ ಈ ಯೋಗ ನಿದ್ರೆಯು ಸಾಮಾನ್ಯ ನಿದ್ರೆಯಲ್ಲ, ಬದಲಿಗೆ ಆಳವಾದ ಧ್ಯಾನ ಸ್ಥಿತಿ. ಈ ಸಮಯದಲ್ಲಿ ಪ್ರಕೃತಿಯಲ್ಲಿ ಮಳೆಗಾಲವಿರುವುದರಿಂದ ಹೊರಗಿನ ಪ್ರಯಾಣ ಮತ್ತು ಆಡಂಬರದ ಶುಭ ಸಮಾರಂಭಗಳನ್ನು ಕಡಿಮೆ ಮಾಡಿ ಪ್ರತಿಯೊಬ್ಬರೂ ತಮ್ಮ ಒಳಗಿನ ಆತ್ಮಾವಲೋಕನ, ಜಪ, ತಪ, ಉಪವಾಸ ಮತ್ತು ದಾನ ಧರ್ಮಗಳಲ್ಲಿ ತೊಡಗಿಸಿಕೊಳ್ಳಬೇಕು ಎಂಬುದೇ ಇದರ ನಿಜವಾದ ಸಂದೇಶ. ಈ ಸಮಯದಲ್ಲಿ ಶ್ರೀ ಮಹಾವಿಷ್ಣುವು ಯೋಗನಿದ್ರೆಯಲ್ಲಿರುವುದರಿಂದ ಜಗತ್ತಿನ ರಕ್ಷಣೆಯ ಜವಾಬ್ದಾರಿಯನ್ನು

ಶಿವನು ವಹಿಸಿಕೊಳ್ಳುತ್ತಾನೆ ಎಂಬ ನಂಬಿಕೆಯಿದೆ. ಮಳೆಗಾಲದ ಸಮಯವಾದ ಈ ಅವಧಿಯಲ್ಲಿ ಜೀವ ಹಿಂಸೆಯನ್ನು ತಡೆಯಲು ಸನ್ಯಾಸಿಗಳು ಒಂದೇ ಸ್ಥಳದಲ್ಲಿ ನೆಲೆಸಿ ಜಪ ತಪಗಳಲ್ಲಿ ತೊಡಗಿದರೆ ಸಾಮಾನ್ಯ ಜನರು ಮದುವೆ, ಗೃಹ ಪ್ರವೇಶದಂತಹ ಬಾಹ್ಯ ಶುಭ ಸಮಾರಂಭಗಳನ್ನು ಬದಿಗೊತ್ತಿ ಶಾಖ, ದದಿ, ಕ್ಷೀರ ಹಾಗೂ ದ್ವಿದಳ ಎಂಬ ನಾಲ್ಕು ರಥಗಳ ಮೂಲಕ ಸಾತ್ವಿಕ ಆಹಾರ ಪಾಲನೆ ಮಾಡುತ್ತಾರೆ. ಒಟ್ಟಾರೆಯಾಗಿ ಚಾತುರ್ಮಾಸ್ಯವು ಕೇವಲ ಧಾರ್ಮಿಕ ಆಚರಣೆಯಷ್ಟೇ ಅಲ್ಲದೆ ದೇಹದ ಆರೋಗ್ಯವನ್ನು ಕಾಯ್ದುಕೊಳ್ಳಲು ಹಾಗೂ ಅಂತರಂಗದ ಆತ್ಮಾವಲೋಕನ ಮತ್ತು ಆಧ್ಯಾತ್ಮಿಕ ಸಾಧನೆಗೆ ಮೀಸಲಾದ ಅತ್ಯಂತ ಮಹತ್ವದ ಕಾಲವಾಗಿದೆ. ನಮ್ಮ ಸನಾತನ ಧರ್ಮ ನಮಗೆ ಕೊಟ್ಟಿರುವ ಅನೇಕ ಆಚರಣೆಗಳು ಮಾನಸಿಕವಾಗಿ, ದೈಹಿಕವಾಗಿ, ಬೌದ್ಧಿಕವಾಗಿ ನಮ್ಮನ್ನು ಮನುಷ್ಯರಾಗಿ ಮತ್ತಷ್ಟು ಪರಿಪಕ್ವಗೊಳಿಸುತ್ತದೆ. ಇವುಗಳ ಮಹತ್ವ ಅರಿತು ಆಚರಿಸಿದಾಗ ಅದರ ಸಂಪೂರ್ಣ ಪ್ರಯೋಜನವನ್ನು ನಾವು ಪಡೆಯಲು ಸಾಧ್ಯ. ಎಲ್ಲವನ್ನು ಕಂದಾಚಾರ, ಮೌಢ್ಯ ಆಚರಣೆಯೆಂದು ಹೀಗಳೆಯುವ ಮುನ್ನ ಅವುಗಳ ಹಿನ್ನೆಲೆಯನ್ನು ತಿಳಿಯೋಣ. ಪ್ರಿಯ ಕೇಳುಗರೆ, ಕೇಳದಲ್ಲಷ್ಟೊತ್ತು ದೇವಶಯನಿ ಏಕಾದಶಿ ಮತ್ತು ಚಾತುರ್ಮಾಸ್ಯದ ಕಥೆ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ಕೇಳುಗರೆ, ಇದುವರೆಗೂ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ದೇವಶಯನಿ ಏಕಾದಶಿ ಮತ್ತು ಚಾತುರ್ಮಾಸ್ಯದ ಕಥೆ ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ರವರು ಪ್ರಸ್ತುತಪಡಿಸಿದ ಕಾರ್ಯಕ್ರಮವನ್ನು ಕೇಳಿದ್ರಿ.

0: ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ
1: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂದರೆ ವಿಲೀಡ್ ವತಿಯಿಂದ ಇನ್ಫೋಸಿಸ್ ಬೆಂಬಲದೊಂದಿಗೆ
0: ವಿಲೀಡ್ ಜೆನೆಕ್ಸ್ಟ್ ಕೌಶಲ್ಯನ್ ಎಂಬ ಯುವ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರುತ್ತಿದೆ.
1: ಈ ಕಾರ್ಯಕ್ರಮವು ಪ್ರಸ್ತುತ ಉದ್ಯೋಗ ಮಾರುಕಟ್ಟೆಗೆ ಅಗತ್ಯವಾದ ಕೌಶಲ್ಯಗಳನ್ನು ಯುವಕರಿಗೆ ನೀಡುವ ಮೂಲಕ ಅವರ ಉದ್ಯೋಗ ಅರ್ಹತೆಯನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ.
0: ಈ ತರಬೇತಿಯು ಒಂದು ತಿಂಗಳ ವಸತಿ ಆಧಾರಿತ ಯುವ ಕೌಶಲ್ಯಾಭಿವೃದ್ಧಿ ತರಬೇತಿಯಾಗಿದ್ದು,
1: ಪ್ರಮುಖವಾಗಿ ಈ ತರಬೇತಿಯಲ್ಲಿ ಜೀವನ ಕೌಶಲ್ಯ, ಸಂವಹನ ಕೌಶಲ್ಯ, ಸಮಸ್ಯೆಗಳ ನಿವಾರಣೆ, ಡಿಜಿಟಲ್ ಸಾಕ್ಷರತೆ, ಕೆಲಸದ ಸ್ಥಳದ ಸಿದ್ಧತೆ, ಎಐ ಕೌಶಲ್ಯಗಳ ಜೊತೆಗೆ ಉದ್ಯೋಗ ಅವಕಾಶ ಮಾರ್ಗದರ್ಶನವನ್ನು ನೀಡಲಾಗುತ್ತಿದೆ.
0: ಈ ತರಬೇತಿಯು 18-29 ವರ್ಷದ ಪದವಿ ಪೂರ್ವ ಅಥವಾ ಅದಕ್ಕಿಂತ ಮೇಲಿನ ವಿದ್ಯಾರ್ಹತೆ ಹೊಂದಿರುವ ಹೆಚ್ಡಿಕೋಟೆ, ಸರಗೂರು ಹಾಗೂ ಮೈಸೂರು ಸುತ್ತಮುತ್ತಲಿನ ಯುವಕರು ಅರ್ಹರಾಗಿರುತ್ತಾರೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 9739013711, ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9739013711.
0: ಇಮೇಲ್ ವಿಳಾಸ COORD.GENNEXT@SVYM.ORG.IN. ಬನ್ನಿ, ಭಾಗವಹಿಸಿ ತರಬೇತಿಯ ಸೌಲಭ್ಯವನ್ನು ಪಡೆದುಕೊಳ್ಳಿ.

ಕೇಳುಗರೆ, ನಿಮ್ಮ ಅಕ್ಕರಿಯ ಹತ್ತಿರದವರಿಗೆ ಮತ್ತು ಪ್ರೀತಿ ಪಾತ್ರದವರಿಗೆ ಹುಟ್ಟುಹಬ್ಬದ ಮತ್ತು ವಿವಾಹ ವಾರ್ಷಿಕೋತ್ಸವದ ಶುಭಾಶಯ ತಿಳಿಸಬೇಕಿ? ಹಾಗಾದರೆ ತಡ ಯಾಕೆ? ನಮ್ಮ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರಕ್ಕೆ ಭೇಟಿ ನೀಡಿ, ಪತ್ರ ಬರೆಯಿರಿ ಅಥವಾ ಎಸ್ಎಂಎಸ್ ಮೂಲಕ ವಿವರಗಳೊಂದಿಗೆ ತಿಳಿಸಿ. ಪ್ರತಿ ಮನೆಯಲ್ಲೂ ಕೇಳಿ ಬರುತ್ತಿರುವ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ನಿಮ್ಮವರಿಗೆ ಶುಭಾಶಯವನ್ನು ತಿಳಿಸುತ್ತದೆ. ನಮ್ಮ ವಿಳಾಸ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ, ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9900053119. ಧನ್ಯವಾದಗಳು.

ತಾಯಿಯ ಪ್ರೀತಿ, ತಾಯಿಯ ಅಕ್ಕರೆ, ತಾಯಿಯ ಆಶೀರ್ವಾದ, ತಾಯಿಯ ಮುದ್ದು ಮತ್ತು ತಾಯಿಯ ಹಾಲು ಮಗುವಿಗೆ ಎಂದಿಗೂ ಕಡಿಮೆ ಎನಿಸುವುದಿಲ್ಲ. ನಾನು ತಾಯಿ, ಆದ್ದರಿಂದ ನಂಗೊತ್ತು. ನಂಬಿಕೆ ಇಡಿ. ಪದೇ ಪದೇ ಕುಡಿಸೋದ್ರಿಂದ ತಾಯಿಯ ಹಾಲು ಹೆಚ್ಚೇ ಆಗತ್ತೆ. ತಾಯಿಯ ಹಾಲು ಲಾಭ ಬಹುಪಾಲು.

ನೆಚ್ಚಿನ ಹಾಡನ್ನು ನಿಮ್ಮದೇ ರಾಗದಲ್ಲಿ ಹಾಡಿ ಮನರಂಜಿಸಲು ಹಾಡುವ ಕೋಗಿಲೆಗಳಿಗೆ ಧ್ವನಿಯಾದ ವೇದಿಕೆಯೇ ಹಾಡು ಹಸ. ಈ ಕಾರ್ಯಕ್ರಮದಲ್ಲಿ ಭಾವಗೀತೆ, ಭಕ್ತಿಗೀತೆ, ಜನಪದ ಗೀತೆ, ದೇಶಭಕ್ತಿ ಗೀತೆ ಮತ್ತು ಸ್ವರಚಿತ ಹಾಡುಗಳು ಹಾಗೂ ಸೋಬಾನೆ ಪದಗಳನ್ನು ಹಾಡಬಹುದು. ಬನ್ನಿ ಭಾಗವಹಿಸಿ, ನಿಮ್ಮಲ್ಲಿರುವ ಪ್ರತಿಭೆಯನ್ನು ಹೊರಹೊಮ್ಮಿಸಿ ಮತ್ತು ಹಳ್ಳಿಯ ಸೊಗಡನ್ನು ಪ್ರೋತ್ಸಾಹಿಸಿ.

0: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ.
1: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ
2: ಬಪ್ಪ ಕುಮಾರ. ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ.
3: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಸಹನ. ಮುಖ್ಯಾಂಶಗಳು: ವಿವಿಧ ವಿಷಯಗಳನ್ನು ಮುಂದಿಟ್ಟುಕೊಂಡು ಸಂಸತ್ತಿನಲ್ಲಿ ವಿರೋಧ ಪಕ್ಷಗಳಿಂದ ಗದ್ದಲ, ಉಭಯ ಸದನಗಳ ಕಲಾಪ ಮಧ್ಯಾಹ್ನ 2 ಗಂಟೆಗೆ ಮುಂದೂಡಿಕೆ. ಎನ್ಡಿಎ ಮಂಗಳ ಮಿಲನ ಸಭೆ, ಮೈತ್ರಿಕೂಟದಲ್ಲಿ ಸಮನ್ವಯತೆ ಸಾಧಿಸಲು ಒತ್ತು. ಕೇರಳಂನಲ್ಲಿ ಮುಂದುವರೆದ ಮುಂಗಾರು ಆರ್ಭಟ, 21 ಮಂದಿ ಸಾವು, 6 ಮಂದಿ ನಾಪತ್ತೆ. ಹಾಗೂ ದಕ್ಷಿಣ ಕೊರಿಯಾದ ಅಸಾನ್ನಲ್ಲಿ ಕೊರಿಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಟೂರ್ನಿ ಆರಂಭ, ಭರವಸೆಯೊಂದಿಗೆ ಭಾರತೀಯ ಆಟಗಾರರು ಕಣದಲ್ಲಿ. ವಾರ್ತೆಗಳ ವಿವರ: ಸಂಸತ್ತಿನಲ್ಲಿ ವಿರೋಧ ಪಕ್ಷಗಳ ಭಾರೀ ಗದ್ದಲ ಮತ್ತು ಘೋಷಣೆಗಳ ಹಿನ್ನೆಲೆಯಲ್ಲಿ ಲೋಕಸಭೆ ಹಾಗೂ ರಾಜ್ಯಸಭೆಯ ಕಲಾಪವನ್ನು ಮಧ್ಯಾಹ್ನ 2 ಗಂಟೆಯವರೆಗೆ ಮುಂದೂಡಲಾಗಿದೆ. ಲೋಕಸಭೆಯಲ್ಲಿ ನೀಟ್ ಪ್ರಶ್ನೆ ಪತ್ರಿಕೆ ವಿಚಾರವಾಗಿ ನಡೆದ ಪ್ರತಿಭಟನೆ ವೇಳೆ ಪೊಲೀಸ್ ಬಲಪ್ರಯೋಗ ಹಾಗೂ ಗೃಹ ಸಚಿವ ಅಮಿತ್ ಶಾ ಅವರ ಉಪಸ್ಥಿತಿ ಹಾಗೂ ಹೇಳಿಕೆ ನೀಡುವಂತೆ ಆಗ್ರಹಿಸಿ ವಿಪಕ್ಷ ನಾಯಕರು ಗದ್ದಲ ಎಬ್ಬಿಸಿದರು. ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಪ್ರಶ್ನೋತ್ತರ ಕಲಾಪಕ್ಕೆ ಸಹಕರಿಸುವಂತೆ ಮನವಿ ಮಾಡಿದರೂ ಗದ್ದಲ ಶಮನವಾಗದ ಕಾರಣ ಕಲಾಪವನ್ನು ಮುಂದೂಡಲಾಯಿತು. ಇನ್ನು ರಾಜ್ಯಸಭೆಯಲ್ಲಿ ಅಯೋಧ್ಯೆ ಶ್ರೀರಾಮ ಮಂದಿರದ ದೇಣಿಗೆ ಕಳವು ಹಾಗೂ ದುರುಪಯೋಗದ ಆರೋಪದ ವಿಚಾರವಾಗಿ ಆಡಳಿತ ಮತ್ತು ವಿರೋಧ ಪಕ್ಷಗಳ ನಡುವೆ ತೀವ್ರ ವಾಕ್ಸಮರ ನಡೆದಿದ್ದು ಕಲಾಪವನ್ನು ಮಧ್ಯಾಹ್ನ 2 ಗಂಟೆಯವರೆಗೆ ಮುಂದೂಡಲಾಯಿತು. ಶೂನ್ಯ ವೇಳೆಯಲ್ಲಿ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ವಿಷಯವನ್ನು ಪ್ರಸ್ತಾಪಿಸಿದರು. ಇದಕ್ಕೆ ಪ್ರತಿಕ್ರಿಯೆ ನೀಡಿದ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು, ಕಾಂಗ್ರೆಸ್ ಹಾಗೂ ಸಮಾಜವಾದಿ ಪಕ್ಷಗಳು ಶ್ರೀರಾಮನಿಗೆ ಅಪಮಾನ ಮಾಡುತ್ತಿವೆ ಎಂದು ದೂರಿ ದೇಶದ ಕ್ಷಮೆ ಯಾಚಿಸುವಂತೆ ಆಗ್ರಹಿಸಿದರು. ಇದರ ಬೆನ್ನಲ್ಲೇ ವಿಪಕ್ಷ ಸದಸ್ಯರು ಸದನದ ಬಾವಿಗಿಳಿದು ಧರಣಿ

ನಡೆಸಿದ್ದರಿಂದ ತೀವ್ರ ಗದ್ದಲ ಉಂಟಾಗಿ ಕಲಾಪವನ್ನು ಮುಂದೂಡಲಾಯಿತು. ಇದಕ್ಕೂ ಮುನ್ನ ವಿವಿಧ ಸಚಿವಾಲಯಗಳ ವರದಿಗಳು ಹಾಗೂ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಪ್ಯಾಕ್ನ ವರದಿಗಳನ್ನು ಮಂಡಿಸಲಾಯಿತು. ದೇಶದ 7 ಏಮ್ಸ್ ಸಂಸ್ಥೆಗಳ ಆಡಳಿತ ಮಂಡಳಿಗಳಿಗೆ ಸದಸ್ಯರ ಆಯ್ಕೆ ಪ್ರಕ್ರಿಯೆಗೂ ಅನುಮೋದನೆ ನೀಡಲಾಯಿತು. ಪ್ರಶ್ನೋತ್ತರ ಕಲಾಪದಲ್ಲಿ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ರಾಷ್ಟೀಯ ಆಹಾರ ಭದ್ರತಾ

0: 2026ರ ಅಡಿಯಲ್ಲಿ ಯಾವುದೇ ರಾಜ್ಯಕ್ಕೆ ಅಥವಾ ಫಲಾನುಭವಿಗಳಿಗೆ ಪೂರೈಸುವ ಆಹಾರ ಧಾನ್ಯದ ಪ್ರಮಾಣದಲ್ಲಿ ಕಡಿತಗೊಳಿಸುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಸಂಸತ್ ಭವನದಲ್ಲಿ ಇಂದು ನಡೆದ ಎನ್ಡಿಎ ಸಂಸದೀಯ ಪಕ್ಷದ ಮಂಗಳ ಮಿಲನ ಸಭೆಯಲ್ಲಿ ಮೈತ್ರಿಕೂಟದ ಸಮನ್ವಯತೆ ಹಾಗೂ ವಿಕಸಿತ ಭಾರತ 2047ರ ದೃಷ್ಟಿಕೋನದ ಕುರಿತು ಸುದೀರ್ಘ ಚರ್ಚೆ ನಡೆಯಿತು. ಆರ್ಎಲ್ಡಿ ಸಂಸದ ಚಂದನ್ ಚೌಹಾಣ್ ಮಾತನಾಡಿ, ಮೈತ್ರಿಕೂಟದ ನಡುವೆ ಸಂವಾದ ಹಾಗೂ ಸೌಹಾರ್ದತೆ ಹೆಚ್ಚಿಸಲು ಇಂತಹ ಸಭೆಗಳು ಅತ್ಯಗತ್ಯ ಎಂದರು. ಗ್ಲಾಸ್ಕೋ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಪದಕ ಗೆದ್ದ ಭಾರತೀಯ ಕ್ರೀಡಾಪಟುಗಳನ್ನು ಸಭೆಯಲ್ಲಿ ಅಭಿನಂದಿಸಲಾಯಿತು. ಬಿಜೆಪಿ ರಾಜ್ಯಸಭಾ ಸಂಸದ ಶಿವೇಶ್ ಕುಮಾರ್ ಮಾತನಾಡಿ, ಕೇಂದ್ರ ಕ್ರೀಡಾ ಸಚಿವ ಮನ್ಸುಖ್ ಮಾಂಡವೀಯ ಅವರು ಕ್ರೀಡಾ ಕ್ಷೇತ್ರದ ಸಾಧನೆಗಳ ಕುರಿತು ಸಭೆಯಲ್ಲಿ ವಿವರಿಸಿದರು ಎಂದು ತಿಳಿಸಿದರು. ಮತ್ತೊಂದೆಡೆ ಬಂಕಿಪುರ ಉಪಚುನಾವಣೆ ಫಲಿತಾಂಶದ ಕುರಿತು ಪ್ರತಿಕ್ರಿಯಿಸಿದ ಕೇಂದ್ರ ಸಚಿವ ಗಿರಿರಾಜ್ ಸಿಂಗ್, ಜನಾದೇಶವನ್ನು ಬಿಜೆಪಿ ಸ್ವೀಕರಿಸುತ್ತದೆ ಎಂದರು. ಇನ್ನು ಇ20 ಇಂಧನ ನೀತಿ ವಿರೋಧಿಸಿ ಆಮ್ ಆದ್ಮಿ ಪಕ್ಷದ ನಾಯಕ ಅರವಿಂದ್ ಕೇಜ್ರಿವಾಲ್ ಪ್ರತಿಭಟನೆಗೆ ಕರೆ ನೀಡಿರುವುದಕ್ಕೆ ಪ್ರತಿಕ್ರಿಯಿಸಿದ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ತರುಣ್ ಚುಗ್, ಎಥೆನಾಲ್ ಮಿಶ್ರಣ ಯೋಜನೆಯು ಕಬ್ಬು ಮತ್ತು ಮೆಕ್ಕೆಜೋಳ ಬೆಳೆಯುವ ರೈತರಿಗೆ ಅಪಾರ ಆದಾಯ ತಂದುಕೊಟ್ಟಿದ್ದು ಈ ಪ್ರತಿಭಟನೆಯು ರೈತರ ಹಿತಾಸಕ್ತಿಗೆ ವಿರುದ್ಧವಾಗಿದೆ ಎಂದು ಟೀಕಿಸಿದರು. ಸಂಸತ್ತಿನ ಮುಂಗಾರು ಅಧಿವೇಶನದ ಕಲಾಪಕ್ಕೆ ಕಾಂಗ್ರೆಸ್ ಸೇರಿದಂತೆ ಪ್ರತಿಪಕ್ಷಗಳು ಅಡ್ಡಿಪಡಿಸುತ್ತಿವೆ ಎಂದು ಬಿಜೆಪಿ ಆರೋಪಿಸಿದೆ. ನವದೆಹಲಿಯಲ್ಲಿ ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಬಿಜೆಪಿ ರಾಷ್ಟೀಯ ವಕ್ತಾರ ಸಂಬಿತ್ ಪಾತ್ರಾ, ಪ್ರಶ್ನೋತ್ತರ ಅವಧಿ ಮತ್ತು ಶೂನ್ಯ ವೇಳೆಯಲ್ಲಿ ಕಾಂಗ್ರೆಸ್ ಹಾಗೂ ಅದರ ಮಿತ್ರ ಪಕ್ಷಗಳು ಗದ್ದಲ ಸೃಷ್ಟಿಸುತ್ತಿದ್ದು ನಾಗರಿಕರ ಹಿತದೃಷ್ಟಿಯಿಂದ ಸದನಗಳಲ್ಲಿ ಅಂಗೀಕಾರಗೊಂಡ ಮಹತ್ವದ ಮಸೂದೆಗಳ ಚರ್ಚೆಯಲ್ಲಿ ಪ್ರತಿಪಕ್ಷಗಳು ಭಾಗವಹಿಸಿಲ್ಲ ಎಂದು ಅವರು ದೂರಿದರು. ಇದಲ್ಲದೆ ಜಾರ್ಖಂಡ್ನಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸುತ್ತಿದ್ದರೂ ಕಾಂಗ್ರೆಸ್ ಪಕ್ಷ ಅವರ ಪರವಾಗಿ ಒಂದೇ ಒಂದು ಮಾತನ್ನೂ ಆಡಿಲ್ಲ ಎಂದು ಸಂಬಿತ್ ಪಾತ್ರ ಆರೋಪಿಸಿದರು. ವಿವಿಧ ಉತ್ಪನ್ನಗಳ ಮೇಲೆ ಶೇಕಡಾ 100ರಷ್ಟು ಸ್ವಾಭಾವಿಕ, ಶೇಕಡಾ 100ರಷ್ಟು ಪರಿಶುದ್ಧ, 100% ಸಾವಯವ ಮತ್ತು 100% ಎಳನೀರು ಎಂದು ನಮೂದಿಸಲಾಗಿರುವ ಉತ್ಪನ್ನಗಳ ಮಾರಾಟವನ್ನು ತಕ್ಷಣದಿಂದಲೇ ಸ್ಥಗಿತಗೊಳಿಸುವಂತೆ ಭಾರತೀಯ ಆಹಾರ ಸುರಕ್ಷತಾ ಮತ್ತು ಗುಣಮಟ್ಟ ಪ್ರಾಧಿಕಾರ ಡಾಬರ್ ಇಂಡಿಯಾ ಸಂಸ್ಥೆಗೆ ಕಟ್ಟುನಿಟ್ಟಿನ ನಿರ್ದೇಶನ ನೀಡಿದೆ. ಶೇಕಡಾ 100ರಂತಹ ಅಂಶಗಳು ದೃಢೀಕರಿಸಲಾಗದ ಮತ್ತು ಗೊಂದಲ ಮೂಡಿಸುವಂತಹ ವಿಷಯವಾಗಿದ್ದು ಗ್ರಾಹಕರ ದಾರಿ ತಪ್ಪಿಸಿ ಸಾಧ್ಯತೆ ಇರುತ್ತದೆ ಎಂದು ಎಫ್ಎಸ್ಎಸ್ಎಐ ಗಮನಿಸಿದೆ. ಇಂತಹ ಅಂಶಗಳ ಬಳಕೆ, ಆಹಾರ ಸುರಕ್ಷತೆ ಮತ್ತು ಮಾನದಂಡಗಳ ಜಾಹೀರಾತು ಮತ್ತು ಹಕ್ಕುಗಳ ನಿಯಮಗಳು 2018ರ ನಿಬಂಧನೆಗಳನ್ನು ಉಲ್ಲಂಘಿಸುತ್ತದೆ ಎಂದು ಪ್ರಾಧಿಕಾರ ಅಭಿಪ್ರಾಯಪಟ್ಟಿದೆ. ಇನ್ನು ಈ ಕುರಿತಂತೆ ಕೈಗೊಂಡ ಕ್ರಮದ ಕುರಿತು 15 ದಿನಗಳೊಳಗೆ ವರದಿ ಸಲ್ಲಿಸುವಂತೆ ಸಂಸ್ಥೆಗೆ ಪ್ರಾಧಿಕಾರ ಸೂಚಿಸಿದೆ. ಈ ಬೆಳವಣಿಗೆಗಳ ನಡುವೆ ಮುಂಬೈ ಷೇರು ಮಾರುಕಟ್ಟೆಯಲ್ಲಿ ಡಾಬರ್ ಸಂಸ್ಥೆಯ ಷೇರು ಮೌಲ್ಯ ಶೇಕಡಾ 2ರಷ್ಟು ಕುಸಿದಿದೆ. ಎಫ್ಎಸ್ಎಸ್ಎಐನಿಂದ ನೋಟಿಸ್ ಸ್ವೀಕರಿಸಿರುವುದಾಗಿ ತಿಳಿಸಿರುವ ಡಾಬರ್ ಇಂಡಿಯಾ ಜಾಲತಾಣದಲ್ಲಿ ಉಲ್ಲೇಖಿಸಿರುವ ವಿಷಯಗಳನ್ನು ಪರಿಶೀಲಿಸುತ್ತಿರುವುದಾಗಿ ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇರಳಂನಲ್ಲಿ ಮುಂಗಾರು ಮಳೆಯ ಆರ್ಭಟ ಮುಂದುವರಿದಿದ್ದು ಪ್ರವಾಹ ಹಾಗೂ ಭೂಕುಸಿತದಿಂದಾಗಿ ಮೃತಪಟ್ಟವರ ಸಂಖ್ಯೆ 21ಕ್ಕೆ ಏರಿಕೆಯಾಗಿದೆ. ಇನ್ನೂ 6 ಮಂದಿ ನಾಪತ್ತೆಯಾಗಿದ್ದಾರೆ. ಪ್ರವಾಹ ಪೀಡಿತ ಪತ್ತನಂತಿಟ್ಟ ಜಿಲ್ಲೆಯ ಆರನ್ಮುಳ ಹಾಗೂ ರಾನ್ನಿ ಪ್ರದೇಶಗಳಿಗೆ ಮುಖ್ಯಮಂತ್ರಿ ವಿಡಿ ಸತೀಶನ್ ಅವರು ಇಂದು ಭೇಟಿ ನೀಡಿ ಪರಿಹಾರ ಕಾರ್ಯಗಳ ಪರಿಶೀಲನೆ ನಡೆಸಲಿದ್ದಾರೆ. ಪಂಬಾ, ಅಚನ್ಕೋವಿಲ್ ಹಾಗೂ ಕಕ್ಕಟಾರ್ ನದಿಗಳು ಉಕ್ಕಿ ಹರಿಯುತ್ತಿದ್ದು ಪರಿಸ್ಥಿತಿ ಇನ್ನೂ ಗಂಭೀರವಾಗಿದೆ. ಜಿಲ್ಲಾಡಳಿತವು 74 ಪರಿಹಾರ ಶಿಬಿರಗಳನ್ನು ತೆರೆದಿದ್ದು 3,000ಕ್ಕೂ ಹೆಚ್ಚು ಜನರಿಗೆ ಆಶ್ರಯ ಕಲ್ಪಿಸಲಾಗಿದೆ. ಈ ನಡುವೆ ಕೇರಳಂನ ಮಧ್ಯ ಹಾಗೂ ಉತ್ತರ ಭಾಗಗಳಲ್ಲಿ ಪುನಃ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದ್ದು ನದಿ ತೀರ ಹಾಗೂ ಬೆಟ್ಟದ ಪ್ರದೇಶಗಳ ಜನರಿಗೆ ಜಾಗರೂಕರಾಗಿರಲು ಸೂಚಿಸಲಾಗಿದೆ. ದೇಶದ ಹಲವು ರಾಜ್ಯಗಳಲ್ಲಿ ಭಾರೀ ಮಳೆ, ಸಿಡಿಲು, ಮಿಂಚು ಹಾಗೂ ಬಿರುಗಾಳಿ ಬೀಸುವ ಸಾಧ್ಯತೆ ಇದೆ ಎಂದು ಭಾರತೀಯ

0: ಹವಾಮಾನ ಇಲಾಖೆ ತಿಳಿಸಿದೆ. ಮೇಘಾಲಯ ಮತ್ತು ಅರುಣಾಚಲ ಪ್ರದೇಶದಲ್ಲಿ ಇಂದು ಮತ್ತು ನಾಳೆ ಭಾರಿ ಮಳೆಯಾಗುವ ಮುನ್ಸೂಚನೆ ನೀಡಿದೆ. ಒಡಿಶಾದಲ್ಲಿ ಪ್ರವಾಹ ಪರಿಸ್ಥಿತಿ ನಿಧಾನವಾಗಿ ಸುಧಾರಿಸುತ್ತಿದ್ದು, ಪ್ರಮುಖ ನದಿಗಳು ಮತ್ತು ಅವುಗಳ ಉಪನದಿಗಳಲ್ಲಿ ನೀರಿನ ಮಟ್ಟ ಇಳಿಕೆಯಾಗುತ್ತಿದೆ. ಪ್ರವಾಹ ಪೀಡಿತ ಜನರಿಗೆ ಆರಂಭಿಕ ಪರಿಹಾರವಾಗಿ 110 ಕೋಟಿ ರೂಪಾಯಿ ಪ್ಯಾಕೇಜ್ ಅನ್ನು ಮುಖ್ಯಮಂತ್ರಿ ಮೋಹನ್ ಚರಣ್ ಮಾಝಿ ಘೋಷಿಸಿದ್ದಾರೆ. ಅರುಣಾಚಲ ಪ್ರದೇಶದ ಗ್ಲಾವ್ ಸರೋವರವನ್ನು ಭಾರತದ 101ನೇ ರಾಮ್ಸರ್ ತಾಣವಾಗಿ ಘೋಷಿಸಲಾಗಿದೆ ಎಂದು ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವ ಭೂಪೇಂದ್ರ ಯಾದವ್ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದ ಪೋಸ್ಟ್ನಲ್ಲಿ ಈ ಬೆಳವಣಿಗೆಯನ್ನು ಜೀವ ವೈವಿಧ್ಯ ಸಂರಕ್ಷಣೆ, ಜಲ ಮತ್ತು ಹವಾಮಾನ ಭದ್ರತೆ ಹಾಗೂ ಸುಸ್ಥಿರ ಜೀವನೋಪಾಯಕ್ಕೆ ಮಹತ್ವದ ಹೆಜ್ಜೆ ಎಂದು ಸಚಿವರು ಬಣ್ಣಿಸಿದ್ದಾರೆ. ಮಹಿಳೆಯರ ವಿರುದ್ಧ ಅಸಭ್ಯ ಮಾತುಗಳನ್ನು ಆಡಿದ ಆರೋಪದ ಮೇರೆಗೆ ತಮಿಳುನಾಡು ವಿರೋಧ ಪಕ್ಷದ ನಾಯಕ ಉದಯನಿಧಿ ಸ್ಟಾಲಿನ್ ಅವರನ್ನು ಪೊಲೀಸರು ವಶಕ್ಕೆ ಪಡೆದು ತಂಜಾವೂರಿಗೆ ಕರೆದೊಯ್ದಿದ್ದಾರೆ. ದಕ್ಷಿಣ ಕೊರಿಯಾದ ಅಸಾನ್ನಲ್ಲಿ ಇಂದು ಬಿಡಬ್ಲ್ಯೂಎಫ್ ಸೂಪರ್ 300 ಕೊರಿಯಾ ಮಾಸ್ಟರ್ಸ್ 2026 ಬ್ಯಾಡ್ಮಿಂಟನ್ ಟೂರ್ನಿ ಆರಂಭವಾಗಿದ್ದು, ಹಲವು ಭಾರತೀಯ ಆಟಗಾರರು ಕಣಕ್ಕಿಳಿಯುತ್ತಿದ್ದಾರೆ. ತೇಪೆ ಓಪನ್ನಲ್ಲಿ ಚುಚ್ಚಲ ಬಿಡಬ್ಲ್ಯೂಎಫ್ ವಿಶ್ವ ಟೂರ್ ಪ್ರಶಸ್ತಿ ಗೆದ್ದಿರುವ 17 ವರ್ಷದ ತನ್ವಿ ಶರ್ಮಾ ಮೇಲೆ ಎಲ್ಲರ ಗಮನ ಹರಿದಿದೆ. ಪಿವಿ ಸಿಂಧು ವಿರಾಮದಲ್ಲಿರುವುದು ಹಾಗೂ ಉನ್ನತಿ ಹೂಡ ಗೈರಾಗಿರುವ ಹಿನ್ನೆಲೆಯಲ್ಲಿ ಮಹಿಳೆಯರ ಸಿಂಗಲ್ಸ್ನಲ್ಲಿ ತನ್ವಿ ಭಾರತದ ಪ್ರಮುಖ ಆಟಗಾರ್ತಿಯಾಗಿದ್ದಾರೆ. ಪುರುಷರ ಸಿಂಗಲ್ಸ್ನಲ್ಲಿ ಕಿಡಂಬಿ ಶ್ರೀಕಾಂತ್ ಕಣಕ್ಕಿಳಿಯಲಿದ್ದರೆ, ಮಹಿಳೆಯರ ಸಿಂಗಲ್ಸ್ನಲ್ಲಿ ಮಾಳವಿಕಾ ಬನ್ಸೋಡ್, ಅನ್ಮೋಲ್ ಖರ್, ಇಶಾರಾಣಿ ಬರುವ, ಆಕರ್ಷಿ ಕಶ್ಯಪ್, ಅಶ್ಮಿತಾ ಚಲಿಹಾ, ತಾನ್ಯಾ ಹೇಮಂತ್, ಮಾನ್ಸಿ ಸಿಂಗ್, ರಕ್ಷಿತಾ ರಾಮರಾಜ್ ಹಾಗೂ ಶ್ರೇಯಾಂಶಿ ವಾಲಿಶೆಟ್ಟಿ ಸ್ಪರ್ಧಿಸಲಿದ್ದಾರೆ. ಪುರುಷರ ಸಿಂಗಲ್ಸ್ನಲ್ಲಿ ಕಿರಣ್ ಜಾರ್ಜ್, ಮಿಥುನ್ ಮಂಜುನಾಥ್, ತರುಣ್ ಮನ್ನೆಪಲ್ಲಿ, ರೌನಕ್ ಚೌಹಾಣ್ ಹಾಗೂ ಸನೀತ್ ದಯಾನಂದ್ ಕಣದಲ್ಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿವಿಧ ವಿಷಯಗಳನ್ನು ಮುಂದಿಟ್ಟುಕೊಂಡು ಸಂಸತ್ತಿನಲ್ಲಿ ವಿರೋಧ ಪಕ್ಷಗಳಿಂದ ಗದ್ದಲ, ಉಭಯ ಸದನಗಳ ಕಲಾಪ ಮಧ್ಯಾಹ್ನ 2 ಗಂಟೆಗೆ ಮುಂದೂಡಿಕೆ. ಎನ್ಡಿಎ ಮಂಗಳ ಮಿಲನ ಸಭೆ, ಮೈತ್ರಿಕೂಟದಲ್ಲಿ ಸಮನ್ವಯತೆ ಸಾಧಿಸಲು ಒತ್ತು. ಕೇರಳಂನಲ್ಲಿ ಮುಂದುವರೆದ ಮುಂಗಾರು ಆರ್ಭಟ, 21 ಮಂದಿ ಸಾವು, 6 ಮಂದಿ ನಾಪತ್ತೆ. ಹಾಗೂ ದಕ್ಷಿಣ ಕೊರಿಯಾದ ಅಸಾನ್ನಲ್ಲಿ ಕೊರಿಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಟೂರ್ನಿ ಆರಂಭ, ಭರವಸೆಯೊಂದಿಗೆ ಭಾರತೀಯ ಆಟಗಾರರು ಕಣದಲ್ಲಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
1: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
2: ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಡು ಹಸೆ ಕಾರ್ಯಕ್ರಮದಲ್ಲಿ ಸರಗೂರಿನ ಶ್ರೀಮತಿ ಶೋಭಾರವರು ಆಡಿರುವ ಹಾಡುಗಳು ಪ್ರಸಾರವಾಗಲಿದೆ.
3: ಇದೇ ರಾಮನಾಮ ಪರ

ಪರಮಾತ್ಮ ಧ್ಯಾನ ಶ್ರೀರಾಮ ಶಿಲೆಯ ಮೆಟ್ಟಿ ವನಿತೆಯ ಗೈದ ಶಿವದನುವ ಮುರಿದ ರಾಮ ಶಿಲೆಯ ಮೆಟ್ಟಿ ವನಿತೆಯ ಗೈದ

0: ಪರಮಾತ್ಮ ಧ್ಯಾನ ಶ್ರೀರಾಮ ರಾಮ ಪರಮಾತ್ಮ ಧ್ಯಾನ ಶ್ರೀರಾಮ
1: ಹಾಡು ಹಸೆ ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ

0: ರಾಮ್.
1: ಕೇಳುಗರೆ, ಇದುವರೆಗೂ ಸರಗೂರಿನ ಶ್ರೀಮತಿ ಶೋಭಾರವರು ಆಡಿರುವ ಹಾಡುಗಳನ್ನು ಆಲಿಸಿದಿರಿ.
2: ಈ ಸಮಯ ಆನಂದಮಯ, ಏಕೆಂದ್ರೆ ನಮ್ಮ ಕೇಳುಗರ ಹುಟ್ಟುಹಬ್ಬದ ಶುಭಾಶಯ ಕೋರುವ ಸಮಯ. ಕೇಳುಗರು, ಈ ದಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಿಬ್ಬಂದಿ ವರ್ಗದವರಾದ ಕುಮಾರಸ್ವಾಮಿ ಮತ್ತು ಅಮೃತರವರು ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಿದ್ದಾರೆ. ಇವರಿಗೆ ದೇವರು ಆಯುರ್ ಆರೋಗ್ಯ ಸುಖ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಎಂದು ಹಾರೈಸುತ್ತಾ ಅವರಿಗಾಗಿ ಈ ಹಾಡನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಬನ್ನಿ ಆಲಿಸಿ ಬರೋಣ.

0: ನಮ್ಮ ನಿಲಯದಿಂದ ಇನ್ನು ಮುಂದೆ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಜೈವಿಕ ಗೊಬ್ಬರ ಮತ್ತು ಜೈವಿಕ ಕೀಟನಾಶಕಗಳ ಮಹತ್ವ ಕುರಿತು ಮಂಡ್ಯ ವಿಸಿ ಫಾರಂ ಕೃಷಿ ಮಹಾವಿದ್ಯಾಲಯ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಆಶಾ ಎನ್ಎನ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಅನ್ನದಾತನ ಕೂಗಿಗೆ ಧ್ವನಿಯಾದ ವೇದಿಕೆ,
2: ಪ್ರಗತಿಪರ ರೈತರೊಂದಿಗಿನ ಸಂದರ್ಶನ,
1: ಸಾವಯವ ಕೃಷಿಗೆ ಉತ್ತೇಜನ,
2: ಬಿತ್ತನೆ ಬೀಜ ರಸಗೊಬ್ಬರ,
1: ಮಿಶ್ರ ಬೆಳೆ, ವಾರ್ಷಿಕ ಬೆಳೆ, ನೀರಾವರಿ ಪದ್ಧತಿ,
2: ಬೆಳೆ ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ,
1: ಕೃಷಿ, ರೇಷ್ಮೆ ಹಾಗೂ ತೋಟಗಾರಿಕೆ ಇಲಾಖೆಯಿಂದ ಸಿಗುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ.
2: ತಪ್ಪದೆ ಕೇಳಿ ರೈತ ಧ್ವನಿ, ನಿಮ್ಮ ನೆಚ್ಚಿನ ಜನಧ್ವನಿಯಲ್ಲಿ.
3: ಎಲ್ರಿಗೂ ನಮಸ್ಕಾರ. ಇಂದಿನ ಏನು ನಾವು ಕೊಡ್ತಿರುವಂತಹ ಮಾಹಿತಿ ಅಂದ್ರೆ ಜೈವಿಕ ಗೊಬ್ಬರಗಳು ಮತ್ತು ಜೈವಿಕ ಕೀಟನಾಶಕಗಳು. ಎಲ್ರಿಗೂ ಈ ಇತ್ತೀಚೆಗೆ ಎಲ್ಲರಿಗೂ ಒಂದು ಇದ್ರ ಬಗ್ಗೆ ತಿಳುವಳಿಕೆನು ಬಂದಿದೆ. ತುಂಬಾ ಜನಕ್ಕೆ ಈಗ ಜೈವಿಕ ಗೊಬ್ಬರಗಳಂದ್ರೆ ಏನು, ಜೈವಿಕ ಗೊಬ್ಬರಗಳನ್ನ ಯಾಕೆ ನಾವು ಉಪಯೋಗಿಸ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಎಲ್ಲ ರೈತ ಬಾಂಧವರಿಗೂ ಗೊತ್ತಾಗಿದೆ. ಯಾಕಂದ್ರೆ ಪ್ರತಿನಿತ್ಯ ನಾನು ರೈತರ ಜೊತೆ ಒಂದು ಬಾಂಧವ್ಯನ ಇರೋದ್ರಿಂದ ಮತ್ತೆ ಅವ್ರ ಜೊತೆ ನನಗೆ ಒಂದು ಏನು ಜೈವಿಕ ಗೊಬ್ಬರಗಳ ಮಾರಾಟದ ಮೂಲಕ ತುಂಬಾ ಜನ ರೈತರನ್ನ ಕಾಂಟ್ಯಾಕ್ಟ್ ಅಲ್ಲಿ ಇರೋದ್ರಿಂದ ನನಗೆ ಗೊತ್ತಾಗಿದೆ. ಇತ್ತೀಚೆಗೆ ಎಲ್ಲರಿಗೂ ಒಂದು ಅವೇರ್ನೆಸ್ ಅಂತೂ ಕ್ರಿಯೇಟ್ ಆಗಿದೆ. ಏನು ಈ ಜೈವಿಕ ಗೊಬ್ಬರ ಅಂದ್ರೆ ಏನು? ಅದರಲ್ಲಿ ಹೆಸರಲ್ಲೇ ಹೇಳಿರುವಂಗೆ ಜೈವಿಕ ಅಂದ್ರೆ ಜೀವ ಇರುವಂತಹ ಸೂಕ್ಷ್ಮಾಣು ಜೀವಿಗಳನ್ನ ಉಪಯೋಗಿಸ್ಕೊಂಡು ಗೊಬ್ಬರ. ಜೈವಿಕ ಗೊಬ್ಬರಗಳಿಗೆ ಹೋಗಕ್ಕಿಂತ ಮೊದಲು ನನ್ಗೆ ಮುಖ್ಯವಾಗಿ

ಏನ್ ಮಾಡ್ಬೇಕಂತಂದ್ರೆ ಜೈವಿಕ ಗೊಬ್ಬರಗಳು ಏನು ಅಂತ ಫಸ್ಟ್ ಹೇಳೋಣ. ಜೈವಿಕ ಅಂದ್ರೆ ಅದರ ಹೆಸರಿಗೆ ತಕ್ಕಂತೆ ಅದು ಗೊಬ್ಬರ ಆಗಿರ್ಬೋದು, ಕೀಟನಾಶಕಗಳಾಗಿರ್ಬೋದು. ಏನು ಇದರಲ್ಲಿ ಇರುವಂತಹ ಒಂದು ಮುಖ್ಯವಾದ ವ್ಯತ್ಯಾಸ ಅಂದ್ರೆ, ಗೊಬ್ಬರಗಳಂದ್ರೆ ಸಾಮಾನ್ಯವಾಗಿ ಎಲ್ಲಾ ರೀತಿಯ ಗೊಬ್ಬರಗಳನ್ನ ನೋಡಿದಿರಾ, ರಾಸಾಯನಿಕ ಗೊಬ್ಬರಗಳಾಗಿರ್ಬೋದು, ಸಾವಯವ ಗೊಬ್ಬರಗಳಾಗಿರ್ಬೋದು, ಎರೆಹುಳು ಗೊಬ್ಬರ, ಮತ್ತೆ ಏನು ಹಸಿರೆಲೆ ಗೊಬ್ಬರ, ಈ ರೀತಿ ಗೊಬ್ಬರಗಳ ಬಗ್ಗೆ ಸಾಕಷ್ಟನ್ನ ನೀವು ತಿಳ್ಕೊಂಡಿದ್ದೀರಾ. ಹಾಗಾಗಿ ಗೊಬ್ಬರ ಅಂತ ಹೇಳುವಂತ ಒಂದು ವಿಷಯ ಅಂತಂದ್ರೆ, ಗೊಬ್ಬರನ ಪೋಷಕಾಂಶಗಳನ್ನ ಕೊಡೋದಕ್ಕೆ, ಏನು ನಮ್ಮ ಒಂದು ಗಿಡಗಳ ಬೆಳವಣಿಗೆಗೆ ಮತ್ತೆ ಅದು ಒಂದು ಇಳುವರಿ ಕೊಡೋದಕ್ಕೆ ಬೇಕಾಗಿರುವಂತಹ ಒಂದು ಊಟ ಅಂತಾನೆ ಹೇಳ್ಬೋದು. ಈ ರೀತಿ ಕೊಡೋದನ್ನ ನಾವು ಗೊಬ್ಬರಗಳು ಅಂತ ಕರಿತೀವಿ. ಈ ಗೊಬ್ಬರಗಳನ್ನ ಕೊಡೋ ರೀತಿ ಬೇರೆ ಬೇರೆ ರೂಪದಲ್ಲಿ, ಬೇರೆ ಬೇರೆ ವಿಧದಲ್ಲಿ, ಬೇರೆ ಬೇರೆ ಒಂದು ಸಮಯದಲ್ಲಿ ನಾವು ನೀಡ್ತಾ ಹೋಗ್ತೀವಿ. ಏನು ಈ ಗೊಬ್ಬರಗಳಲ್ಲಿ, ರಾಸಾಯನಿಕ ಗೊಬ್ಬರಗಳ ಬಗ್ಗೆ ನೀವೆಲ್ಲ ಕೇಳಿದಿರಾ, ಸಾರಜನಕಯುಕ್ತ ರಾಸಾಯನಿಕ ಗೊಬ್ಬರ ಆಗಿರ್ಬೋದು, ಪೊಟ್ಯಾಶು, ರಂಜಕಯುಕ್ತ ರಸಗೊಬ್ಬರಗಳು, ಈ ರಸಗೊಬ್ಬರಗಳನ್ನ ನಾವು ಏನು ಎಷ್ಟು ಗಿಡಗಳಿಗೆ ಬೇಕು, ಯಾವ ಬೆಳೆಗೆ ನಾವು ಉಪಯೋಗಿಸ್ತಿದೀವಿ ಅನ್ನೋ ಆಧಾರದ ಮೇಲೆ ನಾವು ಈ ಒಂದು ಜೈವಿಕ ಗೊಬ್ಬರಗಳನ್ನ ನಾವು ಗಿಡಗಳಿಗೆ ನೀಡ್ತಾ ಬಂದಿದ್ವಿ. ಯಾವುದಕ್ಕೆ ಎಷ್ಟು ಜೈವಿಕ ಗೊಬ್ಬರಗಳು ಬೇಕು, ಅದಕ್ಕಿಂತ ಯಥೇಚ್ಛವಾಗಿ ನಾವು ಈ ಗೊಬ್ಬರಗಳನ್ನ ಉಪಯೋಗಿಸಿದಾಗ ಮಾತ್ರ ಅದರಿಂದ ತೊಂದರೆ ಆಗುತ್ತೆ. ಏನು ಆಗ್ಲೇ ಹೇಳ್ದಂಗೆ, ಗೊಬ್ಬರಗಳನ್ನ ನಾವು ಪೋಷಕಾಂಶಕ್ಕಾಗಿ ಬಳಸ್ತೇವೆ. ಪೋಷಕಾಂಶ ಕೂಡ ಜಾಸ್ತಿ ಆದ್ರೂ ಕೂಡ ಅದರಿಂದ ತೊಂದರೆ ಆಗುತ್ತೆ. ನಾವು ಕೇಳ್ಪಟ್ಟಂಗೆ ಅತಿಯಾದ್ರೆ ಅಮೃತವು ವಿಷ ಅನ್ನುವ ಹಾಗೆ, ಈ ಜೈವಿಕ ಗೊಬ್ಬರಗಳನ್ನ ಯಥೇಚ್ಛವಾಗಿ ಉಪಯೋಗಿಸೋದ್ರಿಂದ ಕೂಡ ಗಿಡಗಳ ಬೆಳವಣಿಗೆ ಕೂಡ ಕುಂಠಿತ ಆಗುತ್ತೆ. ಇಲ್ಲಾಂದ್ರೆ ಹೆಚ್ಚಿನ ಒಂದು ಬೆಳವಣಿಗೆ ಆಗಿ ಅದು ಏನು ನಾವು ವೆಜಿಟೇಟಿವ್ ಗ್ರೋತ್ ಅಥವಾ ಒಂದು ಶಾರೀರಿಕ ಬೆಳವಣಿಗೆ ಮತ್ತು ಒಂದು ರಿಪ್ರೊಡಕ್ಟಿವ್ ಸ್ಟೇಜ್ ಅಂತ ಕೊಡುವಂತದ್ದು ಒಂದು ಫಲ ಕೊಡುವಂತಹ ಒಂದು ಬೆಳವಣಿಗೆ ಕುಂಠಿತ ಆಗ ಪ್ರಮೇಯಗಳು ಜಾಸ್ತಿ ಇರುತ್ತವೆ. ಅದೇ ರೀತಿ ಜೈವಿಕ ಕೀಟನಾಶಕಗಳಂದ್ರೆ ಏನು, ಕೀಟನಾಶಕಗಳು ಅಂದ್ರೆ ಔಷಧಿಗಳು ಅಂತ. ಇಲ್ಲಿ ಒಂದು ಕಡೆ ನಾವು ಪೋಷಕಾಂಶಗಳ ಬಗ್ಗೆ ಮಾತಾಡಿದ್ರೆ ಇನ್ನೊಂದು ಒಂದು ಔಷಧಿಗಳ ಬಗ್ಗೆ ಮಾತಾಡ್ತೀವಿ. ಯಾವ ರೀತಿಯ ಔಷಧಿಗಳು, ಜೈವಿಕ ಒಂದು ಅಂದ್ರೆ ಜೀವ ಇರುವಂತಹ ಒಂದು ಸೂಕ್ಷ್ಮಾಣು ಜೀವಿಗಳನ್ನ ಉಪಯೋಗಿಸ್ಕೊಂಡು ಮಾಡಿರುವಂತದ್ದು ಈ ಜೈವಿಕ ಕೀಟನಾಶಕಗಳು. ಹಾಗೆ ಜೈವಿಕ ಒಂದು ಉಪಯುಕ್ತ ಸೂಕ್ಷ್ಮಾಣು ಜೀವಿಗಳನ್ನ ಉಪಯೋಗಿಸ್ಕೊಂಡು ನಾವು ತಯಾರಿಸಿದಂತ ಗೊಬ್ಬರಗಳನ್ನ ಜೈವಿಕ ಗೊಬ್ಬರಗಳು ಅಂತ ಕರಿತೀವಿ. ಯಾಕೆ ಈ ಜೈವಿಕ ಗೊಬ್ಬರಗಳು ಅಥವಾ ಜೈವಿಕ ಕೀಟನಾಶಕಗಳು ನಮ್ಗೆ ಬೇಕಾಗಿದೆ? ಈ ಜೈವಿಕ ಗೊಬ್ಬರಗಳಂದ್ರೆ ಉಪಯುಕ್ತ ಸೂಕ್ಷ್ಮಾಣುಗಳನ್ನು ಜೀವಿಗಳನ್ನ ಮಾತ್ರ ಉಪಯೋಗಿಸುವಂತದ್ದು. ಯಾಕಂದ್ರೆ ಈಗಾಗಲೇ ರೋಗಕಾರಕ ಸೂಕ್ಷ್ಮಾಣು ಜೀವಿಗಳನ್ನ ನೋಡಿದೀವಿ, ಅದು ಮಾನವರಿಗಲ್ದೆ ಗಿಡಗಳಿಗಾಗ್ಲಿ, ಸಸ್ಯ ಜೀವಿಗಳಿಗಾಗ್ಲಿ, ಪ್ರಾಣಿಗಳಿಗಾಗ್ಲಿ ಸಾಕಷ್ಟು ರೋಗಗಳನ್ನ ಉಂಟು ಮಾಡುವಂತಹ ಸೂಕ್ಷ್ಮಾಣು ಜೀವಿಗಳು ನಮ್ಮ ಸುತ್ತಮುತ್ತನೇ ಇದ್ದಾವೆ. ಕೋವಿಡ್ ಬಂದ್ಮೇಲೆ ಎಲ್ಲರಿಗೂ ಈ ವೈರಸ್ ಅನ್ನೋದು ಒಂದು ಸೂಕ್ಷ್ಮಾಣು ಜೀವಿ, ಅದರ ಪಕ್ಕ ನಮ್ಗೆ ಏನೇನು ಪ್ರಾಬ್ಲಮ್ ಆಗಿದೆ ಅನ್ನೋದು ಇತ್ತೀಚೆಗೆ ನಮ್ಗೆಲ್ಲವೂ ಆ ವಿಷಯ ತಿಳಿದುಪಟ್ಟಿದೆ. ಹಾಗಾಗಿ ಈ ಸೂಕ್ಷ್ಮಾಣು ಜೀವಿಗಳನ್ನ ಮುಖ್ಯವಾಗಿ ನಾವು ಏನಕ್ಕೆ ಅಂತ ಇದನ್ನ ಮಾಡ್ತಾ ಇದೀವಿ, ಈ ಜೈವಿಕ ಗೊಬ್ಬರಗಳನ್ನ ಉಪಯುಕ್ತ ಸೂಕ್ಷ್ಮಾಣು ಜೀವಿಗಳನ್ನ ಮಾತ್ರ ಉಪಯೋಗಿಸ್ಕೊಂಡು ನಾವು ಈ ಒಂದು ಜೈವಿಕ ಗೊಬ್ಬರಗಳನ್ನ ನಾವು ತಯಾರು ಮಾಡ್ತಾ ಇದೀವಿ. ಈ ತಯಾರು ಮಾಡ್ಬೇಕಾದ್ರೆ ಈ ಯಾವ ರೀತಿಯಲ್ಲಿ ನಾವು ಮಾಡ್ತೇವೆ, ಯಾವ ಒಂದು ಉದ್ದೇಶಕ್ಕಾಗಿ ಮಾಡ್ತೇವೆ ಅಂತಂದ್ರೆ, ಮೊದಲನೇದಾಗಿ ಸಾರಜನಕವನ್ನ ಸ್ಥಿರೀಕರಣ ಮಾಡುವಂತಹ ಸೂಕ್ಷ್ಮಾಣು ಜೀವಿಗಳು. ಸಾರಜನಕನ ಸ್ಥಿರೀಕರಣ ಮಾಡೋದಂದ್ರೆ ಏನು, ಸಾರಜನಕ ಅಂದ್ರೆ ಒಂದು ರೀತಿಯ ಒಂದು ಜೈವಿಕ ಗೊಬ್ಬರ. ಸಾರಜನಕ ಅನ್ನೋದು ಒಂದು ಪೋಷಕಾಂಶ. ಆ ಪೋಷಕಾಂಶಗಳನ್ನ ನಾವು ರಾಸಾಯನಿಕಗಳ ಮೂಲಕ ಅಂದ್ರೆ ಯೂರಿಯಾ ಮೂಲಕನು ಕೂಡ ನಾವು ಗಿಡಗಳಿಗೆ ಕೊಡ್ತೇವೆ. ಅದು ಬಿಟ್ರೆ ನಾವು ಡಿ ಎ ಪಿ ಆಗಿರ್ಬೋದು, ಕಾಂಪ್ಲೆಕ್ಸ್ ಫರ್ಟಿಲೈಸರ್ಸ್ ಆಗಿರ್ಬೋದು, ರಸಗೊಬ್ಬರಗಳ ಮೂಲಕ ಕೊಟ್ಟಾಗ ಕೂಡ ಅದರಲ್ಲಿ ಕೂಡ ಒಂದು ಸಾರಜನಕದ ಒಂದು ಅಂಶ ಇರುತ್ತೆ, ಅಥವಾ ಸಾರಜನಕದ ಒಂದು ಗೊಬ್ಬರ ಕೂಡ ಅದರಲ್ಲಿ ವಿಲೀನವಾಗಿರುತ್ತೆ. ಈ ಒಂದು ಸಾರಜನಕನ ಗೊಬ್ಬರಗಳಲ್ಲಿ ಅಲ್ಲದೆ ಇನ್ನು ಯಾವುದ್ರ ಮೂಲಕ ನಾವು ಕೊಡಬಹುದು ಅನ್ನುವಾಗ ಜೈವಿಕ ಗೊಬ್ಬರಗಳು ಏನ್ ಮಾಡ್ತವೆ, ಈ ಸೂಕ್ಷ್ಮಾಣು ಜೀವಿಗಳು ಜೈವಿಕ ಗೊಬ್ಬರಗಳಲ್ಲಿ ಅಂತಂದ್ರೆ ಏನು ಒಂದು ಆ ಜೈವಿಕ ಗೊಬ್ಬರಗಳಲ್ಲಿರುವಂತಹ ಸಾರಜನಕವನ್ನ ಸ್ಥಿರೀಕರಣ ಮಾಡುವಂತಹ ಸೂಕ್ಷ್ಮಾಣು ಜೀವಿಗಳು ಏನು, ವಾತಾವರಣದಲ್ಲಿ ಒಂದು 78% ಒಂದು ಸಾರಜನಕದ ಒಂದು ಏರಳವಾದ ಒಂದು ನಮ್ಗೆ ಒಂದು ಬ್ಯಾಂಕ್ ಇದ್ದಂಗೆ ಇದೆ ಎಲ್ಲಿ, ನಮ್ಮ ವಾತಾವರಣದಲ್ಲಿ. ಆ ವಾತಾವರಣದಲ್ಲಿ ಇರುವಂತಹ ಸಾರಜನಕವನ್ನ ಗಿಡಗಳ ಬೇರುಗಳಿಗೆ ಅಥವಾ ಮಣ್ಣಿಗೆ ಇದು ಸ್ಥಿರೀಕರಣ ಮಾಡಿ ಒದಗಿಸುತ್ತೆ, ಗಿಡಗಳ ಬೆಳವಣಿಗೆಗಾಗಿ ಒದಗಿಸುತ್ತೆ, ಅಥವಾ ಭೂಮಿಯಲ್ಲಿ ಇರುವಂತಹ ಇತರ ಸೂಕ್ಷ್ಮಾಣು ಜೀವಿಗಳಿಗೂ ಅವಶ್ಯಕತೆಯನ್ನ ಪೂರೈಸಕ್ಕೆ ಇದು ಸಹಾಯ ಮಾಡ್ತವೆ. ಆ ಕೆಲಸಗಳನ್ನ ನಾವಾಗ್ಲಿ ನೀವಾಗ್ಲಿ ಯಾವುದೇ ವಿಜ್ಞಾನಿಗಳಾಗ್ಲಿ ಮಾಡಕ್ಕಾಗಲ್ಲ, ಆದ್ರೆ ಕಣ್ಣಿಗೆ ಕಾಣಿಸತಃ ಈ ಸೂಕ್ಷ್ಮಾಣು ಜೀವಿಗಳು, ಅದರಲ್ಲೂ ಒಂದೇ ಏಕಕೋಶ ಜೀವಿಗಳಂತ ಏನ್ ಕರಿತೀವಿ, ಆ ಏಕಕೋಶ ಜೀವಿಗಳು ಈ ಒಂದು ಸಾರಜನಕವನ್ನ ಭೂಮಿಯಲ್ಲಿ ಮತ್ತು ಗಿಡಗಳ ಬೇರುಗಳಲ್ಲಿ ಸ್ಥಿರೀಕರಣ ಮಾಡುವಂತಹ ಕೆಲಸಗಳನ್ನ ಮಾಡುತ್ತೆ. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಮುಖ್ಯವಾಗಿ ನಾವು ಯಾವುದು ರಸಗೊಬ್ಬರಗಳ ಮೇಲೆ ನಾವು ಅವಲಂಬಿತವಾಗಿದ್ದೀವೋ ಅದನ್ನ ನಾವು ಕಡಿಮೆಗೊಳಿಸಬಹುದು. ರಸಗೊಬ್ಬರಗಳ ಒಂದು 20-25% ಭಾಗದಷ್ಟು ರಸಗೊಬ್ಬರಗಳನ್ನ ಕಡಿಮೆ ಮಾಡಿ ಈ ಒಂದು ಜೈವಿಕ ಗೊಬ್ಬರಗಳನ್ನ ಹಾಕೋದ್ರಿಂದ ನಾವು ಏನು ಸಾರಜನಕಯುಕ್ತ ರಸಗೊಬ್ಬರಗಳ ಮೇಲೆ ಅವಲಂಬಿತರಾಗಿದ್ದೀವೋ ಅದನ್ನ ನಾವು ಇಲ್ಲಿ ಕಡಿಮೆ ಮಾಡಬಹುದಾಗಿದೆ. ಹಾಗಾಗಿ ಇದು ಏನ್ ಮಾಡುತ್ತೆ, ವಾಯುಮಂಡಲದಲ್ಲಿ ಏನಿದೆ ಸಾರಜನಕನ ಹೀರ್ಕೊಂಡು ಕೊಡುತ್ತೆ.
ನೆಕ್ಸ್ಟ್

ಏನ್ ಮಾಡುತ್ತೆ ಅದು ಅಂತಂದ್ರೆ ಅದರಲ್ಲೇ ಒಂದು ಪಿ. ನೆಕ್ಸ್ಟ್ ರಂಜಕ. ಈಗ ಮುಖ್ಯವಾಗಿ ನಾವು ತಿಳ್ಕೊಬೇಕಾಗಿರೋದು ಏನಂದ್ರೆ ಸಸ್ಯಗಳಿಗೆ ಪೋಷಕಾಂಶಗಳು ಬೇಕು. ಪೋಷಕಾಂಶಗಳಲ್ಲಿ ಮೂರು ವಿಧಗಳಿದ್ದಾವೆ, ಒಂದು ಪ್ರಧಾನ ಪೋಷಕಾಂಶಗಳು, ಮತ್ತೆ ಮಧ್ಯಮ ಪೋಷಕಾಂಶಗಳು, ಮತ್ತು ಲಘು ಪೋಷಕಾಂಶಗಳು. ಈ ಪ್ರಧಾನ ಪೋಷಕಾಂಶಗಳಂದ್ರೆ ಹೆಸರಿಗೆ ತಕ್ಕಂತೆ ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಅವಕ್ಕೆ ಬೇಕಾಗಿದೆ. ಮಧ್ಯಮ ಪೋಷಕಾಂಶಗಳಂದ್ರೆ ಪ್ರಧಾನಕ್ಕಿಂತ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಸಸ್ಯಗಳ ಒಂದು ಬೆಳವಣಿಗೆಗೆ ಉಪಯುಕ್ತವಾಗಿರ್ತವೆ. ಲಘು ಪೋಷಕಾಂಶಗಳಂದ್ರೆ ಅದರ ಹೆಸರಿಗೆ ತಕ್ಕಂತೆ ಅತಿ ಕಡಿಮೆ ಪ್ರಮಾಣದಲ್ಲಿ, ಅಂದ್ರೆ ಈಗ ನಾನು ಒಂದು ಊಟ ಒಂದು ತಟ್ಟೆಯಲ್ಲಿ ಅಥವಾ ಒಂದು ಬಾಳೆಹಲ್ಲಿ ನಾವು ಊಟ ಹಾಕೊಂಡಾಗ ಎಷ್ಟು ಪ್ರಮಾಣದಲ್ಲಿ ಅನ್ನ ಹಾಕೋತೀವಿ, ಸಾಂಬಾರ್ ಹಾಕೋತೀವಿ, ಮುದ್ದೆ ಇಟ್ಕೋತೀವೋ ಅಷ್ಟೇ ಪ್ರಮಾಣದಲ್ಲಿ ನಾವು ಪಲ್ಯ ಮತ್ತೆ ಹಪ್ಪಳಗಳನ್ನ ತಗೊಳ್ಳಲ್ಲ. ಸೊ ಈಗ ನಾವು ಮುಖ್ಯವಾಗಿ ಏನು ಈ ಅನ್ನ ಸಾಂಬಾರು ಮುದ್ವೆ ಅಥವಾ ಚಪಾತಿನ ನಾವು ಪ್ರಧಾನ ಪೋಷಕಾಂಶಗಳು ಅಂತ ಹೇಳಿದ್ರೆ ಅದರ ನಂತರ ಬರುವಂತಹ ಪಲ್ಯ ಆಗಿರ್ಬೋದು, ಹಪ್ಪಳ ಆಗಿರ್ಬೋದು, ಇಂಥವನ್ನ ನಾವು ಮಧ್ಯಮ ಪೋಷಕಾಂಶಗಳಂತ ಕರಿತೀವಿ. ಹಾಗೆ ಎಲೆಯ ತುದಿಯಲ್ಲಿ ಹಾಕುವಂತಹ ಉಪ್ಪು ಉಪ್ಪಿನಕಾಯಿಗಳನ್ನ ಲಘು ಪೋಷಕಾಂಶಗಳು ಅಂತ ನಾವು ಇದನ್ನ ಅರ್ಥೈಸ್ಕೋಬಹುದಾಗುತ್ತೆ. ಏನು ಹೀಗೆ ತಗೊಂಡಾಗ ಹಂಗಿದ್ರೆ ಪ್ರಧಾನ ಪೋಷಕಾಂಶಗಳಂದ್ರೆ ಏನು? ನೈಟ್ರೋಜನ್. ನೈಟ್ರೋಜನ್ ಅಂದ್ರೆ ಸಾರಜನಕ, ರಂಜಕ, ಪೊಟ್ಯಾಶ್, ಅದರ ಜೊತೆ ಏನು ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್, ಆಮ್ಲಜನಕಗಳಿದ್ದಾವೆ. ಇವುಗಳನ್ನ ನಾವು ಪ್ರಧಾನವಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಬೇಕು. ಯಾಕೆ ಹೆಚ್ಚಿನ ಪ್ರಮಾಣದಲ್ಲಿ ಬೇಕು ಅದನ್ನ ನಾವು ಮೊದಲನೇದಾಗಿ ಅರ್ಥ ಮಾಡ್ಕೋಬೇಕಂದ್ರೆ ಪ್ರತಿಯೊಂದು ಜೀವಿಯು ಕೂಡ ಜೀವಕೋಶಗಳಿಂದ ಮಾಡಲ್ಪಟ್ಟಿದೆ. ಆ ಜೀವಕೋಶಗಳ ಒಂದು ಉತ್ಪಾದನೆ, ಜೀವಕೋಶಗಳ ಒಂದು ವಿಭಜನೆಗೆ ಬೇಕಾಗಿರುವಂತಹ ಪೋಷಕಾಂಶಗಳು ಅತಿ ಯಥೇಚ್ಛವಾಗಿ ಬೇಕಾಗಿರ್ತವೆ. ನಂತರದ ಪೋಷಕಾಂಶಗಳು ಅಥವಾ ಮಧ್ಯಮ ಪೋಷಕಾಂಶಗಳಂದ್ರೆ ನಾವು ಕ್ಯಾಲ್ಸಿಯಮು, ಮೆಗ್ನೀಷಿಯಮು, ಏನು ಸೋಡಿಯಮು, ಇವನ್ನೆಲ್ಲನೂ ನಾವು ಮಧ್ಯಮ ಪೋಷಕಾಂಶಗಳಂತೀವಿ. ಹಾಗಿದ್ರೆ ಲಘು ಪೋಷಕಾಂಶಗಳಂದ್ರೆ ಜಿಂಕು, ಹೈರನ್, ಮ್ಯಾಂಗನೀಸ್, ಕಾಪರ್, ಬೋರಾನ್ ಅಂತ ಏನ್ ಕರಿತೀವಿ, ಈ ಮೈಕ್ರೋನ್ಯೂಟ್ರಿಯಂಟ್ ಮಿಕ್ಸ್ಚರ್ ಅಂತ ಅವುಗಳನ್ನ ನಾವು ಲಘು ಪೋಷಕಾಂಶಗಳು ಅಂತ ಕರಿತೀವಿ. ಈ ಒಂದು ಪೋಷಕಾಂಶಗಳ ಒಂದು ವಿಧಗಳನ್ನ ನಾವು ಅರ್ಥ ಮಾಡ್ಕೊಂಡ್ಮೇಲೆ ಈಗ ನಾವು ಸಾರಜನಕದ ಬಗ್ಗೆ ಮಾತಾಡ್ತಿದ್ವಿ. ಜೈವಿಕ ಗೊಬ್ಬರಗಳಲ್ಲಿ ಸಾಕಷ್ಟು ವಿಧಗಳಿದ್ದಾವೆ. ಜೈವಿಕ ಗೊಬ್ಬರಗಳನ್ನ ನಾವು ಉಪಯೋಗಿಸೋದು ಒಂದು ಸಾರಜನಕನ ಸ್ಥಿರೀಕರಣ ಮಾಡೋದಕ್ಕೆ, ರಂಜಕವನ್ನ ಕರಗಿಸಿ ಕೊಡೋದಕ್ಕೆ, ಮತ್ತೆ ಒಂದು ಪೊಟ್ಯಾಶ್ನ ಅದು ಏನು ಸಾಲ್ಯುಬಿಲೈಸ್ ಮಾಡಿ ಕರಗಿಸಿ ಕೊಡೋದಕ್ಕೆ, ಮತ್ತೆ ಗಿಡಗಳಿಗೆ ಬೇಕಾಗಿರುವಂತಹ ಸಸ್ಯ ಪ್ರಚೋದಕಗಳನ್ನ ಉತ್ಪಾದನೆ ಮಾಡೋದಕ್ಕೆ, ಮತ್ತು ಯಾವುದೇ ಕೀಟ ರೋಗಗಳ ಬಾಧೆಯಿಂದ ಗಿಡಗಳಿಗೆ ಒಂದು ಸಂರಕ್ಷಣೆಯನ್ನ ಕೊಡ್ಲಿ ಅನ್ನೋ ಒಂದು ಉದ್ದೇಶಕ್ಕಾಗಿ ಜೈವಿಕ ಗೊಬ್ಬರಗಳನ್ನ ಉಪಯೋಗಿಸ್ತೀವಿ. ಹಾಗಾಗಿ ಜೈವಿಕ ಗೊಬ್ಬರಗಳನ್ನ ನೀವು ನೋಡ್ತಿರೋ ಹಾಗೆ ಜೈವಿಕ ಗೊಬ್ಬರಗಳನ್ನ ನಾವು ಭೂಮಿಗೆ ಹಾಕೋದ್ರಿಂದ ಏನೆಲ್ಲ ಉಪಯೋಗಗಳಾಗಿದ್ದಾವೆ ಅಂದ್ರೆ, ಒಂದು ಜೈವಿಕ ಗೊಬ್ಬರಗಳನ್ನ ಹಾಕೋದ್ರಿಂದ ಎಲ್ಲಾ ರೀತಿಯ ಮಲ್ಟಿ ವೈಟಮಿನ್ ಟ್ಯಾಬ್ಲೆಟ್ಸ್ ಗಳನ್ನ ನೀವು ತಗೊಂಡಾಗ ಏನಾಗುತ್ತೆ, ಎಲ್ಲಾ ರೀತಿಯ ಕೆಲಸಗಳನ್ನ ಮಾಡ್ತವೆ. ಆ ರೀತಿ ಜೈವಿಕ ಗೊಬ್ಬರಗಳು ಕೆಲಸಗಳನ್ನ ಮಾಡ್ತವೆ. ಉದಾಹರಣೆಗೆ ಸಾರಜನಕವನ್ನ ನೀವು ತಗೊಂಡಾಗ ಅಥವಾ ಯೂರಿಯಾವನ್ನ ನೀವು ಭೂಮಿಗೆ ಸೇರಿಸಿದ್ರೆ ಸಾರಜನಕದ ಅಂಶ ಮಾತ್ರ ಸಿಗುತ್ತೆ. ನಮ್ಮ ಯೂರಿಯಾ ಹಾಕೋದೇನಕ್ಕೆ, ಸಾರಜನಕನ ಒದಗಿಸೋದಕ್ಕೆ, ಸಾರಜನಕ ಒಂದನ್ನೇ ಒದಗಿಸೋದಕ್ಕೆ ನಮಗೆ ಸಾಧ್ಯ ಆಗುತ್ತೆ ಯೂರಿಯಾ ಹಾಕೋದ್ರಿಂದ. ಜೊತೆಗೆ ಯೂರಿಯಾದಲ್ಲಿ 46 ಭಾಗ ಸಾರಜನಕ ಇದೆ 100 ಕೆಜಿಯಲ್ಲಿ. ನಾವು ಹಾಕಿದಂತಹ 46 ಕೆಜಿ ಏನಿದೆ, 2 ಮೂಟೆ ಗೊಬ್ಬರ ಹಾಕಿದಾಗ ಅದು ಎಲ್ಲವೂ ಗಿಡಗಳಿಗೆ ಸಿಕ್ಕಿರಲ್ಲ, ಏನಾಗಿರುತ್ತೆ, ಅವು ಕೆಲವು ಹಾವಿಯಾಗಿ ಹೋಗಿರುತ್ತೆ, ಮತ್ತೆ ಒಂದು ಇದು ಬ್ಲೀಚ್ ಔಟ್ ಆಗಿ ನೀರಿನ ಜೊತೆ ಬರುತ್ತೋ ಅದು ಗಿಡಗಳಿಗೆ ಸಿಗದಂತಹ ರೂಪದಲ್ಲಿ ಹಾಳಾಗಿರುತ್ತೆ. ಹಾಗಾಗಿ 46 ಕೆಜಿಲಿ ಹೆಚ್ಚಂದ್ರೆ ನಮಗೆ 10-15 ಕೆಜಿ ಅಷ್ಟೇ ಸಾರಜನಕ ನಮ್ಮ ಗಿಡಗಳಿಗೆ ಸಿಕ್ಕಿರುತ್ತೆ ಯಾವಾಗ ಈ ಒಂದು ಯೂರಿಯಾ ಅನ್ನೋ ಒಂದು ರಸಗೊಬ್ಬರವನ್ನು ನಾವು ಉಪಯೋಗಿಸ್ತಾರೆ. ಆದ್ರೆ ಅದಕ್ಕೆ ಪೂರಕವಾಗಿ ಜೈವಿಕ ಗೊಬ್ಬರಗಳನ್ನ ಉಪಯೋಗಿಸಿದಾಗ ಏನೇನಾಗುತ್ತೆ ಅನ್ನೋ ಒಂದು ಅಂಶದಲ್ಲಿ ನಾವು ನೋಡ್ಬೇಕಂದ್ರೆ ಉಪಯುಕ್ತತೆಗಳನ್ನ, ಒಂದು ಈ ಜೈವಿಕ ಗೊಬ್ಬರಗಳನ್ನ ನಾವು ಭೂಮಿಗೆ ಸೇರಿಸೋದ್ರಿಂದ ಭೂಮಿಯಲ್ಲಿ ಸಾರಜನಕವನ್ನ, ಈಗ ಉದಾಹರಣೆಗೆ ನಾನು ರೈಸೋಬಿಯಂ ಅಥವಾ ಒಂದು ಅಜೋಸ್ಪರ್ಲಮ್ ಅಂತ ಉದಾಹರಣೆಗೆ ತಗೋತೀನಿ ಅಂದ್ರೆ, ಇವು ಹೆಸರಿಗೆ ಸಾರಜನಕವನ್ನ ಸ್ಥಿರೀಕರಣ ಮಾಡುವಂತ ಸೂಕ್ಷ್ಮ ಜೀವಿ. ಆದರೆ ಬರೀ ಸಾರಜನಕವನ್ನೇ ಇವು ಸ್ಥಿರೀಕರಣ ಮಾಡಲ್ಲ, ಜೊತೆಗೆ ಏನೆಲ್ಲ ಮಾಡ್ತವೆ ಅಂದ್ರೆ, ಈ ಜೈವಿಕ ಗೊಬ್ಬರಗಳನ್ನ ಉಪಯೋಗಿಸೋದ್ರಿಂದ ಮಣ್ಣಿನ ಫಲವತ್ತತೆನ ಜಾಸ್ತಿ ಮಾಡ್ತವೆ, ಮಣ್ಣಿನಲ್ಲಿ ನೀರನ್ನ ಹಿಡಿದು ಇಟ್ಟುಕೊಳ್ಳುವ ಶಕ್ತಿನ ಜಾಸ್ತಿ ಮಾಡ್ತವೆ. ಹೇಗೆ ಅಂದ್ರೆ, ನಿಮಗೆ ಗೊತ್ತಿರ್ಬೋದು ಬ್ಯಾಕ್ಟೀರಿಯಾ, ಮನೆಗಳಲ್ಲೆಲ್ಲರೂ ನಾವು ತರಕಾರಿಗಳು ಏನು ಅಡಿಕೆಗೆ ಬೇಕಾಗಿರುವಂತಹ ಒಂದು ವಸ್ತುಗಳನ್ನ ಉಪಯೋಗಿಸ್ಬೇಕಾದ್ರೆ ನಾರ್ಮಲ್ ಆಗಿ ನಾವೆಲ್ಲರೂ ನೋಡಿರ್ತೀವಿ, ಈ ಒಂದು ಬೀನ್ಸ್ ಆಗಿರ್ಬೋದು ಕ್ಯಾರೆಟ್ ಮೇಲೆ ಗುಣ್ಣೆ ತರ ಬ್ಯಾಕ್ಟೀರಿಯಾ ಅದು ಒಂದೊಂದ್ಸರಿ ಬೆಳ್ಕೊಂಡಿರುತ್ತೆ ಹೊರಗಡೆ ಇಟ್ಟಾಗ, ಅದು ಆಗಿರ್ಬೋದು, ಅಥವಾ ಈ ಕಾಯಿ ಬ್ರೆಡ್ ಗಳನ್ನ ಇಟ್ಟಾಗ ಅದ್ರ ಮೇಲೆ ಮೋಲ್ಡ್ ಅಂತ ಏನ್ ಹೇಳ್ತೀವಿ ಫಂಗಸ್, ಶಿಲೀಂಧ್ರ ಬೆಳ್ಕೊಂಡಿರುತ್ತೆ, ಒಳ್ಳೆ ಕಾಟನ್ ಥ್ರೆಡ್ಸ್ ತರ ಇರುತ್ತೆ, ಅವೆಲ್ಲ ನೋಡಿದಾಗ ಅವೆಲ್ಲವೂ ಶಿಲೀಂಧ್ರ ಮತ್ತೆ ಒಂದು ದುಂಡಾಣು ಅಥವಾ ಬ್ಯಾಕ್ಟೀರಿಯಾ ಅಂತ ಏನ್ ಕರಿತೀವಿ ಅದು. ಇವೆರಡು ಏನ್ ಮಾಡ್ತವೆ ಅಂದ್ರೆ, ಒಂದು ಅದು ಸ್ಲೈಮಿಂಗ್ ನೇಚರ್ ಗುಣ್ಣೆ ತರ ಇರೋದ್ರಿಂದ ಈ ಬ್ಯಾಕ್ಟೀರಿಯಾದಲ್ಲಿ ಆ ಮಣ್ಣಿನ ಕಣಗಳನ್ನ ಇದು ಒಂದುಗೂಡಿಸಕ್ಕೆ ಸಹಾಯ ಮಾಡುತ್ತೆ. ಹಾಗೆ ಈ ಮೈಸೀಲಿಯಂ ಶಿಲೀಂಧ್ರಗಳು ಏನು ಅದರದ್ದು ತಂತುಗಳು, ಶಿಲೀಂಧ್ರದ ತಂತುಗಳು ಕೂಡ ಒಂದು ಮಣ್ಣಿನಲ್ಲಿರುವಂತಹ ಒಂದು ಗುಣಧರ್ಮಗಳನ್ನ ಇದು ಕೊಡೋದಕ್ಕೆ ಸಹಾಯ ಮಾಡ್ತದೆ. ಹಾಗಾಗಿ ಮಣ್ಣಿನ ಒಂದು ನೀರನ್ನ ಹಿಡಿದಿಟ್ಟುಕೊಳ್ಳುವಂತಹ ಒಂದು ಶಕ್ತಿಯನ್ನ ಇವು ಭೂಮಿಗೆ ಕೊಡ್ತವೆ.
ಅದು ರಸಗೊಬ್ಬರದಲ್ಲಿ ಆಗೋದಕ್ಕೆ ಸಾಧ್ಯ.

ಪ್ರಯೋಜನ ಇಲ್ಲ. ಹಾಗಾಗಿ ಒಂದು ಮಣ್ಣಿನ ಕಣಗಳನ್ನ, ಮಣ್ಣಿನ ಫಲವತ್ತತೆನ ಹೆಚ್ಚು ಮಾಡುತ್ತೆ. ನಂತರ ಬಂದಾಗ ಬೀಜೋಪಚಾರದ ಮೂಲಕ ನಾವು ಭೂಮಿಗೆ ಹಾಕಿದಾಗ ಬೀಜದ ಮೊಳಕೆ ಬೇಗ ಆಗುವಂಗೆ, ಶೀಘ್ರವಾಗಿ ಮೊಳಕೆ ಆಗೋದಕ್ಕೆ ಇದು ಸಹಾಯ ಮಾಡುತ್ತೆ. ಹಾಗೆ ಗಿಡಗಳಲ್ಲಿ ಒಂದು ಒಳ್ಳೆಯ ಗುಣಮಟ್ಟದ ಬೇರು ಮತ್ತೆ ಕಾಂಡದ ಭಾಗಗಳ ಬೆಳವಣಿಗೆ ಆಗಿ ಒಂದು ಒಳ್ಳೆಯ ಇಳುವರಿ ಕೊಡೋದಕ್ಕೆ ಸಹಾಯ ಮಾಡುತ್ತೆ. ಈ ಬೆಳವಣಿಗೆಗೆ ಬೇಕಾದಂತಹ ಪ್ರಚೋದಕಗಳು ಅಥವಾ ಹಾರ್ಮೋನ್ಸ್ಗಳಂತ ಏನ್ ಹೇಳ್ತೀವಿ, ಅವುಗಳನ್ನ ಕೂಡ ಈ ಸೂಕ್ಷ್ಮಾಣುಜೀವಿಗಳು ಉತ್ಪಾದನೆ ಮಾಡ್ತವೆ. ಜೊತೆಗೆ ರಂಜಕವನ್ನ ಕೂಡ ಕರಗಿಸ್ತವೆ. ಅವುಗಳು ಒಂದು ಕಿಣ್ವಗಳ ಮೂಲಕ, ಅದು ಎನ್ಸೈಮ್ಸ್ ಅಂತ ಏನ್ ಹೇಳ್ತೀವಿ, ಕಿಣ್ವಗಳನ್ನ ಮೂಲಕ ಪ್ರೊಡಕ್ಷನ್ ಮಾಡೋದ್ರಿಂದ ಅದು ಎನ್ಸೈಮ್ಸ್ಗಳನ್ನ ಕೂಡ ಇದು ಕರಗಿಸಿ ಗಿಡಗಳಿಗೆ ಒದಗಿಸುತ್ತೆ. ಏನ ಇದರಲ್ಲಿ ಮುಖ್ಯ, ಮತ್ತೆ ಈ ಗಿಡಗಳಿಗೆ ಯಾವುದೇ ಒಂದು ಕೀಟ ಅಥವಾ ರೋಗದ ಬಾಧೆಯಿಂದ ಇವು ಗಿಡಗಳಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ಗಿಡಗಳನ್ನ ಕಾಪಾಡ್ತವೆ. ಇಷ್ಟೆಲ್ಲ ಕೆಲಸಗಳನ್ನ ಈ ಜೈವಿಕ ಗೊಬ್ಬರಗಳು ಮಾಡ್ತವೆ. ಎಲ್ಲ ಒಂದು ಬೆಳೆಗಳಿಗೂ ನಾವು ಇದನ್ನ ಉಪಯೋಗಿಸ್ಬೋದು. ಏನು ಯಾವ ರೀತಿಯ ಜೈವಿಕ ಗೊಬ್ಬರಗಳನ್ನ ನಾವು ನೋಡ್ಬೋದು? ಒಂದು ಸಾರಜನಕ ಸ್ಥಿರೀಕರಣ ಮಾಡುವ ಸೂಕ್ಷ್ಮಾಣುಜೀವಿಗಳು ರಂಜಕನ ಕರಗಿಸೋದು. ರಂಜಕ ಏನ್ ಮಾಡುತ್ತೆ, ನಾನು ಆಗ್ಲೇ ಹೇಳಿದೆ, ಸಾರಜನಕ ಏನಾಗುತ್ತೆ, ಆವಿಯಾಗ್ಬಿಡುತ್ತೆ, ಇಲ್ಲ ನೀರಲ್ಲಿ ಈಚೋಟಾಗ ಹೋಗ್ಬಿಡುತ್ತೆ, ಇದ್ರು ಅದರದ್ದು ಹಣೆ ಬರಹ. ಅದೇ ರಂಜಕದ ಹಣೆ ಬರಹ ಏನಾಗುತ್ತೆ ಅಂದ್ರೆ, ಭೂಮಿಗೆ ಹಾಕದ ತಕ್ಷಣ ನೀವು ಡಿಎಪಿನಾದ್ರೂ ಹಾಕಿ, ಕಾಂಪ್ಲೆಕ್ಸ್ ಫರ್ಟಿಲೈಸರ್ಸ್ ಆದ್ರೂ ಹಾಕಿ, ಅಥವಾ ಸ್ಟ್ರೈಟ್ ಫರ್ಟಿಲೈಸರ್ಸ್ ಆದ್ರೂ ಹಾಕಿ, 10-26 ಹಾಕಿ, ಇನ್ಯಾವುದೇ ಡಿಎಪಿ ರಂಜಕ ಇರುವಂತಹ ಒಂದು ರಸಗೊಬ್ಬರಗಳನ್ನ ನೀವು ಭೂಮಿಗೆ ಹಾಕಿದಾಗ ಅದು ಮಣ್ಣಿಗೆ ಹೋಗಿ ಬೇರೆ ಸಿಗದ ರೂಪಕ್ಕೆ ಘನೀಕೃತಗೊಂಡು ಸೇರ್ಕೊಬಿಡುತ್ತೆ. ಅದರಲ್ಲಿ ಗಿಡಗಳಿಗೆ ಸಿಗೋದೇ ಅತಿ ಕಡಿಮೆ ಪ್ರಮಾಣದಲ್ಲಿ, ಉಳಿದಿದ್ದೆಲ್ಲ ಹೋಗಿ ಭೂಮಿಯಲ್ಲಿ ಬೇರೆ ರೂಪಕ್ಕೆ ಅದು ಮಾರ್ಪಾಡಾಗ್ಬಿಡುತ್ತೆ. ಅದನ್ನ ಕರಗಿಸುವಂತಹ ಕೆಲಸಗಳನ್ನ ಸೂಕ್ಷ್ಮಾಣುಜೀವಿಗಳು ಮಾಡ್ತವೆ. ನಂತರ ಪೊಟ್ಯಾಶ್, ಪೊಟ್ಯಾಶ್ ಕೂಡ ಏನಾಗುತ್ತೆ, ಈ ಒಂದು ಮಣ್ಣಿನ ಕಣಗಳು ಏನ್ ಕ್ಲೇ ಮಿನರಲ್ಸ್ ಅಂತ ಏನ್ ಹೇಳ್ತೀವಿ, ಅದ್ರ ಮಧ್ಯೆ ಹೋಗಿ ಸೇರ್ಕೊಂಡಿರುತ್ತೆ, ಅದನ್ನ ಅದರಿಂದ ರಿಲೀಸ್ ಮಾಡಿ ತೆಗೆದುಕೊಡುವಂತ ಕೆಲಸನ ಮಾಡುವಂತ ಸೂಕ್ಷ್ಮಾಣುಜೀವಿಗಳಿದ್ದಾವೆ. ಮತ್ತೆ ರೋಗ ಮತ್ತೆ ಕೀಟಗಳನ್ನ ನಿಯಂತ್ರಣ ಮಾಡುವಂತ ಸೂಕ್ಷ್ಮಾಣುಜೀವಿಗಳಿದ್ದಾವೆ. ಅದ್ರ ಜೊತೆಗೆ ಒಂದು ಪ್ರಚೋದಕಗಳನ್ನ ಉತ್ಪಾದನೆ ಮಾಡುವಂತ ಸೂಕ್ಷ್ಮಾಣುಜೀವಿಗಳ ಜೊತೆಗೆ ಗೊಬ್ಬರಗಳನ್ನ ಶೀಘ್ರವಾಗಿ ಕಳಿಸೋದು ಒಂದು ತುಂಬಾ ಮುಖ್ಯವಾದ ಪ್ರಕ್ರಿಯೆ. ಅದ್ರ ಬಗ್ಗೆ ಮುಂದೆ ಮಾತಾಡೋಣ. ಏನ್ ಮಾಡ್ತವೆ ಈ ಜೈವಿಕ ಗೊಬ್ಬರಗಳಲ್ಲಿ ಸಾರಜನಕ ಸ್ಥಿರೀಕರಣ ಮಾಡೋದ್ರಲ್ಲಿ ಮುಖ್ಯವಾಗಿ ರೈಸೋಬಿಯಮ್, ಆಸ್ಟ್ರೋಬ್ಯಾಕ್ಟ್ರೋ, ಅಜೋಸ್ಪರ್ಲಮ್, ಗ್ಲುಕನಾಸ್ಟ್ರೋಬ್ಯಾಕ್ಟ್ರನ್ನ ಬೇರೆ ಬೇರೆ ರೀತಿಯ ಒಂದು ಸೂಕ್ಷ್ಮಾಣು ಜೀವಿಗಳಿದ್ದಾವೆ. ಏನ್ ಮಾಡ್ತವೆ ಇವು ರೈಸೋಬಿಯಂ? ರೈಸೋಬಿಯಂ ಬಗ್ಗೆ ಸಾಕಷ್ಟು ಎಲ್ಲರಿಗೂ ಮಾಹಿತಿ ಇರುತ್ತೆ. ಏನು ರೈಸೋಬಿಯಮ್? ದ್ವಿದಳ ಧಾನ್ಯಗಳಲ್ಲಿ ಇದು ಸಾರಜನಕವನ್ನು ಸ್ಥಿರೀಕರಣ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ರೈಸೋಬಿಯಮ್ ದ್ವಿದಳ ಧಾನ್ಯಗಳಲ್ಲಿ ಬಿಟ್ಟು ಬೇರೆ ಏಕದಳ ಧಾನ್ಯಗಳಲ್ಲಿ ಇದು ಅಷ್ಟು ಕೆಲಸ ಮಾಡಲ್ಲ. ದ್ವಿದಳ ಧಾನ್ಯಗಳಲ್ಲಿ ನೀವು ನೋಡಿರಬಹುದು ಬೇರು ಗಂಟುಗಳನ್ನ ಇದು ನಿರ್ಮಾಣ ಮಾಡುತ್ತೆ. ಆ ಬೇರು ಗಂಟುಗಳಲ್ಲೇ ನಾನು ಮೊದಲನೇದಾಗಿ ಹೇಳಿದಾಗ ಸಾರಜನಕ ನಮ್ಮ ವಾತಾವರಣದಲ್ಲಿ ಸಾಕಷ್ಟಿದೆ ಅಂತ ಹೇಳಿದೆ. ಆ ಸಾಕಷ್ಟು ಇರುವಂತಹ ವಾತಾವರಣದಲ್ಲಿರೋ ಸಾರಜನಕನ ಗಿಡಗಳ ಮೂಲಕ ಗಿಡಗಳಿಗೆ ಒದಗಿಸೋ ಕೆಲಸನ ಈ ರೈಸೋ ಮಾಡುತ್ತೆ. ಅದೇ ರೀತಿ ಹಸ್ಟೋಬ್ಯಾಕ್ಟರ್ ಎಲ್ಲ ರೀತಿಯ ಫಾರೆಸ್ಟ್ರಿ ಸ್ಪೀಶೀಸ್ ಆಗಿರ್ಬೋದು, ತೋಟಗಾರಿಕೆ ಬೆಳೆಗಳು, ಎಲ್ಲ ರೀತಿಯ ಬೆಳೆಗಳಿಗೂ ಈ ಹಸ್ಟೋಬ್ಯಾಕ್ಟರ್ನ ನಾವು ಸಾರಜನಕವನ್ನ ಸ್ಥಿರೀಕರಣ ಮಾಡೋದಕ್ಕೆ ಉಪಯೋಗಿಸ್ಬೋದು. ಅದೇ ರೀತಿ ಅಜೋಸ್ಪೆರ್ಲಮು ಮತ್ತೆ ಗ್ಲುಕನಾಸಿಟೋಬ್ಯಾಕ್ಟರ್, ಇದನ್ನ ಸಾಮಾನ್ಯವಾಗಿ ನಾವು ಗ್ಲುಕನೋಅಸಿಟೋಬ್ಯಾಕ್ಟರ್ನ ಮುಖ್ಯವಾಗಿ ನಾವು ಶುಗರ್ ಕೇನ್ ಅಥವಾ ಕಬ್ಬಿಗಾಗಿ ಉಪಯೋಗಿಸ್ತೇವೆ. ಗ್ಲುಕನೋ, ಗ್ಲುಕೋಸ್ ಹೆಚ್ಚು ಇರುವಂತಹ ಒಂದು ಬೆಳೆಗಳಿಗೆ ಇದು ಅತಿ ಒಂದು ಆಗಿರ್ಬೋದು, ಕ್ಯಾರೆಟ್ ಆಗಿರ್ಬೋದು, ಅಂಥದಕ್ಕೂ ಕೂಡ ನಾವು ಗ್ಲುಕನಾಸಿಟೋಬ್ಯಾಕ್ಟರ್ನ ಉಪಯೋಗಿಸ್ಬೋದು. ಭತ್ತದಲ್ಲಿ ಇದು ಹೆಚ್ಚಾಗಿ ಯಾಕಿದೆ, ಇದು ಒಂದು ತನ್ನ ಒಂದು ಬೆಳವಣಿಗೆನ ಚೆನ್ನಾಗಿ ಕಾಣಬಹುದು ಅಂತಂದ್ರೆ, ನಾವು ಭತ್ತನ ನಮ್ಮ ಮಂಡ್ಯ ಇಲ್ಲೆಲ್ಲ ಒಳ್ಳೆ ಕ್ಯಾರೆಸ್ ನೀರ್ ಇದೆ ಅಂತ ಹೇಳಿ ಚೆನ್ನಾಗಿ ನೀರು ಉಪಯೋಗಿಸ್ಕೊಂಡು ನಿಂತ ನೀರಲ್ಲಿ ನಾವು ಭತ್ತನ ಬೆಳೆಯೋದ್ರಿಂದ ನಿಲ್ಲಿಸಿ ನೀರನ್ನ ನಿಲ್ಲಿಸಿ ಭತ್ತನ ಬೆಳೆಯೋದ್ರಿಂದ ಏನಾಗುತ್ತೆ, ಲೋಲ್ಯಾಂಡ್ ಏರಿಯಾದಲ್ಲಿ ಈ ಹಜಸ್ಪೆರ್ಲಮು ಅಂತ ಏರಿಯಾದಲ್ಲಿ ಉಸಿರಾಟ ಆಮ್ಲಜನಕದ ಒಂದು ಚಲನೆ ಕಡಿಮೆ ಇರುತ್ತೆ. ಅಂತ ಒಂದು ಪರಿಸ್ಥಿತಿಯಲ್ಲೂ ಕೂಡ ತನ್ನ ಒಂದು ಕೆಲಸನ ಮಾಡುವಂತ ಒಂದು ಶಕ್ತಿನ ಹೊಂದಿರುವಂತದ್ದು, ಸಶಕ್ತವಾಗಿರುವುದು ಅಂತಂದ್ರೆ ಅಜೋಸ್ಪೆರ್ಲಮ್. ಹೀಗೆ ನೀಲಿ ಹೆಸರು ಪಚ್ಚೆ ಅಥವಾ ಅಜೋಲನ ನೀವು ಭತ್ತದ ಗದ್ದೆಗಳನ್ನು ನೋಡಿರ್ತೀರಾ, ಪಾಚಿ ತರ ಎಲ್ಲ ಕಡೆ ಬೆಳ್ಕೊಂಡಿರುತ್ತೆ. ಇದು ಕೂಡ ಸಾಕಷ್ಟು ವಾತಾವರಣದಲ್ಲಿರುವಂತಹ ಸಾರಜನಕವನ್ನ ಗಿಡಗಳ ಬೇರುಗಳಲ್ಲಿ ಇದು ಸ್ಥಿರೀಕರಣ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ನೀಲಿ ಹೆಸರು ಪಾಚಿಯಿಂದ ಬರೀ ಸಾರಜನಕ ಮಾತ್ರ ಅಲ್ಲ, ಏನಾಗುತ್ತೆ ಇದು ತುಂಬಾ ಬೇಗ ಬೆಳವಣಿಗೆ ಆಗೋದ್ರಿಂದ ಬೇರೆ ಯಾವುದೇ ಕಳೆಗಳು ಬರದ ಹಾಗೆ ತಾನೇ ಪೂರ್ತಿ ಜಮೀನ್ ತುಂಬಾ ಗದ್ದೆ ತುಂಬಾ ಬೆಳ್ಕೊಂಡಿರೋದ್ರಿಂದ ಬೇರೆ ಕಳೆಗಳ ನಿಯಂತ್ರಣ ಆಗುತ್ತೆ. ಒಂದು ಸಾರಜನಕ, ನೆಕ್ಸ್ಟ್ ಕಳೆ ನಿಯಂತ್ರಣ, ಮತ್ತೊಂದು ಈ ನೀರನ್ನ ಒಂದು ಸರಿ ಎಲ್ಲನೂ ಇದನ್ನ ನೀರನ್ನ ತೆಗೆದು ನಾವು ಅದನ್ನ ಏನ್ ಬೆಳೆದಿರುವಂತಹ ನೀಲಿ ಹೆಸರು ಪಾಚಿ ಅಥವಾ ಅಜೋಲನ ಭೂಮಿಗೆ ಮತ್ತೆ ನಾವು ಸೇರಿಸೋದ್ರಿಂದ ಹಸಿರೆಲೆ ಗೊಬ್ಬರ ಆಗಿ ಕೂಡ ಇದು ತನ್ನ ಕಾರ್ಯನ ನಿರ್ವಹಿಸುತ್ತೆ. ಹಾಗಾಗಿ ಇವೆಲ್ಲ ಏನು ಜೈವಿಕ ಗೊಬ್ಬರಗಳು ಕೂಡ ಸಾರಜನಕನ ಸ್ಥಿರೀಕರಣ ಮಾಡ್ತವೆ. ಜೊತೆಗೆ ರಂಜಕ ಕರಗಿಸುವಂತಹ ಸೂಕ್ಷ್ಮಾಣು ಜೀವಿಗಳಿದ್ದಾವೆ. ರಂಜಕನ ಕರಗಿಸಿದ್ರೆ ಸಾಕಾಗಲ್ಲ, ಅದನ್ನ ಗಿಡಗಳ ಬೇರುಗಳ ಹತ್ತಿರಕ್ಕೆ ತಗೊಳ್ಳೋ ಹೋಗುವಂತ ಕೆಲಸಗಳನ್ನ ಮಾಡುವಂತಹ ಮೈಕೋರೈಸ್ ಅಥವಾ ಬಾಮ್ ಅನ್ನೋದು ಕೂಡ ಸ್ಪೀಶೀಸ್ ಇದೆ. ಮತ್ತೆ ಸಸ್ಯ ಅದು ಏನು ಬ್ಯಾಸಿಲಸ್ ಅಂತ ಹೇಳ್ತೀವಿ, ಮತ್ತೆ ಮೈಕೋರೈಸ್, ಅದ್ರ ಜೊತೆಗೆ ಸಸ್ಯ ಬೆಳವಣಿಗೆಗೆ ಬೇಕಾಗಿರುವಂತದ್ದು

ಸುಡೋಮೋನಸ್ ಆಗಿರ್ಬೋದು, ಟ್ರೈಕೋಡಮ್ ಆಗಿರ್ಬೋದು, ಇವೆಲ್ಲವೂ ಕೂಡ ಸಹಾಯನ ಮಾಡುತ್ತವೆ. ಈ ವಿವಿಧ ಜೈವಿಕ ಗೊಬ್ಬರಗಳು, ಆಗ್ಲೇ ಹೇಳ್ದಂಗೆ ನಾನು ಈ ರೈಸೋಬಿಯಂನ ದ್ವಿದಳ ಧಾನ್ಯಗಳಲ್ಲಿ ಉಪಯೋಗಿಸಿದಾಗ ಈ ರೀತಿಯ ಬೇರುಗಳಲ್ಲಿ ಗಂಟುಗಳು ಬರ್ತವೆ. ಆ ಗಂಟುಗಳನ್ನ ನೀವು ಒಂದು ಚೂರು ಅಮುಕ್ಕಿ ನೋಡಿದಾಗ ನೋಡಿದ್ರೆ ಅದರಲ್ಲಿ ಒಂದು ಬಿಳಿ ತಿಳಿ ಗುಲಾಬಿ ಬಣ್ಣದ ಒಂದು ದ್ರವ ಬರುತ್ತೆ, ಅದು ರೈಸೋಬಿಯಂ ಗಂಟು ಅಂತ ನಮ್ಗೆ ಅದರಿಂದ ಗೊತ್ತಾಗುತ್ತೆ. ಈ ರೀತಿ ಗಂಟುಗಳನ್ನ ಇದು ದ್ವಿದಳ ಧಾನ್ಯಗಳಲ್ಲಿ ರೂಪಿಸೋದ್ರಿಂದ ಅದರ ಮೂಲಕ ಇದು ಸಾರಜನಕವನ್ನ ಸೇರಿಕರಣ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಹಾಗೆ ಈ ಒಂದು ಕೆಲವು ಗಿಡಗಳಲ್ಲಿ ಹಸಿರೆಲೆ ಗೊಬ್ಬರಗಳನ್ನ ನಾವು ಏನು ಉಪಯೋಗಿಸ್ತೀವಿ, ಅದರಲ್ಲಿ ಇದು ಕಾಂಡಗಳಲ್ಲಿ ಕೂಡ ಈ ಸಸ್ಪೆನಿಯಾ ಅಂತ ಏನ್ ಕರಿತೀವಿ, ಕಾಂಡಗಳಲ್ಲೂ ಕೂಡ ಇದು ಕಾಂಡಗಂಟುಗಳನ್ನ ಮಾಡಿ ಅಲ್ಲಿ ಕೂಡ ಇದು ಸಾರಜನಕವನ್ನು ಸೇರಿಕರಣ ಮಾಡೋದಕ್ಕೆ ಸಹಾಯವನ್ನ ಮಾಡುತ್ತೆ. ಹಾಗೆ ಆಸ್ಟ್ರೋಬ್ಯಾಕ್ಟರ್ ಆಗ್ಲೇ ಹೇಳ್ದಾಗ ನಾನು ಬರೀವು ಸಾರಜನಕ ಮಾತ್ರ ಸ್ಥಿರೀಕರಣ ಮಾಡಲ್ಲ, ಸಾಕಷ್ಟು ಭೂಮಿಯ ಫಲವತ್ತತೆ, ಗಿಡಗಳ ಬೆಳವಣಿಗೆ, ರೋಗಗಳನ್ನ ನಿಯಂತ್ರಣ ಮಾಡೋದು ಎಲ್ಲ ಕೆಲಸಗಳನ್ನ ಆಸ್ಟ್ರೋಬ್ಯಾಕ್ಟರ್ ಆಗಿರ್ಬೋದು, ಅಜೋಸ್ಪರ್ಮ್ ಆಗಿರ್ಬೋದು, ಯಥೇಚ್ಛವಾದ ರಸಗೊಬ್ಬರಗಳ ಬಳಕೆಯಿಂದ ಸಾಕಷ್ಟು ಸಾರಜನಕ ರಂಜಕ ನಮ್ಮಲ್ಲಿ ಮಣ್ಣಿನಲ್ಲಿ ಜಾಸ್ತಿ ಇದೆ. ರಂಜಕ ಜಾಸ್ತಿ ಇದೆ ಅಂತಷ್ಟೇ ಎಲ್ಲಾ ರಿಪೋರ್ಟ್ಗಳಲ್ಲಿ ಏನು ಮಣ್ಣಿನ ವಿಶ್ಲೇಷಣೆ ಮಾಡಿದಾಗ ಬರ್ತಾ ಇದೆ. ಆದ್ರೆ ಅದ್ ಯಾಕೆ ಗಿಡಕ್ಕಿಲ್ಲ ಅನ್ನೋದು ಒಂದು ಪ್ರಶ್ನೆ ಎಲ್ಲರಲ್ಲೂ ಕಾಡಬಹುದು. ಯಾಕೆ ಅಂದ್ರೆ ಇದು ಸ್ಥಿರೀಕರಣಗೊಂಡಿರುತ್ತೆ, ಘನೀಕೃತಗೊಂಡಿರುತ್ತೆ, ಅದನ್ನ ಕಾರ್ಗಿಸಿಕೊಡುವಂತಹ ಉಪಯುಕ್ತ ಮತ್ತೆ ಸಶಕ್ತವಾದ ದಕ್ಷ ಅಂದ್ರೆ ಚೆನ್ನಾಗಿ ಕೆಲಸ ಮಾಡುವಂತಹ ಈ ಸೂಕ್ಷ್ಮಾಣು ಜೀವಿಗಳು ಭೂಮಿಯಲ್ಲಿ ಇರಲ್ಲ. ಯಾಕೆ ಇರಲ್ಲ ಅಂದ್ರೆ ಯಥೇಚ್ಛವಾಗಿ ರಸಗೊಬ್ಬರಗಳನ್ನ ಹಾಕೋದ್ರಿಂದ, ಕೀಟನಾಶಕಗಳನ್ನ ಉಪಯೋಗಿಸೋದ್ರಿಂದ ಮಣ್ಣಿನಲ್ಲಿ ಏನ್ ಇರ್ತವೆ ಆ ಸೂಕ್ಷ್ಮಾಣು ಜೀವಿಗಳು ಸತ್ತೋಗಿದಾವೆ. ಹಾಗಾಗಿ ನಾವು ಈಗ ಜೈವಿಕ ಗೊಬ್ಬರಗಳನ್ನ ಮಣ್ಣಿಗೆ ಸೇರಿಸೋದ್ರ ಮೂಲಕ ಅವನ್ನ ಕೆಲಸಗಳನ್ನ ಮತ್ತೆ ನಾವು ಉತ್ತೇಜಿಸಬೇಕಾಗತ್ತೆ. ಹಾಗಾಗಿ ಬ್ಯಾಸಿಲಸ್ ಆಗಿರ್ಬೋದು, ಸುಡೋಮೋನಸ್ ಆಗಿರ್ಬೋದು, ಇವೆಲ್ಲವೂ ಕೂಡ ಎಲ್ಲಾ ರೀತಿಯ ಬೆಳೆಗಳಲ್ಲೂ ಮಣ್ಣಿಗೆ ನೀವು ಒಂದ್ಸರಿ ಸೇರಿಸಿದಾಗ ಮಣ್ಣಿನಲ್ಲಿ ಏನು ಆಲ್ರೆಡಿ ಒಂದು ರಂಜಕ ಇದೆ ಅಥವಾ ಯಾವ್ದನ್ನ ನೀವು ರಸಗೊಬ್ಬರಗಳ ಮೂಲಕ ಅಥವಾ ಕೊಟ್ಟಿಗೆ ಗೊಬ್ಬರ ಮೂಲಕ ಸಾವಯವ ಗೊಬ್ಬರಗಳ ಮೂಲಕ ಪೋಷಕಾಂಶಗಳನ್ನ ಕೊಡ್ತೀರಾ, ಅದು ಸಿಗುವ ರೂಪಕ್ಕೆ ಮಾಡೋ ಕೆಲಸಗಳನ್ನ ನಮ್ಮ ಈ ಸೂಕ್ಷ್ಮಾಣು ಜೀವಿಗಳು ಮಾಡ್ತಿರ್ತವೆ. ಹಾಗೆ ಮೈಕೋರೈಸಾ ಏನಂದ್ರೆ ಈ ಒಂದು ಕೋವಿಡ್ ಅಲ್ಲಿ ಇದು ಬಂದಂಗೆ, ವೈರಸ್ ಬಂದಂಗೆ, ವೈರಸ್ಗೆ ಒಂದು ಜೀವಿ ಬೇಕು, ಹೋಸ್ಟ್ ಬೇಕು ಅದು ಚೆನ್ನಾಗಿ ಕೆಲಸ ಮಾಡ್ಬೇಕಂದ್ರೆ. ಇದು ಮಣ್ಣಿನಲ್ಲಿದ್ರೆ ಏನು ಕೆಲಸ ಮಾಡಲ್ಲ, ಸುಮ್ಮನೆ ಇದ್ರೆ. ಯಾವಾಗ ಗಿಡಗಳ ಬೇರುಗಳ ಒಂದು ಸಂಪರ್ಕಕ್ಕೆ ಬರುತ್ತೋ ಆಗ ಇದು ತನ್ನ ಕೆಲಸಗಳನ್ನ ಪ್ರಾರಂಭ ಮಾಡುತ್ತೆ. ಚೆನ್ನಾಗಿ ಒಂದು ಬೇರುಗಳ ಬೆಳವಣಿಗೆಗೆ ಮೊದಲನೇದಾಗಿ ಸಹಾಯ ಮಾಡುತ್ತೆ. ನಂತರ ಚೆನ್ನಾಗಿ ಬೆಳೆದಿರುವಂತಹ ಬೇರುಗಳ ಮೂಲಕ ಎಲ್ಲ ಸೂಕ್ಷ್ಮ ಏನು ಪೋಷಕಾಂಶಗಳನ್ನ ಇದು ಹೀರಿಕೊಂಡು ಗಿಡಗಳ ಇತರ ಭಾಗಗಳಿಗೆ ಇದು ಚಲಿಸೋದಕ್ಕೆ ಸಹಾಯವನ್ನ ಮಾಡುತ್ತೆ. ಈ ರೀತಿ ಮೈಕೋರೈಸಾ ಹಾಕಿದಂತಹ ಗಿಡಗಳ ಬೇರುಗಳ ಬೆಳವಣಿಗೆನ ನೀವು ಒಂದ್ಸರಿ ಕಿತ್ತು ಗಿಡನ ನೋಡಿದಾಗ ಅದರಲ್ಲಿರುವಂತಹ ಬೇರುಗಳ ಬೆಳವಣಿಗೆನೆ ಬೇರೆ ರೀತಿ ಇರುತ್ತೆ. ನೀವು ಯಾವುದನ್ನೇ ಜೈವಿಕ ಗೊಬ್ಬರ ಆಗ್ಲಿ ಮೈಕೋರೈಸಾ ಆಗ್ಲಿ ಉಪಯೋಗಿಸ್ತಾ ಬೆಳೆದ ಗಿಡಗಳಿಗೆ ಹೋಲಿಸಿದಾಗ ಅಷ್ಟೇ ನಿಮಗೆ ಅದರಲ್ಲಿ ಏನು ಒಂದು ಡಿಫ್ರೆನ್ಸ್ ಇದೆ ಅನ್ನೋದು ನಿಮಗೆ ಅರ್ಥ ಆಗುತ್ತೆ. ಟ್ರೈಕೋಡರ್ಮಾ ಸುಡೋಮೋನಸ್ನ ಎಲ್ಲ ರೈತರ ಬಾಯಲ್ಲೂ ಇದೆ. ಪ್ರತಿನಿತ್ಯ ನಮ್ಮಲ್ಲಿ ಜೈವಿಕ ಗೊಬ್ಬರಗಳ ಘಟಕ ಇದೆ ಅದನ್ನ ಹೇಳ್ತಾನೆ. ಅಲ್ಲಿಗೆ ಬರುವಂತ ಎಲ್ಲ ರೈತರ ಬಾಯಲ್ಲಿ ಫಸ್ಟ್ ಬರೋದೇ ಟ್ರೈಕೋಡರ್ಮಾ ಸುಡೋಮೋನಸ್. ಏನ್ ಮಾಡ್ತವೆ ಟ್ರೈಕೋಡರ್ಮಾ ಸುಡೋಮೋನಸ್? ಮುಖ್ಯವಾಗಿ ಬೀಜ ಮತ್ತು ಮಣ್ಣಿನಿಂದ ಬರುವಂತಹ ರೋಗಗಳನ್ನ ಇವು ನಿಯಂತ್ರಣ ಮಾಡ್ತವೆ. ಏನು ಬೀಜದಿಂದನೂ ಬರಬಹುದು ರೋಗಗಳು, ಸೊರಗು ರೋಗ ಇದೆ, ರೂಟ್ ರಾಟ್ ಅಂತ ಏನ್ ಹೇಳ್ತೀವಿ ಕೊಳೆ ರೋಗಗಳು, ಇವು ಸಾಮಾನ್ಯವಾಗ್ಬಿಟ್ಟಿದೆ. ನಮ್ಮಲ್ಲಿ ತರಕಾರಿ ಬೆಳೆಯೋರು, ತರಕಾರಿ ಬೆಳೆಗಾರರಾಗಿರ್ಬೋದು, ಹೂವಿನ ಬೆಳೆಗಾರರಾಗಿರ್ಬೋದು, ಸಾಕಷ್ಟು ಈ ರೀತಿಯ ಒಂದು ತೊಂದರೆಗಳನ್ನ ದಿನ ಬೆಳಗಾದ್ರೆ ಅನುಭವಿಸ ಅವರು ಇದರಿಂದ ತೊಂದರೆಗೊಳಗಾಗ್ತಿರೋದನ್ನ ನಾವು ನೋಡ್ತಾ ಇದ್ವಿ. ಅವುಗಳನ್ನ ನಿಯಂತ್ರಣ ಮಾಡಕ್ಕೆ ಸಾಕಷ್ಟು ಪೆಸ್ಟಿಸೈಡ್ಸ್ ಗಳನ್ನ ಇವರು ಹಾಕ್ತಾ ಇದ್ರು ಕೂಡ ಅವು ಸ್ವಲ್ಪ ಮಟ್ಟಕ್ಕೆ ನಿಯಂತ್ರಣ ಕೊಡ್ತವೆ. ಮತ್ತೆ ಇವು ಪದೇ ಪದೇ ಹಿಂದೆಯಿಂದನೆ 3 ದಿನಕ್ಕೂ 6 ದಿನಕ್ಕೂ ಕಂಟಿನ್ಯೂಸ್ ಆಗಿ ಇವರು ಕೀಟನಾಶಕಗಳನ್ನ ಅಥವಾ ಪೆಸ್ಟಿಸೈಡ್ಸ್ ಗಳನ್ನ ಹಾಕೋದ್ರಿಂದ ಅವುಗಳಿಗೆ ರೋಗಗಳ ರೋಗ ಕಾರಕಗಳು ರೆಸಿಸ್ಟೆನ್ಸ್ ಬಂದ್ಬಿಡುತ್ತೆ. ಅವುಗಳನ್ನ ನಿಯಂತ್ರಣ ಮಾಡ್ಬೇಕು ಅಂದ್ರೆ ಈ ಟ್ರೈಕೋಡರ್ಮಾ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಇವು ಸಸ್ಯ ಬೆಳವಣಿಗೆಗೆ ಬರೀ ರೋಗ ಮತ್ತೆ ಕೀಟ ನಿಯಂತ್ರಣ ಮಾಡೋದಲ್ದೆ ರೋಗಗಳ ನಿಯಂತ್ರಣದ ಜೊತೆಗೆ ಇವು ಸಾವಯವ ಅಂಶನ ಕೊಳಿಸೋದಕ್ಕೆ ಸಹ ಪ್ರಯತ್ನ ಪಡ್ತಿರ್ತವೆ. ಸಸ್ಯ ಬೆಳವಣಿಗೆನ ಜಾಸ್ತಿ ಮಾಡೋದಕ್ಕೆ ಕೂಡ ಸಹಾಯ ಮಾಡ್ತವೆ. ಹಾಗೆ ಬೇರೆ ರೀತಿ ರಂಜಕ ಪೊಟಾಷ್ಗಳನ್ನ ಕರಗಿಸಿ ಕೊಡೋದಕ್ಕೂ ಕೂಡ ಇವು ಸಹಾಯ ಮಾಡ್ತವೆ. ಹಾಗಾಗಿ ಟ್ರೈಕೋಡರ್ಮಾ ಸುಡೋಮೋನಸ್ ಎಲ್ಲಾ ರೀತಿಯ ಒಂದು ಬೆಳೆಗಳಿಗೂ ಕೂಡ ಅತಿ ಸೂಕ್ತವಾದ ಒಂದು ಜೈವಿಕ ಗೊಬ್ಬರಗಳಾಗಿದ್ದಾವೆ. ನಮ್ಮ ದೇಶ ಆಗ್ಲಿ ಫಸ್ಟ್ ಮನೆಯಿಂದ ಶುರು ಮಾಡೋಣ. ಮನೆಯಿಂದ ಹೊರಗೆ ಬಂದಾಗಿಂದ ದಿನನಿತ್ಯ ಎಷ್ಟು ಕಸನ ನಾವು ಹೊರಗಡೆ ಹಾಕ್ತೀವಿ, ಅದು ಮನೆಯಲ್ಲೇ ಕಸ ಆಗಿರ್ಬೋದು ಅಥವಾ ಕೃಷಿ ತ್ಯಾಜ್ಯ ಆಗಿರ್ಬೋದು, ಈ ಒಂದು ಇಂಡಸ್ಟ್ರಿಗಳಿಂದ ಬರುವಂತ ತ್ಯಾಜ್ಯಗಳಾಗಿರ್ಬೋದು, ಎಲ್ಲ ರೀತಿಯ ಒಂದು ವೇಸ್ಟ್ ಜನರೇಷನ್ ತುಂಬಾನೇ ತ್ಯಾಜ್ಯ ನಮ್ಮಲ್ಲಿ ಬರ್ತಾ ಇದೆ. ಆ ತ್ಯಾಜ್ಯವನ್ನೇ ಒಂದು ಉಪಯುಕ್ತ ಗೊಬ್ಬರವಾಗಿ ಮಾಡುವಂತಹ ಒಂದು ಕೆಲಸ ಮಾಡಿದ್ರೆ ಮಾತ್ರ ಮುಂದಿನ ದಿನಗಳಲ್ಲಿ ನಾವು ಏನು ಹಸುಗಳಿಲ್ಲ, ನಮ್ಮಲ್ಲಿ ಗೊಬ್ಬರ ಇಲ್ಲ, ಸಗಣಿ ಇಲ್ಲ, ಗಂಜಲ ಇಲ್ಲ ಅಂತ ಪರದಾಡೋದಕ್ಕಿಂತ ಈ ವೇಸ್ಟ್ ಇಂದನೇ ವೇಸ್ಟ್ ಟು ವೆಲ್ತ್ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಈ ಒಂದು ತ್ಯಾಜ್ಯವನ್ನೇ ನಾವು ಪೂರಕವಾಗಿ ಒಳ್ಳೆಯ ಒಂದು ಉಪಯುಕ್ತ
ಪೋಷಕಾಂಶಯುಕ್ತ ಪೌಷ್ಟಿಕ ಭರಿತವಾದ ಒಂದು ಸಾವಯವ ಗೊಬ್ಬರನ ಮಾಡಿಕೊಳ್ಳುವಂತಹಕ್ಕೆ ಸಹಾಯ ಮಾಡೋದು ಅಂದ್ರೆ ಮತ್ತೆ ಸೂಕ್ಷ್ಮ

0: ಸೂಕ್ಷ್ಮಾಣುಜೀವಿಗಳು. ಹಾಗಾಗಿ ಈ ಸೂಕ್ಷ್ಮಾಣು ಜೀವಿಗಳು ನೀವು ಸುಮ್ಮನೆ ಪ್ರಕೃತಿ ದತ್ತವಾಗಿ ಯಾವುದೇ ಕಸನ ತಿಪ್ಪೆಗೆ ಹಾಕಿದಾಗ ಒಂದಷ್ಟು ದಿನ ಆದ್ಮೇಲೆ ಒಂದು 100 kg ಹಾಕಿದಂತ ಗೊಬ್ಬರ ಒಂದ್ 15-20 ಒಂದ್ ತಿಂಗಳು 2 ತಿಂಗಳ ಒಳಗಡೆ ಅದು ಒಂದ್ 25-30 kg ಬಂದಿರುತ್ತೆ. ಅಂದ್ರೆ ಕೊಳೆಯೋದಕ್ಕೆ ಒಂದು ವೇಸ್ಟ್ ನೀವು ಹಾಕಿದಂತ ಒಂದು ಪ್ರಕ್ರಿಯೆಗೆ ಸ್ಟಾರ್ಟ್ ಆಗಿರುತ್ತೆ. ಆ ಕೊಳೆಯೋ ಕೆಲಸನ ಈ ಸೂಕ್ಷ್ಮಾಣು ಜೀವಿಗಳು ಮಾಡ್ತಿರ್ತವೆ. ಈಗ ನ್ಯಾಚುರಲ್ ಆಗಿ ಪ್ರಕೃತಿ ದತ್ತವಾಗಿ ಕೆಲವು ಸೂಕ್ಷ್ಮಾಣು ಜೀವಿಗಳು ಕೆಲಸ ಮಾಡೋದ್ರ ಜೊತೆಗೆ ವಿ ವೇಸ್ಟ್ ಕಂಪೋಸರ್ಸ್ ಅಂತಾನೆ ಇದೆ. ಅಂದ್ರೆ ಅದ್ರ ಕೆಲಸನೇ ಕಳಿಸೋ ಪ್ರಕ್ರಿಯೆ, ತಾನು ಬೆಳೆಯೋದಕ್ಕೋಸ್ಕರನಾದ್ರೂ ಅದು ಶೀಘ್ರವಾಗಿ ಈ ಒಂದು ಕಳೆಯುವಿಕೆಯ ಒಂದು ಪ್ರಕ್ರಿಯೆಯನ್ನ ನಾವು ಸೊ ಏನಾಗ್ತಿದೆ, ಈ ಗೊಬ್ಬರ ಬಳಸೋದಕ್ಕೆ ಅಂತ ಉಪಯೋಗಿಸುವಂತ ವೇಸ್ಟ್ ಕಂಪೋಸರ್ ಗಳನ್ನ ಉಪಯೋಗಿಸೋದ್ರಿಂದ ಬೇಗನೆ ಈ ಒಂದು ಪ್ರಕ್ರಿಯೆನ ನಾವು ಸಂಪೂರ್ಣ ಮಾಡಿ ಆ ಒಂದು ತ್ಯಾಜ್ಯಗಳನ್ನ ಒಂದು ಪೌಷ್ಟಿಕಯುಕ್ತ ಗೊಬ್ಬರಗಳನ್ನಾಗಿ ಕನ್ವರ್ಟ್ ಮಾಡಿ ನಾವು ಅದನ್ನ ಗಿಡಗಳಿಗೆ ಮತ್ತೆ ಭೂಮಿಗೆ ಉಪಯೋಗಿಸೋದಕ್ಕೆ ಇದು ಸಹಕಾರಿ. ಯಾವ್ಯಾವ ರೀತಿಯಲ್ಲಿ ಜೈವಿಕ ಗೊಬ್ಬರಗಳು ಸಿಗ್ತವೆ ಅಂತಂದ್ರೆ, ಒಂದು ಘನ ರೂಪ ಅಂದ್ರೆ ಪೌಡರ್ ಫಾರ್ಮ್ ಅಥವಾ ಕ್ಯಾರಿಯರ್ ಬೇಸ್ಡ್ ಅಂತ ಏನ್ ಹೇಳ್ತೀವಿ ಆ ರೀತಿಯಲ್ಲಿ ರೂಪದಲ್ಲಿ ಕೂಡ ಸಿಗುತ್ತೆ, ಹಾಗೆ ಲಿಕ್ವಿಡ್ ಬಯೋಫರ್ಟಿಲೈಸರ್ಸ್. ಇವು ಮೂರು ಹೆಚ್ಚೆಚ್ಚವಾಗಿ ಮಾರ್ಕೆಟ್ ಅಲ್ಲಿ ಸಿಗ್ತಾ ಇದೆ. ಇದ್ರ ಜೊತೆಗೆ ಟ್ಯಾಬ್ಲೆಟ್ ಫಾರ್ಮ್ಸ್ ಕೂಡ ಕೆಲವು ಕಂಪನಿಗಳವರು ಮಾಡಿದ್ರು. ಹಾಗಾಗಿ ಯಾವುದೇ ಒಂದು ರೂಪದ ಜೈವಿಕ ಗೊಬ್ಬರಗಳನ್ನ ನೀವು ಉಪಯೋಗಿಸೋದ್ರಿಂದ ಮಣ್ಣಿಗಂತೂ ತುಂಬಾನೇ ಒಳ್ಳೆಯ ಒಂದು ಕೆಲಸಗಳನ್ನ ಇವುಗಳು ಮಾಡ್ತವೆ. ಈಗ ನಮ್ಮಲ್ಲಿ ನಾನು ಇಸಿಫಾಮ್ ಅಲ್ಲಿ ಕೆಲಸ ಮಾಡೋದ್ರಿಂದ ಅಗ್ರಿಕಲ್ಚರ್ ಕಾಲೇಜ್ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸಸ್ ಮಂಡ್ಯ, ಇಲ್ಲಿ ನಾನು ಸಹಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಾ ಇದ್ದೇನೆ. 6-7 ವರ್ಷದಿಂದ ನಾವು ಒಂದು ಜೈವಿಕ ಗೊಬ್ಬರಗಳ ಉತ್ಪಾದನೆಯನ್ನ ಇಲ್ಲೇನೆ ಮಾಡ್ತಾ ಇದ್ದೇವೆ. ಮುಖ್ಯವಾದ ಉದ್ದೇಶ ಏನಂದ್ರೆ ಒಂದು ಉಪಯುಕ್ತವಾಗಿ ಮತ್ತೆ ಗುಣಮಟ್ಟದ ಒಂದು ಜೈವಿಕ ಗೊಬ್ಬರಗಳನ್ನ ಒಂದು ನಮ್ಮ ರೈತ ಸಮುದಾಯಕ್ಕೆ ಕೊಡಬೇಕು ಅನ್ನೋದು ಒಂದು ಒಳ್ಳೆಯ ಉದ್ದೇಶದಿಂದ ಪ್ರಾರಂಭ ಮಾಡಿದಂತಹ ಈ ಒಂದು ಉತ್ಪಾದಕ ಘಟಕದ ಮೂಲಕ ನಾವು ಘನರೂಪ ಅಂದ್ರೆ ಪೌಡರ್ ಫಾರ್ಮ್ ಮತ್ತು ದ್ರವ ರೂಪದ ಜೈವಿಕ ಗೊಬ್ಬರಗಳನ್ನ ನಾವು ರೈತರಿಗೆ ಕೊಡ್ತಾ ಇದ್ದೀವಿ. ಘನರೂಪದ ಜೈವಿಕ ಗೊಬ್ಬರಗಳು 100 rupees/kg ಹಾಗೆ, ಹಾಗೂ ದ್ರವ ರೂಪದ ಜೈವಿಕ ಗೊಬ್ಬರ ಇವುಗಳಿಂದ ಜೈವಿಕ ಗೊಬ್ಬರಗಳನ್ನ ಉಪಯೋಗಿಸಿ ಬೀಜೋಪಚಾರ ಮಾಡೋದ್ರಿಂದ ಕೂಡ ಬೀಜಗಳ ಮೊಳಕೆ ಒಡೆಯುವಿಕೆ ಆಗಿರ್ಬೋದು, ಗಿಡಗಳಿಗೆ ಒಂದು ಏನೋ ನಾನು ಆಗ್ಲೇ ಹೇಳ್ದಂಗೆ ಬೀಜದಿಂದ ಮತ್ತೆ ಮಣ್ಣಿನಿಂದ ಬರುವಂತಹ ರೋಗಗಳನ್ನ ತಡೆಗಟ್ಟುವಂತಹ ಒಂದು ಶಕ್ತಿಯನ್ನ ಇದು ಬೀಜಕ್ಕೆ ಕೊಡೋದ್ರಿಂದ ಇದರ ಒಂದು ಬೆಳವಣಿಗೆಗೆ ಹಾಗೂ ಇಳುವರಿಗೆ ಕೂಡ ತುಂಬಾ ಸಹಾಯವನ್ನ ಮಾಡುತ್ತೆ. ಹೇಗೆ ಇದನ್ನ ಬೀಜೋಪಚಾರ ಮಾಡ್ಬೋದು ಅಂತಂದ್ರೆ, ನಾವು ಉದಾಹರಣೆಗೆ ನಾವು 5-10 grams 1 kg ಬೀಜಕ್ಕೆ ಅಂತ ಹೇಳ್ತೇವೆ. ಮೊದ್ಲೆಲ್ಲ ಇದನ್ನ ಅಂಟು ಎಲ್ಲವನ್ನ ಕರಗಿಸಿ ಅಂಟು ದ್ರಾವಣ ಮಾಡಿಕೊಂಡು ಅದನ್ನ ಬೀಜಗಳ ಮೇಲೆ ಹಾಕಿ ಮಾಡಿ ಅಂತ ಹೇಳ್ತಾ ಇದ್ರು. ಆದ್ರೆ ಅದರಿಂದ ಏನು ಅನಾನುಕೂಲ ಅಂತಂದ್ರೆ, ಮುಖ್ಯವಾಗಿ ಇದರಿಂದ ನಮ್ಗೆ ಜೈವಿಕ ಗೊಬ್ಬರಗಳಿಂದ ಹುಳಗಳು ಬರೋದು, ಏನು ಗ್ಲೂಕೋಸ್ ಮತ್ತೆ ಇದನ್ನ ಉಪಯೋಗಿಸೋದ್ರಿಂದ ಮಣ್ಣಿನಿಂದ ಹೆಚ್ಚಾಗಿ ಇದರಿಂದ ಹುಳಗಳು ಬಂದ್ಬಿಡ್ತವೆ, ಅದನ್ನ ಬೀಜಗಳನ್ನ ತಿನ್ಬಿಡುತ್ತೆ ಅನ್ನೋ ಒಂದು ಉದ್ದೇಶದಿಂದ ನಾವು ಏನ್ ಮಾಡ್ತಿದೀವಿ, ಇವಾಗ ಬೀಜಗಳನ್ನ ನೀರಿನಲ್ಲಿ ನೆನೆಸಿ ಅದರಿಂದ ತೆಗೆದು ನಂತರ ಅದಕ್ಕೆ ಈ ಒಂದು ಇಷ್ಟು ದಿನ ಮಾರನೇ ದಿನಕ್ಕೆ ನಾವು ಅದನ್ನ ಬೀಜಗಳನ್ನ ನಾವು ಬಿತ್ತನೆ ಮಾಡೋದ್ರಿಂದ ಹೆಚ್ಚಿನ ಒಂದು ಅನುಕೂಲ ಇದೆ. ಈ ರೀತಿ ಬೀಜೋಪಚಾರಗಳನ್ನ ನಾವು ಮಾಡ್ಕೋಬಹುದು. ನೇರವಾಗಿ ಮಣ್ಣಿಗೆ ಕೂಡ ಹಾಕೋಬಹುದು. ನೇರವಾಗಿ ಮಣ್ಣಿಗೆ ಅಂದ್ರೆ 1 acre ನಾವು 4 kg ಜೈವಿಕ ಗೊಬ್ಬರಗಳನ್ನ ಹೇಳ್ತೇವೆ. ಜೈವಿಕ ಗೊಬ್ಬರಗಳನ್ನ ನೀವು ಹಾಗೆ ಹರಿಸೋದಕ್ಕಿಂತ ಪೌಡರ್ ರೂಪನ್ನ ಮುಖಕ್ಕೆ ಮತ್ತೆ ಬರುತ್ತೆ, ಮತ್ತೆ ಬೇರೆ ರೀತಿಯ ಒಂದು ಸರಿಯಾಗಿ ಅಪ್ಲಿಕೇಶನ್ ಕರೆಕ್ಟ್ ಆಗಿ ಆಗಲ್ಲ ಅಂತ ಹೇಳಿ ನಾವೇನ್ ಹೇಳ್ತೀವಿ, 1 acre 4 kg ಅಷ್ಟು ಜೈವಿಕ ಗೊಬ್ಬರನ ತಗೊಂಡು 100 kg ಕೊಟ್ಟಿಗೆ ಗೊಬ್ಬರ ಅಥವಾ ಎರೆಹುಳು ಗೊಬ್ಬರದಲ್ಲಿ ಅಥವಾ ಏನೇ ಯಾವುದೇ ಸಾವಯವ ಗೊಬ್ಬರಗಳಲ್ಲಿ ಇದನ್ನ ಮಿಶ್ರಣ ಮಾಡಿ ನಂತರ ಅದನ್ನ ಒಂದು ವಾರ ಹಿಚ್ಚೋದ್ರ ಮೂಲಕ ಮಣ್ಣಿಗೆ ಸೇರಿಸಬಹುದು ನೇರವಾಗಿ. ಈ ರೀತಿ ಮಾಡೋದ್ರಿಂದ ಈ ತರ ಮಿಕ್ಸ್ ಮಾಡಿ ಹಿಟ್ಟು ನೆರಳಿನಲ್ಲಿ ತೇವಾಂಶನ ನೀವು ಕಾಪಾಡಿಕೊಂಡು ಬೆಳವಣಿಗೆ ಆಗಿರುತ್ತೆ ಜೈವಿಕ ಸೂಕ್ಷ್ಮಾಣ ಜೀವಿಗಳು. ಬೇರುಪಚಾರ ಏನಂತಂದ್ರೆ, ಈ ಒಂದೊಂದ್ಸರಿ ನಾವು ಸೀಡ್ ಅನ್ನ ಉಪಚಾರ ಮಾಡಕ್ಕಾಗದೆ ನಾವು ಬಿತ್ತನೆ ಮಾಡ್ಬಿಟ್ಟಿರ್ತೀವಿ ಅಂತ ಸಮಯದಲ್ಲಿ, ಅಥವಾ ಈ ಗಿಡಗಳು ಈ ನರ್ಸರಿಗಳಿಂದ ಸಾಮಾನ್ಯವಾಗಿ ಇವುಗಳನ್ನ ತರ್ತಾರೆ ನಮ್ಮ ರೈತರು, ಹೂವಿನ ಗಿಡಗಳಾಗಿರ್ಬೋದು ಅಥವಾ ತರಕಾರಿ ಬೆಳೆಗಳನ್ನಾಗಿರ್ಬೋದು ತರ್ತಾರೆ. ಅಂತ ಸಮಯದಲ್ಲಿ ಕೂಡ ಏನ್ ಮಾಡ್ಬೋದು ನಾವು ಅಂತಂದ್ರೆ ಬೇರುಪಚಾರನ ಮಾಡೋದು. ಒಂದು ಪ್ರೋ ಟ್ರೇಗಳಲ್ಲಿ ಏನು ಟ್ರೇಗಳಲ್ಲಿ ತರ್ತಾರೆ ಆ ಟ್ರೇಗಳಿಗೆನೆ ನಾವು 1/2 liter ಒಂದು 10 liter ನೀರು ಜೊತೆ ಬೆರೆಸಿ ಜೈವಿಕ ಗೊಬ್ಬರನ ನೀರಿಗೆ ಇದನ್ನ ಗಿಡಗಳಿಗೆ ಹಾಕ್ಬೋದು. ಆ ಕೋಕೋ ಪಿಟ್ ಅಲ್ಲಿ ಏನ್ ಬರುತ್ತೆ ಅದನ್ನೊಂದು ಮಾಡ್ಬೋದು.
1: ಅನ್ನದಾತನ ಕೂಗಿಗೆ ಧನಿಯಾದ ವೇದಿಕೆ,
2: ಪ್ರಗತಿಪರ ರೈತರೊಂದಿಗಿನ ಸಂದರ್ಶನ,
1: ಸಾವಯವ ಕೃಷಿಗೆ ಉತ್ತೇಜನ,
2: ಬಿತ್ತನೆ ಬೀಜ ರಸಗೊಬ್ಬರ
1: ಮಿಶ್ರ ಬೆಳೆ ವಾರ್ಷಿಕ ಬೆಳೆ ನೀರಾವರಿ ಪದ್ಧತಿ
2: ಬೆಳೆ ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ
1: ಕೃಷಿ ರೇಷ್ಮೆ ಹಾಗೂ ತೋಟಗಾರಿಕೆ ಇಲಾಖೆಯಿಂದ ಸಿಗುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ
2: ತಪ್ಪದೆ ಕೇಳಿ. ರೈತ ಧ್ವನಿ ನಿಮ್ಮ ನೆಚ್ಚಿನ ಜನಧ್ವನಿಯಲ್ಲಿ.
3: ಕೇಳುವರೆ ಇದುವರೆಗೂ ರೈತ ಧ್ವನಿ ಕಾರ್ಯಕ್ರಮ.

0: ಕಾರ್ಯಕ್ರಮದಲ್ಲಿ ಜೈವಿಕ ಗೊಬ್ಬರ ಮತ್ತು ಜೈವಿಕ ಕೀಟನಾಶಕಗಳ ಮಹತ್ವ ಕುರಿತು ಮಂಡ್ಯ ವಿಸಿ ಫಾರಂ ಕೃಷಿ ಮಹಾವಿದ್ಯಾಲಯ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಆಶಾ ಎನ್ಎನ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದ್ರಿ.
1: ಎಲ್ಲರಿಗೂ ನಮಸ್ಕಾರ.
0: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
1: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
0: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
1: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
0: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
1: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
0: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
1: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
0: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
1: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
0: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
1: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
0: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
1: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
1: ದೂರವಾಣಿ ಸಂಖ್ಯೆ 7337765608.
0: ಮತ್ತೊಂದು ದೂರವಾಣಿ ಸಂಖ್ಯೆ 7760292211. ಧನ್ಯವಾದಗಳು.

0: ನಮ್ಮ ನಿಲಯದಿಂದ ಇನ್ನು ಮುಂದೆ ಜಾನಪದ ಗೀತೆಗಳು ಪ್ರಸಾರವಾಗಲಿದೆ, ಬನ್ನಿ ಕೇಳಿ ಬರೋಣ.
1: ಸೋಬಾನ ಬನ್ನಿರೆ
2: ಜಾನಪದ ಸೊಗಡಿನ ಕಾರ್ಯಕ್ರಮ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸಹನ. ಮುಖ್ಯಾಂಶಗಳು: ಬೆಂಗಳೂರನ್ನು ಜಾಗತಿಕ ಡೀಪ್ ಟೆಕ್ ಕೇಂದ್ರವಾಗಿ ರೂಪಿಸುವ ಗುರಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಸಚಿವ ಕಾಂಕ್ಷಿಗಳು ರಾಜೀನಾಮೆ ನೀಡಿದರೆ ತಕ್ಷಣವೇ ಅಂಗೀಕಾರ, ಬರ ಅಧ್ಯಯನ ನಡೆಸಲು ಸಚಿವರಿಗೆ ಮುಖ್ಯಮಂತ್ರಿ ಸೂಚನೆ. ರಾಜ್ಯದ ಬರ ಹಿನ್ನೆಲೆ 28 ಜಿಲ್ಲೆಗಳಿಗೆ 10,000 ಕೋಟಿ ರೂಪಾಯಿ ವಿಶೇಷ ಪರಿಹಾರ ನೀಡುವಂತೆ ಬಿಜೆಪಿ ಆಗ್ರಹ. ಹಾಗೂ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಹಿನ್ನೆಲೆ ತಮಿಳುನಾಡಿನ ಬಿಳಿಗುಂಡ್ಲುವಿನಲ್ಲಿ ನೀರಿನ ಹರಿವು ಹೆಚ್ಚಳ. ನ್ಯಾನೋ ತಂತ್ರಜ್ಞಾನ, ಕೃತಕ ಬುದ್ಧಿಮತ್ತೆ, ಸೆಮಿಕಂಡಕ್ಟರ್ಗಳು, ಜೈವಿಕ ತಂತ್ರಜ್ಞಾನ ಮತ್ತು ಕ್ವಾಂಟಮ್ ತಂತ್ರಜ್ಞಾನ ಸೇರಿದಂತೆ ಡೀಪ್ ಟೆಕ್ಗಳ ಜಾಗತಿಕ ಕೇಂದ್ರವಾಗಿ ಬೆಂಗಳೂರನ್ನು ರೂಪಿಸಲು ರಾಜ್ಯ ಸರ್ಕಾರ ಬದ್ಧವಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ಹಾಗೂ ನ್ಯಾನೋ ತಂತ್ರಜ್ಞಾನ ವಿಷನ್ ಗ್ರೂಪ್ ಬೆಂಗಳೂರಿನಲ್ಲಿ ಆಯೋಜಿಸಿರುವ 14ನೇ ಬೆಂಗಳೂರು ಇಂಡಿಯಾ ನ್ಯಾನೋ ಸಮ್ಮೇಳನ ಉದ್ಘಾಟಿಸಿ ಮಾತನಾಡಿದ ಅವರು, ಬೆಂಗಳೂರು ಭಾರತವನ್ನು ಜಾಗತಿಕ ಐಟಿ ಭೂಪಟದಲ್ಲಿ ನಿಲ್ಲಿಸಿದೆ. ಈಗ ಭಾರತವನ್ನು ಜಾಗತಿಕ ಡೀಪ್ ಟೆಕ್ ಭೂಪಟದಲ್ಲಿ ನಿಲ್ಲಿಸುವ ಸಮಯ ಬಂದಿದೆ ಎಂದು ಹೇಳಿದ್ದಾರೆ. ಸರ್ಕಾರ, ಶೈಕ್ಷಣಿಕ ಕ್ಷೇತ್ರ, ಉದ್ಯಮ ಮತ್ತು ಉದ್ಯಮಿಗಳ ನಡುವಿನ ಸಹಯೋಗದಿಂದ ಮಾತ್ರ ನಾವೀನ್ಯತೆ ಬೆಳೆಯಲು ಸಾಧ್ಯ. ಈ ಪಾಲುದಾರಿಕೆಯೇ ಕರ್ನಾಟಕದ ಬಹುದೊಡ್ಡ ಶಕ್ತಿಯಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ರಾಜ್ಯದಲ್ಲಿರುವ ಪ್ರಮುಖ ಸಂಶೋಧನಾ ಸಂಸ್ಥೆಗಳು, ನವೋದ್ಯಮಗಳು, ಬಹುರಾಷ್ಟೀಯ ಸಂಶೋಧನೆ ಹಾಗೂ ಅಭಿವೃದ್ಧಿ ಕೇಂದ್ರಗಳು ಮತ್ತು ವಿಶ್ವವಿದ್ಯಾಲಯಗಳ ಬಲವಾದ ಪರಿಸರ ವ್ಯವಸ್ಥೆಯು ಡೀಪ್ ಟೆಕ್ ನಾವೀನ್ಯತೆಯಲ್ಲಿ ಜಾಗತಿಕವಾಗಿ ಮುಂಚೂಣಿಗೆ ಬರಲು ರಾಜ್ಯಕ್ಕೆ ಅನುಕೂಲ ಮಾಡಿದೆ ಎಂದು ಹೇಳಿದ್ದಾರೆ. ನ್ಯಾನೋ ತಂತ್ರಜ್ಞಾನವು ಕೇವಲ ಸಂಶೋಧನಾ ಪ್ರಯೋಗಾಲಯಗಳಿಗೆ ಮಾತ್ರ ಸೀಮಿತವಾಗಿಲ್ಲ. ಇದು ಆರೋಗ್ಯ ರಕ್ಷಣೆ, ಎಲೆಕ್ಟ್ರಾನಿಕ್ಸ್, ಇಂಧನ, ಕೃಷಿ, ಸಾರಿಗೆ, ಬಾಹ್ಯಾಕಾಶ, ರಕ್ಷಣೆ ಮತ್ತು ಸುಧಾರಿತ ಉತ್ಪಾದನಾ ಕ್ಷೇತ್ರಗಳನ್ನು ಪರಿವರ್ತಿಸುವ ಮೂಲಭೂತ ತಂತ್ರಜ್ಞಾನವಾಗಿದ್ದು ಕ್ರಾಂತಿ ಸೃಷ್ಟಿಸಲಿದೆ ಎಂದು ತಿಳಿಸಿದ್ದಾರೆ. ಸಂಪುಟದಲ್ಲಿ ಸ್ಥಾನ ಸಿಗದ ಹಿನ್ನೆಲೆಯಲ್ಲಿ ಅಸಮಾಧಾನಿತರು ರಾಜೀನಾಮೆ ನೀಡಿದರೆ ಕೆಲವೇ ಕ್ಷಣಗಳಲ್ಲಿ ಅಂಗೀಕರಿಸಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಹಿಂದೆ ವೀರೇಂದ್ರ ಪಾಟೀಲ್ ಕಾಲದಲ್ಲಿ ಬಂಗಾರಪ್ಪ ಅವರಿಗೆ ಸಚಿವ ಸ್ಥಾನ ನೀಡಿರಲಿಲ್ಲ. ಬಳಿಕ ಬಂಗಾರಪ್ಪ ಅವರು ಧರ್ಮಸಿಂಗ್, ಮಲ್ಲಿಕಾರ್ಜುನ ಖರ್ಗೆ ಅವರಿಗೂ ಸ್ಥಾನ ನೀಡಿರಲಿಲ್ಲ. ಇಂತಹ ಸಂದರ್ಭದಲ್ಲಿ ತಾಳ್ಮೆಯಿಂದ ಇರಬೇಕು ಎಂದು ಅಸಮಾಧಾನಿತರಿಗೆ ಸಲಹೆ ನೀಡಿದ್ದಾರೆ. ಇದೇ ವೇಳೆ ಬರ ಅಧ್ಯಯನ ನಡೆಸಲು ಸಚಿವರಿಗೆ ತಿಳಿಸಲಾಗಿದ್ದು, ಜಿಲ್ಲೆಗಳಿಗೆ ಭೇಟಿ ನೀಡಿ ಅತಿವೃಷ್ಟಿ ಮತ್ತು ಅನಾವೃಷ್ಟಿ ಬಗ್ಗೆ ಅವಲೋಕಿಸುವಂತೆ ಸೂಚನೆ ನೀಡಲಾಗಿದೆ ಎಂದು ಹೇಳಿದ್ದಾರೆ.
1: ಎಲ್ಲ ಮಂತ್ರಿಗಳಿಗೆ ನಾನು ಕೂಡಲೇ ನಾಳೆಯಿಂದನೇ ಎಲ್ಲ ಬರ ಪರಿಹಾರಕ್ಕೆ, ಬರ ಅತಿವೃಷ್ಟಿ ಅನಾವೃಷ್ಟಿ ಇವಕ್ಕೆಲ್ಲ ಭೇಟಿ ಮಾಡಬೇಕು ಅಂತ ಹೇಳಿದ್ದೀನಿ. ಟೈಮ್ ವೇಸ್ಟ್ ಮಾಡಬೇಡಿ ಅಂತ. ಸೊ ನಾಳೆಯಿಂದ

0: ಎಲ್ಲ ಜಿಲ್ಲೆಗಳಿಗೆ ಹೋಗ್ಬೇಕು ಅಂತ ಎಲ್ಲ ಆಫೀಸರ್ಸ್ಗೂ ಎಲ್ಲ ಸೈಟ್ ವಿಸಿಟ್ಗೆ ಏರ್ಪಾಡು ಮಾಡಬೇಕು ಅಂತ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ. ಸೊ ಆ ಕೆಲಸದಲ್ಲಿ ಎಲ್ಲರೂ ಕೂಡ ತೊಡಗ್ತಾರೆ ಎಲ್ಲ ಜಿಲ್ಲೆಗೆ ಹೋಗ್ಬೇಕು.
1: ರಾಜ್ಯದಲ್ಲಿನ ಅತಿವೃಷ್ಟಿ ಹಾಗೂ ಬರ ಪರಿಸ್ಥಿತಿ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಂಪುಟದ ಸಚಿವರಿಗೆ ಕೆಲವು ಜಿಲ್ಲೆಗಳ ಜವಾಬ್ದಾರಿ ನೀಡಿದ್ದಾರೆ. ಕೂಡಲೇ ಸಚಿವರು ತಮಗೆ ಹಂಚಿಕೆಯಾದ ಜಿಲ್ಲೆಗಳಿಗೆ ಭೇಟಿ ನೀಡಿ ಪ್ರತಿ ತಾಲೂಕಿನ ಪರಿಸ್ಥಿತಿ ಅವಲೋಕಿಸುವಂತೆ ಸೂಚಿಸಿದ್ದಾರೆ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅವರಿಗೆ ತುಮಕೂರು ಜಿಲ್ಲೆ ಹೊಣೆಗಾರಿಕೆ ನೀಡಲಾಗಿದೆ. ಸಚಿವರಾದ ಟಿ ರಘುಮೂರ್ತಿ ಚಿತ್ರದುರ್ಗ, ಬಿಎಸ್ ಭೈರತಿ ಸುರೇಶ್ ಚಿಕ್ಕಬಳ್ಳಾಪುರ, ಕೆಎಚ್ ಮುನಿಯಪ್ಪ ಬೆಂಗಳೂರು ಗ್ರಾಮಾಂತರ, ರಾಮಲಿಂಗಾರೆಡ್ಡಿ ಕೋಲಾರ, ಎಚ್ಸಿ ಬಾಲಕೃಷ್ಣ ಬೆಂಗಳೂರು ದಕ್ಷಿಣ, ಜಮೀರ್ ಅಹಮದ್ ಖಾನ್ ಅವರಿಗೆ ವಿಜಯನಗರ ಜಿಲ್ಲೆಯ ಜವಾಬ್ದಾರಿ ನೀಡಲಾಗಿದೆ. ಸಚಿವರಾದ ಕೆಜೆ ಜಾರ್ಜ್ ಚಿಕ್ಕಮಗಳೂರು, ಕೆಎಂ ಶಿವಲಿಂಗೇಗೌಡ ಹಾಸನ, ಮಧು ಬಂಗಾರಪ್ಪ ಶಿವಮೊಗ್ಗ, ಎಂಬಿ ಪಾಟೀಲ್ ವಿಜಯಪುರ, ವಿಜಯಾನಂದ ಕಾಶಪ್ಪನವರ್ ಬಾಗಲಕೋಟೆ, ಬಸವರಾಜ ರಾಯರೆಡ್ಡಿ ಗದಗ, ಎಸ್ಎಸ್ ಮಲ್ಲಿಕಾರ್ಜುನ ದಾವಣಗೆರೆ, ರುದ್ರಪ್ಪ ಲಮಾಣಿ ಹಾವೇರಿ, ಸತೀಶ ಜಾರಕಿಹೊಳಿ ಅವರಿಗೆ ಬೆಳಗಾವಿ ಜಿಲ್ಲೆಯ ಹೊಣೆ ನೀಡಲಾಗಿದೆ. ಸಂತೋಷ್ ಲಾಡ್ ಧಾರವಾಡ, ಲಕ್ಷ್ಮಣ ಸವದಿ ಉತ್ತರ ಕನ್ನಡ, ಪ್ರಿಯಾಂಕ್ ಖರ್ಗೆ ಕಲಬುರಗಿ, ಅಜಯ್ ಸಿಂಗ್ ರಾಯಚೂರು, ಆರೋಗ್ಯ ಸಚಿವ ಯುಟಿ ಖಾದರ್ ದಕ್ಷಿಣ ಕನ್ನಡ ಮತ್ತು ಉಡುಪಿ, ಪಿಎಂ ನರೇಂದ್ರ ಸ್ವಾಮಿ ಕೊಡಗು, ಯತೀಂದ್ರ ಸಿದ್ದರಾಮಯ್ಯ ಮೈಸೂರು, ಎನ್ ಚೆಲುವರಾಯಸ್ವಾಮಿ ಮಂಡ್ಯ, ಪುಟ್ಟರಂಗಶೆಟ್ಟಿ ಚಾಮರಾಜನಗರ, ಬಿ ನಾಗೇಂದ್ರ ಬಳ್ಳಾರಿ, ಶರಣಪ್ರಕಾಶ್ ಪಾಟೀಲ್ ಯಾದಗಿರಿ, ಶಿವರಾಜ್ ತಂಗಡಗಿ ಕೊಪ್ಪಳ ಹಾಗೂ ಬೆಂಗಳೂರು ನಗರದ ಉಸ್ತುವಾರಿಯನ್ನು ಸಚಿವ ಕೃಷ್ಣ ಬೈರೇಗೌಡ ಅವರಿಗೆ ನೀಡಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆದೇಶ ಹೊರಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ರಾಜ್ಯದಲ್ಲಿ ಭೀಕರ ಬರ ಎದುರಾಗಿರುವುದರಿಂದ ರಾಜ್ಯ ಸರ್ಕಾರ 28 ಜಿಲ್ಲೆಗಳಿಗೆ 10,000 ಕೋಟಿ ರೂಪಾಯಿ ವಿಶೇಷ ಪರಿಹಾರವನ್ನು ಕೂಡಲೇ ಬಿಡುಗಡೆ ಮಾಡುವಂತೆ ಬಿಜೆಪಿ ಆಗ್ರಹಿಸಿದೆ. ತುಮಕೂರಿನಲ್ಲಿಂದು ಬರಪೀಡಿತ ಗ್ರಾಮಗಳಿಗೆ ಭೇಟಿ ನೀಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸುದ್ದಿಗಾರರೊಂದಿಗೆ ಮಾತನಾಡಿ, ರಾಜ್ಯದ 28ಕ್ಕೂ ಹೆಚ್ಚು ಜಿಲ್ಲೆಗಳು ಅಸಮರ್ಪಕ ಮಳೆಯಿಂದ ತೀವ್ರ ಬರ ಎದುರಿಸುತ್ತಿದೆ ಎಂದು ತಿಳಿಸಿದ್ದಾರೆ. ಸರ್ಕಾರ ರೈತರ ಬದುಕಿಗೆ ಮೊದಲ ಆದ್ಯತೆ ನೀಡಬೇಕು, ರಾಜಕೀಯ ಬದಿಗೊತ್ತಿ ಕೂಡಲೇ ರೈತರ ರಕ್ಷಣೆಗೆ ಧಾವಿಸುವಂತೆ ಆಗ್ರಹಿಸಿದ್ದಾರೆ. ತುಮಕೂರು ಜಿಲ್ಲೆಯ 10 ತಾಲೂಕುಗಳಲ್ಲಿ ಮಳೆ ಕೊರತೆಯಾಗಿದ್ದು ಎಲ್ಲಾ ತಾಲೂಕುಗಳನ್ನು ಬರಪೀಡಿತ ಎಂದು ಘೋಷಿಸಬೇಕು ಎಂದು ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಕಾವೇರಿ ಜಲಾನಯನ ಪ್ರದೇಶ ಹಾಗೂ ಕೊಡಗಿನಲ್ಲಿ ಮಳೆ ಮುಂದುವರೆದಿರುವುದರಿಂದ ಮಂಡ್ಯ ಜಿಲ್ಲೆಯ ಕೆಆರ್ಎಸ್ ಜಲಾಶಯದ ಒಳಹರಿವಿನಲ್ಲಿ ಭಾರೀ ಹೆಚ್ಚಳ ಕಂಡಿದೆ. 124.80 ಅಡಿ ವಿಸ್ತೀರ್ಣದ ಕೆಆರ್ಎಸ್ ಅಣೆಕಟ್ಟಿನಲ್ಲಿ ಇಂದು ನೀರಿನ ಮಟ್ಟ 103.40 ಇದೆ. ನೀರಿನ ಒಳಹರಿವು 31,122 ಕ್ಯೂಸೆಕ್ ಇದ್ದು ನೀರಿನ ಹೊರಹರಿವು 1,882 ಕ್ಯೂಸೆಕ್ ಇದೆ ಎಂದು ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ರಾಜ್ಯದ ಜಲಾನಯನ ಪ್ರದೇಶಗಳಲ್ಲಿ ಭಾರೀ ಮಳೆಯಾದ ಹಿನ್ನೆಲೆಯಲ್ಲಿ ಜಲಾಶಯಗಳ ಹೊರಹರಿವಿನಲ್ಲಿ ಹೆಚ್ಚಳವಾಗಿದೆ. ತಮಿಳುನಾಡಿನ ಬಿಳಿಗುಂಡ್ಲುವಿನಲ್ಲಿ ಕಾವೇರಿ ನದಿ ನೀರಿನ ಹರಿವು 18,000 ಕ್ಯೂಸೆಕ್ಗಳಿಗೆ ಹೆಚ್ಚಳವಾಗಿದೆ. ನಿನ್ನೆ ಸಂಜೆ ಕೇವಲ 500 ಕ್ಯೂಸೆಕ್ಗಳಷ್ಟಿದ್ದ ಒಳಹರಿವು 1,000 ಕ್ಯೂಸೆಕ್ಗಳಿಗೆ ಏರಿದೆ. ಇಂದು ಬೆಳಿಗ್ಗೆ 10 ಗಂಟೆಗೆ 18,000 ಕ್ಯೂಸೆಕ್ಗೆ ಏರಿದೆ ಎಂದು ಐಎಎನ್ಎಸ್ ಸುದ್ದಿ ಸಂಸ್ಥೆ ವರದಿ ಮಾಡಿದೆ. ಕಬಿನಿ ಮತ್ತು ಕೆಆರ್ಎಸ್ ಜಲಾಶಯಗಳಿಂದ 27,000 ಕ್ಯೂಸೆಕ್ಗಳಿಗೂ ಹೆಚ್ಚು ನೀರು ಬಿಡುಗಡೆ ಮಾಡುವುದರಿಂದ ನೀರಿನ ಹರಿವು ಮತ್ತಷ್ಟು ಹೆಚ್ಚಾಗಲಿದೆ. ರಾಜ್ಯದಿಂದ ಬಿಡುಗಡೆಯಾದ ನೀರು ಬಿಳಿಗುಂಡ್ಲು ತಲುಪಿ ನಂತರ ತಮಿಳುನಾಡಿನ ಮೆಟ್ಟೂರು ಜಲಾಶಯಕ್ಕೆ ಸೇರಲಿದೆ. ಕೃಷಿ ಅಧಿಕಾರಿ ಹುದ್ದೆ ನೇಮಕಾತಿ ನಿಯಮಗಳ ಸಂಬಂಧ ಜಿಕೆವಿಕೆ ಕೃಷಿ ವಿಶ್ವವಿದ್ಯಾಲಯ ವಿದ್ಯಾರ್ಥಿಗಳು ಇಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡಿ ಮನವಿ ಸಲ್ಲಿಸಿದರು. ವಿದ್ಯಾರ್ಥಿಗಳ ಮನವಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದ ಮುಖ್ಯಮಂತ್ರಿ, ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಮಾಡಲಾದ ನಿಯಮಗಳ ತಿದ್ದುಪಡಿಯಿಂದ ಕೃಷಿ ಪದವೀಧರರಿಗೆ ಸಮಸ್ಯೆಯಾಗಿದ್ದು ಇವರ ಉದ್ಯೋಗ ಅವಕಾಶಗಳಿಗೆ ಧಕ್ಕೆಯಾಗದಂತೆ ಕಾನೂನಾತ್ಮಕವಾಗಿ ಬಗೆಹರಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಉಪಸ್ಥಿತರಿದ್ದರು. ಬೆಂಗಳೂರಿನಲ್ಲಿ ವಾರಸುದಾರರಿಲ್ಲದ ವಾಹನಗಳ ತೆರವು ಕಾರ್ಯಕ್ಕೆ ಸಮಗ್ರ ಯೋಜನೆ ರೂಪಿಸುವಂತೆ

0: ಅಧಿಕಾರಿಗಳಿಗೆ ಜಿಬಿಎ ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ನಿರ್ದೇಶನ ನೀಡಿದ್ದಾರೆ. ಬೆಂಗಳೂರಿನಲ್ಲಿಂದು ವಾರಸುದಾರರಿಲ್ಲದ ವಾಹನಗಳ ತೆರವು ಕಾರ್ಯಾಚರಣೆ, ಪಾದಚಾರಿ ಮಾರ್ಗಗಳ ಒತ್ತುವರಿ ತೆರವು ಕಾರ್ಯಾಚರಣೆಗೆ ಸಂಬಂಧಿಸಿದಂತೆ ಅಧಿಕಾರಿಗಳೊಂದಿಗೆ ವರ್ಚುವಲ್ ಸಭೆ ಉದ್ದೇಶಿಸಿ ಮಾತನಾಡಿದ ಅವರು, ನಿಗದಿತ ವೇಳಾಪಟ್ಟಿಯಂತೆ ಕಾರ್ಯನಿರ್ವಹಿಸಲು ಸೂಚನೆ ನೀಡಿದ್ದಾರೆ. 5 ನಗರ ಪಾಲಿಕೆಗಳ ವ್ಯಾಪ್ತಿಯಲ್ಲಿ ಇದುವರೆಗೆ 773 ಕಿಲೋಮೀಟರ್ ಪಾದಚಾರಿ ಮಾರ್ಗಗಳಲ್ಲಿ ಒತ್ತುವರಿ ತೆರವು ಕಾರ್ಯಾಚರಣೆ ನಡೆಸಲಾಗಿದೆ. ಮರು ಅತಿಕ್ರಮಣ ಮಾಡಿದರೆ ದಂಡ ವಿಧಿಸುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಇದೇ ವೇಳೆ ಬೆಂಗಳೂರು ಪೊಲೀಸ್ ವಿಭಾಗದ ಜಂಟಿ ಪೊಲೀಸ್ ಆಯುಕ್ತ ಕಾರ್ತಿಕ್ ರೆಡ್ಡಿ ಮಾತನಾಡಿ, ನಗರದಲ್ಲಿ ಪೊಲೀಸ್ ಇಲಾಖೆಯಿಂದ 2533 ಹಾಗೂ ನಾಗರಿಕರಿಂದ 4043 ಸೇರಿ ಒಟ್ಟು 6576 ವಾಹನಗಳನ್ನು ಗುರುತಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಈಗಾಗಲೇ 216,000 ದಂಡ ಪಾವತಿಸಿ ವಾಹನಗಳನ್ನು ಪಡೆದುಕೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ. ಯುವಜನರಲ್ಲಿ ಕ್ರೀಡೆ, ಸಂಸ್ಕೃತಿ ಮತ್ತು ಸಾಮಾಜಿಕ ಸಾಮರಸ್ಯ ಉತ್ತೇಜಿಸಲು ಭಾರತ್ ಜೋಡೋ ಯುವ ಸಂಘಗಳನ್ನು ಸ್ಥಾಪಿಸಲು ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಸರ್ಕಾರದ ಈ ಮಹತ್ವಾಕಾಂಕ್ಷೆಯ ಯೋಜನೆ ಯಶಸ್ವಿಗೊಳಿಸಲು ತಾಲೂಕು ಮಟ್ಟದಲ್ಲಿ ಸಮಿತಿ ರಚಿಸಲಾಗಿದ್ದು, ಈ ಸಂಬಂಧ ಅಧಿಕಾರಿಗಳು ಕಾರ್ಯಪ್ರವೃತ್ತರಾಗಿ ಅಗತ್ಯ ಕ್ರಮ ವಹಿಸುವಂತೆ ಅಪರ ಜಿಲ್ಲಾಧಿಕಾರಿ ಆರ್ ಚಂದ್ರಯ್ಯ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಂಗಳೂರನ್ನು ಜಾಗತಿಕ ಡೀಪ್ ಟೆಕ್ ಕೇಂದ್ರವಾಗಿ ರೂಪಿಸುವ ಗುರಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಸಚಿವ ಆಕಾಂಕ್ಷಿಗಳು ರಾಜೀನಾಮೆ ನೀಡಿದರೆ ತಕ್ಷಣವೇ ಅಂಗೀಕಾರ, ಬರ ಅಧ್ಯಯನ ನಡೆಸಲು ಸಚಿವರಿಗೆ ಮುಖ್ಯಮಂತ್ರಿ ಸೂಚನೆ. ರಾಜ್ಯದ ಬರ ಹಿನ್ನೆಲೆ 28 ಜಿಲ್ಲೆಗಳಿಗೆ 10,000 ಕೋಟಿ ರೂಪಾಯಿ ವಿಶೇಷ ಪರಿಹಾರ ನೀಡುವಂತೆ ಬಿಜೆಪಿ ಆಗ್ರಹ. ಹಾಗೂ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಹಿನ್ನೆಲೆ ತಮಿಳುನಾಡಿನ ಬಿಳಿಗುಂಡ್ಲುವಿನಲ್ಲಿ ನೀರಿನ ಹರಿವು ಹೆಚ್ಚಳ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಸ್ವಾತಂತ್ರ್ಯೋತ್ಸವ ಸರಣಿ ಕಾರ್ಯಕ್ರಮದಲ್ಲಿ ಭಾರತ ಸ್ವಾತಂತ್ರ್ಯ ಹೋರಾಟದಲ್ಲಿ ಕರ್ನಾಟಕದ ವೀರ ಮಾತೆಯರ ಕುರಿತು ಮಂಡ್ಯದ ಮಾಂಡವ್ಯ ಕಾಲೇಜ್ ಆಫ್ ಎಜುಕೇಷನ್ನ ಸಹಾಯಕ ಪ್ರಾಧ್ಯಾಪಕರಾದ ಪ್ರದೀಪ್ ಪೀರ್ ಅವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
2: ಎಲ್ಲರಿಗೂ ನಮಸ್ಕಾರ. 15 ತಮ್ಮೆಲ್ಲರಿಗೂ ತಿಳಿದಿರುವಂಥ ವಿಷಯ, ಸ್ವತಂತ್ರಗೊಂಡಂಥ ದಿನ 15. 1947 15 ಭಾರತಕ್ಕೆ ಸ್ವತಂತ್ರ ದೊರಕಿದಂಥ ದಿನ. 15 ಸ್ವತಂತ್ರಗೊಂಡು 79 ಪೂರೈಸ್ತಾ ಇದ್ದೀವಿ. ಈ ಒಂದು 79 ವಸಂತಗಳನ್ನು ಪೂರೈಸುತ್ತಿರುವಂಥ ನಾವು ಭಾರತೀಯರು ಎಲ್ಲೋ ಒಂದು ಕಡೆ ನಮಗೆ ಸ್ವತಂತ್ರವನ್ನು ದೊರಕಿಸಿಕೊಟ್ಟಂಥ ಮಹನೀಯರ ಬಗ್ಗೆ, ಅವರು ಮಾಡಿದಂಥ ತ್ಯಾಗ ಬಲಿದಾನದ ಬಗ್ಗೆ, ಅವರು ಮಾಡಿದಂಥ ಹೋರಾಟದ ಬಗ್ಗೆ ನಾವೆಲ್ಲೋ ಒಂದು ಕಡೆ ಮರಿತಾ ಇರುವಂಥದ್ದು ಒಂದು ವಿಷಯವಾಗಿದೆ. ಹಾಗಾಗಿ ಈ ಒಂದು ಸಂದರ್ಭದಲ್ಲಾದರೂ ಸಹ ನಾವು ಮತ್ತೊಮ್ಮೆ ನಮ್ಮ ಸ್ವತಂತ್ರ ಹೋರಾಟದ ಒಂದು ಮೆಲುಕನ್ನು ಹಾಕುವಂಥದ್ದು ನಾವೆಲ್ಲ ಭಾರತೀಯರಿಗೆ ಕರ್ತವ್ಯವಾಗಿದೆ. ನಮಗೆ ಭಾರತಕ್ಕೆ ಸ್ವತಂತ್ರ ಕೊಡಬೇಕಾದ್ರೆ ಯಾರೆಲ್ಲ ಮಹಾನ್ ನಾಯಕರು ಅಂತೇಳಿ ಕರೆಸ್ಕೊತಾ ಹೋಗ್ತೀವಲ್ಲ, ಅವರು ಎಲ್ಲ ಯಾವ ರೀತಿ ಹೋರಾಟವನ್ನು ಮಾಡಿದರು, ಹೇಗೆಲ್ಲ ಚಳುವಳಿಗಳನ್ನು ಮಾಡಿದರು, ಬೃಹತ್ತಾಕಾರವಾಗಿ ನಮ್ಮಲ್ಲಿ ನೆಲೆಯೂರಿದಂಥ ಬ್ರಿಟಿಷರನ್ನು ನಮ್ಮ ರಾಷ್ಟ್ರದಿಂದ ಮತ್ತೊಮ್ಮೆ ಹಿಮ್ಮೆಟ್ಟಿಸಬೇಕಾದ್ರೆ ಹೇಗೆ ತೀವ್ರತರವಾದಂತಹ ಚಳುವಳಿಗಳನ್ನು ಪ್ರಾರಂಭ ಮಾಡಿದ್ರು, ಮತ್ತು ಆ ಸಂದರ್ಭದಲ್ಲಿ ಎಲ್ಲ ಭಾರತೀಯರನ್ನು ಒಗ್ಗೂಡಿಸಿ ಸಂಘಟಿಸಿ ಯಾವ ರೀತಿ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡಿದ್ರು, ಈ ಒಂದು ವಿಚಾರಗಳನ್ನು ನೋಡ್ತಾ ಹೋದರೆ ಭಾರತಕ್ಕೆ 1947 ಸ್ವತಂತ್ರ ದೊರಕಿದರೂ ಸಹ ಅದು 1 ವರ್ಷದಲ್ಲಾಗಲಿ ಅಥವಾ ಒಂದು ಹೋರಾಟದ ಫಲವಾಗಿ ನಮಗೆ ಸುಲಭವಾಗಿ ಭಾರತಕ್ಕೆ ಸ್ವತಂತ್ರ ಬರಲಿಲ್ಲ. ಸ್ವತಂತ್ರ ಕೊಡಬೇಕಾದ್ರೆ ಸುದೀರ್ಘ ಹೋರಾಟವನ್ನು ಮಾಡಬೇಕಾಗಿತ್ತು. ಹಲವಾರು ಮಹನೀಯರು ಈ ಒಂದು ಹೋರಾಟದ ನೇತೃತ್ವವನ್ನು ವಹಿಸ್ಕೊಳ್ಬೇಕಾಗಿತ್ತು. ಅವರದೇ ಆದಂಥ ಒಂದು ಚಳುವಳಿಕೆ ಮೂಲಕ ಬ್ರಿಟಿಷರಿಗೆ ವಿರುದ್ಧ ಹೋರಾಡಬೇಕಾಗಿತ್ತು. ಸುಮಾರು ನಾಯಕರು ಸ್ವತಂತ್ರ ಹೋರಾಟ

ರಾಗಿ ನೇತೃತ್ವವನ್ನು ವಹಿಸಿಕೊಂಡು ಹೋರಾಟವನ್ನು ಪ್ರಾರಂಭ ಮಾಡಿ ತೀವ್ರತರವಾದ ಚಳುವಳಿಯನ್ನು ಮಾಡಿ ಲಕ್ಷಾಂತರ ಮಂದಿಯನ್ನು ಆ ಒಂದು ಹೋರಾಟದಲ್ಲಿ ಭಾಗವಹಿಸಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ನಮಗೆ ಸ್ವಾತಂತ್ರ್ಯವನ್ನು ದೊರಕಿಸಿಕೊಂಡಂಥದ್ದು ನಮ್ಮ ಇತಿಹಾಸದ ಪುಟದಲ್ಲಿ ಅವಿಸ್ಮರಣೀಯವಾಗಿ ನೆಲೆಸಿರುವಂಥ ವಿಷಯವಾಗಿದೆ. ನಾನು ಮೊದಲೇ ಹೇಳಿದೆ, ಸ್ವತಂತ್ರ ಅನ್ನುವಂಥದ್ದು ಒಂದು ದಿನವಾಗಲಿ ಒಂದು ಹೋರಾಟದಿಂದಾಗಲಿ ನಮಗೆ ದೊರಕಲಿಲ್ಲ. ಅಷ್ಟು ಸುಲಭ ತುತ್ತಲ್ಲ ನಮಗೆ ಭಾರತಕ್ಕೆ ಸ್ವತಂತ್ರ. ಸುದೀರ್ಘ 90 ವರ್ಷಗಳ ಹೋರಾಟದ ಫಲ ನಮಗೆ ಸ್ವತಂತ್ರ ದೊರಕಿರುವಂಥದ್ದು. 1857 ಒಂದು ಸಿಪಾಯಿ ದಂಗೆ ಅನ್ನುವಂಥದ್ದು ನಮ್ಮ ಭಾರತ ಸ್ವತಂತ್ರ ಹೋರಾಟಕ್ಕೆ ಸ್ವತಂತ್ರಗೊಳ್ಳಕ್ಕೆ ಅದೊಂದು ಮುಂಚೂಣಿ ಅನ್ನುವಂಥದ್ದು. ಆ ಒಂದು ಘಟನೆ ಮುಂಚೂಣಿಯಲ್ಲಿ ನಿಲ್ಲುವಂಥ ಅಂದು 1857 ಪ್ರಾರಂಭವಾದಂಥ ಸ್ವತಂತ್ರ ಹೋರಾಟ ಚಳುವಳಿ ಸುದೀರ್ಘ 90 ವರ್ಷಗಳ ಕಾಲ ಹಲವಾರು ಚಳುವಳಿಯ ಮೂಲಕ ಹಲವಾರು ನಾಯಕರು ನೇತೃತ್ವ ವಹಿಸಿಕೊಂಡು ನಮಗೆ 1947 ಸ್ವತಂತ್ರವು ದೊರಕಿಸಿಕೊಡ್ತಾರೆ. ಅಂಥ ಮಹನೀಯರನ್ನು ಮತ್ತೊಮ್ಮೆ ನೆನಪು ಮಾಡಿಕೊಳ್ಳುವಂಥದ್ದು, ಮತ್ತೊಮ್ಮೆ ಸ್ಮರಣೆ ಮಾಡಿಕೊಳ್ಳುವಂಥದ್ದು, ಅವರು ಕೊಟ್ಟಂಥ ತ್ಯಾಗ ಇರ್ಬೋದು, ಬಲಿದಾನ ಇರ್ಬೋದು. ಏಕೆಂದರೆ ಅವರು ಲಕ್ಷಾಂತರ ಮಂದಿ, ಲಕ್ಷಾಂತರ ದೇಶಭಕ್ತರು ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ 1000 ಮಂದಿ ಪ್ರಾಣವನ್ನೇ ಕಳೆದುಕೊಂಡಂಥದ್ದು, ಲಕ್ಷಾಂತರ ಮಂದಿ ಬ್ರಿಟಿಷರ ಶಿಕ್ಷೆಗೆ ಗುರಿಯಾಗಿರುವಂಥದ್ದು, ಲಾಠಿ ಏಟನ್ನು ತಿಂದಿರುವಂಥದ್ದು, ಬೋಟಿನಿಂದ ವಧಿಸಿಕೊಂಡಿರುವಂಥದ್ದು, ಗುಂಡೇಟು ತಿಂದಿರುವಂಥದ್ದು, ನೇಣಿಗೆ ಹಾಕಿರುವಂಥದ್ದು, ಸೆರೆಮನೆ ವಾಸವನ್ನು ಅನುಭವಿಸಿರುವಂಥದ್ದು, ಹಲವಾರು ಹಿಂಸೆಯನ್ನು ಬ್ರಿಟಿಷರಿಂದ ಪಡೆದಿರುವಂಥದ್ದು. ಈ ರೀತಿಯ ಹೋರಾಟದ ಫಲವಾಗಿ ನಮ್ಮ ರಾಷ್ಟ್ರಕ್ಕೆ 1947 ಸ್ವತಂತ್ರ. ಈ ಸಂದರ್ಭದಲ್ಲಿ ಆ ನಮ್ಮ ಹೋರಾಟದಲ್ಲಿ ಪಾಲ್ಗೊಂಡಂಥ ಮಹನೀಯರುಗಳು ಯಾರು, ಏನೆಲ್ಲ ಚಳುವಳಿಗಳ ಮೂಲಕ ನಮಗೆ ಬ್ರಿಟಿಷರಿಗೆ ಚಾಟಿಯನ್ನು ಬೀಸಿ ನಮಗೆ ಸ್ವತಂತ್ರವನ್ನು ದೊರಕಿಸಿಕೊಟ್ಟರು, ಯಾರೆಲ್ಲ ಪ್ರಮುಖ ನಾಯಕರು ಇದ್ದಾರೆ. ನಾವು ಇತಿಹಾಸವನ್ನು ಓದುವಂಥ ಸಂದರ್ಭದಲ್ಲಿ ಕೆಲವೇ ಕೆಲವೊಂದು ಮಹಾನ್ ನಾಯಕರುಗಳು ಮಾತ್ರ ಇತಿಹಾಸದ ಹೋರಾಟಗಾರರು ಅಂತೇಳಿ ಓದ್ತಾ ಹೋಗ್ತೀವಿ. ಇಷ್ಟೇ ಅಲ್ಲದೆ ಹಲವಾರು ಲಕ್ಷಾಂತರ ಮಂದಿ ಈ ಹೋರಾಟದಲ್ಲಿ ಭಾಗಿಯಾಗಿದ್ದರು, ಎಷ್ಟೋ ಮಂದಿ ಈ ಹೋರಾಟದಿಂದ ಇತಿಹಾಸದಲ್ಲಿ ನಾವು ಮತ್ತೊಮ್ಮೆ ಅವರನ್ನು ಪುನರ್ ನೋಡ್ತಾ ಇಲ್ಲ, ಅವ್ರು ಪುನರ್ ಓದ್ತಾ ಇಲ್ಲ, ಎಷ್ಟೋ ಮಂದಿ ಹಂಗೆ ನಶಿಸಿ ಹೋಗಿದ್ದಾರೆ. ಹಾಗಾಗಿ ಆ ರೀತಿ ಪ್ರಮುಖವಾಗಿ ನಾವು ಯಾರನ್ನು ನೆನೆಸ್ಕೊಳ್ತಾ ಹೋಗ್ತೀವಿ, ಇನ್ನೂ ಎಷ್ಟು ಮಂದಿ ನಮಗೆ ಈ ಹೋರಾಟದಲ್ಲಿ ಭಾಗಿಯಾಗಿ ಸ್ವತಂತ್ರ ದೊರಕಿಸಿಕೊಟ್ಟರು ಸಹ ಈ ಒಂದು ಇತಿಹಾಸದ ಪುಟದಲ್ಲಿ ಅವರ ಹೆಸರುಗಳು ಇನ್ನೂ ಅಜರಾಮರಾಗಿ ಯಾಕೆ ಉಳಿತಾ ಇಲ್ಲ, ಈ ಎಲ್ಲ ವಿಚಾರಗಳನ್ನ ಈ ಒಂದು ಸಂದರ್ಭದಲ್ಲಿ ನೋಡ್ತಾ ಹೋದಾಗ, ಮೊದಲಿಗೆ ಪ್ರಮುಖವಾಗಿ ಹೋರಾಟಗಾರರು ಅಂತೇಳಿ ಯಾರೆಲ್ಲ ಕರೀತಾ ಹೋಗ್ತೀವಿ ಅದನ್ನು ನೋಡಿ, ತದನಂತರ ಯಾರೆಲ್ಲ ಹೋರಾಟಗಾರರು ಈ ಹಿನ್ನೆಲೆಯಾಗೆ ಇದ್ದಾರೆ, ಅವರ ಒಂದು ಹೋರಾಟ ಹೇಗಿತ್ತು, ಅದಲ್ಲದೆ ಕರ್ನಾಟಕದಲ್ಲೂ ಸಹ ಕರ್ನಾಟಕದ 100 ಮಂದಿಗಳು ಸಹ ಈ ಒಂದು ಹೋರಾಟದಲ್ಲಿ ಭಾಗವಹಿಸಿದರು. ಅವರಲ್ಲಿ ಪುರುಷರು ಹೋರಾಟಗಾರರಿದ್ದರು, ಮಹಿಳಾ ವೀರ ಹೋರಾಟಗಾರರಿದ್ದರು. ಅವರುಗಳ ಬಗ್ಗೆನೂ ಸಹ ಈ ಒಂದು ಸಂದರ್ಭದಲ್ಲಿ, ಈ ಸ್ವತಂತ್ರಗೊಳ್ಳುವಂಥ ಈ ಒಂದು ಸಂದರ್ಭದಲ್ಲಿ ನಾವು ಮತ್ತೊಮ್ಮೆ ಅವ್ರ ಬಗ್ಗೆ ನೆನಪು ಮಾಡಿಕೊಳ್ಳುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಹಾಗಾಗಿ ಈ ಒಂದು ವಿಶೇಷ ಸಂಚಿಕೆಯಲ್ಲಿ ನೋಡ್ತಾ ಹೋಗೋಣ. ಅವರಲ್ಲಿ ನಾವು ಪ್ರಮುಖವಾಗಿ ನೋಡುವಂಥ ಮಹನೀಯರನ್ನು ನೋಡಿದಾಗ, ನಾವೆಲ್ಲರಿಗೂ ಗೊತ್ತಿರುವ ಹಾಗೆ ಬ್ರಿಟಿಷರ ವಿರುದ್ಧ ಶಾಂತಿ ಮತ್ತು ಅಹಿಂಸೆಯ ಒಂದು ತತ್ವದ ಮೂಲಕ ಸ್ವತಂತ್ರವನ್ನು ದೊರಕಿಸಿಕೊಟ್ಟಂಥ ಮುಂಚೂಣಿ ನಾಯಕ ಅಂತೇಳಿ ಕರೆಸ್ಕೊಳ್ಳುವಂಥ, ಮಹಾತ್ಮ ಅಂತೇಳಿ ಕರೆಸ್ಕೊಳ್ಳುವಂಥ ಮಹಾತ್ಮ ಗಾಂಧೀಜಿಯವರು, ಬಾಪೂಜಿ ಮಹಾತ್ಮ ಗಾಂಧೀಜಿಯವರು ನಮ್ಮ ಸ್ವತಂತ್ರ ಹೋರಾಟದಲ್ಲಿ ಭೂಮಿ ಇರುವವರೆಗೂ, ಭಾರತದ ಇತಿಹಾಸದ ಭೂಮಿ ಇರುವವರೆಗೂ ಅವರ ಹೆಸರು ಅಜರಾಮರ. ಏಕೆಂದರೆ ಅವರು ಮಾಡಿದಂಥ ಅಪಾರವಾದಂಥ ಹೋರಾಟದ ಫಲವಾಗಿ ನಮಗೆ ಸ್ವತಂತ್ರ ಗೊಂಡ. ಅವರ ಜೊತೆಯಲ್ಲಿ ಉಳಿದಾಗೆ ನೋಡಿದಾಗ ಸುಭಾಷ್ ಚಂದ್ರ ಬೋಸ್, ನೇತಾಜಿ ಅಂತೇಳಿ ಕರೆಯುವಂಥ ಸುಭಾಷ್ ಚಂದ್ರ ಬೋಸ್ರವರು, ಭಗತ್ ಸಿಂಗ್ರವರು,
ಸರ್ದಾರ್ ವಲ್ಲಭಾಯಿ ಪಟೇಲ್ರವರು

ಏನು ನಾವು ಉಕ್ಕಿನ ಮನುಷ್ಯ ಅಂತೇಳಿ ಕರಿತಾ ಹೋಗ್ತೀಯಲ್ಲ, ಆ ಸರ್ದಾರ್ ವಲ್ಲಭಾಯ್ ಪಟೇಲ್ ರವರಿರ್ಬೋದು, ಬಾಲ ಗಂಗಾಧರನಾಥ ತಿಲಕ್ ರವರಿರ್ಬೋದು, ಚಂದ್ರಶೇಖರ್ ಆಜಾದ್ ರವರಿರ್ಬೋದು, ಜವಾಹರ್ಲಾಲ್ ನೆಹರು ರವರಿರ್ಬೋದು, ಮಂಗಲ್ ಪಾಂಡೆ ರವರಿರ್ಬೋದು, ರಾಣಿ ಲಕ್ಷ್ಮೀಬಾಯಿ ಇರ್ಬೋದು, ಕಿತ್ತೂರು ರಾಣಿ ಚೆನ್ನಮ್ಮ ಇರ್ಬೋದು, ಸಂಗೊಳ್ಳಿ ರಾಯಣ್ಣ ಇರೋರಿರ್ಬೋದು, ಹರಡೇಕರ್ ಮಂಜಪ್ಪ ಇರ್ಬೋದು, ಗಂಗಾಧರ ರಾವ್ ದೇಶಪಾಂಡೆ ಇರ್ಬೋದು, ಈಗ ಹಲವಾರು ಮಹಾನ್ ನಾಯಕರನ್ನು ನಾವು ಈ ಪ್ರಮುಖ ನಾಯಕರು ಅಂತೇಳಿ ನೋಡ್ತಾ ಹೋಗ್ತೀವಿ. ಇವರಲ್ಲದ ಹಲವಾರು ಸಾಕಷ್ಟು ಮಂದಿ ಹೋರಾಟಗಾರರಿದ್ದಾರೆ, ಅವರನ್ನು ಸಹ ಇವತ್ತು ನೋಡ್ತಾ ಹೋಗೋಣ. ಅದರಲ್ಲೂ ವಿಶೇಷವಾಗಿ ನಮ್ಮ ಕರ್ನಾಟಕದಿಂದ ಯಾರೆಲ್ಲ ಹೋರಾಟವನ್ನು ಮಾಡಿದರು, ಅವರಲ್ಲಿ ಮಹಿಳಾ ಹೋರಾಟಗಾರರು ಯಾರು, ಆ ಮಹಿಳಾ ಹೋರಾಟಗಾರರ ಬಗ್ಗೆ ನಾವು ಇಂದಿನ ಒಂದು ಸಂಚಿಕೆಯಲ್ಲಿ ನಾವು ನೋಡ್ತಾ ಹೋಗೋಣ. ನಮ್ಮ ಕರ್ನಾಟಕದಲ್ಲಿ ಪಾಲ್ಗೊಂಡಂಥ ವೀರ ಮಹಿಳೆಯರು, ನಮ್ಮ ಕರ್ನಾಟಕದಿಂದ ಸ್ವತಂತ್ರ ಚಳುವಳಿಗೆ ಧುಮುಕಿದಂಥ ವೀರ ಮಹಿಳೆಯರು ಯಾರು, ಯಾವ ರೀತಿ ಅವರು ಹೋರಾಟವನ್ನು ಮಾಡಿದರು, ಹೇಗೆಲ್ಲ ತಮ್ಮ ದೇಶಭಕ್ತಿಯನ್ನು ಪ್ರದರ್ಶಿಸಿ ಹೇಗೆಲ್ಲ ಹೋರಾಟವನ್ನು ಮಾಡಿ ತೊಂದರೆಯನ್ನು ಒಳಪಟ್ಟು ನಮ್ಮ ಸ್ವತಂತ್ರದಲ್ಲಿ ದಿಟ್ಟದ ಒಂದು ತನವನ್ನು ತೋರಿದಂಥ ನಮ್ಮ ಮಹಿಳಾ ಹೋರಾಟಗಾರರು ಯಾರು ಅಂಥೇಳಿ ಈ ಒಂದು ಸಂಚಿಕೆಯಲ್ಲಿ ನೋಡ್ತಾ ಹೋಗೋಣ. ಭಾರತ ಸ್ವತಂತ್ರ ಸಂಗ್ರಾಮದಲ್ಲಿ ಅನೇಕ ವೀರ ಮಹಿಳೆಯರು ತಮ್ಮ ಪ್ರಾಣ ತ್ಯಾಗ ಮತ್ತು ಹೋರಾಟದ ಮೂಲಕ ಮಹತ್ವದ ಕೊಡುಗೆಯನ್ನು ನೀಡ್ತಾ ಹೋಗ್ತಾರೆ. ಅಂಥ ಕರ್ನಾಟಕದ ವೀರ ಮಹಿಳೆಯರು ಯಾರು ಅಂತೇಳಿ ನೋಡಿದಾಗ ರಾಣಿ ಲಕ್ಷ್ಮೀಬಾಯಿ, ಸರೋಜಿನಿ ನಾಯ್ಡು, ಉಮಾಬಾಯಿ ಕುಂದಾಪುರ, ಕರ್ನಾಟಕದ ಮಹಿಳೆಯರ ಬಗ್ಗೆ ಮಾತನಾಡ್ತಾ ಇರೋದು. ಹಾಗಾಗಿ ಕಮಲಾದೇವಿ ಚಟ್ಟೋಪಾಧ್ಯಾಯ, ಬಳ್ಳಾರಿ ಸಿದ್ದಮ್ಮ, ಯಶೋದಮ್ಮ ದಾಸಪ್ಪ, ಗೌರಮ್ಮ ವೆಂಕಟರಾಮಯ್ಯ, ಟಿ ಸುನಂದಮ್ಮ, ಕೃಷ್ಣಾಬಾಯಿ ಪಂಜೇಕರ, ಹೀಗೆ ಹಲವಾರು ಕರ್ನಾಟಕದ ವೀರ ಮಹಿಳೆಯರನ್ನು ನೋಡ್ತಾ ಹೋಗ್ತೀವಿ. ಈ ಮಹಿಳೆಯರಲ್ಲಿ ಪ್ರಥಮವಾಗಿ ಕಿತ್ತೂರು ರಾಣಿ ಚೆನ್ನಮ್ಮರ ಬಗ್ಗೆ ಈ ಯಾವ ರೀತಿ ಈ ಒಂದು ಹೋರಾಟವನ್ನು ಮಾಡಿದ್ರು ಅಂಥೇಳಿ ನೋಡ್ತಾ ಹೋದಾಗ, ಕರ್ನಾಟಕದ ಕಿತ್ತೂರು ರಾಜಪ್ರಭುತ್ವದ ರಾಣಿಯಾಗಿದ್ದರು. ತಮ್ಮ ಪ್ರಾಬಲ್ಯದ ಮೇಲೆ ನಿಯಂತ್ರಣ ಉಳಿಸಿಕೊಳ್ಳಲು ಅವರು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ವಿರುದ್ಧ ಬಂಡಾಯದ ಸಶಸ್ತ್ರ ಪ್ರತಿರೋಧವನ್ನು ನಡೆಸಿದರು. ಅವರು ಮೊದಲ ಯುದ್ಧದಲ್ಲಿ ಬ್ರಿಟಿಷ್ ಸೈನ್ಯವನ್ನು ಸೋಲಿಸಿ ಹಿಮ್ಮೆಟ್ಟಿಸಿದರು. ಆದರೆ ದುರದೃಷ್ಟವಶಾತ್ ಎರಡನೇ ಯುದ್ಧದ ನಂತರ ಬ್ರಿಟಿಷರಿಗೆ ಬ್ರಿಟಿಷರ ಸೈನ್ಯದ ವಿರುದ್ಧ ಹೋರಾಡಿ ಸೆರೆಯಾಳಾಗಿ ನಿಧನರಾದರು. ಆದ್ದರಿಂದ ನಮ್ಮ ಕರ್ನಾಟಕದ ಕಿತ್ತೂರು ರಾಜಪ್ರಭುತ್ವದ ರಾಣಿಯಾಗಿದ್ದಂಥ ಕಿತ್ತೂರು ರಾಣಿ ಚೆನ್ನಮ್ಮ ಕಿತ್ತೂರು ಬ್ರಿಟಿಷ್ ವಸಾಹತು ಶಾಹಿಗಳ ವಿರುದ್ಧ ಕಿತ್ತೂರು ಪಡೆಗಳನ್ನು ಮುನ್ನಡೆಸಿ ಮೊದಲ ಮತ್ತು ಕೆಲವೇ ಮಹಿಳಾ ಆಡಳಿತಗಾರರಲ್ಲಿ ಒಬ್ಬರಾಗಿ ಅವರು ಕರ್ನಾಟಕದ ಸ್ವತಂತ್ರ ಹೋರಾಟದಲ್ಲಿ ಮೊದಲ ವೀರ ಮಹಿಳೆಯರಾಗಿ ನಾವು ನೋಡ್ತಾ ಹೋಗ್ತೀವಿ. ಇವರು ಒಬ್ಬರು. ಮತ್ತೊಬ್ಬರು ಉಮಾಬಾಯಿ ಕುಂದಾಪುರರವರು. ಇವರ ಹೆಸರು ಯಾವುದೇ ಇತಿಹಾಸದ ಹೋರಾಟದಲ್ಲಿ ನಾವು ನೋಡುವುದು ವಿರಳ. ಇವರು ಸಹ ಕರ್ನಾಟಕದವರಾಗಿದ್ದು ಬ್ರಿಟಿಷರ ವಸಾಹತು ಶಾಹಿ ವಿರುದ್ಧ ಸಕ್ರಿಯವಾಗಿ ಚಳುವಳಿಯಲ್ಲಿ ಭಾಗವಹಿಸಿ ಸ್ವತಂತ್ರ ಹೋರಾಟದಲ್ಲಿ ಪಾಲ್ಗೊಂಡಂಥ ವೀರ ಮಹಿಳೆಯಾಗಿದ್ದಾರೆ. ಹುಬ್ಬಳ್ಳಿಯನ್ನು ಕೇಂದ್ರವಾಗಿಟ್ಟುಕೊಂಡು ಸ್ವತಂತ್ರ ಚಳುವಳಿಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ ಇವರು ಹಿಂದೂಸ್ತಾನಿ ಸೇವಾದಳದ ಮಹಿಳಾ ವಿಭಾಗದ ಮುಖ್ಯಸ್ಥರಾಗಿದ್ದರು. ಇವರು ಹೋರಾಟವನ್ನು ಜಾಗೃತಗೊಳಿಸಬೇಕು ಅಂತೇಳಿ ಮನೆ ಮನೆಗೆ ತೆರಳಿ, ಪ್ರತಿ ಮನೆ ಮನೆಗೂ ತೆರಳಿ ಮಹಿಳೆಯರಲ್ಲಿ ದೇಶಭಕ್ತಿಯನ್ನು ಜಾಗೃತಗೊಳಿಸುವ ಮೂಲಕ ಈ ಒಂದು ಸ್ವತಂತ್ರ ಹೋರಾಟದಲ್ಲಿ ತನ್ನದೇ ಆದಂಥ ಒಂದು ಕೊಡುಗೆಯನ್ನು ನೀಡಿದಂಥ ಒಬ್ಬ ವೀರ ಮಹಿಳೆ ಉಮಾಬಾಯಿ ಕುಂದಾಪುರರವರು. ಇವರು ಸಹ ನಾವು ಕರ್ನಾಟಕದ ಸ್ವತಂತ್ರ ಹೋರಾಟಗಾರರ ವೀರ ಮಹಿಳೆಯರಲ್ಲಿ ಪ್ರಮುಖ ಸಾಲಿನಲ್ಲಿ ನಿಲ್ಲುವಂಥವರು ಅಂತೇಳಿ ನಾವು ಹೇಳ್ಬೋದು. ಹಾಗೆಯೇ ಮತ್ತೋರ್ವ ವೀರ ಮಹಿಳೆಯರು ನೋಡಿದಾಗ ಕರ್ನಾಟಕದ ವೀರ ಮಹಿಳೆಯರಲ್ಲಿ ಅದರಲ್ಲೂ ಗಾಂಧೀಜಿಯವರ ಜೊತೆ ಕ್ವಿಟ್ ಇಂಡಿಯಾ ಚಳವಳಿ ಇರ್ಬೋದು, ಉಪ್ಪಿನ ಸತ್ಯಾಗ್ರಹ ಚಳವಳಿಯಲ್ಲಿ ಭಾಗವಹಿಸಿ ಜೈಲುವಾಸವನ್ನು ಅನುಭವಿಸಿದಂಥ ವೀರ ಮಹಿಳೆಯರಲ್ಲಿ ಕಮಲಾದೇವಿ

ದೇವಿ ಚಟ್ಟೋಪಾಧ್ಯಾಯರು ಒಬ್ಬರು. ಸಾಮಾನ್ಯವಾಗಿ ಇವರ ಹೆಸರು ನಾವೆಲ್ಲೂ ಕೇಳಿರಕ್ಕಿಲ್ಲ. ನಾನು ಮೊದಲೇ ಹೇಳಿದಾಗೆ ಗಾಂಧೀಜಿಯವರ ಜೊತೆಯಲ್ಲಿ ಇವರು ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸಿದಂಥ ವೀರ ಮಹಿಳೆ. ಇವರು ಮೂಲತಃ ಮಂಗಳೂರಿನಲ್ಲಿ ಜನಿಸಿದವರು. ಗಾಂಧೀಜಿಯವರ ಉಪ್ಪಿನ ಸತ್ಯಾಗ್ರಹ ಇರ್ಬೋದು, ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಭಾಗವಹಿಸಿ ಜೈಲು ಶಿಕ್ಷೆಯನ್ನು ಅನುಭವಿಸಿದಂಥ ವ್ಯಕ್ತಿ. ನಂತರ ದಿನಗಳಲ್ಲಿ ಭಾರತೀಯರ ಕರಕುಶಲ ವಸ್ತುಗಳ ಪುನರುಜ್ಜೀವನಕ್ಕೆ ಅಪಾರವಾದಂಥ ಕೊಡುಗೆಯನ್ನು ನೀಡಿದಂಥ ಒಬ್ಬ ವೀರ ಮಹಿಳೆ ನಮ್ಮ ಕರ್ನಾಟಕದವರು. ಹಾಗೆ ಮತ್ತೊಬ್ಬರು ನೋಡಿದಾಗ ಬಳ್ಳಾರಿ ಸಿದ್ದಮ್ಮ ಅಂತೇಳಿ, ಮತ್ತೊಬ್ಬರು ಬಳ್ಳಾರಿ ಸಿದ್ದಮ್ಮ, ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸಿದ ಕರ್ನಾಟಕದ ಮತ್ತೋರ್ವ ಮಹಿಳೆ ಬಳ್ಳಾರಿ ಸಿದ್ದಮ್ಮ. ಮೈಸೂರು ಸಂಸ್ಥಾನದಲ್ಲಿ ನಡೆದ ಅರಕಲಗೂಡು ಚಳವಳಿ, ಮೈಸೂರು ಪ್ರಾಂತ್ಯದ ಆ ಪ್ರಾಂತ್ಯಕ್ಕೆ ಸಂಬಂಧಪಟ್ಟಂತೆ ಹೊಂದಿಕೊಟ್ಟಂತೆ ನಡೆದಂಥ ಒಂದು ಚಳವಳಿ ಅರಕಲಗೂಡು ಚಳವಳಿ ಅಂತೇಳಿ. ಮತ್ತು ಧ್ವಜ ಸತ್ಯಾಗ್ರಹದಲ್ಲಿ ಪ್ರಮುಖವಾಗಿ ಇವರ ಪಾತ್ರ ಬಹುಮುಖ್ಯವಾಗಿತ್ತು. ಅರಕಲಗೂಡು ಚಳವಳಿ ಎನ್ನುವಂಥದ್ದು ಮತ್ತು ಧ್ವಜ ಸತ್ಯಾಗ್ರಹ ಎನ್ನುವ ಒಂದುದಲ್ಲಿ ಇವರ ಪಾತ್ರ ಬಹುಮುಖ್ಯವಾದಂಥ ಪಾತ್ರ. ಈ ಎರಡು ಚಳವಳಿಯಲ್ಲಿ ಇವರು ಭಾಗವಹಿಸಿದರ ಪರವಾಗಿ ಇವರಿಗೆ ಕಠಿಣವಾದ ಶಿಕ್ಷೆ ಮತ್ತು ಜೈಲುವಾಸವನ್ನು ಅನುಭವಿಸಬೇಕಾಗಿತ್ತು. ಆದರೂ ಸಹ ಎದೆಗುಂದದೆ ಬಳ್ಳಾರಿ ಸಿದ್ದಮ್ಮರವರು ಈ ಒಂದು ಕಠಿಣ ಶಿಕ್ಷೆ ಅಥವಾ ಜೈಲುವಾಸ ಅನುಭವಿಸಿದರೂ ಸಹ ಧೈರ್ಯವಾಗಿ ಬ್ರಿಟಿಷರ ದಬ್ಬಾಳಿಕೆಯನ್ನು ಎದುರಿಸಿದಂಥ ವೀರ ಮಹಿಳೆಯರಲ್ಲಿ ಬಳ್ಳಾರಿ ಸಿದ್ದಮ್ಮರವರು ಸಹ ಒಬ್ಬರಾಗಿದ್ದಾರೆ. ಅವರನ್ನು ಸಹ ನಾವು ಈ ಒಂದು ಕರ್ನಾಟಕದ ವೀರ ಹೋರಾಟ ಮಹಿಳೆಯರಲ್ಲಿ ಸ್ಮರಿಸಿಕೊಳ್ಳುವಂಥ ವ್ಯಕ್ತಿ ಬಂದಂಥ ಸಂದರ್ಭದಲ್ಲಿ ಇವರಿಗೂ ಸಹ ಒಂದು ಸ್ಥಾನವನ್ನು ದೊರಕಿಸಿಕೊಡ್ಬೇಕಾಗ್ತದೆ. ಯಾರು? ಬಳ್ಳಾರಿ ಸಿದ್ದಮ್ಮ ಅನ್ನುವಂಥ ವ್ಯಕ್ತಿ. ಇವೆಲ್ಲ ನೋಡ್ತಾ ಇದ್ರೆ ನಮ್ಮ ವೀರ ಮಹಿಳೆಯರು ಕರ್ನಾಟಕದಲ್ಲಿ ಬ್ರಿಟಿಷರ ಒಂದು ವಿರುದ್ಧವಾಗಿ ಧೈರ್ಯ ಪ್ರದರ್ಶನವನ್ನು ತೋರಿದಂಥವರು, ಬ್ರಿಟಿಷರ ವಿರುದ್ಧ ದಿಟ್ಟತನದ ಹೆಜ್ಜೆಯನ್ನು ಇಟ್ಟಂಥವರು, ಹಲವಾರು ಚಳವಳಿಗಳಲ್ಲಿ ಭಾಗವಹಿಸಿ ಎದೆಗುಂದದೆ ಏನೆಲ್ಲ ಶಿಕ್ಷೆಯನ್ನು ಬ್ರಿಟಿಷರು ಕೊಟ್ಟಿದ್ರೂ ಸಹ ಹೋರಾಟವನ್ನು ಮಾಡಿ ಇತಿಹಾಸದ ಪುಟಗಳಲ್ಲಿ ತಮ್ಮದೇ ಆದಂಥ ಒಂದು ಛಾಪವನ್ನು ಮೂಡಿಸಿರುವಂಥ ಮಹನೀಯರು ಅಂತೇಳಿ ಕರಿತಾ ಒಪ್ಪೋದು. ಬಳ್ಳಾರಿ ಸಿದ್ದಮ್ಮ ನಂತರ ಮತ್ತೋರ್ವ ಒಬ್ಬ ವೀರ ಮಹಿಳೆ ಎನ್ನು ನೋಡಿದಂಥ ಸಂದರ್ಭದಲ್ಲಿ ಯಶೋಧರಮ್ಮ ದಾಸಪ್ಪ ಅಂತೇಳಿ, ಮತ್ತೋರ್ವ ವೀರ ಕರ್ನಾಟಕದ ಮಹಿಳಾ ಹೋರಾಟಗಾರರಲ್ಲಿ ಒಬ್ಬರು ಯಾರಪ್ಪ ಅಂದರೆ ಯಶೋಧಮ್ಮ ದಾಸಪ್ಪ ಅಂತೇಳಿ. ಇವರು ಸಹ ಮೈಸೂರು ಭಾಗದ ಪ್ರಾಂತ್ಯಕ್ಕೆ ಸಂಬಂಧಪಟ್ಟಂಥವರು. ಮೈಸೂರು ಭಾಗಕ್ಕೆ ಸಂಬಂಧಪಟ್ಟಂಥ ಪ್ರಮುಖ ಸ್ವತಂತ್ರ ಹೋರಾಟಗಾರರು, ಸಮಾಜ ಸುಧಾರಕರು. ನಮಗೇನು ಮಂಡ್ಯ ಜಿಲ್ಲೆಯ ಶಿವಪುರದಲ್ಲಿ ನಡೆದಂಥ ಸತ್ಯಾಗ್ರಹ ಇರ್ಬೋದು ಸೇರಿದಂತೆ ಹಲವಾರು ಚಳವಳಿಗಳಲ್ಲಿ ಭಾಗವಹಿಸಿರುವಂಥವರು. ನೋಡಿ, ಅಂದಿನ ಕಾಲದಲ್ಲಿ ನಮಗೆ ಮಹಿಳೆಯರು ಸಕ್ರಿಯರಾಗಿ ಜಾಗೃತರಾಗಿ ಬ್ರಿಟಿಷರ ವಿರುದ್ಧ ಚಳವಳಿಗಳಲ್ಲಿ ಮನೆಯನ್ನು ತೊರೆದು ಬಂದು ದಿಟ್ಟದನದ ಪ್ರದರ್ಶನವನ್ನು ತೋರಿ ಹೋರಾಟವನ್ನು ಪಾಲ್ಗೊಡ್ತಾರೆ, ಸಕ್ರಿಯವಾಗಿರ್ತಾರೆ. ಅದರ ಜೊತೆಗೆ ಉಳಿದಂಥ ಮಹಿಳೆಯರನ್ನು ಸಂಘಟಿಸುವಂಥ ಕೆಲಸವನ್ನು ಮಾಡ್ತಾರೆ ಯಶೋಧಮ್ಮ. ಹಾಗಾಗಿ ಯಶೋಧಮ್ಮ ದಾಸಪ್ಪರವರನ್ನು ಈ ಒಂದು ಮಹಿಳಾ ಕರ್ನಾಟಕದ ಹೋರಾಟಗಾರರಲ್ಲಿ ಒಬ್ಬರಂತೇಳಿ ನೋಡ್ಬೋದು. ಅವರ ವಿಶೇಷ ಏನು? ಇವರು ಸಹ ಮಹಿಳೆಯರನ್ನು ಜಾಗೃತಿಗೊಳಿಸುವಂಥದ್ದು, ಸ್ವತಂತ್ರ ಚಳವಳಿಗೆ ಅವರನ್ನು ಸಕ್ರಿಯರಾಗಿ ಮಾಡುವಂಥದ್ದು, ಅವರ ವಿರುದ್ಧ ಒಂದು ಸಂಘಟಿತರಾಗುವಂತೆ ಮಾಡುವಂಥದ್ದು, ಜಾಗೃತರಾಗಿ ಮಾಡುವಂಥದ್ದು, ಈ ರೀತಿಯ ಕೆಲಸವನ್ನು ಯಶೋಧಮ್ಮ ದಾಸಪ್ಪರವರು ಮಾಡ್ತಾ ಹೋಗ್ತಾರೆ. ಹೀಗಾಗಿ ಇವರು ಸಹ ನಮ್ಮ ಕರ್ನಾಟಕದ ಓರ್ವ ದಿಟ್ಟ ಹೋರಾಟಗಾರರಲ್ಲಿ, ಮಹಿಳಾ ಹೋರಾಟಗಾರರಲ್ಲಿ ಒಬ್ಬರು ಅಂತೇಳಿ ನಾವು ನೋಡ್ಬೋದು. ತದನಂತರ ಮತ್ತೊಬ್ಬ ಮಹಿಳಾ ಹೋರಾಟಗಾರರನ್ನು ನೋಡಿದಂಥ ಸಂದರ್ಭದಲ್ಲಿ ಗೌರಮ್ಮ ವೆಂಕಟರಾಮಯ್ಯರವರು. ಗಾಂಧೀಜಿಯವರು ಕರೆ ಕೊಟ್ಟಂತಹ, ನಾವು ನೋಡ್ತಾ ಇದ್ದೀವಲ್ಲ ನಮ್ಮ ಭಾರತಕ್ಕೆ ಸ್ವತಂತ್ರವನ್ನು ಗಾಂಧೀಜಿಯವರ ನೇತೃತ್ವದಲ್ಲಿ ತಂದುಕೊಟ್ಟು ಅಂತೇಳಿ ನಾವು ನೋಡ್ತಾ ಹೋಗ್ತೀವಲ್ಲ, ಆ ಗಾಂಧೀಜಿಯವರು ಒಂದು ಕಡೆ ಕರೆಯನ್ನು ಹೋಗ್ಬಿಡ್ತಾರೆ, ಕರೆಯನ್ನು ಕೊಡ್ತಾರೆ, ತೆರಿಗೆ ನಿರಾಕರಣೆ ಮಾಡಬೇಕು, ಬ್ರಿಟಿಷರು ಕೊಡುವಂಥ ತೆರಿಗೆಯನ್ನು ಕಟ್ಟದೆ ಅಂತೇಳಿ ಒಂದು ಅಭಿಯಾನವನ್ನು ಪ್ರಾರಂಭ ಮಾಡ್ತಾರೆ. ಆ ಸಂದರ್ಭದಲ್ಲಿ

ಗಾಂಧೀಜಿಯವರು ಕರೆಗೆ ಒಗೊಟ್ಟು ತೆರಿಗೆ ನಿರಾಕರಣೆ ಅಭಿಯಾನವನ್ನು ಯಶಸ್ವಿಯಾಗಿ ಮುನ್ನಡೆಸಿದವರು ಯಾರಪ್ಪ ನಮ್ಮ ಕರ್ನಾಟಕದಲ್ಲಿ ಮಹಿಳೆಯರು ಯಾರಪ್ಪ ಅಂದರೆ ಗೌರಮ್ಮ ವೆಂಕಟರಾಮಯ್ಯರವರು. ತೆರಿಗೆ ನಿರಾಕರಣೆ ಅಭಿಯಾನವನ್ನು ಯಶಸ್ವಿಯಾಗಿ ಮುನ್ನಡೆಸ್ತಾರೆ. ಇದು ಗಾಂಧೀಜಿಯವರು ಸ್ವತಃ ಇವರ ಬಗ್ಗೆ ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಹೋಗ್ತಾರೆ. ಗಾಂಧೀಜಿಯವರಿಂದ ನಮ್ಮ ಕರ್ನಾಟಕದ ಗೌರಮ್ಮ ವೆಂಕಟರಾಮಯ್ಯರವರು ಒಂದು ಮೆಚ್ಚುಗೆಗೆ ಪಾತ್ರರಾಗ್ತಾ ಹೋಗ್ತಾರೆ. ಅವರು ಕರೆಗೊಟ್ಟಂಥ ಅವರ ಕರೆಗೆ ಹೋಗೊಟ್ಟು ಕರ್ನಾಟಕದಲ್ಲಿ ತೆರಿಗೆ ನಿರಾಕರಣೆಯನ್ನು ಅಭಿಯಾನವನ್ನು ಪ್ರಾರಂಭ ಮಾಡ್ತಾರೆ. ಹಾಗಾಗಿ ಇವರು ಸಹ ಈ ಸ್ವತಂತ್ರ ಚಳವಳಿಯಲ್ಲಿ ಪ್ರಮುಖರು ಅಂಥೇಳಿ ನಾವು ನೋಡ್ಬೋದು. ಹಾಗೆ ಮತ್ತೋರ್ವರು ಟಿ ಸುನಂದಮ್ಮ ಅಂಥೇಳಿ ಮತ್ತೋರ್ವ ವೀರ ಮಹಿಳೆಯರನ್ನು ನಾವು ಕರ್ನಾಟಕದವರಾಗಿ ನೋಡ್ಬೋದು. ತಾಂಡೂರು ಪ್ರದೇಶದಲ್ಲಿ, ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ತಾಂಡೂರು ಎಂಬ ಪ್ರದೇಶದಲ್ಲಿ ಸ್ವತಂತ್ರ ಹೋರಾಟಕ್ಕೆ ಯುವಕರನ್ನು ಮತ್ತು ಮಹಿಳೆಯರನ್ನು ಪ್ರೇರೇಪಿಸಿದ ಪ್ರಮುಖ ನಾಯಕಿ ಯಾರು? ಟಿ ಸುನಂದಮ್ಮರವರು. ಏನು ತಮ್ಮ ತಾಂಡೂರು ಪ್ರದೇಶ ಇದೆಯೋ ಆ ತಾಂಡೂರು ಪ್ರದೇಶದ ಸುತ್ತಮುತ್ತಲ ಇರುವಂಥ ಯುವಕರನ್ನು ಮಹಿಳೆಯರನ್ನು ಪ್ರೇರೇಪಿಸುವಂಥದ್ದು ಕೆಲಸದಲ್ಲಿ ಪ್ರಮುಖವಾದಂಥ ಸ್ಥಾನವನ್ನು, ನಾಯಕ ಸ್ಥಾನವನ್ನು, ನಾಯಕಿ ಸ್ಥಾನವನ್ನು ಪಡೆದಂಥವರು ನಮ್ಮ ಸುನಂದಮ್ಮರವರು. ಏಕೆಂದರೆ ಅವತ್ತು ನಾವು ಸಂಘಟಿತರಾಗಬೇಕಾಗಿತ್ತು, ಯುವಕರನ್ನು ಸ್ವತಂತ್ರ ಚಳವಳಿಗೆ ಸಂಘಟನಾಗಿ ಮಾಡಬೇಕಾಗಿತ್ತು, ಮಹಿಳೆಯರನ್ನು ಸಂಘಟನರನ್ನಾಗಿ ಮಾಡಬೇಕಾಗಿತ್ತು, ಮಹಿಳೆಯರನ್ನು ಯುವಕರನ್ನು ಬ್ರಿಟಿಷರ ವಿರುದ್ಧ ಜಾಗೃತಗೊಳಿಸಬೇಕಾಗಿತ್ತು. ಆ ಕೆಲಸದ ಜವಾಬ್ದಾರಿಯನ್ನು ನಮ್ಮ ಕರ್ನಾಟಕದವರಾದಂಥ ಟಿ ಸುನಂದಮ್ಮರವರು ವಹಿಸ್ಕೊಂಡಿದ್ದರು. ಈ ಬ್ರಿಟಿಷರ ವಿರುದ್ಧ ಚಳುವಳಿಯಲ್ಲೂ ಸಹ ಭಾಗವಹಿಸಿದರು. ಆ ಚಳುವಳಿಯಲ್ಲಿ ಭಾಗವಹಿಸಿದ ಪ್ರಯುಕ್ತ ಇವರಿಗೆ ಅಪಾರವಾದಂಥ ದಂಡ ಮತ್ತು ಜೈಲು ಶಿಕ್ಷೆಯನ್ನು ಸಹ ಅನುಭವಿಸ್ತಾ ಹೋಗ್ತಾರೆ. ಸ್ವತಂತ್ರ ಇತಿಹಾಸದ ಪುಟದಲ್ಲಿ ಸುನಂದಮ್ಮರವರು ಬ್ರಿಟಿಷರಿಂದ ಶಿಕ್ಷೆಗೆ ಒಳಗಾಗ್ತಾರೆ, ದಂಡನೆಗೆ ಒಳಗಾಗ್ತಾರೆ. ಆದ್ದರಿಂದ ಟಿ ಸುನಂದಮ್ಮರವರನ್ನು ಸಹ ಮಹಿಳಾ ಹೋರಾಟಗಾರರಲ್ಲಿ ಪ್ರಮುಖರಲ್ಲಿ ಒಬ್ಬರು ಅಂಥೇಳಿ ನಾವು ನೋಡ್ಬೋದು. ಹಾಗೆ ಮತ್ತೋರ್ವ ಮಹಿಳಾ ಹೋರಾಟಗಾರರನ್ನು ನೋಡಿದಂಥ ಸಂದರ್ಭದಲ್ಲಿ ಕೃಷ್ಣಾಬಾಯಿ ಪಂಜೇಕರ ಅನ್ನುವಂಥವರು, ಇವರು ಯಾವ ರೀತಿ ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸಿದರು, ಇವರ ಒಂದು ಸ್ವತಂತ್ರ ಹೋರಾಟದ ಒಂದು ಪಾತ್ರ ಏನು, ಹೇಗಿತ್ತು ಅಂತೇಳಿ ನೋಡಿದಾಗ ಇವರು ಒಂದು ವಿಶೇಷವಾದಂಥದ್ದು, ಸ್ವತಂತ್ರ ಹೋರಾಟಕ್ಕೆ ಸಂಬಂಧಪಟ್ಟಂತೆ ವಿಶೇಷವಾದಂಥ ಒಂದು ಪಾತ್ರವನ್ನು ನಿರ್ವಹಿಸ್ತಾ ಹೋಗ್ತಾರೆ. ಇವರು ಉತ್ತರ ಕರ್ನಾಟಕದಲ್ಲಿ ಬರುವಂಥವರು. ಉತ್ತರ ಕರ್ನಾಟಕದಲ್ಲಿ ವಿದೇಶಿ ವಸ್ತುಗಳ ಬಹಿಷ್ಕಾರ ಏನನ್ನು ಅಂದಿನ ಕಾಲದಲ್ಲಿ ವಿದೇಶಿ ವಸ್ತುಗಳು ಮಾರಾಟ ಆಗ್ತಿತ್ತು, ಆ ವಿದೇಶಿ ವಸ್ತುಗಳನ್ನು ಬಹಿಷ್ಕರಿಸಬೇಕು ಅಂತೇಳಿ ಜಾಗೃತಿ ಅಭಿಯಾನವನ್ನು ಪ್ರಾರಂಭ ಮಾಡ್ತಾ ಹೋಗ್ತಾರೆ, ಜಾಗೃತಿಯನ್ನು ಮೂಡಿಸ್ತಾ ಹೋಗ್ತಾರೆ. ಕಡಾಖಂಡಿತವಾಗಿ ತಿರಸ್ಕಾರ, ಉತ್ತರ ಕರ್ನಾಟಕದಲ್ಲಿ ವಿದೇಶಿ ವಸ್ತುಗಳು ಬಹಿಷ್ಕಾರ ಮಾಡಿದಂಥದ್ದು, ದಿಟ್ಟತನದ ಒಂದು ಪ್ರದರ್ಶನವನ್ನು ಕೈಗೊಂಡಂಥ ವಿಶೇಷ ಮಹನೀಯರು. ಜೊತೆಗೆ ಬರೀ ವಿದೇಶಿ ವಸ್ತುಗಳ ಬಹಿಷ್ಕಾರ ಅಷ್ಟೇ ಅಲ್ಲ, ನಮ್ಮ ಖಾದಿ ಪ್ರಚಾರಕ್ಕಾಗಿ ದುಡಿದಂಥ ಹೋರಾಟಗಾರತಿ, ನಾವೇನಾವತ್ತು ಖಾದಿ ವಸ್ತುಗಳ ಉತ್ಪಾದನೆ ಮಾಡ್ತಾಯಿದ್ದೋ ಅದನ್ನೇ ಹೆಚ್ಚಿಸಬೇಕು, ಖಾದಿ ವಸ್ತುಗಳ ಮೂಲಕ ನಾವೆಲ್ಲರೂ ಜಾಗೃತರಾಗಬೇಕು ಅನ್ನುವಂಥ ಏನು ಮನೋಭಾವ ಇತ್ತು, ಗಾಂಧೀಜಿಯವರ ಕನಸೇನಿತ್ತು, ಅದರಂತೆ ಖಾದಿ ಪ್ರಚಾರಕ್ಕಾಗಿ ದುಡಿದಂಥ ಪ್ರಮುಖರಲ್ಲಿ ಪ್ರಮುಖರು ನಮ್ಮ ಕೃಷ್ಣಾಬಾಯಿ ಪಂಜೇಕರ್ರವರು. ಹೀಗೆ ಕರ್ನಾಟಕದಲ್ಲಿ ವಿಶೇಷವಾಗಿ ತಮ್ಮದೇ ಆದಂಥ ಸ್ವತಂತ್ರ ಹೋರಾಟದ ಚಳುವಳಿಗಳಲ್ಲಿ ವಿಭಿನ್ನವಾಗಿ ಧೈರ್ಯತನವನ್ನು ಪ್ರದರ್ಶಿಸಿದಂಥ ಮಹಿಳೆಯರಲ್ಲಿ ಈ ಪ್ರಮುಖವಾಗಿ ಹೋರಾಟಗಾರರನ್ನು ನೋಡ್ಬೋದು ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ನಮ್ಮ ಕರ್ನಾಟಕದಲ್ಲಿ ಇವೆಲ್ಲವನ್ನು ನೋಡಿದಂಥ ಸಂದರ್ಭದಲ್ಲಿ ಅಂದು ಸ್ವತಂತ್ರ ಹೋರಾಟದಲ್ಲಿ ಕರ್ನಾಟಕದಲ್ಲಿ ಚಳುವಳಿಗಳು ಪ್ರಾರಂಭ ಆಗಿದ್ದು, ಚಳುವಳಿಯಲ್ಲಿ ಸಕ್ರಿಯರಾಗಿ ಭಾಗವಹಿಸಿದ್ದು ಅನ್ನೋದು ಒಂದು ಭಾಗವಾದರೆ, ಅಂದಿನ ಕಾಲಘಟ್ಟದಲ್ಲಿ ಕರ್ನಾಟಕದ ಮಹಿಳೆಯರು ಸಹ ಈ ಒಂದು ಚಳುವಳಿಯಲ್ಲಿ ಧುಮುಕಿ ಹೋರಾಟದಲ್ಲಿ ಚಳುವಳಿಯಲ್ಲಿ ತಮ್ಮದೇ ಆದಂಥ ಒಂದು ಪಾತ್ರವನ್ನು ನಿರ್ವಹಿಸಿದರು ಅನ್ನುವಂಥದ್ದು ಒಂದು ಅಂಶ ಅಂತ ಹೇಳ್ತಾ ನನಗೆ ಎರಡು ವಿಚಾರವು, ಒಂದು ಸ್ವತಂತ್ರ ಹೋರಾಟದ ವಿಚಾರ, ನಂತರ ಅದು

ಇಲ್ಲಿ ವಿಶೇಷವಾಗಿ ಎರಡನೇ ಅಂಶ ನಮ್ಮ ಕರ್ನಾಟಕದ ಮಹಿಳಾ ಸ್ವತಂತ್ರ ಹೋರಾಟಗಾರ ಬಗ್ಗೆ ತಿಳಿಸಿಕೊಳ್ಳುವಂಥದ್ದು ಒಂದು ಅಂಶವಾಗಿತ್ತು. ಹಾಗಾಗಿ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು.

ಐದುವರೆಗೂ ಸ್ವಾತಂತ್ರ್ಯೋತ್ಸವ ಸರಣಿ ಕಾರ್ಯಕ್ರಮದಲ್ಲಿ ಭಾರತ ಸ್ವಾತಂತ್ರ್ಯ ಹೋರಾಟದಲ್ಲಿ ಕರ್ನಾಟಕದ ವೀರಮಾತೆಯರ ಕುರಿತು ಮಂಡ್ಯದ ಮಾಂಡವ್ಯ ಕಾಲೇಜ್ ಆಫ್ ಎಜುಕೇಷನ್ನ ಸಹಾಯಕ ಪ್ರಾಧ್ಯಾಪಕರಾದ ಪ್ರದೀಪ್ ತೀರ್ ಅವರು

0: ನಮ್ಮ ನಿಲಯದಿಂದ ಇನ್ನು ಮುಂದೆ ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ಸ್ವಾಸ್ಥ್ಯ ಜೀವನಗುಟ್ಟು ಕುರಿತು ಸರಗೂರು ತಾಲೂಕಿನ ದೇವಲಾಪುರ ಆಡಿಯ ಶ್ರೀಮತಿ ಚಿಕ್ಕಮ್ಮರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಹಿರಿಯರೇ ಮನೆಯ ಲಕ್ಷಣ.
2: ನಮ್ಮ ಪೂರ್ವಜರೇ ನಮ್ಮ ಸಂಪ್ರದಾಯಗಳ ಆಭರಣ.
1: ಅವರಿದ್ದ ಮನೆ ಸಕಾಲದಲ್ಲೂ ಸಮೃದ್ಧಿ.
2: ಆದ್ದರಿಂದ ನಮ್ಮ ಮಕ್ಕಳಿಗೆ ಹಿರಿಯರ ಆಚಾರ ವಿಚಾರ, ಹಿರಿಯರನ್ನು ಗೌರವಿಸುವ, ಪ್ರೀತಿಸುವ, ಸಂಪೋಷಿಸುವ ಹಾಗೂ ಅವರ ಸಂಸ್ಕೃತಿ ಸಂಪ್ರದಾಯಗಳನ್ನು ತಿಳಿಸುವ ಕಾರ್ಯಕ್ರಮವೇ ಮುಸ್ಸಂಜೆ ಕಾರ್ಯಕ್ರಮ.
1: ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಿಗ್ಗೆ 9:50.
2: ಮರುಪ್ರಸಾರ ಪ್ರತಿ ಬುಧವಾರ ಸಂಜೆ 7:20 ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.
3: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ಮುಸ್ಸಂಜೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಮುಸ್ಸಂಜೆ ವೃದ್ಧರ 2ನೇ ಬಾಲ್ಯದ ಅನಾವರಣ ಕಾರ್ಯಕ್ರಮ. ಕೇಳುಗರೆ ಇವತ್ತಿನ ನಮ್ಮ ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ಗಿರಿಜನರ ಸ್ವಾಸ್ಥ್ಯ ಜೀವನ ಕುರಿತು ನಮ್ಮ ಜೊತೆ ಮಾತನಾಡಲಿದ್ದಾರೆ ಸರಗೂರು ತಾಲೂಕಿನ ದೇವಲಾಪುರ ಹಾಡಿಯ ಶ್ರೀಮತಿ ಚಿಕ್ಕಮ್ಮರವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಗೆ ಅವರ ಒಂದು ಸ್ವಾಸ್ಥ್ಯ ಜೀವನ ಗುಟ್ಟಿನ ಬಗ್ಗೆ ಅವರಿಂದಲೇ ಒಂದಷ್ಟು ವಿಚಾರಗಳನ್ನ ತಿಳಿಯೋಣ.

0: ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ.
1: ನಮಸ್ಕಾರ.
0: ಮೊದಲಿಗೆ ನಮ್ಮ ಜನಧ್ವನಿ ಕೇಳುಗರಿಗೆ ನಿಮ್ದೊಂದು ಕಿರುಪರಿಚಯವನ್ನ ಮಾಡಿಕೊಡಿ. ಎಲ್ಲಿಯವರು, ಯಾವೂರು?
1: ಚಿಕ್ಕಮ್ಮ ಅಂತ, ಡ್ಯಾಲಪುರ ಗಾಡಿ, ಸ್ವರ್ಗೂರು ತಾಲೂಕು. ನಾವು ಹುಟ್ಟಿದ್ದು ನಾಣಪುರ, ಬೆಳ್ಳೂರುಂಡಿ ಅಂತ ನಾಣಪುರ ಕುರುಬ್ರಾಡಿ. ನಾ ಅಲ್ಲಿಂದ ಇಲ್ಲಿ ಮದುವಾದಿ. ಕಾಡುಗಣಿ ಎಲ್ಲ, ಕಬ್ಬಗಣಿ ಎಲ್ಲ ತಿರಿಕೊಬ

0: ಗೊಬ್ಬರ ತರಬೇಕು ತಿನ್ಬೇಕು, ಕಾಳು ಕಡಿ ಏನಿಲ್ಲ. ಇದ್ದೇ ಉಂಟು ಧೈರ್ಯ ಇಲ್ಲ, ಇಲ್ಲ ಹೊಲ ಇದ್ರ ಮನ ಮನ ಒಂದಾಗ ಆಯ್ತು ನೋಡಿ. ಇನ್ನು ವರ್ಷ ಕುಂತೀವಿ ಬಗ್ರ ತಕೊಂಡು.
1: ಯಲ್ಲಾಪುರ ಅಡಿಲಿ ಎಷ್ಟು ವರ್ಷದಿಂದ ವಾಸ ಮಾಡ್ತಾ ಇದ್ರ?
0: ನಾವು ಸುಮಾರು 45 ವರ್ಷದಿಂದ ಇಲ್ಲಿ ವಾಸ ಮಾಡ್ತೇವೆ.
1: ನಿಮಗೆ ಎಷ್ಟು ವಯಸ್ಸಾಗಿದೆ?
0: 75 ಅಷ್ಟೇ. ಈಗ ದುಡ್ಡು ಬರ್ತಾ ನನಗ ಹಿಂಗ್ ಕೂತೀನಿ ನೋಡಿ.
1: ಈಗ 75 ವರ್ಷ ಆಗಿದೆ ಅಂತ ಹೇಳಿದ್ರಲ್ಲ, ಮನೇಲಿ ಯಾರ್ಯಾರು ಇದ್ರಿ ನೀವು?
0: ಈಗ ನಾನು ನನ್ನ ಮೊಮ್ಮಗ, ಇಲ್ಲಿ ನನ್ನ ಸೊಸರ್, ನನ್ನ ಮೊಮ್ಮಕ್ಕ.
1: ಎಷ್ಟು ಜನ ಮಕ್ಕಳು?
0: ಒಂದೇ ಹುಡುಗ ಇಲ್ಲಿ ಮದುವೆಗನ್ನಲ್ಲ, ಅವ್ನ ಒಬ್ಬನೇ ಮಾದ ಅಂತ ಅವನ ಹೆಸರು, ಸೊಸೆ ಹೆಸರು ಮಂಜುಳ ಅಂತ. ನನ್ನ ಮಗ ತೀರೋಯ್ತು, ಈಗ ಮೊಮ್ಮಗನ ಕಟ್ಕೊಂಡ ಅವನಿ ಮನೇಲಿ.
1: ವಯಸ್ಸ ಜೀವನ ಕಷ್ಟ ಅನಿಸ್ತಿದ್ಯಾ?
0: ಕಷ್ಟ ಅನಿಸ್ತದ ಕಡಿಮೆ ಮೇಡಮ್. ಯಾಕೆ ಅಂದ್ರ ಇಲ್ಲಿ ರೇಷನ್ ಬರ್ತೇ ಇಲ್ವಲ್ಲ, ಇನ್ನೇನ್ ಅನ್ವಸಂಗಣ, ಈ ಮರ್ದ ಹೋಗಿ ಉದ್ದೇರ್ಕಣ, ಏನ್ ತಿನ್ನ ಜೀವನಕ್ಕ ಇಷ್ಟ ಹೇಳಿ ಬಂದ್ರ ಅಲ್ಲಿ ಡಿಪೋದಲ್ಲಿ ಸೆಕ್ಕಿ ಕೊಡ್ತಾರ, ರಾಗಿ ಕೊಡ್ತಾರ, ಇನ್ ಕಾಳು ಕಡ್ಡಿವಿಲ್ಲ, ಇನ್ನೂ ಏನು ಇಲ್ಲ.
1: ನಿಮ್ ಕಾಲದಲ್ಲ ಶಿಕ್ಷಣ ಏನಾರ್ಗು ಹೋಗಿದ್ರ ನೀವು? ಸ್ಕೂಲ್ಗೆ ಏನಾರು ಹೋಗಿದ್ರ?
0: ಹೋಯ್ತಿದಿ ಹೋಯ್ತಿದ್ದಾಗ ನನ್ನದ ತಂಗ ಹುಟ್ಟಬಿಟ್ಟು ಆ ತಂಗ ಕರ್ಕೊಳಕ್ ಸಲುವಾಗಿ ನಮ್ ತಾಯಿ ಮೂರನೇ ಕಳಿಸ್ಕೊಂಡು ಓದ್ ಈ ಕಡೆ ಮೇಡ, ನಮ್ ಕಾಲದಲ್ಲಿ ಇನ್ನ ಹಾಚ್ಕೋನಿಲ್ಲ. ನನ್ ತಂಗ ಕರ್ಕೊಳಕ ನಮ್ ತಾಯಿ ಉಳಿಸಿದ್ರು.
1: ಅಂದ್ರೆ ಅವಾಗೂ ಶಿಕ್ಷಣ ಪದ್ಧತಿ ಇತ್ತು, ನೀವು ಮೂರನೇ ಕ್ಲಾಸ್ ತನಕ ಹೋಗಿದ್ರಿ, ನಿಮ್ಮ ತಂಗಿ ನೋಡ್ಕೊಳಕೋಸ್ಕರ ನಿಮ್ ವಿದ್ಯಾಭ್ಯಾಸವನ್ನ ನಿಲ್ಸ್ಬಿಟ್ರಿ. ಹೇಗಿತ್ತು ಅವಾಗೊಂದ್ ಶಿಕ್ಷಣ ಹೆಂಗ್ ಹೇಳ್ಕೊಡ್ತಿದ್ರು?
0: ಹಾಗಂದ್ರೆ ನಮ್ಗ ಅಲ್ಲಿ ಹಾಸನಲ್ಲಿ ನಮ್ಗ ಊಟ ಎಣ್ಣ ಸೋಪು ಇತ್ತೆಲ್ಲನೂ ಕೊಡ್ತಿದ್ರು, ಅಲ್ಲೂ ಸೌಲಭ್ಯ ಇತ್ತು.
1: ಯಾವ ಹಾಸ್ಟೆಲು?
0: ನಮ್ಮ ಕುರುಬ್ರಾಡಿ ಹಾಸ್ಟೆಲು.
1: ಈಗ ನೀವ್ ಯಾವ ಜನಾಂಗಕ್ಕೆ ಬರ್ತೀರಾ?
0: ನಾವು ಕುರುಬ್ರೆ,
1: ಜೇನು ಕುರುಬ ಪಂಗಡಕ್ಕೆ ಬರ್ತೀರಾ ನೀವು?
2: ಆಗ ಓದೋದೆಲ್ಲ ಯಾವ ತರ ಹೇಳ್ಕೊಡ್ತೀರ
0: ಗೊತ್ತಾಗ್ತೀವಿ? ಗೊತ್ತಾಗಲ್ಲ ಕಣಿ ಮೇಡ, ಆವಾಗ ಗೊತ್ತಾಯ್ತಿತ್ತು, ಈಗ ಎಲ್ಲಾನು ಮುದ್ಕಾದ್ಮೇಲೆ ಇನ್ನೇನು ಕಲಿಯೋ ಹೇಳಿ ಮತ್ತೆ ನೀವೇ ಹೇಳ್ತೀರ ಎಲ್ಲ ಮಾತು. ಅದೊಂದು ಹೆಸರು ಮಾತ್ರ ಬರತ್ತಿನಲ್ಲ, ಅದು ಬಿಟ್ಟು ಯಾವುದು ಬರಲ್ಲ.
1: ಅಂದ್ರೆ ಈಗ್ಲೂ ಕೂಡ ಹೆಸರು ಬರೀತೀರಾ?
0: ತಿದ್ದಿ ತಿದ್ದಿ ಕೊಟ್ಟ ವೈಕ ಅದ್ ನೋಡಿ ನೋಡಿ ಕಲ್ತ್ಕೊತೀನಿ.
1: ಈಗ ಹಿಂದಿನ ಕಾಲದಲ್ಲೆಲ್ಲ ಏನ್ ಕೆಲಸ ಮಾಡ್ತಿದ್ರಿ ನೀವು?
0: ಆಗ ಗೆಣಸು ಗಂಡ ಆಬಳ ಗಂಡ ಇನ್ನೆಲ್ಲ ತಿನ್ಕೊಂಡು ಜೀವನ ಮಾಡ್ತೀನಿ. ಆಬಳ ಗಂಡ ಗೆಣಸು ಮುಳುಗೆಣಸು ಅದು ತಿನ್ಕೊಂಡು ಹಂಗೆ ಕೊಟ್ಟಿಗಿತಾರ ಕಳ್ಕೊಂಡು ಜೀವನ ಮಾಡ್ತೀನಿ. ಈಗ ಏನಿಲ್ಲ, ಭಗವಂತನ ಕಟಾಸ್ತೀನಿ, ಈಗ ತಿನ್ನಕ್ ಮೂರಕ್ಕೆ ಕೊಡ್ತಾನೆ, ಏನೋ ಮಾಡ್ಕೊತೀನಿ ಈಗ. ಇನ್ನೇನು ಇಲ್ಲ,
1: ಆಗಿನ ಕೆಲಸ ಏನು ಇರ್ಲಿಲ್ಲ, ಕಾಡಿಗೆ ಹೋಗ್ತಿದ್ರಿ ಅಂತ. ಆಗೆಲ್ಲ ಕೃಷಿ ಪದ್ಧತಿ ಇತ್ತ?
0: ಇಲ್ಲ ಕಣೆ, ಆಗ್ಲೂ ಇಲ್ಲ ಜಮೀನು, ಹಿಂಗೆ ಗೆಣಸು ಗಂಡ ಎತ್ಕ ತಿನ್ನೋದಷ್ಟು, ಕೆಲಸಕ್ಕೆ ಯಾರು ಕರತಿಲ್ಲ. ಅದೇ ಒಂದಿಷ್ಟು ಕರೆದ ಹತ್ಲವರು ಯಾರು ಯಾವ ಊರ್ಲ ಹೋದ್ರೆ ಅವ್ರು ಕುಡಿಯೋಕೆ ಎಟ್ಕಿಟ್ಟಿಲ್ಲ ಎಂಟಿಸ್ಕೊಂಡ. ಈಗ ಏನು ಇಲ್ಲ, ಈಗ ಯಾರು ನಮ್ಮ ಮನೇಲಿ ಯಾರು ಬೇರೆ ಅಂತ ಕುಡಿಯೋದಿಲ್ಲ. ನಮ್ಮ ಮನೇಲಿ ನನ್ನ ಮಗನು ಸುಧಾ ಕುಡಿಯಲ್ಲ, ಕುಡಿತಿದ್ದು ಬಿಡಿಸ್ಬಿಟ್ಟು ಅವ್ನ ಬೇಡ ಕಣಪ್ಪ, ಬೇಡಕ್ಕ ಇರೋ ನೋಡೋದು ಎರಡು ಮಕ್ಕ ಅವ್ ಸಾಕು ಹೋಗು ನೀನು ಅನ್ಕೊಂಡು ಒಂದು ಬುದ್ಧಿ ಹೇಳಿ ಅನ್ನ ಬಿಡ್ಸಾಕೊಟ್ಟು 7-8 ವರ್ಷ ಆಗೋಯ್ತು ಅಂದ್ಬಿಟ್ಟು.
1: ಹಿಂದಿನ ಕಾಲದಲ್ಲಿ ಕೂಲಿಗೆ ಹೋಗ್ತಿದ್ರಿ, ಆ ಕೂಲಿಗೆ ತಕ್ಕನಾಗೆ ಬಂದದ ಆದಾಯದಲ್ಲಿ ಒಂದು ಕುಡಿತವನ್ನ ಮಾಡಿಕೊಂಡು ಮನೆಯವರು ಜೀವನ ಮಾಡ್ತಿದ್ರಿ. ಈಗ ಎಷ್ಟು ಕೂಲಿ ಕೊಡ್ತಿದ್ರು ಅವಾಗೆಲ್ಲ?
0: ಆಗ್ಲೆಲ್ಲ ಬರೀ 150 ಅಷ್ಟೇ, 100 ರೂಪಾಯಿ ಇಲ್ಲ ರೈಸ್ ರಾಗಿ ಇನ್ನೇನು ಇಲ್ಲ,
2: 1 ರೂಪಾಯಿ 2 ರೂಪಾಯಿ
0: ಹಂಗೆಲ್ಲ ಇತ್ತು ಕಣಿಮೆ. ಈಗ ಆಗಂದ್ರೆ ಆಗ ಸಿಕ್ತಿತ್ತು, 1 ರೂಪಾಯಿ ತಕೊಂಡು ಇಷ್ಟಿಷ್ಟು ಕಳ್ಳ ಕೊಡ್ತಿದ್ರು. ಈಗೇನ್ ಕೊಟ್ಟರು, 1 ರೂಪಾಯಿ ತಕೋಗಿ ನೋಡಿ ಕಾಪೇಟ್ ಕೊಡತಾರೆ. ಈಗ 500 ರೂಪಾಯಿ ತಕೋ ಸಾಮಾನ್ ಕೇಳಿದ್ರು ಬರೋದಿಷ್ಟ ನಾಕಿ, ಈಗ ಏನ್ ಸಿಕ್ಕದ್ರೆ ಹೇಳಿ. ಈಗ 300 ರೂಪಾಯಿ ತರ್ತೀವಿ, ಈಗ 300 ರೂಪಾಯಿ ಬೆಲ್ಲ ಟೀ ಶರ್ಟ್ ಏನ, ನಮ್ಮ ಅಡಿಕೆಲ್ಗೆ ಏನ, ಮಕ್ಕಳ ತಿಂಡಿಗೆ ಏನ, ಮನೆ ಸಂಸಾರ ಹೆಂಗೆ ನಡೆಸೋದು 300 ರೂಪಾಯಿ ಹೇಳಿ.
2: ಅವಾಗ ಬರ್ತಿತ್ತ?
0: ಅವಾಗ ಅಂದ್ರೆ ದುಡ್ಡು ಹಂಗೆ ಏನು ಸಾಮಾನು ಬರ್ತಿತ್ತು, ಅಗ್ಗವಾಗಿತ್ತು. ಈಗ ನಿಮ್ ಕಾಲದಲ್ಲಿ
1: ಆಗ ನಿಮ್ ಕಾಲದಲ್ಲಿ ಎಲ್ಲಾ ಸಾಮಾನು ಕೂಡ ಅಗ್ಗವಾಗಿರ್ತಿತ್ತು. ಯಾವ್ಯಾವ ಸಾಮಾನು ಕೊಂಡ್ಕೋತಿದ್ರಿ? ಎಷ್ಟೆಷ್ಟು ಹಣ ಇತ್ತು?
0: ಬೆಲ್ಲ ಟೀ ಸೊಪ್ಪು ನಮ್ಮ ಅಡ್ಕೆಲ್ಲ, ಒಗ ಸೊಪ್ಪು ಆಮೇಲೆ ಅವ್ರ ಬೀಳಿ ಪೇಟೆ ಕುಡಿಯೋದಕ್ಕ ಎಲ್ಲಕ್ಕೂ ಅದು 150 ಅಂದ್ರೆ ಅದು ಕ್ರೀಮಟ್ ಆಯ್ತಿತ್ತು. ಈಗ ಆಗಲ್ಲ ನೋಡಿ, ಈ ಕಾಲದಿಂದ ಆಗಲ್ಲ.
1: ಈಗ ಕಾಡ್ಗೆಲ್ಲ ಹೋಗ್ತೀನಿ ಅಂತ ಹೇಳ್ತಿದ್ರಲ್ಲ, ಆ ಕಾಡಲ್ಲಿ ಬೆಳೆಗಳನ್ನೆಲ್ಲ ಬೆಳೀತಿದ್ರ?
0: ಇಲ್ಲ ಕಣೆ.

0: ಮೇಡಮ್ ಜೇಮ್ಸ್ ಹೋಯ್ತಿದ್ದು ಇನ್ಯಾತ್ಕ ಹೋಯ್ತೀನಿ ಜೇಮ್ಸ್ ಕಿತ್ತ ಬರೋದು
1: ಕೂಲಿಗೆ ಹೋಗ್ತೀನಿ ಅಂತ ಹೇಳಿದ್ರಲ್ಲ ಜಮೀನ್ ಮಾಡಿದ್ರೆ ಅಲ್ಲಿ ಏನೇನ್ ಬೆಳೆ ಬೆಳೀತಿದ್ರು
0: ಅವರು ರಾಗಿ ಜೋಳ ಹತ್ತಿ ಮೀನ್ಸೇಣ್ಣು ಹಿಂಗೆಲ್ಲ ಬೆಳ್ಕೊತಿದ್ರು.
1: ಸಿರಿಧಾನ್ಯಗಳು ನವಣೆ ಸಜ್ಜೆ
0: ಹಂಗಾದ್ರೆ ನಂಗೆ ಗೊತ್ತಿಲ್ಲ ಬಿಡಿ ಕೊಮ್ಮನಕ್ಕಿ ಜೋಳ ಇಷ್ಟು ಬೆಳ್ಕೊತಿದ್ರು.
1: ಊಟ ಮಾಡ್ತಿದ್ರ ಅದನ್ನ ನೀವು?
0: ಊಟ ಮಾಡ್ತೀನಿ ನಾವೆಲ್ಲ ಮುಕ್ಕ ಮುಕ್ಕಡೆ ಸಸಿನ ತಿಂತೀನಿ ಹೇಳಿ ಆ ಜೋಳ ಜೋಳನ ಹಂಗ್ ಮಾಡ್ತೀನಿ. ಈಗ ನೀವು ತಿನ್ನೋದು ಹಸಿನ ತಿನ್ನಕ್ಕಾಗಲ್ಲ.
1: ಬೆಳೆದಿದ್ ಬೆಳೆಗಳನ್ನ ನಾವು ಮಾರ್ಕೆಟ್ ಇತ್ತಾವಾಗ ಮಾರಕ್ಕೆ
0: ಎಲ್ಲಿ ಬೆಳೆ ತಿನ್ನ ಮೇಡಮ್ ಹಂಗು ಈಗಿಂಗೆ ಆಗ್ಲು ಏನ್ ಬೆಳ್ಕ ತಿಂತೀನಿ ಏನು ಇಲ್ಲ ಹಿಂಗೆ ಜಮ್ಸಿ ಗೆಡ್ಡಾಗ ತಿನ್ಕೊಂಡು ಕಾಲ ಆಗ್ತೀನಿ ಇನ್ನೇನ್ ಬೆಳೆ ಬೀಳ್ತೀನಿ ಆಗ್ಲು ಏನು ಇಲ್ಲ ಅನುವಾಸ ಮಾಡ್ಬೇಕೆ ಮಾಡ್ತೀನಿ.
1: ಅಂದ್ರೆ ಯಾವ್ದೇ ರೀತಿ ದವಸ ಧಾನ್ಯಗಳು ಬೆಳೀತಾ ಇರ್ಲಿಲ್ಲ, ಪಾಲಕ್ ಬಂದಿದ್ದು ಪಂಚಾಮೃತ ಅನ್ಬಿಟ್ಟು ತಿಂತಾ ಇದ್ರಿ. ಈಗ ಕಾಡ್ಗೆ ಹೋಗ್ತಿದ್ರಲ್ಲ, ಕಾಡ್ಗೆ ಹೋಗೋದ್ ಕಷ್ಟ ಅನಿಸ್ತಿರ್ಲಿಲ್ವಾ
0: ಹಾಗೆ ಅಷ್ಟು ಆನೆಗಿನ ಏನು ಬಿಟ್ಟಿದ್ದಿಲ್ಲ ಹಿಂಗ ಊರು ಇಲ್ಲೆಲ್ಲ ಉಳಿಯೋವ ಈಗ ಹತ್ತಗ್ ಹೋಗಕ್ಕು ಬನ್ನಿ ನಮ್ಗೆ ಅಲ್ಲಿ ಕೊಬ್ಬರಿ ಗದ್ದಲ್ಲಿ ಉಳಿಯದ ಈಗ ಸುಟ್ಟು ಸೇರಿ ಅಷ್ಟು ಹೋಗಕ್ಕಾಗಲ್ಲ ಅದು ಸುಮ್ಮನೆ ಕುಕ್ಕೆ ಕುಂತಿದ್ದೇನೆ ಇಲ್ಲ ಸೊಪ್ಪು ಸೇರ್ಕೊಂಡು ನಾನು ಸೊಪ್ಪು ಗಿಪ್ಪು ತಂದ್ಕೊಳ್ಳೋಣ.
1: ಅವಾಗೆಲ್ಲ ಹೆಂಗ್ ರಕ್ಷಣೆ ಮಾಡ್ಕೋತಿದ್ರಿ ಅವುಗಳಿಂದ?
0: ಅವಾಗ ಏನ್ ರಕ್ಷಣೆ ಮಾಡೋದು ಅಂದ್ರೆ ಹಿಂಗೆ ಸೊಪ್ಪು ಸೇರ ತರದು ಮಾಡ್ಕೊಳ್ಳೋದು ತಿನ್ನೋದು ಜೀವನ ಮಾಡೋದು.
1: ಅಂದ್ರೆ ಏನು ಮಾಡ್ತೀರಿ?
0: ಇಲ್ಲ ಇನ್ನೇನು ಇಲ್ಲ, ಕೆಲಸ ಕೆಲಸ ಏನು ಇಲ್ಲ.
1: ಪ್ರಾಣಿಗಳೇನು ಮಾಡ್ತಿರ್ಲಿ?
0: ಇಲ್ಲ ಆಗೇನು ಇಲ್ಲ, ತೊಂದ್ರೆ ಇಲ್ಲ ಬಿಡಿ. ಈಗಲೂ ಹಿಂಗ ಹುಲಿಯಾಗ ಸೇರ್ಕೊಂಡದು ನೋಡಿ, ಆ ಕೊಬ್ಬಿನ ಗದ್ದಲ್ಲಿ ಹುಲಿ ಒದ್ದಾಡ್ಕೊಂಡು ಏನು ಇಷ್ಟ ಇಷ್ಟಗಳ ಒಂದೊಂದು ಅಬ್ಜ ಅದ್ ನೋಡಿ ನಮಗ್ ಭಯ ಬರ್ಲ್ವೇ. ಅದ್ ಹಂಗೋದಿ ಜೀವ ತಡ್ಕೊಂಡು ತಿನ್ಬೇಕು ಮಕ್ಕ ಇವೆರಡು ಹುಡಿ ಮಕ್ಕ ಸಾಕ್ಬೇಕಲ್ಲ ಏನ್ ಮಾಡೋ ಹೇಳಿ ಮತ್ತೆ ನೀವು.
1: ಹಿಂದಿನ ಕಾಲದಲ್ಲಿ ಆತರ ಪ್ರಾಣಿ ಭಯ ಪ್ರಾಣ ಭಯ ಆತರದ ಏನು ಇರ್ಲಿಲ್ಲ
0: ಬಿಡಿ. ಕಾಡ್ ದೊಡ್ಡ ಕಾಡ್ಗೆಲ್ಲ ಹೋಯ್ತೀನಿ ಅದೆಲ್ಲ ಭಯ.
1: ಈಗ ಒಂದ್ ದಿನಕ್ಕೆ ಕಾಡ್ಗೆ ಹೋಗ್ಬೇಕು ಅಂದ್ರೆ ನಡ್ಕೊಂಡೇ ಹೋಗ್ತಿದ್ರ?
0: ಬೀಜ ಕಾಡಲ್ವಾ, ನಮ್ ಕಾಲದಲ್ಲಿ ದೊಡ್ಡ ದೊಡ್ಡ ಮಲಗಾಡ್ನವು ಅಲ್ಲಿ ಎಡೆಯಲ್ಲ ಆ ಕಾಡು. ಈಗ ಇಲ್ಲ ಬಟ್ಲು ಇಷ್ಟು ಕೂತ್ರು ಕಾಡು ಈ ಚರ್ಕು ಬೆಟ್ಟಿ ಕಾಡೆ ಮಧ್ಯೆ ನಾಕೋತೀವಿ.
1: ಅಂದ್ರೆ ನಿಮ್ ಕಾಲದಲ್ಲಿ ದೊಡ್ಡ ದೊಡ್ಡ ಕಾಡುಗಳಿಗೆ ನಡ್ಕೊಂಡೇ ಹೋಗಿ ಆಹಾರವನ್ನ ಸಂಗ್ರಹಣೆ ಮಾಡ್ಕೋ ಬರ್ತಿದ್ರಿ. ಏನೇನ್ ಸಂಗ್ರಹಣೆ ಮಾಡ್ಕೋ ಬರ್ತಿದ್ರಿ?
0: ಅಲ್ಲೇನ ಗೆಣಸು ಕಿತ್ಕೊಳ್ಳೋದು ಸುಟ್ಟು ಬಿಡೋದು ತಕೋಬಾರದು ನನಗ ಮಕ್ಕಳ
1: ಹೊಟ್ಟೆ ತುಂಬಿತ್ತ ಅದು
0: ತುಂಬಿಕೊಂಡ್ರೆ ಒಂದ್ ಗಳಿಸ್ ಕಾಫಿ ಆದ ಮೇಲೆ ಕುಡಿದ್ಬಿಡೋ ಜೀವನ ಆಗೋಯ್ತು ನಾನು. ಅವಾಗ
1: ಈಗ
0: ಈಗೇನು ಇಲ್ಲ, ಅಕ್ಕಿ ಅದಲ್ಲ ಗಂಜಿ ನೆರ ಕುಯ್ಸ್ಕೊ ಕುಡಿಬೇಡ, ಅನ್ನ ಮಾಡ್ಕೊಂಡು ಉಪ್ಪು ಮೆಣಸಿನ್ಕಾಯಿ ಎಲ್ಲ ತಿನ್ಬೇಡ, ಇನ್ನೇನ್ ಮಾಡ್ಬೇಡಿ ರೇಷನ್ ನಿನ್ ತಗೋದಲ್ಲ
1: ಬರ್ತಿಲ್ವ.
0: ಈಗ ಎಲ್ಲ ಬರ್ತದೆ? 5-6 ತಿಂಗಳಾಗೋಯ್ತು ಬಂದಿಲ್ಲ.

0: ಹಿಂದಿನ ಕಾಲದಲ್ಲಿ ನೀವೆಲ್ಲ ತುಂಬಾ ಗಟ್ಟಿಯಾಗಿರ್ತಿದ್ರಿ, ನಡ್ಕೊಂಡೇ ಜೀವನ ಸಾಗಿಸ್ತಾ ಇದ್ರಿ, ಏನಾರ ಕೆಲಸ ಮಾಡ್ಬೇಕು ಅಂದ್ರೆ ಗಟ್ಟು ಮುಟ್ಟಿಯಾಗಿರ್ತಿದ್ರಿ. ಅವಾಗ ಏನೇನ್ ತಿಂತಿದ್ರಿ ನೀವು?
1: ಗೆಣಸು ಗಂಡ ತಿಂದೆ ದಪ್ಪ ಇರ್ದು, ಈಗ ಹಿಂಗ ಕೂತಿದ್ವಿ, ಈಗಲೂ ತಿಂತೀವಿ, ಅಕ್ಕ ಬಂದು ತಿಂತೀವಿ ನಾವು ಬುಟ್ಟಿಲಿ ಅನ್ನ. ಅದೇ ಅನ್ನ ಕೊಟ್ಟದ ನಮ್ಗ ಅನ್ನ ಸಮಿ ನಾವು ಮರೆಯಲ್ಲ. ಗೆಣಸು ಅವಳಿಗಂಡ ಅಂತದ ಕೆರಾಗ ನೀಪಟ್ಟೆ ಅವನು ಎತ್ಕೊಂಡ್ಬಂದು ತಿಂತೀವಿ, ಈಗಲೂ ತಿಂತೀವಿ ನಾವು ಬಿಡಲ್ಲ ಅನ್ನ.
0: ಸೊಪ್ಪು ಯಾವ ಥರ ತಿಂತಿದ್ರಿ?
1: ಸೊಪ್ಪು, ಸೀಗ ಸೊಪ್ಪು, ಕೀರೆ ಸೊಪ್ಪು, ಅನ್ನ ಸೊಪ್ಪು, ತುಂಬ ಸೊಪ್ಪು, ಆಮೇಲೆ ನಾನಾ ಥರದ ಸೊಪ್ಪನ್ನೆಲ್ಲ ಬೆರೆಸ್ತೀವಿ ನಾವು. ನಾನಾ ಥರದ ಅನ್ನದ ಜಾತಿ ಸೊಪ್ಪು ಬೆರೆಸ್ತೀವಿ ನಾವು ಸೀಗ ಸೊಪ್ಪುಗ. ನಿಮ್ ಕೈಲಾದ್ದೆ ತಿನ್ನಕ್ಕ
0: ಈಗ ಆತರ ಶಕ್ತಿ ಇಲ್ವಲ್ಲ ನಮ್ಮಲ್ಲಿ?
1: ನಿಮ್ಗೆಲ್ಲ ಬಿಡಿ, ನಮ್ಮಷ್ಟು ಶಕ್ತಿ ಇಲ್ಲ, ನನ್ ಶಾಸ್ಗೆ ನನ್ ಶಕ್ತಿ ಇಲ್ಲ.
0: ಅದ ಆಹಾರದ ಗುಟ್ಟು ಏನ್ ಅಷ್ಟೊಂದ್ ಶಕ್ತಿ ಇರ್ತದೆ ನಿಮ್ಗೆ?
1: ಸೊಪ್ಪು ಸೊಪ್ಪು ಸೇದ ಗೆಣಸು ಗಂಡ ಹತ್ತಿಂದ ಶಕ್ತಿ ಇರೋದು. ನಿನ್ನೆ ನಾಲ್ಕು ತುಪ್ಪ ಇಲ್ಲ ಕಣ್ಯಾಗ, ಒಕ್ಕಲಿಗೆ ನಾನು ಪುಟ್ಟ ತುಪ್ಪ ಕೊಡ್ರೆ ನಾನು ಅದು ತೌಡ್ ತಂದು ಅಂಬಳಿ ಕಷ್ಟ ಕುಡ್ದೀನಿ, ಜೋಳ ತೌಡ ಅದ್ರಲ್ಲಿ ಜೀವನ ಮಾಡಿದ್ವಿ ನಾ.
0: ಆಗೆಲ್ಲ ಮಿಷಿನ್ಗಳು ಇರ್ಲಿಲ್ವಾ?
1: ಇಲ್ಲ ಕಣ್ಯವ್ವ, ಆಗೆಲ್ಲ ಬೀಸದೆ ಮನೆಯಲ್ಲಿ. ಈಗೆಲ್ಲ ಈಗ ಮಿಷಿನು, ಆಗೆಲ್ಲ ಎಷ್ಟಾಗ್ಯಾರು ಅನಸ್ಕಡೆ ಮಾಡ್ತಿದ್ದರು, ಇಲ್ಲೂ ಅನ್ನ ತಿನ್ನ ಈಗಿಲ್ಲ, ಎಲ್ಲ ಮಿಷಿನ್ ತಕೊಂಡು.

0: ಎಲ್ಲ ಒಲೆಯಲ್ಲಿ ಅಡಿಗೆ ಮಾಡ್ತಿದ್ರಿ, ಮಡಕೆ ಊಟ ಹೇಗಿತ್ತು ಅದ್ರ ರುಚಿ?
1: ಅದ್ರ ರುಚಿ ಬೇರೆ. ಈ ಗ್ಯಾಸ್ ಆಗಲ್ಲ ಬಿಡಿ, ಈ ಗ್ಯಾಸ್ ನೀವು ಒಂದ್ ದಿವಸ ಮಾಡ್ಬಿಡಿ ನೋಡ್ರಿ, ಗ್ಯಾಸ್ ನೇದ ಅಷ್ಟೇ ಬರ್ತದ. ಇದು
0: ಮಾಡ್ತಿದ್ರ?
1: ನಾವು ಮಾಡ್ಕೋತೀನಿ ಬಿಡಿ,
0: ಎಲ್ಲದಕ್ಕೂ
1: ಮಾಡ್ತೀವಿ. ಇಲ್ಲೂ ಮಡ್ಕನೆ ನಾವು ಮಾಡ್ತಿದ್ದು, ಇಲ್ಲಿದ್ದಾಗ ಇಲ್ಲೂ ಬಂದಲ್ಲಿ ಮಡ್ಕಲೆ ಮಾಡ್ತಿದ್ದರು. ಈಗ ಚಟ್ನ ತಕ್ಕ ತಗ ಬಳಸ್ಕೊಂಡ್
0: ಅವಾಗೆಲ್ಲ ಕಷ್ಟ ಆಗ್ತಿರ್ಲಿಲ್ಲ ಮಾಡೋದು?
1: ಇಲ್ಲ ಇಲ್ಲ, ಏನು ಕಷ್ಟ ಇಲ್ಲ. ಅದನ್ನ ನಮಗ್ ಗೊತ್ತಲ್ವಾ, ಅಡುಗೆ ಮಾಡೋದು ಇಟ್ಟು ಮಾಡ್ಬೇಕಾದ್ರು ಮಡ್ಕಲೆ, ಸಾರ್ ಮಾಡ್ಬೇಕಾದ್ರು ಅದ್ರಲ್ಲಿ, ಎಲ್ಲಕ್ಕೂ ಅದ್ರಲ್ಲಿ.
0: ಆಗೆಲ್ಲ ನೀರಿನ ಸೌಲಭ್ಯ ಇರ್ತಿತ್ತ?
1: ಆಗ್ಬೇಕು ನೀರು. ಆಗ ಸೌಲಭ್ಯ ಅಂದ್ರ ಕರ ಕರ ಅಟ್ಟ ಅಳ್ಳ ಕಳ್ಕೊಂಡು
0: ನಡ್ಕೊಂಡೆ.
1: ಒತ್ಕೊಂಡು
0: ನಿಮ್ಗೆ ಒಬ್ರೆ ಮಗ ಅಂತ ಹೇಳಿದ್ರಿ?
1: ಐದು ಮಕ್ಕ ನನಗ, ಐದ್ರಲ್ಲಿ ನಾಲ್ಕ ತೀರೋದು.
0: ಏನ್
1: ತೀರೋದು? ಗುಳ್ಮಲ್ಲಿ ಒಂದ್ ತೀರೋಯ್ತು, ಒಂದ್ ಏಳೆಂಟು ವರ್ಷ ಆದ್ಮೇಲೆ ಪುಡುಕೊಟ್ಟಲ್ಲಿ ಅದು ತೀರೋಯ್ತು. ಗುಳ್ಮಲ್ಲಿ ಎರಡು ಮಕ್ಕ ತೀರ, ಒಬ್ಬ ಮಗ ಮದುವೆ ಮಾಡಿನು, ಅದಕ್ಕ ಉಳಿದೋಳಿ ಮಕ್ಕ ಚೊಚ್ಚಲಕ್ಕೆ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಆಸ್ಪತ್ರೆಯಲ್ಲಿ ಕರ್ಕೋಗಿ ಎರಡು ಮಕ್ಕಳು ಒಂಬತ್ತು ಗಂಟೆಗೆಲ್ಲ ಕರೆಕ್ಟಾಗಿ ಹುಟ್ಟುಗಡೆ ಎರಡು ಗಂಡು ಮಕ್ಕಳು ಹುಟ್ಟುಗಟ್ಲೆ. ಇನ್ನು ಹೋಗ ಗುಲ್ಕೋಸ್ ಕಟ್ಬಿಟ್ರು, ರಕ್ತ ಹಂಗೆ ಇತ್ತು. ಹೇಳೋಕಿತ್ತು.
0: ಈಗ ಒಬ್ರು ಮಗ ಅಂತ ಹೇಳಿದ್ರಿ, ಆ ಮಕ್ಕಳನ್ನ ಸಾಕ್ಬೇಕು ಅಂದ್ರೆ ನಿಮ್ಗೆ ಎಷ್ಟು ಕಷ್ಟ ಇರ್ತಿತ್ತು?
1: ಸಾಕೋಣ. ಇನ್ನೇನು ಮೇಡ, ಇಲ್ಲಿ ನಮ್ಮ ಸಾರ್ ಗುಡಿಯಿಂದ ಸಾಬರ್ ಬಂದಿದ್ರು ಇಲ್ಲಿ ನಿಮ್ಮ ಅಲ್ಲಿ, ಅವರು ಅವರೇ ಪಾಪ ನನ್ನ ಮೊಮ್ಮಗನ ಸಾಕೊಟ್ಬಿಟ್ರು. ಕಾಸು ಕೇಳಿದ್ರೆ ನನ್ನ ಮಗ ಟ್ಯಾಟ್ ಓಡ್ಸಕ್ಕೆ ಹೋಯ್ತಿದ್ನಲ್ಲ, ಆಗ ದುಡ್ಡು ಕಾಸು ಎಲ್ಲನೂ ಕೊಟ್ಟಿದ್ರು, ಕೊಡ್ತಿದ್ರು ಮಕ್ಕಳಿಗೆ. ನಮ್ಮ ಆಸ್ಪತ್ರೆಯಲ್ಲಿ ಮುರುಗೇಶ್ ಡಾಕ್ಟರ್ ಅಂತ ಇದ್ರು ನಮ್ಮ ಮಗಳಿಗೆ, ಅವರು ಕಾಪಾಡ ನನ್ನ ಮಗನ ಫುಡ್ ಕೊಡೋದು, ಹಾಲು ಪೌಡ್ರ್ ಕೊಡೋದು, ಅದನ್ನ ಮೊಟ್ಟ ಅವನ್ನೆಲ್ಲ ಕೊಟ್ಟಾರ ಅವ್ರಿಗೆ. ನನ್ನ ತಬ್ಬಳಿಗೊಂದು ಸಾಕಕ ಎರಡು ಒಂದು ತೀರಾಯ್ತು, ಇನ್ನೊಂದು ನನ್ನ ತಪ್ಪಾರ ಅದು ಆಡ್ಕೊಂಡಾಯ್ತು.
0: ಈಗ ಮಕ್ಕಳನ್ನೆಲ್ಲ ಸಾಕ್ಬೇಕಾದ್ರೆ ಒಂದು ಹುಷಾರಿರ್ಲಿಲ್ಲ, ಒಂದ್ ಹೊಟ್ಟೆ ನೋವು ಬಂತು, ಜ್ವರ ಬಂತು, ಆಗ ನಿಮ್ ಕಾಲದಲ್ಲಿ ಏನ್ ಮಾಡ್ಕೋತಿದ್ರಿ? ಹಾಸ್ಪಿಟಲ್ಗಳು
1: ಔಷಧಿ ಕಷಾಯ ವಾಸ ಮಾಡ್ಕೋತೀನಿ.
0: ಏನ್ ಔಷಧಿ ಕಷಾಯ?
1: ಔಷಧಿ ಕಷಾಯ ಅಂದ್ರೆ ಕಂಡ್ರವರು ಕಟ್ಕೋತಿದ್ರು, ದೇವ್ರ ಕರ್ದು ಎತ್ಕೋತಿದ್ರು, ದೇವ್ರ ಕರತಿದ್ರು ಬಂದ ಕರತಿರಲ್ಲ, ಅದಕ್ಕಷ್ಟೇ ವಾಸ ಮಾಡ್ಕೋತಿದ್ರು. ಈಗಿನ ಕಾಲದಲ್ಲಿ ಆಸ್ಪತ್ರೆ ಆಸ್ಪತ್ರೆ ಅಂತೀನಿ, ಈಗಿಲ್ಲ ಎಲ್ಲ ಬರ ಆಸ್ಪತ್ರೆ. ಈಗ ಆ ಹುಡುಗನಿಗೊಂಚೂರು ಕೆಮ್ಮಾದ್ರು ಎತ್ಕೋಬೋದು. ಪಾಪ ನಮ್ ಕಳ್ ಕರ್ಕೊಯ್ತಿತ್ತಿಲ್ಲ, ನಾವೇನಂದ್ರೆ ಬೂದಿ ತೆಗೆದು ಗಂಟು ಗುತ್ತು ಬಿಟ್ರೆ ಒಂದ್ ಕಡೆಗೆ ವಾಸ ಕೊಯ್ತಿತ್ತು. ಈಗಿನ ಕಾಲದಾಗ ಆಗಲ್ಲ ಅದು, ಇದೇ ಈಗೆಲ್ಲ ಕಪ್ಪ ಕಟ್ತದೆ ಅಂದ್ಬಿಟ್ರೆ ಇನ್ನು ಎತ್ಕೋಬೋದು.
0: ಏನಾದ್ರು ಆರೋಗ್ಯ ಸಮಸ್ಯೆ ಇದೆಯಾ ನಿಮ್ಗೆ?
1: ಇನ್ನೇನು ಇಲ್ಲ, ಆರೋಗ್ಯ ಎಲ್ಲ ಚೆನ್ನಾಗಿ ನೋಡಿ.
0: ಬಿ ಪಿ ಶುಗರ್
1: ಯಾವ್ದು ಇಲ್ಲ, ಟಿ ಬಿ ಕಾಲ ಬಂದಿತ್ತು ಆರ್ ತಿಂಗಳ ಕರೆಕ್ಟ್ ಆಗಿ ತಕೋಬಿಟ್ಟಿ ಮಾತ್ರ ಅಲ್ಲಿ ವಾಸ ಮಾಡ್ಕೊಂಡು ಈಗ ಆರಾಮಾಗಿ.
0: ಊಟ ತಿಂಡಿ ಎಲ್ಲ ಚೆನ್ನಾಗಿ ಮಾಡ್ತೀರ?
1: ಏನಾದ್ರೆ ನನ್ನ ಅಕ್ಕ ತಂದು ಕೊಡ್ತಾವ, ಸಾರ್ ಗುರುಗರು ಹಣ್ಣು ಹಂಪಳ ಎಲ್ಲಾನು ತಂದು ಕೊಡ್ತಾರೆ ನಂಗೆ ಚೆನ್ನಾಗಿ.
0: ಈಗ ಇದೇ ರೀತಿ ನಿಟ್ಟಿನಲ್ಲಿ ಸರ್ಕಾರದಿಂದ ಸೌಲಭ್ಯ ಬರ್ತಾ ಇದೆಯಾ?
1: ಏನು ಇಲ್ಲ, ಅದೊಂದು ಎರಡು ಸಾವಿರ ರೂಪಾಯಿ ಬಿಟ್ಟರೆ ಏನು ಇಲ್ಲ, ಪಿಂಚಣಿ ದುಡ್ಡು ಇಲ್ಲ ಕಣಿ ಮೇಡ. ಅದು ಮೂರ್ ನಾಲ್ಕೈದಾರು ವರ್ಷದಿಂದ ಬರ್ತಾ ಇಲ್ಲ ನನಗೆ, ಮಾಡಿಸಿನಿ ಮಾಡಿಸಿದ್ವಿ ಅದು ಎಡ್ಡ ಆಗೋಗದೆ ಅಂದ್ಬಿಟ್ಟು ಅವ್ರು ಕೊಡ್ತೇ ಇಲ್ಲ. ಅದನ್ನು
0: ಎಷ್ಟು ಬರ್ತಿತ್ತು?
1: ಒಂದ ತಕ್ಕಂಡೇ ಇಲ್ಲ, ಮಾಡಿಸ್ತದೆ ತೋಟ ಬಂದಿಲ್ಲ. ಒಂದ್ಸತ್ತು ಎಂಥದ್ದು ಬಂದಿರು ಪುಸ್ತಕನೆಲ್ಲ ಇಸ್ಕೋಗಕ್ಕ ಅದೇನೋ ಮಾಡಕ್ಕ ಆರ್ಡ್ ಕಾಪಿ ಎಲ್ಲ ಪ್ರತಿಯೊಂದು
0: ಮಾಡಿಸ್ಬಿಡುತ್ತೆ.
1: ಆರ್ಡ್ ಕಾಪಿ ಪುಸ್ತಕ ಎಲ್ಲ ಬಂದದ ಕಣಿ ಮೇಡ, ಎರಡು ಸಾವಿರ ರೂಪಾಯಿನಲ್ಲೂ ಮಾಡಿಸಿನಿಲ್ಲ ಅದಕ್ಕೆ ಕಾರ್ಡು, ಅದನ್ನು ಮಡಗಿನಿ ಎಲ್ಲನೂ ನಮ್ಮ ಜಾತಿ ಪತ್ರ ಗೀತೆ ಎಲ್ಲನೂ ಮಾಡಿಸಿ ಮಡಿಕೊಂಡಿನಿ. ಇನ್ನೇನಂದ್ರ ಆ ಕೋಟೆ ಅಂದ್ರೆ ಮಾಡಿಸ್ಬೇಕು ದೊಡ್ಡ ಆ ಕೋಟೆ, ಈಗೇನೆ ಚಿಕ್ಕದು ನಮ್ಮ ಮಂಚಿಪುರ ಪೋಸ್ಟು, ಮಂಚಿಪುರ ಪೋಸ್ಟ್ಲಿ ಇದು ಮಾಡಿಸ್ಕೊಟ್ಟದ್ದು ಎರಡು ಸಾವಿರ ರೂಪಾಯಿ ನರ್ಕ ದುಡ್ಡು ಅಲ್ಲೇ ಮಾಡಿಸಿದ್ದೆ ನಾನು ಪೋಸ್ಟ್ಲಿಯೇ. ಈಗಿಲ್ಲ ನಮ್ಮ ಹತ್ಕೊಂಡ ತೀರಂದಲ್ಲ, ಆದ್ರೆ ಇದನ್ನೇ ಬಿಟ್ಬಿಟ್ಟು ಧ್ಯಾನನೇ ಬಿಟ್ಬಿಟ್ಟು ಹತ್ತಿಂದ ಹತ್ತಗ ಹೋಗ್ನಿಲ್ಲ ಎತ್ತಗ ಹೋಗಿಲ್ಲ, ನಾವು ಆ ದುಡ್ಡಿನ ಸರ್ವೇಸ್ಗೆ ಹೋಗ್ನಿಲ್ಲ. ಈಚ್ಕೋ ಕೇಳೋಂಗಂಟ ಅದು ಎಟ್ಟೋಗೋಕದು ಆಗಲ್ಲ ಕಣಿ ಅಮ್ಮ ಅಜ್ಜಿ ಅಂತಂದ್ಬಿಟ್ಟು ಆ ತೋಟಿಂದ ನಾವು ಹೋಗ್ಬಿಲ್ಲ. ಇದು ನನಗೋದ್ನಾ ಬಂದಿಲ್ಲ ಕಣೆ.

0: ಅತ್ಯಂತ ಹುಡುಗಿ ಪೋಸ್ಟ್ನವ ಹೋಗಿದ್ದು ಬಂದಿದ್ದೆ. ಹೋಗಿ 2000 ರೂಪಾಯಿ ತಗೋಬರಕ್ಕೆ ಹೋದ್ನಲ್ಲ, ಹೋಗಿದ್ನಲ್ಲ, ಅದಕ್ಕೆ ದುಡ್ಡು ಕೇಳಕ್ಕಂತ ನಿಮಗೆ ಬಂದಿಲ್ಲ ಕಣಿ ಚಿಕ್ಕಮ್ಮ ಅಂತ ಅವ್ರಂದ್ರು. ಸರಿ ಬಿಡಿ, ಬರ್ತಿದ್ನಲ್ಲ, ಇದ್ದವ್ರು ಯಾವತ್ತು ಕಳಿಸ್ತಾನೆ ಅವತ್ತು ಬರಲಿ ಅಂತಂದ್ರು ಸುಮ್ಮನೆ. ಇನ್ನೇನು ಮನೆ
1: ಈಗ ದುಡ್ಡು ಬರ್ತಾ ಇಲ್ಲ, ಮನೆ ವ್ಯವಹಾರ ಎಲ್ಲ ಯಾರು ಮಾಡ್ತಾ ಇದಾರೆ?
0: ಏನು ಯಾವಾರ ಅಂದ್ರೆ ಕೂಲಿ ಹೋಗೋ, ಇವಾಗ ಸೊಪ್ಪು ಕಟ್ಟಕ್ಕೆ ಹೋಗಾರ, ಆ ರೋಗ ಸೊಪ್ಪಿನ ತಂದದ ಕೂಲಿ ಜೀವನ ಮಾಡ್ಬೇಕು, ಮನೆ ಯಾವಾರ ನೋಡ್ಕೋಬೇಕು.
1: ಕಾಡಿನ ಜೀವನ ಉತ್ತಮನ ನಾಡಿನ ಜೀವನ ಉತ್ತಮನ?
0: ಈಗ ಕಾಡ್ಗಿಂತ ಊರೇನೋ ಉತ್ತಮ. ಯಾಕೆ ಅಂದ್ರೆ ರೇಷನ್ ಬರ್ತದ, ಈಗ ತಿನ್ಕೋತೀನಿ.
1: ಬೆಳಗಿನ ಸಂಜೆವರೆಗೂ ನೀವು ಮನೇಲೇ ಇರ್ತೀರಾ?
0: ಹೋಯ್ತೀನಿ, ಇವತ್ತೇ ಹೋಗಿರೋದು ನಾನು ಶುಂಠಿ ಗೊಂಟೋಯ್ತೀನಿ. ಶುಂಠಿ ಹೋಗಿ ಆಯ್ಕ ಬಂದು ಉಜ್ಜಿ ಮಾಡಿ ಕಳೆದಂಗ, ಹಸಿ ಶುಂಠಿ ಒಂದು 200 ಆಯ್ತು. ಅದೇ ಸಾಮಂತ ಕಾಳು ಕುಡಿತವ್ರಲ್ಲಿ ಮಡಿಕೊಂತೀನಿ.
1: ಅಂದ್ರೆ ಈಗಲೂ ಕೂಡ ನೀವು ವಯಸ್ಸಾಗಿದ್ರು ಕೂಡ ಕೂಲಿಗೆ ಹೋಗ್ತಾ ಇದ್ರಿ, ಜೀವನ ನಡೆಸೋಕೆ ಶ್ರಮ ಪಡ್ತಾ ಇದ್ದೀರಿ.
0: ಕುಂತ್ಕೊಂಡ್ರ ಕಾಲ ಹೆಂಗಾದ್ರು ಹೇಳಿ ಮತ್ತೆ ರೇಷನ್ ಬರ್ತಿರ್ಗಡೆ ಎತ್ತಗೂ ಕಳಿಸ್ತಿಲ್ಲ ನನ್ನ ಮಕ್ಕ. ಈಗ ಇದು ನಿಂತೈತಲ್ಲ, ಆ ತೋಟಿಂದ ಕೂಲಿಗೆ ಹೋಗ್ತೀನಿ.
1: ಒಟ್ಟಾರೆ ಕೇಳುಗರಿಗೆ, ಈಗ ವಯಸ್ಸಾದವ್ರಿಗೆ, ನಿಮ್ಮಂತ ವಯಸ್ಸಾದವರು ಮನೇಲೆ ಕೂತ್ಬಿಟ್ಟಿರ್ತಾರೆ, ಅಂಥವ್ರಿಗೆ ನೀವೇನು ಹೇಳ್ತೀರಾ?
0: ಇನ್ನೇನು ಹೇಳಕ್ಕದ್ದು, ನನ್ನಂಗೆ ಕುಂತ್ಕೋತಾರೆ ಅವ್ರಿಗೆ, ಅವರು ನನ್ನಂಗೆ ಬೈಗಳು, ಕಷ್ಟ ಅನ್ನಿಸ್ತದೆ. ಇಲ್ಲದೆ ಎತ್ತರಿಗೆ ತಿರಿಕ ಬರೋವಂದ್ರೆ ಕೈ ಸಾಗಲ್ಲ, ಮುಸೋದ ಸುತ್ತರಕ್ಕೂ ಆಗಲ್ಲ. ಇನ್ನೇನು ಮಾಡೋ ಹೇಳಿ, ಜೀವನ ಹೆಂಗ್ ನಡೆಸ್ಬೇಕು ನೀವೇ ಹೇಳ್ಕೊಳ್ಳಿ. ರೇಷನ್ ಬರ್ತಿದ್ದೇನೆ ಬಿಡು, ಅಮ್ಲಿ ತುಂಬ ಸೊಪ್ಪು ಅಂತ ಕಾಯಿಸ್ಕೊ ಕುಡಿಯೋವಂತ ತಿಳ್ಕೊಬೋದು. ಈಗಿಲ್ವಲ್ಲ ರೇಷನ್ನು ನಿಂತೈತಲ್ಲ, ಯಾತ್ರ ಜೀವನ ಮಾಡೋ ಮೇಡಮ್? ಈಗ
1: ಈಗಲೂ ಕೂಲಿಗೆ ಹೋಗಿ ಜೀವನ ಸಾಗಿಸ್ಬೇಕು ಅಂತ ಈ ಸ್ವಾವಲಂಬಿ ಯೋಚನೆ ಇದೆಯಲ್ಲ, ಅದಕ್ಕೆ ನಾವು ನಿಜವಾಗ್ಲೂ ಖುಷಿ ಪಡ್ಬೇಕು ಅಜ್ಜಿ. ಈಗಿನ ಕಾಲದಲ್ಲಿ ವಯಸ್ಸಾಯ್ತು ಅಂತ ಕುಂತ್ಕೊಳ್ಳೋರೆ ಜಾಸ್ತಿ. ಈ ನಿಟ್ಟಲ್ಲಿ ನಮ್ಮನ್ನ ನಾವೇ ದುಡ್ಕೊಂಡು ತಿನ್ಬೇಕು ಅಂತ ಈಗಲೂ ಕೂಡ ಕೆಲ್ಸಕ್ಕೆ ಹೋಗ್ತಾ ಇದ್ರಲ್ಲ, ಇದು ತುಂಬಾ ಖುಷಿಯ ವಿಚಾರ ಅಜ್ಜಿ.
0: ಮಾಡಂತೇನು, ಮಾಡ್ಲೇಬೇಕು. ಕುಂತ್ಕೊಂಡ್ರ ಅಯ್ಯೋ ಕುಂತಳ.
1: ಮನೇಲಿ ಚೆನ್ನಾಗಿ ನೋಡ್ಕೋತಾರ?
0: ಮನೇಲಿ ಮಾತ್ರ ನನ್ನ ಶ್ವಾಸವಷ್ಟು ನಾನು ಚೆನ್ನಾಗಿ ನೋಡ್ಕೋತಾರ. ನಮ್ಗೆ ಇನ್ನೇನು ತೊಂದ್ರೆ ಇಲ್ಲ, ನನಗೆ ಬಟ್ಟೆಲ್ಲ ಬರೀಲ ಏನು ತೊಂದ್ರೆ ಇಲ್ಲ ಕಳಿ ಮೇಡಮ್. ನೀರು ಕಾಯಿಸಿಯೋದು ಮಟ್ಟದ ಎಲ್ಲ ನನ್ನ ಶ್ವಾಸೆಯ ಮಾಡೋದು, ಇನ್ನ ಏನೋ ಒಂದು ಬಟ್ಟೆ ಒಯ್ಯೋಳಲ್ಲ ಒಂದೇನಿಲ್ಲ. ಈಗ ಕೂಲಿ ಹೋದ್ರೆ ಗೇಕಬತ್ನಿ ಮನೇಲಿ ಇರ್ತೀನಿ.
1: ಕೂಲಿ ದುಡ್ಡೆಲ್ಲ ಅವ್ರ ಕೈಗೆ ಕೊಡ್ತೀರಾ?
0: ಅವ್ರ ಕೈಗೂ ಕೊಡಲ್ಲ, ಅವ್ನು ಈಸ್ಕೊಳ್ಳೋದು ಇಲ್ಲ, ನನ್ನ ತಪ್ಪೇ ಇರ್ತದೆ ಅಂತ
1: ವ್ಯವಹಾರ ಮಾಡ್ತೀರ?
0: ನಮ್ಮನ್ನೇ ಮಾಡೋದು ಯಾವಾರನ, ನಾನು ಹೋಗಿ ನಾ ಸಾಮಂತ ರೊಕ್ಕದವ ನಾನೇ ಯಾತ್ರ ಬೊಬ್ಬ ಬಂದ್ಬಿಡ್ತೀನಿ. ಅದಕ್ಕೆ ಅವರೇ ಹೋಗಿ ಯಾವಾರ ಮಾಡ್ಕೋತಾರೆ. ಅವ ನಂಗೆ ಇಪ್ಪಟ್ಟು ಬೇಯಿಸ್ಕೊಡಿಕೊಂಡ ತಿನ್ಕೊಂಡು
1: ಖುಷಿ ಆಯ್ತು ಅಮ್ಮ ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಮಾತಾಡಿಸಿ. ನಿಮ್ಮ ಒಂದು ಜೀವನ ಹೇಗೆ ನಡೀತಾ ಇದೆ, ಹಾಗೆ ಸ್ವಾವಲಂಬಿ ಜೀವನ ಯಾವ ಇರುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಕೊಟ್ಟಿದ್ದಕ್ಕೆ ನಮ್ಮ ಪರವಾಗಿ ಹಾಗೂ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು.
0: ಧನ್ಯವಾದ.

ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ಸ್ವಾಸ್ಥ್ಯ ಜೀವನ ಕುರಿತು ನಮ್ಮ ಜೊತೆ ಇಷ್ಟೊತ್ತು ನಮ್ಮ ಸಂದರ್ಶನ ಕಾರ್ಯಕ್ರಮದಲ್ಲಿ ಭಾಗಿಯಾದವರು ಸರಗೂರು ತಾಲೂಕಿನ ದೇವಳಾಪುರ ಹಾಡಿಯ ಶ್ರೀಮತಿ ಚಿಕ್ಕಮ್ಮಾರ್ ಅವರು. ಇಲ್ಲಿಗೆ ಒಂದು ಮುಸ್ಸಂಜೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ ಜನಧ್ವನಿ. ನಮಸ್ಕಾರ.

0: ಬೆಳಕು.
1: ಕೇಳುಗರೆ, ಇದುವರೆಗೂ ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ಸ್ವಾಸ್ಥ್ಯ ಜೀವನದ ಗುಟ್ಟು ಕುರಿತು ಸರಗೂರು ತಾಲೂಕಿನ ದೇವಲಪುರ ಆಡಿಯ ಶ್ರೀಮತಿ ಚಿಕ್ಕಮ್ಮಾರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನ ಕೇಳಿದ್ರಿ.

ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್

0: ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂದರೆ ವಿಲೀಡ್ ವತಿಯಿಂದ ಇನ್ಫೋಸಿಸ್ ಬೆಂಬಲದೊಂದಿಗೆ
1: ವಿಲೀಡ್ ಜೆನೆಕ್ಸ್ಟ್ ಕೌಶಲ್ಯನ್ ಎಂಬ ಯುವ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರುತ್ತಿದೆ.
0: ಈ ಕಾರ್ಯಕ್ರಮವು ಪ್ರಸ್ತುತ ಉದ್ಯೋಗ ಮಾರುಕಟ್ಟೆಗೆ ಅಗತ್ಯವಾದ ಕೌಶಲ್ಯಗಳನ್ನು ಯುವಕರಿಗೆ ನೀಡುವ ಮೂಲಕ ಅವರ ಉದ್ಯೋಗ ಅರ್ಹತೆಯನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ.
1: ಈ ತರಬೇತಿಯು ಒಂದು ತಿಂಗಳ ವಸತಿ ಆಧಾರಿತ ಯುವ ಕೌಶಲ್ಯಾಭಿವೃದ್ಧಿ ತರಬೇತಿಯಾಗಿದ್ದು,
0: ಪ್ರಮುಖವಾಗಿ ಈ ತರಬೇತಿಯಲ್ಲಿ ಜೀವನ ಕೌಶಲ್ಯ, ಸಂವಹನ ಕೌಶಲ್ಯ, ಸಮಸ್ಯೆಗಳ ನಿವಾರಣೆ, ಡಿಜಿಟಲ್ ಸಾಕ್ಷರತೆ, ಕೆಲಸದ ಸ್ಥಳದ ಸಿದ್ಧತೆ, ಎಐ ಕೌಶಲ್ಯಗಳ ಜೊತೆಗೆ ಉದ್ಯೋಗ ಅವಕಾಶ ಮಾರ್ಗದರ್ಶನವನ್ನು ನೀಡಲಾಗುತ್ತಿದೆ.
1: ಈ ತರಬೇತಿಯು 18-29 ವರ್ಷದ ಪದವಿ ಪೂರ್ವ ಅಥವಾ ಅದಕ್ಕಿಂತ ಮೇಲಿನ ವಿದ್ಯಾರ್ಹತೆ ಹೊಂದಿರುವ ಹೆಚ್ಡಿಕೋಟೆ, ಸರಗೂರು ಹಾಗೂ ಮೈಸೂರು ಸುತ್ತಮುತ್ತಲಿನ ಯುವಕರು ಅರ್ಹರಾಗಿರುತ್ತಾರೆ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 9739013711, ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9739013711.
1: ಇಮೇಲ್ ವಿಳಾಸ covrd.genext@svym.org.in. ಬನ್ನಿ, ಭಾಗವಹಿಸಿ ತರಬೇತಿಯ ಸೌಲಭ್ಯವನ್ನು ಪಡೆದುಕೊಳ್ಳಿ. ನಮ್ಮ ನಿಲಯದಿಂದ ಇನ್ನು ಮುಂದೆ ಗಾನಗಂಧರ್ವ.

0: पीएम फसल बीमा योजना से करीब 2,00,000 करोड़ रूपये क्लेम के रूप में किसानों को मिले हैं।
1: ಮುಂಗಾರು ಹಂಗಾಮಿನ ಬೆಳೆ ವಿಮೆಗಾಗಿ ಈಗ ನೋಂದಣಿ ಮಾಡಿಕೊಳ್ಳಿರಿ.
2: ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒಂದು ಕೇಂದ್ರ. ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ.

0: ಇನ್ನು ಮುಂದೆ ನಮ್ಮ ನಿಲಯದಿಂದ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 94 ಕುರಿತು ಎಸ್ವಿಓಎಂನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ ಎಂಆರ್ ಸೀತಾರಾಮ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
0: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
0: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
0: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
2: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ.
3: ಜಡವೇನು ಜೀವವೇಂ,
4: ಜಡವೇನು ಜೀವವೇಂ,
3: ಚೈತನ್ಯ ನಿದ್ರಿಸಿರುವ,
4: ಚೈತನ್ಯ ನಿದ್ರಿಸಿರುವ,
3: ಎಡೆಯಲ್ಲ ಜಡಲೋಕ,
4: ಎಡೆಯಲ್ಲ ಜಡಲೋಕ,
3: ಕಲ್ಲು ಕಡ್ಡಿ ಕಸ,
4: ಕಲ್ಲು ಕಡ್ಡಿ ಕಸ,
3: ಅಡಗಿರ್ಪ ಚೈತನ್ಯವ,
4: ಅಡಗಿರ್ಪ ಚೈತನ್ಯವ,
3: ಎಚ್ಚರಲು ಜಂತು ಜಗ,
4: ಎಚ್ಚರಲು ಜಂತು ಜಗ,
3: ಜಡವೇ ಜೀವದ ವಸತಿ,
4: ಜಡವೇ ಜೀವದ ವಸತಿ,
3: ಮಂಕುತಿಮ್ಮ
4: ಮಂಕುತಿಮ್ಮ.
2: ಸೊ ಇಲ್ಲಿ ಸೃಷ್ಟಿಯಲ್ಲಿ ನಾವು ಕಾಣುವಂತ ಎರಡು ಮುಖ್ಯವಾದಂತ ವಿಭಾಗಗಳು, ಒಂದು ಜಡ, ಇನ್ನೊಂದು ಜೀವಯುಕ್ತವಾದಂಥದ್ದು, ಚಲ ಅಚಲ, ಚೈತನ್ಯಹೀನ ಚೈತನ್ಯ ಪೂರ್ಣ. ಸೊ ಹೀಗೆ ಈ ಎರಡು ವಿಷಯಗಳನ್ನು ನಾವು ಸ್ಥೂಲವಾಗಿ ಗಮನಿಸ್ತೀವಿ. ಆ್ಯಂಡ್ ಆ ಎರಡರಲ್ಲಿರುವಂಥ ವ್ಯತ್ಯಾಸಗಳು ಬಹಳ ಎದ್ದು ಕಾಣಿಸ್ತವೆ. ಅಂದರೆ ನಮ್ಮ ಒಂದು ನಂಬಿಕೆ ಪ್ರಕಾರ ಎರಡಕ್ಕೂ ಸೃಷ್ಟಿಕರ್ತ ಒಬ್ಬನೇ, ಆ್ಯಂಡ್ ಎರಡಕ್ಕೂ ಆಗಿರುವಂತಹ ಸೃಷ್ಟಿಯಲ್ಲಿ ತೊಡಗಿಸಿಕೊಳ್ಳಲಾಗಿರುವಂತಹ ಮೂಲ ವಸ್ತು ಒಂದೇ. ಆ ಮೂಲ ವಸ್ತು ಒಂದೇ ಆದರೂ ಕೂಡ ಎರಡು ವಿಭಿನ್ನ ರೂಪದಲ್ಲಿ ಅದು ವ್ಯಕ್ತವಾಗ್ತಾ ಇದೆ. ಎರಡರಲ್ಲೂ ಇರೋದು ಒಂದೇ, ಇದನ್ನು ನಾವು ಹಿಂದೆ ಎಲ್ಲ ಕೇಳಿದ್ವಿ. ಅದನ್ನು ಇಲ್ಲಿ ಮತ್ತೆ ಇನ್ನೊಂದು ಉದಾಹರಣೆಯನ್ನು ಕೊಟ್ಟು ಡಿವಿಜಿಯವರು ಆ ಒಂದುತನವನ್ನು, ಆ ಏಕತ್ವವನ್ನು ಮತ್ತೆ ಹೇಳ್ತಾರೆ. ಜಡ ಮತ್ತು ಜೀವ ನಮಗೆ ಕಾಣಿಸೋ ರೀತಿಯಲ್ಲಿ ವ್ಯತ್ಯಾಸ ಯಾತಕ್ಕಿದೆ ಅಂತಂದರೆ, ಒಂದರಲ್ಲಿ ಒಂದು ರೀತಿಯ ಚೈತನ್ಯ ಇದೆ, ಇನ್ನೊಂದರಲ್ಲಿ ಆ ಚೈತನ್ಯ ಇಲ್ಲ. ಸೊ ಆ ಚೈತನ್ಯ ಇರೋಂಥದ್ದು ಅದು ಎದ್ದು ಕಾಣಿಸ್ತಾ ಇದೆ, ಇನ್ನೊಂದರಲ್ಲಿ ಚೈತನ್ಯವೇ ಇಲ್ಲವೇನೋ ಅನ್ನೋ ರೀತಿಯಲ್ಲಿದೆ. ಆದರೆ ಆ

ಅದಕ್ಕೆ ನಮ್ಮ ಪರಿಗಣನೆಯಲ್ಲಿರುವಂತಹ ಕುಂದುಕೊರತೆಗಳೇ ಜಾಸ್ತಿ ಕಾರಣ. ಹೀಗೆ ಯಾವುದೋ ಒಂದು ಗಿಡ, ಆ ಗಿಡದಲ್ಲಿ ಚೈತನ್ಯ ಇಲ್ಲವಾ ಅಂತಂದರೆ ಚೈತನ್ಯ ಇದೆ, ಆದರೆ ಒಂದು ಪ್ರಾಣಿಯಲ್ಲಿಯೋ ಒಂದು ಪಕ್ಷಿಯಲ್ಲಿಯೋ ಇರೋ ರೀತಿಯ ಚೈತನ್ಯ ಇಲ್ಲ. ಪ್ರಾಣಿ ಅಥವಾ ಪಕ್ಷಿ ತಾನಾಗಿಯೇ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗಬಲ್ಲದು. ಒಂದು ಗಿಡ ಆ ರೀತಿ ಮಾಡೋದಕ್ಕೆ ಸಾಧ್ಯ ಇಲ್ಲ, ಒಂದು ಮರ ಆ ರೀತಿ ಮಾಡೋದಕ್ಕೆ ಸಾಧ್ಯ ಇಲ್ಲ, ಅದು ಸ್ಥಿರವಾಗಿಯೇ ಇದೆ.

ಹುಲ್ಲು ಕಡ್ಡಿಯಲ್ಲೂ ಕೂಡ ಆ ಚೈತನ್ಯ ಇದೆ, ಆದರೆ ಅದರಲ್ಲಿ ಅದು ವ್ಯಕ್ತ ಆಗುವಂಥ ರೀತಿ ಬೇರೆ. ಸೊ ಇದು ನಮಗೆ ಹಾಗೂ ಹೀಗೂ ನಾವು ಅರ್ಥ ಮಾಡ್ಕೋತೀವಿ. ಆದರೆ ಒಂದು ಕಲ್ಲಿನಲ್ಲಿ ಅಥವಾ ಒಂದು ಬಂಡೆಯಲ್ಲಿ ಅದರಲ್ಲಿ ಹೆಂಗೆ ಚೈತನ್ಯ ಇರೋದಕ್ಕೆ ಸಾಧ್ಯ? ಇದು ನಮಗೆ ಆ ಪ್ರಶ್ನೆ ಬಂದೇ ಬರುತ್ತೆ. ಇಲ್ಲಿ ನಮಗೆ ಸೈನ್ಸ್ ಫಿಸಿಕ್ಸ್ನಲ್ಲಿ ಒಂದು ಕಾನ್ಸೆಪ್ಟ್ ಇದೆ, ಎನರ್ಜಿ ಕಾನ್ಸೆಪ್ಟ್. ಎನರ್ಜಿನಲ್ಲಿ ಎರಡು ಥರ ಎನರ್ಜಿ, ಒಂದು ಕೈನೆಟಿಕ್ ಎನರ್ಜಿ, ಒಂದು ಪೊಟೆನ್ಷಿಯಲ್ ಎನರ್ಜಿ. ಕೈನೆಟಿಕ್ ಎನರ್ಜಿ ಏನು? ಚಲನೆಯಲ್ಲಿ ಕಂಡುಬರುವಂಥ ಶಕ್ತಿ. ಪೊಟೆನ್ಷಿಯಲ್ ಎನರ್ಜಿ ಅಂತಂದ್ರೇನು? ಅದರಲ್ಲಿ ಶಕ್ತಿ ಇದೆ, ಆದರೆ ಅದು ಪ್ರಕಟವಾಗ್ತಾ ಇಲ್ಲ, ವ್ಯಕ್ತವಾಗ್ತಾ ಇಲ್ಲ. ಸೊ ಹಾಗೆ ಇಲ್ಲಿ ಡಿ ವಿ ಜಿ ಅವರು ಕೊಡುವಂಥ ಉದಾಹರಣೆ ಅದನ್ನೇ ಅನುಸರಿಸಿ, ಜಡವಾದಂತಹ ಒಂದು ವಸ್ತುವಿನಲ್ಲೂ ಚೈತನ್ಯ ಇದೆ, ಆದರೆ ಅದು ಪೊಟೆನ್ಷಿಯಲ್ ಎನರ್ಜಿ ರೂಪದಲ್ಲಿದೆ. ಆ ಪೊಟೆನ್ಷಿಯಲ್ ಎನರ್ಜಿ ವ್ಯಕ್ತವಾಗ್ತಾ ಇಲ್ಲ. ಅಡಗಿರ್ಪ ಚೈತನ್ಯ ಎಚ್ಚರವಾಗಿದ್ದರೆ ಅದು ಜಂತು, ಅದು ಜೀವಿ. ಆದರೆ ಅದೇ ಜಡ ಜೀವದ ವಸತಿ, ಅಂದರೆ ಅದು ಆ ಜಡದಲ್ಲಿಯೇ ಜೀವ ಸೇರಿರುವಂಥದ್ದು. ಜೀವ ಸೇರಿದಾಗ ಅದು ಒಂದು ರೀತಿಯಲ್ಲಿ ವ್ಯಕ್ತವಾಗುತ್ತೆ, ಜೀವ ಸೇರದೇ ಇದ್ದಾಗ ಅದೇ ತಟಸ್ಥವಾಗಿ ಇರುತ್ತೆ. ಸೊ ಹಾಗಾಗಿ ವ್ಯತ್ಯಾಸ ಅನ್ನುವಂಥದ್ದು ಹೆಚ್ಚು ಕಾಣೋದು ಸರಿಯಲ್ಲ. ಎರಡರಲ್ಲೂ ಶಕ್ತಿ ಇದೆ, ಆ ಶಕ್ತಿಯ ಪ್ರಕಟೀಕೃತ ರೂಪದಲ್ಲಿ ನಾವು ವ್ಯತ್ಯಾಸವನ್ನು ಕಾಣ್ತೀವಿ. ಈಗ ನಮ್ಮಲ್ಲಿ ಈ ಆಟದ ಸಾಮಾನುಗಳಿರ್ತವೆ, ಮಕ್ಕಳಿಗೆ ವಿಶೇಷವಾಗಿ ಕೊಡುವಂಥ ಆಟದ ಸಾಮಾನುಗಳು. ಎರಡು ರೀತಿಯ ಆಟದ ಸಾಮಾನು ಇದೆ ಅಂತ ಅನ್ಕೋಣ. ಒಂದು ಸುಮ್ಮನೆ ಕೂತ್ಕೊಳ್ಳೋಂಥ ಒಂದು ಕೋಳಿ. ಆ ಕೋಳಿಗಳಲ್ಲಿ ಬೇರೆ ಥರ ಬೊಂಬೆ ಬರುತ್ತೆ, ಅದರಲ್ಲಿ ಮಧ್ಯದಲ್ಲಿ ಒಂದು ಕೀ ಇರುತ್ತೆ. ಹೀಗೆ ಕೀ ತಿರುಗಿಸಿ ಬಿಟ್ಟರೆ ಸ್ಥಿರವಾಗಿ ನಿಂತಿದ್ದಂತಹ ಕೋಳಿ ನಡೆಯೋಕ್ಕೆ ಶುರು ಮಾಡಿಬಿಡುತ್ತೆ. ನಡೀತಾ ನಡೀತಾ ಸ್ವಲ್ಪ ಮುಂದಕ್ಕೆ ಹೋಗುತ್ತೆ. ಎಲ್ಲಿವರೆಗೂ ಕೀ ತಿರುಗಿಸಿರೋವಂಥದ್ದು ಚಾಲನೆಯಲ್ಲಿರುತ್ತೋ ಅಲ್ಲಿವರೆಗೂ ಆ ಕೋಳಿ ಮುಂದಕ್ಕೆ ಹೋಗುತ್ತೆ. ಆಮೇಲೆ ತಿರ್ಗಾ ನಿಂತು ಹೋಯಿತು. ತಿರ್ಗಾ ಇನ್ನೊಂದು ಸತಿ ನಾನು ಅದಕ್ಕೆ ಕೀ ಕೊಟ್ಟರೆ ಆ ಕೋಳಿ ತಿರ್ಗಾ ಸ್ವಲ್ಪ ಮುಂದಕ್ಕೆ ಹೋಗುತ್ತೆ. ಸೊ ಹೀಗೆ ಜಡವಾಗಿದ್ದಂತಹ ಕೋಳಿಗೆ ನಾನು ಕೀ ತಿರುಗಿಸೋದ್ರಿಂದ ಏನೋ ಒಂದು ರೀತಿಯ ಚೈತನ್ಯವನ್ನು ಕೊಟ್ಟಂತಾಯಿತು. ಆ ಚೈತನ್ಯ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಜಡವಾಗಿದ್ದಂತಹ ಕೋಳಿ ನಡೆಯಿತು. ಇದು ನಿಲ್ತು, ಕೋಳಿಯು ನಿಲ್ತು. ಸೊ ಅದರೊಳಗೆ ಏನೋ ಒಂದು ಶಕ್ತಿ ಇದೆ. ಜಡವಾದಂತಹ ಕೋಳಿಯ ಬೊಂಬೆಯೇ ಆ ಶಕ್ತಿಗೆ ವಸತಿ. ಅದನ್ನು ನಾನು ಕೈ ತಿರುಗಿಸಿ ಚಾಲನೆಯನ್ನು ನೀಡಿದರೆ ಆ ಶಕ್ತಿಯ ಚೈತನ್ಯ ವ್ಯಕ್ತವಾಗುತ್ತೆ. ಒಂದು ಕಾಲದವರೆಗೂ ಅದು ವ್ಯಕ್ತವಾಗುತ್ತೆ. ಅದು ಕ್ರಮೇಣ ಕ್ಷೀಣಿಸ್ತಾ ನಿಲ್ತು ಅಂತಂದರೆ ತಿರ್ಗಾ ಜಡವಾಯಿತು. ಸೊ ಹಾಗೆ ಜಡ ಜೀವ, ಚಲ ಅಚಲ, ಇವೆರಡೂ ಕೂಡ ಒಂದು ರೀತಿಯ ಸಂಬಂಧ ಹೊಂದಿರುವಂತಹ ಶಕ್ತಿಗಳು. ಜಡದಲ್ಲಿಯೇ ಚೈತನ್ಯವನ್ನು ತುಂಬಿಸಬಹುದಾದಂತಹ ಒಂದು ಸಾಧ್ಯತೆ ಇದೆ, ಒಂದು ಪೊಟೆನ್ಷಿಯಲ್ ಇದೆ. ಇದನ್ನು ನಾವು ನೆನ್ಪಿಟ್ಕೊಳ್ಬೇಕು ಅನ್ನೋದು ಇಲ್ಲಿ ಡಿ ವಿ ಜಿ ಅವರ ಉದಾಹರಣೆ. ಅದನ್ನೇ ನಮ್ಮ ಒಂದು ನಿತ್ಯದ ಬದುಕಿಗೂ ಕೂಡ ನಾವು ಅನ್ವಯಿಸ್ಕೊಳ್ಳೋದಾದರೆ, ಎಷ್ಟೋ ಸರ್ತಿ ನಾವು ಕೆಲವು ವ್ಯಕ್ತಿಗಳನ್ನು ಇವರು ನಿಷ್ಪ್ರಯೋಜಕರು, ಇವರು ಕೆಲಸಕ್ಕೆ ಬರೆದವರು ಅಂತ ಹಣೆಪಟ್ಟಿ ಕಟ್ಟುವಂಥದ್ದನ್ನು ನೋಡ್ತೀವಿ. ಶಾಲೆಯಲ್ಲಿ ಮಕ್ಕಳು, ಎಲ್ಲ ಮಕ್ಕಳು ಫಸ್ಟ್ ರ್ಯಾಂಕ್ ಬರಲ್ಲ, ಎಲ್ಲ ಮಕ್ಕಳು ಪಾಸು ಆಗಲ್ಲ. ಸೊ ಒಬ್ಬ ವ್ಯಕ್ತಿ, ಒಬ್ಬ ವಿದ್ಯಾರ್ಥಿ ಪಾಸ್ ಆಗಲಿಲ್ಲ ಅಂತಂದರೆ ನಮ್ಮ ಮನಸ್ಸಿನಲ್ಲಿ ತುಂಬಿಟ್ಟಿರುತ್ತೆ, ಇವನು ನಿಷ್ಪ್ರಯೋಜಕ, ಇವನು ಪ್ರಯೋಜನ ಇಲ್ಲ, ಇವನು ಯೂಸ್ಲೆಸ್, ಫೇಲ್ ಆಗ್ತಾ ಇದ್ದಾನೆ ಅಂತ. ಆದರೆ ಅದು ಸರಿಯಾದಂತಹ ಗಣನೆ ಅಲ್ಲ ಅನ್ನೋದನ್ನು ಈ ಕಗ್ಗದ ಮಾತು ನಮಗೆ ನೆನಪಿಸ್ಬೇಕು ಅಂತ ಅನಿಸುತ್ತೆ. ಆ ಸರಿಯಾಗಿ ಕೀ ಕೊಡೋವಂಥ ಶಕ್ತಿ ನನಗೆ ಬಂದಿಲ್ಲ, ಆ ಮೇಷ್ಟ್ರಿಗೆ ಸರಿಯಾಗಿ ಪಾಠ ಮಾಡುವ ಶಕ್ತಿ ಇಲ್ಲದೇ ಇರೋದರಿಂದ ಒಬ್ಬ ವಿದ್ಯಾರ್ಥಿ ಸರಿಯಾಗಿ ಕಲಿತಾ ಇಲ್ಲ. ಸೊ ಹಾಗಾಗಿ ಆ ವಿದ್ಯಾರ್ಥಿಯೇ ಸರಿ ಇಲ್ಲ ಅಂತ ಹೇಳೋದು ತಪ್ಪು. ಜೊತೆಗೆ ಆ ವಿದ್ಯಾರ್ಥಿಯ ಶಕ್ತಿ ಏನಿದೆಯೋ ಅದಕ್ಕನುಗುಣವಾಗಿ ಅವನು ತನ್ನ ಶಕ್ತಿಯನ್ನು ಪ್ರಕಟಣೆ ಮಾಡ್ತಾನೆ. ಪರೀಕ್ಷೆಯಲ್ಲಿ ಬರೆಯೋದು ಒಂದೇ ಶಕ್ತಿ ಅಂತ ನಾವು ಅನ್ಕೊಳ್ಳೋದು ತಪ್ಪು. ಬೇರೆ ರೀತಿಯಲ್ಲಿ ಅವನ ಶಕ್ತಿ ಪ್ರಕಟವಾಗಬಹುದು. ಫೇಲಾದಂಥ ಎಷ್ಟೋ ವಿದ್ಯಾರ್ಥಿಗಳು ಜೀವನದಲ್ಲಿ ಅದೆಷ್ಟೋ ಸಾಧನೆಯನ್ನು ಮಾಡಿರೋವಂಥದ್ದನ್ನು ನಾವು ನೋಡ್ತೀವಿ. ಸೊ ಹಾಗೆ ನಾವು ಹಣೆಪಟ್ಟಿನ ಕಟ್ಬಿಟ್ಟು ಇವರಲ್ಲಿ ಚೈತನ್ಯ ಇಲ್ಲ ಅಂತ ಅನ್ನೋದು ತಪ್ಪು. ಆ ಚೈತನ್ಯದ ಪ್ರಕಟೀಕರಣಕ್ಕೆ ಪೂರಕವಾದಂಥ ರೀತಿಯಲ್ಲಿ ನಾವು ಅದರಲ್ಲಿ ನಂಬಿಕೆ ಇಟ್ಟಾಗ ಪ್ರತಿಯೊಂದು ವ್ಯಕ್ತಿಯಲ್ಲಿ, ವಸ್ತುವಿನಲ್ಲಿ
ಅಗಾಧವಾದಂಥ ಶಕ್ತಿ ಇದೆ, ಆ ಪೊಟೆನ್ಶಿಯಲ್

0: ಎಲ್ಲ ಅದಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನ ನಾವು ಗಣನೆಗೆ ತಂದುಕೊಂಡಾಗ ಅದರ ಪ್ರಕಟೀಕರಣಕ್ಕೆ ನಾವು ಜಾಗ ಮಾಡಿಕೊಟ್ಟಂತೆ ಆಗತ್ತೆ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
2: ಕೇಳುಗರೆ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 94 ಕುರಿತು SVYM ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ತಪ್ತ ಮುದ್ರೆ ಆಷಾಢದಲ್ಲಿ ಯಾಕೆ ಎಂಬ ವಿಷಯದ ಕುರಿತ ಜ್ಞಾನಸುಧ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ತಪ್ತಮುದ್ರೆ ಆಷಾಢದಲ್ಲಿಯೇ ಯಾಕೆ ಎಂಬ ವಿಷಯದ ಕುರಿತು ಮಾಹಿತಿಯನ್ನು ತಿಳಿದು ಬರೋಣ. ಶಂಖ, ಚಕ್ರ, ಗದ, ಪದ್ಮ ಮತ್ತು ನಾರಾಯಣನ ಮುದ್ರೆ ತಪ್ತ ಮುದ್ರಾಧರಣೆಯ ವಿಶೇಷ. ವೈಷ್ಣವ ಸಂಪ್ರದಾಯದ ಪ್ರಮುಖ ಮಠಗಳಾದ ಬೆಂಗಳೂರಿನ ಶ್ರೀ ರಾಘವೇಂದ್ರ ಸ್ವಾಮಿ ಮಠ, ಶ್ರೀ ಪಾದರಾಜ ಮಠ ಹಾಗೂ ಉಡುಪಿಯ ಶ್ರೀ ಕೃಷ್ಣ ಮಠಗಳಲ್ಲಿ ಅಂದು ಬೆಳಗ್ಗೆಯಿಂದಲೇ ಈ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತವೆ. ಬೆಳ್ಳಿ ಅಥವಾ ಚಿನ್ನದ ಶಂಖ, ಚಕ್ರ, ಗದ, ಪದ್ಮ ಮತ್ತು ನಾರಾಯಣನ ಮುದ್ರೆಗಳನ್ನು ಕಾಯಿಸಿ ಭಕ್ತರ ದೇಹದ ಸಾಮಾನ್ಯವಾಗಿ ಭುಜದ ಮೇಲೆ ಧರಿಸಲಾಗುತ್ತದೆ. ಇದು ವಿಷ್ಣುವಿನ ಅನುಗ್ರಹ ಪಡೆಯಲು ಮತ್ತು ಚಾತುರ್ಮಾಸ್ಯದಲ್ಲಿ ರೋಗ ರುಜಿನಿಗಳಿಂದ ರಕ್ಷಣೆ ಪಡೆಯಲು ನಡೆಸಲಾಗುವ ಅತ್ಯಂತ ಪವಿತ್ರವಾದ ಸಂಪ್ರದಾಯ. ಪ್ರತಿ ವರ್ಷ ಆಷಾಢ ಮಾಸದ ಶುಕ್ಲ ಪಕ್ಷದ ಏಕಾದಶಿಯಂದೇ ಶಯನಿ ಏಕಾದಶಿ ಈ ವಿಧಿ ಮಾಡುವುದು ರೂಢಿ. ಇದು ಶ್ರೀ ಹರಿ ವಿಷ್ಣುವಿನ ದಾಸಿ ಅಥವಾ ಭಕ್ತಿಗೆ ಗುರುತು. ನಾವು ಭಗವಂತನಿಗೆ ಸೇರಿದವರು ಎಂಬ ಬದ್ಧತೆಯನ್ನು ಇದು ತೋರಿಸುತ್ತದೆ. ಬ್ರಾಹ್ಮಣರು ಅಥವಾ ಮಠದ ಯತಿಗಳು ಸುದರ್ಶನ ಹೋಮದ ನಂತರ ಬೆಳ್ಳಿಯ ಅಥವಾ ತಾಮ್ರದ ಶಂಖ, ಚಕ್ರ ಮುದ್ರೆಯನ್ನು ಅಗ್ನಿಯಲ್ಲಿ ಕಾಯಿಸಿ ಭಕ್ತಿಯ ಭುಜ ಅಥವಾ ಎದೆಗೆ ಸಂಕೇತವಾಗಿ ಸ್ಪರ್ಶಿಸುತ್ತಾರೆ. ತಪ್ತಮುದ್ರೆ ಹಾಕಿಸಿಕೊಳ್ಳುವ ಪದ್ಧತಿಯನ್ನು ಸಾಮಾನ್ಯವಾಗಿ ವೈಷ್ಣವ ಪಂಥವನ್ನು ಪಾಲಿಸುವವರು ಅನುಸರಿಸುತ್ತಾರೆ. ತಪ್ತಮುದ್ರೆ ಹಾಕಿಸಿಕೊಳ್ಳುವುದರಿಂದ ರೋಗ ರುಜಿನಿಗಳು ದೂರವಾಗುತ್ತವೆ ಎನ್ನುವ ನಂಬಿಕೆಯಿದೆ. ಬಿಸಿಯಾದ ಲೋಹದಿಂದ ದೇಹದ ಮೇಲೆ ಮುದ್ರೆಯನ್ನು ಹಾಕಲಾಗುತ್ತದೆ. ಈ ಮುದ್ರೆ ಹಾಕಿಕೊಳ್ಳುವುದರಿಂದ ವಿಷ್ಣು ಮತ್ತು ಶ್ರೀಕೃಷ್ಣನ ವಿಶೇಷ ಆಶೀರ್ವಾದ ಪಡೆದಂತೆ. ತಪ್ತಮುದ್ರೆ ಹಾಕಿಸಿಕೊಳ್ಳಲು ಯಾವುದೇ ಲಿಂಗ ಭೇದವಿಲ್ಲ. ಕೆಲವರು 5 ಮುದ್ರೆಗಳನ್ನು, ಇನ್ನು ಕೆಲವರು 2 ಮುದ್ರೆಗಳನ್ನು ತಮ್ಮ ಬಲ ಭುಜದ ಮೇಲೆ ಹಾಕಿಸಿಕೊಳ್ಳುತ್ತಾರೆ. ಈ ಮುದ್ರೆ ಹಾಕಿಕೊಳ್ಳುವ ಆಚರಣೆಯನ್ನು ಆಷಾಢ ಮಾಸದ ಏಕಾದಶಿಯಂದು ಆಚರಿಸಲಾಗುತ್ತದೆ. ಆಷಾಢ ಮಾಸದ ಏಕಾದಶಿಯ ದಿನದಂದು ಉತ್ತರಾದಿ ಮಠಗಳಲ್ಲಿ ಚಿನ್ನದ ಲೋಹವನ್ನು ಬಳಸಿಕೊಂಡು ಈ ಚಿಹ್ನೆಯ ಮುದ್ರೆಯನ್ನು ಹಾಕಲಾಗುತ್ತದೆ. ತಪ್ತ ಮುದ್ರೆಯನ್ನು ಹಾಕಿಕೊಳ್ಳುವುದರಿಂದ ವ್ಯಕ್ತಿಯು ದೈಹಿಕ ಶುದ್ಧತೆಯನ್ನು ಪಡೆದುಕೊಳ್ಳುತ್ತಾನೆ. ಜನ್ಮ ಜನ್ಮಗಳ ಪಾಪಗಳು ಪರಿಹಾರವಾಗುವುದು. ಈ ಮುದ್ರೆಯು ಜನರ ನರಮಂಡಲದ ಮೇಲೆ ಧನಾತ್ಮಕ ಪರಿಣಾಮವನ್ನುಂಟು ಮಾಡುವುದು ಎನ್ನುವ ನಂಬಿಕೆಯಿದೆ. ಪುರಾಣಗಳ ಪ್ರಕಾರ ರುದ್ರಾಸುರನಿಂದ ಸೋತ ಇಂದ್ರಾದಿ ದೇವತೆಗಳಿಗೆ ಮಹಾವಿಷ್ಣುವು ತನ್ನ ಶಂಖ ಚಕ್ರಾದಿ ಆಯುಧಗಳನ್ನು ನೀಡಿ ದೈತ್ಯರೊಡನೆ ಯುದ್ಧ ಮಾಡಿ ವಿಜಯವನ್ನು ಪಡೆದುಕೊಳ್ಳುವಂತೆ ಸೂಚನೆಯನ್ನು ನೀಡುತ್ತಾನೆ. ವಿಷ್ಣು

ದೇವನ ಆಜ್ಞೆಯ ಪ್ರಕಾರವೇ ಅವರು ಆ ಆಯುಧಗಳನ್ನು ಬಳಸಿಕೊಂಡು ಅಸುರರನ್ನು ಸಂಹಾರ ಮಾಡುತ್ತಾರೆ. ಅಂದಿನಿಂದ ಕಾಮ ಕ್ರೋಧದಂತಹ ಆಂತರಿಕ ವೈರಿಗಳನ್ನು ಜಯಿಸಲು ಮುದ್ರ ಧಾರಣೆ ಅಗತ್ಯ ಎಂಬ ನಿಯಮ ವೈಷ್ಣವರಿಗೆ ಶಾಶ್ವತವಾಯಿತು. ತಪ್ತಮುದ್ರೆ ನಿನ್ನೆ ಮೊನ್ನೆಯ ಆಚರಣೆಯಲ್ಲ, ಶತಮಾನಗಳಿಂದಲೂ ಈ ಸಂಪ್ರದಾಯವಿದೆ. ಈ ತಪ್ತಮುದ್ರೆಯ ಕುರಿತು ಋಗ್ವೇದ, ಮಹಾಭಾರತ, ಪದ್ಮಪುರಾಣ ಸೇರಿದಂತೆ ಅನೇಕ ಆಧ್ಯಾತ್ಮಿಕ ಗ್ರಂಥಗಳಲ್ಲಿ ಹಾಗೂ ಆಯುರ್ವೇದದಲ್ಲೂ ಉಲ್ಲೇಖವಿದೆ. ತಪ್ತಮುದ್ರೆ ದೈಹಿಕ ಶಕ್ತಿಯಲ್ಲಿ ಸಮತೋಲನ ಕಾಪಾಡಿಕೊಳ್ಳಲು ಸಹಾಯ, ಒತ್ತಡ ಕಡಿಮೆ ಮಾಡಿ ಮಾನಸಿಕ ಶಾಂತಿ ಕೊಡುವುದು, ವ್ಯಕ್ತಿಯಲ್ಲಿ ಏಕಾಗ್ರತೆ ಹೆಚ್ಚಿಸಲು ಆಧ್ಯಾತ್ಮಿಕ ಬೆಳವಣಿಗೆಗೆ ಸಹಕಾರಿ, ಆಧ್ಯಾತ್ಮಿಕ ಶುದ್ಧೀಕರಣಕ್ಕೆ ಇದು ಹೆಚ್ಚು ಸಹಕಾರಿ. ಈ ಆಚರಣೆಯು ವ್ಯಕ್ತಿಯನ್ನು ದೈಹಿಕವಾಗಿ ಮಾತ್ರವಲ್ಲ ಆಧ್ಯಾತ್ಮಿಕವಾಗಿಯೂ ವೃದ್ಧಿಯಾಗುವಂತೆ ಮಾಡುತ್ತದೆ. ಸ್ಕಂದ ಪುರಾಣ ಪ್ರಕಾರ ಯಾವ ವ್ಯಕ್ತಿಯ ದೇಹದ ಮೇಲೆ ಶಂಖ ಮತ್ತು ಚಕ್ರಗಳಿರುತ್ತವೆಯೋ ಆ ವ್ಯಕ್ತಿಯ ದೇಹವು ವಿಶೇಷವಾದ ದೈವಿಕ ಶಕ್ತಿಯನ್ನು ಹೊಂದಿರುತ್ತದೆ. ಪ್ರಿಯ ಕೇಳುಗರೆ, ಕೇಳದಲ್ಲಿಷ್ಟೊತ್ತು ತಪ್ತಮುದ್ರೆ ಆಷಾಢದಲ್ಲಿಯೇ ಯಾಕೆ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ಕೇಳುಗರೆ, ಇದುವರೆಗೂ ತಪ್ತ ಮುದ್ರೆ ಆಷಾಢದಲ್ಲಿಯೇ ಯಾಕೆ ಎಂಬ ವಿಷಯದ ಕುರಿತ ಜ್ಞಾನಸುಧ ಕಾರ್ಯಕ್ರಮವನ್ನು ಕೇಳಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.

ಇನ್ನು ಮುಂದೆ ಕೇಳಿ ಬರೋಣ ಕಲರವ. ಸರಗೂರಿನ ವಿವೇಕ ಸ್ಕೂಲ್ ಆಫ್ ಎಕ್ಸಲೆನ್ಸ್ನ ಮಾಂಟೇಸರಿ ವಿದ್ಯಾರ್ಥಿಗಳು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ ಕಲರವ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ಕಲರವ ಕಾರ್ಯಕ್ರಮದಲ್ಲಿ ಸರಗೂರು ಪಟ್ಟಣದ ವಿವೇಕ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಶಾಲೆಯ ಎಂ3 ವಿದ್ಯಾರ್ಥಿಗಳು ನಡೆಸಿಕೊಡುವ ಮನರಂಜನಾತ್ಮಕ ಕಲರವ ಕಾರ್ಯಕ್ರಮ ಪ್ರಸಾರವಾಗಲಿವೆ. ಬನ್ನಿ ಆಲಿಸಿ ಬರೋಣ.
1: My name is Megasham. I am studying in M3. Vakratunda, Mahakaya, Suryakoti, Samaprabha, Nirvignam, Kurumadeva, Sarvakaryesu Sarvada. Dhanyavaad.

ಸರಸ್ವತಿ ಕರಮೂರೇ ಸೀತಾಗೌರಿ ಪ್ರಭಾತೆ ಕರದರ್ಶನ ಸಮುದ್ರಾಸನೆ ದೇವಿ ಪರ್ವತರ್ಶನ ಮಂಡಲೆ ವಿಷ್ಣುಪತಿ ನಮಸ್ತುಭ್ಯ ಪಾದಸ್ಪರ್ಶಂ ಸ್ವನೇ ಸ್ವನೇ ಗಂಗೆ ಛಾಯೇ ಯಮುನೇ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲಶ್ರೀ ಸನ್ನಿಧಿ ಕುರು.

0: My name is Namisha. I am studying in M3. Chubby cheeks, dimple chin, rosy lips, teeth within, curly hair, very fair. Eyes are blue, lovely too. Teacher's pet, is a tip. Yes, yes, yes. Thank you.
1: My name is Vedik. I am studying in M3. ಜಾರು ಬಂಡೆ ಆಟ ಮಸ್ತು ಮಜ ಆಟ, ಜಾರು ಬಿದ್ದ ನಾಮನ್ನ ಅಳ್ಳು ಬಿಕ್ಕ ನಕ್ಕಣ್ಣ, ಆಡುತ್ತಿದ್ದ ಮಕ್ಕಳು ಅವರ ನೋಡಿ ನಕ್ಕಳು, ಜಾರು ಬಂಡೆ ಆಟ ಮಸ್ತು ಮಜ ಆಟ. ಥ್ಯಾಂಕ್ ಯು. ಬರು
2: ಮೈ ನೇಮ್ ಇಸ್ ಸಾನ್ವಿ. ಐ ಆಮ್ ಸ್ಟಡಿಂಗ್ ಇನ್ M3.

ಪಿಟಿ ಪಪ್ಪೀಸ್ ಡ್ಯಾಡನ್ಸಿ ಡೇಡಿಯ ನಿನ್ನ ಧನಿ ಫ್ಲವರ್ ಸಾರಿಗ ಅಮ್ಮ ಪದನಿಸ ಸಾರಿಗ ಅಮ್ಮ ಪದನಿಸ. ಥ್ಯಾಂಕ್ ಯು. ಮೈ ನೇಮ್ ಇಸ್ ಚೈತ್ರಾ. ಐ ಆಮ್ ಸ್ಟಡಿಂಗ್ ಇನ್ M3. ದಿಸ್ ಈಸ್ ದ ಮ್ಯಾಂಗೋ ಎಲೋ ಎಲೋ ಮ್ಯಾಂಗೋ ಕಿಂಗ್ ಆಫ್ ದಿ ಫ್ರೂಟ್ ಕಿಂಗ್ ಆಫ್ ದಿ ಫ್ರೂಟ್ ಇಟ್ ಇಸ್ ಇನ್ ದ ಸಮ್ಮರ್ ಇಟ್

ಆತ್ಮೀಯರೇ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ಕಲರವ ಕಾರ್ಯಕ್ರಮದಲ್ಲಿ ಸರಕೂರು ಪಟ್ಟಣದ ವಿವೇಕ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಶಾಲೆಯ ವಿದ್ಯಾರ್ಥಿಗಳು ನಡೆಸಿಕೊಟ್ಟ ಮನರಂಜನಾತ್ಮಕ ಕಲರವ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ರಿ. ಇಲ್ಲಿಗೆ ಈ ದಿನದ ಕಲರವ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕಲರವ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ ಜನಧ್ವನಿ. 90.8 ಕಂಪನಾಂಕದಲ್ಲಿ ಸರಕೂರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದಗಳು.

0: ಕೇಳುಗರೆ, ಇದುವರೆಗೂ ಕಲರವ ಕಾರ್ಯಕ್ರಮದಲ್ಲಿ ಸರಗೂರಿನ ವಿವೇಕ ಸ್ಕೂಲ್ ಆಫ್ ಎಕ್ಸಲೆನ್ಸ್ನ ಮಾಂಟೇಸರಿ ವಿದ್ಯಾರ್ಥಿಗಳು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ಎಲ್ಲರಿಗೂ ನಮಸ್ಕಾರ.
1: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
0: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
1: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
0: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
1: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
0: ಇದನ್ನು ನಾವು ವಿಶೇಷ

0: ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
1: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
0: ಸ್ವರ್ಣ ಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ ಮೂರು ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
1: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
0: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
1: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
0: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
1: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣ ಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
0: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
0: ದೂರವಾಣಿ ಸಂಖ್ಯೆ 7337765608.
1: ಮತ್ತೊಂದು ದೂರವಾಣಿ ಸಂಖ್ಯೆ 7760292911. ಧನ್ಯವಾದಗಳು.

0: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ.
1: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ
2: ಬಪ್ಪ ಕುಮಾರ. ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
1: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದನೇ ನಿನಗೆ ಕೆಮ್ಮ ಬಂದಿರೋದು.
2: ಬಾ ಕುಮಾರ, ನಿನ್ಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲಿ ಕೇಳಿ ಆ ಕಿವಿಲಿ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
1: ಏನ್ ಸಿದ್ದಣ್ಣ, ಜಿನಿಕ್ಕೆ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
2: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು ಪಾನ್ ಪರಾಗು ಇವೆಲ್ಲನ ತಿಂತಾ ಇರ್ತಾನೆ. ಯಾಕೋ
0: ಓ ಕುಮಾರ ರಾಮು, ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರು, ಅದನ್ನು ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
1: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
0: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
1: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ನ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, ಟಿಬಿ, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
0: ಅಯ್ಯೋಯ್ಯೋ, ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವ?
2: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
0: ಇದೇನಪ್ಪ ಇದು, ಬೀದಿ ಲೋಗ ಮಾರೆ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು ಪಾನ್ ಪರಕು ಗುಟ್ಕ ಎಲ್ಲನೂ ಬಿಟ್ಬಿಡ್ತೀನಿ.
1: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರಾನೇ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
2: ಇದು ಕಲಾಕುಮಾರ ಮಾತು ಅಂದ್ರೆ,
3: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.

0: ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ
1: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂದರೆ ವಿಲೀಡ್ ವತಿಯಿಂದ ಇನ್ಫೋಸಿಸ್ ಬೆಂಬಲದೊಂದಿಗೆ
0: ವಿಲೀಡ್ ಜೆನೆಕ್ಸ್ಟ್ ಕೌಶಲ್ಯನ್ ಎಂಬ ಯುವ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರುತ್ತಿದೆ.
1: ಈ ಕಾರ್ಯಕ್ರಮವು ಪ್ರಸ್ತುತ ಉದ್ಯೋಗ ಮಾರುಕಟ್ಟೆಗೆ ಅಗತ್ಯವಾದ ಕೌಶಲ್ಯಗಳನ್ನು ಯುವಕರಿಗೆ ನೀಡುವ ಮೂಲಕ ಅವರ ಉದ್ಯೋಗ ಅರ್ಹತೆಯನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ.
0: ಈ ತರಬೇತಿಯು ಒಂದು ತಿಂಗಳ ವಸತಿ ಆಧಾರಿತ ಯುವ ಕೌಶಲ್ಯಾಭಿವೃದ್ಧಿ ತರಬೇತಿಯಾಗಿದ್ದು,
1: ಪ್ರಮುಖವಾಗಿ ಈ ತರಬೇತಿಯಲ್ಲಿ ಜೀವನ ಕೌಶಲ್ಯ, ಸಂವಹನ ಕೌಶಲ್ಯ, ಸಮಸ್ಯೆಗಳ ನಿವಾರಣೆ, ಡಿಜಿಟಲ್ ಸಾಕ್ಷರತೆ, ಕೆಲಸದ ಸ್ಥಳದ ಸಿದ್ಧತೆ, ಎಐ ಕೌಶಲ್ಯಗಳ ಜೊತೆಗೆ ಉದ್ಯೋಗ ಅವಕಾಶ

0: ಮಾರ್ಗದರ್ಶನವನ್ನು ನೀಡಲಾಗುತ್ತಿದೆ. ಈ ತರಬೇತಿಯು 18-29 ವರ್ಷದ ಪದವಿ ಪೂರ್ವ ಅಥವಾ ಅದಕ್ಕಿಂತ ಮೇಲಿನ ವಿದ್ಯಾರ್ಹತೆ ಹೊಂದಿರುವ ಹೆಚ್ಚಡಿಕೋಟೆ, ಸರಗೂರು ಹಾಗೂ ಮೈಸೂರು ಸುತ್ತಮುತ್ತಲಿನ ಯುವಕರು ಅರ್ಹರಾಗಿರುತ್ತಾರೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 9739017311. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9739017311.
0: ಇಮೇಲ್ ವಿಳಾಸ COORD.GENNEXT@SVYM.ORG.IN. ಬನ್ನಿ, ಭಾಗವಹಿಸಿ ತರಬೇತಿಯ ಸೌಲಭ್ಯವನ್ನು ಪಡೆದುಕೊಳ್ಳಿ.

ಈ ಸಮಯ ಆನಂದಮಯ, ಏಕೆಂದರೆ ನಮ್ಮ ಕೇಳುಗರ ಹುಟ್ಟುಹಬ್ಬದ ಶುಭಾಶಯ ಕೋರುವ ಸಮಯ. ಕೇಳುಗರು, ಈ ದಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಿಬ್ಬಂದಿ ವರ್ಗದವರಾದ ಕುಮಾರಸ್ವಾಮಿ ಮತ್ತು ಅಮೃತರವರು ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಿದ್ದಾರೆ. ಇವರಿಗೆ ದೇವರು ಆಯುರ್ ಆರೋಗ್ಯ ಸುಖ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಎಂದು ಹಾರೈಸುತ್ತಾ ಅವರಿಗಾಗಿ ಈ ಹಾಡನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಬನ್ನಿ ಆಲಿಸಿ ಬರೋಣ.

0: ಮಗು ಹುಟ್ಟಿದ ಒಂದು ಗಂಟೆಯೊಳಗೆ ತಾಯಿ ಎದೆ ಹಾಲು ಕುಡಿಸುವುದರಿಂದ ಮಗುವಿಗೆ ಎಲ್ಲಾ ರೀತಿಯ ಪೋಷಕಾಂಶಗಳು ದೊರಕುವುದರ ಜೊತೆಗೆ ದೇಶದ ಸುಸ್ಥಿರ ಅಭಿವೃದ್ಧಿಗೂ ಹಾದಿ ಸುಗಮಗೊಳ್ಳುತ್ತದೆ.
1: ಪ್ರತಿಯೊಬ್ಬ ತಾಯಿಯೂ ಕೂಡ ತಪ್ಪದೇ ತಮ್ಮ ಮಕ್ಕಳಿಗೆ ಎದೆ ಹಾಲನ್ನ ಕುಡಿಸಿ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ದಾರಿಯಾಗಿ.
2: ಇನ್ನು ಮುಂದೆ ನಮ್ಮ ನಿಲಯದಿಂದ ಕನ್ನಡ ಟಿಪ್ಪಣಿ ಜಿಎಸ್ ಶಿವರುದ್ರಪ್ಪ ಅವರ ಭೀಮಲಾಪ ಕವಿತೆಯ ವಿಶ್ಲೇಷಣೆ ಕುರಿತು ಕಬ್ಬಹಳ್ಳಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಎಂಎನ್ ಕವಿತಾರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಎಲ್ಲರಿಗೂ ನಮಸ್ಕಾರ. ನಾನು ಕವಿತಾ ಎನ್, ಶ್ರೀ ಮದ್ದಾನೇಶ್ವರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕನ್ನಡ ಸಹ ಪ್ರಾಧ್ಯಾಪಕಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ. ಈ ದಿನ ರಾಷ್ಟ್ರಕವಿ ಜಿ ಎಸ್ ಶಿವರುದ್ರಪ್ಪನವರ ಭೀಮಾಲಪ ಕವಿತೆಯ ವಿಶ್ಲೇಷಣೆಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ನಿಮಗೆಲ್ಲ ತಿಳಿದಿರೋ ಹಾಗೆ ಜಿ ಎಸ್ ಶಿವರುದ್ರಪ್ಪನವರು ಕನ್ನಡದ ಅನನ್ಯ ಪ್ರತಿಭಾನ್ವಿತ ಕವಿ. ಅವರ ಕವಿತೆಗಳು ಜನಮಾನಸದಲ್ಲಿ ಎಂದೆಂದೂ ಹಸಿರಾಗಿವೆ. ಭೀಮಾಲಾಪ ಅಂಥದ್ದೇ ವಿಶೇಷವಾದಂತಹ ಕವಿತೆ. ಇದು ನವ್ಯ ಶೈಲಿಯನ್ನು ಒಳಗೊಂಡಂತಹ ಕವಿತೆ. ಪ್ರತಿಮಾತ್ಮಕ ವಿಧಾನವನ್ನು ಅನುಸರಿಸಿರುವ ಕವಿತೆ. ಮಹಾಭಾರತದ ಒಂದು ಸಂದರ್ಭವನ್ನು, ಒಂದು ಸನ್ನಿವೇಶವನ್ನು ಪ್ರತಿಮೆಯಾಗಿಟ್ಟುಕೊಂಡು ಇವತ್ತಿನ ಸಂದರ್ಭದ ಎಷ್ಟೋ ಜನರ ಅಸಹಾಯಕತೆಗೆ ಮರುಗುವ, ಅಸಹಾಯಕತೆಗೆ ಪ್ರತಿಕ್ರಿಯಿಸುವ ಪ್ರಯತ್ನವನ್ನು ಮಾಡಿರುವ ಕವಿತೆ ಇದಾಗಿದೆ. ನಿಮಗೆಲ್ಲ ಮಹಾಭಾರತದ ಕತೆ ಚೆನ್ನಾಗೇ ಗೊತ್ತಿದೆ. ಪಾಂಡವರು ವನವಾಸವನ್ನು ಮುಗಿಸಿ ಒಂದು ವರ್ಷ ಅಜ್ಞಾತವಾಸವನ್ನು ಅನುಭವಿಸಬೇಕಾಗಿರುತ್ತೆ. ವಿರಾಟರಾಯನ ಆಸ್ಥಾನವನ್ನು ಅಜ್ಞಾತವಾಸಕ್ಕಾಗಿ ಆಯ್ಕೆ ಮಾಡಿಕೊಳ್ತಾರೆ. ಅಜ್ಞಾತವಾಸ ಅಂತ ಹೇಳಿದ್ರೆ ಪಾಂಡವರು ಆದಂತಹ ಧರ್ಮರಾಯ ಆಗಿರ್ಬೋದು, ಭೀಮ ಆಗಿರ್ಬೋದು, ಅರ್ಜುನ, ನಕುಲ, ಸಹದೇವ ಮತ್ತು ದ್ರೌಪದಿಯರು ಆ ಹೆಸರನ್ನು ಗುರುತಿಸ್ಕೊಳ್ಳದೆ, ಆ ಹೆಸರಿಂದ ಗುರುತಿಸ್ಕೊಳ್ಳದೆ, ಅವರ ವೇಷಗಳಿಂದ ಗುರುತಿಸ್ಕೊಳ್ಳದೆ ಯಾರಿಗೂ ಕಾಣದೆ ಇರಬೇಕಾಗಿರತ್ತೆ. ಯಾಕೆ ಅಂತ ಹೇಳಿದ್ರೆ 14 ವರ್ಷ ವನವಾಸವನ್ನು ಮುಗಿಸಿದ ಇವರು ಈ ಒಂದು ವರ್ಷದ ಅಜ್ಞಾತವಾಸ ಸಂದರ್ಭದಲ್ಲಿ ಆಕಸ್ಮಿಕ ಕೌರವರಿಗೆ ಏನಾದರೂ ಗುರುತಾದರೆ ಮತ್ತೆ ವನವಾಸವನ್ನು ಅನುಭವಿಸಬೇಕು ಅನ್ನುವಂತಹ ಷರತ್ತಿಗೆ ಒಳಪಟ್ಟಿರ್ತಾರೆ. ಆ ಕಾರಣಕ್ಕೆ ಇವರು ಅಜ್ಞಾತವಾಸಕ್ಕೆ ಬರ್ತಾರೆ. ಹಾಗೆ ಬರುವ ಸಂದರ್ಭದಲ್ಲಿ ಪಾಂಡವರಾಗಿ ಗುರುತಿಸಿಕೊಳ್ಳಲಾರದಂತಹ ಇವರು ಬೇರೆ ಬೇರೆ ಪಾತ್ರಗಳಲ್ಲಿ ಗುರುತಿಸ್ಕೊಳ್ಬೇಕಾಗತ್ತೆ. ಹಾಗಾಗಿ ಧರ್ಮರಾಯ ಕಾವಿಯನ್ನು ತೊಟ್ಟುಕೊಂಡು ಪುರೋಹಿತನಾಗಿ ಕೆಲಸಕ್ಕೆ ಸೇರಿಕೊಳ್ತಾನೆ. ಭೀಮ ಅಡುಗೆ ಭಟ್ಟನಾಗಿ ಕೆಲಸಕ್ಕೆ ಸೇರಿಕೊಳ್ತಾನೆ. ನಕುಲ ಸಹದೇವರು ಕೂಡ ಬೇರೆ ಬೇರೆ ಕೆಲಸಕ್ಕೆ ಸೇರಿಕೊಳ್ತಾರೆ. ಸೈರಂದ್ರಿ ಹೆಸರಿನಲ್ಲಿ ದ್ರೌಪದಿ ಕೂಡ ಕೆಲಸಕ್ಕೆ ಸೇರಿಕೊಳ್ತಾಳೆ. ಈ ಎಲ್ಲ ಸಂಗತಿಯನ್ನು ಇಟ್ಟುಕೊಂಡು ಈ ಕವಿತೆಯನ್ನು ನಿರೂಪಿಸ್ತಾ ಹೋಗ್ತಾರೆ. ಈ ಕವಿತೆ ಕೇವಲ ಪಾಂಡವರ ಸ್ಥಿತಿಯನ್ನಷ್ಟೇ ಹೇಳ್ತಾ ಇಲ್ಲ ಅನ್ನೋದು ನಮ್ಮ ಗಮನದಲ್ಲಿರಬೇಕು. ಪಾಂಡವರ ಸ್ಥಿತಿಯ ಜೊತೆಗೆ ಇವತ್ತಿನ ಅಥವಾ ಪ್ರಸ್ತುತ ಸಂದರ್ಭದ ಕವಿತೆಯನ್ನು ಯಾವ

ಯಾವತ್ತಿಗೆ ಹೋಗ್ತೀವೋ ಆವತ್ತಿನ ಸಂದರ್ಭದ ಎಷ್ಟೋ ಶಕ್ತರು ಅಶಕ್ತರಾಗಿ ಅಥವಾ ನಿಜವಾದ ಸಾಮರ್ಥ್ಯ ಇರುವವರು ಅಸಮರ್ಥರಾಗಿ ಬದುಕ್ತಾ ಇರುವಂತಹ ಸನ್ನಿವೇಶವನ್ನು ಜೋಡಿಸ್ತಾ ಹೋಗುತ್ತೆ. ಕವಿತೆ ಹೀಗೆ ಆರಂಭ ಆಗತ್ತೆ. ಸೀರೆ ಉಟ್ಟು ಬಳೆ ತೊಟ್ಟು ಕಾಲಿಗೆ ಗೆಜ್ಜೆ ಕಟ್ಟಿದ್ದಾನೆ ಒಬ್ಬ, ಇನ್ನೊಬ್ಬ ಕಾವಿ ಉಟ್ಟು ಮೂಲೆಗೆ ಕೂತಿದ್ದಾನೆ. ದನದ ಕೊಟ್ಟಿಗೆಯಲ್ಲಿ ಒಬ್ಬ, ಕುದುರೆ ಲಾಯದಲ್ಲಿ ಮತ್ತೊಬ್ಬ. ಎರಡನೇ ಪ್ಯಾರದಲ್ಲಿ ಹೇಳ್ತಾರೆ, ಇದ್ದಾಳೆ ಇವಳು ಅವರಿವರ ತಲೆಯ ಹೇನು ಎಕ್ಕುತ್ತ, ಆಗಾಗ ನಮ್ಮನ್ನು ಕುಕ್ಕುತ್ತ, ನಾನು ಇದ್ದೇನೆ ಅಡುಗೆ ಮನೆಯಲ್ಲಿ ಉರಿವ ಸೌದೆಗಳ ಜೊತೆಗೆ, ಪಾತ್ರೆಗಳಲ್ಲಿ ಕೊತ ಕೊತ ಕುದಿದು ಹಳೆಯ ನೆನಪುಗಳನ್ನು ರುಬ್ಬುತ್ತ. ಕಣ್ಣೆದುರು ತೇಲಿ ಬರುತ್ತವೆ ಕಂಡದ್ದು ಕಲಿತದ್ದು ಬೆಂಕಿಗೆ ಬಿದ್ದು ಪಾರಾದದ್ದು, ಪಗಡೆ ದಾಳದ ಜೊತೆಗೆ ಉರುಳಿ ಬಿದ್ದದ್ದು, ಬಿಚ್ಚಿದ ಜಡೆಯ ನರಳಿನ ಕೆಳಗೆ ಬುಸುಗುಟ್ಟಿ ನರಳಿದ್ದು, ಕಾಡು ಪಾಲಾಗಿ ಅಲೆದದ್ದು, ನಿಟ್ಟುಸಿರಲಿ ಪಟ ಬಿಚ್ಚಿ ತೇಲುತ್ತವೆ ಊರುಗಳು, ಮಹಾರಣ್ಯಗಳು, ಋಷಿಗಳು, ರಾಕ್ಷಸರು, ಬೆಳಗು ಬೈಗುಗಳು, ಇನ್ನು ಏನೇನೋ ಸುರುಳಿ ಬಿಚ್ಚುತ್ತವೆ, ಜೀವ ಹಿಂಡುತ್ತವೆ. ಅಲ್ಲಿ ಊರಾಚೆ ಮಸಣದಲ್ಲಿ ಇದ್ದ ಪೌರುಷವನ್ನು ದುಂಡನೆ ಸುತ್ತಿ ಹೆಣವಾಗಿ ಮಲಗಿಸಿದ್ದೆ ಮರದ ಕೊಂಬೆಯ ಮೇಲೆ. ನೋಡುತ್ತಿದ್ದೇನೆ ಎಂತೆಂಥವೋ ಸುತ್ತಲೂ ಎಂತೆಂಥವೋ ವಿಜೃಂಭಿಸಿ ಮೀಸೆ ತಿರುವುತ್ತವೆ, ಏರಬಾರದ ಕಡೆಗೆ ಏರಿ ಇಳಿಯಬಾರದ ಕಡೆಗೆ ಇಳಿದು ಕೆಡಿಸಿ ಹೊಲಸಿಬ್ಬಿಸಿವೆ. ಗೆರೆದಾಟಬಾರದ ನಾನು ಕಾಯುತ್ತೇನೆ ಕಾಯುತ್ತಿದ್ದೇನೆ ಉರಿವ ಸೌದೆಗಳ ಜೊತೆಗೆ, ಪಾತ್ರೆಗಳಲ್ಲಿ ಕೊತ ಕೊತ ಕುದಿದು ಕಾಯುತ್ತಿದ್ದೇನೆ. ಈ ರೀತಿ ಕೊನೆಯಾಗತ್ತೆ. ನೋಡಿ, ಇಡೀ ಕವಿತೆ ಭೀಮನ ಮೂಲಕನೇ ಪ್ರಸ್ತುತಗೊಳ್ತಾ ಹೋಗುತ್ತೆ. ಭೀಮ ತನ್ನ ಅಸಹಾಯಕತೆಯನ್ನು ಹೇಳ್ತಾ ಇದ್ದಾನೆ. ಭೀಮ ತನ್ನ ಅಳಲನ್ನು ನೋವನ್ನು ಓದುಗರ ಎದುರಿಗೆ ಬಿಚ್ಚಿರ್ತಾ ಇದ್ದಾನೆ. ಭೀಮ ಹೇಳ್ತಾನೆ, ಒಬ್ಬ ವೀರ ಪರಾಕ್ರಮಿ ಅಂತಲೇ ಹೆಸರಾದಂತಹ ಅರ್ಜುನ ಸೀರೆ ಉಟ್ಟು ಬಳೆ ತೊಟ್ಕೊಂಡು ಗೆಜ್ಜೆ ಕಟ್ಕೊಂಡು ಬೃಹನ್ನಳೆ ಹೆಸರಿನಲ್ಲಿ ಬದುಕ್ತಾ ಇದ್ದಾನೆ, ಜೀವನ ಮಾಡ್ತಾ ಇದ್ದಾನೆ. ಧರ್ಮರಾಯನಾಗಿದ್ದಂತಹ ಮಹಾ ಸಂಯಮಿ ಏನಾಗಿದ್ದಾನೆ, ಕಾವಿ ಉಟ್ಟು ಮೂಲೆಯಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾನೆ. ಈ ಇವರ ಇಬ್ಬರ ಜೊತೆಗೆ ಇನ್ನಿಬ್ಬರಿದಾರಲ್ಲ, ನಕುಲ ಮತ್ತು ಸಹದೇವರಾಗಿ, ಅವರಿಬ್ಬರು ಒಬ್ಬ ಗೋಪಾಲಕನಾಗಿ ಸೇರ್ಕೊಂಡಿದ್ದಾನೆ ಕೆಲಸಕ್ಕೆ, ಮತ್ತೊಬ್ಬ ಕುದುರೆಯನ್ನು ನೋಡ್ಕೊಳ್ಳೋದಕ್ಕೆ ಕುದುರೆ ಲಾಯದಲ್ಲಿ ಕೆಲಸಕ್ಕೆ ಸೇರಿಕೊಂಡಿದ್ದಾನೆ. ಇನ್ನು ದ್ರೌಪದಿ ಇದ್ದಾಳಲ್ಲ, ಅವಳದು ಎಂಥ ದುಸ್ಥಿತಿ ಅಂದರೆ, ರಾಣಿಯಾಗಿದ್ದವಳು ವಿರಾಟರಾಯನ ಹೆಂಡತಿಯ ದಾಸಿಯಾಗಿ ಕೆಲಸಕ್ಕೆ ಸೇರ್ಕೋತಾಳೆ. ಸೈರಂದ್ರಿ ಅನ್ನೋ ಹೆಸರಿನಲ್ಲಿ ಆಕೆ ಕೆಲಸಕ್ಕೆ ಸೇರ್ಕೋತಾಳೆ. ಅವಳ ಪರಿಸ್ಥಿತಿಯನ್ನು ಹೆಂಗೆ ಕಣ್ಣಿಗೆ ಕಟ್ಕೊಡ್ತಾನೆ ಭೀಮ ಅಂತ ಹೇಳಿದ್ರೆ, ಇದ್ದಾಳೆ ಇವಳು ಅವರಿವರ ತಲೆಯ ಹೇನು ಹೆಕ್ಕುತ್ತಾ, ಆಗಾಗ ನಮ್ಮನ್ನು ಕುಕ್ಕುತ್ತಾ. ಅವಳಿಗೆ ಸುಮ್ಮನೆ ಇರೋಕ್ಕಾಗ್ತಿಲ್ಲ, ಅವಳಿಗೆ ಸಹಿಸೋಕ್ಕಾಗ್ತಿಲ್ಲ, ಅದಕ್ಕೆ ಅವಳು ಬೇರೆಯವರ ಏನನ್ನು ಹೇಗೆ ಹೆಕ್ಕಿ ಕುಕ್ತಾಳೋ ಅದೇ ಥರ ಆಗಾಗ ಆಗಾಗ ಬಂದು ನಮ್ಮನ್ನು ಚುಚ್ಚುತ್ತಾಳೆ, ನಮ್ಮನ್ನು ಕುಕ್ತಾಳೆ ಅಂತ ಹೇಳ್ಕೊತಾ ಇದ್ದಾನೆ. ಇದೇ ಭೀಮ ಮುಂದುವರೆದು, ಇನ್ನು ನಾನಿದ್ದೀನಿ, ಎಲ್ಲಿದ್ದೀನಿ, ಅಡುಗೆ ಮನೆಯಲ್ಲಿ ಸೇರ್ಕೊಂಬಿಟ್ಟಿದ್ದೀನಿ. ಆವೇಶಕ್ಕೆ ಹೆಸರುವಾಸಿಯೇ ಭೀಮ. ಅಂತ ಭೀಮನ ಆವೇಶ ಎಲ್ಲ ಏನಾಗ್ತಾ ಇದೆ, ಉರಿವ ಸೌದೆಗಳ ಜೊತೆಗೆ ಕರಗಿ ಹೋಗ್ತಾ ಇದೆ. ಪಾತ್ರೆಗಳ ಕೊತ ಕೊತ ಕುದಿಯ ನಡುವೆ ಕುದ್ದು ಕುದ್ದು ಕುದ್ದು ಕುಗ್ಗಿ ಹೋಗ್ತಾ ಇದೆ. ಎಂತಹ ಅಸಹಾಯಕ ಪರಿಸ್ಥಿತಿ ನಮ್ಮ
ಆರು ಜನರದು ಅನ್ನೋದನ್ನು

ಆತ ನಿರೂಪಿಸ್ತಾ ಹೋಗ್ತಾನೆ. ಮತ್ತು ಅವನಿಗೆ ನಾವು ಹೆಂಗೆ ಬದುಕಿದ್ವಿ ಅನ್ನುವಂತಹ ಅಥವಾ ತಮ್ಮ ಬದುಕಿನ ಎಲ್ಲ ನಡೆಗಳು ಈಗ ಅವನಿಗೆ ಕಣ್ಣ ಪರದೆಯ ಮುಂದೆ ಬರ್ತಾ ಇದೆ. ಹಳೆಯ ನೆನಪುಗಳನ್ನೆಲ್ಲ ಹಾಕಿ ರುಬ್ತಾ ಇದ್ದೀನಿ ನಾನು ಅಂತ ಹೇಳ್ತಾನೆ. ಹಳೆಯ ನೆನಪುಗಳನ್ನು ರುಬ್ತಾ ಇದ್ದೀನಿ, ಯಾಕೆಂದರೆ ನೆನಪು ಇಲ್ಲ ಅಂತ ಹೇಳಿದ್ರೆ ಅವನಿಗೆ ಆ ಪಾತ್ರದಿಂದ ಆಚೆಗೆ ಬರೋಕ್ಕಾಗೋದೇ ಇಲ್ಲ. ಅದಕ್ಕೆ ಆ ನೆನಪುಗಳನ್ನು ಆವೇಶವನ್ನು ರುಬ್ತಾ ಇದ್ದೀನಿ ಅಂತ ಹೇಳಿ ಹೇಳ್ಕೊಳ್ತಾನೆ. ಅವನ ಕಣ್ಣೆದುರಿಗೆ ಎಷ್ಟೆಲ್ಲ ತೇಲ್ ಬರ್ತಾ ಇದೆ ಅಂದರೆ ಕಂಡದ್ದು ಕಲಿತದ್ದು ಅಂತ ಹೇಳ್ತಾನೆ. ಬೆಂಕಿಗೆ ಬಿದ್ದು ಪಾರಾದದ್ದು, ಬೆಂಕಿಗೆ ಬಿದ್ದು ಅಲ್ಲಿಂದ ಬದುಕಿ ಆಮೇಲೆ ಪಗಡೆ ಆಟಕ್ಕೆ ನಿಂತು ಅಲ್ಲಿ ಸೋತು ನೋಡಿ ಉರುಳಿ ಬಿದ್ದದ್ದು, ದಾಳದ ಜೊತೆಗೆ ನಾವು ಉರುಳಿ ಬಿಟ್ಬಿಟ್ವಿ ಅಂತ ಹೇಳ್ತಾನೆ. ಬಿಚ್ಚಿದ ಜಡೆಯ ನೆರಳಿನ ಕೆಳಗೆ, ಬಿಚ್ಚಿದ ಜಡೆಯ ನೆರಳಿನ ಕೆಳಗೆ ಬುಸುಗುಟ್ಟದೆ ನೆರಳದ್ದು, ಆಮೇಲೆ ಕಾಡು ಕಾಲಾಗಿ ಎಲ್ಲದದ್ದು, ಎಷ್ಟೆಲ್ಲ ನೋವುಗಳಿದ್ದಾವೆ ನನ್ನ ಜೊತೆಗೆ ಅಂಥೇಳಿ ಹೇಳ್ಕೊಳ್ತಾನೆ. ನಿಟ್ಟುಸಿರು ಬಿಡ್ತಾನೆ. ಎಷ್ಟೆಲ್ಲ ಊರುಗಳನ್ನ ಸುತ್ತಿದ್ವಿ, ಅರಣ್ಯಗಳನ್ನು ಸುತ್ತಿದ್ವಿ, ಎಷ್ಟು ಜನ ಋಷಿಗಳನ್ನು ಕಂಡ್ವಿ, ರಾಕ್ಷಸರನ್ನು ನೋಡಿದ್ವಿ, ಎಷ್ಟು ಹಗಲು ರಾತ್ರಿ ನಮಗೆ ಯಾವಾಗ ಇದರಿಂದೆಲ್ಲ ಬಿಡುಗಡೆ ಸಿಕ್ಕುತ್ತೋ ಅನ್ನೋದೇ ಅವನ ಹಪಹಪಿ. ಹಾಗಾಗಿ ಎಲ್ಲವನ್ನ ನೆನಪು ಮಾಡ್ಕೊಳ್ತಾನೆ. ನನಗೆ ಜೀವ ಹಿಂಡುತ್ತೆ ಅಂತ ಹೇಳ್ತಾನೆ. ಯಾಕೆ ಅಂತ ಹೇಳಿದ್ರೆ ಇರುವ ಪೌರುಷವನ್ನೆಲ್ಲ ಒಂದು ಹೆಣದ ರೂಪದಲ್ಲಿ ಊರಾಚೆ ಮರದಲ್ಲಿ ಮಲಗಿಸಿ ಬಂದಿದ್ದೀವಲ್ಲ, ಎಂತಹ ಅಸಹಾಯಕ ಸ್ಥಿತಿ ನಮ್ಮದು ಅಂತ ಹೇಳಿ ಹೇಳ್ಕೊಳ್ತಾನೆ. ಅದರ ಜೊತೆಗೆ ಈ ಸೈರಂದ್ರಿ ರೂಪದಲ್ಲಿ ಇರುವಂಥ ದ್ರೌಪದಿಗೆ ವಿರಾಟರಾಯನ ಬಹಮ್ಮಯ್ದ ಕಟ ಕೊಡ್ತಾ ಇದ್ದಾನೆ ಕೀಚಕ. ಆ ಕೀಚಕನನ್ನು ನೋಡಿದಾಗೆಲ್ಲ ಸಿಟ್ಟು ಬರುತ್ತೆ ಅವನಿಗೆ. ಅದಕ್ಕೆ ನೋಡ್ತಾ ಇದ್ದೀನಿ ಸುತ್ತಲೂ ಎಂತೆಂಥವೋ ಮೀಸೆತ್ತಿರುತ್ತವೆ, ವಿಜೃಂಭಿಸ್ತಾ ಇದ್ದಾವೆ, ಏರಬಾರದ ಕಡೆಗೆ ಏರಿ ಇಳಿಯಬಾರದ ಕಡೆಗೆ ಇಳಿತಾ ಇದ್ದರೆ, ಎಷ್ಟು ಹೊಲಸೆಬ್ಬಿಸಿದ್ದಾರೆ ವಾತಾವರಣ, ಇಂಥವ್ರನ್ನೆಲ್ಲ ನಾನು ಸಹಿಸ್ಕೊಂಡಿದ್ದೀನಿ. ಬಹುತೇಕ ಭೀಮನಿಗೆ ಈ ಥರದ ವಿಚಾರಗಳನ್ನು ಸಹಿಸ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಆದರೆ ಅಜ್ಞಾತವಾಸ ಅನ್ನುವಂಥ ಒಂದು ಅಸಹಾಯಕ ಸನ್ನಿವೇಶ ಅವನನ್ನು ಹೀಗೆ ಕಟ್ಟಾಕಿದೆ. ಅದಕ್ಕೆ ಅವನು ಅಲಾಪದ ರೀತಿಯಲ್ಲಿ ಇದನ್ನೆಲ್ಲ ಹೇಳ್ಕೊಳ್ತಾ ಇದ್ದಾನೆ. ಗೆರೆ ದಾಟಬಾರದ ನಾನು ಕಾಯ್ತಾ ಇದ್ದೀನಿ, ಯಾವತ್ತಿಗೆ ನಾನು ಈ ಅಡುಗೆ ಮನೆಯಿಂದ ಆಚೆ ಬರ್ತೀನೋ, ಯಾವತ್ತಿಗೆ ನಾನು ಈ ಥರದ ಬದುಕಿಗೆ ವಿದಾಯ ಹೇಳ್ತೀನೋ, ಇಂಥ ಸನ್ನಿವೇಶದಿಂದ ಆಚೆಗೆ ಬಂದು ನಮ್ಮ ಮೂಲ ಪೌರುಷ ಏನಿದೆಯೋ, ನಮ್ಮ ಮೂಲ ಬದುಕಿನ ಘನತೆ ಏನಿದೆಯೋ ಅದನ್ನು ಯಾವಾಗ ಪಡ್ಕೊಳ್ತೀವೋ ಅಂತ ಕಾಯ್ತಾ ಇದ್ದೀನಿ ಉರಿವ ಸೌದೆಗಳ ಜೊತೆಗೆ ಅಂತಲೇ ಹೇಳ್ತಾನೆ. ಅಂದರೆ ಏನರ್ಥ, ನನ್ನ ಆವೇಶವನ್ನು ಮಾತ್ರ ನಾನು ಇಳಿಸ್ಕೊಳ್ಳೋದೇ ಇಲ್ಲ ಅಂತ ಅರ್ಥ. ಪಾತ್ರೆಗಳ ಕೊತ ಕೊತ ಕುದಿದು ಕಾಯುತ್ತಿದ್ದೇನೆ ಅಂತಲೇ ಹೇಳ್ತಾನೆ. ಅದರ ಅರ್ಥ ನನ್ನ ಆವೇಶ ಮಾತ್ರ ಕುಗ್ಗೋದೇ ಇಲ್ಲ, ನನ್ನ ಸಿಟ್ಟು ಕಡಿಮೆ ಮಾಡಿಕೊಳ್ಳಾರದೆ ಹಾಗೇ ಇಟ್ಟುಕೊಂಡು ನನ್ನ ಮೂಲ ಪಾತ್ರಕ್ಕೆ ಬರುವವರೆಗೆ ನಾನು ಕಾಯ್ತಾ ಇರ್ತೀನಿ ಅಂತ ಹೇಳ್ಕೊಳ್ಳೋದ್ರ ಮೂಲಕ ಕವಿತೆ ಮುಗಿಯುತ್ತೆ. ಈ ಕವಿತೆಯನ್ನು ನಾವು ವಾಸ್ತವ ಜಗತ್ತಿನಲ್ಲಿ ಅನ್ವಯಿಸ್ಕೊಂಡ್ರೆ ಎಷ್ಟೊಂದು ಜನರು ನಮ್ಮ ಕಣ್ಣೆದುರಿಗೆ ತೇಲಿ ಬರ್ತಾರೆ. ವಾಸ್ತವವಾಗಿ ಅವರಿಗೆ ಅಗಾಧವಾದ ಪ್ರತಿಭೆ ಇರುತ್ತೆ, ಆದರೆ ಆ ಪ್ರತಿಭೆಗೆ ತಕ್ಕ ಅವಕಾಶಗಳಿಂದ ವಂಚಿತರಾಗಿ ಇನ್ಯಾವುದೋ ತಮ್ಮ ಬದುಕಿನ ನಡೆಯನ್ನು ನಡಿಬೇಕಾದಂತಹ ಸನ್ನಿವೇಶವನ್ನು ಕಲ್ಪನೆ ಮಾಡಿಕೊಂಡ್ರೆ ಈ ಕವಿತೆ ನಮ್ಮ ಮನಸ್ಸಿಗೆ ನಮ್ಮ ಜೊತೆಗೆ ಸಾಗ್ತಾ ಹೋಗುತ್ತೆ. ಇದು ಒಂದು ದಿನದ ಓದಿನ ಕವಿತೆಯಲ್ಲ, ಅನುದಿನ ನಮ್ಮ ಬದುಕಿನ ಜೊತೆಗೆ ಪಯಣಿಸುವ ಕವಿತೆ. ಹಾಗಾಗಿ ನಾನು ಈ ಕವಿತೆಯನ್ನು ನಿಮ್ಮ ಮುಂದೆ ವಿಶ್ಲೇಷಣೆ ಮಾಡೋದಕ್ಕೆ ಇಚ್ಛೆಪಟ್ಟೆ. ಈ ಕವಿತೆಯನ್ನು ಇನ್ನಷ್ಟು ಮಗದಷ್ಟು ವಿಸ್ತಾರವಾಗಿ ವಿವರಿಸುವ ಸಾಧ್ಯತೆಗಳಿದ್ದಾವೆ, ಆದರೆ ನಾನು ಕಾಲಮಿತಿಯನ್ನು ಗಮನದಲ್ಲಿಟ್ಟುಕೊಂಡು ಈ ಕವಿತೆಯನ್ನು ವಿಶ್ಲೇಷಣೆಯನ್ನು ಇಲ್ಲಿಗೆ ಪೂರ್ಣಗೊಳಿಸ್ತಾ ಇದ್ದೇನೆ. ನಮಸ್ಕಾರ.

ಕೇಳುಗರೆ, ಇದುವರೆಗೂ ಕನ್ನಡ ಟಿಪ್ಪಣಿ ಕಾರ್ಯಕ್ರಮದಲ್ಲಿ ಜಿಎಸ್ ಶಿವರುದ್ರಪ್ಪ ಅವರ ಭೀಮಲಾಪ ಕವಿತೆಯ ವಿಶ್ಲೇಷಣೆ ಕುರಿತು ಕಬ್ಬಹಳ್ಳಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಎಂಎನ್

ಕವಿತಾರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಡಾಕ್ಟರ್ ಗುರುರಾಜ ಕರ್ಜಗಿರವರು ಪ್ರಸ್ತುತಪಡಿಸುವ ಕರುಣಾಳಬ ಬೆಳಕೆ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು.

ಭಾರತೀಯರಿಗೆ ಪಂಡಿತ್ ಮದನ್ ಮೋಹನ್ ಮಾಲ್ವೀಯರು ಅಪರಿಚಿತರೇನಲ್ಲ. ದೊಡ್ಡ ಹೆಸರು ನಮ್ಮ ಭಾರತ ಇತಿಹಾಸದಲ್ಲಿ ಅದು. ಸ್ವತಃ ವಿದ್ವಾಂಸರು, ಜ್ಞಾನ ಪಿಪಾಸುಗಳು, ಶಿಕ್ಷಣ ಪ್ರೇಮಿಗಳು. ಅವ್ರು ಅನ್ಕೊಂಡ್ರು ಕಾಶಿಯಲ್ಲಿ ಒಂದು ಮಹಾವಿಶ್ವವಿದ್ಯಾಲಯ ಕಟ್ಟಬೇಕು ಅಂತ ಸಂಕಲ್ಪ ಮಾಡಿಕೊಂಡ್ರು. ಕಲ್ಪನೆ ಮಾಡಿ ಸ್ವಾಮಿ, ಒಂದು ಸಂಸ್ಥೆ ಕಟ್ಟಬೇಕು ಅಂದ್ರೆ ಎಷ್ಟು ಕಷ್ಟ ಇದೆ. ಕೈಯಲ್ಲಿ ಒಂದು ಕಾಸು ಇಲ್ಲದೆ ಒಂದು ವಿಶ್ವವಿದ್ಯಾಲಯ ಕಟ್ಟಬೇಕು ಅಂತ ಹೊರಟಲ್ಲ. ಇವತ್ತು ಕಟ್ಟೋ ದೊಡ್ಡದಲ್ಲ ವಿಶ್ವವಿದ್ಯಾಲಯ. ಕಟ್ಟೋದು ಹೇಗೆ ಅಂತ ರೂಲ್ಸ್ ಇದೆ, ರೆಗ್ಯುಲೇಷನ್ ಇದೆ, ಹಣಕಾಸು ಇದೆ ಜನರಿಗೆ. ಆದರೆ ಅವತ್ತಿನ ಕಾಲದಲ್ಲಿ ಆದರ್ಶ ಬಿಟ್ಟರೆ ಇನ್ನೇನೂ ಇರಲಿಲ್ಲ. ವಿಶ್ವವಿದ್ಯಾಲಯ ಕಟ್ಟಬೇಕು ಆಗ ಇರಲೇ ಇಲ್ಲ, ವಿಶ್ವವಿದ್ಯಾಲಯಗಳೇ ಇರಲಿಲ್ಲ ಭಾರತದಲ್ಲಿ. ಅಂಥದ್ದು ಸಂಕಲ್ಪ ಬಿಟ್ಟರೆ ಇನ್ನೇನೂ ಇಲ್ಲ. ಹಣ ಅಂತೂ ಅವ್ರ ಕಡೆಯಿಂದ ಭಾಳ ದೂರ. ಪೈಸ ಕೂಡಿಸಿದ್ರು, ಎಲ್ಲಿ ಹೋದಲ್ಲಿ ಕೇಳಿದ್ರು. ಹೇಳ್ತಾರೆ, ತಮಾಷೆ ಹೇಳ್ತಾರೆ, ಟ್ರೈನ್ನಲ್ಲಿ ಹೋಗ್ತಿರ್ಬೇಕಾದ್ರೆ ಅವ್ನು ಟಿಕೆಟ್ ಇನ್ಸ್ಪೆಕ್ಟರ್ ಬರ್ತಿದ್ನಲ್ಲ, ಟಿಕೆಟ್ ಕೊಡಿ ಅಂತ ಕೇಳಿದ್ರೆ 5 ಪೈಸ ಕೊಡಿ ಟಿಕೆಟ್ ಕೊಡ್ತೀನಿ ಅಂತಿದ್ರು ಇವರು. ನಾನೇ ಕೊಡಬೇಕು ಅಂತ ಅವ್ನು ಕೇಳಬೇಕು. ಅಲ್ಲಪ್ಪ, ಯೂನಿವರ್ಸಿಟಿ ಕಟ್ತೀರ, 5 ಪೈಸ ಕೊಡೋ ಅಂತ TC ಕಡೆಯಿಂದ ಇಸ್ಕೊಂಡು ಹೋಗ್ಬೇಕು. ಈ ಥರ ಯಾರ್ದು ಮುಲಾಜ್ ಇಲ್ಲದೆ, ದಾಕ್ಷಿಣ್ಯ ಇಲ್ದೇನೆ, ಮನಸ್ಸಿಗೆ ಬೇಜಾರು ಮಾಡ್ಕೊಳ್ಳೋದು ಕಲೆಕ್ಟ್ ಮಾಡ್ತಾ ಇದ್ರು. ಹೋಗಿ ಹೋಗಿ ಹೋಗಿ ಮಾಡ್ತಾ ಇದ್ರು, ಜೋಳಿಗೆ ಇಟ್ಕೊಂಡು ಹೋಗ್ಬಿಡ್ತಿದ್ರು. ಶಕ್ತಿಗೆ ಅನುಗುಣವಾಗಿ ಕೆಲವರು ಕಾಣಿಕೆ ಕೊಟ್ಟರು, ಕೆಲವು ಶಕ್ತಿ ಇದ್ದವರು ಕಮ್ಮಿ ದಾನ ಮಾಡಿದರು, ಕೆಲವು ದುಡ್ಡಿನ ಬದಲು ವಸ್ತುಗಳನ್ನು ಕೊಟ್ಟರಂತೆ, ನಮ್ಮ ಮನೇಲಿ ಕೆಲವು ಕುರ್ಚಿ ಇದೆ ತೊಗೊಂಡು ಹೋಗ್ರಿ ಅಂದರು. ಕೆಲವು ತಮಾಷೆನೂ ಮಾಡಿದರು, ಫಕೀರ ಅರಮನೆ ಕನಸು ಕಾಣ್ತಾ ಇದ್ದಾನೆ ಅಂದರು. ಮುಖಭಂಗ ಮಾಡಿದರು, ಅವಮಾನ ಮಾಡಿದರು ಜನ. ಅವ್ರು ನನಗೆ ಅಲ್ಲೇ ಅಲ್ಲ ಅಂದರು. ಅವಮಾನ ನನಗೆ ಯಾವುದು ಸಂಬಂಧ ಇಲ್ಲ, ಯೂನಿವರ್ಸಿಟಿ ಕಟ್ಟಬೇಕು ಕಟ್ಟಬೇಕಷ್ಟೇ. ಮಾಲ್ವಿಯರ್ ಕಂಗೆಡಲಿಲ್ಲ, ಮಾರ್ಗದಿಂದ ಬದಲಾಗಲಿಲ್ಲ. ಮತ್ತಿಷ್ಟು ನಿಶ್ಚಯ ದೃಢ ಮಾಡಿಕೊಂಡು ಅಲ್ಲಿ ಇಲ್ಲಿ ಹೋದರು. ಹಿಂಗೆ ಬೇಡ್ತಾ ಬೇಡ್ತಾ ಹೈದರಾಬಾದಿಗೆ ಬಂದ್ರಂತೆ. ಅಲ್ಲಿ ದಾನಿಗಳ ಮನೆಗೆ, ಶ್ರೀಮಂತರ ಮನೆಗೆಲ್ಲ ಅಡತಾಕಿದ್ರು. ಲೆಟ್ರ್ ಕೊಡೋದು, ದಯವಿಟ್ಟು ದುಡ್ಡು ಕೊಡಿ, ಎಷ್ಟು ಕೊಡ್ತೀರಿ ಕೊಡಿ ಅಂತ ರಿಸೀಟ್ ಅಲ್ಲೇ ಕೊಡಬೇಕು. ಯಾರೋ ಅವ್ರು ಕೇಳಿದ್ರಂಥವ್ರಿಗೆ, ಎಲ್ಲ ಸ್ವಾಮಿ ಇಲ್ಲಿ ಬಂದಿದ್ದೀರಿ ಹೈದರಾಬಾದಿಗೆ, ಅವ್ರಿವ್ರನ್ನ ಯಾಕೆ ಕೇಳ್ತೀರಿ? ನಿಜಾಮರಿದ್ದಾರೆ, ಪ್ರಪಂಚದ ಅತ್ಯಂತ ಶ್ರೀಮಂತರಲ್ಲಿ ಒಬ್ಬರು. ಅವ್ರು ಮನಸ್ಸು ಮಾಡಿದ್ರೆ ಒಬ್ಬರೇ, ನಿಮ್ಮ ಇಡೀ ವಿಶ್ವವಿದ್ಯಾಲಯಕ್ಕೆ ಎಷ್ಟು ದುಡ್ಡು ಬೇಕೋ ಅಷ್ಟು ಒಬ್ಬರೇ ಕೊಡಬಲ್ರಪ್ಪ ಅವರು. ಅಂದರೆ ಜಿಪುಣ ಅಂತ ಹೇಳ್ತಾರೆ, ನೀವು ಹೋಗಿ ಒಪ್ಪಿಸಿದ್ರೆ ಆಗತ್ತೆ ಅಂದರು. ಮಾಲ್ವೀಯರಂದ್ರು ಪ್ರಯತ್ನ ಮಾಡೋದು ತಪ್ಪೇನಿದೆ, ಹೋಗೋಣ ಹೇಳೋಣ, ನಮ್ಮ ಉದ್ದೇಶ ಹೆಂಗಿದೆ ಅಂತ ಹೇಳೋಣ ಅಂತ ಹೊರಟೇ ಬಿಟ್ರು. ಅರಮನೆಗೆ ಹೋದ್ರೆ ಅವ್ರೇನು 3-4 ತಾಸು ಕಾಯಿಸ್ಬಿಟ್ರಲ್ಲಿ ಜನ ಭೇಟಿ ಮಾಡಿಸೋದಕ್ಕೆ ನಿಜಾಮರನ್ನ. ಕೊನೆಗೆ ಒಂದು ಅವಕಾಶ ಬಂತು, 5 ನಿಮಿಷ ಟೈಮು ಅಂತ ಹೇಳಿದರು. ಆಯಿತು, ಇವ್ರು ಹೋಗಿ ಹೇಳಿದ್ರಂತೆ, ನೋಡಿ ಸ್ವಾಮಿ, ನನಗೋಸ್ಕರ ಅಲ್ಲ, ನಮ್ಮ ದೇಶಕ್ಕೋಸ್ಕರ ಒಂದು ವಿಶ್ವವಿದ್ಯಾಲಯ ಆಗಬೇಕು, ಜ್ಞಾನ ಸೃಷ್ಟಿ ಆಗಬೇಕು ನಮಗೆ, ಅದಕ್ಕೋಸ್ಕರ ಮಾಡಬೇಕಾಗಿದೆ. ಶತಮಾನಗಳ ಕಾಲ ದಾರಿದೀಪ ಆಗುವಂಥ ವಿಶ್ವವಿದ್ಯಾಲಯ ಕಟ್ಟಬೇಕಂತಿದ್ದೀನಿ, ಧನ ಸಹಾಯ ಕೊಡಿ ಅಂತ ಕೇಳಿದರು. ಆ ನಿಜಾಮ ಮೊದಲೇ ಜಿಪುಣ ಅಂತ ಇದ್ದ, ಜಿಪುಣ ಅಷ್ಟೆಲ್ಲ ಹೊರಟ ಕೂಡ ಫಸ್ಟ್ವಾಗಿ ಹೊರಟವಾಗಿ ಹೇಳಿದಂತೆ, ನಾನು ಏನೋ ಒಂದು ಪೈಸಾ ಕೊಡಲ್ಲ ಇದಕ್ಕೆ, ಹೋಗ್ರಿ ಎಂದಂತ. ಮತ್ತೆ ಒತ್ತಿ ಒತ್ತಿ ಬಿಡಲ್ಲ, ಇವ್ರು ಬಿಡಲ್ಲ, ಇವರು ಕೇಳ್ತಾನೆ ಇದ್ರು. ಅವನು ಭಾರಿ ಸಿಟ್ಟು ಬಂತಂತೆ, ಕೆಂಡ ಮಂಡಲಾದ. ನಿನಗೆ ನಾನು ಕಾಣಿಕೆ ಬೇಕಲ್ಲ, ಕಾಣಿಕೆ ಬೇಕಲ್ಲ ಯೂನಿವರ್ಸಿಟಿಗೆ, ತಗೋಯ್ದನ ಅಂಥೇಳಿ ಎಡಗಾಲಿ ಹಾಕ್ಕೊಂಡಂಥ ಚಪ್ಪಲಿಗೆ ತೆಗೆದು ಬಿಸಾಕ್ಬಿಟ್ಟ ಅವ್ರ ಕಡೆ, ಎಡಗಾಲಿ ಹಾಕ್ಕೊಂಡು ಚಪ್ಪಲಿ ಬಿಸಾಕ್ಬಿಟ್ಟ. ಮಾಲ್ವೀಯರಿಗೆ ಒಂಚೂರು ಬೇಜಾರಿಲ್ರಿ, ಯಾವಾಗಲೂ ಉದಾತ್ತ ಮನುಷ್ಯರು ಹೆಂಗಿರ್ತಾರೆ, ಸ್ವಂತ ಕೆಲಸಕ್ಕೆ ಬಂದಿಲ್ಲ ಅವರು. ಅಯ್ಯೋ ಭಾಳ ಒಳ್ಳೇದಾಯ್ತು ಸ್ವಾಮಿ ಅಂದರು. ಆ ಚಪ್ಪಲಿ ತೊಗೊಂಡು ಹೋದ್ರು, ಹೊರಟ್ರೆ ಬಿಟ್ರು. ನಿಜಾಮಗೆ ಆಶ್ಚರ್ಯ, ಎಲ್ಲ ಇವನ ಚಪ್ಪಲಿ ಹೋದ ಚಪ್ಪಲಿ ತೊಗೊಂಡು ಹೋಗ್ಬಿಟ್ಟನಲ್ಲ ಇವನು, ಏನು ಮಾಡ್ತಾನೆ ಅಂತ ತೊಗೊಂಡು ನೋಡ್ಕೊಂಬನ್ನಿ ಅಂತ ತನ್ನ ಸೇವಕನ ಕಳಿಸಿದ್ರಂತೆ. ಮಾಲ್ವೀಯರು ಏನು ಮಾಡಿದ್ರು ಗೊತ್ತಾ, ಸೀದಾ ಬಂದರು. ಈಗ ಚಾರ್ಮಿನಾರ್ ಇದೆಯಲ್ಲ ಮಾರ್ಕೆಟ್ ಪ್ಲೇಸು, ಅಲ್ಲಿ ನಿಂತ್ಕೊಂಬಿಟ್ರು. ನಿಂತ್ಕೊಂಬಿಟ್ಟು ಕಟ್ಟೆ ಮೇಲೆ ನಿಂತು, ನೋಡಿ ನಿಜಾಮರು ಕಾಣಿಕೆ ಕೊಟ್ಟಿದ್ದಾರೆ, ವಿಶ್ವವಿದ್ಯಾಲಯಕ್ಕೆ ಚಪ್ಪಲಿ ಕೊಟ್ಟಿದ್ದಾರೆ, ಇದನ್ನು ಹರಾಜು ಹಾಕ್ತಾ ಇದ್ದೀನಿ. ನಿಜಾಮರು ಪಾದದ ಮಚ್ಚೆ ಇದು, ಸುಲಭ ಅಲ್ಲ ಇದು, ಇದು ಅವ್ರ ಕಾಣಿಕೆ. ಇದನ್ನು ಮಾರಿ ಬಂದಂಥ ಹಣ ವಿಶ್ವವಿದ್ಯಾಲಯ ನಿರ್ಮಾಣಕ್ಕೆ ಹೋಗುತ್ತೆ, ಎಷ್ಟು ಕೊಡ್ತೀರಿ? 50 ರೂಪಾಯಿಂದ ಶುರು ಮಾಡ್ತೀನಿ ಅಂತ ಶುರು ಮಾಡಿಬಿಟ್ರು. ಆ ವಿಷಯ ಕೇಳಿದಂತಹ ನಿಜಾಮನ ಸ್ನೇಹಿತ ಇದ್ದಾನಲ್ಲ, ವಾಪಸ್ ಓಡೋಗಿ ಹೇಳಿದ, ಸ್ವಾಮಿ ನೀವು ಮರ್ಯಾದೆ ಹರಾಜಾಗಿ ಹೋಗ್ತದೆ, ನಿಮ್ಮ ಚಪ್ಪಲಿ ಹರಾಜು ಮಾಡ್ತಿದ್ದಾನೆ ಮನುಷ್ಯ ಅಂತ. ಏ ಕರೆಸಪ್ಪ ಕರೆಸಪ್ಪ, ಅವನು ಕರೆಸ್ಬಿಟ್ಟು ಹಣ ಕೊಟ್ಟು ಕಳಿಸಿದ್ರಂತೆ. ಇದು ತಮಾಷೆ ಪ್ರಸಂಗ ಅನಿಸಿದ್ರು ಕೂಡ ಒಂದು ನೆನಪಿಡಬೇಕು ಸ್ನೇಹಿತರೆ, ಸ್ವಂತ ಲಾಭದ ಏನೂ ಅಪೇಕ್ಷೆ ಇಲ್ಲದೆ ಮಾಡಿದಂಥ ಸಮಾಜ ಸೇವೆ ಇದೆಯಲ್ಲ, ಅದಕ್ಕೆ ಭಗವಂತನ ಸಹಾಯ ಖಂಡಿತ ಸಿಗ್ತದೆ. ಮತ್ತು ಅತ್ಯಂತ ಜಿಪುಣರ ಕಡೆಯಿಂದ ಕೂಡ ದುಡ್ಡು ಕೊಡಿಸ್ಕೊಡುತ್ತೆ, ನಿಮಗೆ ಒಳ್ಳೆ ಕೆಲಸ ಮಾಡುತ್ತೆ ಅದು.

ಅಲ್ಲದೆ ಇನ್ನೊಂದು ಹೇಳ್ತೀನಿ ಕೇಳಿ, ನನ್ನ ಮಾತಿದೆ ಒಂದು, ಕೈಗೂ ನಾಲಿಗೆಗೂ ತುಂಬ ಹತ್ತಿರದ ಸಂಬಂಧ ಅಂತ. ಯಾವತ್ತು ಸ್ವಂತಕ್ಕೋಸ್ಕರ ಕೈ ಚಾಚುತ್ತೀರೋ ನಾಲಿಗೆ ಬಿದ್ದು ಹೋಗುತ್ತೆ, ಮಾತಾಡೋ ಶಕ್ತಿ ಕಳ್ಕೊಂಡ್ಬಿಡುತ್ತೆ ನಾಲಿಗೆ. ಅದಕ್ಕೆ ದಯವಿಟ್ಟು ನಿಮಗೋಸ್ಕರ ಕೇಳುವಾಗ ಕೈ ಮುಂದೆ ಹೋಗದಿರಲಿ, ಮತ್ತೊಬ್ಬರಿಗೋಸ್ಕರ ಕೇಳುವಾಗ ಕೈ ಹಿಂದಿರಕೂಡುದು, ಚಾಚಬೇಕು. ಸಾಧನೆಗೆ ಧೈರ್ಯ ಬರ್ತದೆ, ಅದರಿಂದ ಮಹಾಕಾರ್ಯ ಆಗೋಕೆ ಸಾಧ್ಯ ಇದೆ. ಅದರಿಂದ ಮತ್ತೊಬ್ಬರಿಗೋಸ್ಕರ, ವ್ಯವಸ್ಥೆಗೋಸ್ಕರ, ದೇಶಕ್ಕೋಸ್ಕರ ಬೇಡುವಾಗ ನಾಚಿಕೆ ಒಂಚೂರು ಬೇಕಾಗಿಲ್ಲ.

0: ಕೇಳುಗರೆ, ಇದುವರೆಗೂ ಡಾಕ್ಟರ್ ಗುರುರಾಜ ಕರ್ಜಿಗಿರವರು ಪ್ರಸ್ತುತಪಡಿಸಿದ ಕರುಣಾಳುಬ ಬೆಳಕೆ ಕಾರ್ಯಕ್ರಮ ಬಿತ್ತರಗೊಂಡಿತು.
1: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
0: ಇನ್ನು ಮುಂದೆ ಕೇಳಿ ಬರೋಣ ಹಾಡು ಹಸೆ. ಸರಗೂರಿನ SVYM ನ ಸಿಬ್ಬಂದಿ ವರ್ಗದವರಾದ ಶ್ರೀಯುತ ಮಹೇಶ್ ರವರು ಹಾಡಿರುವ ಹಾಡುಗಳು ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.

0: ಕೇಳುಗರೆ, ಇದುವರೆಗೂ ಹಾಡುವಸೆ ಕಾರ್ಯಕ್ರಮದಲ್ಲಿ ಸರಗೂರಿನ SVYM ನ ಸಿಬ್ಬಂದಿ ವರ್ಗದವರಾದ ಶ್ರೀಯುತ ಮಹೇಶ್ ರವರು ಹಾಡಿರುವ ಹಾಡುಗಳನ್ನ ಆಲಿಸಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.
1: ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ
2: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂದರೆ ವಿಲೀಡ್ ವತಿಯಿಂದ ಇನ್ಫೋಸಿಸ್ ಬೆಂಬಲದೊಂದಿಗೆ
1: ವಿಲೀಡ್ ಜೆನೆಕ್ಸ್ಟ್ ಕೌಶಲ್ಯನ್ ಎಂಬ ಯುವ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರುತ್ತಿದೆ.
2: ಈ ಕಾರ್ಯಕ್ರಮವು ಪ್ರಸ್ತುತ ಉದ್ಯೋಗ ಮಾರುಕಟ್ಟೆಗೆ ಅಗತ್ಯವಾದ ಕೌಶಲ್ಯಗಳನ್ನು ಯುವಕರಿಗೆ ನೀಡುವ ಮೂಲಕ ಅವರ ಉದ್ಯೋಗ ಅರ್ಹತೆಯನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ.
1: ಈ ತರಬೇತಿಯು ಒಂದು ತಿಂಗಳ ವಸತಿ ಆಧಾರಿತ ಯುವ ಕೌಶಲ್ಯಾಭಿವೃದ್ಧಿ ತರಬೇತಿಯಾಗಿದ್ದು,
2: ಪ್ರಮುಖವಾಗಿ ಈ ತರಬೇತಿಯಲ್ಲಿ ಜೀವನ ಕೌಶಲ್ಯ, ಸಂವಹನ ಕೌಶಲ್ಯ, ಸಮಸ್ಯೆಗಳ ನಿವಾರಣೆ, ಡಿಜಿಟಲ್ ಸಾಕ್ಷರತೆ, ಕೆಲಸದ ಸ್ಥಳದ ಸಿದ್ಧತೆ, AI ಕೌಶಲ್ಯಗಳ ಜೊತೆಗೆ ಉದ್ಯೋಗ ಅವಕಾಶ ಮಾರ್ಗದರ್ಶನವನ್ನು ನೀಡಲಾಗುತ್ತಿದೆ.
1: ಈ ತರಬೇತಿಯು 18-29 ವರ್ಷದ ಪದವಿ ಪೂರ್ವ ಅಥವಾ ಅದಕ್ಕಿಂತ ಮೇಲಿನ ವಿದ್ಯಾರ್ಹತೆ ಹೊಂದಿರುವ ಹೆಚ್ಡಿಕೋಟೆ, ಸರಗೂರು ಹಾಗೂ ಮೈಸೂರು ಸುತ್ತಮುತ್ತಲಿನ ಯುವಕರು ಅರ್ಹರಾಗಿರುತ್ತಾರೆ.
2: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 9739017311. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9739017311.
1: ಇಮೇಲ್ ವಿಳಾಸ COORD.GENNEXT@SVYM.ORG.IN. ಬನ್ನಿ, ಭಾಗವಹಿಸಿ ತರಬೇತಿಯ ಸೌಲಭ್ಯವನ್ನು ಪಡೆದುಕೊಳ್ಳಿ.

ನೆಚ್ಚಿನ ಹಾಡನ್ನು ನಿಮ್ಮದೇ ರಾಗದಲ್ಲಿ ಹಾಡಿ ಮನರಂಜಿಸಲು ಹಾಡುವ ಕೋಗಿಲೆಗಳಿಗೆ ಧ್ವನಿಯಾದ ವೇದಿಕೆಯೇ ಹಾಡು ಹೊಸ. ಈ ಕಾರ್ಯಕ್ರಮದಲ್ಲಿ ಭಾವಗೀತೆ, ಭಕ್ತಿಗೀತೆ, ಜನಪದ ಗೀತೆ, ದೇಶಭಕ್ತಿ ಗೀತೆ ಮತ್ತು ಸ್ವರಚಿತ ಹಾಡುಗಳು ಹಾಗೂ ಸೋಬಾನೆ ಪದಗಳನ್ನು ಹಾಡಬಹುದು. ಬನ್ನಿ ಭಾಗವಹಿಸಿ, ನಿಮ್ಮಲ್ಲಿರುವ ಪ್ರತಿಭೆಯನ್ನು ಹೊರಹೊಮ್ಮಿಸಿ ಮತ್ತು ಹಳ್ಳಿಯ ಸೊಗಡನ್ನು ಪ್ರೋತ್ಸಾಹಿಸಿ.

0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
1: ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಸುಮಧುರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಕೇಳುವರೆ, ಇದುವರೆಗೂ ಸುಮಧುರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮ ಬಿತ್ತರಗೊಂಡಿತು. ಇನ್ನು ಮುಂದೆ ಕೇಳಿ ಬರೋಣ ವಚನವೈಭವ. ವಚನಗಳ ನುಡುಗುಚ್ಚ ಭಾಗ 33 ಕುರಿತು ನಂಜನಗೂಡಿನ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರು ಹಾಗೂ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರಾದ ಶ್ರೀಯುತ ಪ್ರಕಾಶ್ ಉಡಿಗಾಲರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ.
2: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
1: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
2: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನವೈಭವ.
1: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
2: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6:00.
1: ಮರೆಯದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.
3: ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಧರ್ಮಶಾಸ್ತ್ರಗಳು ಅನೇಕ ಕಟ್ಟುಪಾಡುಗಳನ್ನು ಸಮಾಜದ ಮೇಲೆ ವಿಧಿಸಿದ ಪರಿಣಾಮ ಸ್ತ್ರೀಯರು ಅನೇಕ ನಿಯಮ ನಿರ್ಬಂಧಗಳ ಶೃಂಖಲೆಗೆ ಸಿಲುಕಿದ್ದನ್ನು ನಾವು ಕಾಣಬಹುದಾಗಿದೆ. ಇವುಗಳು ಕೆಲವು ಸ್ತ್ರೀಯರ ಅನುಕೂಲತೆಯೆಡೆಗೆ ಇದ್ದರೆ ಕೆಲವು ಸ್ತ್ರೀಯರ ನೈಜ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರುವಂತಾಗಿದ್ದನ್ನು ಕಾಣುವಂಥದ್ದಾಗಿದೆ. ಅವುಗಳಲ್ಲಿ ಬಹಳ ಮುಖ್ಯವಾದದ್ದು ಸ್ತ್ರೀ ಮೋಕ್ಷಕ್ಕೆ ಯೋಗ್ಯಗಳಲ್ಲ ಎನ್ನುವುದು. ಇದು ಸ್ತ್ರೀ ಸಮಾಜವು ಆಧ್ಯಾತ್ಮಿಕವಾಗಿ ತನ್ನನ್ನು ತಾನು ತೊಡಗಿಸಿಕೊಳ್ಳಲು ಅಡೆತಡೆಯಾಯಿತು. ಹೆಣ್ಣಿನ ನೈಸರ್ಗಿಕ್ರಿಯೆಯಾದ ಋತುಚಕ್ರವನ್ನು ಅಪವಿತ್ರವೆಂದು ಕಲ್ಪಿಸಿ ಅವಳನ್ನು ಧಾರ್ಮಿಕ ಕಾರ್ಯಗಳಿಂದ ದೂರ ಸರಿಸಿದರು. ವೇದಾಧ್ಯಯನ ಮಂತ್ರ ಪಠಣಗಳಿಂದ ವಂಚಿತರಾದರು. ಇಷ್ಟೇ ಅಲ್ಲದೆ ಮಹಿಳೆಯರು ಸಾಮಾಜಿಕವಾಗಿ, ನೈತಿಕವಾಗಿ, ಸಾಂಸ್ಕೃತಿಕವಾಗಿ ತಮ್ಮ ಹಕ್ಕುಗಳನ್ನು ಪುರುಷರಂತೆ ಪ್ರತಿಪಾದಿಸಲು ಹಿನ್ನಡೆಯಾಯಿತು. ಅಸಮಾನತೆ, ಸ್ತ್ರೀ ಶೋಷಣೆ ಹೆಚ್ಚಾಯಿತು. 12ನೇ ಶತಮಾನದಲ್ಲಿ ಇದನ್ನು ಅರಿತಂತಹ ಶರಣರು ಶರಣ ಸಮಾಜ ಸ್ತ್ರೀಯರಿಗೆ ಅವರಿಗೆ ಆದಂತಹ ಸ್ವಾತಂತ್ರ್ಯವನ್ನು ನೀಡಿತು. ಅವರಲ್ಲಿರುವಂತಹ ನೋವು, ನಲಿವು, ಭಾವನೆಗಳನ್ನು ಪ್ರಕಟಪಡಿಸಲು ಅವಕಾಶ ನೀಡಿತು. ಹೆಣ್ಣು ಮಾಯಿಯಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಹೇಳುವ ಮೂಲಕ ಹೆಣ್ಣು ದೇವತೆ ಎಂದರು. ಅವಳನ್ನು ಅಸ್ಪೃಶ್ಯತೆಯ ಸಂಕಲೆ ಎಂದು ಬಿಡಿಸಲು ಪ್ರಯತ್ನಿಸಿದರು. ಇದರ ಫಲವಾಗಿ ಮಹಿಳೆಯರು ಧಾರ್ಮಿಕ ಸ್ವಾತಂತ್ರ್ಯವನ್ನು ಪಡೆದರು. ಆತ್ಮೋದ್ಧಾರದ ಮಾತುಗಳನ್ನು ಆಡಲು ಪ್ರಯತ್ನ ಮಾಡಿದರು. ಇದರ ಫಲವಾಗಿ ಅನೇಕ ಶರಣೆಯರು ತಮ್ಮ ಅನುಭವದ ನುಡಿಗಳನ್ನು ವಚನಗಳಲ್ಲಿ ಕಟ್ಟಿಕೊಟ್ಟಿದ್ದಾರೆ. ಇಂತಹ ವಚನಗಳನ್ನು ಜನಮಾನಸಕ್ಕೆ ಮುಟ್ಟಿಸುವ ಕೆಲಸವನ್ನು ವಚನ ವೈಭವ ಕಾರ್ಯಕ್ರಮದ ಮೂಲಕ 90.8 ಕಂಪನಾಂಕನದ ಮೂಲಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮವನ್ನು ತಾವುಗಳು ಆಸ್ಥೆಯಿಂದ ಆಲಿಸುವ ಮೂಲಕ ಪ್ರೋತ್ಸಾಹಿಸುತ್ತಿರುವುದಕ್ಕೆ ಹೃದಯ ತುಂಬಿದ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ಕಳೆದ 32ನೇ ನುಡಿ ಸಂಚಿಕೆಯಲ್ಲಿ ಶರಣ

ಬಟ್ಟಿವಾಳಯ್ಯನವರ ವಚನಗಳ ವಿಚಾರವನ್ನು ಅರಿಯಲು ಪ್ರಯತ್ನ ಮಾಡಿದ್ದೆವು. ಇಂದಿನ 33ನೆಯ ನುಡಿ ಸಂಚಿಕೆಯಲ್ಲಿ ನೀಲಮ್ಮ, ನೀಲಾಂಬಿಕೆ, ನೀಲಲೋಚನೆ ಹೀಗೆಲ್ಲ ಹೆಸರುಗಳಿಂದ ಪ್ರಸಿದ್ಧರಾದಂತಹ ಭಕ್ತಿ ಭಂಡಾರಿ ಬಸವಣ್ಣನವರ ಧರ್ಮಪತ್ನಿಯವರ ವಚನಗಳ ಬಗ್ಗೆ ತಿಳಿಯಲು ಪ್ರಯತ್ನ ಮಾಡೋಣ. ಸಮಗ್ರ ವಚನ ಸಂಪುಟದ 5ನೇ ಸಂಪುಟವು ಶಿವಶರಣೆಯರ ವಚನ ಸಂಪುಟವಾಗಿದೆ. ಇದನ್ನು ಡಾಕ್ಟರ್ ವೀರಣ್ಣ ರಾಜೂರವರು ಸಂಪಾದನೆ ಮಾಡಿದ್ದು, ಇಲ್ಲಿ ನೀಲಾಂಬಿಕೆಯವರ 288 ವಚನಗಳನ್ನು ಸಂಪಾದನೆ ಮಾಡಿ ಓದುಗರಿಗೆ ಉಣಬಡಿಸಿದ್ದಾರೆ. ನೀಲಾಂಬಿಕೆಯವರು ಸಿದ್ಧರಸನ ಮಗಳು, ಬಿಜ್ಜಳನ ಸಾಕುತಂಗಿ ಎಂದು ಸಿಂಗಿರಾಜನು ಬರೆದಂತಹ ಸಿಂಗಿರಾಜ ಪುರಾಣದಲ್ಲಿ ಕಾಣಬಹುದಾಗಿದೆ. ರಾಜಾಶ್ರಯದ ಪ್ರಭಾವವಿದ್ದುದರಿಂದ ನೀಲಮ್ಮನವರ ವಚನ ಸಾಹಿತ್ಯದಲ್ಲಿ ತಿಳಿಸುವ ವಿಷಯಗಳು ನೇರವಾಗಿಯೂ ತೀಕ್ಷ್ಣವಾಗಿಯೂ ಇರುವುದನ್ನು ಕಾಣಬಹುದಾಗಿದೆ. ಕಲ್ಯಾಣದ ಕ್ರಾಂತಿಯ ಸಂದರ್ಭದಲ್ಲಿ ಚನ್ನಬಸವಣ್ಣನವರೊಡಗೂಡಿ ವಚನ ಸಾಹಿತ್ಯವನ್ನು ಸಂರಕ್ಷಿಸುವಂತಹ ಕಾರ್ಯವನ್ನು ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸಿರುವುದನ್ನು ನಾವು ಶರಣ ಸಾಹಿತ್ಯದ ಇತಿಹಾಸದ ಪುಟಗಳಲ್ಲಿ ಕಾಣಬಹುದಾಗಿದೆ. ಹಾಗಾಗಿಯೇ ವಚನ ಸಾಹಿತ್ಯ ಇದುವರೆಗೂ ಉಳಿದುಕೊಂಡು ಬರಲು ಸಾಧ್ಯವಾಗಿದೆ. ನೀಲಾಂಬಿಕೆಯವರ ಕೆಲವು ಪ್ರಮುಖ ವಚನಗಳನ್ನು ಗಮನಿಸೋಣ. ಅವುಗಳ ಮೂಲಕ ಅವರ ವಚನ ವಿಚಾರಧಾರೆ ಏನಿತ್ತು, ಅವರು ಸಾಮಾಜಿಕವಾಗಿ ಧಾರ್ಮಿಕವಾಗಿ ಅವರು ತಮ್ಮ ಚಿಂತನೆಯನ್ನು ಹೇಗೆ ಹರಿಸಿದ್ದರು ಎನ್ನುವುದನ್ನು ಅರಿಯಲು ಪ್ರಯತ್ನ ಮಾಡೋಣ. ಎಲ್ಲ ಶರಣರು ಗುರುವಿಗೆ ಅತ್ಯಂತ ಎತ್ತರದ ಸ್ಥಾನಮಾನ ನೀಡಿರುವುದನ್ನು ನಾವು ಕಾಣುತ್ತಾ ಬಂದಿದ್ದೇವೆ. ನೀಲಾಂಬಿಕೆಯವರು ಕೂಡ ಗುರುವಿನ ಬಗ್ಗೆ ಅತ್ಯಂತ ಗೌರವವನ್ನು ನೀಡಿರುವುದನ್ನು ಅವರ ವಚನ ಸಾಹಿತ್ಯದಲ್ಲಿ ನಾವು ಕಾಣುತ್ತೇವೆ. ಒಂದು ವಚನವನ್ನು ಗಮನಿಸೋಣ. ಆದಿ ಅನಾದಿ ತತ್ವವ ಭೇದಿಸಿಕೊಟ್ಟ ಗುರುವೇ, ಅಪ್ರಮಾಣ ಬೆಳಗ ಭೇದಿಸಿಕೊಟ್ಟ ಗುರುವೇ, ಅಕಾರ ಉಕಾರ ಮಕಾರ ಕಳೆಯನ್ ಅರುಹಿಸಿಕೊಟ್ಟ ಗುರುವೇ, ಇಷ್ಟ ಪ್ರಾಣ ಭಾವವಿದೆಂದು ತೋರಿದ ಗುರುವೇ, ನಿಜದ ಅರಿವನ್ ಅರುಹಿಸಿಕೊಟ್ಟ ಗುರುವೇ, ನಿರ್ಮಳ ಪ್ರಭೆಯ ತೋರಿದ ಗುರುವೇ, ನಿಜವನ್ ಅನುಭವಕ್ಕೆ ತಂದ ಗುರುವೇ, ನಿಮ್ಮ ಘನವ ಕಾಬ ಕಣ್ಣು ಕ್ರಮಗೆಟ್ಟಿತ್ತು ಸಂಗಯ್ಯ, ಬಸವನ ಪ್ರಭೆ ಎಲ್ಲಿ ಅಡಗಿತ್ತೋ, ಬಸವನ ಪ್ರಭೆ ಅದೆಲ್ಲಿ ಅಡಗಿತ್ತೋ. ಗುರುವಿಗೆ ಸೃಷ್ಟಿಯ ಪ್ರಾರಂಭ ಮತ್ತು ಅಂತ್ಯದ ತತ್ವವನ್ನು ಅರಿತಿದ್ದಾರೆ. ಭಗವಂತನ ಬೆಳಕನ್ನು ಸಾಮಾನ್ಯರಿಗೂ ಕೂಡ ತೋರಿಸಿಕೊಡುವಂತಹ ಶಕ್ತಿ ಗುರುವಿಗಿದೆ. ಅಕಾರ ಉಕಾರ ಅಂಕಾರಗಳ ಸಂಗಮವಾದಂತಹ ಓಂಕಾರದ ಶಕ್ತಿಯ ಬೆಳಕು ಅವರಿಗಿದೆ. ಇಷ್ಟ ಪ್ರಾಣ ಭಾವಲಿಂಗಗಳ ಅನುಸಂಧಾನಗೈಯುವ ಮಾರ್ಗವನ್ನು ತಿಳಿಸುವ ಶಕ್ತಿ ಇದೆ. ಜೀವನದ ನಿತ್ಯ ಸತ್ವ ತೋರುವ ಅನುಭಾವದ ಬೆಳಕನ್ನು ಮನಕ್ಕೆ ತರುವಂತಹ ಅಗಾಧ ಶಕ್ತಿ ಗುರುವಿನಲ್ಲಿದೆ. ಇಂತಹ ಮಹತ್ ಶಕ್ತಿಯನ್ನ ಬಸವ ಪ್ರಭೆಯನ್ನು ಅರಿಯಲು ಎನ್ನಿಂದ ಸಾಧ್ಯವಾಗಿರಲಿಲ್ಲ. ಇದನ್ನು ತೋರುವ ಶಕ್ತಿ ಅದು ಗುರುವಿಗೆ ಮಾತ್ರ ಸಾಧ್ಯ ಎನ್ನುತ್ತಾರೆ ನೀಲಮ್ಮನವರು. ಹೀಗೆ ಗುರುವಿನ ಮಹಿಮೆಯನ್ನ ನೀಲಮ್ಮರು ಅನೂಚಾನವಾಗಿ ಸಾರಿದ್ದಾರೆ. ಹಾಗೆಯೇ ತಮ್ಮ ಪತಿ ಬಸವಣ್ಣನವರು ಅವರ ಸಾಧಕತ್ವವನ್ನು ತಿಳಿಸುವ ಅನೇಕ ವಚನಗಳನ್ನ ನೀಲಮ್ಮನವರು ಬರೆದಿದ್ದಾರೆ. ಒಂದೆರಡು ವಚನಗಳನ್ನು ಗಮನಿಸೋಣ. ಅವರು ಹೇಳುತ್ತಾರೆ, ಅಂಡಜ ಒಳಿದ ಬಸವ, ಪಿಂಡಜ ಒಳಿದ ಬಸವ, ಆಕಾರ ಒಳಿದ ಬಸವ, ನಿರಾಕಾರ ಒಳಿದ ಬಸವ, ಸಂಘ ಒಳಿದ ಬಸವ, ನಿಸ್ಸಂಗ ಒಳಿದ ಬಸವ, ಸಂಘಯ್ಯನಲ್ಲಿ ಸ್ವಯಲಿಂಗವಾದ ಬಸವ, ಸಂಘಯ್ಯನಲ್ಲಿ ಸ್ವಯಲಿಂಗವಾದ ಬಸವ. ಹೀಗೆ ನೀಲಾಂಬಿಕೆಯವರು ಬಸವಣ್ಣನವರ ಚಿತ್ರಣವನ್ನೇ ಈ ವಚನದಲ್ಲಿ ಇಟ್ಟಿರುವುದನ್ನು ನಾವು ಕಾಣುತ್ತೇವೆ. ಅವರು ಬಸವಣ್ಣನವರು ಭೂಮಿಯಿಂದ ಹುಟ್ಟುವಂತಹ ಉದ್ಭಜರಲ್ಲ, ಮೊಟ್ಟೆಗಳಿಂದ ಹುಟ್ಟುವಂತಹ ಅಂಡಜರಲ್ಲ, ಗರ್ಭದಿಂದ ಹುಟ್ಟುವಂತಹ ಪಿಂಡಜರೂ ಅಲ್ಲ, ವಾತಾವರಣದಿಂದ ಹುಟ್ಟುವಂತಹ ಊಷ್ಮಜರೂ ಅಲ್ಲ, ಅದನ್ನು ಮೀರಿ ನಿಂತಹವರು ಎಂದು ಬಿಡುತ್ತಾರೆ. ಹಾಗೆಯೇ ಆಕಾರ ಮತ್ತು ನಿರಾಕಾರದಲ್ಲಿ, ಅಂದರೆ ಭಗವಂತನನ್ನ ಮೂರ್ತ ರೂಪದಲ್ಲಿ ಮತ್ತು ಅಮೂರ್ತ ರೂಪದಲ್ಲಿ ಕಾಣುವ ಶಕ್ತಿಯನ್ನು ಗಳಿಸಿ ಮೂರ್ತ ಅಮೂರ್ತವನ್ನ ಮೀರಿ ನಿಂತಹವರು ಎನ್ನ ಬಸವಣ್ಣ ಎನ್ನುತ್ತಾರೆ. ಲಿಂಗದೊಡನೆ ಸಂಘ, ಅದರೊಡನೆ ಸಂಘ.

ಇವೆರಡನ್ನೂ ಮೀರಿ ತಾವೇ ಸ್ವಯಲಿಂಗವಾದರು ಎನ್ನುತ್ತಾರೆ. ಹೀಗೆ ಬಸವಣ್ಣನವರ ವ್ಯಕ್ತಿ ಚಿತ್ರಣವನ್ನ ಅವರೊಂದು ದೈವತ್ವದ ರೂಪ ಎಂದು ಬಿಡುತ್ತಾರೆ. ಹೀಗೆ ನೀಲಲೋಚನೆಯವರು ತಮ್ಮ ಪತಿ ದೈವರಾದಂತಹ ಬಸವಣ್ಣನವರ ವ್ಯಕ್ತಿತ್ವವನ್ನು ಒಂದೆರಡು ಸಾಲುಗಳಲ್ಲಿ ಹಿಡಿದಿಟ್ಟುವುದು ನಿಜವಾಗಲೂ ಆಶ್ಚರ್ಯಕರವಾಗಿದೆ. ಹಾಗಾಗಿ ನೀಲಲೋಚನೆಯವರು ನಾನು ಬಸವಣ್ಣನವರಿಗೆ ಪತ್ನಿ ಎನ್ನಲಾಗದು ಎಂದು ಬಿಡುತ್ತಾರೆ. ಅವರ ವಚನ ಹೀಗಿದೆ: ಮಡದಿ ಎನ್ನಲಾಗದು ಬಸವಂಗೆ ಎನ್ನನ್ನು, ಪುರುಷನೆನ್ನಲಾಗದು ಬಸವನು ಎನಗೆ, ಉಭಯದ ಕುಳವ ಹರಿದು ಬಸವಂಗೆ ಶಿಶುವಾದೆನು, ಬಸವನ್ ಎನ್ನ ಶಿಶುವಾದನು. ಪ್ರಮತರು ಪುರಾತನರು ಸಾಕ್ಷಿಯಾಗಿ ಸಂಘಯ್ಯ ನಿಕ್ಕಿದ ದಿವ್ಯವ ಮೀರದೆ ಬಸವನೊಳಗನಾಡ ಅಡಗಿದೆ ನೋಡ, ಬಸವನೊಳಗೆ ನಾನು ಅಡಗಿದೆ ನೋಡ ಎನ್ನುತ್ತಾರೆ. ಹೀಗೆ ನೀಲಮ್ಮನವರು ಬಸವಣ್ಣಂಗೆ ನಾನು ಮಡದಿ ಎನ್ನಲು ಸಾಧ್ಯವಿಲ್ಲ, ನಾವಿಬ್ಬರು ಸ್ತ್ರೀ ಪುರುಷ ಎನ್ನುವ ಉಭಯ ಭೇದವನ್ನಳಿದು ಶಿಶುವಿನಂತಾಗಿದ್ದೇವೆ, ಎಲ್ಲ ಶರಣರ ನಡುವೆ ಅವರ ಸಾಕ್ಷಿಯಾಗಿ ಬಸವಣ್ಣೆನೆಕ್ಕಿದ ದಿವ್ಯದ ಬೆಳಕನ್ನು ಕಾಣುತ್ತಾ ಬಸವನೊಳಗೆ ನಾನು ಅಡಗಿದೆ ಎನ್ನುತ್ತಾರೆ. ಹೀಗೆ ಬಸವನೇ ಎಲ್ಲವೂ ಎನ್ನುವುದನ್ನು ನೀಲಮ್ಮನವರು ಹೇಳುವ ಮೂಲಕ ಬಸವನ ಬೆಳಕಿನಲ್ಲಿ ಎನ್ನ ಜೀವನ ಪಾವನವಾಗಿದೆ ಎನ್ನುತ್ತಾರೆ. ಹಾಗೆಯೇ ನೀಲಾಂಬಿಕೆಯವರು ಚನ್ನಬಸವಣ್ಣನವರನ್ನು ಕೂಡ ತಮ್ಮ ಜೀವನದ ಬೆಳಕು ಎಂದಿದ್ದಾರೆ. ವಚನ ಹೀಗಿದೆ: ಅಡವಿಯಲ್ಲಿ ಕಣ್ಣುಗೆಟ್ಟ ಪಶುವಿನಂತೆ ನಾನು ಪ್ರಲಾಪಿಸುತ್ತಿದ್ದೇನಯ್ಯ, ಕಡು ದುಃಖದಿಂದ ಮರಗಲು ಶರಣ ಚನ್ನಣ್ಣನರಿದು ಶಿವಶಿವ ಎಂಬ ಮಂತ್ರವನ್ ಅರುಹಿ ಅಳಲುವ ಬಳಲಿಕೆಯ ಕಳೆದನಯ್ಯ ಸಂಘಯ್ಯನಲ್ಲಿ ಚನ್ನ ಬಸವಣ್ಣಂಗೆ ನಮೋ ನಮೋ ಎನ್ನುತ್ತಿರ್ದೇನಯ್ಯ, ಚನ್ನ ಬಸವಣ್ಣಂಗೆ ನಮೋ ನಮೋ ಎನ್ನುತ್ತಿರ್ದೇನಯ್ಯ. ನೀಲಮ್ಮನವರು ಈ ಭವಸಾಗರವೆಂಬ ಅಡವಿಯಲ್ಲಿ ಸಿಲುಕಿ ದಿಕ್ಕು ಕಾಣದ ಹಸುವಿನಂತೆ ಪ್ರಲಾಪಿಸುತ್ತಿದ್ದೆ. ಈ ನೋವನ್ನು ಅರಿತಂತಹ ಜ್ಞಾನಿ ಚನ್ನಬಸವಣ್ಣನವರು ಎನಗೆ ಶಿವಮಂತ್ರವನ್ನು ಕರುಣಿಸಿ ಜೀವನದಲ್ಲಿ ಭವಿತ್ವವನ್ನು ಕಳೆದು ಯೋಗತ್ವವನ್ನು ಕರುಣಿಸಿದರು ಎನ್ನುತ್ತಾರೆ. ಅವರು ಭಕ್ತಿ ಭಂಡಾರಿ ಬಸವಣ್ಣನವರ ಸಹೋದರಿ, ಚನ್ನಬಸವಣ್ಣನವರ ತಾಯಿ ಅಕ್ಕನಾಗಮ್ಮನವರನ್ನು ನನ್ನ ತಾಯಿ ಎಂದು ಸಂಬೋಧಿಸಿ ತಮ್ಮ ಪ್ರೀತಿ ಅಭಿಮಾನವನ್ನು ವಚನದ ಮೂಲಕ ತೋರ್ಪಡಿಸಿರುವುದನ್ನು ನಾವು ಕಾಣಬಹುದಾಗಿದೆ. ವಚನ ಹೀಗಿದೆ: ಎನಗೆ ಹಾಲೂಟವನ್ನಿಕ್ಕುವ ತಾಯೇ, ಎನಗೆ ಪರಿಣಾಮವ ತೋರುವ ತಾಯೇ, ಪರಮ ಸುಖದೊಳಗಿದ್ದ ತಾಯೇ, ಪರವಸ್ತುವಿನ ನಂಬಿದ ತಾಯೇ, ಬಸವನ ಗುರು ತಾಯೇ, ಸಂಘಯ್ಯನಲ್ಲಿ ಸ್ವಯಲಿಂಗಿಯಾದೆಯ ಅಕ್ಕನಾಗಮ್ಮ ತಾಯೇ, ಸಂಘಯ್ಯನಲ್ಲಿ ಸ್ವಯಲಿಂಗಿಯಾದೆಯ ಅಕ್ಕನಾಗಮ್ಮ ತಾಯೇ. ಇಲ್ಲಿ ನೀಲಾಂಬಿಕೆಯವರು ಅಕ್ಕನಾಗಮ್ಮ ಎನಗೆ ಪರಮಾರ್ಥವೆಂಬ ಜ್ಞಾನದ ಹಾಲೂಟವನ್ನು ಎಕ್ಕಿದರು ಎನ್ನುತ್ತಾರೆ. ಅದರ ಫಲದ ಪರಿಣಾಮವನ್ನು ಎನಗೆ ತೋರಿಸಿದರು. ಎನಗೆ ಪರಮಾರ್ಥ ಸುಖದಲ್ಲಿದ್ದು ಆ ಪರಾತ್ಮನನ್ನು ಕಂಡು ಸುಖಿಸಿ ಅನುಭವಿಸುವುದನ್ನು ತಿಳಿಸಿದರು. ಬಸವನಿಗೆ ಗುರುವಾಗಿ ಅರಿವಿನ ಬೆಳಕಾಗಿ ಸ್ವಯಲಿಂಗವಾಗಿ ಬೆಳಗಿದಂತಹವರು ಎಂದು ಅಕ್ಕನಾಗಮ್ಮನವರ ಮೇರು ವ್ಯಕ್ತಿತ್ವವನ್ನು ತಿಳಿಸುವ ಮೂಲಕ ಅಕ್ಕನಾಗಮ್ಮ ಎನಗೆ ಗುರುವಾಗಿದ್ದರು ಎಂದು ಹೇಳುವ ವಿಚಾರವನ್ನು ವಚನದಲ್ಲಿ ಅಡಕಗೊಳಿಸಿದ್ದಾರೆ. ಹೀಗೆ ನೀಲಮ್ಮನವರು ಗುರುವಿನಿಂದ, ಬಸವಣ್ಣನವರಿಂದ, ಚನ್ನಬಸವಣ್ಣನವರಿಂದ, ಅಕ್ಕನಾಗಮ್ಮನವರಿಂದ, ಶರಣ ಸತ್ಕುಲದಿಂದ ಕಾಣಬಾರದ ಸುಖವ ಕಂಡೆ ಎನ್ನುತ್ತಾರೆ. ಅವರು ಒಂದೆಡೆ ಹೇಳುತ್ತಾರೆ: ಅತೀತವಂ ಅಡಗಿ ನಿರಾಲಂಬದ ಮನದ ಮೂರ್ತಿಯಂ ತಿಳಿದು ಮನೋವ್ಯಾಧಿಯಂ ಪರಿಹರಿಸಿಕೊಂಡು ಭಾವದ ಸೂತಕವಂ ಅಳಿದು ಬ್ರಹ್ಮದ ನೆಮ್ಮುಗೆಯಂ ತಿಳಿದು ಮನವಿಶ್ರಾಂತಿಯನೈದು ವಿಚಾರದ ಅನುಭವಂ ಅರಿದು ವಿವೇಕದಿಂದ ಆನು ವಿಶೇಷ ಸುಖವ ಕಂಡೆನಯ್ಯ ಸಂಘಯ್ಯ ಬಸವನಿಂದಲಿ ಬಸವನಿಂದಲಿ. ಹೀಗೆ ಪರಬ್ರಹ್ಮನ ಅಂದರೆ ಜ್ಞಾನವನ್ನು ಅರಿತು ತನು ಮನ ಭಾವದ ಸೂತಕವನ್ನು ಅಳಿದೆ, ಮನದ ಚಂಚಲತೆಯನ್ನು ಅಳಿದು ಮನದ ಸಂತಸವನ್ನು ಅರಿತೆ, ನಿತ್ಯ ಸತ್ಯದ ನಿಜವನ್ನರಿತೆ,

ಸಂಗಯ್ಯ ಪ್ರಸನ್ನ ರೂಪಾಯಿತಯ್ಯ. ಇಲ್ಲಿ ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಮನ ಬುದ್ಧಿ ಚಿತ್ತ ಅಹಂಕಾರಗಳು, ಹೀಗೆ ಇವುಗಳೊಡನೆ ಇರುವುದಕ್ಕೆ ಅಂಗದ ಸಂಘವೆನ್ನುತ್ತಾರೆ. ಇಂತಹ ಅಂಗದ ಸಂಘವನ್ನು ತೊರೆದು ಪ್ರತಿಯೊಂದರಲ್ಲೂ ಪರಮಾತ್ಮನ ಇರುವಿಕೆಯನ್ನು ಕಾಣುವ ಶಕ್ತಿಯನ್ನು ಗಳಿಸಿದೆ. ಮನದ ಘನವನ್ನು ಅರಿತೆ, ಆ ಅರಿವಿನಿಂದ ಸುಖದ ನೆಲೆಯನ್ನು ತಿಳಿದೆ. ಹೀಗೆ ತಿಳಿಯುತ್ತಾ ಸುಖ ಅಸುಖ ಎರಡರಲ್ಲೂ ಭಗವಂತ ರೂಪನವನ್ನೇ ಕಂಡೆ. ಸುಖ ಅಸುಖವಳೆದು ಪರಮಸುಖಿಯಾದೆ ಎನ್ನುತ್ತಾರೆ. ಎಂತಹ ವಿಚಾರ! ಹೀಗೆ ನೀಲಲೋಚನೆಯವರು ಸ್ತ್ರೀ ಕುಲಕ್ಕೆ ಮೇರು ಪಂಕ್ತಿಯನ್ನು ಹಾಕಿಕೊಟ್ಟಿದ್ದಾರೆ. ಮಹಾದೇವಿ ಅಕ್ಕ ಕಾಣದ ಮಲ್ಲಿಕಾರ್ಜುನನನ್ನೇ ನನ್ನ ಗಂಡ ಎಂದು ಪರಮಾರ್ಥದ ಬೆಳಕನ್ನು ಕಂಡರೆ, ಇಲ್ಲಿ ನೀಲ ಅಂಬಿಕೆಯವರು ಕಾಣುವ ಬಸವಣ್ಣನ ಮೂಲಕ ಕಾಣದ ಪರಮಾತ್ಮನನ್ನ ಕಂಡಿದ್ದಾರೆ. ಇದರ ಫಲವಾಗಿ ನೀಲಮ್ಮನವರು ನಾನು ಬಯಸಿದ್ದನ್ನು ಪಡೆದೆ ಎನ್ನುತ್ತಾರೆ. ವಚನ ಹೀಗಿದೆ.

ಅರಸನರಸಲು ನಾನು ಅರಸು ವಸ್ತು ಎನ್ನ ಕಣ್ಣಿಂಗೆ ಕಾಣಲಾಯಿತು. ಬಯಕೆಯ ಬಯಸಲು ನಾನು ಬಯಸುವ ವಸ್ತು ಕೈಗೂಡಿತ್ತು. ನಾನ್ ಎಂತಹ ಪುಣ್ಯ ಉಳ್ಳವಳು, ನಾನ್ ಎಂತಹ ಮುಕ್ತಿ ಉಳ್ಳವಳು. ನಾನು ಉಭಯದ ಸಂಗವ ಹರಿದು ನಿಸ್ಸಂಗಿಯಾದನು. ಸಂಗಯ್ಯನಲ್ಲಿ ದ್ವಂದ್ವಳಿದ ಕರ್ಮರಹಿತಳು ನಾನು ನೋಡ, ಕರ್ಮರಹಿತಳು ನಾನು ನೋಡ. ಹೀಗೆ ನೀಲಮ್ಮನವರು ಪರಮಾರ್ಥದ ಸುಖವನ್ನರಿತ ಮೇಲೆ ಆನು ಬಯಸಿದ ವಸ್ತು ಎನಗೆ ದೊರೆಯಿತು. ನಾನು ಕೈಗೊಂಡ ಕೆಲಸ ನಿರಾಳವಾಗಿ ಗುರಿ ಮುಟ್ಟಿತ್ತು. ನಾನು ಜೀವ, ದೇವ, ಶಿವ, ಶಕ್ತಿ ಎನ್ನುವಂತಹ ಉಭಯವನ್ನು ತೊರೆದು ಕರ್ಮರಹಿತಳಾದೆ. ನಾನೆಂತಹ ಪುಣ್ಯವಂತೆ, ನಾನೆಂತಹ ಮುಕ್ತಿವಂತೆ. ಇಂತಹ ದ್ವಂದ್ವಗಳದು ಕರ್ಮರಹಿತಳಾಗಿ ಬಸವಣ್ಣನವರಿಗೆ ಪೂಜ್ಯಳಾದಳು ನೋಡ, ಪೂಜ್ಯಳಾದೆನು ನೋಡ ಎನ್ನುತ್ತಾರೆ. ಹಾಗಾಗಿ ನಾನು ಅನುದಿನ ಅನುಕ್ಷಣ ಶಿವನಾಮಾಮೃತವ ಸವಿಯನ್ನುಂಡುತ್ತಾ ಬೆಳೆಯುತ್ತಿದ್ದೇನೆ ಎನ್ನುತ್ತಾರೆ. ಅವರ ವಚನ ಹೀಗಿದೆ: ಎದೆ ಬಿರಿವನ್ನಕ್ಕರ, ಮನದಣಿವನ್ನಕ್ಕರ, ನಾಲಿಗೆ ನಲಿ ನಲಿದೋ ಓಲಾಡುವನ್ನಕ್ಕರ, ನಿಮ್ಮ ನಾಮಾಮೃತವ ತಂದೆರಸು ಕಂಡಯ್ಯ, ಶಿವನಾಮಾಮೃತವ ತಂದೆರಸು ಕಂಡಯ್ಯ, ಶಿವನಾಮಾಮೃತವ ತಂದೆರಸು ಕಂಡಲೆ ಹರನೆ, ಬಿರಿ ಮುಗುಳಂದದ ಶರೀರ ನಿಮ್ಮ ಚರಣದ ಮೇಲೆ ಬಿದ್ದು ಉರುಳುಗೆ ಸಂಗಯ್ಯ, ಬಿದ್ದು ಉರುಳುಗೆ ಸಂಗಯ್ಯ. ಹೀಗೆ ನೀಲಮ್ಮನವರು ಮನಧಣಿಯೇ, ಸದಾ ನನ್ನ ನಾಲಿಗೆಯಲ್ಲಿ ಶಿವನಾಮಾಮೃತವ ತಂದೆರಿಸಿ ನಲಿದಾಡಿಸು, ನಿಮ್ಮ ಚರಣದ ಮೇಲೆ ಸದಾ ನನ್ನನ್ನು ಇರಿಸು. ಬಿರಿ ಮುಗುಳಂಧದ ಎಂತಹ ಮಾತು ಅಂದರೆ, ನನ್ನ ನಗುವಿನ ಈ ಶರೀರವನ್ನು ನಿಮ್ಮ ಚರಣದ ಮೇಲೆ ಬಿದ್ದುರುಳಿಗೆ ಯಾವಾಗಲೂ ಇರುವ ಹಾಗೆ, ಬಿದ್ದಿರುವ ಹಾಗೆ ಮಾಡು. ಹೀಗೆ ಬೇಡುವ ಮೂಲಕ ಶಿವನ ನಾಮ ಎನ್ನ ಉಸಿರಿನಲ್ಲಿತ್ತು ಎನ್ನುತ್ತಾರೆ. ಹಾಗೆಯೇ ಎಲ್ಲ ಶರಣರ ಸಂಘ ಎನ್ನನ್ನು ಭವದ ಸಂಘವ ದೂರ ಮಾಡಿ ಪರಮನ ಸಂಘವನ ಕರುಣಿಸುತ್ತು ಎನ್ನುತ್ತಾರೆ. ವಚನ ಹೀಗಿದೆ: ಅಲ್ಲಮನ ಸಂಘ, ಅಜಗಣ್ಣನ ಸಂಘ, ಕಕ್ಕಯ್ಯನ ಸಂಘ, ಚಿಕ್ಕಯ್ಯನ ಸಂಘ, ಜತಿಗಳ ಸಂಘ, ಮಾನ್ಯರ ಸಂಘ, ಮುಖ್ಯರ ಸಂಘ, ಸಂಘಯ್ಯ ಎನ್ನ ಸಂಘ, ಎನ್ನ ಬಸವಯ್ಯನ ಸಂಘ. ಹೀಗೆ ನೀಲಮ್ಮನವರು ಅಲ್ಲಮ್ಮ, ಬಸವಣ್ಣ, ಅಜಗಣ, ಡೋಹರ ಕಕ್ಕಯ್ಯ, ಮಾದರ ಚೆನ್ನಯ್ಯ, ಚಿಕ್ಕಯ್ಯ, ಯತಿಗಳು, ಮಹನೀಯರು, ಪ್ರಮುಖರು, ಹೀಗೆ ಎಲ್ಲರ ಸಂಘದಿಂದ ಆನು ಕಲಿತು ನಿಸ್ಸಂಗಿಯಾದೆನಯ್ಯ ಎನ್ನುವ ನೀಲಮ್ಮನವರ ಮಾತು ಸಜ್ಜನ ಸಂಘ ಅದೆಷ್ಟು ಮುಖ್ಯ ಎನ್ನುವುದನ್ನ ಜಗಕ್ಕೆ ತಿಳಿಸಿದ್ದಾರೆ. ಇದನ್ನು ಪ್ರಸ್ತುತ ಸಮಾಜ ಹರಿತು ಹಿರಿಯರು ಸಾಧು ಸಂತರ ನುಡಿಯನ್ನ ಆಲಿಸಿ ಅದರಂತೆ ನಡೆಯುವುದು ಬಹಳ

ಮುಖ್ಯವೆನಿಸುತ್ತದೆ. ನೀಲಮ್ಮನವರ ಚಿಂತನೆ ಎಲ್ಲೆಡೆ ಸಾಗಿರುವುದನ್ನ ನಾವು ಅವರ ವಚನಗಳಲ್ಲಿ ಕಾಣಬಹುದಾಗಿದೆ. ಮನಸ್ಸಿನ ಬಗ್ಗೆ ಅವರು ಹೀಗೆ ಹೇಳುತ್ತಾರೆ: ಆಗಿಂಗೆ ಮುಯ್ಯ ಆನದಿರು, ಚೇಗಿಂಗೆ ಬೆಂಬೀಳದಿರು, ಆಹಾ ಮನವೇ ಸಂತೈಸಿಕೋ ನಿನ್ನ ನೀನೆ, ಹಾಗೆಂದೆಡೆ ನಿನ್ನ ವಶವಲ್ಲ, ಹೋಗೆಂದೆಡೆ ನಿನ್ನಿಚ್ಛೆ ಅದಲ್ಲ, ಭೋಗಾದಿ ಭೋಗಂಗಳೆಲ್ಲವೂ ಸಂಗಯ್ಯನ ಅಧೀನವಾಗಿ, ಸಂಗಯ್ಯನ ಅಧೀನವಾಗಿ. ನೀಲಮ್ಮನವರ ಮನದ ಮಾತು ನಿಜವೆನಿಸುತ್ತದೆ. ಅವರು ಹೇಳುತ್ತಾರೆ, ಹಾಗೆ ಓದುವುದಕ್ಕೆ ಚಿಂತಿಸಬೇಡ, ಮುಂದೆ ಆಗುವುದಕ್ಕೆ ಅದರ ಹಿಂದೆ ಬೀಳಬೇಡ, ನಿನ್ನ ಮನವನ್ನ ನೀನೇ ಸಂತೈಸಿಕೊ, ಯಾರೋ ಸಂತೈಸುತ್ತ ಬರುವರೆಂದು ಕಾಯ್ದು ಕೂತು ಮನವ ಮಲಿನ ಮಾಡಿಕೊಳ್ಳಬೇಡ, ಹಾಗೆಂದು ಮನ ನಿನ್ನ ಕೈಯಲ್ಲಿಲ್ಲ, ನಿನ್ನಿಚ್ಛೆಯಂತೆ ಅದು ನಡೆಯುವುದಿಲ್ಲ, ಭಗವಂತನ ಮೇಲೆ ವಿಶ್ವಾಸವಿಡು, ಎಲ್ಲವೂ ಭಗವಂತನ ಇಚ್ಛೆ ಎಂದು ಭಾವಿಸಿ ನಿರಾಳವಾಗಿರಲು ಪ್ರಯತ್ನಿಸು, ಆಗ ಮನ ಸುಮನವಾಗುವುದು ಎನ್ನುತ್ತಾರೆ. ಮತ್ತೊಂದೆಡೆ ಹೇಳುತ್ತಾರೆ, ಎಲೆಗಳೆದ ಮರದಲ್ಲಿ ನಿಳನಲ್ ಅರಸಲಿಲ್ಲ, ಕಳೆಯರತ ದೀಪದಲ್ಲಿ ಬೆಳಗನ್ ಅರಸಲಿಲ್ಲ, ಕುರುಹಳಿದ ಮೂರ್ತಿಯಲ್ಲಿ ರೂಪವನ್ನರಸಲಿಲ್ಲ, ಶಬ್ದ ಒಡಗಿದ ನಿಶಬ್ದನಾದ ಬಸವನಲ್ಲಿ ಶಬ್ದವನ್ ಅರಸಲಿಲ್ಲ, ಸಂಘಯ್ಯನಲ್ಲಿ ಕಾಯವಿಲ್ಲದ ಕರುಣಿಯಾದೆ ನಾನು, ಕಾಯವಿಲ್ಲದ ಕರುಣಿಯಾದೆ ನಾನು. ಎಲೆಗಳಿಲ್ಲದ ಮರದಲ್ಲಿ ನೆರಳನ್ನ ಯಾರೂ ಬಯಸುವುದಿಲ್ಲ, ಕಮರಿ ಹೋದ ಬತ್ತಿಯಲ್ಲಿ ಬೆಳಕನ್ನು ಯಾರೂ ಹರಸುವುದಿಲ್ಲ, ವಿರೂಪುಗೊಂಡ ಮೂರ್ತಿಯಲ್ಲಿ ರೂಪವನ್ನು ಹರಿಸುವುದಿಲ್ಲ, ಹಾಗೆಯೇ ನಿಶಬ್ದನಾದ ಬಸವನಲ್ಲಿ ಶಬ್ದವನ್ನು ಬಯಸಿದೆ, ನಿಶಬ್ದ ಮೌನವನ್ನು ಹರಿಸಿ ಕಾಯದಲ್ಲಿ ಮೌನ ಧ್ಯಾನವ ತುಂಬಿ ಕರುಣೆಯಾದನಯ್ಯ ಎನ್ನುತ್ತಾರೆ ನೀಲಮ್ಮನವರು. ಎಂತಹ ತುಂಬಾ ಸುಂದರವಾದ ವಚನ. ಹೌದು, ಯಾವ ವ್ಯಕ್ತಿಯೊಳಗೆ ನಿಶಬ್ದದ ಮೌನ ಹರಸಿ ನಿಲ್ಲುತ್ತದೋ ಆ ವ್ಯಕ್ತಿ ನಿಕಾಯನಾಗುತ್ತಾನೆ ಎನ್ನುತ್ತಾರೆ ನೀಲಮ್ಮನವರು. ಇಂತಹ ಮೇರುಸ್ಥಿತಿಗೆ ಏರಿದಂತಹ ನೀಲಲೋಚನೆಯವರು ತಮ್ಮ ಅನುಭವದ ಜೇನನ್ನು ತಮ್ಮ ವಚನದಲ್ಲಿ ತುಂಬಿ ಸುರಿಸಿರುವುದನ್ನು ಕಾಣಬಹುದಾಗಿದೆ. ಒಂದು ವಚನ ಹೀಗಿದೆ: ಏನು ಏನು ಎನ್ನಲಿಲ್ಲ, ಎನ್ನ ಭಕ್ತಿ ಎಳಿದ ಭಾವಕ್ಕೆ ಇನ್ನೇನು ಏನು ಏನು ಎನ್ನಲಿಲ್ಲ, ಎನ್ನ ಪ್ರಾಣದ ಹಂಗ ಹರಿದ ಬಳಿಕ ಇನ್ನೇನು ಏನು ಎನ್ನಲಿಲ್ಲ, ಎನ್ನ ಐಕ್ಯದ ಸಮರಸ ಕೈಗೂಡಿದ ಬಳಿಕ ಇನ್ನೇನು ಏನು ಎನ್ನಲಿಲ್ಲ, ಎನ್ನ ಅಭಿಮಾನದ ಕರ್ತು ನಿರಾಳದಲ್ಲಿ ನಿಂದ ಬಳಿಕ ಸಯದಾನ ಸುಯಿಧಾನವಾಯಿತಯ್ಯ, ಸಂಗಯ್ಯ ಸಯದಾನ ಸುಯಿಧಾನವಾಯಿತಯ್ಯ. ನೀಲಮ್ಮನವರು ಎಷ್ಟು ಸುಂದರವಾಗಿ ವಚನವನ್ನ ಕಾವ್ಯಾತ್ಮಕವಾಗಿ ಉಳಿಸಿದ್ದಾರೆ. ಪ್ರತಿ ಸಾಲಿನಲ್ಲಿ ಏನು ಏನು ಎನ್ನಲಿಲ್ಲ, ಇನ್ನೇನು ಏನು ಎನ್ನಲಿಲ್ಲ ಎಂದು ಹೇಳುವ ಮೂಲಕ ಭಾವಭಕ್ತಿ ಉತ್ತುಂಗಕ್ಕೇರಿದ ಬಳಿಕ ಎಲ್ಲರಲ್ಲಿಯೂ ಬಯಸುವ ಬಯಕೆ ಅಳಿದ ಬಳಿಕ ಏನು ಏನು ಎನ್ನಲಿಲ್ಲ ಎನ್ನುತ್ತಾರೆ. ಹೌದಲ್ಲವೇ, ಭಕ್ತಿಯೇ ಶಕ್ತಿಯಾಗಿ ಹೊರಹೊಮ್ಮಿದ ಬಳಿಕ ಮತ್ತೊಂದು ಶಕ್ತಿಯನ್ನು ಹರಸಲೇಕೆ ಎನ್ನುವುದು ನೀಲಮ್ಮನವರ ಚಿಂತನೆಯಾಗಿದೆ. ಪ್ರಸ್ತುತ ಸಮಾಜ ಈ ಚಿಂತನೆಯನ್ನು ಅರಿಯಬೇಕಿದೆ. ಯಾವುದಕ್ಕೂ ತೃಪ್ತಿಯಿಲ್ಲದೆ ಇನ್ನಷ್ಟು ಮಗದಷ್ಟು ಎನಗಿರಲಿ ಎನ್ನುತ್ತಾ ಅತೃಪ್ತ ಜೀವನ ಸಾಗಿಸುತ್ತಾ ಇರುವುದನ್ನು ನಾವು ಕಾಣಬಹುದಾಗಿದೆ. ಇರುವ ಜೀವನವನ್ನು ಕೂಡ ಅತೃಪ್ತ ಜೀವನವಾಗಿರಿಸಿಕೊಳ್ಳುತ್ತಿರುವುದನ್ನು ನಾವು ನೋಡಬಹುದಾಗಿದೆ. ಒಂದೆಡೆ ಶರಣರ ಬಗೆಗಿನ ಚಿಂತನೆ ಈ ರೀತಿ ಇರುವುದನ್ನ ನಾವು ಕಾಣಬಹುದಾಗಿದೆ. ಹೀಗಿದೆ: ಕಾಮದ ಹಂಗಿಗನಲ್ಲ ನಮ್ಮ ಶರಣ, ಮೋಹದ ಇಚ್ಛೆಯನವನಲ್ಲ ನಮ್ಮ ಶರಣ, ಉಭಯದ ಸಂಘದವನಲ್ಲ ನಮ್ಮ ಶರಣ, ಪ್ರಾಣದ ಕರುಹಿಲ್ಲದೆ ಶರಣಂಗೆ ಪ್ರಸಾದದ ನೆಲೆ ಇಲ್ಲವಯ್ಯ, ಎನಗೇನು ತಲೆಧೋರದೆ ಮುಸುಕಿಟ್ಟು ಬಸವಳಿದೆನಯ್ಯ ಸಂಗಯ್ಯ ನಿಮ್ಮಲ್ಲಿ, ಬಸವಳಿದೆನಯ್ಯ ಸಂಗಯ್ಯ ನಿಮ್ಮಲ್ಲಿ. ಹೀಗೆ ಹೇಳುವ ಮೂಲಕ ಶರಣ ಕಾಮದ ಅಂದರೆ ಬಯಕೆಗಳ ಆಸೆಗಳ ಹಂಗಿಗೆ ಸಿಲುಕಿದವನಲ್ಲ,

0: ವ್ಯಾಮೋಹಕ್ಕೆ ಬಲಿಯಾದವನಲ್ಲ. ಸಂಸಾರ ಪರಮಾರ್ಥ ಇವೆರಡರ ಉಭಯದಲ್ಲಿ ನೆಲೆಸಿದವನಲ್ಲ. ಪ್ರಾಣಕ್ಕೆ ಹೆದರಿ ಪ್ರಸಾದಕ್ಕೆ ಸಿಲುಕಿದವನಲ್ಲ. ಹೀಗೆ ಶರಣ ಇದ್ದು ಇಲ್ಲದಂತೆ ಇರುವ ಎನ್ನುತ್ತಾರೆ. ಮುಂದೆ ಮತ್ತೊಂದು ವಚನದಲ್ಲಿ ಶರಣರ ಮೇರುಸ್ಥಿತಿಯನ್ನ ಅತ್ಯಂತ ಉತ್ತಮವಾಗಿ ಚಿತ್ರಿಸಿರುವುದನ್ನು ನಾವು ಕಾಣಬಹುದಾಗಿದೆ. ಅವರು ಹೇಳುತ್ತಾರೆ, ನಡೆಯಲಿಲ್ಲ, ನುಡಿಯಲಿಲ್ಲ, ಕಾಣಲಿಲ್ಲ, ಕೇಳಲಿಲ್ಲ, ಪ್ರಾಣವಿಲ್ಲ, ಪ್ರಸಾದವಿಲ್ಲ, ಪರಿಣಾಮವಿಲ್ಲ, ಏನೂ ಇಲ್ಲ, ಏನೆಂದೆನಲಿಲ್ಲ ಸಂಗಯ್ಯ, ಏನೆಂದೆನಲಿಲ್ಲ ಸಂಗಯ್ಯ. ಎಂತಹ ನುಡಿ ನೀಲಕ್ಕನವರದು! ನಡೆಯುವಿಕೆ, ನುಡಿಯುವಿಕೆ, ಕಾಣುವಿಕೆ, ಕೇಳುವಿಕೆ, ಅಗಲುವಿಕೆ, ಸೇರುವಿಕೆ, ಪರಿಣಾಮಿಸುವಿಕೆ, ಇದಾವುದು ನಮ್ಮ ಶರಣಂಗೆ ಇಲ್ಲವೇ ಇಲ್ಲ ಎನ್ನುತ್ತಾರೆ. ಅವನಿಗೆ ಎಲ್ಲದರಲ್ಲೂ ಶೂನ್ಯತ್ವದ ಭಾವವಡಗಿದೆ ಎನ್ನುತ್ತಾರೆ. ನೀಲಕ್ಕನವರು ತಮ್ಮ ವಚನದಲ್ಲಿ ಎಲ್ಲ ಅಕ್ಕನವರನ್ನು ಕೂಗಿ ಕರೆದು ಬಸವನ ಸ್ಥಿತಿ ಹೇಗಿದೆ ಎಂದು ಹೀಗೆ ಹೇಳುತ್ತಾರೆ. ನಾಡಿನ ಹೆಣ್ಣುಗಳೆಲ್ಲ ಬನ್ನಿರೇ ಅಕ್ಕಗಳಿರ, ಅಕ್ಕನರಸ ಬಸವಯ್ಯನು ಬಯಲ ಕಂಡು ಭಟ್ಟ ಬಯಲಾದನು, ಅಕ್ಕನರಸನಿಲ್ಲದೆ ನಿರಕ್ಕರನಾದನು ಬಸವಯ್ಯನು. ನಮ್ಮ ಸಂಘಯ್ಯನಲ್ಲಿ ಬಸವನೈಕ್ಯ, ಬಯಲಿಲ್ಲದ ಬಯಲು ಕಾಣ, ಬಯಲಿಲ್ಲದ ಬಯಲು ಕಾಣ. ಎಂತಹ ವಚನ ನೀಲಮ್ಮನವರು ಹೇಳುತ್ತಾರೆ. ನಾಡಿನಲ್ಲಿರುವ ಎಲ್ಲ ಅಕ್ಕಂದಿರೇ ಕೇಳಿರಿ, ನಿಮ್ಮ ಪ್ರೀತಿಯ ಬಸವರಸ ಬಯಲಲ್ಲಿ ಬಯಲಾದನು, ಅಕ್ಕಂದಿರ ಅರಸ ಈಗ ನಿಮ್ಮನ್ನಗಲಿ ನಿರಕ್ಕರನಾಗಿದ್ದಾನೆ. ಎಂತಹ ಮಾತು! ಬಸವನೈಕ್ಯಗೊಂಡ ಈ ಬಯಲು ಬಸವನಿಲ್ಲದ ಬಯಲು, ನಿರವಯಲು ಎನ್ನುತ್ತಾರೆ. ಬಸವ ಈ ಬಯಲಿನಲ್ಲಿ ಐಕ್ಯವಾಗಿ ಬಯಲು ಬಯಲಾಗಿದ್ದಾನೆ. ಹೀಗೆ ನೀಲಲೋಚನೆಯವರು ಬಸವಣ್ಣನವರು ಬಯಲಲ್ಲಿ ಬಯಲಾದ ಸ್ಥಿತಿಯನ್ನು ತಮ್ಮದೇ ಭಾವನೆಗಳ ಮೂಲಕ ನಾಡಿನ ಜನತೆಗೆ ತಿಳಿಸಿರುವುದು ನೀಲಾಂಬಿಕೆಯವರ ನುಡಿ ಸೌಂದರ್ಯವನ್ನು ತಿಳಿಸುತ್ತದೆ. ಹೀಗೆ ನೀಲಾಂಬಿಕೆಯವರ ಚಿಂತನೆ ಬಹಳ ಚೆನ್ನಾಗಿದೆ. ಅವರ ಒಂದೊಂದು ನುಡಿಯನ್ನು ಜನಮಾನಸಕ್ಕೆ ತಲುಪಬೇಕು, ಅದನ್ನು ಅರಿತು ಅನುಸರಿಸಬೇಕು. ಸ್ತ್ರೀ ಸಮಾಜ ಯಾವ ವಿಚಾರದಲ್ಲಿ ನಾವು ನಮ್ಮ ಸ್ವಾತಂತ್ರ್ಯವನ್ನು ಅರಿತು ಆಚರಿಸಬೇಕು ಎನ್ನುವುದನ್ನು ತಿಳಿಯಬೇಕಾಗಿದೆ. ಆಗ ಮಾತ್ರ ನಮ್ಮ ಸಮಾಜ ಸುಂದರ ಸಮಾಜವಾಗುತ್ತದೆ. ಸ್ವಾತಂತ್ರ್ಯವಿದೆ ಎಂದು ಹೇಗೇಗೋ ಆಚರಿಸುವುದಲ್ಲ, ಸರಿಯಾಗಿ ಅರಿತು ಆಚರಿಸಬೇಕು ಎನ್ನುವುದು ನೀಲಕ್ಕನವರ ಆಸ್ತಿಯಾಗಿದೆ. ಅವರು ಹೇಳುತ್ತಾರೆ, ಒಂದೆಡೆ ಅಂಗವಿದ್ದರೇನು, ಲಿಂಗವಿದ್ದರೇನು, ಆ ಲಿಂಗಕ್ಕೆ ಶಿವಸೂತ್ರದ ಅನುಭಾವ ನೆಲೆಗೊಳ್ಳದನ್ನಕ್ಕ. ಎಂತಹ ಮಾತು ಅಕ್ಕ ಹೇಳುವುದು! ಮತ್ತೊಮ್ಮೆ, ಲಿಂಗವಿದ್ದರೇನು, ಆ ಲಿಂಗಕ್ಕೆ ಶಿವಸೂತ್ರದ ಅನುಭಾವ ನೆಲೆಗೊಳ್ಳದನ್ನಕ್ಕ. ಆ ಲಿಂಗಕ್ಕೆ ಶಿವಸೂತ್ರ ಸಂಬಂಧದಿಂದ ಸಂಗಯ್ಯನಲ್ಲಿ ಆನು ಪ್ರಸಾದಿಯಾದನಯ್ಯ, ಆನು ಪ್ರಸಾದಿಯಾದನಯ್ಯ. ಹೀಗೆ ನೀಲಮ್ಮನವರು ಕೇವಲ ಲಿಂಗವ ಧರಿಸಿದರೆ ಸಾಲದು, ಶಿವತತ್ವದ ಅನುಭಾವ ಮನದಲ್ಲಿ ನೆಲೆಗೊಳ್ಳಬೇಕು. ಆಗ ಮಾತ್ರ ಅಂಗಲಿಂಗದ ಸಂಬಂಧವೇರ್ಪಟ್ಟು ಶಿವ ಸಂಬಂಧ ನೆಲೆಗೊಳ್ಳುತ್ತದೆ ಎನ್ನುತ್ತಾರೆ. ಹೀಗೆ ಲೀಲಲೋಚನೆಯವರ ಚಿಂತನೆ ಬಹುಮುಖವಾಗಿ ಸಾಗಿರುವುದನ್ನು ನಾವು ಕಾಣಬಹುದಾಗಿದೆ. ಇಂತಹ ಚಿಂತನೆಗಳನ್ನು ನಾವು ಕೇಳಿದರೆ ಸಾಲದು, ಕೇಳಿ ಅನುಸರಿಸಲು ಪ್ರಯತ್ನಿಸಬೇಕು. ಆಗ ಮಾತ್ರ ನಮ್ಮ ಜೀವನ ಶಾಂತ ಸಮಾಧಾನದ ಜೀವನವಾಗುತ್ತದೆ, ಅರಿವಿನ ಜೀವನ ಬೆಳಕಿನ ಜೀವನವಾಗುತ್ತದೆ ಎನ್ನುವ ವಿಷಯವನ್ನು ಅರಿಯುತ್ತಾ ಇಂದಿನ ಸಂಚಿಕೆಯನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಸರ್ವರಿಗೂ ಧನ್ಯವಾದಗಳು. ಓಂ ಶ್ರೀ ಗುರುಬಸವಲಿಂಗಾಯ ನಮಃ.
1: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ,
2: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
1: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
2: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನವೈಭವ.

0: ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
1: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6:00.
0: ಮರೆಯದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.
2: ಕೇಳುಗರೆ, ಇದುವರೆಗೂ ವಚನ ವೈಭವ ಕಾರ್ಯಕ್ರಮ ಬಿತ್ತರಗೊಂಡಿತು. ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರು ನಡೆಸಿಕೊಡುವ ಗೀತಾಸುನಾದ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
3: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
2: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
3: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ.
2: ಬನ್ನಿ, ಈ ಗೀತೆಯ ಸಾರವನ್ನು ತಿಳಿಯೋಣ.
3: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತಸುನಾದ ಕಾರ್ಯಕ್ರಮ.
2: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
3: ಮರುಪ್ರಸಾರ ಸಂಜೆ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 8ನೆಯ ಅಧ್ಯಾಯವಾಗಿರುವ ಅಕ್ಷರ ಪರಬ್ರಹ್ಮ ಯೋಗದ 14ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ.

ಅನನ್ಯ ಚಿತ್ತದಿಂದ ಸದಾ ನನ್ನನ್ನೇ ಸ್ಮರಿಸುವಂತಹ ನಿತ್ಯಯುಕ್ತನಾದ ಯೋಗಿಗೆ ಹೇ ಪಾರ್ಥ, ನಾನು ಸುಲಭವಾಗಿ ಸಿಗುತ್ತೇನೆ ಎಂಬ ಅಂಶವನ್ನು ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಆ ಮೂಲಕ ಪ್ರತಿದಿನ ನಾವೇನಾಗಬೇಕು, ಏನನ್ನು ಪಡೆಯಬೇಕು, ಏನನ್ನು ನಾವು ಸದಾಕಾಲ ಆಕಾಂಕ್ಷೆಯನ್ನು ಇಟ್ಕೊಳ್ಬೇಕು ಅನ್ನುವಂಥ ಅಂಶವನ್ನೇ ಇಲ್ಲಿ ಕೃಷ್ಣ ಹೇಳ್ತಿರುವಂಥದ್ದು. ನಾವು ಏನು ಅಥವಾ ನಾವು ಯಾರು ಎಂಬುವುದು ನಮ್ಮ ಯೋಚನೆಗಳು ತಿಳಿಸುತ್ತೆ. ನಾವು ಹೇಗೆ ಮನಸ್ಸಿನಿಂದ ಆಲೋಚನೆ ಮಾಡ್ತೀವೋ ಆ ಆಲೋಚನೆಯಂತೆ ನಾವು ನಮ್ಮನ್ನು ನಿರ್ಮಾಣ ಮಾಡಿಕೊಳ್ತೀವಿ. ಇವತ್ತಿನ ದಿನದಲ್ಲಿ ಆಧುನಿಕ ಜಗತ್ತಿನಲ್ಲಿ ಏನು ಅಫರ್ಮೇಷನ್ ಅಥವಾ ಮ್ಯಾನಿಫೆಸ್ಟೇಷನ್ ಅನ್ನುವಂಥ ಒಂದು ಮಾತುಗಳನ್ನು ಹೇಳ್ತಾರೆ, ಅದು ಸಂಕಲ್ಪ ಎಂಬ ಶಬ್ದದಿಂದ ನಮ್ಮ ಧರ್ಮ ಹೇಳುತ್ತೆ. ಸಂಕಲ್ಪ ಅಂತಂದರೆ ನಾವು ಏನಾಗಬೇಕು, ಯಾವ ಕೆಲಸವನ್ನು ಮಾಡಬೇಕು, ಯಾವ ರೀತಿ ಇರಬೇಕು ಅನ್ನುವಂಥ ಆಯೋಜನೆಗಳನ್ನು, ಯೋಚನೆಗಳನ್ನು, ಆಲೋಚನೆಗಳನ್ನು ನಾವು ಮಾಡ್ತೀವೋ ಹಾಗೆ ನಾವಿರ್ತೀವಿ ಅಂತ. ಅದು ಭಗವದ್ಗೀತೆಯಲ್ಲೇ ಹೇಳಿರುವಂಥ ಒಂದು ಅಂಶ. ಯಾವಾಗ ನಾನು ಸತತವಾಗಿ ಯೋಚನೆ ಮಾಡ್ತಾ ಇರ್ತೀನೋ ಆಗ ನಾನು ಅದೇ ಆಗ್ತೀನಿ ಅಂತ. ಹಾಗಾಗಿ ಅಂತ್ಯಕಾಲದಲ್ಲಿ ಅಂದರೆ ಮರಣಕಾಲದಲ್ಲಿ ನೀನೇನನ್ನು ಸ್ಮರಿಸ್ತೀಯೋ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತೀಯೋ, ಮುಂದಿನ ಜನ್ಮದಲ್ಲಿ ನೀನು ಅದೇ ಆಗ್ತೀಯಾ ಅಂತ ಹೇಳಿ ಭಗವದ್ಗೀತೆ ಪುನರ್ಜನ್ಮದ ಬಗ್ಗೆ ಹೇಳುತ್ತೆ. ಹಾಗೆ ಅಂತ್ಯಕಾಲದಲ್ಲಿ ನಾನು ಏನನ್ನು ಯೋಚಿಸ್ಬೇಕು ಅಂಥೇಳಿ ಇವತ್ತು ನಾನು ಅಂದ್ಕೊಂಡು ಬಿಟ್ಟರೆ ಆಗಲ್ಲ. ಅಂತ್ಯಕಾಲದಲ್ಲಿ ಇನ್ನೇನು ನನ್ನ ಉಸಿರು, ಈ ಜೀವಾತ್ಮ ಲಿಬರೇಟ್ ಆಗಿ ಮುಕ್ತವಾಗಿ ಈ ಪ್ರಪಂಚಕ್ಕೆ ಸೇರ್ತಾ ಇದೆ ಅನ್ನುವಂತಹ ಕಾಲದಲ್ಲಿ ಏನನ್ನ ಸ್ಮರಿಸ್ಕೊಳ್ಬೇಕೋ ಅದನ್ನು ನಾವು ಇಡೀ ಜೀವನದಲ್ಲಿ ಅದನ್ನು ಸ್ಮರಿಸ್ಕೊಳ್ತಾ ಹೋದಾಗ ಅಂತ್ಯಕಾಲದಲ್ಲಿಯೂ ಕೂಡ ನಾವು ಅದನ್ನೇ ಯೋಚನೆ ಮಾಡ್ತೀವಿ ಅಥವಾ ಸ್ಮರಿಸ್ತೀವಿ. ಹಾಗಾಗಿ ಅಂತ್ಯಕಾಲದಲ್ಲಿ ಭಗವಂತನನ್ನ ಸ್ಮರಿಸುತ್ತಾ ಈ ಪ್ರಪಂಚವನ್ನು ನಾವು ತ್ಯಜಿಸ್ಬೇಕು ಅಂತಂದರೆ ಬದುಕಿರುವಾಗ ಚಿತ್ತವನ್ನು ನಾವು ಭಗವಂತನ ಮೇಲೆ ಇಟ್ಟಿರಬೇಕು. ಅಲ್ಲಿ ದೇವರಲ್ಲದ ಅನ್ಯ ವಿಷಯಕ್ಕೆ

ಅವಕಾಶ ಅನ್ನೋದು ಇರಬಾರ್ದು. ಅನ್ಯ ವಿಷಯವಿದ್ರೂ ಕೂಡ ಅದು ದೇವರಿಗಾಗಿಯೇ ಇರಬೇಕು. ಜೀವನದ ದ್ವಂದ್ವ ಅನುಭವಗಳ ಮೂಲಕ ಹೋಗ್ತಾ ಇರುವಾಗ ಅವನನ್ನ ಮಾತ್ರ ನಾವು ಅನುಗಾಲವೂ ಚಿಂತಿಸುತ್ತಿರುವಂಥವನೇ ಭಕ್ತ. ಎಂತಹ ದುಃಖ ಬಂದರೂ ಕೂಡ ಭಗವಂತನನ್ನ ಮರೆಯೋದಿಲ್ಲ, ಎಂತಹ ಸುಖ ಬಂದರೂ ಕೂಡ ಅವನನ್ನ ಮರೆಯೋದಿಲ್ಲ ಎನ್ನುವಂತಹ ಭಾವ ನಮ್ಮದಾಗಬೇಕು. ನಿತ್ಯವೂ ಕೂಡ ಅವನನ್ನ ಚಿಂತಿಸ್ತಾ ಇರಬೇಕು. ಭಗವಂತನನ್ನ ಚಿಂತಿಸುವುದಕ್ಕೆ ರಜೆಯೇ ಇರಬಾರ್ದು. ಜೀವನದಲ್ಲಿ ಆಫೀಸ್ ಹೋಗೋದಕ್ಕೆ, ಶಾಲೆಗೆ ಹೋಗೋದಕ್ಕೆ, ಇದೆಲ್ಲದಕ್ಕೂ ರಜೆ ಅನ್ನೋದಿದೆ. ಆದರೆ ಈ ಭೂಮಿ ಅನ್ನೋವಂಥದ್ದು ಸೂರ್ಯನ ಸುತ್ತಲೂ ಸುತ್ತುತ್ತಾ ಇರೋದಕ್ಕೆ ಏನಾದರೂ ರಜೆ ಇದೆಯಾ? ಇಲ್ಲ ತಾನೆ. ಸೂರ್ಯ ಪ್ರತಿದಿನ ಹುಟ್ಟುತ್ತಾನೆ, ಸೂರ್ಯ ಯಾವತ್ತಾದರೂ ರಜೆ ತಗೊಳ್ತಾನಾ? ಇಲ್ಲ ತಾನೆ. ಅದರಂತೆಯೇ ಯಾವ ಜೀವನವೂ ಭಗವಂತನ ಕಡೆಗೆ ಮನಸ್ಸು ಇರುತ್ತೋ ಅದು ನದಿ ಸಾಗರಕ್ಕೆ ಸೇರುವಂತೆ ಸದಾ ಭಗವಂತನ ಕಡೆಗೆ ಇರಬೇಕು. ಭಗವಂತನ ಚಿಂತೆ ನಮ್ಮ ನಿತ್ಯ ವ್ಯವಹಾರಕ್ಕೆ ಹಿನ್ನೆಲೆಯಾಗಿರಬೇಕು, ಬೆನ್ನುಡಿಯಾಗಿರಬೇಕು. ಹೀಗೆ ನಿತ್ಯವೂ ಕೂಡ ಆ ದೇವರೊಡನೆ ಕೂಡಿಕೊಂಡಿರುವಂತಹ ಯೋಗಿಗೆ ಕೊನೆಗಾಲದಲ್ಲಿ ದೇವರಲ್ಲಿ ಸೇರುವಂಥದ್ದು ಸುಲಭವಾಗುತ್ತೆ. ಇದನ್ನು ಮುಂಚೆ ಒಂದು ಬಲವಾದ ಅಭ್ಯಾಸವನ್ನಾಗಿ ಮಾಡಿಕೊಂಡಿದ್ರೆ ಕೊನೆಗಾಲದಲ್ಲಿ ಸುಲಭವಾಗಿ ಅವನನ್ನು ಕುರಿತು ಚಿಂತಿಸಬಹುದು. ಬದುಕಿರುವಾಗ ಅಭ್ಯಾಸವಿಲ್ಲದೆ ಕೊನೆಯ ಗಳಿಗೆಯಲ್ಲಿ ಭಗವಂತನನ್ನು ಸ್ಮರಿಸೋದಕ್ಕೆ ಆಗೋದಿಲ್ಲ. ಹಾಗಾಗಿ ನಾವು ಮನಸ್ಸು ಮತ್ತು ಬುದ್ಧಿಯಲ್ಲಿ ಸತತವಾಗಿ ಪರಮಾತ್ಮನ ಚಿಂತನೆಯನ್ನೇ ಮಾಡ್ತಾನೋ ಅಂಥವನಿಗೆ ನಾನು ಸುಲಭವಾಗಿ ಪ್ರಾಪ್ತಿಯಾಗ್ತೇನೆ ಅನ್ನೋದು ಕೃಷ್ಣನ ಮಾತು. ಪರಮಾತ್ಮನನ್ನ ಸ್ಮರಿಸುವುದು ಅಂತಂದ್ರೆ ಗಿಡಗಳ ಮೇಲೆ ಆಗಾಗ ಕ್ರಿಮಿನಾಶಕವನ್ನ ಸಿಂಪಡಿಸಿದಂತಲ್ಲ. ಬಾತ್ರೂಮ್ಗೆ ಹೋದಾಗ ನಾವು ಕೊಳೆ ಆಗಿರ್ತೇವೆ, ಹೊರಗೆ ಬರುವಾಗ ಶುದ್ಧವಾಗಿರ್ತೇವೆ. ಹಾಗೆ ಪೂಜಾಗ್ರಹವೂ ಕೂಡ. ಪೂಜಾಗ್ರಹವು ಈ ರೀತಿ ಮನಸ್ಸನ್ನು ತಾತ್ಕಾಲಿಕವಾಗಿ ಶುದ್ಧಗೊಳಿಸುವ ಜಾಗವೆಂದು ತಿಳಿಯುವಂಥದ್ದಲ್ಲ. ಇಲ್ಲಿ ನಾವು ಬರೀ ದೇವಸ್ಥಾನಕ್ಕೆ ಹೋಗಿದಾಗ ಮಾತ್ರ ನಮಗೊಂದು ಶಾಂತಿ ಸಿಗತ್ತೆ, ದೇವರ ಮನೆಗೆ ಹೋಗಿ ನಾನು ಪೂಜೆ ಮಾಡುವಾಗ ನನಗೆ ಪ್ರಶಾಂತವಾದ ಮನಸ್ಸಿರುತ್ತೆ ಅಂಥೇಳಿ ಮಾತ್ರ ಹೇಳುವಂಥದ್ದಲ್ಲ. ನಾವು ದಿನನಿತ್ಯದ ಜೀವನದಲ್ಲಿ ನಮ್ಮ ಮನಸ್ಸೇ ಪೂಜಾಗ್ರಹವಾಗಬೇಕು. ಪರಮಾತ್ಮ ಕೃಷ್ಣನು ಇಲ್ಲಿ ಸ್ಮರಣೆ ಮಾಡುವ ರೀತಿಯನ್ನ ಸ್ಪಷ್ಟವಾಗಿ ವಿವರಿಸಿದ್ದಾನೆ. ಮನಸ್ಸು ಮತ್ತು ಬುದ್ಧಿಯು ಸದಾ ಆತ್ಮನ ಎಚ್ಚರದಲ್ಲಿರುವುದನ್ನೇ ಇಲ್ಲಿ ಸ್ಮರಣೆ ಅಂಥೇಳಿ ಕರೆದಿರುವಂಥದ್ದು. ಈ ರೀತಿಯ ಸ್ಮರಣೆಗೆ ಕಾಲಭೇದವಿಲ್ಲ, ಇಷ್ಟು ಹೊತ್ತಿಗೆ ಮಾತ್ರ ಮಾಡಬೇಕೆಂಬ ನಿಯಮವೂ ಇಲ್ಲ, ಅದು ಸದಾ ನಡೀತಾ ಇರಬೇಕು. ಹೀಗೆ ಸಾಧನೆ ಮಾಡುವವನಿಗೆ ನಾನು ಅತಿ ಸುಲಭದಲ್ಲಿ ದೊರಕ್ತೀನಿ ಅಂಥೇಳಿ ಪರಮಾತ್ಮ ಹೇಳ್ತಾ ಇರುವಂಥದ್ದು. ಈ ರೀತಿ ಹೇಳುವ ವಾಕ್ಯಕ್ಕೆ ಇನ್ನೂ ಒಂದು ಅರ್ಥ ಇದೆ. ಅದೇನೆಂದರೆ ಒಂದು ವೇಳೆ ಹೀಗೆ ಸತತವಾಗಿ ಆತ್ಮನನ್ನು ಸ್ಮರಿಸುವ ಸಾಧನೆಯನ್ನು ಯಾರು ಮಾಡುವುದಿಲ್ವೋ ಅಂತಹವರು ಪರಮಾತ್ಮನ ದರ್ಶನವನ್ನು ಪಡೆಯುವ ಕನಸೂ ಕೂಡ ಕಾಣೋದಕ್ಕೆ ಸಾಧ್ಯ ಇಲ್ಲ ಅಂತ. ಇಷ್ಟೆಲ್ಲ ಸಾಧನೆಯನ್ನು ಮಾಡಿ ನಾವು ಗಳಿಸುವುದಾದರೂ ಯಾವುದನ್ನ ಅನ್ನುವಂಥ ಅಂಶವನ್ನು ಮುಂದಿನ ಶ್ಲೋಕದಲ್ಲಿ ಭಗವಂತ ತಿಳಿಸ್ತಾನೆ. ಆದರೆ ಇಂದಿನ ಶ್ಲೋಕಕ್ಕೆ ಅದು ಯಾವ ಮುದ್ದುರಾಮನ ಪದ್ಯ ಸೂಕ್ತವಾಗತ್ತೆ ಗಮನಿಸೋಣ ಬನ್ನಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಾಂತಲಾ ಜೆ. ಮುಖ್ಯಾಂಶಗಳು: ಕೃಷಿ ಅಧಿಕಾರಿಗಳ ನೇಮಕಾತಿ ಗೊಂದಲ, ಸಮಸ್ಯೆ ಬಗೆಹರಿಸಲು ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆ. ಸಂಪುಟ ವಿಸ್ತರಣೆಯಲ್ಲಿ ಎಲ್ಲಾ ಸಮುದಾಯಕ್ಕೆ ಪ್ರಾತಿನಿಧ್ಯ, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಸಮರ್ಥನೆ. ವಿಧಾನಸಭಾಧ್ಯಕ್ಷ ಸಭಾಪತಿ ಹೆಸರು ಘೋಷಿಸುವ ಮೂಲಕ ರಾಜ್ಯ

0: ಸರ್ಕಾರದಿಂದ ಸಂವಿಧಾನ ಉಲ್ಲಂಘನೆ, ಬಿಜೆಪಿ ಆರೋಪ. ಎಥೆನಾಲ್ ಉತ್ಪಾದನೆ ಬಳಕೆಗೆ ಕ್ರಮ ಕೈಗೊಳ್ಳುವಂತೆ ಕೇಂದ್ರ ಸರ್ಕಾರಕ್ಕೆ ಕುರುಬೂರು ಶಾಂತಕುಮಾರ್ ಪತ್ರ. ಹಾಗೂ ಕರಾವಳಿ, ಕೊಡಗು, ಶಿವಮೊಗ್ಗ ಸೇರಿದಂತೆ 7 ಜಿಲ್ಲೆಗಳಲ್ಲಿ ಇಂದು ಭಾರೀ ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ. ಕೃಷಿ ಅಧಿಕಾರಿಗಳ ನೇಮಕಾತಿಯಲ್ಲಿ ಉಂಟಾಗಿರುವ ಸಮಸ್ಯೆಯನ್ನು ಕಾನೂನಾತ್ಮಕವಾಗಿ ಬಗೆಹರಿಸಲು ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಜಿಕೆವಿಕೆ ಕೃಷಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳ ಮನವಿ ಆಲಿಸಿದ ಅವರು ಪ್ರತಿಭಟನೆ ಕೈಬಿಡುವಂತೆ ಮನವಿ ಮಾಡಿದ್ದಾರೆ. ಸರ್ಕಾರ ನಿರುದ್ಯೋಗ ನಿರ್ಮೂಲನೆಗೆ ಕ್ರಮ ತೆಗೆದುಕೊಂಡಿದೆ, ಯಾವುದೇ ವಿದ್ಯಾರ್ಥಿಗೆ ಅನ್ಯಾಯವಾಗದಂತೆ ಕ್ರಮ ಕೈಗೊಳ್ಳಲಾಗುವುದು ಎಂದು ವಿದ್ಯಾರ್ಥಿಗಳಿಗೆ ಭರವಸೆ ನೀಡಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಗೆ ಪ್ರಾತಿನಿಧ್ಯ ನೀಡಿಲ್ಲ ಎಂದು ಈ ಭಾಗದ ಶಾಸಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬಂಗಾರಪೇಟೆಯ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ, ಎಸ್ಎನ್ ಸುಬ್ಬಾರೆಡ್ಡಿ, ಮಾಲೂರು ಶಾಸಕ ಕೆವೈ ನಂಜೇಗೌಡ, ಕೊತ್ತೂರು ಶಾಸಕ ಜಿ ಮಂಜುನಾಥ ಬೆಂಗಳೂರಿನಲ್ಲಿಂದು ಸುದ್ದಿಗೋಷ್ಠಿ ನಡೆಸಿ ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. 2 ಜಿಲ್ಲೆಗಳ 7 ಕಾಂಗ್ರೆಸ್ ಶಾಸಕರಲ್ಲಿ ಸಚಿವರಾಗಲು ಒಬ್ಬರೂ ಸಮರ್ಥರಿಲ್ಲವೇ ಎಂದು ಪ್ರಶ್ನಿಸಿದ್ದಾರೆ. ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಲಾಗಿದೆ ಎಂದು ಆರೋಪಿಸಿದ್ದಾರೆ. ಎಲ್ಲಾ ಸಮುದಾಯಕ್ಕೆ ಪ್ರಾತಿನಿಧ್ಯ ನೀಡಿ ಸಚಿವ ಸಂಪುಟ ವಿಸ್ತರಣೆ ಮಾಡಲಾಗಿದೆ ಎಂದು ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಚಿವ ಸ್ಥಾನ ಸಿಗದೆ ನಿರಾಸೆಗೊಂಡಿರುವ ಕೃಷ್ಣಪ್ಪ, ಪ್ರಿಯಾ ಕೃಷ್ಣ ಹಾಗೂ ಹಿರಿಯ ನಾಯಕ ಮಂಕಾಳು ವೈದ್ಯ ಅವರೊಂದಿಗೆ ಮಾತುಕತೆ ನಡೆಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಪಕ್ಷದಲ್ಲಿ ಯಾರಿಗೂ ಅಸಮಾಧಾನವಿಲ್ಲ ಎಂದ ಅವರು, ಯಾರೂ ರಾಜೀನಾಮೆ ನೀಡಿಲ್ಲ ಎಂದು ಹೇಳಿದ್ದಾರೆ. ಹೊಸಬರಿಗೆ ಅವಕಾಶ ಮಾಡಿಕೊಡುವ ನಿಟ್ಟಿನಲ್ಲಿ ಈ ಬಾರಿ ಕೆಲವು ಹಿರಿಯರಿಗೆ ಅವಕಾಶ ಕೈತಪ್ಪಿದೆ ಎಂದು ತಿಳಿಸಿದ್ದಾರೆ. ರಾಜ್ಯ ಸರ್ಕಾರ ವಿಧಾನಸಭಾಧ್ಯಕ್ಷ, ಉಪಸಭಾಪತಿ, ಸಭಾಪತಿ ಮತ್ತು ವಿಧಾನ ಪರಿಷತ್ ಉಪಾಧ್ಯಕ್ಷ ಹುದ್ದೆಗಳಿಗೆ ಹೆಸರುಗಳನ್ನು ಘೋಷಿಸುವ ಮೂಲಕ ಸಂವಿಧಾನವನ್ನು ಉಲ್ಲಂಘಿಸಿದೆ ಎಂದು ಬಿಜೆಪಿ ಆರೋಪಿಸಿದೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ವಿಧಾನ ಪರಿಷತ್ ಪ್ರತಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ, ಅಸ್ತಿತ್ವದಲ್ಲಿರುವ ಪದಾಧಿಕಾರಿಗಳ ರಾಜೀನಾಮೆ ನೀಡುವ ಮೊದಲು ಹುದ್ದೆಗಳು ಔಪಚಾರಿಕವಾಗಿ ಖಾಲಿಯಾಗುವ ಮೊದಲು ಸಾಂವಿಧಾನಿಕ ಹುದ್ದೆಗಳನ್ನು ಹೆಸರುಗಳನ್ನು ಘೋಷಿಸುವ ಮೂಲಕ ಕಾಂಗ್ರೆಸ್ ಸಂವಿಧಾನವನ್ನು ಉಲ್ಲಂಘಿಸಿದೆ ಎಂದು ಆರೋಪಿಸಿದ್ದಾರೆ. ಸಾಂವಿಧಾನಿಕ ಹುದ್ದೆಗಳಿಗೆ ಹೆಸರುಗಳನ್ನು ಸದನದೊಳಗೆ ಮಾತ್ರ ನಿರ್ಧರಿಸಬೇಕು ಎಂದು ಸಲಹೆ ನೀಡಿದ್ದಾರೆ. ಕಬ್ಬು, ಭತ್ತ, ಮೆಕ್ಕೆಜೋಳ ಇನ್ನಿತರ ಕೃಷಿ ಉತ್ಪನ್ನಗಳಿಂದ ಉತ್ಪಾದಿಸುವ ಎಥೆನಾಲ್ ಬಳಕೆಗೆ ಕೇಂದ್ರ ಸರ್ಕಾರ ಒತ್ತು ನೀಡಿರುವುದು ಸ್ವಾಗತಾರ್ಹ ಎಂದು ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ಕುರುಬೂರು ಶಾಂತಕುಮಾರ್ ತಿಳಿಸಿದ್ದಾರೆ. ಈ ಕುರಿತಂತೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿಯವರಿಗೆ ಪತ್ರ ಬರೆದಿರುವ ಅವರು, ವಿರೋಧ ಪಕ್ಷಗಳ ಎಥೆನಾಲ್ ಬಳಕೆಗೆ ಹಾನಿಕಾರಕ ಮತ್ತು ವಾಹನಗಳ ಮೈಲೇಜ್ ಕಡಿಮೆಯಾಗಲಿದೆ ಎಂದು ತಪ್ಪಾಗಿ ಬಿಂಬಿಸುತ್ತಿವೆ. ವಿದೇಶದಲ್ಲಿ ಪೆಟ್ರೋಲಿಯಂ ಉತ್ಪಾದಿಸುವ ಕಂಪನಿಗಳ ಲಾಬಿ ಒತ್ತಡಕ್ಕೆ ಮಣಿದು ಈ ರೀತಿ ಪ್ರಚಾರ ಮಾಡಲಾಗುತ್ತಿದೆ ಎಂದು ದೂರಿದ್ದಾರೆ. ಎಥೆನಾಲ್ ಬಳಸುವುದರಿಂದ ರೈತರಿಗೆ ಹೆಚ್ಚು ಆದಾಯ ಬರಲಿದೆ, ದೇಶದ ತಲಾವರಮಾನ ಹೆಚ್ಚಳವಾಗಿ ದೇಶ ಆರ್ಥಿಕವಾಗಿ ಸ್ವಾವಲಂಬಿಯಾಗಲು ಸಾಧ್ಯ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಕೇಂದ್ರ ಸರ್ಕಾರ ಪ್ರತಿಪಕ್ಷಗಳ ಒತ್ತಡಕ್ಕೆ ಮಣಿಯಬಾರದು ಎಂದು ಆಗ್ರಹಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯದಲ್ಲಿ ಮುಂಗಾರು ಮಳೆ ಕೊರತೆಯಾಗಿ ಬರ ಪರಿಸ್ಥಿತಿ ಎದುರಾಗಿರುವ ಹಿನ್ನೆಲೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಇಂದು ತುಮಕೂರು ಜಿಲ್ಲೆಯಲ್ಲಿ ಬರ ಅಧ್ಯಯನ ನಡೆಸಿದರು. ತಾಲೂಕಿನ ಉರುಡಿಗೆರೆ ಹೋಬಳಿ ವ್ಯಾಪ್ತಿಯ ದುರ್ಗದಹಳ್ಳಿಗೆ ಭೇಟಿ ನೀಡಿ ಮಳೆ ಇಲ್ಲದ ಅಂತರ್ಜಲ ಕುಸಿತದಿಂದ ಕೊಳವೆ ಬಾವಿಯಲ್ಲಿ ನೀರಿಲ್ಲದಾಗಿ ಅಡಿಕೆ ಸಸಿಗಳು ಒಣಗುತ್ತಿರುವುದನ್ನು ಪರಿಶೀಲಿಸಿದರು. ದುರ್ಗದಹಳ್ಳಿಯ ವಿವಿಧ ರೈತರ ತಾಕುಗಳಿಗೆ ಭೇಟಿ ನೀಡಿದ ವಿಜಯೇಂದ್ರ ನೇತೃತ್ವದ ನಿಯೋಗ ಮಳೆ ಇಲ್ಲದೆ ರಾಗಿ ಸೇರಿದಂತೆ ವಿವಿಧ ಬೆಳೆಗಳು ಬಿತ್ತನೆಯಾಗದೇ ಇರುವುದನ್ನು ವೀಕ್ಷಿಸಿ ರೈತರ ಸಮಸ್ಯೆಗಳನ್ನು ಆಲಿಸಿದರು. ಹಾಸನ ಜಿಲ್ಲೆಯಲ್ಲಿ ಸುಮಾರು 80,000 ಹೆಕ್ಟೇರ್ ಪ್ರದೇಶದಲ್ಲಿ ಮೆಕ್ಕೆಜೋಳ ನಾಶವಾಗಿದೆ.

0: ಇದು ಅಧ್ಯಯನಕ್ಕಾಗಿ ಸರ್ಕಾರ ಅಧಿಕಾರಿಗಳನ್ನು ಜಮೀನಿಗೆ ಕಳುಹಿಸಬೇಕು ಎಂದು ಮಾಜಿ ಸಚಿವ ಎಚ್ಡಿ ರೇವಣ್ಣ ಆಗ್ರಹಿಸಿದ್ದಾರೆ. ಹೊಳೆನರಸೀಪುರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹಾಸನ ಜಿಲ್ಲೆಯನ್ನು ಸರ್ಕಾರ ಕೂಡಲೇ ಬರಗಾಲ ಪೀಡಿತ ಜಿಲ್ಲೆ ಎಂದು ಘೋಷಣೆ ಮಾಡಬೇಕು ಎಂದು ಒತ್ತಾಯಿಸಿದ್ದಾರೆ. ಕೊಡಗು, ದಕ್ಷಿಣ ಕನ್ನಡ, ಉಡುಪಿ, ಶಿವಮೊಗ್ಗ, ಚಿಕ್ಕಮಗಳೂರು ಸೇರಿದಂತೆ 7 ಜಿಲ್ಲೆಗಳಲ್ಲಿ ಇಂದು ಭಾರಿ ಮಳೆಯಾಗಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ಮಳೆಯ ಪ್ರಮಾಣ 64.5 ಮಿಲಿಮೀಟರ್ನಿಂದ 204.4 ಮಿಲಿಮೀಟರ್ ವರೆಗೆ ಇರಲಿದೆ ಎಂದು ಎಚ್ಚರಿಕೆ ನೀಡಿದೆ. ಹಾಸನ ಜಿಲ್ಲೆಯ 1 ಅಥವಾ 2 ಸ್ಥಳಗಳಲ್ಲಿ ನಿರಂತರ ಗಾಳಿಯೊಂದಿಗೆ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ. ಬೆಂಗಳೂರಿನಲ್ಲಿ ಮೋಡ ಕವಿದ ವಾತಾವರಣವಿದ್ದು ಕೆಲವು ಪ್ರದೇಶಗಳಲ್ಲಿ ಹಗುರದಿಂದ ಸಾಧಾರಣ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಚಾಮುಂಡೇಶ್ವರಿ ದೇವಿಯ ವರ್ಧಂತ್ಯೋತ್ಸವ ಇಂದು ಸಂಭ್ರಮದಿಂದ ಆಚರಿಸಲಾಯಿತು. ದೇವಿಗೆ ವಿಶೇಷ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಗಿದ್ದು, ಚಾಮುಂಡೇಶ್ವರಿ ದೇವಾಲಯವನ್ನು ಭತ್ತದ ತೆನೆ, ತೆಂಗಿನಗರಿ ಹಾಗೂ ವಿವಿಧ ಪುಷ್ಪಗಳಿಂದ ಅಲಂಕರಿಸಲಾಗಿತ್ತು. ರಾಜವಂಶಸ್ಥರಾದ ಪ್ರಮೋದಾದೇವಿ ಒಡೆಯರ್ ಹಾಗೂ ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ದಂಪತಿ ಸಮೇತ ವಿಶೇಷ ಪೂಜೆ ಸಲ್ಲಿಸಿದರು. ಮೈಸೂರ್ ಎಲೆಕ್ಟ್ರಿಕಲ್ ಇಂಡಸ್ಟ್ರಿ ಲಿಮಿಟೆಡ್ ವತಿಯಿಂದ ಸರ್ಕಾರಕ್ಕೆ 1 ಕೋಟಿ ರೂಪಾಯಿ ಚೆಕ್ ಹಸ್ತಾಂತರಿಸಲಾಗಿದೆ. 2025-26 ಸಾಲಿನ ಮಧ್ಯಂತರ ಡಿವಿಡೆಂಡ್ ಅನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಇಂಧನ ಸಚಿವ ಕೆಜೆ ಜಾರ್ಜ್ ವಿಧಾನಸೌಧದಲ್ಲಿಂದು ಹಸ್ತಾಂತರಿಸಿದರು. ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ ಗೌರವ್ ಗುಪ್ತಾ, ಮೈಸೂರು ಎಲೆಕ್ಟ್ರಿಕ್ ಇಂಡಸ್ಟ್ರೀಸ್ ಲಿಮಿಟೆಡ್ ಅಧ್ಯಕ್ಷ ಮನೋಹರ್, ವ್ಯವಸ್ಥಾಪಕ ನಿರ್ದೇಶಕಿ ಅನಿತಾ ಸಿ ಉಪಸ್ಥಿತರಿದ್ದರು. ಭಾರತೀಯ ತರಬೇತಿ ವಾಯುಪಡೆ ಮುಖ್ಯಸ್ಥ ಏರ್ ಮಾರ್ಷಲ್ ಎಸ್ ಶ್ರೀನಿವಾಸ್ ನಿಯೋಗ ಇಂದು ವಿಧಾನಸೌಧದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಭೇಟಿಯಾಗಿ ಚರ್ಚಿಸಿತು. ಬೆಂಗಳೂರು ನಗರದ ಎಲ್ಇಡಿ ಬೀದಿ ದೀಪಗಳನ್ನು ಅಳವಡಿಸುವ ಯೋಜನೆ ಪೂರ್ಣ ಪ್ರಮಾಣದಲ್ಲಿ ಅನುಷ್ಠಾನಗೊಂಡರೆ ಶೇಕಡ 61.01% ವಿದ್ಯುತ್ ಉಳಿತಾಯ ಮಾಡಬಹುದು ಎಂದು ಜಿಬಿಎ ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದ್ದಾರೆ. ಕೆಆರ್ ಮಾರುಕಟ್ಟೆಯಲ್ಲಿ ಮೂಲಸೌಕರ್ಯ ಅಭಿವೃದ್ಧಿ ಹಾಗೂ ಸಾರ್ವಜನಿಕ ಸೌಲಭ್ಯಗಳ ಕಾಮಗಾರಿಗಳನ್ನು ತ್ವರಿತವಾಗಿ ಪೂರ್ಣಗೊಳಿಸಲು ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಉಪಲೋಕಾಯುಕ್ತ ನ್ಯಾಯಮೂರ್ತಿ ಕೆಎನ್ ಫಣೀಂದ್ರ ಇದೇ 6 ಮತ್ತು 7 ಗದಗ ಜಿಲ್ಲೆಗೆ ದೂರು ವಿಚಾರಣೆ ಮತ್ತು ಪ್ರಕರಣಗಳ ವಿಲೇವಾರಿಗೆ ಸಂಬಂಧಿಸಿದಂತೆ ಪ್ರವಾಸ ಕೈಗೊಳ್ಳಲಿದ್ದಾರೆಂದು ಜಿಲ್ಲಾ ಲೋಕಾಯುಕ್ತ ಪೊಲೀಸ್ ಉಪ ಅಧೀಕ್ಷಕರ ಕಾರ್ಯಾಲಯದ ಪ್ರಕಟಣೆ ತಿಳಿಸಿದೆ. ಭಾರತವನ್ನು ಆರ್ಥಿಕ ಸ್ವಾವಲಂಬಿ, ಆಹಾರ ಭದ್ರತೆ ಹಾಗೂ ಹಸಿವು ಮುಕ್ತ ರಾಷ್ಟವನ್ನಾಗಿಸಲು ಸುಸ್ಥಿರ ಅಭಿವೃದ್ಧಿ ಗುರಿಗಳ ಸಹಾಯವಾಗಿದೆ ಎಂದು ರಾಮನಗರ ಜಿಲ್ಲಾ ಜಂಟಿ ನಿರ್ದೇಶಕರಾದ ಅಂಬಿಕಾ ತಿಳಿಸಿದ್ದಾರೆ. ವಿಜಯನಗರ ಜಿಲ್ಲೆಯಲ್ಲಿ ಈವರೆಗೆ ಒಟ್ಟು 11,42,732 ಗಣತಿ ನಮೂನೆಗಳನ್ನು ವಿತರಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಕವಿತಾ ಎಸ್ ಮನ್ನಿಕೇರಿ ಹೇಳಿದ್ದಾರೆ. ಜನವರಿ ತಿಂಗಳಿನಿಂದ ಜುಲೈ ಅಂತ್ಯದವರೆಗೆ ವಿಜಯಪುರ ಜಿಲ್ಲೆಯಲ್ಲಿ ಅಗತ್ಯ ವಸ್ತುಗಳ ಕಾಯ್ದೆಯಡಿ 31 ಪ್ರಕರಣಗಳನ್ನು ದಾಖಲಿಸಿ 31 ವಾಹನಗಳನ್ನು ಜಪ್ತಿ ಮಾಡಲಾಗಿದೆ ಎಂದು ಜಿಲ್ಲಾ ಆಹಾರ ಇಲಾಖೆಯ ಉಪನಿರ್ದೇಶಕ ವಿನಯ್ ಕುಮಾರ್ ಪಾಟೀಲ್ ತಿಳಿಸಿದ್ದಾರೆ. ಹಿರಿಯ ಕಾಂಗ್ರೆಸ್ ಮುಖಂಡ, ಪದ್ಮ ಪ್ರಶಸ್ತಿ ಪುರಸ್ಕೃತ ಮಾಜಿ ರಾಜ್ಯಪಾಲ ಡಿವೈ ಪಾಟೀಲ್ ಇಂದು ನಿಧನ ಹೊಂದಿದ್ದಾರೆ. ದೀರ್ಘಕಾಲದ ಅನಾರೋಗ್ಯದಿಂದ ಬಳಲುತ್ತಿದ್ದ ಅವರು ಮಹಾರಾಷ್ಟ್ರದ ಕೊಲ್ಲಾಪುರದಲ್ಲಿರುವ ತಮ್ಮ ನಿವಾಸದಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಡಿವೈ ಪಾಟೀಲ್ ಅವರು 1967-78 ಶಾಸಕರಾಗಿ ಸೇವೆ ಸಲ್ಲಿಸಿದ್ದರು. ಬಿಹಾರ, ತ್ರಿಪುರ, ಪಶ್ಚಿಮ ಬಂಗಾಳ ರಾಜ್ಯಪಾಲರಾಗಿಯೂ ಸೇವೆ ಸಲ್ಲಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೃಷಿ ಅಧಿಕಾರಿಗಳ ನೇಮಕಾತಿ ಗೊಂದಲ, ಸಮಸ್ಯೆ ಬಗೆಹರಿಸಲು ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆ. ಸಂಪುಟ ವಿಸ್ತರಣೆಯಲ್ಲಿ ಎಲ್ಲಾ ಸಮುದಾಯಕ್ಕೆ ಪ್ರಾತಿನಿಧ್ಯ, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಸಮರ್ಥನೆ. ವಿಧಾನಸಭಾಧ್ಯಕ್ಷ, ಸಭಾಪತಿ ಹೆಸರು ಘೋಷಿಸುವ ಮೂಲಕ ರಾಜ್ಯ ಸರ್ಕಾರದಿಂದ ಸಂವಿಧಾನ ಉಲ್ಲಂಘನೆ, ಬಿಜೆಪಿ ಆರೋಪ. ಎಥೆನಾಲ್ ಉತ್ಪಾದನೆ ಬಳಕೆಗೆ ಕ್ರಮ ಕೈಗೊಳ್ಳುವಂತೆ ಕೇಂದ್ರ ಸರ್ಕಾರಕ್ಕೆ ಕುರುಬೂರು ಶಾಂತಕುಮಾರ್ ಪತ್ರ. ಹಾಗೂ ಕರಾವಳಿ, ಕೊಡಗು, ಶಿವಮೊಗ್ಗ ಸೇರಿದಂತೆ 7 ಜಿಲ್ಲೆಗಳಲ್ಲಿ ಇಂದು ಭಾರಿ ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಕೇಳುವರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ವಿಜ್ಞಾನ ಜಾಣ ಸುದ್ದಿ. ಪ್ರತಿ ವಾರ ಹೊಸ ಜ್ಞಾನ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗಲಿದೆ.
2: ನಮಸ್ಕಾರ, ಇದು ಜಾಣ ಸುದ್ದಿ, ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ಪ್ರತಿ ವಾರ ನಿಮಗಾಗಿ ಹೊಸ ಜ್ಞಾನ.

ವಿಜ್ಞಾನ ಸುದ್ದಿ ಸಂಪುಟ 8 ಸಂಚಿಕೆ 22/2026. ಇಂದಿನ ಜಾಣ ಸುದ್ದಿಯಲ್ಲಿ ನೀವು ಕೇಳಲಿದ್ದೀರಿ, ಮುಟ್ಟಾಳ ಟಗರು, ಬೂಸ್ಟ್ ಬಟ್ಟೆ ಹಾಗೂ ಹಿಕ್ಕೆ ಸಗಣಿ ಮತ್ತು ಸಾಮ್ರಾಜ್ಯ. ಮುಟ್ಟಾಳ ಟಗರು, ತಿಳಿದು ತಪ್ಪು ಮಾಡುವವರಿಗೆ ಬಂಡೆಗೆ ತಾನೇ ಹೋಗಿ ತಲೆ ಚಚ್ಕೊಳ್ತಾರಾ ಎನ್ನುತ್ತೇವಲ್ಲವೇ, ಅಂದರೆ ಮುಟ್ಟಾಳ ಅಂತ ಹೇಳಿದ ಹಾಗೆ. ಮುಟ್ಟಾಳ ಗೊತ್ತಲ್ಲ ಪದ, ಇಡಿಯಟ್ ಅಥವಾ ಮೂರ್ಖ ಎನ್ನುವ ಅರ್ಥ ಇದಕ್ಕಿದೆ. ಈ ಪದದ ಹುಟ್ಟು ಹೇಗಾಯಿತು ಅನ್ನೋದಕ್ಕೆ ಹಲವು ವಿವರಣೆಗಳಿವೆ. ಸಂಸ್ಕೃತದ ಮುಗ್ಧ ಎನ್ನುವ ಪದದಿಂದ ಇದು ಹುಟ್ಟಿರಬೇಕು ಅಂತ ಕೆಲವರು ಹೇಳ್ತಾರೆ. ಇನ್ನು ಕೆಲವರು ಇಲ್ಲ, ಇದು ತಮಿಳಿನ ಮುಟ್ಟ ಅಥವಾ ಕೊನೆ ಅನ್ನುವ ಪದದಿಂದ ಹುಟ್ಟಿರಬೇಕು ಅಂತಾರೆ, ಅಂದರೆ ಸೀಮಿತ ಬುದ್ಧಿಯವನು ಅಂತ ಅರ್ಥ ಅಂತ. ನನ್ನ ಮಟ್ಟಿಗೆ ಇದು ಬೇರೇನೆ ಅರ್ಥದಿಂದ ಹುಟ್ಟಿರಬೇಕು. ತಮಿಳಿನಲ್ಲಿಯೇ ಚಚ್ಚಿಕೊಳ್ಳುವುದು ಅನ್ನೋದಕ್ಕೆ ಮುಟ್ಟುವುದು ಅನ್ನುವ ಅರ್ಥ ಇದೆ ಕನ್ನಡದ ಗಾದೆ ಹಾಗೂ ತಮಿಳಿನ ಈ ಪದವನ್ನು ಗಮನಿಸಿದ್ರೆ ಮುಟ್ಟಾಳ ಎನ್ನುವುದು ಗೋಡೆಗೆ ತಲೆ ಚಚ್ಚಿಕೊಂಡ ಎನ್ನುವಂತಹ ಗಾದೆಯಿಂದಲೇ ಬಂದ ಪದ ಇರಬೇಕು ಅನ್ನೋದು ನನ್ನ ಅನಿಸಿಕೆ. ನನ್ನ ವಾದ ಸರಿಯೋ ಅಲ್ಲವೋ ಅದು ಭಾಷಾ ಪಂಡಿತರು ಚರ್ಚೆ ಮಾಡಿಕೊಳ್ಳಿ ಬಿಡಿ. ಆದರೆ ತಲೆ ಚಚ್ಚಿಕೊಳ್ಳುವುದು ನಿಜಕ್ಕೂ ಮೂರ್ಖತನದ ಕೆಲಸ ಎನ್ನುವುದಕ್ಕೆ ಇನ್ನೊಂದು ಪುರಾವೆಯನ್ನ ಅಮೆರಿಕ ಅಲಬಾಮಾ ವಿಶ್ವವಿದ್ಯಾನಿಲಯದ ಪ್ರಾಣಿ ವಿಜ್ಞಾನಿಗಳು ಕೊಟ್ಟಿದ್ದಾರೆ. ಇಲ್ಲಿಯ ಜೀವಿ ವಿಜ್ಞಾನ ವಿಭಾಗದ ವಿಜ್ಞಾನಿ ಅಕರ್ಮನ್ ತನ್ನ ಸಂಗಡಿಗರ ಜೊತೆ ಸೇರಿ ಆಡುಗಳು ತಲೆ ಚಚ್ಚಿಕೊಳ್ಳುವ ಬಗ್ಗೆ ಅಧ್ಯಯನ ಮಾಡಿದ್ದಾರೆ. ಟಗರುಗಳು ಒಂದಿನ್ನೊಂದು ಎದುರಾದಾಗ ಕಾಲು ಕೆರೆದು ತಲೆಯಿಂದ ಡಿಕ್ಕಿ ಹೊಡೆಯುತ್ತವಷ್ಟೇ. ಇದು ಆ ಆಡುಗಳಿಗೆ ಏನಾದರೂ ತೊಂದರೆ ಕೊಡುತ್ತಿರಬಹುದೇ ಎನ್ನುವ ಸಂಶಯ ಆಕ್ರಮಣ ತಂಡಕ್ಕೆ ಬಂದಿತ್ತಂತೆ. ಅವರ ಸಂಶಯ ಈಗ ನಿಜವಾಗಿದೆ. ಹೀಗೆ ಜಗಳವಾಡುತ್ತಾ ಡಿಕ್ಕಿ ಹೊಡೆದುಕೊಳ್ಳುವ ಟಗರುಗಳಿಗೆ ಆವತ್ತಿನ ದಿನ ಏನೂ ಅಪಾಯ ಕಾಣದೇ ಇದ್ದರೂ ವೃದ್ಧಾಪ್ಯದಲ್ಲಿ ಅವುಗಳ ಮಿದುಳಿಗೆ ಹಾನಿ ಹೆಚ್ಚು ಅಂತ ಇವರ ಅಧ್ಯಯನ ತೋರಿಸಿದೆ. ಮನುಷ್ಯರಲ್ಲಿ ಅರುಳು ಮುರುಳಿನಂತಹ ಕಾಯಿಲೆಗೆ ಕಾರಣವಾಗುವಂತಹ ಮಿದುಳು ನರಗಳ ಕ್ಷಯ, ಈ ರೀತಿಯಲ್ಲಿ ಡಿಕ್ಕಿ ಹೊಡೆದುಕೊಳ್ಳುವ ಆಡು ಟಗರುಗಳಲ್ಲಿ ಉಳಿದವುಗಳಿಗಿಂತ ಹೆಚ್ಚಿರಬಹುದು ಎಂದು ಈ ಅಧ್ಯಯನ ತಿಳಿಸುತ್ತದೆ. ನಿಜವಾದ ಮುಟ್ಟಾಳತನ, ಉಗುರು ಹೆಚ್ಚಿದ್ದಾಗ ಟಗರುಗಳು ಹೀಗೆ ಡಿಕ್ಕಿ ಹೊಡೆದುಕೊಳ್ಳುತ್ತವೆ. ಟಗರುಗಳಷ್ಟೇ ಅಲ್ಲ, ಇನ್ನೂ ಹಲವು ಪ್ರಾಣಿಗಳು ಹಾಗೂ ಕೆಲವು ಪಕ್ಷಿಗಳು ಹೀಗೆ ತಲೆಯನ್ನು ಜೋರಾಗಿ ಡಿಕ್ಕಿ ಹೊಡೆಯುವುದುಂಟು. ಟಗರು, ಕೋಣ, ಎತ್ತು, ಗಂಡು ಜಿಂಕೆಗಳು ಇತರೆ ಗಂಡುಗಳ ಜೊತೆಗೆ ಸ್ಪರ್ಧಿಸುವಾಗ ತಲೆಯಿಂದಲೇ ಕಾದಾಡುತ್ತವೆ. ಅದಕ್ಕಾಗಿಯೇ ಅವುಗಳ ಕೊಂಬುಗಳು ಬೆಳೆಯುತ್ತವೆ ಎನ್ನುವ ಊಹೆಯೂ ಇದೆ. ಟಗರಿನಿಂದ ಹೀಗೆ ಗುಮ್ಮಿಸಿಕೊಂಡವರಿಗೆ ಅದರ ಬಲ ಎಷ್ಟು ಎಂಬುದರ ಅರಿವು ಇರಲೇಬೇಕು. ಕೋಣಗಳಂತೂ ಹೀಗೆ ಗುಮ್ಮಿ ಕಟ್ಟಾಳುಗಳನ್ನು ಎತ್ತು ದೂರ ಬಿಸಾಡುವುದುಂಟು. ತಮಿಳುನಾಡಿನಲ್ಲಿ ಸಂಕ್ರಾಂತಿಯ ಹೊತ್ತಿನಲ್ಲಿ ನಡೆಯುವ ಜಲ್ಲಿಕಟ್ಟು ಹಾಗೂ ಗ್ರೀಕ್ನಲ್ಲಿ ಆಗಾಗ ನಡೆಯುವ ಗೂಳಿ ಕಾಳಗಗಳ ಸ್ಪರ್ಧೆ ಈ ಗುಮ್ಮಿಡುವುದರ ಅಪಾಯವನ್ನು ಎತ್ತಿ ತೋರುವ ಆಟಗಳು ಅಷ್ಟೆ. ಇಷ್ಟು ಬಲವಾಗಿ ಒಂದಕ್ಕೊಂದು ಗುಮ್ಮಿಕೊಳ್ಳುವ ಆಡುಗಳಿಗೆ ಏನೂ ಆಗುವುದಿಲ್ಲವಲ್ಲ ಎನ್ನುವುದು ಅಚ್ಚರಿ. ಇದು ಸಹಜ, ಏಕೆಂದರೆ ಟಗರುಗಳು ಗುಮ್ಮಿಕೊಳ್ಳುವ ಬಲ ಸಾಧಾರಣವಲ್ಲ. ಸಾಧಾರಣವಾಗಿ ಗುಮ್ಮಿದರೂ ಗಂಟೆಗೆ 150 ಕಿಲೋಮೀಟರ್ ವೇಗದಲ್ಲಿ ಚಲಿಸುವ ಕಾರ್ ಒಂದು ಕುದ್ದಿದಷ್ಟು ಬಲ ಅವುಗಳಲ್ಲಿ ಇರುತ್ತದಂತೆ. ಅಂದರೆ ಆ ಟಗರಿನ ಮೇಲೆ ಅದರದ್ದೇ ತೂಕದ 15 ಪಟ್ಟು ತೂಕವಿರುವ ವಸ್ತು ಬಿದ್ದ ಹಾಗೆ ಎನ್ನಬಹುದು. ಸಾಮಾನ್ಯ ಮನುಷ್ಯರಿಗೆ ಈ ಬಲವನ್ನು ತಡೆದುಕೊಳ್ಳುವುದು ಅಸಾಧ್ಯ. ಇದರ ಮುಕ್ಕಾಲು ಪಾಲು ಬಲದ ಏಟು ಮನುಷ್ಯನಿಗೆ ಬಿದ್ದರೂ ಸಾಕು, ತಕ್ಷಣವೇ ಎಚ್ಚರ ತಪ್ಪುತ್ತಾರೆ. ಕೆಲವೊಮ್ಮೆ ಮಿದುಳು ಜಜ್ಜಿ ಹೋಗಿ ಸಾಯುವುದು ಉಂಟು. ಕಾರು, ಬೈಕು ಇಂಥವುಗಳ ಅಪಘಾತಗಳಲ್ಲಿ ಸಾಯುವ ಬಹುತೇಕ ಮಂದಿ ಹೀಗೆ ತಲೆಗೆ ಪೆಟ್ಟು ಬಿದ್ದೇ ಸಾಯುತ್ತಾರಷ್ಟೇ. ಹಾಗಿದ್ದಾಗ ಟಗರುಗಳಿಗೆ ಈ ರೀತಿ ದಿನನಿತ್ಯವೂ ತಲೆಗೆ ಪೆಟ್ಟಾಗುತ್ತಿದೆಯಲ್ಲ, ಏನೂ ಆಗುವುದಿಲ್ಲವೇ? ಇದು ಪ್ರಶ್ನೆ. ಟಗರುಗಳಿಗೆ ಏನೂ ಅಪಾಯ ಆಗುವುದಿಲ್ಲ ಅನ್ನುವ ನಂಬಿಕೆ ವಿಜ್ಞಾನಿಗಳಲ್ಲಿಯೂ ಗಾಢವಾಗಿತ್ತು. ಏಕೆಂದರೆ ಟಗರು, ಕೋಣ ಮೊದಲಾದ ಗೊರಸುವಂತಗಳ ಗಂಡು ಪ್ರಾಣಿಗಳಲ್ಲಿ ತಲೆಬುರುಡೆ ಸ್ವಲ್ಪ ಗಟ್ಟಿಯಾಗಿರುತ್ತದೆ, ದಪ್ಪವಾಗಿಯೂ ಇರುತ್ತದೆ. ಕಾಡು ಕೋಣಗಳಂತಹ ಪ್ರಾಣಿಗಳಲ್ಲಿ ತಲೆಯ ಮೇಲೆ ಗಟ್ಟಿಯಾದ ಉಬ್ಬು, ಉದ್ದನೆಯ ಕೊಂಬು ಮೊದಲಾದವು ಇರುವುದನ್ನು ಕಾಣಬಹುದು. ಇವೆಲ್ಲ ಅಲಂಕಾರಗಳಲ್ಲ. ಹೀಗೆ ಡಿಕ್ಕಿ ಹೊಡೆಯುವಾಗ ಪ್ರಾಣಿಗಳ ಮಿದುಳಿಗೆ

0: ಆಗಬಹುದಾದ ಅಪಾಯವನ್ನು ಕಡಿಮೆ ಮಾಡುವ ರಕ್ಷಣಾ ವ್ಯವಸ್ಥೆ ಎನ್ನುವುದು ವಿಜ್ಞಾನಿಗಳ ತರ್ಕವಾಗಿತ್ತು. 2 ವರ್ಷಗಳ ಹಿಂದೆ ಕಸ್ತೂರಿ ಮೃಗದ ಟಗರುಗಳನ್ನು ಇದೇ ಅಕರ್ಮನ್ ತಂಡ ಅಧ್ಯಯನ ಮಾಡಿತ್ತು. ಈ ಟಗರುಗಳ ತಲೆಯಲ್ಲಿ ಮೂಳೆ ತೊಪ್ಪಿಗೆಯಂತೆ ಬೆಳೆದಿರುತ್ತದೆ. ಹೆಣ್ಣುಗಳಲ್ಲಿ ಅದು ಇರುವುದಿಲ್ಲ. ಈ ಟೊಪ್ಪಿ ಟಗರುಗಳ ಮಿದುಳನ್ನು ಕಾಪಾಡುತ್ತಿರಬೇಕು ಎನ್ನುವುದು ಇವರ ಊಹೆಯಾಗಿತ್ತು. ಅದರ ಆಧಾರದ ಮೇಲೆ ಈ ಪ್ರಾಣಿಗಳ ತಲೆಬುರುಡೆಗಳನ್ನು ಸಂಗ್ರಹಿಸಿ ಸಿಟಿ ಸ್ಕ್ಯಾನ್ ಮಾಡಿ ಒಳಭಾಗಗಳನ್ನು ಪರಿಶೀಲಿಸಿದ್ದರು. ಈ ಟೊಪ್ಪಿಗೆಯಂತಹ ಗುಬುಟುಗಳಿಗೂ ಒಳಗೆ ಮಿದುಳಿರುವ ಜಾಗೆಯ ಗಾತ್ರಕ್ಕೂ ಏನೇನೂ ಸಂಬಂಧ ಇಲ್ಲ ಎನ್ನುವುದು ತಿಳಿದಾಗ ತಲೆಬುರುಡೆ ಬಹುಶಃ ತಲೆಮುಟ್ಟಿನಿಂದ ಈ ಪ್ರಾಣಿಗಳ ಮಿದುಳನ್ನು ರಕ್ಷಿಸದೆಯೂ ಇರಬಹುದೇ ಎನ್ನಿಸಿತು. ಇದೀಗ ಆಡುಗಳಲ್ಲಿ ಅದೇ ಅಧ್ಯಯನವನ್ನು ಮುಂದುವರೆಸಿರುವ ಅಕರ್ಮನ್ ಡಿಕ್ಕಿ ಹೊಡೆಯುವುದು ನಿರಪಾಯಕಾರಿಯಂತೂ ಅಲ್ಲ ಎಂದು ನಿರೂಪಿಸಿದ್ದಾರೆ. ಇದಕ್ಕಾಗಿ ಇವರು ಮೆದುಳಿಗೆ ಗಾಯವಾಗಿದೆಯೇ ಎಂದು ಪರೋಕ್ಷವಾಗಿ ತಿಳಿಯಲು ಪ್ರಯತ್ನಿಸಿದ್ದಾರೆ. ಮಿದುಳಿನಲ್ಲಿ ಮಾತ್ರವೇ ಕಾಣಸಿಗುವ ಟಾವೋ ಪ್ರೋಟೀನ್ ಎನ್ನುವ ಪ್ರೋಟೀನ್ ಅನ್ನು ಇದಕ್ಕೆ ಸೂಚಿಯಾಗಿ ಉಪಯೋಗಿಸಿಕೊಂಡಿದ್ದಾರೆ. ಮಿದುಳಿನ ಗಾಯ ಹಾಗೂ ಪ್ರೋಟೀನಿನ ಸಂಬಂಧವನ್ನು ಇಲಿಗಳಲ್ಲಿ ನಡೆಸಿದ ಪ್ರಯೋಗಗಳು ತಿಳಿಸಿದ್ದವು. ಮಿದುಳಿಗೆ ಗಾಯವಾದಾಗ ನರಕೋಶಗಳು ಈ ಪ್ರೋಟೀನ್ ಅನ್ನು ಹೆಚ್ಚಾಗಿ ಸ್ರವಿಸುತ್ತವೆ. ಆಗ ಮಿದುಳಿನ ಸುತ್ತಲೂ ಇರುವ ಸೆರೆಬ್ರೋಸ್ಪೈನಲ್ ದ್ರವ ಹಾಗೂ ರಕ್ತದಲ್ಲಿ ಇದರ ಪ್ರಮಾಣ ಹೆಚ್ಚುತ್ತದೆ. ಮಿದುಳಿಗೆ ಒಮ್ಮೆಯಷ್ಟೇ ಏಟು ಬಿದ್ದಿದ್ದರೂ ವರ್ಷಗಟ್ಟಲೆ ರಕ್ತ, ಸೆರೆಬ್ರೋಸ್ಪೈನಲ್ ದ್ರವ, ಜೊಲ್ಲು, ಕಣ್ಣೀರಿನಲ್ಲಿಯೂ ಈ ಪ್ರೋಟೀನ್ ಪ್ರಮಾಣ ಹೆಚ್ಚಾಗಿಯೇ ಕಾಣುತ್ತದೆ ಅಂತೆ. ಪ್ರಯೋಗಗಳಲ್ಲಿ ಇಲಿಗಳನ್ನು ಬಳಸುವಾಗ ಅವುಗಳ ಮಿದುಳು, ರಕ್ತ ಮೊದಲಾದವುಗಳನ್ನು ಬಸಿದು ಪರೀಕ್ಷೆ ಮಾಡಬಹುದು. ಆದರೆ ಮನುಷ್ಯರಲ್ಲಿ ಇದು ಸಾಧ್ಯವಿಲ್ಲ. ಹೀಗಾಗಿ ಇತರೆ ಪ್ರಾಣಿಗಳಲ್ಲಿಯೂ ಮಿದುಳಿಗೆ ಗಾಯವಾದಾಗ ಇದೇ ಬದಲಾವಣೆಗಳು ಕಾಣಿಸುತ್ತವೆ ಅಂತಾದರೆ ಈ ಟಾವು ಪ್ರೋಟೀನ್ ಪ್ರಮಾಣವನ್ನು ಮಿದುಳಿಗೆ ಗಾಸಿ ಆಗಿದೆಯೋ ಇಲ್ಲವೋ ಎಂಬುದನ್ನು ಪತ್ತೆ ಮಾಡಲು ಬಳಸಬಹುದಲ್ಲ ಎನ್ನುವುದು ಅಕರ್ಮನ್ ಅವರ ತಂಡದ ಯೋಚನೆ. ಇದಕ್ಕಾಗಿ ಟಗರುಗಳಲ್ಲಿ ಈ ಪ್ರೋಟೀನ್ ಅನ್ನೇ ಸೂಚಿಯಾಗಿ ಬಳಸಲು ಈ ತಂಡ ಯೋಚಿಸಿತು. 3 ಟಗರುಗಳನ್ನು 6 ತಿಂಗಳ ಕಾಲ ಈ ತಂಡ ಅಧ್ಯಯನ ಮಾಡಿದೆ. ಅವನ್ನು ಒಂದಕ್ಕೊಂದು ಬಡಿದಾಡಿಕೊಳ್ಳಲು ಬಿಟ್ಟು ಬಡಿದಾಟದ ವಿಡಿಯೋ ಚಿತ್ರಣವನ್ನ ತೆಗೆದಿದೆ. ಟಗರುಗಳು ಎಷ್ಟು ಬಾರಿ ತಲೆಯನ್ನು ಗಟ್ಟಿಸಿಕೊಂಡವು, ಎಷ್ಟು ಜೋರಾಗಿ ಎಂದು ಅಳೆದಿದೆ. ಅನಂತರ ಈ ಟಗರುಗಳ ರಕ್ತ, ಮಿದುಳನ್ನು ಆವರಿಸಿದ ದ್ರವ ಇವುಗಳನ್ನೆಲ್ಲ ತೆಗೆದು ಅವುಗಳಲ್ಲಿ ಇರುವ ಟಾವು ಪ್ರೋಟೀನ್ ಹಾಗೂ ಇತರೆ ಪ್ರೋಟೀನ್ಗಳನ್ನು ವಿವಿಧ ಅವಧಿಗಳ ನಂತರ ಅಳೆದಿದೆ. ಇವೆಲ್ಲವನ್ನೂ ಅನಂತರ ತಾಳೆ ಹಾಕಿ ತಲೆ ಗಟ್ಟಿಸಿಕೊಂಡ ಪ್ರಮಾಣಕ್ಕೂ ವಿವಿಧ ಅವಧಿಗಳಲ್ಲಿ ಇರುವಂತಹ ಈ ಪ್ರೋಟೀನ್ಗಳಲ್ಲಿನ ಪ್ರಮಾಣಕ್ಕೂ ಅಥವಾ ಅವುಗಳಲ್ಲಿರುವ ವ್ಯತ್ಯಾಸಕ್ಕೂ ತಾಳೆಯಾಗುತ್ತದೆಯೇ ಎಂದು ಪರಿಶೀಲಿಸಿದೆ. ಆಡುಗಳು 6 ತಿಂಗಳ ಅವಧಿಯಲ್ಲಿ ಏನಿಲ್ಲವೆಂದರೂ 5,000 ಬಾರಿ ತಲೆಯನ್ನ ಚಚ್ಚಿಕೊಂಡಿದ್ದವು ಎನ್ನುತ್ತಾರೆ ಅಕರ್ಮನ್. ಈ ಎಲ್ಲ ಅಧ್ಯಯನಗಳ ಸಾರಾಂಶ ಇಷ್ಟೇ. ತಲೆಗಟ್ಟಿಸಿದ ಟಗರುಗಳಲ್ಲಿ ನರಕೋಶಗಳ ಸುತ್ತಲೂ ಇರುವ ಪೊರೆಯಲ್ಲಿ ಸ್ವಲ್ಪ ಊತ ಇತ್ತು. ಹೆಚ್ಚೆಚ್ಚು ಡಿಕ್ಕಿ ಹೊಡೆದ ಟಗರುಗಳಲ್ಲಿ ಈ ಊತ ಹೆಚ್ಚಾಗಿಯೂ, ಕಡಿಮೆ ಹೊಡಿಸಿಕೊಂಡವುಗಳಲ್ಲಿ ಕಡಿಮೆಯಾಗಿಯೂ ಇತ್ತು. ಹಾಗೆಯೇ ತಾವು ಪ್ರೋಟೀನ್ ಪ್ರಮಾಣವು ಹೆಚ್ಚೆಚ್ಚು ಡಿಕ್ಕಿ ಹೊಡೆದ ಟಗರುಗಳಲ್ಲಿ ಹೆಚ್ಚು ಇತ್ತು. ಅಷ್ಟೇ ಅಲ್ಲ, ಮೊದಲು ಡಿಕ್ಕಿ ಹೊಡೆದ 1 ವರ್ಷದೊಳಗೆ ಈ ಪರಿಣಾಮಗಳು ಎದ್ದು ಕಾಣಿಸುತ್ತಿದ್ದವು. ಅನಂತರದ ಅವಧಿಯಲ್ಲಿ ಇವು ಹೆಚ್ಚೆಚ್ಚು ಆದವು ಎಂದು ಅಕರ್ಮನ್ ತಂಡ ವರದಿ ಮಾಡಿದೆ. ಅಂದರೆ ಇಷ್ಟೇ, ಯಾವತ್ತೋ ತಲೆಗಟ್ಟಿಸಿಕೊಂಡವರಿಗೆ ಆದ ಗಾಯದ ಪರಿಣಾಮ ತಕ್ಷಣವೇ ಗೊತ್ತಾಗುವುದಿಲ್ಲ. ಆ ಗಾಯ ಮಾಯುವುದೂ ಇಲ್ಲ, ಅದು ಕೊನೆಯವರೆಗೂ ಉಳಿಯುತ್ತದೆ. ಇದು ಬಹುಶಃ ಅರುಳುಮುರುಳಿನಂತಹ ಪರಿಣಾಮವನ್ನು ಉಂಟು ಮಾಡಬಹುದು ಎಂದು ಇವರು ತರ್ಕಿಸಿದ್ದಾರೆ. ಟಗರಿಗೂ ಇದರಿಂದ ಮುಕ್ತಿ ಇಲ್ಲ ಎನ್ನುವುದು ಇವರ ತೀರ್ಮಾನ.
1: ಹಕ್ಕಿ, ಸಗಣಿ ಮತ್ತು ಸಾಮ್ರಾಜ್ಯ. ರಸಗೊಬ್ಬರ ಸಿಗುವುದಕ್ಕೂ ಮೊದಲಿನ ಕಥೆ. ಕುರಿ, ಆಡು, ಬಾತುಕೋಳಿಗಳ ಹಿಂಡನ್ನು ಕಟ್ಟಿಕೊಂಡು ಊರೂರು ಅಲೆಯುತ್ತಿದ್ದ ಅಲೆಮಾರಿಗಳ ಕಾಲ. ಈ ಅಲೆಮಾರಿಗಳನ್ನು ಊರ ಜನ ಕೈಬೀಸಿ ಕರೆಯುತ್ತಿದ್ದರು. ತಮ್ಮ ಹೊಲದಲ್ಲಿದ್ದ ಕಳೆಯನ್ನು ಮೇಯಲು ಹೇಳುತ್ತಿದ್ದರು. ಅದಕ್ಕೆ ಪ್ರತಿಫಲವಾಗಿ ಅವರಿಗೆ ಈ ಪ್ರಾಣಿಗಳ ಹಿಕ್ಕೆ ಉಚಿತವಾಗಿ ದೊರೆಯುತ್ತಿತ್ತು. ಹೊಲ ಗದ್ದೆಗಳಿಗೆ ಗೊಬ್ಬರವಾಗುತ್ತಿತ್ತು. ಹಿಕ್ಕೆ, ಸಗಣಿ ಗೊಬ್ಬರಗಳು ಈಗ ಅಪರೂಪವಾಗಿವೆ. ಆದರೆ ಸುಮಾರು 2,000 ವರ್ಷಗಳ ಹಿಂದೆ ಪುರಾತನ ಜನಾಂಗವೊಂದು ಹಕ್ಕಿಯ ಹಿಕ್ಕೆಯ ನೆರವಿನಿಂದಲೇ ದೊಡ್ಡ ಸಾಮ್ರಾಜ್ಯವನ್ನು ಕಟ್ಟಿತ್ತಂತೆ. ಹೀಗೆಂದು PLOS-1 ಪತ್ರಿಕೆ ವರದಿ ಮಾಡಿದೆ. ಪೆರುವಿನ ದಕ್ಷಿಣ ಕರಾವಳಿಯ ಗುಂಟ ಇದ್ದ ಚಿಂಚಾ ಸಾಮ್ರಾಜ್ಯ ಬೆಳೆದು ಸಿರಿವಂತವಾಗಲು ಅಲ್ಲಿನ ಸಮುದ್ರ ಹಕ್ಕಿಯ ಹಿಕ್ಕೆಯೇ ಕಾರಣವಾಗಿರಬೇಕು ಎಂದು ಹಲವು ಪುರಾವೆಗಳನ್ನು ಆಸ್ಟ್ರೇಲಿಯಾದ ಸಿಡ್ನಿ ವಿಶ್ವವಿದ್ಯಾನಿಲಯ

ಪುರಾತತ್ವ ವಿಜ್ಞಾನಿ ಜೇಕಬ್ ಬಾಂಗರ್ಸ್ ಒಟ್ಟು ಮಾಡಿ ಪ್ರಕಟಿಸಿದ್ದಾರೆ. ಅಮೆರಿಕ ಹಾಗೂ ಜರ್ಮನಿಯ ವಿಜ್ಞಾನಿಗಳ ಜೊತೆಗೂಡಿ ಚಿಂಚಾ ಸಾಮ್ರಾಜ್ಯ ಮೇರುಸ್ಥಿತಿಯಲ್ಲಿದ್ದಾಗಿನ ಪಳೆಯುಳಿಕೆಗಳು, ಅಂದಿನ ಸಸ್ಯಗಳು, ಸಮುದ್ರದ ಹಕ್ಕಿಗಳು ಮೊದಲಾದವುಗಳನ್ನು ಇವರು ಅಧ್ಯಯನ ಮಾಡಿದ್ದಾರೆ. ಇವೆಲ್ಲದರ ಫಲವಾಗಿ ಚಿಂಚನ್ನರು ಮೆಕ್ಕೆಜೋಳವನ್ನು ಕೃಷಿ ಮಾಡಲು ಅಲ್ಲಿನ ಸಮುದ್ರ ಹಕ್ಕಿಗಳ ಹಿಕ್ಕೆ ಗೊಬ್ಬರ ನೆರವಾಗಿರಬೇಕು. ಆದ್ದರಿಂದ ಅವರ ಸಾಮ್ರಾಜ್ಯ ಸಿರಿವಂತವಾಗಿರಬೇಕು ಎಂದು ತೀರ್ಮಾನಿಸಿದ್ದಾರೆ. ಚಿಂಚಾ ಹಾಗೂ ಇಂಕಾ ಪುರಾತನ ಪೆರುವಿನಲ್ಲಿ ಇದ್ದವೆನ್ನಲಾದ ಎರಡು ದೊಡ್ಡ ಸಾಮ್ರಾಜ್ಯಗಳು. ಇವುಗಳಲ್ಲಿ ಚಿಂಚಾ ಹೆಚ್ಚು ಪುರಾತನ. ದಕ್ಷಿಣ ಭಾರತದಲ್ಲಿ ಚಾಲುಕ್ಯ, ಚೋಳ, ಕದಂಬರು ರಾಜ್ಯವಾಳುತ್ತಿದ್ದ ಸಮಯದಲ್ಲಿ, ಅಂದರೆ ಕ್ರಿಸ್ತಶಕ 1000 ಕ್ರಿಸ್ತಶಕ 1500 ಚಿಂಚಾ ಸಾಮ್ರಾಜ್ಯ ಅಸ್ತಿತ್ವದಲ್ಲಿತ್ತು. ಪೆರುವಿನ ದಕ್ಷಿಣ ಭಾಗದಲ್ಲಿದ್ದ ಚಿಂಚಾ ಕಣಿವೆಯಲ್ಲಿ 30,000 ಹೆಚ್ಚು ಪಾಳಿಯಗಳು ಈ ಸಾಮ್ರಾಜ್ಯದಲ್ಲಿದ್ದುವು ಎಂದು ದಾಖಲೆಗಳು ತಿಳಿಸುತ್ತವೆ. ಅನಂತರ 16ನೇ ಶತಮಾನದಲ್ಲಿ ಇಂಕಾ ಸಾಮ್ರಾಜ್ಯ ಹಾಗೂ ಯುರೋಪಿಯನ್ ದೇಶಗಳ ವಸಾಹತುಗಳು ತಲೆ ಎತ್ತಿದಂತೆ ಚಿಂಚಾ ಸಾಮ್ರಾಜ್ಯ ಕಳೆಗುಂದಿ ಮರೆಯಾಗಿತ್ತು. ಚಿಂಚಾ ಸಾಮ್ರಾಜ್ಯದ ಪಾಳೆಯಗಳು ಕೃಷಿಯಾಧಾರಿತ ಸಮಾಜಗಳಾಗಿದ್ದುವು. ಮೆಕ್ಕೆಜೋಳ ಅವುಗಳ ಪ್ರಮುಖ ಬೆಳೆಯಾಗಿತ್ತು. ಈ ಸಂಸ್ಕೃತಿ ಸುಮಾರು 14ನೇ ಶತಮಾನದಲ್ಲಿ ಮರೆಯಾಯಿತು. ಅದೇ ವೇಳೆ ಇಂಕಾ ಸಾಮ್ರಾಜ್ಯ ಅಸ್ತಿತ್ವಕ್ಕೆ ಬಂದಿದ್ದು ಕ್ರಿಸ್ತಶಕ 1300 to 1500 ಅವಧಿಯಲ್ಲಿ ವೇಗವಾಗಿ ಬೆಳೆದಿತ್ತು. 16ನೇ ಶತಮಾನದಲ್ಲಿ ಕೊಲಂಬಸ್ ಅಮೆರಿಕ ಖಂಡವನ್ನು ಪತ್ತೆ ಮಾಡಿದ ನಂತರ ದಕ್ಷಿಣ ಅಮೆರಿಕದಲ್ಲಿರುವ ಚಿಲಿ ಹಾಗೂ ಪೆರು ಪ್ರದೇಶಗಳಿಗೆ ಯುರೋಪಿನ ಸ್ಪೇನಿಯರು, ಇಂಗ್ಲಿಷರು, ಜರ್ಮನರೇ ಮೊದಲಾದವರು ಲಗ್ಗೆ ಇಟ್ಟರು. ಈ ದಾಳಿಗಳೇ ಚಿಂಚಾ ಸಾಮ್ರಾಜ್ಯದ ಅವನತಿಗೆ ಕಾರಣವಾಗಿರಬೇಕು ಎಂದು ನಂಬಲಾಗಿದೆ. ಬಾಂಗರ್ಸ್ ಅವರ ಸಂಶೋಧನೆ ಈ ಎಲ್ಲದರ ಜೊತೆಗೆ ಮತ್ತೊಂದು ಕಾರಣವೂ ಇದ್ದಿರಬಹುದೆನ್ನುವ ಸ್ವಾರಸ್ಯಕರ ಅಂಶವನ್ನು ಬಯಲಾಗಿಸಿದೆ. ಅದು ವಾನ ಎನ್ನುವ ಹಿಕ್ಕೆ ಗೊಬ್ಬರ. ವಾನ ಅಥವಾ ಗ್ವಾನ ಎನ್ನುವುದು ದಕ್ಷಿಣ ಅಮೆರಿಕದ ಕಡಲ ತೀರದಲ್ಲಿ ಕಾಣುವ 1 ಕಿಲೋಮೀಟರ್ಗಿಂತ ಕಡಿಮೆ ಪ್ರದೇಶವಿರುವ ನುಡುಗಡ್ಡೆಗಳು. ಕೋಟ್ಯಂತರ ವರ್ಷಗಳ ಹಿಂದೆ ಅಲ್ಲಿ ನಡೆದಿದ್ದ ಜ್ವಾಲಾಮುಖಿಯ ಸ್ಫೋಟದಿಂದ ಹುಟ್ಟಿದ ಬಂಡೆಗಳು. ಈ ಬಂಡೆಗಳದ್ದೊಂದು ವಿಶೇಷವಿದೆ. ಈ ಸಾಗರದಲ್ಲಿ ಬಿಳಿಯ ಉಬ್ಬುಗಳಂತೆ ಇವು ತೋರುತ್ತವೆ. ಏಕೆಂದರೆ ಬಂಡೆಗಳ ಮೈಯಲ್ಲಿ ಕಡಲ ಹಕ್ಕಿಗಳು ಹಾಕಿದ ಬೆಳ್ಳಗಿನ ಹಿಕ್ಕೆ ತುಂಬಿರುತ್ತದೆ. ಈ ಹಿಕ್ಕೆಯ ಪ್ರಮಾಣವೂ ಕಡಿಮೆಯಲ್ಲ. 1-2 ಅಡಿಯಷ್ಟರಿಂದ 100 to 150 ದಪ್ಪನಾಗಿರುವ ಮಲಮಣ್ಣು ಅದು. ಪ್ರಮುಖವಾಗಿ ಸಾರಜನಕ, ರಂಜಕ ಹಾಗೂ ಪೊಟ್ಯಾಷಿಯಂ ಲವಣಗಳಿರುವ ಮಲ ಅದು. ಯೂರಿಕಾಮ್ಲ, ಅಮೋನಿಯಂ ಆಕ್ಸಿಲೇಟ್, ಕ್ಯಾಲ್ಶಿಯಂ ಅಥವಾ ಸುಣ್ಣದ ಲವಣಗಳು ತುಂಬಿವೆ. ಹೀಗಾಗಿ ಇದು ಒಳ್ಳೆಯ ಗೊಬ್ಬರ. 16ನೇ ಶತಮಾನದಿಂದ 19ನೇ ಶತಮಾನದವರೆಗೆ ವಾನೋ ಗೊಬ್ಬರದ ವ್ಯಾಪಾರ ಜಾಗತಿಕ ರಾಜಕೀಯವನ್ನು ಭಾವಿಸಿತ್ತು ಎಂದರೆ ತಪ್ಪೇನಲ್ಲ. ಯುರೋಪಿನ ಸವಕಳಿ ಮಣ್ಣಿಗೆ ಮರು ಚೈತನ್ಯ ನೀಡಿದ್ದೇ ಈ ವಾನೋ ಗೊಬ್ಬರ. ಪೆರು, ಚಿಲಿಯಿಂದ ಗೊಬ್ಬರವನ್ನು ಆಮದು ಮಾಡಿಕೊಂಡು ಯುರೋಪಿನಲ್ಲಿ ಕೃಷಿ ಕ್ರಾಂತಿಯನ್ನು ನಡೆಸಿದ್ದರು. ಅತ್ತ ಈ ನಡುಗಡ್ಡೆಗಳ ಮೇಲಿನ ಒಡೆತನಕ್ಕಾಗಿ ಯುದ್ಧಗಳೂ ನಡೆದುವು. 19ನೇ ಶತಮಾನದಲ್ಲಿ ಪೆರು ಹಾಗೂ ಚಿಲಿ, ಸ್ಪೇನ್, ಇಂಗ್ಲೆಂಡ್, ಜರ್ಮನಿ ಮೊದಲಾದ ರಾಷ್ಟ್ರಗಳು ಈ ಗೊಬ್ಬರಕ್ಕಾಗಿ ಕಾದಾಡಿದುವು. ವಾನೋ ಯುದ್ಧ ಎಂದು ಒಂದು ಯುದ್ಧವೂ ನಡೆಯಿತು. ಅದೇ ವೇಳೆ ಅಮೆರಿಕ ವಾನೋ ತುಂಬಿರುವ ನಡುಗಡ್ಡೆಗಳನ್ನು ಯಾರಾದರೂ ಅಮೆರಿಕನ್ನರು ಪತ್ತೆ ಮಾಡಿದಲ್ಲಿ ಆ ನಡುಗಡ್ಡೆ ಅಮೆರಿಕದ ಆಸ್ತಿಯಾಗುತ್ತದೆ ಎಂಬ ಕಾನೂನನ್ನೂ ತಂದಿತು. ವನ್ನು ಹೆಕ್ಕುವುದಕ್ಕಾಗಿ ಚೀನಾ, ಆಫ್ರಿಕಾ ಹಾಗೂ ಭಾರತದಂತಹ ದೇಶಗಳಿಂದ ಕೂಲಿಗಳನ್ನು ಗುಲಾಮರನ್ನಾಗಿ ಕೊಂಡೊಯ್ಯಲಾಗಿತ್ತು. ಇಷ್ಟೆಲ್ಲ ಚರಿತ್ರೆ ಇರುವ ವಾನೋ ಗೊಬ್ಬರವೇ ಚಿಂಚಾದ ಉನ್ನತಿ ಹಾಗೂ ಅವನತಿಗೆ ಕಾರಣವಾಗಿರಬೇಕು ಎನ್ನುವುದು ಬಾಂಗರ್ಸ್ ಶೋಧ ಸೂಚಿಸಿದೆ. ಬಾಂಗರ್ಸ್ ಈ ಪ್ರದೇಶದಲ್ಲಿನ ಪುರಾತತ್ವ ಪಳೆಯುಳಿಕೆಗಳನ್ನು, ವಿವಿಧ ಸಂಗ್ರಹಾಲಯಗಳಲ್ಲಿ ಕಾದಿಟ್ಟಿದ್ದ ಇಲ್ಲಿನ ಕಡಲ ಹಕ್ಕಿಗಳು ಹಾಗೂ ಮೆಕ್ಕೆಜೋಳಗಳ ತೆನೆಗಳಲ್ಲಿರುವ ನೈಟ್ರೋಜನ್, ರಂಜಕ, ಕ್ಯಾಲ್ಶಿಯಂ ಹಾಗೂ ಪೊಟ್ಯಾಷಿಯಂ ಮೂಲ ವಸ್ತುಗಳನ್ನು ಅಧ್ಯಯನ ಮಾಡಿದರು. ಕ್ರಿಸ್ತಪೂರ್ವ 200ರಿಂದ ಕ್ರಿಸ್ತಶಕ 1950ರವರೆಗಿನ 2500 ವರ್ಷಗಳ ಅವಧಿಯಲ್ಲಿ ದೊರೆತ ಮಾದರಿಗಳೆಲ್ಲವನ್ನೂ ಈ ವಿಶ್ಲೇಷಣೆಗೆ ಒಡ್ಡಿದರು. 35 ಬಗೆಯ ಮೆಕ್ಕೆಜೋಳ ಹಾಗೂ 11 ಬಗೆಯ ಕಡಲ ಹಕ್ಕಿಗಳನ್ನು ಇವರು ಪರಿಶೀಲಿಸಿದರು. ಇವುಗಳಲ್ಲಿ ಈ ವಿವಿಧ ಮೂಲ ವಸ್ತುಗಳ ಐಸೋಟೋಪುಗಳ ಬಗೆಗಳು ಯಾವುವು, ಯಾವ ಪ್ರಮಾಣದಲ್ಲಿವೆ ಎಂದು ಗುರುತಿಸಿದರು. ಜೊತೆಗೆ ಅದೇ ಅವಧಿಯಲ್ಲಿ ಅಲ್ಲಿನ ಕೃಷಿಯ ವ್ಯಾಪ್ತಿ, ಬೆಳೆಗಳ ಸ್ವರೂಪ, ಪ್ರಮಾಣವನ್ನೂ ಪಟ್ಟಿ ಮಾಡಿಕೊಂಡರು. ಮೂಲ ವಸ್ತುಗಳ ವಿಶ್ಲೇಷಣೆಯ ಪ್ರಕಾರ ಕಡಲ ಹಕ್ಕಿಯಲ್ಲಿರುವ ಮೂಲ ವಸ್ತುಗಳ ಐಸೋಟೋಪುಗಳ ಪ್ರಮಾಣಕ್ಕೂ ಮೆಕ್ಕೆಜೋಳದಲ್ಲಿರುವ ಅದೇ ಮೂಲ ವಸ್ತುಗಳ ಐಸೋಟೋಪುಗಳ ಪ್ರಮಾಣಕ್ಕೂ ತಾಳೆಯಾಗುವುದನ್ನು ಗುರುತಿಸಿದರು. ಅಂದರೆ ಮೆಕ್ಕೆಜೋಳಕ್ಕೂ ಕಡಲ ಹಕ್ಕಿಗಳಿಗೂ ಸಂಬಂಧವಿದೆ. ಇದು ಕಡಲ ಹಕ್ಕಿಗಳ ಗೊಬ್ಬರದಿಂದ ಆಗಿರಬೇಕು ಎಂದು ತರ್ಕಿಸಿದರು. ಅರ್ಥಾತ್ ಕಡಲ ಹಕ್ಕಿಗಳು ಹಿಕ್ಕೆ ಹಾಕಿ ಆದ ವಾನೋ ಗೊಬ್ಬರವನ್ನು ಚಿಂಚಾ ಕಣಿವೆಯ ಜನ ಉಪಯೋಗಿಸುತ್ತಿದ್ದಿರಬೇಕು ಎನ್ನುವುದು ಇವರ ತರ್ಕ. ಏಕೆಂದರೆ
ಈ ಕಣಿವೆ ಅಣು ನಡುಗಡೆ

0: ಬೆಟ್ಟಗಳಿರುವ ಕರಾವಳಿಯಿಂದ ಕೇವಲ 25 ಮೈಲಿ ದೂರದಲ್ಲಿರುವ ಬೆಟ್ಟಗಳ ತಪ್ಪಲಲ್ಲಿದೆ. ಆದರೆ ಅನಂತರ ಈ ಬೆಟ್ಟಗಳ ಮೇಲೆ ಹಾಗೂ ಕರಾವಳಿಯಲ್ಲಿ ಇಂಕಾ ಸಾಮ್ರಾಜ್ಯ ಬೆಳೆದದ್ದು ಹಾಗೂ ಯುರೋಪಿಯನ್ನರ ವಸಾಹತುಗಳು ನೆಲೆಯಾಗಿದ್ದು ಇವರಿಗೆ ತೊಂದರೆಯಾಗಿರಬೇಕು. ಏಕೆಂದರೆ 16ನೇ ಶತಮಾನದ ನಂತರ ಮೆಕ್ಕೆಜೋಳಗಳಲ್ಲಿರುವ ಐಸೋಟೋಪುಗಳ ಬಗೆಗಳು ಕಡಲ ಹಕ್ಕಿಗಳಲ್ಲಿರುವುದಕ್ಕೆ ಹೆಚ್ಚು ಹೋಲುವುದಿಲ್ಲ. ಈ ಎಲ್ಲ ವಿಷಯಗಳನ್ನು ತಳೆಹಾಕಿದರೆ ಇದೀಗ ನಾವು ನಂಬಿಕೊಂಡಿರುವುದಕ್ಕಿಂತಲೂ ಮುನ್ನವೇ ವಾನುಗೊಬ್ಬರದ ಬಳಕೆ ಇತ್ತು. ಅದರ ಅನುಕೂಲದ ಬಗ್ಗೆ ಬೇರೆಯವರಿಗೆ ಅಲ್ಲದಿದ್ದರೂ ಚಿಂಚಾ ಜನರಿಗೆ ತಿಳಿದಿತ್ತು ಎಂದು ಇವರು ತೀರ್ಮಾನಿಸಿದ್ದಾರೆ. ಇದುವರೆವಿಗೂ ವಾನೋಗೊಬ್ಬರದ ಅತಿ ಪ್ರಾಚೀನ ಬಳಕೆ ಕೇವಲ 2000 ವರ್ಷಗಳ ಹಿಂದೆ ಆಗಿದ್ದಿರಬೇಕು ಎಂದು ಊಹಿಸಲಾಗಿತ್ತು. ರಾಸಾಯನಿಕಗಳ ಈ ವಿಶ್ಲೇಷಣೆ ಅದನ್ನು ಇನ್ನೂ ಹಿಂದಿನ ಕಾಲಕ್ಕೆ ಕೊಂಡೊಯ್ದಿದೆಯಷ್ಟೇ. ಆದರೂ ಈ ಗೊಬ್ಬರ ಅಂದೇ ಸಾಮ್ರಾಜ್ಯವೊಂದರ ಬೆಳವಣಿಗೆಗೆ ಆಧಾರವಾಗಿತ್ತು ಎನ್ನುವುದು ವಿಶೇಷ.
1: ಬೇಡಪ್ಪ ಬೇಡ, ಕಾಸು ಕೊಡೋದಲ್ಲ, ಕೊಂಡ ಸೀರೆಯನ್ನು ಕಾಯೋದು ಕಷ್ಟ ಅಂತ ಮೊನ್ನೆ ಗೆಳತಿಯೊಬ್ಬಳು ಮೈಸೂರು ರೇಷ್ಮೆ ಸೀರೆ ಕೊಳ್ಳಲೇ ಇಲ್ಲ. ಮೈಸೂರಿನ ಕರ್ನಾಟಕ ಸಿಲ್ಕ್ ಇಂಡಸ್ಟ್ರೀಸ್ ಕಾರ್ಪೊರೇಷನ್ನಲ್ಲಿ ಮೈಸೂರು ಸಿಲ್ಕ್ ಸೀರೆ ಖರೀದಿಸುವುದಕ್ಕೆ ಅಂತ ರಾತ್ರೋರಾತ್ರಿ ಬೇರೆ ಊರುಗಳಿಂದ ಹೆಂಗಳೆಯರ ದಂಡೆ ಬಂದು ಬಿಡುತ್ತದೆ. ಅಂಥದ್ದರಲ್ಲಿ ಸೀರೆ ಬೇಡ ಎನ್ನುವವರೂ ಇದ್ದಾರಲ್ಲ ಅಂತ ಅಚ್ಚರಿಪಟ್ಟೆ. ಅನಂತರ ಗೊತ್ತಾಯಿತು, ರೇಷ್ಮೆಯಂತಹ ಪ್ರೋಟೀನು ವಸ್ತುಗಳಿಗೆ ಬೂಸ್ಟಿನ ಕಾಟ ಜಾಸ್ತಿ ಅಂತ. ರೇಷ್ಮೆಯನ್ನು ಎಷ್ಟು ಜತನವಾಗಿ ಇಟ್ಟರೂ ಒಂದಿಷ್ಟು ತೇವ ಬಿದ್ದಲ್ಲಿ ಕೂಡಲೇ ಬೂಸ್ಟು ಅಂಟಿಕೊಳ್ಳುತ್ತದೆ. ಸೀರೆಯ ಬಣ್ಣ ವಾಸನೆ ಎಲ್ಲವನ್ನೂ ಕಸಿದು ಬಿಡುತ್ತದೆ. ರೇಷ್ಮೆಗೆ ಮಾತ್ರವಲ್ಲ, ಹತ್ತಿ ಬಟ್ಟೆಗೂ ಬೂಸ್ಟು ಹತ್ತುವುದು ಸಾಮಾನ್ಯ, ಉಣ್ಣೆಗೆ ಇನ್ನೂ ಹೆಚ್ಚು. ಹೀಗಾಗಿ ಬಟ್ಟೆಯನ್ನು ಬೂಸ್ಟಿನಿಂದ ಕಾಪಾಡಲು ನಾವು ಪಾಡುಪಡುವುದುಂಟು. ಅದಕ್ಕಾಗಿ ಬಟ್ಟೆ ಇಡುವ ಕಬೋರ್ಡಿನೊಳಗೆ ಬಿಸಿ ದೀಪ ಉರಿಸುವವರುಂಟು. ಇನ್ನು ಕೆಲವರು ನ್ಯಾಫ್ಥಲಿನ್ ಅಥವಾ ಜಿರಲೆ ಗುಳಿಗೆಗಳನ್ನು ಇಡುವುದುಂಟು. ಇದು ರೇಷ್ಮೆ ಬಟ್ಟೆಯನ್ನು ಕೆಡಿಸುತ್ತದೆಯಾದ್ದರಿಂದ ಗಂಧದ ಪುಡಿ ಇಲ್ಲವೇ ಗಂಧದೆಣ್ಣೆಯ ಮೊರೆ ಹೋಗುವವರು ಉಂಟು. ಬಟ್ಟೆಯನ್ನು ಬೂಸ್ಟಿನಿಂದ ಕಾಪಾಡಲು ಇಷ್ಟೆಲ್ಲ ಕಷ್ಟಪಡುವವರಿಗೆ ಬೂಸ್ಟಿನಿಂದಲೇ ಮಾಡಿದ ಬಟ್ಟೆ ಬೇಕೇ ಎಂದರೆ ಏನೆನ್ನಬಹುದು? ಖಂಡಿತ ಮೂಗಿನ ಮೇಲೆ ಬೆರಳಿಡುತ್ತಾರಷ್ಟೆ. ಆದರೆ ಇದು ಸತ್ಯ, ಚೀನಾದ ವಿಜ್ಞಾನಿಗಳು ಇದೀಗ ಬೂಸ್ಟು ಒಂದನ್ನು ಬಳಸಿ ಬಟ್ಟೆಯನ್ನು ತಯಾರಿಸಿದ್ದಾರಂತೆ. ಅದು ವಿಶೇಷವಾದ ಬಟ್ಟೆ, ಚರ್ಮದಂತೆ ಜೀವಂತ, ಅಂದರೆ ಎಲ್ಲಾದರೂ ಹರಿದರೆ ತನ್ನಂತಾನೇ ರಿಪೇರಿ ಮಾಡಿಕೊಳ್ಳುವ ಬಟ್ಟೆ. ಚರ್ಮದಂತೆಯೇ ಇದಕ್ಕೂ ಮೇಕಪ್ ಮಾಡಿ ಬಣ್ಣ ಬಳಿಯಬಹುದು. ಆದರೆ ಆ ಮೇಕಪ್ ಕೂಡ ಜೀವಂತ ಮೇಕಪ್, ಬಣ್ಣ ಬಣ್ಣದ ಸೂಕ್ಷ್ಮಜೀವಿಗಳಿಂದ ಆದ ಮೇಕಪ್ ಎನ್ನುತ್ತದೆ ಈ ಸುದ್ದಿಯನ್ನು ವರದಿ ಮಾಡಿರುವ ಸೈನ್ಸ್ ಅಡ್ವಾನ್ಸಸ್ ಪತ್ರಿಕೆ. ಬಟ್ಟೆಯನ್ನು ತಿನ್ನುವ ಬೂಸ್ಟನ್ನೇ ಹೀಗೆ ಸದ್ಬಳಕೆಗೆ ತೊಡಗಿಸಿಕೊಂಡವರು ಚೀನಾದ ಶೆಂಡನ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ಡ್ ಟೆಕ್ನಾಲಜಿ ಸಂಸ್ಥೆಯ ಸಿಂಥೆಟಿಕ್ ಬಯಾಲಜಿ ತಜ್ಞರಾದ ಶಿನ್ಯು ವಾಂಗ್. ತಮ್ಮ ಸಂಗಡಿಗರ ಜೊತೆಗೂಡಿ ಇವರು ಕಾರ್ಡಿಸೆಪ್ಸ್ ಮಿಲಿಟಾರಿಸ್ ಎನ್ನುವ ಬೂಸ್ಟನ್ನು ಬಟ್ಟೆಯ ರೂಪದಲ್ಲಿ ಕೃಷಿ ಮಾಡಿದ್ದಾರೆ. ಬೂಸ್ಟು ಎಂದರೆ ಎಲೆಗಳು, ಕಿತ್ತಳೆ ಹಣ್ಣನ್ನು, ತೆಂಗಿನಕಾಯನ್ನು, ಬೆಡ್ಡನ್ನು ಹಾಗೆಯೇ ತೇವದ ಪರಿಸರದಲ್ಲಿ ಬಿಟ್ಟು ಬಿಡಿ. ಕೆಲವೇ ದಿನಗಳಲ್ಲಿ ಅವುಗಳ ಮೇಲೆ ಬೆಳ್ಳನೆಯ ಪೊರೆಯಂತಹ ವಸ್ತು ಬೆಳೆದಿರುತ್ತದೆ, ಇದು ಬೂಸ್ಟು. ಬೂಸ್ಟು ಒಂದು ಸೂಕ್ಷ್ಮಜೀವಿ, ಆದರೆ ಎಳೆಗಳ ರೂಪದಲ್ಲಿ ಬೆಳೆಯುವ ಜೀವಿ. ಇದರ ಜೀವಕೋಶಗಳು ಒಂದಕ್ಕೊಂದು ಬೆಸೆದುಕೊಂಡು ಉದ್ದನೆಯ ಹೈಫೆ ಎನ್ನುವ ಎಳೆಗಳಾಗಿರುತ್ತವೆ. ಈ ಎಳೆಗಳು ದೊಡ್ಡ ಬಲೆಯಂತೆ ಒಂದಕ್ಕೊಂದು ಹೆಣೆದುಕೊಂಡು ವಿಸ್ತರಿಸುತ್ತವೆ. ಒಮ್ಮೊಮ್ಮೆ ಎಳೆಗಳ ಮೇಲಿಂದ ಬೀಜವನ್ನು ಹುಟ್ಟಿಸುವ ಬೇರೆ ಅಂಗಗಳು ಹುಟ್ಟುತ್ತವೆ. ಅಣಬೆ ಇದಕ್ಕೆ ಒಂದು ಉತ್ತಮ ಉದಾಹರಣೆ. ಅಣಬೆ ಎಂದು ನಾವು ಗುರುತಿಸುವುದು ಈ ಹೈಫೆಗಳಿಂದ ಹುಟ್ಟಿದ ಬೀಜವನ್ನು ಉತ್ಪಾದಿಸುವ ಅಂಗವನ್ನು. ಉಳಿದಂತೆ ಅಣಬೆಯ ಮೂಲ ದೇಹವೆಲ್ಲವೂ ಅಡಿಯಲ್ಲಿ ಎಳೆಗಳ ಬಲೆಯಾಗಿ ಹರಡಿಕೊಂಡಿರುತ್ತದೆ. ಮತ್ತೊಂದು ಪರಿಚಿತವಾದ ಬೂಸ್ಟು ಎಂದರೆ ಬ್ಯಾಕ್ಟೀರಿಯಾಗಳನ್ನು ನಾಶ ಮಾಡಲು ಬಳಸುವ ಪೆನ್ಸಿಲಿನ್, ಸ್ಟ್ರೆಪ್ಟೊಮೈಸಿನ್ ಮೊದಲಾದ ಔಷಧಿಗಳನ್ನು ತಯಾರಿಸುವ ಬೂಸ್ಟುಗಳು. ಬೂಸ್ಟು ಜೀವಿಯ ಈ ಎಳೆಗಳಂತಹ ಸ್ವರೂಪವನ್ನೇ ನಮ್ಮ ಅನುಕೂಲಕ್ಕೆ ಬಳಸಿಕೊಳ್ಳುವುದು ವಾಂಗ್ ತಂಡದ ಆಸೆ. ಹೀಗೆ ಜೀವಿಗಳನ್ನೇ ವಸ್ತುಗಳನ್ನಾಗಿ ಬಳಸುವ ತಂತ್ರಜ್ಞಾನವನ್ನು ಇಂಜಿನಿಯರಿಂಗ್ ಲಿವಿಂಗ್ ಮೆಟೀರಿಯಲ್ಸ್ ಎಂದು ಕರೆಯುತ್ತಾರೆ. ಜೀವಿಗಳ ಉತ್ಪನ್ನಗಳ ಬದಲಿಗೆ ಜೀವಿಗಳನ್ನೇ ಬಟ್ಟೆ, ಇಟ್ಟಿಗೆ, ಗಾರೆ ಮೊದಲಾದ ವಸ್ತುಗಳಂತೆ ಬಳಸುವುದು ಸಾಧ್ಯವೇ ಎನ್ನುವುದು ಈ ತಂತ್ರಜ್ಞಾನದ ಕನಸು. ಉದಾಹರಣೆಗೆ, ಸಾಮಾನ್ಯವಾಗಿ ಒಂಟೊಂಟಿಯಾಗಿ ಬೆಳೆಯುವ ಬ್ಯಾಕ್ಟೀರಿಯಾಗಳನ್ನು ಪೊರೆಗಳಂತೆ ಒಟ್ಟಾಗಿ ಬೆಳೆಸಿದರೆ ಹೆಚ್ಚೆಚ್ಚು ವಸ್ತುಗಳನ್ನು ಉತ್ಪಾದಿಸಬಹುದು. ಈಗಾಗಲೇ ಕೆಲವು ಬ್ಯಾಕ್ಟೀರಿಯಾಗಳನ್ನು ಹೀಗೆ ಹತ್ತಿಯ ನಾರಿನಲ್ಲಿರುವ ಸೆಲ್ಯುಲೋಸ್ ನಾರನ್ನು ಹಾಗೂ ರೇಷ್ಮೆಯ ನಾರಿನಲ್ಲಿರುವ ಫೈಬ್ರೋಯಿನ್ ಪ್ರೋಟೀನ್ ಅನ್ನು ಪಡೆಯಲು ಬಳಸಲಾಗುತ್ತಿದೆ. ಅತಿ ಸೂಕ್ಷ್ಮ ಪ್ರಮಾಣದಲ್ಲಿರುವ ಜೈವಿಕ ವಸ್ತುಗಳನ್ನು ಗುರುತಿಸಲು ಸೆನ್ಸಾರುಗಳಲ್ಲಿ ಬ್ಯಾಕ್ಟೀರಿಯಾಗಳನ್ನು ಕೂಡಿಸುವ ಪ್ರಯೋಗಗಳು ಆಗಿವೆ. ಆದರೆ ಅಂತಹ ಸಾಧನಗಳಲ್ಲಿ ಈ ಜೀವಿಗಳು ಹೆಚ್ಚು

0: ಎಂದರೆ ಮೇಲ್ಪದರದಲ್ಲಷ್ಟೇ ಬೆಳೆಯುತ್ತವೆ. ಸಾಧನದ ಒಳಗಡೆ ಬೇರೆ ವಸ್ತು ಇರಬೇಕಾಗುತ್ತದೆ. ಬೂಸ್ಟನ್ನು ಬಳಸಿದರೆ ಈ ತೊಂದರೆ ಇರುವುದಿಲ್ಲವಲ್ಲ ಎನ್ನುವುದು ವಾಂಗ್ ತಂಡದ ತರ್ಕ. ಕಾರಣವೇನೆಂದರೆ ಬೂಸ್ಟು ತಾನು ಬೆಳೆಯುವ ಆಧಾರದ ಒಳಗೂ ಹೈಫೆಗಳನ್ನು ಬಳಸಿಕೊಳ್ಳಬಲ್ಲದು. ಕಿತ್ತಳೆಯ ಸಿಪ್ಪೆಯ ಮೇಲ್ಗಡೆಯಲ್ಲಿ ಮಾತ್ರ ಬೆಳ್ಳನೆಯ ಮಚ್ಚೆ ಇರುವುದಿಲ್ಲ, ಸಿಪ್ಪೆಯ ಒಳಗೆ ಎಲ್ಲೆಡೆಯೂ ಹೈಫೆಗಳು ಹರಡಿಕೊಂಡಿರುತ್ತವೆ. ಇಡೀ ಸಿಪ್ಪೆಯನ್ನು ಕೊಳೆಸಿ ಕರಗಿಸಿ ಬಿಡುತ್ತವೆ. ಹೀಗೆ ಒಳಗೆಲ್ಲ ಹರಡಿಕೊಳ್ಳಬಲ್ಲ ಬೂಸ್ಟನ್ನು ಸರಿಯಾಗಿ ಬೆಳೆಸಿದರೆ ಎಲ್ಲೆಡೆಯೂ ಬೂಸ್ಟಿನ ಎಳೆಗಳೇ ಇರುವ ವಸ್ತು ಸಿಗಬಹುದಲ್ಲವೇ? ಆ ವಸ್ತು ಎಳೆದರೆ ಹರಿಯದಷ್ಟು ಗಟ್ಟಿಯಾಗಿದ್ದರೆ ಬಟ್ಟೆಯಾಗುತ್ತದೆಯಲ್ಲವೇ? ಈ ತರ್ಕವನ್ನು ಬೆಂಬತ್ತಿದ ವಾಂಗ್ ತಂಡ ಮೊದಲಿಗೆ ಕಾರ್ಡಿಸೆಪ್ಸ್ ಮಿಲಿಟಾರಿಸ್ ಬೂಸ್ಟಿನ ಬೀಜಗಳನ್ನು ಬಿತ್ತಿ ಬೆಳೆಸಿದ್ದಾರೆ. ಬೂಸ್ಟುಗಳದ್ದೊಂದು ವಿಶೇಷ ಗುಣವಿದೆ. ನೀರು ಇಲ್ಲದ ಜಾಗದಲ್ಲಿ ಅವು ಒಣಗಿ ನಿಲ್ಲುತ್ತವೆ, ಆದರೆ ಸಾಯುವುದಿಲ್ಲ. ಎಂದಾದರೂ ತೇವ ದೊರೆತಾಗ ಮರಳಿ ಜೀವ ತಳೆಯುತ್ತವೆ. ಇಂತಹ ಬೀಜಗಳನ್ನು ಸ್ಪೋರ್ಗಳು ಎನ್ನುತ್ತಾರೆ. ಮುಂಗಾರು ಬಂದ ಕೂಡಲೇ ಬಯಲಿನಲ್ಲಿ ಅಣಬೆಗಳು ಹುಟ್ಟಿಕೊಳ್ಳುವುದು ಹೀಗೆಯೇ. ಅಣಬೆಯ ಹೈಫೆಗಳು ಒಣಗಿದ್ದರೂ ಜೀವಂತವಾಗಿರುತ್ತವೆ. ತೇವಾಂಶ ದೊರೆತ ಕೂಡಲೇ ಚಿಗುರಿಕೊಳ್ಳುತ್ತವೆ, ಹೊಸ ಹೈಫೆಗಳು ಮೊಳೆಯುತ್ತವೆ. ವಾಂಗ್ ತಂಡ ಕಾರ್ಡಿಸೆಪ್ಸ್ ಮಿಲಿಟಾರಿಸ್ ಬೂಸ್ಟಿನ ಇಂತಹ ಸ್ಪೋರುಗಳನ್ನು ಮೊದಲಿಗೆ ದ್ರವವೊಂದರಲ್ಲಿ ಬೆಳೆಸಿತು. ಅನಂತರ ದ್ರವವನ್ನು ಸೋಸಿ ಬೀಜಗಳನ್ನಷ್ಟೇ ಸಂಗ್ರಹಿಸಿತು. ಇವನ್ನು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿ ಉಂಡೆಗಳು ಬೆಳೆಯುವಂತೆ ಮಾಡಿತು. ಹೀಗೆ ಬೆಳೆಸಿದ ಉಂಡೆಗಳನ್ನು ಅನಂತರ ಕೂಡಿಸಿ ಒತ್ತಿ ಒಣಗಿಸಿತು. ಒಣಗಿದ ಸ್ಪೋರುಂಡೆಗಳು ಒಂದಕ್ಕೊಂದು ಕೂಡಿಕೊಂಡು ಬಟ್ಟೆಯಂತೆ ದಪ್ಪನೆಯ ಪೊರೆಯಾಯಿತು. ಈ ಪೊರೆಯನ್ನು ಇನ್ನಷ್ಟು ಒಣಗಿಸಿ ಗಟ್ಟಿಯಾದ ದೃಢವಾದ ಪೊರೆಯನ್ನಾಗಿಸಿದರು. ಆರಂಭದಲ್ಲಿ ಈ ಪೊರೆಯನ್ನು ಎಳೆದರೆ ಪುಡಿಯಾಗುವಂತಿತ್ತು. ಹೀಗಾಗಿ ಅದನ್ನು ಗ್ಲಿಸರಾಲಿನಲ್ಲಿ ಅದ್ದಿ ಸಂಸ್ಕರಿಸಿದರು. ಗ್ಲಿಸರಾಲ್ ನೀರನ್ನು ಹಿಂಡಿ ತೆಗೆಯುತ್ತದೆ. ಹೀಗೆ ಒಣಗಿಸಿದ ಬೂಸ್ಟು ಬಟ್ಟೆ ಸುಲಭವಾಗಿ ಹರಿಯಲಿಲ್ಲ ಎನ್ನುತ್ತಾರೆ ವಾಂಗ್. ಆ ಬಟ್ಟೆಯನ್ನು ಅನಂತರ ಇತರೆ ಹಲವು ಉಪಯುಕ್ತ ಬ್ಯಾಕ್ಟೀರಿಯಾಗಳ ಜೊತೆಗೆ ಬೆಳೆಸಿದ್ದಾರೆ. ಈ ಬ್ಯಾಕ್ಟೀರಿಯಾಗಳು ಬಟ್ಟೆಯ ಒಳಗೂ ಹೊರಗೂ ಕೂಡಿಕೊಂಡು ಬೆಳೆದಾಗ ಬಟ್ಟೆಗೆ ಹೊಸ ಗುಣಗಳು ಪ್ರಾಪ್ತವಾದುವು. ಉದಾಹರಣೆಗೆ ಆಸ್ಪರ್ಜಿಲ್ಲಸ್ ನೈಜರ್ ಎನ್ನುವ ಸೂಕ್ಷ್ಮಜೀವಿಯನ್ನು ಈ ಬೂಸ್ಟು ಬಟ್ಟೆಯೊಳಗೆ ಹುದುಗಿಸಿದ್ದಾರೆ. ಆಸ್ಪರ್ಜಿಲ್ಲಸ್ ವಿವಿಧ ಬಣ್ಣಗಳನ್ನು ಸ್ರವಿಸುವಂತೆ ಅದರ ತಳಿಯನ್ನು ಬದಲಿಸಬಹುದು. ವಿವಿಧ ಬಣ್ಣ ಕೊಡುವ ತಳಿಗಳನ್ನು ಬಟ್ಟೆಯೊಳಗೆ ಹುದುಗಿಸಿ ವರ್ಣಮಯ ಬಟ್ಟೆಗಳನ್ನು ತಯಾರಿಸಿದ್ದಾರೆ. ಹಾಗೆಯೇ ಬಟ್ಟೆಯ ಮೇಲ್ಮೈಯಲ್ಲಿಯಷ್ಟೇ ಬೆಳೆಯುವ ಕಪ್ಪು ಬಣ್ಣದ ಮೆಲನಿನ್ ಸೂಸುವ ಜೀವಿಯನ್ನು ಕೂಡಿಸಿ ಚರ್ಮದಂತಹ ಬಟ್ಟೆಯನ್ನು ತಯಾರಿಸಿದ್ದಾರೆ. ಇದು ಬಿಸಿಲಿನಲ್ಲಿರುವ ಯುವಿ ಕಿರಣಗಳನ್ನು ಹೀರಿಕೊಳ್ಳಬಲ್ಲುದು. ಇದೇ ರೀತಿಯಲ್ಲಿ ವಿವಿಧ ಬಗೆಯ ಇತರೆ ಜೀವಿಗಳನ್ನು ಹುದುಗಿಸಿದರೆ ಈ ಜೀವಂತ ಬಟ್ಟೆ ಅವಶ್ಯಕ ವಸ್ತುಗಳನ್ನು ಬೆವರುವ ಜೀವಂತ ಬಟ್ಟೆಯೂ ಆಗಬಲ್ಲುದು ಎನ್ನುವುದು ವಾಂಗ್ ಅವರ ತರ್ಕ. ಆಂಟಿಬಯೋಟಿಕ್ಕುಗಳನ್ನು ಸುರಿಸಿ ಬ್ಯಾಕ್ಟೀರಿಯಾಗಳಿಂದ ರಕ್ಷಿಸುವ ಬಟ್ಟೆ ಇದ್ದರೆ ಯಾರಿಗೆ ತಾನೇ ಬೇಡ? ಸದ್ಯಕ್ಕೆ ವಾಂಗ್ ಮತ್ತು ತಂಡ ಕೆಲವು ಚದರ ಸೆಂಟಿಮೀಟರು ಅಗಲದ ಬಟ್ಟೆಯನ್ನಷ್ಟೇ ತಯಾರಿಸಿದೆ. ಆದರೆ ಸರಳವಾದ ತಯಾರಿಕೆಯ ವಿಧಾನಗಳಿಂದಾಗಿ ಇದನ್ನು ಬೃಹತ್ ಪ್ರಮಾಣದಲ್ಲಿ ಬೆಳೆಸುವುದು ಕಷ್ಟವಲ್ಲ ಅನ್ನುವುದು ಅವರ ಅಭಿಪ್ರಾಯ. ಈ ಬಟ್ಟೆಯನ್ನು 3D ತಂತ್ರದ ಮೂಲಕ ವಿವಿಧ ಆಕಾರಕ್ಕೆ ಕತ್ತರಿಸಿದ್ದಾರೆ. ಚರ್ಮದಲ್ಲಿ ತೂತು ಕೊರೆಯುವ ಹಾಗೆ ರಂಧ್ರಗಳನ್ನು ಮಾಡಿದ್ದಾರೆ. ಸಣ್ಣ ಸಣ್ಣ ಪಟ್ಟಿಗಳನ್ನಾಗಿ ಕತ್ತರಿಸಿ ನುಲಿದು ಹಗ್ಗದಂತೆ ಮಾಡಿ ನೋಡಿದ್ದಾರೆ. ಈ ರೀತಿಯಲ್ಲಿ ನೂಲಿನಂತೆ ಎಲ್ಲ ಬಗೆಯಲ್ಲಿಯೂ ಇದನ್ನು ಬಳಸುವುದು ಸಾಧ್ಯ ಎಂದು ವಾಂಗ್ ತಂಡ ಪ್ರದರ್ಶಿಸಿದೆ. ಈ ಬಟ್ಟೆಯ ವಿಶೇಷವೇನೆಂದರೆ ಅದು ಜೀವಂತ ಬಟ್ಟೆ. ಬಟ್ಟೆಯಲ್ಲಿರುವ ಬೂಸು ಬೆಳೆದು ದೊಡ್ಡದಾಗದಿದ್ದರೂ ಪರಿಸರದಲ್ಲಿನ ಶಾಖ ಅಥವಾ ತೇವಾಂಶಕ್ಕೆ ತಕ್ಕಂತೆ ಹೊಂದಿಕೊಳ್ಳಬಲ್ಲುದು. ಎಲ್ಲಾದರೂ ಹರಿದು ಹೋದರೆ ಅಲ್ಲಿ ಒಂದೆರಡು ಸ್ಪೋರುಂಡೆಗಳನ್ನು ಮೆತ್ತಿದರೆ ಸಾಕು, ಬಟ್ಟೆ ತನ್ನಂತಾನೆ ತೇಪೆ ಹಾಕಿಕೊಳ್ಳುತ್ತದೆ, ಹರಕು ಮುಚ್ಚಿಕೊಳ್ಳುತ್ತದೆ. ಅಬ್ಬಾ, ರೇಷ್ಮೆಯು ಹೀಗೆ ಇದ್ದಿದ್ದರೆ ಎಷ್ಟು ಚೆನ್ನ ಎಂದಿರಾ? ಆಗ ಬಹುಶಃ ಇನ್ನೂ ದೊಡ್ಡ ಕ್ಯೂ ನಿಲ್ಲಬೇಕಾಗುತ್ತಿತ್ತೇನೋ.
1: ಇದು ಇಂದಿನ ಜಾಣ ಸುದ್ದಿ. ರಚನೆ ಕೊಳ್ಳೇಗಾಲ ಶರ್ಮ, ಜಾಣ ಧ್ವನಿ ಕೊಳ್ಳೇಗಾಲ ಶರ್ಮ, ಬಿ ಅಮೃತೇಶ್ವರಿ ಹಾಗೂ ಶ್ರೀಮತಿ ಭಾರತಿ.

0: ಕೇಳುಗರೆ, ಇದುವರೆಗೂ ವಿಜ್ಞಾನ ಜಾಣಸುದ್ದಿ ಪ್ರತಿವಾರ ಹೊಸ ಜ್ಞಾನ ವಿಶೇಷ ಕಾರ್ಯಕ್ರಮ ಬಿತ್ತರಗೊಂಡಿತು.
1: ರೀಮಾ, ಇವತ್ತಿಂದ ನೀನು ಇಲ್ಲಿ ಕೆಲಸ ಮಾಡುವ ಅಗತ್ಯ ಇಲ್ಲ.
2: ಸರ್, ಅಂದ್ರೆ ನನ್ನ ಈಗಷ್ಟೇ ಹುಟ್ಟಿದ ಮಗು.
1: ಅದಕ್ಕೆ ಇನ್ನು ನೀನು ಎಲ್ಲಿ ಆರಾಮಾಗಿ ನಿನ್ನ ಪುಟ್ಟ ಮಗಳಿಗೆ ಹಾಲುಣಿಸೋಕೆ ಆಗತ್ತೋ ಅಲ್ಲಿ ಕೆಲಸ ಮಾಡು, ಅಂದ್ರೆ ನಿನ್ನ ಹೊಸ ಕ್ಯಾಬಿನ್ನಲ್ಲಿ.
2: ಆಯ್ತು ಸರ್, ಧನ್ಯವಾದಗಳು.
3: ಈಗ ಪ್ರತಿಯೊಬ್ಬ ತಾಯಿಗೆ ಅಗತ್ಯ ಇದೆ ಇಂತಹ ಸಹಕಾರದ್ದು. ಇದರಿಂದ ಅವಳು 6 ತಿಂಗಳವರೆಗೆ ಮಗುವಿಗೆ ತನ್ನ ಹಾಲು ಕುಡಿಸೋಕೆ ಸಾಧ್ಯ. ಇದರಿಂದಲೇ ಮಗುವಿನ ಬುದ್ಧಿ ಚುರುಕಾಗುವುದು, ಸರಿಯಲ್ವಾ? ತಾಯಿಯ ಹಾಲು ಲಾಭ ಬಹುಪಾಲು.

0: ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಸಾಮಾನ್ಯ ಜ್ಞಾನ ಕಾರ್ಯಕ್ರಮ. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಯ ತಯಾರಿ ಕುರಿತು ಮೈಸೂರಿನ ಅಕ್ಕ ಐಎಎಸ್ ಅಕಾಡೆಮಿಯ ತರಬೇತುದಾರರಾದ ಶ್ರೀಯುತ ನರಸಿಂಹಮೂರ್ತಿರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಸಾಮಾನ್ಯ ಜ್ಞಾನ
2: ಸಾಧನೆಗೆ ದಾರಿ ತೋರುವ,
1: ಮಾರ್ಗದರ್ಶನ ನೀಡುವ,
2: ಜ್ಞಾನವನ್ನು ವೃದ್ಧಿಗೊಳಿಸಲು ಸಹಕಾರಿಯಾಗುವ
1: ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು,
2: ಪ್ರಚಲಿತ ವಿದ್ಯಮಾನಗಳು,
1: ಪಠ್ಯ ಹಾಗೂ ಪಠ್ಯೇತರ ವಿಷಯಗಳ ಬಗ್ಗೆ ಮಾಹಿತಿ ನೀಡಿ
2: ಮುಂದಿನ ಭವಿಷ್ಯಕ್ಕೆ ದಾರಿದೀಪವಾಗುವ ಕಾರ್ಯಕ್ರಮ
1: ಸಾಮಾನ್ಯ ಜ್ಞಾನ. ಸಾಮಾನ್ಯ ಜ್ಞಾನ ಜ್ಞಾನವನ್ನ ಸಮೃದ್ಧಿಗೊಳಿಸುವ ಕಾರ್ಯಕ್ರಮ.
3: ನನ್ನ ಹೆಸರು ನರಸಿಂಹಮೂರ್ತಿ ಅಂತ. ಅಕ್ಕ ಐ ಎಸ್ ಅಕಾಡೆಮಿ ಮೆಂಟರ್ ಮತ್ತು ಫ್ಯಾಕಲ್ಟಿ ಅವರು ಮಾತಾಡ್ತಿರೋವಂಥದ್ದು. ಈಗ ಪ್ರಸ್ತುತವಾಗಿ ಏನಂದರೆ ಕರ್ನಾಟಕದಲ್ಲಿ ವಿಲೇಜ್ ಅಕೌಂಟೆಂಟ್ ಅನ್ನೋಂಥದ್ದು ಗ್ರಾಮ

ಅಧಿಕಾರಿ ಪೋಸ್ಟ್ಗಳನ್ನ ಕರೆದಿದ್ದಾರೆ. ಈಗ ಅದಕ್ಕೆ ಈಗ ಯಾವ ರೀತಿ ತಯಾರು ಮಾಡ್ಕೋಬೇಕು ಮತ್ತೆ ಏನು ಅದಕ್ಕೆ ಸಿಲೆಬಸ್ ಇದೆ ಅನ್ನೋದು ತುಂಬಾ ಜನಕ್ಕೆ ಗೊಂದಲದಲ್ಲಿದೆ. ಈಗ ಯಾಕೆಂದ್ರೆ ಈಗ ಗ್ರಾಮಾಡಳಿತ ಅಧಿಕಾರಿ ಅನ್ನೋ ಹುದ್ದೆನ ಕರೀತಾರಂತದ್ದು ಫಸ್ಟ್ ಟೈಮ್ ಇದು, ಅಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆ ಮುಖಾಂತರ ಕರೀತಾರದು ಇದೇ ಮೊದಲನೇ ಬಾರಿ. ಅದು ಮುಂಚೆ ಯಾವ ತರ ಇತ್ತು ಅಂದ್ರೆ PVS ಯಾವ ತರ ಇತ್ತು ಅಂದ್ರೆ ನಿಮ್ಗೆ ಪರೀಕ್ಷೆನ PUC ಆದ್ಮೇಲೆ ಮೆರಿಟ್ ಇಲ್ಲ ಅಂದ್ರೆ ಯಾರು PUC ನಲ್ಲಿ ಅತಿ ಹೆಚ್ಚು ಅಂಕ ಪಡೆದಿರ್ತಾರಲ್ಲ ಅವ್ರನ್ನ ಡಿಸ್ಟ್ರಿಕ್ಟ್ ವೈಸ್ ಅಲ್ಲಿ ಸೆಲೆಕ್ಷನ್ ಮಾಡ್ಕೊಳೋರು, ಅಂದ್ರೆ ಅವರ ಒಂದು ಮೆರಿಟ್ ಲಿಸ್ಟ್ ಮೇಲೆ ಸೆಲೆಕ್ಷನ್ ಮಾಡ್ಕೊತಾ ಇದ್ರು. ಆದ್ರೆ ಕರ್ನಾಟಕ ಸರ್ಕಾರ ಆ ರೀತಿ ಬೇಡ ಅಂತೇಳಿ ಅದನ್ನ ಈಗ ಸ್ಪರ್ಧಾತ್ಮಕ ಪರೀಕ್ಷೆನ ನಡೆಸಿ ಅವ್ರನ್ನ ನೇರ ನೇಮಕಾತಿ ಮೂಲಕ ಮಾಡಿದ್ದಾರೆ. ಹಾಗಾಗಿ ಈ ಸರಿ ಪ್ರಸ್ತುತ ವರ್ಷದಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ಅದನ್ನ ಕೊಟ್ಟಿದ್ದಾರೆ. KA ಕೊಟ್ಟು ಈಗ ಹುದ್ದೆಗಳನ್ನ ಕರೆದು ಈಗ ಆಲ್ರೆಡಿ ನೀವೀಗ ಅಪ್ಲಿಕೇಶನ್ಸ್ ಎಲ್ಲ ಹಾಕಾಗಿದೆ. ಆದ್ರೆ ಗೊಂದಲ ಏನಿರೋದು ಅಂದ್ರೆ ಸ್ಪರ್ಧಾರ್ಥಿಗಳಲ್ಲಿ ತುಂಬಾ ಜನಕ್ಕೆ ಯಾವ ರೀತಿ ಓದ್ಬೇಕು ಅದನ್ನ ಏನ್ ಓದ್ಬೇಕು ಅನ್ನೋಂಥದ್ದು ತುಂಬಾ ಗೊಂದಲ ಇದೆ. ಯಾಕೆಂದ್ರೆ ಇಲ್ಲಿ ಅವರು ವಿಲೇಜ್ ಅಕೌಂಟೆಂಟ್ ಆಫೀಸರ್ಸ್ಗೆ ಸಿಲೆಬಸ್ ನ ಕೊಟ್ಟಿದ್ದಾರೆ. ಒಂದು ನೀವು ಅದನ್ನ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಒಂದು ಅಧಿಕೃತವಾದ ವೆಬ್ಸೈಟ್ ನಲ್ಲಿ ನೋಡಿಕೊಂಡು ಚೆಕ್ ಮಾಡಬಹುದು ಏನ್ ಸಿಲೆಬಸ್ ಇದೆ ಅನ್ನೋಂಥದ್ದು. ಯಾಕೆಂದ್ರೆ ಅದಕ್ಕೆ ಎಂಟೈರ್ ಎಲ್ಲವನ್ನೂ ನಾವು ಓದೋದು ಬೇಕಾಗೋದಿಲ್ಲ. ಅಲ್ಲಿ ಅವರು ಪ್ರಿಸ್ಕ್ರೈಬ್ಡ್ ಆಗಿ ಇದೇ ಸಿಲೆಬಸ್ ನೇ ಓದಿ ಅಂತಾನೆ ಹೇಳಿದ್ದಾರೆ. ಆ ಸಿಲೆಬಸ್ ನಿಮ್ಗೀಗ ನೋಡಿರ್ಬೋದು. ನೀವು ಎರಡು ಪತ್ರಿಕೆಗಳನ್ನ ಕೊಟ್ಟಿದ್ದಾರೆ, ಒಂದು ಪತ್ರಿಕೆ ಒಂದು ಅಂತ ಒಂದು ಕೊಟ್ಟಿದ್ದಾರೆ ಮತ್ತೆ ಪತ್ರಿಕೆ ಎರಡು. ನಿಮ್ಗೆ ಪತ್ರಿಕೆ ಒಂದರಲ್ಲಿ ಬಂದು ನಿಮ್ಗೆ ಅದು GK ಪೇಪರ್, ಅದು ಅಂದ್ರೆ ಜನರಲ್ ನಾಲೆಜ್ ಪೇಪರ್ ಇರುತ್ತೆ. ನಿಮ್ಗೆ ಅದು 100 ಅಂಕಗಳಿಗಿರುತ್ತೆ, 2 ಗಂಟೆ ಸಮಯ ಇರುತ್ತೆ ನಿಮ್ಗಲ್ಲಿ. ಆ 2 ಗಂಟೆ ಸಮಯದಲ್ಲಿ ನೀವು ಏನೇನು ಓದ್ಬೇಕಿರುತ್ತೆ ಅಂದ್ರೆ ಪ್ರಚಲಿತ ಘಟನೆಗಳು, ಅಂದ್ರೆ ಈಗ ಕರೆಂಟ್ ಅಫೇರ್ಸ್ ಯಾವ ರೀತಿ 1-8 ರಿಂದ 10 ತಿಂಗಳದ್ದು ನಿಮ್ಗೆ ಕರೆಂಟ್ ಅಫೇರ್ಸ್ ಬೇಕಾಗುತ್ತೆ. ಅದು ಯಾವ್ದಕ್ಕೆ ಸಂಬಂಧಪಟ್ಟಿರುವಂತದ್ದು, ಒಂದು ದೇಶಕ್ಕೆ ಸಂಬಂಧಪಟ್ಟಿರುವಂತದ್ದು ಮತ್ತೆ ಕರ್ನಾಟಕ ರಾಜ್ಯಕ್ಕೆ ಎಸ್ಪೆಷಲ್ ಆಗಿ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಿರುವಂತ ಪ್ರಚಲಿತ ಘಟನೆಗಳು ಬೇಕಾಗುತ್ತಲ್ಲಿ. ಅದಾದ್ಮೇಲೆ ನಿಮ್ಗೆ ಅದರಲ್ಲಿ ಭಾರತಕ್ಕೆ ಸಂಬಂಧಪಟ್ಟಿರುವಂತ ವಿಚಾರಗಳು ಅಂತ ಬಂದಾಗ ಯಾವುದು ಇವೆಂಟ್ಸ್ಗಳು ನಡೆದಿದೆ, ಇಂಪಾರ್ಟೆಂಟ್ ಇವೆಂಟ್ಸ್ ಅನ್ನೋಂಥದ್ದು, ಅಂದ್ರೆ ಈಗ ಸಮಾವೇಶಗಳು ನಡೆದಿರುವಂತದ್ದಾಗಿರ್ಬೋದು ಮತ್ತೆ ಪರಿಸರಕ್ಕೆ ಸಂಬಂಧಪಟ್ಟಿರುವಂತ ಯಾವ್ದಾದ್ರು ದೊಡ್ಡದಾಗಿ ನಡೆದ ಶೃಂಗಸಭೆಗಳಾಗಿರ್ಬೋದು ಮತ್ತೆ ಕ್ರೀಡಾ ಒಂದು ಏನಾದ್ರು ನಡೆದಿದ್ರೆ, ಅಂದ್ರೆ ಏನ್ ಹೇಳ್ಬೋದು ನಾವೀಗ ಕ್ರೀಡೆಗಳಿಗೆ ಸಂಬಂಧಪಟ್ಟಂತ ಏನಾದ್ರೂ ವಿಚಾರಗಳು ನಡೆದಿದ್ರೆ, ಅದಾದ ನಂತರ ನಿಮ್ಗೆ ಸಮಿಟ್ಸ್ಗಳು ನಡೆದಿರುವಂತದ್ದು, ಈಗ ನ್ಯಾಷನಲ್ ಮತ್ತೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಸಮಿಟ್ಸ್ ನಡೆದಿದ್ರೆ, ಆ ತರದ ವಿಚಾರಗಳು ನಿಮ್ಗೆ ಬೇಕಾಗುತ್ತಲ್ಲಿ. ಅದರ ನಂತರ ಬೇಕಾಗುವಂತದ್ದು ಕೊಟ್ಟಿರುವಂತದ್ದು ಭಾರತ ಸಂವಿಧಾನದ ಸ್ಥೂಲ ನೋಟ ಅಂತ, ಅಂದ್ರೆ ನಿಮ್ಗೆ ಭಾರತ ಸಂವಿಧಾನ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಏನಿದೆಯಲ್ಲ ಅದು ಎಂಟೈರ್ ಪಾರ್ಟ್ ನೋಡೋಂಗಿಲ್ಲ, ನೀವು ಮೇಲ್ಮೈ ನೋಡ್ಬೇಕು. ಅಂದ್ರೆ ಮೇಲ್ಮೈ ಅಂತ ಬಂದಾಗ ಈಗ ಭಾರತ ಸಂವಿಧಾನದಲ್ಲಿ ಭಾಗ 1 ರಿಂದ 2 ನಿಮ್ಗೆ ಭಾಗ 10 ವರ್ಗೂನು ತುಂಬಾ ಮುಖ್ಯವಾದ ಘಟನೆಗಳು ಇದಾವೆ. ಅಂದ್ರೆ ನೀವು ನೋಡುವಂತದಲ್ಲಿ ಭಾಗ 1ರಲ್ಲಿ ನೀವು ನೋಡೋದಾದ್ರೆ ಈಗ ಭಾರತದ ಬಗ್ಗೆ ಮಾತಾಡುವಂತದ್ದು ಮತ್ತೆ ರಾಜ್ಯಗಳನ್ನ ಯಾವ ರೀತಿ ರಚನೆಗಳ ಬಗ್ಗೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನೀವು ನೋಡ್ಬೋದು ಅಲ್ಲಿ. ಮತ್ತೆ ಭಾಗ 2 ಬಂದಾಗ ಪೌರತ್ವದ ಬಗ್ಗೆ ಮಾತಾಡ್ತಾರೆ ಅಲ್ಲಿ, ನೀವು ಅದ್ರ ಬಗ್ಗೆ ನೋಡ್ಕೋಬೇಕಾಗುತ್ತೆ. ಭಾಗ 3ರಲ್ಲಿ ಬಂದಾಗ ಮೂಲಭೂತ ರೈಟ್ಸ್ ಹಕ್ಕುಗಳ ಬಗ್ಗೆ, ಮೂಲಭೂತ ಹಕ್ಕುಗಳ ಬಗ್ಗೆ ಮಾತಾಡುವಂತದ್ದು ಇರುತ್ತೆ ಅಲ್ಲಿ. ಆ ಮೂಲಭೂತ ಹಕ್ಕುಗಳು 12 ರಿಂದ 35 ತನಕ ಇರುತ್ತೆ, ಅದಕ್ಕೆ ಸಂಬಂಧಪಟ್ಟಂಗೆ ನೀವು ನೋಡ್ಬೇಕಾಗುತ್ತೆ ಅಲ್ಲಿ. ಅದಾದ್ಮೇಲಿಂದ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅಂತ, ಅಂದ್ರೆ ಕನ್ನಡದಲ್ಲಿ ಹೇಳೋದಾದ್ರೆ ನಾವು ರಾಜ್ಯನಿರ್ದೇಶಕ ತತ್ವಗಳು ಅಂತ, ಅದು ನಿಮ್ಗೆ 36ರಿಂದ ನಿಮ್ಗೆ 51ರವರೆಗೂ ಅಲ್ಲಿ ರಾಜ್ಯನಿರ್ದೇಶಕ ತತ್ವಗಳ ಬಗ್ಗೆ ಅವರು ಮಾತಾಡ್ತಾರೆ, ಅದ್ರ ಬಗ್ಗೆ ನೋಡ್ಬೇಕಾಗುತ್ತೆ. ಮತ್ತೆ ಅದಾದ ನಂತರ ನಿಮ್ಗೆ ಬರುವಂತದ್ದು ಭಾಗ 4A ಅಂತ ಬರುತ್ತೆ, ಮೂಲಭೂತ ಕರ್ತವ್ಯಗಳು, ಅದು 51A ಇಂದ K ವರೆಗೂ ಇರುವಂತದ್ದು. ಅಲ್ಲಿ ಬರುವಂತ ಕೆಲವೊಂದು ಅಂಶಗಳನ್ನ ನೋಡ್ಕೋಬೇಕಾಗುತ್ತೆ, 11 ಅಂಶಗಳಲ್ಲಿ ಏನು ಮುಖ್ಯ ಅನ್ನೋದನ್ನ ನೋಡ್ಕೋಬೇಕಾಗುತ್ತೆ. ಇಂಡೆಪ್ತ್ ಬೇಕಾಗಿಲ್ಲ ನಿಮ್ಗೆ, ಆದ್ರೂ ಮೇಲ್ಮೈನ ನೋಡ್ಬೇಕು, ಅಂದ್ರೆ ಅದು ಏನ್ ಹೇಳುತ್ತೆ, ಒಂದ್ರ ವಿಧಿ ಏನ್ ಹೇಳುತ್ತೆ ಅಲ್ಲಿ. ಈಗ ನೀವು ಎಕ್ಸಾಂಪಲ್ ತಗೊಳೋದಾದ್ರೆ, ನನಗೆ ಮೂಲಭೂತ ಹಕ್ಕುಗಳನ್ನ ತಗೊಳೋದಾದ್ರೆ ನಿಮ್ಗೀಗ ರೈಟ್ ಟು ಈಕ್ವಾಲಿಟಿ ಅಂತ ಹೇಳಿರ್ತಾರೆ. ಈಗ ರೈಟ್ ಟು ಈಕ್ವಾಲಿಟಿ ಯಾವ ವಿಧಿನಲ್ಲಿ ಇದೆ, ಏನ್ ಹೇಳುತ್ತೆ ರೈಟ್ ಟು ಈಕ್ವಾಲಿಟಿ ಅನ್ನೋದು, ಅದು ಆರ್ಟಿಕಲ್ 14ರಲ್ಲಿ ಬರುತ್ತೆ. ಈಗ ಆರ್ಟಿಕಲ್ 14ರಲ್ಲಿ ಬಂದಾಗ ನಿಮ್ಗೆ ರೈಟ್ ಟು ಈಕ್ವಾಲಿಟಿ ಡೆಫಿನೇಷನ್ ಏನು, ಯಾರಿಗೆ ರೈಟ್ ಟು ಈಕ್ವಾಲಿಟಿ ಕೊಟ್ಟಿದ್ವಿ ನಾವೀಗ, ಅದನ್ನ ನೀವು ನೋಡ್ಕೋಬೇಕಾಗುತ್ತೆ. ಆ ತರದ ವಿಚಾರಗಳನ್ನ ನೋಡ್ಕೋಬೇಕಾಗುತ್ತೆ, ಪ್ರಚಲಿತ ವಿದ್ಯಮಾನಕ್ಕೆ ಅದನ್ನ ರಿಲೇಟ್ ಮಾಡಿ ನೋಡ್ಬೇಕಿರುತ್ತೆ ನೀವು. ಅದಾದ್ಮೇಲೆ ನಿಮ್ಗೆ ಬರುವಂತದ್ದು ಭಾಗ 5, ಅದು ಬಂದು ನಿಮ್ಗೆ ಯೂನಿಯನ್ ಅಂದ್ರೆ ಕೇಂದ್ರಕ್ಕೆ ಸಂಬಂಧಪಟ್ಟಿರುವಂತ ಒಂದು ವಿಚಾರಗಳನ್ನ ಹೇಳುವಂಥದ್ದು, ಅಂದ್ರೆ ರಾಷ್ಟ್ರಪತಿಗಳ ಚುನಾವಣೆ ಆಗಿರ್ಬೋದು ಮತ್ತೆ ಕೇಂದ್ರ ಸಂಸತ್ತು ಆಗಿರ್ಬೋದು ಇದೆಲ್ಲ ಯಾವ ರೀತಿ ರಚನೆ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಇರುತ್ತೆ. ಭಾಗ 6 ಬಂದು ನಿಮ್ದಲ್ಲಿ ರಾಜ್ಯ ಮತ್ತೆ ರಾಜ್ಯ ಸಚಿವ ಸಂಪುಟ ಮತ್ತೆ ರಾಜ್ಯಪಾಲರ ಬಗ್ಗೆ ಮಾತಾಡುತ್ತಲ್ಲಿ, ಅದ್ರ ಬಗ್ಗೆ ಒಂದಿಷ್ಟು ಮೇಲ್ಮೈ ನೋಡ್ಕೋಬೇಕಾಗುತ್ತೆ. ಅದಾದ್ರ ನಂತರ ನಿಮ್ಗೆ ಬರುವಂತದ್ದು ಭಾಗ 7, ಅದಿರೋದಿಲ್ಲ. ಭಾಗ 8 ಬಂದು ನಿಮ್ಗೆ ಯೂನಿಯನ್ ಟೆರಿಟರೀಸ್ ಬಗ್ಗೆ ಮಾತಾಡುತ್ತೆ, ನಿಮ್ಗೆ ಕೇಂದ್ರಾಡಳಿತ ಪ್ರದೇಶಗಳ ಬಗ್ಗೆ. ಭಾಗ 9 ಬಂದು ನಿಮ್ಗಲ್ಲಿ ಪಂಚಾಯತ್ ರಾಜ್ ಅಂತ ಬರುತ್ತೆ, ನಿಮ್ಗೆ ಮುಖ್ಯವಾದ ಘಟಕ ಇದು. ಏಕೆಂದ್ರೆ ವಿಲೇಜ್ ಅಕೌಂಟೆಂಟ್ಸ್ ಆಫೀಸರ್ಸ್ ಏನಿರ್ತಾರಲ್ಲ ಇವರು ವರ್ಕ್ ಅಂದ್ರೆ ಕೆಲಸ ಮಾಡುವಂತದ್ದು ಗ್ರಾಮೀಣ ಮಟ್ಟದಲ್ಲಿ ಆಗಿರೋದ್ರಿಂದ ಭಾಗ 9 ಏನಿದೆಯಲ್ಲ ಅದು ನಿಮ್ಗೆ 243
ಸ್ಟಾರ್ಟ್ ಆಗುವಂಥದ್ದು ಇರುತ್ತೆ. ಅದರಲ್ಲಿ ಬರುವಂಥ ಅಂಶಗಳು ಅಂದರೆ ಗ್ರಾಮ ಸಭೆ ಯಾವ ರೀತಿ ರಚನೆ ಆಗುತ್ತೆ, ಗ್ರಾಮ ಪಂಚಾಯತಿ ಯಾವ ರೀತಿ ರಚನೆ ಆಗುತ್ತೆ, ಅದ್ರ ಬಗ್ಗೆ ನಿಮಗೆ ಸಂಪೂರ್ಣವಾದ ಮಾಹಿತಿ ಸಿಗುತ್ತೆ ಅಲ್ಲಿ. ಅದನ್ನು

ಸ್ವಲ್ಪ ನೀವು ಕೂಲಂಕಷವಾಗಿ ವಿವರಣಾತ್ಮಕವಾಗಿ ಓದ್ಕೋಬೇಕಾಗುತ್ತೆ ಆ ಭಾಗನ. ಮತ್ತೆ ಭಾಗ 9A ಬಂದಾಗ ನಿಮ್ಗೆ ಮುನ್ಸಿಪಾಲಿಟೀಸ್ ಅಂದ್ರೆ ನಗರ ಪಾಲಿಕೆಗಳು ನಗರ ಸಭೆಗಳ ಬಗ್ಗೆ ಮಾತಾಡುತ್ತೆ, ಅದ್ರ ಬಗ್ಗೆನೂ ನೀವು ನೋಡ್ಕೋಬೇಕಾಗುತ್ತೆ. ಅದೇ ಮುಖ್ಯವಾದ ಘಟಕಗಳು. ನಿಮಗೆ ಭಾಗ 9B ಸಹಕಾರ ಸಂಘಗಳು ಮತ್ತು ರಚನೆ ಅಂತ ಬರುತ್ತೆ. ಇದಕ್ಕೆ ಸಂಬಂಧಪಟ್ಟಂಗೆ ಇದು ಅಷ್ಟೇ ನಿಮ್ಮ ಒಂದು ವಿಲೇಜ್ ಅಕೌಂಟೆಂಟ್ ಪೋಸ್ಟ್ ನಲ್ಲಿ ತುಂಬಾ ಮುಖ್ಯವಾದ ಅಂಶ ಅಂದ್ರೆ ಯಾವ ರೀತಿ ಸಹಕಾರ ಸಂಘಗಳು ರಚನೆ ಆಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ನಿಮ್ಗೆ ಈಗ ಹಳ್ಳಿಗಳ ಕಡೆ ನೋಡಿದಾಗ ಸ್ತ್ರೀಶಕ್ತಿ ಸಂಘಗಳು ಇರ್ಬೋದು, ಮತ್ತೆ ಅದ್ರ ಜೊತೆಲಿ ಈಗ KMF ಆಗಿರ್ಬೋದು ಅಥವಾ ಜಿಲ್ಲಾ ಸಹಕಾರ ಸಂಘಗಳಾಗಿರ್ಬೋದು, ಇವೆಲ್ಲ ಯಾವ ರೀತಿ ರಚನೆ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಬೇಕಾಗುತ್ತೆ ನಿಮ್ಗೆ. ಇದನ್ನ ನೀವು ವಿವರಣಾತ್ಮಕವಾಗಿ ನೋಡ್ಬೇಕಾಗುತ್ತೆ. ಅಂದ್ರೆ ಭಾರತದ ಸಂವಿಧಾನ ಸ್ಥೂಲ ನೋಟ ಅಂತ ಬಂದಾಗ ಈ ಅಂಶಗಳನ್ನ ಜಾಸ್ತಿ ಒತ್ತು ಕೊಟ್ಟು ಓದ್ಬೇಕಾಗುತ್ತೆ ನೀವು. ಇದಕ್ಕೆ ಸಂಬಂಧಪಟ್ಟಂಗೆ ಪುಸ್ತಕಗಳು ಇದಾವೆ. ನಿಮ್ಗೆ ಬೇಕಂದ್ರೆ ನಿಮ್ಗೆ ಕನ್ನಡದಲ್ಲಿ ನೋಡೋದಾದ್ರೆ ನೀವು ನಮ್ಮ ಗಂಗಾಧರ್ ಅವರು ಸಂವಿಧಾನದ ಪುಸ್ತಕ ಬರೆದಿದ್ದಾರೆ, ಅದನ್ನ ನೋಡಬಹುದು. ಅಗೇನ್ ಮತ್ತೆ ಬಂದ್ರೆ ನಿಮ್ಗೆ ಇನ್ನೂ ಸ್ವಲ್ಪ ವಿವರಣಾತ್ಮಕವಾದ ಬುಕ್ ಬೇಕು ಅಂದ್ರೆ ನಮ್ದು ಅಕ್ಕ IAS ಅಕಾಡೆಮಿ ಮೈಸೂರಿನ ಒಂದು ಏನು ಬ್ರಾಂಚ್ ಇದೆಯಲ್ಲ ಅಲ್ಲಿಗೆ ಬಂದ್ರೆ ನಿಮ್ಗೆ ನಮ್ಮಲ್ಲೂ ಸಮೇತ ನಿಮ್ಗೆ ವಿಲೇಜ್ ಅಕೌಂಟೆಂಟಿಗೆ ಸಂಬಂಧಪಟ್ಟಂಗೆ ಇದಕ್ಕೆ ರಿಲೇಟ್ ಆಗಿರುವಂತಹ ಮೆಟೀರಿಯಲ್ ಸಿಗುತ್ತೆ ನಿಮ್ಗೆ. ಅದ್ರ ಜೊತೆಗೆ ನೆಕ್ಸ್ಟ್ ಅವ್ರು ಏನ್ ಹೇಳಿದ್ದಾರೆ, ಕರ್ನಾಟಕಕ್ಕೆ ಸಂಬಂಧಪಟ್ಟಂತ ಭೂಗೋಳ ಶಾಸ್ತ್ರ ಅಂತ ಹೇಳಿದ್ದಾರೆ. ಕರ್ನಾಟಕಕ್ಕೆ ಸಂಬಂಧಪಟ್ಟ ಭೂಗೋಳ ಶಾಸ್ತ್ರ ಅಂತ ಬಂದಾಗ ಏನೇನು ಇರುತ್ತೆ ಅದರಲ್ಲಿ ಅಂದ್ರೆ, ನೀವೀಗ ಕರ್ನಾಟಕದಲ್ಲಿ ಇರುವಂತಹ ಎಷ್ಟು ರೀತಿಯ ಪರಿಸರ ಅಂದ್ರೆ ಎಷ್ಟು ರೀತಿಯಾಗಿ ವಿಂಗಡಣೆ ಮಾಡಿದ್ದಾರೆ, ವಿಭಾಗವಾರು ಅದನ್ನ ಯಾವ ರೀತಿ ಭೂಗೋಳ ಶಾಸ್ತ್ರ ವಿಂಗಡಣೆ ಮಾಡಿದ್ರು, ಯಾವ ರೀತಿ ಅಂತ ಕೇಳಿದ್ದಾರೆ ಅಂದ್ರೆ ಇವರು ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಅಂತ ಕೇಳಿದ್ದಾರೆ. ಈಗ ಅದಕ್ಕೆ ಸಂಬಂಧಪಟ್ಟಾಗೆ ನೀವೀಗ ಡಾಕ್ಟರ್ ರಂಗನಾಥ್ ಅವ್ರದ್ದು ಕರ್ನಾಟಕ ಪ್ರಾದೇಶಿಕ ಭೂಗೋಳ ಶಾಸ್ತ್ರ ಅಂತ ಒಂದು ಬುಕ್ ಇದೆ, ಆ ಬುಕ್ ನ ತಗೊಂಡ್ರೆ ನೀವು ಸಾಕಾಗುತ್ತೆ, ನೀವು ಅದರಲ್ಲಿ ಸಾಕಷ್ಟು ಮಾಹಿತಿ ನಿಮ್ಗಲ್ಲಿ ಸಿಗುತ್ತೆ. ಅದಾದ ನಂತರ ಕರ್ನಾಟಕದ ಆರ್ಥಿಕ ಸಮೀಕ್ಷೆ ಅಂದ್ರೆ ಎಕನಾಮಿಕ್ಸ್, ಈಗ ನೀವು ಎಕನಾಮಿಕ್ಸ್ ಆರ್ಥಿಕತೆಗೆ ಸಂಬಂಧಪಟ್ಟಂಗೆ ಏನ್ ಓದ್ಬೇಕು ಅಂತ ಗೊಂದಲ ಇರುತ್ತೆ, ಅದಕ್ಕೆ ಏನ್ ಮಾಡ್ಬೇಕು ನೀವು, ಈಗ ಸ್ವಲ್ಪ ವಿಚಾರ, ಈಗ ಆರ್ಥಿಕತೆ ಅನ್ನೋದು ಏನು ಮತ್ತೆ ಅದ್ರ ಬರುವಂತ ವಿಚಾರಗಳೇನು, ಈಗ ಪೂರೈಕೆ ಆಗಿರ್ಬೋದು, ಬೇಡಿಕೆ ಆಗಿರ್ಬೋದು, ತುಷ್ಟಿಗುಣ ಆಗಿರ್ಬೋದು, ಮತ್ತೆ ಅದಕ್ಕೆ ಸಂಬಂಧಪಟ್ಟಂಗೆ ಈಗ ಬಜೆಟ್ ಬಗ್ಗೆ ಆಗಿರ್ಬೋದು, ಈ ತರದ ವಿಚಾರಗಳದ್ದು ಮೇಲ್ಮೈನ ನೋಡ್ಕೋಬೇಕಾಗುತ್ತೆ ನೀವು. ಅದರ ಜೊತೆಗೀಗ ಈಗ ಪ್ರಸ್ತುತವಾಗಿ ಕರ್ನಾಟಕದ ಆರ್ಥಿಕ ಸಮೀಕ್ಷೆ 2023-24 ಅಂತ ಒಂದು ಸರ್ಕಾರದಿಂದನೇ ಒಂದು ಗೆಜೆಟ್ ನ ಬಿಟ್ಟಿರ್ತಾರೆ. ಅದರಲ್ಲಿ ಪ್ರತಿ ವರ್ಷ ಏನೇನು ಆಗಿದೆ ಅಂದ್ರೆ ಆರ್ಥಿಕ ಸಮೀಕ್ಷೆನಲ್ಲಿ ಏನೇನು ವಿಂಗಡವಾರು ಮತ್ತೆ ಭಾಷಾ ಅದನ್ನ ಯಾವ ರೀತಿ ಹಂಚಿಕೆ ಮಾಡಿದ್ದಾರೆ, ಅಂದು ಫಂಡ್ ನ ಯಾವ ರೀತಿ ಹಂಚಿಕೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ವಿವರ ಕೊಟ್ಟಿರ್ತಾರೆ. ಅದರಲ್ಲಿ ನೀವು ಯಾವ್ದನ್ನ ನೋಡ್ಬೇಕಾಗಿರುತ್ತೆ ಅಂದ್ರೆ ಗ್ರಾಮೀಣಾಭಿವೃದ್ಧಿ ಅಂತ ಒಂದು ಘಟಕ ಬರುತ್ತೆ. ಆ ಘಟಕದಲ್ಲಿ ನೀವು ಗ್ರಾಮಗಳಿಗೆ ಸಂಬಂಧಪಟ್ಟಂಗೆ ಅಲ್ಲಿ ರಚನೆ ಆಗುವಂತಹ ಗ್ರಾಮ ಪಂಚಾಯತಿಗಳಿಗಾಗಿರ್ಬೋದು ಮತ್ತೆ ಅಲ್ಲಿರುವಂತಹ ಪ್ರಾಂತ್ಯಗಳಿಗೆ ಯಾವ ರೀತಿ ವಿಭಾಗವಾರು ಹಂಚಿಕೆ ಮಾಡಿದ್ದಾರೆ ಅನ್ನೋಂಥದ್ದು, ಯಾವುದಕ್ಕೆ ಹೆಚ್ಚಿಗೆ ಮಹತ್ವ ಕೊಟ್ಟಿದ್ದಾರೆ ಅನ್ನೋದನ್ನ ನೋಡ್ಬೇಕಾಗುತ್ತೆ. ಅದರ ಜೊತೆಗೆ ಕೃಷಿ ಅನ್ನೋದನ್ನ ನೋಡ್ಬೇಕಾಗುತ್ತೆ. ಅದರ ಜೊತೆಗೆ ಪ್ರಸ್ತುತವಾಗಿ ಯಾವ್ಯಾವ ಅಂದ್ರೆ ಈಗ ವುಮೆನ್ ಎಂಪವರ್ಮೆಂಟ್ ಆಗಿರ್ಬೋದು, ಮಕ್ಕಳ ಅಭಿವೃದ್ಧಿಗಾಗಿರ್ಬೋದು, ಏನೇನು ಕೊಟ್ಟಿದ್ದಾರೆ ಕಾರ್ಯಕ್ರಮಗಳು, ಸರ್ಕಾರದಿಂದ ಪ್ರಾಯೋಜಕತ್ವ ಪಡೆದಿರುವಂತಹ ಕಾರ್ಯಕ್ರಮಗಳು ಯಾವ್ದಾವ್ದಿದೆ, ಈ ತರದನ್ನ ನೀವು ಆರ್ಥಿಕ ಸಮೀಕ್ಷೆನಲ್ಲಿ ನೋಡ್ಬೇಕಾಗುತ್ತೆ. ಅದರ ಜೊತೆಗೆ ಕರ್ನಾಟಕದ ಬಜೆಟ್ ಈಗ ಆಯವ್ಯಯ ಅಂದ್ರೆ ಪ್ರಸ್ತುತ ವರ್ಷದ್ದು 2024 ಕರ್ನಾಟಕದ ಬಜೆಟ್ ನ ನೋಡ್ಬೇಕಾಗುತ್ತೆ. ಆ ಬಜೆಟ್ ನಲ್ಲಿ ನಿಮ್ಗೆ ಖರ್ಚು ಎಷ್ಟಾಗಿದೆ ಮತ್ತೆ ಆದಾಯ ಎಷ್ಟು ಬಂದಿದೆ, ಅದನ್ನ ಯಾವ ರೀತಿ ಹಂಚಿಕೆ ಮಾಡಿದ್ದಾರೆ, ಯಾವ ಯಾವ ಘಟಕಕ್ಕೆ ಅದನ್ನ ಹಂಚಿಕೆ ಮಾಡಿದ್ದಾರೆ, ಅದನ್ನ ಯಾವ ರೀತಿ ನೀವು ನೋಡ್ಬೋದು ಅಂದ್ರೆ ಒಂದು ಅಂದ್ರೆ ರೂಪಾಯಿನ ತಗೊಳೋದಾದ್ರೆ ನೀವು 1 ರೂಪಾಯಿನಲ್ಲಿ ಈಗ ಅದನ್ನ ಪೈಸೆಗಳಲ್ಲಿ ನೀವು ಅದನ್ನ ವಿಭಾಗವಾರು ಮಾಡ್ಕೋಬೇಕಾಗುತ್ತೆ. ನಮಗೆ ಅಂದ್ರೆ ಆದಾಯ ಅಂತ ತಗೊಂಡಾಗ ಯಾವ ಯಾವ ಮೂಲಗಳಿಂದ ಆದಾಯ ಬರುತ್ತೆ ಈಗ ಒಂದು ಕರ್ನಾಟಕಕ್ಕೆ, ಈಗ ನೀವು ಆ ರೀತಿ ನೋಡೋದಾದಾಗ ಕರ್ನಾಟಕಕ್ಕೆ ಜಾಸ್ತಿ ಆದಾಯ ಅಂದ್ರೆ ಹೆಚ್ಚಿಗೆ ಆದಾಯ ಬರುವಂತ ವಿಚಾರಗಳು ಯಾವ್ದಿಲ್ಲಿ ಅಂದ್ರೆ ಕೇಂದ್ರ ಸರ್ಕಾರದಿಂದ ಕಳಿಸುವಂತ ಫಂಡ್ಸ್ ಇರ್ಬೋದು, ಮತ್ತೆ ನಮ್ಮ ಟ್ಯಾಕ್ಸ್ ಇಂದ ಬರುವಂತ ಫಂಡ್ಸ್ ಆಗಿರ್ಬೋದು, ಅಗೇನ್ ಮತ್ತೆ ಬಂದಾಗ ಅಬಕಾರಿ ಸುಂಕ ಆಗಿರ್ಬೋದು, ಮತ್ತೆ ಸಾಲಗಳಿಂದ ಬರುವಂತಹ ಆದಾಯ ಆಗಿರ್ಬೋದು, ಇದಿಷ್ಟು ನಮ್ಗೆ ಅತಿ ಹೆಚ್ಚು ಅಂದ್ರೆ ವರಮಾನ ಕೊಡುವಂತ ವಿಚಾರಗಳು ಆದಾಯ ಅಂತ ತಗೊಂಡಾಗ ನೀವು. ಅದೇ ರೀತಿ ವೆಚ್ಚ ಅಂತ ನೋಡಿದಾಗ ಆ ವೆಚ್ಚದಲ್ಲಿ ಎಷ್ಟು ಎಲ್ಲೆಲ್ಲಿ ವೆಚ್ಚಕ್ಕೆ ನಾವು ಖರ್ಚು ಮಾಡ್ತೀವಿ, ಮತ್ತೆ ಅಲ್ಲಿ ಏನಾಗುತ್ತೆ ನೀವು ಅದೇ ರೀತಿ ಈಗ ಅಂದ್ರೆ ಈಗ ಸಾಲ ಮರುಪಾವತಿ ಅಂತ ಇರುತ್ತೆ, ಅದನ್ನ ಯಾವ ರೀತಿ ನಾವು ಕಳಿಸ್ತಾ ಇದ್ದೀವಿ, ಮತ್ತೆ ಯಾವ ಯಾವ ಈಗ ಸರ್ಕಾರಗಳು ಆಯೋಜನೆ ಮಾಡಿರುವಂತಹ ಕಾರ್ಯಕ್ರಮಗಳಿಗೆ ಎಷ್ಟು ಫಂಡ್ ನ ಅಲಾಟ್ ಮಾಡಿದ್ದಾರೆ, ಈಗ ವುಮೆನ್ ಎಂಪವರ್ಮೆಂಟ್ ಆಗಿರ್ಬೋದು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿಗಾಗಿರ್ಬೋದು, ಮತ್ತೆ ಕೃಷಿ ಆಧಾರಿತ ಚಟುವಟಿಕೆಗಳಿಗಾಗಿರ್ಬೋದು, ಮತ್ತೆ ಅಗೇನ್ ಈಗ ಮಿಸಲೇನಿಯಸ್ ಈಗ ಇತರೆ ವಿಚಾರಗಳಿಗೆ ಎಷ್ಟು ಫಂಡ್ ನ ಅಲಾಟ್ ಮಾಡಿದ್ದಾರೆ, ಇದನ್ನ ನೀವು ನೋಡ್ಕೊಬೇಕಾಗುತ್ತೆ ಕೂಲಂಕಷವಾಗಿ ಈ ತರದ ವಿಚಾರಗಳು. ಅದೇ ರೀತಿಯಾಗಿ ಕರ್ನಾಟಕ ಪರಿಸರ ಸಂಬಂಧಿತ ವಿಚಾರಗಳು ಅಂತ ಬಂದಾಗ ಕರ್ನಾಟಕದಲ್ಲಿ ಈಗ ಪರಿಸರಕ್ಕೆ ಸಂಬಂಧಪಟ್ಟಾಗಿ ಅಂದ್ರೆ ನಿಮ್ಗೆ ಇದು ಪರಿಸರ ಅಂತ ಬರ್ತಿದ್ದಂಗೆ ನಿಮ್ಗೆ ಒಂದು ಬರಬೇಕು ಅಂದ್ರೆ ಅರಣ್ಯ ಕಾಯ್ದೆಗಳಾಗಿರ್ಬೋದು, ಹುಲಿ ಸಂರಕ್ಷಣಾ ಕಾಯ್ದೆಗಳಾಗಿರ್ಬೋದು, ಮತ್ತೆ ರಾಷ್ಟ್ರೀಯ ಉದ್ಯಾನವನಗಳಾಗಿರ್ಬೋದು ಕರ್ನಾಟಕದಲ್ಲಿರುವಂತದ್ದು, ಮತ್ತೆ ವನ್ಯಜೀವಿ ತಾಮಗಳಾಗಿರ್ಬೋದು, ಈ ತರದ ವಿಚಾರಗಳು ಅಂದ್ರೆ ಎಷ್ಟಿದೆ ಕರ್ನಾಟಕದಲ್ಲಿ, ಈಗ ರಾಷ್ಟ್ರೀಯ ಉದ್ಯಾನವನಗಳು ಕರ್ನಾಟಕದಲ್ಲಿ ಎಷ್ಟಿದಾವೆ,
ಮತ್ತೆ ವನ್ಯಜೀವಿ ತಾಣಗಳು ಎಷ್ಟಿದಾವೆ ಕರ್ನಾಟಕದಲ್ಲಿ ಈಗ ಪ್ರಸ್ತುತವಾಗಿ, ಈಗ ರೀಸೆಂಟ್ ಆಗಿ ಏನಾದ್ರೂ ಯಾವ್ದಾದ್ರು ವನ್ಯಜೀವಿ ತಾಣನ ಈಗ ಗುರುತಿಸಿದಾರ ಕರ್ನಾಟಕದಲ್ಲಿ, ಆ ವಿಚಾರಗಳನ್ನ ನೀವು ನೋಡ್ಕೊಬೇಕಾಗುತ್ತೆ. ಅದೇ ರೀತಿಯಾಗಿ ಕರ್ನಾಟಕದಲ್ಲಿ ಯಾವ್ದಾದ್ರು ಹೊಸ ಒಂದು ಪ್ರಭೇದ ಏನಾದ್ರೂ ಈಗ ಪರಿಸರದಲ್ಲಿ ಸಿಕ್ಕಿದ್ಯಾ ಯಾವ್ದಾದ್ರು

0: ಈಗ ಪಶ್ಚಿಮ ಘಟ್ಟಗಳಾಗಿರ್ಬೋದು, ಪೂರ್ವಘಟ್ಟಗಳಾಗಿರ್ಬೋದು, ಅಲ್ಲೆಲ್ಲಾದರೂ ಸಿಕ್ಕಿದೆಯಾ, ಆ ಅಂಶಗಳನ್ನ ನೀವು ನೋಡಬೇಕಾಗುತ್ತೆ. ಅದೇ ರೀತಿ ಕರ್ನಾಟಕದ ಒಂದು ಭೌಗೋಳಿಕ ನೋಡಿದಾಗ ಎಲ್ಲಿಂದ ಎಲ್ಲಿಗೆ ಹಂಚಿಕೆ ಆಗಿದೆ, ನಮ್ಮಲ್ಲಿ ಈಗ ಪಶ್ಚಿಮ ಘಟ್ಟಗಳು ಎಲ್ಲಿಂದ ಎಲ್ಲಿಗೆ ಹಂಚಿಕೆ ಆಗಿದೆ ಅನ್ನೋಂಥದ್ದನ್ನ ನೀವು ನೋಡ್ಕೋಬೇಕಾಗುತ್ತೆ. ಇದಿಷ್ಟು ಬಂದು ನಿಮಗೆ ಜಿ ಕೆ ಅಂದರೆ ಜನರಲ್ ಪೇಪರ್, ಏನು ಪೇಪರ್ ಒಂದು ಅಂತ ಕೇಳಿದಾರಲ್ಲ, ಇದಿಷ್ಟು ನಿಮಗೆ ಗ್ರಾಮಾಡಳಿತಾಧಿಕಾರಿ ಹುದ್ದೆಗೆ ಇಷ್ಟು ಮಾಹಿತಿಗಳು ಬೇಕಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂಗೆ ನಿಮಗೆ ರೆಫರೆನ್ಸ್ ಬುಕ್ಸ್ಗಳು ಏನಾದರೂ ಬೇಕು ಅಂತ ಹೇಳಿದ್ರೆ ನೀವು ನಮ್ಮ ಅಕ್ಕ ಎ ಎಸ್ ಅಕಾಡೆಮಿ ಮೈಸೂರು ವಿಭಾಗನ ನೀವು ನೇರವಾಗಿ ಸಂಪರ್ಕ ಮಾಡಬಹುದು, ಅದ್ರ ಬಗ್ಗೆ ಮಾಹಿತಿ ಸಿಗುತ್ತೆ. ಅದೇ ರೀತಿ ಪತ್ರಿಕೆ ಎರಡು, ನಿಮಗೆ ಪತ್ರಿಕೆ ಎರಡರಲ್ಲಿ ಏನ್ ಮಾಡಿದ್ದಾರೆ, ಸಂವಹನ ಪತ್ರಿಕೆ ಅಂತ ಮಾಡಿದ್ದಾರೆ. ಇಲ್ಲಿ ಆ ಸಂವಹನ ಪತ್ರಿಕೆ ಯಾವ ರೀತಿ ಇದೆ ಅಂದ್ರೆ, ಅವರು ಕನ್ನಡ ಮತ್ತೆ ಇಂಗ್ಲಿಷ್ ಮತ್ತೆ ಕಂಪ್ಯೂಟರ್ ನ ಕೊಟ್ಟಿದ್ದಾರೆ, ಅದು ಸಮೇತ ನಿಮಗೆ 100 ಮಾರ್ಕ್ಸ್ ಇರುತ್ತೆ ನಿಮ್ಗೆ. ಇಲ್ಲಿ ಕನ್ನಡ ಅಂತ ಬಂದಾಗ SSLC ಮಟ್ಟದ ವ್ಯಾಕರಣವನ್ನು ಕೇಳ್ತಾರೆ. ಅಂದ್ರೆ ನಿಮ್ಗೆ SSLC ಮಟ್ಟದಲ್ಲಿ ನೀವೀಗ ಸಂಧಿಗಳಾಗಿರ್ಬೋದು, ಸಮಾಸಗಳಾಗಿರ್ಬೋದು, ಮತ್ತೆ ಅಲಂಕಾರಗಳಾಗಿರ್ಬೋದು, ಮತ್ತೆ ವಿರುದ್ಧ ಪದಗಳು, ಸಮಾನಾರ್ಥಕ ಪದಗಳು, ಈ ತರದ ವಿಚಾರಗಳು, ಮತ್ತೆ ಈಗ ಏನು ತಪ್ಪಿದ ಅಕ್ಷರಗಳು ಸೆಂಟೆನ್ಸ್ಗಳು ಆಗಿರುವಂತದ್ದು, ಈ ತರದ ವಿಚಾರಗಳನ್ನ ಕೇಳುವಂಥದ್ದು ಇರುತ್ತೆ. ಇಂಗ್ಲಿಷ್ನಲ್ಲೂ ಸಮೇತನ ಅದೇ ರೀತಿಯಾಗಿ ನಿಮಗೆ ಪ್ರಶ್ನೆಗಳನ್ನ ಕೇಳುವಂಥದ್ದು ಇರುತ್ತೆ ವ್ಯಾಕರಣದಕ್ಕೆ ಸಂಬಂಧಪಟ್ಟಂಗೆ. ಕಂಪ್ಯೂಟರ್ ಅಂತ ಬಂದಾಗ ನಿಮಗೆ ಏನಂತ ಕೇಳ್ತಾರೆ, ಬೇಸಿಕ್ ನಾಲೆಜ್ನ ಚೆಕ್ ಮಾಡುವಂಥದ್ದು ಇರುತ್ತೆ. ನಿಮಗೆ ಬೇಸಿಕ್ ನಾಲೆಜ್ ಅಂತ ಬಂದಾಗ ವರ್ಡ್ ಡಾಕ್ಯುಮೆಂಟಿಂದ ಹಿಡಿದು ಅಂದರೆ ಒಂದು ನೋಟ್ ಪ್ಯಾಡ್, ಈಗ ನೀವು ಕಂಪ್ಯೂಟರ್ ಕಲಿಯುವಂಥಕ್ಕೆ ಹೋದಾಗ ವರ್ಡ್ ಪ್ಯಾಡ್ನ ಓಪನ್ ಮಾಡಿದಾಗ ಏನು ಆಪ್ಷನ್ಸ್ ಇರುತ್ತೆ ಅಲ್ಲಿ, ಅದಾದ್ಮೇಲಿಂದನ MS Office ವರ್ಡ್ನ ತೆಗೆದಾಗ ಒಂದು ಫೈಲ್ ರಚನೆ ಮಾಡುವಂಥದ್ದು ಹೆಂಗೆ, ಅದನ್ನು ಸೇವ್ ಮಾಡೋದು ಹೇಗೆ, ಅದರಲ್ಲಿ ಕಾಲಮ್ ಹಾಕೋದು ಹೇಗೆ, ಈ ಥರದ ಆಪ್ಷನ್ಸ್ನ ನೀವು ನೋಡಬೇಕಿರುತ್ತೆ. ನೀವು ಇದರ ಜೊತೆಗೆ ಕಂಪ್ಯೂಟರ್ ಆಧಾರಿತ ಶಿಕ್ಷಣಕ್ಕೆ ಸಂಬಂಧಪಟ್ಟಾಗಿ ನಿಮಗೆ MS Word ಆಗಿರ್ಬೋದು, Excel ಆಗಿರ್ಬೋದು, ಮತ್ತೆ ಪವರ್ ಪಾಯಿಂಟ್ ಆಗಿರ್ಬೋದು, ಇಷ್ಟು ವಿಚಾರಗಳಲ್ಲಿ ನಿಮಗೆ ಇದರಲ್ಲಿ ಫೈಲ್ನ ರಚನೆ ಮಾಡುವಂಥದ್ದು ಮತ್ತೆ ಅದನ್ನು ಸೇವ್ ಮಾಡುವಂಥದ್ದು ಅಂದರೆ ಪ್ರಾಕ್ಟಿಕಲ್ ನಾಲೆಜ್ ಬೇಕಾಗುತ್ತೆ. ಇದಕ್ಕೆ ನೀವು ಪುಸ್ತಕ ಓದೋದಕ್ಕಿಂತ ಹೆಚ್ಚಾಗಿ ಒಂದು 1/2 ಗಂಟೆ ಕಂಪ್ಯೂಟರ್ ಮುಂದೆ ಕೂತ್ಕೊಂಡಾಗ ಅದಕ್ಕೆ ನೀವು ಒಂದು 1/2 ಗಂಟೆಗೆ ಅಲ್ಲಿ ನೀವು ವರ್ಕ್ ಮಾಡೋದು ಪ್ರಾಕ್ಟಿಕಲ್ ಆಗಿ ಕೆಲಸ ಮಾಡೋದ್ರಿಂದ ಅದರ ಬಗ್ಗೆ ನಿಮಗೆ ಒಂದು ನಾಲೆಜ್ ಅಧಿಕೃತವಾಗಿ ಅಂದರೆ ಜಾಸ್ತಿ ಹೆಚ್ಚಿನ ಮಟ್ಟದಲ್ಲಿ ಸಿಗುತ್ತೆ ನಿಮಗೆ. ಓದೋದಕ್ಕಿಂತ ಹೆಚ್ಚಾಗಿ ಆ ಥರ ಒಂದು ಮಾಡ್ಕೋಬಹುದು ಕಂಪ್ಯೂಟರ್ಗೆ. ಇದಿಷ್ಟು ಬಂದು ಪತ್ರಿಕೆ 2ರಲ್ಲಿ ನಿಮಗೆ ಇರುವಂತಹ ಮಾಹಿತಿ. ಅದಾದ್ಮೇಲೆ ಅಂದ್ರೆ ಇವೆರಡೂ ನಿಮಗೆ ಅಫಿಷಿಯಲ್ ಆಗಿ ಸ್ಕೋರ್ ಮಾಡೋದಕ್ಕೆ ಇರುವಂತಹ ಪೇಪರ್ಸ್ ಇದು, ಯಾವುದು ಪತ್ರಿಕೆ 1 ಮತ್ತೆ ಪತ್ರಿಕೆ 2. ಅದೇ ರೀತಿ ಇದರಲ್ಲಿ ಇನ್ನೊಂದು ಪತ್ರಿಕೆ ಇರುತ್ತೆ, ಕಡ್ಡಾಯ ಕನ್ನಡ ಪತ್ರಿಕೆ ಅಂತಾನೆ, ಅದು 150 ಮಾರ್ಕ್ಸಿಗೆ ಇರುತ್ತೆ ನಿಮಗೆ. ಇದು ಯಾವ ರೀತಿ ಅಂದರೆ, ನೀವೀಗ ಈಗ ಆಲ್ರೆಡಿ ಯಾವುದಾದ್ರೂ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕಡ್ಡಾಯ ಕನ್ನಡ ಪತ್ರಿಕೆ ಏನಾದರೂ ಬರೆದಿದ್ರೆ ನೀವು ಇಲ್ಲಿ ಬರೆಯುವಂಥ ಅವಶ್ಯಕತೆ ಇರೋದಿಲ್ಲ. ಆದರೆ ನೀವು ಬರದೇ ಇಲ್ಲ ಅಂತ ಒಂದು ಪಕ್ಷ ಇದ್ದಲ್ಲಿ ಕಡ್ಡಾಯ ಕನ್ನಡ ಪತ್ರಿಕೆಯನ್ನು ನೀವು ಬರೀಬೇಕಿರುತ್ತೆ. ನೀವು ಇದರಲ್ಲಿ ನಿಮಗೆ 50 ಮಾರ್ಕ್ಸು ಕಂಪಲ್ಸರಿಯಾಗಿ ಬರಬೇಕಿರುತ್ತೆ. ಅಂದರೆ ಇದರಲ್ಲೂ ಅಷ್ಟೇ, ನಿಮಗೆ ಒಂದು ಪ್ರಬಂಧ ಇರುತ್ತೆ, ಮತ್ತೆ ವಿರುದ್ಧಾರ್ಥಕ ಪದಗಳು, ಸಮಾನಾರ್ಥಕ ಪದಗಳು, ಈ ವ್ಯಾಕರಣಕ್ಕೆ ಸಂಬಂಧಪಟ್ಟಂಥ ವಿಚಾರಗಳೇ ನಿಮಗೆ ಇಲ್ಲಿ ಕೇಳುವಂಥದ್ದು ಇರುತ್ತೆ ನಿಮಗೆ ಈ ಕಡ್ಡಾಯ ಕನ್ನಡ ಪತ್ರಿಕೆಯಲ್ಲಿ. ಒಂದು ಸರಿ ನೀವು ಪರೀಕ್ಷೆ ಅಂದರೆ ಈ ಕಡ್ಡಾಯ ಕನ್ನಡ ಪತ್ರಿಕೆಯನ್ನ ನೀವು ಪಾಸ್ ಆದರೆ ಈ ವರ್ಷ ಬರೆಯುವಂಥ ಎಲ್ಲ ಎಕ್ಸಾಮ್ಗಳಲ್ಲೂ ಮತ್ತೆ ಕನ್ನಡ ಕಡ್ಡಾಯ ಕನ್ನಡ ಪತ್ರಿಕೆಯನ್ನು ಬರೆಯುವಂಥ ಅವಶ್ಯಕತೆ ನಿಮಗೆ ಇರೋದಿಲ್ಲ ನಿಮ್ಗೆ. ಇದಿಷ್ಟು ನಿಮಗೆ ಗ್ರಾಮಾಡಳಿತಾಧಿಕಾರಿ ಹುದ್ದೆಗಳಿಗೆ ಸಂಬಂಧಪಟ್ಟಂತ ಇರುವಂತ ಒಂದು ವಿಚಾರ ಅಂದ್ರೆ ವಿಷಯಗಳು, ಏನು ಓದಬೇಕು ಅಂತ ಇರುವಂತ ವಿಚಾರಗಳು. ಇದಕ್ಕೆ ಸಂಬಂಧಪಟ್ಟಾಗ ಈಗ ಬುಕ್ಸ್ಗಳನ್ನ ಓದ್ಬೇಕಿರುತ್ತೆ ನೀವೀಗ. ಈಗ ನಾನು ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದೀನಿ, ಈಗ ಏನೇನು ಓದ್ಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ. ಅದೇ ರೀತಿ ಈಗ ಪುಸ್ತಕಗಳನ್ನ, ಯಾವ ಪುಸ್ತಕಗಳನ್ನ ಓದ್ಬೇಕು ನಾನೀಗ, ಏನು ಓದ್ಬೇಕು ಅದರಲ್ಲಿ. ಈಗ ನಾನೀಗ ನಿಮಗೆ ಪ್ರಚಲಿತ ಘಟನೆಗಳ ಬಗ್ಗೆ ಹೇಳಿದ್ದೀನಿ. ಈಗ ಅದಕ್ಕೆ ನೀವೇನು ಮಾಡ್ಬೋದು, 1 ವರ್ಷದ ಒಂದು ಯಾವುದಾದ್ರೂ ಒಂದು ಇಯರ್ ಬುಕ್ ಅಥವಾ ನಮ್ಮ ನೀವು ಅಕಾಡೆಮಿಗೆ ಭೇಟಿ ನೀಡೋದಾದ್ರೆ ನಮ್ಮಲ್ಲಿ 13 ತಿಂಗಳದ್ದು ಅಕ್ಕ ಅಕಾಡೆಮಿ ಇಯರ್ ಬುಕ್ ಇದೆ, ಅದನ್ನು ನೀವು ಬೇಕಾದ್ರೆ ತಗೊಂಡು ಪರ್ಚೇಸ್ ಮಾಡಿ ಓದ್ಬೋದು. ಅದರಲ್ಲೂ ಸಮೇತ ನಿಮಗೆ 1 ವರ್ಷದ ಮಾಹಿತಿಗಳು ಸಿಗುತ್ತೆ ನಿಮಗೆ. ಭಾರತದ ಸಂವಿಧಾನಕ್ಕೆ ಸಂಬಂಧಪಟ್ಟಾಗಿ ಇಂಗ್ಲಿಷ್ನಲ್ಲಿ ಓದಂತ ವಿದ್ಯಾರ್ಥಿಗಳಿದ್ರೆ ಲಕ್ಷ್ಮೀಕಾಂತ್ ಅವರ ಪುಸ್ತಕ ಇದೆ, ಅದನ್ನು ಓದ್ಬೋದು. ಅಥವಾ ಕನ್ನಡದಲ್ಲಿ ನೀವೇನಾದರೂ ಓದ್ತೀವಿ ಅಂತ ಹೇಳಿದ್ರೆ ಗಂಗಾಧರ್ ಅವ್ರದ್ದು ಪುಸ್ತಕ ಇದೆ, ಅಥವಾ ನಮ್ಮ ಅಕಾಡೆಮಿಗೆ ಭೇಟಿ ನೀಡಿದ್ರೆ ನಮ್ಮ ಅಕಾಡೆಮಿಯಿಂದನೇ ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟಂತ ಒಂದು
1: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶಾಂತಲಾ ಜೆ. ಮುಖ್ಯಾಂಶಗಳು. ಸಂಸತ್ನಿಂದ ಜನನ ಮತ್ತು ಮರಣ ನೋಂದಣಿ ತಿದ್ದುಪಡಿ ಮಸೂದೆ 2026 ಅಂಗೀಕಾರ. 2026 ವಿನಿಯೋಗ ಮಸೂದೆ ಅಂಗೀಕರಿಸಿದ ಲೋಕಸಭೆ. 2019 ಮತ್ತು 2026 ನಡುವೆ ಪರಾರಿಯಾದ 274 ಅಪರಾಧಿಗಳನ್ನು 36 ದೇಶಗಳಿಂದ ಭಾರತಕ್ಕೆ ವಾಪಸ್ ಕರೆತರಲಾಗಿದೆ, ಕೇಂದ್ರ ಗೃಹ ಸಚಿವಾಲಯ. ಹಾಗೂ ಕೊರಿಯಾ ಮಾಸ್ಟರ್ ಬ್ಯಾಡ್ಮಿಂಟನ್ ಪುರುಷರ ಡಬಲ್ಸ್ ವಿಭಾಗದ 2ನೇ ಸುತ್ತಿಗೆ ಭಾರತದ ಕೃಷ್ಣ ಪ್ರಸಾದ್ ಪೃಥ್ವಿ ಕೃಷ್ಣಮೂರ್ತಿ ಮುನ್ನಡೆ. ವಾರ್ತೆಗಳ ವಿವರ. ಜನನ ಮತ್ತು ಮರಣ ನೋಂದಣಿ ತಿದ್ದುಪಡಿ ಮಸೂದೆ 2026 ಸಂಸತ್ ಅಂಗೀಕರಿಸಿದೆ. ರಾಜ್ಯಸಭೆ ಇಂದು ಈ ಮಸೂದೆಗೆ ಅನುಮೋದನೆ ನೀಡಿದೆ. ಲೋಕಸಭೆ ಈಗಾಗಲೇ ಮಸೂದೆಯನ್ನು ಅಂಗೀಕರಿಸಿದೆ. ಕೇಂದ್ರ ಗೃಹ ಖಾತೆ ರಾಜ್ಯ ಸಚಿವ ನಿತ್ಯಾನಂದ ರೈ

0: ಅವರು ಮಸೂದೆಯನ್ನು ಮಂಡಿಸಿದರು. ಇದು ಜನನ ಮತ್ತು ಮರಣ ನೋಂದಣಿ ಕಾಯ್ದೆ 1969 ತಿದ್ದುಪಡಿ ಮಾಡುವ ಗುರಿ ಹೊಂದಿದೆ. ವಿಳಂಬವಾದ ನೋಂದಣಿಗೆ ನಿಬಂಧನೆಗಳನ್ನು ಹೆಚ್ಚು ಕಠಿಣಗೊಳಿಸಲು ಹಾಗೂ ಜನನ ಮತ್ತು ಮರಣದ ಘಟನೆಗಳ ಸಕಾಲಿಕ ವರದಿಯನ್ನು ಉತ್ತೇಜಿಸಲು ಹೊಸ ಮಸೂದೆಯನ್ನು ತರಲಾಗಿದೆ. ಜನನ ಮತ್ತು ಮರಣದ ಮಾಹಿತಿಯನ್ನು 1 ವರ್ಷಕ್ಕಿಂತ ಹೆಚ್ಚು ಮತ್ತು 2 ವರ್ಷದೊಳಗೆ ರಿಜಿಸ್ಟ್ರಾರ್ಗೆ ವರದಿ ಮಾಡಿದರೆ ಜನನ ಅಥವಾ ಮರಣದ ದೃಢೀಕರಣದ ಪರಿಶೀಲನೆಯ ನಂತರ ಜಿಲ್ಲಾ ಮ್ಯಾಜಿಸ್ಟ್ರೇಟ್, ಉಪವಿಭಾಗೀಯ ಮ್ಯಾಜಿಸ್ಟ್ರೇಟ್ ಅಥವಾ ಕಾರ್ಯನಿರ್ವಾಹಕ ಮ್ಯಾಜಿಸ್ಟ್ರೇಟ್ ಅನುಮೋದನೆಯೊಂದಿಗೆ ಮಾತ್ರ ನೋಂದಾಯಿಸಬಹುದು. ಲೋಕಸಭೆಯು 2026 ವಿನಿಯೋಗ ಮಸೂದೆಯನ್ನು ಅಂಗೀಕರಿಸಿದೆ. ಈ ಮಸೂದೆಯನ್ನು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಮಂಡಿಸಿದರು. 2023 March 31 ಕೊನೆಗೊಂಡ ಹಣಕಾಸು ವರ್ಷದಲ್ಲಿ ಕೆಲವು ಸೇವೆಗಳಿಗೆ ಖರ್ಚು ಮಾಡಿದ ಮೊತ್ತವನ್ನು ಪೂರೈಸಲು ಭಾರತದ ಏಕೀಕೃತ ನಿಧಿಯಿಂದ ಹಣವನ್ನು ವಿನಿಯೋಗಿಸಲು ಇದು ಅಧಿಕಾರ ನೀಡುತ್ತದೆ. ಇದಕ್ಕೂ ಮುನ್ನ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ತೆರಿಗೆ ಮತ್ತು ಇತರ ಕಾನೂನುಗಳ ತಿದ್ದುಪಡಿ ಮಸೂದೆ 2026 ಮಂಡಿಸಿದರು. ಈ ಮಸೂದೆಯು ಪಾವತಿ ಮತ್ತು ಇತ್ಯರ್ಥ ವ್ಯವಸ್ಥೆಗಳ ಕಾಯ್ದೆ 2007, ಆದಾಯ ತೆರಿಗೆ ಕಾಯ್ದೆ 2025 ಮತ್ತು ಹಣಕಾಸು ಕಾಯ್ದೆ 2026 ತಿದ್ದುಪಡಿ ತರಲಿದೆ. ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಮತ್ತು ಸರ್ಕಾರಿ ಭರವಸೆ ಸಮಿತಿಯ ವರದಿಗಳನ್ನು ಸಹ ಸದನದಲ್ಲಿ ಮಂಡಿಸಲಾಯಿತು. 2019 ಮತ್ತು 2026 ನಡುವೆ ಪರಾರಿಯಾದ 274 ಅಪರಾಧಿಗಳನ್ನು 36 ದೇಶಗಳಿಂದ ಭಾರತ ವಾಪಸ್ ಕರೆತಂದಿದೆ. ಪರಾರಿಯಾದವರ ವಿರುದ್ಧ ಕ್ರಮ ಬಲಪಡಿಸಲು 2018 ಸರ್ಕಾರ ಪರಾರಿಯಾದ ಆರ್ಥಿಕ ಅಪರಾಧಿಗಳ ಕಾಯ್ದೆಯನ್ನು ಜಾರಿಗೆ ತಂದಿದೆ ಎಂದು ಕೇಂದ್ರ ಗೃಹ ಸಚಿವಾಲಯ ತಿಳಿಸಿದೆ. 2014 ಮೊದಲು ಭಾರತ ಕೇವಲ 37 ದೇಶಗಳೊಂದಿಗೆ ಹಸ್ತಾಂತರ ಒಪ್ಪಂದ ಮಾಡಿಕೊಂಡಿತು. ಆರ್ಥಿಕ ಅಪರಾಧ ಎಸಗಿ ಪರಾರಿಯಾದವರ ಆಸ್ತಿ ಮುಟ್ಟುಗೋಲು ಹಾಕಿಕೊಳ್ಳುವ ಮೀಸಲಾದ ಯಾವುದೇ ಕಾನೂನು ಇರಲಿಲ್ಲ. ಇದೇ ವೇಳೆ ಕಳೆದ 3 ವರ್ಷಗಳಲ್ಲಿ ಇಂಟರ್ಪೋಲ್ ರೆಡ್ ಕಾರ್ನರ್ ನೋಟಿಸ್ಗಳ ಜಾರಿಯಲ್ಲಿ ಗಮನಾರ್ಹ ಹೆಚ್ಚಳ ಕಂಡುಬಂದಿದೆ. 401 ದೇಶಭ್ರಷ್ಟ ಅಪರಾಧಿಗಳ ವಿರುದ್ಧ ನೋಟಿಸ್ ಜಾರಿ ಮಾಡಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಸರ್ಕಾರ ಭಾರತ್ ಪೋಲ್ ಅನ್ನು ಪ್ರಾರಂಭಿಸಿತು. ಇದು 1400 ಏಜೆನ್ಸಿಗಳನ್ನು ಇಂಟರ್ಪೋಲ್ನೊಂದಿಗೆ ಸಂಪರ್ಕಿಸುತ್ತದೆ. ಮಾಹಿತಿ ಹಂಚಿಕೆಗೆ ಬೇಕಾದ ಸಮಯವನ್ನು ಕಡಿಮೆ ಮಾಡುತ್ತದೆ. ತಮ್ಮ ಹೆಸರು ಮತ್ತು ಗುರುತು ಬದಲಾಯಿಸಿ ವಿದೇಶಗಳಲ್ಲಿ ಅಡಗಿರುವ ಪರಾರಿಯಾದ ಅಪರಾಧಿಗಳನ್ನು ಪತ್ತೆ ಹಚ್ಚಲು ಆಪರೇಷನ್ ತ್ರಿಶೂಲ್ ಮೂಲಕ ಸರ್ಕಾರ ಉಪಗ್ರಹ ತಂತ್ರಜ್ಞಾನ ಮತ್ತು ಡಿಜಿಟಲ್ ತಂತ್ರಜ್ಞಾನವನ್ನು ಬಳಸಿದೆ ಎಂದು ಕೇಂದ್ರ ಗೃಹ ಸಚಿವಾಲಯ ಮಾಹಿತಿ ನೀಡಿದೆ. ಪ್ರಧಾನಮಂತ್ರಿ ಸೂರ್ಯಘರ್ ಮುಫ್ತ್ ಬಿಜಲಿ ಯೋಜನೆಯೊಂದಿಗೆ 19 ಲಕ್ಷಕ್ಕೂ ಹೆಚ್ಚು ಮನೆಗಳ ವಿದ್ಯುತ್ ಬಿಲ್ ಶೂನ್ಯಕ್ಕೆ ಇಳಿದಿದೆ ಎಂದು ಕೇಂದ್ರ ನವ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು ಈ ಯೋಜನೆ ಆರಂಭವಾದ 2ನೇ ವರ್ಷದಲ್ಲಿ 50.06 ಲಕ್ಷಕ್ಕೂ ಹೆಚ್ಚು ಕುಟುಂಬಗಳು ಸೌರ ಬೆಳಕು ಕಂಡಿವೆ. ಈ ಯೋಜನೆಯು ನಾಗರಿಕರನ್ನು ಸಬಲೀಕರಣಗೊಳಿಸುತ್ತಿದೆ. ಸ್ವಚ್ಛ ಮತ್ತು ಇಂಧನ ಸುರಕ್ಷಿತ ಭವಿಷ್ಯದತ್ತ ಭಾರತದ ಪರಿವರ್ತನೆಯನ್ನು ವೇಗಗೊಳಿಸುತ್ತಿದೆ. 25,000ಕ್ಕೂ ಹೆಚ್ಚು ಕೇಂದ್ರ ಸರ್ಕಾರಿ ಕಟ್ಟಡಗಳು ಮತ್ತು 81,000ಕ್ಕೂ ಹೆಚ್ಚು ರಾಜ್ಯ ಸರ್ಕಾರಿ ಕಟ್ಟಡಗಳು ಈಗ ಮೇಲ್ಛಾವಣಿಯ ಸೌರಶಕ್ತಿಯಿಂದ ವಿದ್ಯುತ್ ಪಡೆಯುತ್ತಿದೆ ಎಂದು ತಿಳಿಸಿದ್ದಾರೆ. ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಅವರು ಇಂದು ಸಂಸತ್ ಭವನದಲ್ಲಿ ಉಜ್ಬೇಕಿಸ್ತಾನ್ ವಿದೇಶಾಂಗ ಸಚಿವ ಬಕ್ತಿಯೋರ್ ಸೈದೋವ್ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಭೇಟಿಯ ಸಮಯದಲ್ಲಿ ಭಾರತ ಮತ್ತು ಉಜ್ಬೇಕಿಸ್ತಾನ್ ನಡುವಿನ ದೀರ್ಘಕಾಲದ ಸ್ನೇಹವನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಉಭಯ ನಾಯಕರು ಉತ್ಪಾದಕ ಚರ್ಚೆ ನಡೆಸಿದರು. ಸಂಸದೀಯ ಸಹಕಾರ, ವ್ಯಾಪಾರ, ಹೂಡಿಕೆ, ಸಂಪರ್ಕ, ಶಿಕ್ಷಣ, ಸಂಸ್ಕೃತಿ ಸೇರಿದಂತೆ ವಿವಿಧ ಕ್ಷೇತ್ರಗಳ ಉಭಯ ದೇಶಗಳ ನಡುವೆ ಸಹಕಾರ ಮತ್ತಷ್ಟು ಬಲಪಡಿಸುವ ಕುರಿತು ಗಮನ ಹರಿಸಲಾಯಿತು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಜಾಗತಿಕ ಇಂಧನ ಬಿಕ್ಕಟ್ಟಿನ ನಡುವೆಯೂ ಭಾರತದಲ್ಲಿ ಯಾವುದೇ ಇಂಧನ ಕೊರತೆ ಅಥವಾ ಪೂರೈಕೆಯಲ್ಲಿ ಅಡಚಣೆಗಳು ಕಂಡುಬಂದಿಲ್ಲ ಎಂದು ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವ ಹರ್ದೀಪ್ ಸಿಂಗ್ ಪುರಿ ಹೇಳಿದ್ದಾರೆ. ನವದೆಹಲಿಯಲ್ಲಿಂದು ನಡೆದ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ

0: ಸಚಿವಾಲಯದ ಸಮಾಲೋಚನಾ ಸಮಿತಿಯ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಈ ಅವಧಿಯಲ್ಲಿ ಭಾರತ ಸಾಕಷ್ಟು ಇಂಧನ ದಾಸ್ತಾನುಗಳನ್ನು ಹೊಂದಿದೆ ಹಾಗೂ ಗೃಹ ಬಳಕೆಯ ಎಲ್ಪಿಜಿ ಮತ್ತು ಎಲ್ಎನ್ಜಿ ಶೇಕಡ 100% ಲಭ್ಯತೆಯನ್ನು ಖಚಿತಪಡಿಸಿದೆ ಎಂದು ತಿಳಿಸಿದರು. ಪರೀಕ್ಷಾ ಮೂಲಸೌಕರ್ಯವನ್ನು ಹೆಚ್ಚಿಸಲು ಸರ್ಕಾರ ಕೃತಕ ಬುದ್ದಿಮತ್ತೆ ಮತ್ತು ರೋಬೋಟಿಕ್ಸ್ ತಂತ್ರಜ್ಞಾನವನ್ನು ಬಳಸಲು ಪ್ರಾರಂಭಿಸಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಇಲಾಖೆಯ ಕಾರ್ಯದರ್ಶಿ ನಿಧಿ ಖರೆ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು ನಡೆದ ಎಫ್ಐಸಿಸಿಐ ಸಮ್ಮೇಳನ ಉದ್ದೇಶಿಸಿ ಮಾತನಾಡಿದ ಅವರು, ಇದು ನಿಖರತೆ ಮತ್ತು ಪತ್ತೆ ಹಚ್ಚುವಿಕೆಯನ್ನು ಹೆಚ್ಚಿಸುತ್ತದೆ, ಅಲ್ಲದೆ ಪರೀಕ್ಷಾ ವೆಚ್ಚವನ್ನು ತಗ್ಗಿಸುತ್ತದೆ ಎಂದು ಹೇಳಿದ್ದಾರೆ. ಗ್ರಾಹಕ ವ್ಯವಹಾರಗಳ ಇಲಾಖೆಯ ಈ ಜಾಗೃತಿ ಪೋರ್ಟಲ್ ಕಳೆದ ವರ್ಷದವರೆಗೆ 400,000+ ಹೆಚ್ಚು ನೋಂದಣಿಗಳನ್ನು ಕಂಡಿದೆ. ಇದರಲ್ಲಿ 60+ ಹೆಚ್ಚು ದೇಶಗಳಿಂದ 4,000+ ಹೆಚ್ಚು ಎನ್ಆರ್ಐಗಳು ಸೇರಿದ್ದಾರೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಕಾಂಗ್ರೆಸ್ ಹಿರಿಯ ನಾಯಕ ಮತ್ತು ಹಲವು ಶಿಕ್ಷಣ ಸಂಸ್ಥೆಗಳ ಸ್ಥಾಪಕರಾದ ಡಾ ಡಿವೈ ಪಾಟೀಲ್ ಇಂದು ಮಹಾರಾಷ್ಟ್ರದ ಕೊಲ್ಲಾಪುರದಲ್ಲಿ ನಿಧನರಾಗಿದ್ದಾರೆ. ಅವರಿಗೆ 90 ವಯಸ್ಸಾಗಿತ್ತು. ಅವರ ನಿಧನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಅನೇಕ ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಮಹಾರಾಷ್ಟ್ರದಲ್ಲಿ ಶಿಕ್ಷಣ ಮಹರ್ಷಿ ಎಂದೇ ಖ್ಯಾತರಾಗಿದ್ದ ಡಾಕ್ಟರ್ ಜ್ಞಾನದೇವ್ ಯಶವಂತರಾವ್ ಪಾಟೀಲ್ ಅವರು ಕೊಲ್ಲಾಪುರ ಜಿಲ್ಲೆಯ ಅಂಬಾಪ್ ಗ್ರಾಮದಲ್ಲಿ ಜನಿಸಿದರು. ಎಂಎ ಮತ್ತು ಎಲ್ಎಲ್ಬಿ ಪೂರ್ಣಗೊಳಿಸಿದ ನಂತರ ಅವರು 1983 ರಾಮರಾವ್ ಅಧಿಕ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಸ್ಥಾಪಿಸಿದರು. ನಂತರ ಅವರು 2 ಡೀಮ್ಡ್ ವಿಶ್ವವಿದ್ಯಾಲಯಗಳು ಸೇರಿದಂತೆ ಹಲವಾರು ಇಂಜಿನಿಯರಿಂಗ್ ಮತ್ತು ವೈದ್ಯಕೀಯ ಕಾಲೇಜುಗಳು, ಶಾಲೆಗಳು ಮತ್ತು ಇತರ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಿದರು. ಅವರ ಕೊಡುಗೆಗಳನ್ನು ಗುರುತಿಸಿ 1991 ಪದ್ಮಶ್ರೀ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. 2009 ತ್ರಿಪುರಾದ ರಾಜ್ಯಪಾಲರಾಗಿ, 2013 ಬಿಹಾರದ ರಾಜ್ಯಪಾಲರಾಗಿ ನೇಮಕಗೊಂಡರು. 2014 ಪಶ್ಚಿಮ ಬಂಗಾಳದ ರಾಜ್ಯಪಾಲರಾಗಿ ಹೆಚ್ಚುವರಿ ಜವಾಬ್ದಾರಿ ಹೊಂದಿದರು. ಬ್ಯಾಡ್ಮಿಂಟನ್ನಲ್ಲಿ ಭಾರತದ ಕೃಷ್ಣ ಪ್ರಸಾದ್ ಗರಗ ಮತ್ತು ಪೃಥ್ವಿ ಕೃಷ್ಣಮೂರ್ತಿ ರಾಯ್ ಜೋಡಿ ಕೊರಿಯಾ ಮಾಸ್ಟರ್ಸ್ ಸೂಪರ್ 300 ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಪುರುಷರ ಡಬಲ್ಸ್ ವಿಭಾಗದ 2 ಸುತ್ತಿಗೆ ಪ್ರವೇಶಿಸಿದ್ದಾರೆ. ಈ ಜೋಡಿ ದಕ್ಷಿಣ ಕೊರಿಯಾದ ಆಸನ್ನಲ್ಲಿ ಇಂದು ನಡೆದ ಪಂದ್ಯದಲ್ಲಿ ಥೈಲ್ಯಾಂಡ್ನ ಚೊಲೋಯಂಪೋನ್ ಮತ್ತು ವೋರ್ಪೋಲ್ ಜೋಡಿಯನ್ನು 21-16, 21-18 ಅಂತರದಿಂದ ಪರಾಭವಗೊಳಿಸಿತು. ಬಾಕ್ಸಿಂಗ್, ಜೂಡೋ ಮತ್ತು ಪ್ಯಾರಾ ಅಥ್ಲೆಟಿಕ್ಸ್ನಲ್ಲಿ ಐತಿಹಾಸಿಕ ಪ್ರದರ್ಶನ ನೀಡಿ 2026 ಕಾಮನ್ವೆಲ್ತ್ ಕ್ರೀಡಾಕೂಟದಿಂದ ಹಿಂತಿರುಗಿದ ಭಾರತೀಯ ಕ್ರೀಡಾಪಟುಗಳನ್ನು ಕೇಂದ್ರ ಯುವ ವ್ಯವಹಾರಗಳ ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವಿಯ ಇಂದು ಸನ್ಮಾನಿಸಿದರು. ನವದೆಹಲಿಯಲ್ಲಿಂದು ಚಿನ್ನದ ಪದಕ ವಿಜೇತರಿಗೆ 30,00,000 ರೂಪಾಯಿ, ಬೆಳ್ಳಿ ಪದಕ ವಿಜೇತರಿಗೆ 20,00,000 ರೂಪಾಯಿ ಮತ್ತು ಕಂಚಿನ ಪದಕ ವಿಜೇತರಿಗೆ 10,00,000 ರೂಪಾಯಿ ನಗದು ಬಹುಮಾನಗಳನ್ನು ನೀಡಲಾಯಿತು. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 210 ಅಂಕಗಳು ಇಳಿಕೆಯಾಗಿದ್ದು ದಿನದ ಅಂತ್ಯಕ್ಕೆ 78,429 ಅಂಕಗಳು ದಾಖಲಾಗಿದೆ. ಇದೇ ವೇಳೆ ರಾಷ್ಟ್ರೀಯ ಸಂವೇದಿ ಸೂಚ್ಯಂಕ ನಿಫ್ಟಿ 159 ಅಂಕಗಳು ಇಳಿಕೆ ಕಂಡಿದ್ದು ದಿನದ ಅಂತ್ಯಕ್ಕೆ 24,615 ಅಂಕಗಳು ದಾಖಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂಸತ್ನಿಂದ ಜನನ ಮತ್ತು ಮರಣ ನೋಂದಣಿ ತಿದ್ದುಪಡಿ ಮಸೂದೆ 2026 ಅಂಗೀಕಾರ. 2026 ವಿನಿಯೋಗ ಮಸೂದೆ ಅಂಗೀಕರಿಸಿದ ಲೋಕಸಭೆ. 2019 ಮತ್ತು 2026 ನಡುವೆ ಪರಾರಿಯಾದ 274 ಅಪರಾಧಿಗಳನ್ನು 36 ದೇಶಗಳಿಂದ ಭಾರತಕ್ಕೆ ವಾಪಸ್ ಕರೆತರಲಾಗಿದೆ, ಕೇಂದ್ರ ಗೃಹ ಸಚಿವಾಲಯ. ಹಾಗೂ ಕೊರಿಯಾ ಮಾಸ್ಟರ್ ಬ್ಯಾಡ್ಮಿಂಟನ್ ಪುರುಷರ ಡಬಲ್ಸ್ ವಿಭಾಗದ 2 ಸುತ್ತಿಗೆ ಭಾರತದ ಕೃಷ್ಣ ಪ್ರಸಾದ್, ಪೃಥ್ವಿ ಕೃಷ್ಣಮೂರ್ತಿ ಮುನ್ನಡೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ನೋಟ್ಸ್ ನಿಮ್ಗೆ ಸಿಗುತ್ತೆ ನಿಮ್ಗೆ ಇಲ್ಲಿ. ಅದೇ ರೀತಿ ಕರ್ನಾಟಕಕ್ಕೆ ಸಂಬಂಧಿಸಿದ ಭೂಗೋಳ ಶಾಸ್ತ್ರಕ್ಕೂ ಅಷ್ಟೇ, ನಾನೀಗ ಆಲ್ರೆಡಿ ಅದನ್ನ ಹೇಳಿದ್ದೀನಿ. ಡಾಕ್ಟರ್ ರಂಗನಾಥ್ ಅವ್ರದ್ದು ಕರ್ನಾಟಕ ಪ್ರಾದೇಶಿಕ ಭೂಗೋಳ ಶಾಸ್ತ್ರ ಅಂತ ಒಂದು ಪುಸ್ತಕ ಇದೆ. ಅದರಲ್ಲಿ ಅವರು ವಿಭಾಗವಾರು ಪ್ರಾದೇಶಿಕವಾಗಿ ಅದನ್ನ ವಿಂಗಡಣೆ ಮಾಡಿದ್ದಾರೆ. ಅದರಲ್ಲಿ ನಿಮ್ಗೆ ಅದು ಸಂಪೂರ್ಣವಾದ ಕರ್ನಾಟಕ ಭೂಗೋಳ ಶಾಸ್ತ್ರದ ಬಗ್ಗೆ ಮಾಹಿತಿನ ಕೊಡುತ್ತೆ ನಿಮ್ಗೆ ಅದು. ಅದೇ ರೀತಿ ನಮ್ಮ ಅಕಾಡೆಮಿಯ ನೋಟ್ಸ್ ಸಮೇತ ಭೂಗೋಳ ಶಾಸ್ತ್ರಕ್ಕೆ ಅದೇ ರೀತಿಯಾಗಿ ತಯಾರು ಮಾಡಿರುವಂತದ್ದಿದೆ, ಅದು ನಿಮ್ಗೆ ಸಿಗುತ್ತೆ ಇಲ್ಲಿ ಅಕ್ಕಾಯಸ್ ಅಕಾಡೆಮಿನಲ್ಲಿ. ಅದೇ ರೀತಿ ಅವರು ಹೇಳಿರುವಂತದ್ದು ಈಗ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತು ಗ್ರಾಮೀಣ ಸಹಕಾರ ಸಂಘಗಳು ಅಂತ ಹೇಳಿದ್ದಾರೆ. ಇದಕ್ಕೆ ನೀವೇನ್ ಮಾಡಬಹುದು ಅಂದ್ರೆ ಭಾರತ ಸಂವಿಧಾನದಲ್ಲಿ ಇರುವಂತಹ ಭಾಗ 9 ಏನ್ ಪಂಚಾಯತ್ ರಾಜ್ ವ್ಯವಸ್ಥೆ ಅಂತ ಏನ್ ಬರುತ್ತಲ್ಲ ಅದನ್ನ ಸಂಪೂರ್ಣ ಕೂಲಂಕಷವಾಗಿ ಅದನ್ನು ಅಧ್ಯಯನ ಮಾಡಬೇಕಾಗುತ್ತೆ. ಯಾಕಂದ್ರೆ ಅದರಿಂದ ನಿಮ್ಗೆ ಒಂದು 15-20 ಮಾರ್ಕ್ಸ್ ವರ್ಗೂ ಕ್ವಶನ್ಸ್ ಬರುವಂತ ಚಾನ್ಸಸ್ ಇರುತ್ತೆ. ಅಲ್ಲಿ ಸಹಕಾರ ಸಂಘಗಳು ಅಂತ ಬಂದಾಗ ಭಾಗ 9A(b) ಅಂತ ಒಂದು ಭಾಗ ಬರುತ್ತೆ ಸಂವಿಧಾನದಲ್ಲಿ. ಆ ಭಾಗದಲ್ಲಿ

ಅದನ್ನ ನೋಡ್ಕೋಬಹುದು. ಇದು ಸಮೇತ ನಿಮ್ಗೆ ನಾನು ಹೇಳ್ದಾಗಿ ಏನಂದ್ರೆ ಪುಸ್ತಕ ಇದಕ್ಕೆ ಸಪರೇಟ್ ಆಗಿ ಬೇಕು ಅಂತ ಹೇಳಿದ್ರೆ ಯಶ್ರಾಜ್ ಕುಲಿಯಾನಿ ಅಂತ ಒಬ್ಬರಿದ್ದಾರೆ, ಅವರು ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮ 1993 2023 ಪರಿಷ್ಕೃತ ಮುದ್ರಣ ಅಂತ ಇದೆ. ಅಂದ್ರೆ 2023 ಪರಿಷ್ಕೃತ ಮುದ್ರಣನೆ ತಗೋಬೇಕು, ಯಾಕಂದ್ರೆ ಇದು ತಿದ್ದುಪಡಿ ಆಗಿದೆ ಪುಸ್ತಕ ಇದು. ಹಾಗಾಗಿ ಆ ಪುಸ್ತಕ ತಗೋಬಹುದು. ಇದು ಬರೀ ವಿಎಗೆ ಅಂತ ಆಗೋದಿಲ್ಲ, ನಿಮ್ಗೆ ನೆಕ್ಸ್ಟ್ ಈಗ PDO ಎಕ್ಸಾಮ್ ಬರೆಯೋದಕ್ಕಾಗಿರ್ಬೋದು, ಮತ್ತೆ ಏನಾದ್ರು ಈಗ ಗ್ರಾಮ ಪಂಚಾಯತ್ ಸೆಕ್ರೆಟರಿ ಎಕ್ಸಾಮ್ಸ್ ಏನಾದ್ರೂ ಬರಿತೀವಿ ಅಂತ ಹೇಳಿದ್ರೆ ನಿಮ್ಗೆ ತುಂಬಾನೇ ಅನುಕೂಲ ಆಗುತ್ತೆ ಈ ಪುಸ್ತಕ ಇದು. ಅದಾದ ನಂತರ ಕರ್ನಾಟಕದ ಪರಿಸರ ಸಂಬಂಧಿ ಸಮಸ್ಯೆಗಳು ಅಂತ ಕೇಳಿದ್ದಾರೆ. ಇದಕ್ಕೆ ನಿಮ್ಗೆ PV ಭೈರಪ್ಪನವರದು ಪರಿಸರ ಅಧ್ಯಯನಗಳು ಅಂತ ಒಂದು ಪುಸ್ತಕ ಇದೆ, ಅದನ್ನಾದ್ರೂ ನೀವು ತಗೋಬಹುದು. ಅಥವಾ ನೀವು ನಮ್ಮ ಅಕಾಯಸ್ ಅಕಾಡೆಮಿಗೆ ಬಂದ್ರೆ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂಗೆ ನಮ್ಮದೇ ಆದಂತಹ ಒಂದು ಏನ್ ಹೇಳ್ಬಹುದು ಸಂಪನ್ಮೂಲ ಪುಸ್ತಕ ಇದೆ, ಅದಕ್ಕೆ ಸಂಬಂಧಪಟ್ಟಂಗೆ ಅದರದ್ದು ನೋಟ್ಸ್ ನಿಮ್ಗೆ ಸಿಗುತ್ತೆ, ನೀವು ಅದನ್ನಾದ್ರೂ ತಗೊಂಡ್ಬಹುದು. ಅದೇ ರೀತಿಯಾಗಿ ಕನ್ನಡ ವ್ಯಾಕರಣ ಮತ್ತು ಇಂಗ್ಲಿಷ್ ವ್ಯಾಕರಣಕ್ಕೆ ಅಂದ್ರೆ ನಿಮ್ಗೆ ಇನ್ಡೆಪ್ತ್ ವ್ಯಾಕರಣ ಬೇಕಿಲ್ಲ. ಇಲ್ಲಿ ನಿಮ್ಗೆ ನೀವು SSLC ಮಟ್ಟದ ಬೇಕಾಗಿರೋದ್ರಿಂದ ನೀವು ಒಂದು ಕನ್ನಡ ಒಂದು ವ್ಯಾಕರಣದ್ದು ಯಾವ್ದಾದ್ರು ಚಿಕ್ಕದಾದ ಒಂದು ಸಂಪುಟದ ಪುಸ್ತಕ ತಗೊಂಡ್ರೆ ಸಾಕಾಗುತ್ತೆ. ಇಂಗ್ಲಿಷ್ಗೂ ಅಷ್ಟೇನೆ, ಯಾವ್ದೋ ಒಂದು ಸಣ್ಣದಾದ ಒಂದು SSLC ಲೆವೆಲ್ದು ಗ್ರಾಮರ್ ಬುಕ್ನ ತಗೊಂಡ್ರೆ ಸಾಕಾಗುತ್ತೆ. ಕಂಪ್ಯೂಟರ್ ಶಿಕ್ಷಣಕ್ಕೆ ಮಾತ್ರ ನೀವು ಪುಸ್ತಕ ತಗೊಳೋದಕ್ಕಿಂತ ಹೆಚ್ಚಾಗಿ ಅಲ್ಲಿ ಪ್ರಾಕ್ಟಿಕಲ್ ಕೊಟ್ಕೊಂಡು ನೀವು ಅದನ್ನ ಒಂದು ಹಾಫ್ ಅನ್ ಅವರ್ ಡೈಲಿ ವರ್ಕ್ ಮಾಡಿದ್ರೆ, ಅಥವಾ ನಿಮ್ಮ ಹತ್ತಿರದಲ್ಲಿ ಇರುವಂತ ಯಾವ್ದಾದ್ರು ಒಂದು ನೆಟ್ ಝೋನ್ ಆಗಿರ್ಬೋದು ಅಥವಾ ಒಂದು ಕಂಪ್ಯೂಟರ್ ಸೆಂಟರ್ಗೆ ಹೋಗ್ಬಿಟ್ಟು ಒಂದು ಹಾಫ್ ಅನ್ ಅವರ್ ಅದ್ರ ಮೇಲೆ ಅಂದ್ರೆ ಬೇಸಿಕ್ಸ್ ಕಂಪ್ಯೂಟರ್ ಬಗ್ಗೆ ನೀವು ಅಧ್ಯಯನ ಮಾಡಿ, ಒಂದು 15-20 days ಅದನ್ನ ಮಾಡಿದ್ರೆ ನೀವು ಖಂಡಿತವಾಗ್ಲೂ ಈ ಪರೀಕ್ಷೆನಲ್ಲಿ ಒಂದು ಯಶಸ್ಸನ್ನ ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಇದಿಷ್ಟು ನಿಮಗೆ ವಿಲೇಜ್ ಅಕೌಂಟೆಂಟ್ ಆಫೀಸರ್ಸ್ ಹುದ್ದೆಗೆ ಇರುವಂತ ಒಂದು ಪುಸ್ತಕಗಳು ಮತ್ತೆ ವಿಚಾರಗಳು. ಈಗ ಇನ್ನೊಂದು ಗೊಂದಲ ಏನಂದ್ರೆ ಇಲ್ಲಿ ವಿದ್ಯಾರ್ಥಿಗಳಲ್ಲಿ ಸುಮಾರು ಸ್ಪರ್ಧಾಕಾಂಕ್ಷಿಗಳಲ್ಲಿ ಒಂದು ಗೊಂದಲ ಇದೆ. ಯಾವ ರೀತಿ ಗೊಂದಲ ಅಂದ್ರೆ ಸರಿ ಇದೆಷ್ಟೆಲ್ಲ ನಾನು ಮಾಹಿತಿಗಳನ್ನ ತಗೊಂತೀನಿ, ಯಾವ ರೀತಿ ಓದ್ಬೇಕು, ಇಷ್ಟು ದಿನದಲ್ಲಿ ಓದ್ಬೇಕು ಅನ್ನೋದು. ಈ ವಿಚಾರಗಳನ್ನ ಓದೋದಕ್ಕೆ ನೀವು ಏನ್ ಮಾಡ್ಬೇಕು ಅಂದ್ರೆ ಪ್ರತಿದಿನ ಒಂದು 5-6 ಗಂಟೆನ ಎತ್ತಿಡಬೇಕಾಗುತ್ತೆ. ನೀವು ದಿನವೆಲ್ಲ ಕೂತು ಓದುವಂತ ಅವಶ್ಯಕತೆ ಇರೋದಿಲ್ಲ, ಒಂದು 5-6 ಗಂಟೆ ಅಂದ್ರೆ ಅದನ್ನು ವ್ಯವಸ್ಥಿತವಾಗಿ ಎತ್ತಿಡ್ಬೇಕು. ನೀವು ಅಂದ್ರೆ ನಾನು ಕುತ್ಕೊಂಡೀಗ ಒಂದು ಪುಸ್ತಕ ಓದ್ತಿದ್ದೀನಿ ಓದೋದು ಆ ತರ ಅಲ್ಲ, ಅದನ್ನ ಯಾವ ರೀತಿ ಓದ್ತಿದ್ದೀನಿ ಅನ್ನೋದು ಮುಖ್ಯ. ನಿಮ್ಗೆ ಅದನ್ನ ಓದಬೇಕಾದಾಗ ಓದಿ ಅದನ್ನ ನಿಮ್ಮದೇ ಆದಂತ ಒಂದು ಚಿಕ್ಕದಾಗಿ ನೋಟ್ಸ್ ಮಾಡುವಂಥದ್ದು, ಮತ್ತೆ ಅದನ್ನ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಸಾಲ್ವ್ ಮಾಡುವಂಥದ್ದು, ಮತ್ತೆ ಅದನ್ನ ರಿವಿಷನ್ ಮಾಡುವಂಥದ್ದು, ಇದಿಷ್ಟನ್ನು ನೀವು ಮಾಡಿಕೊಂಡ್ರೆ ನಿಮ್ಗೆ ತುಂಬಾ ಅನುಕೂಲ ಆಗುತ್ತೆ ನಿಮ್ಗೆ. ಹಾಗಾಗಿ ನೀವು ಸಮಯನ ಯಾವ ರೀತಿ ಮಾಡಿ ಅಂದ್ರೆ ಬೆಳಿಗ್ಗೆ ನೀವು ಎದ್ದಾಗ ಆದಷ್ಟು ಬೆಳಗಿನ ಜಾವ ಓದೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಒಂದು 5 ಗಂಟೆಯಿಂದ ಒಂದು 9 ಗಂಟೆ ಒಳಗಡೆ ಓದಿದ್ರೆ ಬಹಳ ಉತ್ತಮ, ಯಾಕೆಂದ್ರೆ ಆ ಒಂದು ಅವಧಿ ಆದ್ರೆ ತುಂಬಾ ಪ್ರಶಾಂತವಾಗಿರೋದ್ರಿಂದ ನೀವೇನೇ ಓದಿದ್ರು ನಿಮ್ಮ ನೆನಪಲ್ಲಿ ಉಳಿಯುವಂತ ಅವಕಾಶಗಳು ಜಾಸ್ತಿ ಇರುತ್ತೆ. ಮತ್ತೆ ಒಂದ್ ಸ್ವಲ್ಪ ಬ್ರೇಕ್ ಕೊಡಿ. ಈಗ ಒಂದು 2 hours ಓದ್ತೀರಾ, 2 hours ಹೋದ್ಮೇಲೆ ಒಂದು 10 ನಿಮಿಷ 15 ನಿಮಿಷ ಒಂದು ಸಣ್ಣದಾದ ಒಂದು ಬ್ರೇಕ್ ಕೊಡಿ. ಅದಾದ್ಮೇಲೆ ಮತ್ತೆ ಇನ್ನೊಂದು ಯಾವ್ದೋ ವಿಚಾರನ ಇಟ್ಕೊಳ್ಳಿ, ಅದನ್ನು ಓದಿ, ಅದಾದ್ಮೇಲೆ ಒಂದು ಸಣ್ಣದಾಗೊಂದು ಬ್ರೇಕ್ ಕೊಡಿ. ಆ ತರ ಡಿವೈಡ್ ಮಾಡ್ಕೊಂಡು ಓದ್ತಾ ಇರಿ ನೀವು. ಅಂದ್ರೆ ನೀವು ಪ್ರತಿದಿನ ಒಂದು 5-6 ಗಂಟೆ ಓದಿದ್ರೆ ನೀವು ಒಂದು 3-4 ತಿಂಗಳಲ್ಲಿ ಇಷ್ಟು ವಿಚಾರಗಳನ್ನ ಕವರ್ ಮಾಡಬಹುದು. ನೀವು ಕವರ್ ಮಾಡಿ ನೀವು ಪರೀಕ್ಷೆಗೆ ಸಿದ್ಧರಾಗ್ಬೋದು, ಸಿದ್ಧರಾಗಿ ಮತ್ತೆ ಯಶಸ್ಸನ್ನು ಕಾಣೋದಕ್ಕೆ ಇದು ತುಂಬಾ ಅನುಕೂಲ ಆಗುತ್ತೆ. ಇನ್ನೊಂದು ವಿಚಾರ ಏನಂದ್ರೆ ಇಲ್ಲಿ ಎಕ್ಸಾಮ್ ಈಗ ಹತ್ರ ಬಂದಾಗ ವಿದ್ಯಾರ್ಥಿಗಳಲ್ಲಿ ಗೊಂದಲ ಇರುತ್ತೆ, ಯಾವ್ದು ಓದ್ಬೇಕು ಎಷ್ಟು ಓದ್ಬೇಕು ಅನ್ನೋದನ್ನ ಗೊಂದಲಗಳು ಇರೋದ್ರಿಂದ ನೀವು ಇನ್ನೊಂದು ತಿಂಗಳ ಎಕ್ಸಾಮ್ ಇದೆ ಅನ್ನೋಂತ ಟೈಮಲ್ಲಿ ಹೊಸದಾಗಿ ಏನು ಓದಕ್ ಹೋಗ್ಬೇಡಿ. ನೀವು ಏನು ಓದಿರ್ತಿರಲ್ಲ ಅದೇ ವಿಚಾರಗಳನ್ನ ರಿವಿಷನ್ ಮಾಡಿ ಮತ್ತೆ ಅದನ್ನ ಪ್ರಾಕ್ಟೀಸ್ ಮಾಡಿ. ಪ್ರಾಕ್ಟೀಸ್ ಟೆಸ್ಟ್ ತರನ ಏನು ಓದ್ತಾ ಇದ್ರ, ಯಾವ ರೀತಿ ಅದಕ್ಕೆ ತಯಾರಿ ಮಾಡ್ಕೊಂಡಿದ್ರ, ಮತ್ತೆ ಹೊಸದಾಗಿ ಕುತ್ಕೊಂಡೋದನ್ನ ಹೊಸ ವಿಚಾರಗಳನ್ನ ಯಾವ್ದನ್ನ ಓದಕ್ ಹೋಗ್ಬೇಡಿ. ಆ ಒಂದು ತಿಂಗಳಲ್ಲಿ ನಿಮ್ಮ ತರಬೇತಿ ಹೆಂಗಿರ್ಬೇಕು ಅಂದ್ರೆ ನೀವು ಓದಿರೋಂಥದ್ನೇ ಅತಿ ಹೆಚ್ಚು ಮನನ ಮಾಡುವಂತಂಗಿರ್ಬೇಕು. ಅಂದ್ರೆ ಅದನ್ನ ಮತ್ತೆ ರಿಪೀಟ್ ಮಾಡುವಂಥದ್ದು ರಿವಿಷನ್ ಮಾಡ್ಕೊಳ್ಳೋದೇ ಆಗಿರಲಿ. ಆ ವಿಚಾರಗಳನ್ನ ಮಾಡ್ಕೊಂಡಾಗ ನೀವು ಹೆಚ್ಚಿನದಾಗಿ ನೀವು ಸ್ಕೋರ್ ಮಾಡೋದಕ್ಕೆ ಚಾನ್ಸಸ್ ಆಗುತ್ತೆ. ಯಾಕಂದ್ರೆ ಹೊಸ ವಿಚಾರಗಳನ್ನ ಓದಕ್ ಹೋದಾಗ ಏನಾಗುತ್ತೆ ಅಂದ್ರೆ ನೀವು ಓದಿರುವಂತ ಹಳೆ ವಿಚಾರಗಳನ್ನ ಮರೆಯುವಂತ ಅವಕಾಶಗಳು ಜಾಸ್ತಿ ಇರುತ್ತೆ ಅಲ್ಲಿ. ಹಾಗಾಗಿ ನೀವೇನ್ ಮಾಡಿ, ಈಗ ಯಾವ್ದೋ ಒಂದು ವಿಚಾರನ ಓದಿರ್ತೀರಾ, ಈಗ ಇತಿಹಾಸಕ್ಕೆ ಸಂಬಂಧಪಟ್ಟಂಗೆ ಓದ್ತಾ ಇರ್ತೀರ ಅನ್ಕೊಳ್ಳಿ, ಅದೇ ವಿಚಾರಗಳನ್ನ ಪುನರಾವರ್ತನೆ ಮಾಡ್ತಾ ಇರಿ. ಪುನರಾವರ್ತನೆ ಮಾಡಿದಾಗ ನಿಮ್ಗೆ ಅದು ಅಧಿಕೃತವಾಗಿ ಮನಸ್ಸಿನಲ್ಲಿ ಹೆಚ್ಚಿನದಾಗಿ ಉಳಿಯುವಂತ ಅವಕಾಶಗಳು ಜಾಸ್ತಿ ಇರುತ್ತೆ. ಇದು ಈ ತರ ಮಾಡ್ಕೊಂಡೋಗಿ. ಅಂದ್ರೆ ಒಂದು ತಿಂಗಳಿದ್ದಾಗ ರಿವಿಷನ್ಗೆ ಆದಷ್ಟು ಪ್ರಾಮುಖ್ಯತೆ ನೀಡಿ. ನೀವು ಯಾವುದೇ ಕಾರಣಕ್ಕೂ ಅದನ್ನ ಮತ್ತೆ ಹೊಸದ ಬುಕ್ ತಗೊಂಡು ಇನ್ನು ಯಾರೋ ಬೇರೆಯವ್ರು ಯಾರೋ ಸಜೆಷನ್ ಮಾಡಿದ್ರು ಅಂತ ಹೇಳಿ ಇನ್ನೊಂದು ಪುಸ್ತಕ ತಗೊಳ್ಳುವಂಥದ್ದು, ಆ ಪುಸ್ತಕ ತಗೊಂಡು ಮತ್ತೆ ಅದನ್ನ ಹೊಸದಾಗಿ ಓದುವಂಥದ್ದು ಮತ್ತೆ ಹೊಸದಾಗಿ ನೋಟ್ಸ್ ನ ಮಾಡೋದು ಆ ತರ ಮಾಡ್ಕೋಬೇಡಿ. ಒಂದು ನಿರ್ಧಾರ ಹೇಗಿರ್ಬೇಕು ಅಂದ್ರೆ, ನೀವು ಇವತ್ತು ತರಬೇತಿ ಕೂತ್ಕೊಂತಾ ಇದ್ದೀನಿ ಅಂದಾಗ ಇಲ್ಲಿಂದನೇ ಕರೆಕ್ಟ್ ಆಗಿ ನಿಮ್ಮ ಪರೀಕ್ಷೆಗೆ ಎಷ್ಟು ದಿನ ಇದೆ ಅಂತ ಅದನ್ನೊಂದು ಟೈಮ್ ಟೇಬಲ್ ಹಾಕೊಂಡು ಅಷ್ಟು ದಿನಕ್ಕೆ ಸಂಬಂಧಪಟ್ಟಂಗೆ ಒಂದು ಅಂದ್ರೆ 2-3 ತಿಂಗಳು ನೀವು ಅಷ್ಟು ನಾವು ಹೇಳಿರುವಂತ ಸಿಲೆಬಸ್ ನ ಓದ್ಕೊಂಡು 1 ತಿಂಗಳು ನೀವು ರಿವಿಷನ್ಗೆ ಅಂತ ಇಟ್ಕೊಳ್ಳಿ. ಅದನ್ನ ರಿವಿಷನ್ ಮಾಡಿದಾಗ ನೀವು ಮತ್ತೆ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ನೀವು ಅದನ್ನ ಬಿಡಿಸಿದಾಗ ನಿಮ್ಗೆ ಆ ಪರೀಕ್ಷೆನಲ್ಲಿ ಅತ್ಯುತ್ತಮವಾದ ಒಂದು ಅಂಕಗಳು ಬರುವಂತ ಅವಕಾಶಗಳು ತುಂಬಾನೇ ಇರುತ್ತೆ. ಆದಷ್ಟು ಈ ಮೆಥಡ್ ನ ಫಾಲೋ ಮಾಡಿ. ಯಾವುದೇ ಒಂದು ಇದನ್ನು ಹೊಸದಾಗಿ ಇದನ್ನು ಅಳವಡಿಸ್
ಬಳಸ್ಕೊಂಡೇನೆ. ಇತರ ವಿಚಾರಗಳನ್ನ ಫಾಲೋ ಮಾಡಿದ್ರೆ ನೀವು ಸಕ್ಸಸ್ ಆಗುವಂತಹ ಅವಕಾಶಗಳು ಜಾಸ್ತಿನೇ ಇರುತ್ತೆ. ಈ ಒಂದು ಸ್ಪರ್ಧಾತ್ಮಕ ಅಂಶಗಳನ್ನ ನನಗೆ ವಿಚಾರಗಳನ್ನ ಹೇಳೋದಕ್ಕೆ ಅವಕಾಶ ಮಾಡಿ

0: ಅಂತ ಸರಗೂರು ಜನಧ್ವನಿ ಬಾನುಲಿ ಕೇಂದ್ರಕ್ಕೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ.
1: ಸಾಮಾನ್ಯ ಜ್ಞಾನ,
2: ಸಾಧನೆಗೆ ದಾರಿ ತೋರುವ,
1: ಮಾರ್ಗದರ್ಶನ ನೀಡುವ,
2: ಜ್ಞಾನವನ್ನ ವೃದ್ಧಿಗೊಳಿಸಲು ಸಹಕಾರಿಯಾಗುವ
1: ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು,
2: ಪ್ರಚಲಿತ ವಿದ್ಯಮಾನಗಳು,
1: ಪಠ್ಯ ಹಾಗೂ ಪಠ್ಯೇತರ ವಿಷಯಗಳ ಬಗ್ಗೆ ಮಾಹಿತಿ ನೀಡಿ
2: ಮುಂದಿನ ಭವಿಷ್ಯಕ್ಕೆ ದಾರಿದೀಪವಾಗುವ ಕಾರ್ಯಕ್ರಮ
1: ಸಾಮಾನ್ಯ ಜ್ಞಾನ. ಸಾಮಾನ್ಯ ಜ್ಞಾನ, ಜ್ಞಾನವನ್ನ ಸಮೃದ್ಧಿಗೊಳಿಸುವ ಕಾರ್ಯಕ್ರಮ. ಕೇಳುಗರೆ, ಇದುವರೆಗೂ ಸಾಮಾನ್ಯ ಜ್ಞಾನ ಕಾರ್ಯಕ್ರಮದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಯ ತಯಾರಿ ಕುರಿತು ಮೈಸೂರಿನ ಅಕ್ಕ ಎಎಸ್ ಅಕಾಡೆಮಿಯ ತರಬೇತುದಾರರಾದ ಶ್ರೀಯುತ ನರಸಿಂಹಮೂರ್ತಿರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.

0: ಗುಸೆ, ಮಳೆ ಹುಯ್ತಾದಲ್ಲ, ನೀರಿಲ್ಲ ಅಂತಿದ್ದೆ. ಪಾತ್ರೆ ಮಡಗು, ಚಾವಣಿ ನೀರಾದರೂ ತುಂಬಿಕೊಳ್ಳಿ.
1: ಅಜ್ಜಿ, ಪಾತ್ರೆ ಮಡಗಿದ್ರೆ ಬರೀ ಪಾತ್ರೆ ತುಂಬಿ ಇವತ್ತಿಗೆ ಮಾತ್ರ ಆಗುತ್ತೆ, ಮತ್ತೆ ನಾಳೆಗೇನು ಮಾಡೋದು? ಅದಕ್ಕೆ ಮಳೆ ನೀರನ್ನ ಕೊಯ್ಲು ಮಾಡಿಸಿದ್ರೆ ತುಂಬ ದಿನಗಳವರೆಗೆ ನೀರನ್ನ ಸಂರಕ್ಷಿಸಬಹುದು.
0: ಹಂಗಂದ್ರೇನ್ ಮಗ, ಮಳೆ ನೀರು ಕೊಯ್ಲು ಅಂದ್ರೇನು?
1: ಚಾವಣಿ ನೀರು ಪೋಲಾಗದಂತೆ ಅದಕ್ಕೆ ಪೈಪನ್ನ ಅಳವಡಿಸಿ ತೊಟ್ಟಿ ಅಥವಾ ಟ್ಯಾಂಕ್ನಲ್ಲಿ ಬಿದ್ದಂತಹ ಎಲ್ಲ ಮಳೆ ನೀರನ್ನು ಸಂರಕ್ಷಿಸುವುದು. ಹೀಗೆ ಮಾಡಿದ್ರೆ ಅಂತರ್ಜಲನೂ ಹೆಚ್ಚುತ್ತೆ, ನೀರು ಸಂರಕ್ಷಣೆ ಆದಂಗಾಗುತ್ತೆ.
0: ಹೌದು ಮಗಳೇ. ಅಯ್ಯೋ, ನಾವು ಚಿಕ್ಕವರಿದ್ದಾಗ ನಮ್ಮ ಹಳೆ ತೊಟ್ಟಿ ಮನೆ ಇತ್ತಲ್ಲ, ನಾವು ಹಿಂಗೇನೆ ನೀರೆಲ್ಲ ಸಂರಕ್ಷಣೆ ಮಾಡ್ತಿದ್ವಿ. ಸರಿ ಬಿಡು, ನಾವು ಇವಾಗ್ಲೂ ಹಂಗೆ ಮಾಡೋಣ, ಎಲ್ಲರಿಗೂ ಹೇಳೋಣ.
1: ಹಾಗೆ ಆಗ್ಲಿ ಅಜ್ಜಿ.
2: ಮನೆ ಮನೆಗಳಲ್ಲಿ ಮಳೆ ನೀರು ಕೊಯ್ಲು ಅಳವಡಿಸಿ ನೀರನ್ನು ಸಂರಕ್ಷಿಸಿ.

0: ಇನ್ನು ಮುಂದೆ ನಮ್ಮ ನಿಲಯದಿಂದ ಮನೆಯ ಮೊದಲ ಪಾಠಶಾಲೆ, ಮಕ್ಕಳ ಮಾನಸಿಕ ಆರೋಗ್ಯ ಎಂಬ ವಿಷಯದ ಕುರಿತು ಹೊಮ್ಮರಗಳ್ಳಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕರಾದ ಡಾಕ್ಟರ್ ಎಂಆರ್ ಆಶರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಮನೆಯೇ ಮೊದಲ ಪಾಠಶಾಲೆ,
2: ಜನನಿ ತಾನೇ ಮೊದಲ ಗುರುವು,
1: ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು
2: ಎಂಬ ಕವಿವಾಣಿಯಂತೆ ಹಿರಿಯರ ಅನುಭವ,
1: ಗುರುಗಳ ಮಾರ್ಗದರ್ಶನ,
2: ತಂದೆ ತಾಯಂದಿರ ಪ್ರೀತಿ ವಾತ್ಸಲ್ಯದ ಜೊತೆಗೆ
1: ಮಗುವಿನ ಕಲಿಕಾ ಸಾಮರ್ಥ್ಯವನ್ನು ಅನಾವರಣಗೊಳಿಸುವ ಕಾರ್ಯಕ್ರಮವೇ
2: ಮನೆಯೇ ಮೊದಲ ಪಾಠಶಾಲೆ.
1: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಗ್ಗೆ 10:20
2: ಹಾಗೂ ಮರು ಪ್ರಸಾರ ಸೋಮವಾರ ಮಧ್ಯಾಹ್ನ 3:40
1: ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
3: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಇಂದಿನಂತೆ ತಮ್ಮೆಲ್ಲರಿಗೂ ಮನೆಯ ಮೊದಲ ಪಾಠಶಾಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಮಕ್ಕಳ ದೈಹಿಕ ಆರೋಗ್ಯದಷ್ಟೇ ಅವರ ಮಾನಸಿಕ ಆರೋಗ್ಯವು ಅತ್ಯಂತ ಮಹತ್ವದಾಗಿದೆ. ಸಂತೋಷ, ಆತ್ಮವಿಶ್ವಾಸ, ಭದ್ರತೆಯ ಭಾವನೆ ಮತ್ತು ಉತ್ತಮ ಕುಟುಂಬದ ವಾತಾವರಣವು ಮಕ್ಕಳ ಮಾನಸಿಕ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ಮಾನಸಿಕವಾಗಿ ಸದೃಢವಾಗಿರುವ ಮಕ್ಕಳು ಉತ್ತಮ ವ್ಯಕ್ತಿತ್ವವನ್ನು ಹೊಂದಿರುವುದರ ಜೊತೆಗೆ ಜೀವನದ ಸವಾಲುಗಳನ್ನು ಧೈರ್ಯದಿಂದ ಎದುರಿಸಲು ಸಮರ್ಥರಾಗಿರುತ್ತಾರೆ. ಆದ್ದರಿಂದ ಇಂದು ನಾವು ಮಕ್ಕಳ ಮಾನಸಿಕ ಆರೋಗ್ಯ ಎಷ್ಟು ಮುಖ್ಯ ಎಂಬ ಮಹತ್ವದ ವಿಷಯದ ಕುರಿತು ಚರ್ಚೆ ಮಾಡಲಿದ್ದೇವೆ.

0: ಕೇಳುತ್ತೇವೆ. ಈ ವಿಷಯದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲು ಇಂದು ನಮ್ಮೊಂದಿಗಿದ್ದಾರೆ ಹುಂಬರಗಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ರಾಜ್ಯಶಾಸ್ತ್ರ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಎಂಆರ್ ಆಶಾರವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೇಡಮ್, ಮನೆಯ ಮೊದಲ ಪಾಠಶಾಲೆ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್ ನಿಮ್ಗೆ.
1: ಸುಸ್ವಾಗತ ಮೇಡಮ್. ಎಲ್ಲ ಜನಧ್ವನಿ ಕೇಳುಗರಿಗೆ ನನ್ನ ನಮಸ್ಕಾರಗಳು. ಇಂದಿನ ಈ ಮಾನಸಿಕ ಆರೋಗ್ಯ ಕುರಿತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಬಹಳ ಹೆಮ್ಮೆ ಅನಿಸ್ತಾ ಇದೆ.
0: ಮೇಡಮ್, ಮೊದಲಿಗೆ ನಿಮ್ಮ ಪರಿಚಯವನ್ನ ನಮ್ಮ ಜನಧ್ವನಿ ಕೇಳುಗರಿಗೆ ಮಾಡಿಕೊಡಿ ಮೇಡಮ್.
1: ನನ್ನ ಹೆಸರು ಡಾಕ್ಟರ್ ಎಂಆರ್ ಆಶಾ, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹೊಮ್ಮರಗಳ್ಳಿ. ಇಲ್ಲಿ ರಾಜ್ಯಶಾಸ್ತ್ರ ವಿಷಯದ ಉಪನ್ಯಾಸಕಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ.
0: ಮೇಡಮ್, ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇರುವಂತ ವಿಷಯ ಮಕ್ಕಳ ಮಾನಸಿಕ ಆರೋಗ್ಯ ಎಷ್ಟು ಮುಖ್ಯ ಅನ್ನೋದ್ರ ಬಗ್ಗೆ. ಹಾಗಿದ್ರೆ ಮಾನಸಿಕ ಆರೋಗ್ಯ ಅಂತಂದ್ರೆ ಏನು?
1: ಮಕ್ಕಳ ಮಾನಸಿಕ ಆರೋಗ್ಯ ಅಂದ್ರೆ, ಮಕ್ಕಳ ಮಾನಸಿಕ ಆರೋಗ್ಯವು ನಮ್ಮ ಭಾವನಾತ್ಮಕ ಮತ್ತು ಮಾನಸಿಕ ಸಾಮಾಜಿಕ ಯೋಗಕ್ಷೇಮ ಅಂತ ಹೇಳಿ ಹೇಳ್ಬೋದು. ಅಂದ್ರೆ ಮಾನಸಿಕವಾಗಿ, ಸಾಮಾಜಿಕವಾಗಿ, ದೈಹಿಕವಾಗಿ, ಭಾವನಾತ್ಮಕವಾಗಿ ಎಲ್ಲ ವಿಚಾರಗಳಲ್ಲಿ ಅವರು ಆರೋಗ್ಯಪೂರ್ಣವಾಗಿ ಅವರ ವರ್ತನೆಯನ್ನ ನಿರ್ವಹಣೆ ಮಾಡುವಂಥದ್ದು ಅಂತ. ಅಂದ್ರೆ ಅವರು ಎಲ್ಲಾ ಕ್ಷೇತ್ರಗಳಲ್ಲೂ ಮಾನಸಿಕವಾಗಿ, ದೈಹಿಕವಾಗಿ, ಭಾವನಾತ್ಮಕವಾಗಿ ತಮ್ಮನ್ನ ತಾವು ನಿಯಂತ್ರಿಸ್ಕೊಳ್ಳೋದನ್ನ ನಾವು ಮಾನಸಿಕ ಆರೋಗ್ಯ ಅಂತೇಳಿ ಹೇಳ್ಬೋದು. ಅಂದ್ರೆ ಒಂದು ಒಳ್ಳೆಯ ವರ್ತನೆ ಎಲ್ಲರೊಂದಿಗೆ. ಸಂಕ್ಷಿಪ್ತವಾಗಿ ಹೇಳೋದಾದ್ರೆ, ಎಲ್ಲರೊಂದಿಗೆ ಒಂದು ರೀತಿಯ ಒಳ್ಳೆಯ ರೀತಿಯಲ್ಲಿ ವರ್ತನೆಯನ್ನ ಮಾಡುವಂತದ್ದು ಅಂತ.
0: ಓಕೆ ಮೇಡಮ್, ಇವಾಗ ಹೇಳಿದ್ರೆ ನೀವು ಮಾನಸಿಕ ಆರೋಗ್ಯ ಅಂತಂದ್ರೆ ಮಕ್ಕಳು ಎಲ್ಲಾ ರೀತಿಯಲ್ಲೂ ಒಳ್ಳೆ ರೀತಿಯ ವರ್ತನೆಯನ್ನ ಇಟ್ಕೊಂಡಿದ್ರೆ ಅದು ಮಾನಸಿಕ ಆರೋಗ್ಯ ಅಂತ ಹೇಳಿದ್ರಿ.
1: ಅಂದ್ರೆ ಒಂದು ಮಗು ಅಥವಾ ಒಬ್ಬ ವ್ಯಕ್ತಿ, ನಾವು ಹೇಗೆ ಯೋಚಿಸ್ತೀವಿ, ನಾವ್ ಹೇಗೆ ಭಾವನೆಗಳನ್ನ ನಿಯಂತ್ರಿಸ್ತೀವಿ, ಮತ್ತೆ ಹೇಗೆ ಕಾರ್ಯನಿರ್ವಹಿಸ್ತೀವಿ ಎಂಬುದನ್ನ ಅದು ನಿರ್ಧರಿಸಿರುತ್ತೆ. ಅಂದ್ರೆ ಮಕ್ಕಳು ತಮ್ಮ ದೈನಂದಿನ ಒತ್ತಡವನ್ನ ನಿಭಾಯಿಸಲು, ಇತರರೊಂದಿಗೆ ಆರೋಗ್ಯಕರ ಸಂಬಂಧಗಳನ್ನ ಬೆಳೆಸಿಕೊಳ್ಳಲು ಮತ್ತು ತಮ್ಮ ಗರಿಷ್ಠ ಸಾಮರ್ಥ್ಯವನ್ನ ತಲುಪಲು ಅದು ಸಹಾಯ ಮಾಡುತ್ತೆ. ಒಬ್ಬ ವ್ಯಕ್ತಿ ಅತ್ಯುತ್ತಮ ಸಾಧನೆಯನ್ನ ಮಾಡ್ಬೇಕಂದ್ರೆ, ಆ ಮಕ್ಕಳು ಇರ್ಬೋದು ಅಥವಾ ಯಾರೇ ವ್ಯಕ್ತಿ ಇರ್ಬೋದು, ಅವ್ರಿಗೆ ಮಾನಸಿಕ ಆರೋಗ್ಯ ಬಹಳ ಚೆನ್ನಾಗಿರ್ಬೇಕಾಗುತ್ತೆ.
0: ಇದುವರೆಗೂ ಮಾನಸಿಕ ಆರೋಗ್ಯ ಅಂತಂದ್ರೆ ಏನು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ರಿ. ಹಾಗೇನೆ ಮಕ್ಕಳ ಬೆಳವಣಿಗೆಯಲ್ಲಿ ಮಾನಸಿಕ ಆರೋಗ್ಯ ಎಷ್ಟು ಮುಖ್ಯ ಆಗುತ್ತೆ?
1: ಮಕ್ಕಳ ಬೆಳವಣಿಗೆಯಲ್ಲಿ ಮಾನಸಿಕ ಆರೋಗ್ಯ ಬಹಳಷ್ಟು ಮುಖ್ಯ. ಯಾಕೆ ಅಂತಂದ್ರೆ, ಮಕ್ಕಳು ಪ್ರತಿದಿನ ಶಾಲೆಗೆ ಹೋಗುವಂತ ಸಂದರ್ಭದಲ್ಲಿ ಇರ್ಬೋದು, ಮನೆಯಲ್ಲಿ ಇರೋಂತ ಸಂದರ್ಭದಲ್ಲಿ ಪೋಷಕರ ಜೊತೆಯಲ್ಲಿ ಅಥವಾ ತನ್ನ ಸುತ್ತಮುತ್ತಲ ನೆರೆಹೊರೆಯವರ ಜೊತೆಯಲ್ಲಿ ಮತ್ತು ಸಮಾಜದಲ್ಲಿ ಮಗು ಬದುಕಬೇಕಾಗಿರೋದ್ರಿಂದ ಅವರ ಮಾನಸಿಕ ಆರೋಗ್ಯ ಬಹಳಷ್ಟು ಮುಖ್ಯ. ಯಾಕೆಂದ್ರೆ ಮಾನಸಿಕವಾಗಿ ಸದೃಢವಾಗಿದ್ದಾಗ ಮಾತ್ರ ಎಲ್ಲೆಡೆ ಯಶಸ್ಸನ್ನ ಗಳಿಸಲು ಸಾಧ್ಯ. ಅದು ಶಾಲೆಯಲ್ಲಿ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವಂತದ್ದಿರ್ಬೋದು, ಓದೋದ್ರಲ್ಲಿ ಆಸಕ್ತಿ ತೋರಿಸುವಂತದ್ದಿರ್ಬೋದು, ತನ್ನ ಸ್ನೇಹಿತರ ಜೊತೆಯಲ್ಲಿ ಹೊಂದ್ಕೊಳ್ಳುವಂತದ್ದಿರ್ಬೋದು, ಆಟ ಪಾಠಗಳಲ್ಲಿ ತನ್ನನ್ನ ತಾನು ಕ್ರಿಯಾಶೀಲವಾಗಿ ಭಾಗವಹಿಸಿಕೊಳ್ಳೋದಕ್ಕೆ ಅದು ಬಹಳ ಮುಖ್ಯ ಆಗುತ್ತೆ. ಮತ್ತು ನೆರೆಹೊರೆಯವರ ಜೊತೆಯಲ್ಲೂ ಅದು ಹೇಗ್ ಮಾತನಾಡುವಂತದ್ದು, ಹೇಗೆ ಅದು ಸೃಜನಶೀಲತೆಯನ್ನ ಬೆಳೆಸ್ಕೊಳ್ಳುವಂತದ್ದು, ಕುಟುಂಬದಲ್ಲಿ ಪೋಷಕರ ಜೊತೆಗೆ ಹೇಗೆ ವರ್ತನೆ ಮಾಡುವಂತದ್ದು. ಹಾಗಾಗಿ ಎಲ್ಲ ವಿಚಾರಗಳಿಗೂ ಮಾನಸಿಕ ಆರೋಗ್ಯ ಅನ್ನೋದು ಬಹಳಷ್ಟು ಮುಖ್ಯ. ಆ ಮಕ್ಕಳ ಮಾನಸಿಕ ಆರೋಗ್ಯವನ್ನ ಅವರು ಸದೃಢವಾಗಿ ಇಟ್ಕೊಳ್ಳೋದಕ್ಕೆ ಪೋಷಕರು ಮತ್ತು ಕುಟುಂಬದವರು ಎಲ್ಲರೂ ಕೂಡ ಅದನ್ನ ಶ್ರಮಿಸಲೇಬೇಕಾಗುತ್ತೆ. ಬಹಳಷ್ಟು ಮುಖ್ಯ ಮಾನಸಿಕ ಆರೋಗ್ಯ.
0: ಹೌದು ಮೇಡಮ್. ಹಾಗೇನೆ ಮೇಡಮ್, ಇವಾಗ ನೋಡಕ್ ಹೋದ್ರೆ ಇತ್ತೀಚಿನ ದಿನಗಳಲ್ಲಿ ದೊಡ್ಡವರಿಗಿಂತ ಹೆಚ್ಚಾಗಿ ಮಕ್ಕಳು ಮಾನಸಿಕ ಒತ್ತಡಕ್ಕೆ ಒಳಗಾಗ್ತಾ ಇದ್ದಾರೆ. ಹಾಗಿದ್ರೆ ಇಂದಿನ ಮಕ್ಕಳ ಮಾನಸಿಕ ಒತ್ತಡ ಹೆಚ್ಚಾಗೋದಕ್ಕೆ ಕಾರಣ ಏನು ಅಂತ ಹೇಳ್ತೀರಾ?
1: ಮಕ್ಕಳ ಮಾನಸಿಕ ಆರೋಗ್ಯ ಒತ್ತಡ ಹೆಚ್ಚಾಗೋದಕ್ಕೆ ಕಾರಣ ಅಂತಂದ್ರೆ, ಇಂದಿನ ಮಕ್ಕಳ ಮೇಲಿರುವಂತಹ ಒಂದು ಶೈಕ್ಷಣಿಕ ಒತ್ತಡಗಳಿರ್ಬೋದು. ಹಿಂದೆ ನಾವೆಲ್ಲ ಶಾಲೆಗೆ ಹೋಗುವಂತ ಸಂದರ್ಭದಲ್ಲಿ, ನಾವು ಶಾಲೆಗೆ ಹೋಗುವಂತದ್ದು ನಮ್ಮ ಕಲಿಕೆಯಲ್ಲಿ ನಮ್ಗೆ ನಾವು ಅಷ್ಟು ಅಂದ್ರೆ ನಾವು ಶಿಕ್ಷಕರ ಒತ್ತಡವೂ ಇರಲಿಲ್ಲ, ಕುಟುಂಬದವರ ಒತ್ತಡವೂ ನಮ್ಮ ಮೇಲೆ ಇರಲಿಲ್ಲ. ಶಾಲೆಗೆ ಹೋಗಿ ಆಟ ಪಾಠಗಳನ್ನ ಆಡ್ಕೊಂಡು ನಮಗೆ ಎಷ್ಟಾಗುತ್ತೆ ಅಷ್ಟು ಓದ್ಕೊಂಡು ಬರ್ತಾ ಇದ್ವಿ. ಆದ್ರೆ ಇಂದು ಮಕ್ಕಳ ಮೇಲೆ ಬಹಳಷ್ಟು ಒತ್ತಡ ಇದೆ. ಅಂಕಗಳನ್ನ ಇಷ್ಟೇ ತೆಗಿಬೇಕು, ಕ್ಲಾಸಿಗೆ ಫಸ್ಟ್ ಬರ್ಬೇಕು, ಔಟ್ ಆಫ್ ಔಟ್ ತೆಗಿಬೇಕು, ಅನ್ನೋ ಒಂದು ಒತ್ತಡ ಇದೆ. 100 to 97-96 ಅಂಕಗಳನ್ನ ತೆಗೆದುಕೊಂಡ್ರು ಕೂಡ ಇನ್ನು 4 ಮಾರ್ಕ್ಸ್ ಎಲ್ಲಿ ಹೋಯ್ತು ಅಂತ ಹೇಳಿ ಮಕ್ಕಳನ್ನ ನಾವು ಪ್ರಶ್ನೆ ಮಾಡ್ತೀವಿ. 1 ಮಾರ್ಕ್ಸ್ ಕಡಿಮೆ ತೆಗೆದ್ರು ಕೂಡ 1 ಮಾರ್ಕ್ಸ್ ಎಲ್ಲಿ ಹೋಯ್ತು ಅನ್ನೋದನ್ನ ನಾವು ಮಕ್ಕಳ ಮೇಲೆ ನಾವು ಪ್ರಶ್ನೆ ಕೇಳಿ ಅವ್ರಿಗೆ ಮಾನಸಿಕ ಒತ್ತಡವನ್ನ ನಾವು ಉಂಟು ಮಾಡ್ತಾ ಇದೀವಿ. ಅಂದ್ರೆ ಎಲ್ಲರ ಮಾನಸಿಕ ಆರೋಗ್ಯ ಒಂದೇ ರೀತಿಯಾಗಿರೋದಿಲ್ಲ, ಮತ್ತೆ ಅಂಕಗಳು ಕೂಡ ಎಲ್ಲರೂ ಒಂದೇ ರೀತಿಯನ್ನ ಪಡೆಯೋದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಮಕ್ಕಳು

0: ಅಲ್ಲಿ ನಾವು ಅಂಕಗಳನ್ನ ಹೊಂದಾಣಿಕೆ ಮಾಡಿದ್ರೆ ಕಂಪ್ಯಾರಿಟಿವ್ ಮಾಡಬಾರ್ದು,
1: ಬೇರೆ ಬೇರೆ ಮಕ್ಕಳೊಂದಿಗೆ ಹೋಲಿಕೆ ಮಾಡಬಾರ್ದು.
0: ಮಕ್ಕಳನ್ನ ನಾವು ಬೆಳೆಸಂತ ಸಂದರ್ಭದಲ್ಲಿ ಅವ್ರು ಎಷ್ಟು ಚೆನ್ನಾಗಿ ಓದಿದಾರೆ, ನಿನ್ನ ಅಂಕಗಳು ಹೇಗೆ ಕಡಿಮೆ ಆಯ್ತು, ಅವರು ಕ್ರೀಡೆಯಲ್ಲಿ ಫಸ್ಟ್ ಪ್ಲೇಸ್ ಬಂದ್ರು ನಿನಗೆ ಯಾಕೆ ಆಗ್ಲಿಲ್ಲ, ಅವ್ರು ಹಾಡು ಚೆನ್ನಾಗಿ ಹೇಳ್ತಾರೆ ನೀನ್ ಯಾಕೆ ಹಾಡ್ತಾ ಇಲ್ಲ, ಈ ತರ ನಾವು ಮಕ್ಕಳನ್ನ ಕಂಪ್ಯಾರಿಟಿವ್ ಮಾಡ್ತಾ ಹೋದಾಗ ಒಬ್ಬೊಬ್ಬ ಒಂದೊಂದು ಮಗುವಿನಲ್ಲೂ ಒಂದೊಂದು ಕ್ರಿಯಾಶೀಲತೆ ಇರುತ್ತೆ, ಅದನ್ನ ಗುರುತಿಸಿ ನಾವು ಪ್ರೋತ್ಸಾಹ ನೀಡಬೇಕೇ ಹೊರತು ಅವರಲ್ಲಿ ನಾವು ಹೋಲಿಕೆ ಮಾಡ್ತಾ ಹೋದಾಗ ಅವರಲ್ಲಿ ಕೀಳರಿಮೆ ಭಾವನೆ ಬರುತ್ತೆ. ನನಗೇನು ಮಾಡೋದಕ್ಕೆ ಸಾಧ್ಯ ಇಲ್ಲ, ನಾನು ಬೆಳೆಯೋದಿಕ್ ಸಾಧ್ಯ ಇಲ್ಲ ಅನ್ನೋ ಒಂದು ಕೀಳರಿಮೆ ಮನೋಭಾವನೆ ಬಂದು ಅಭಿಪ್ರಾಯಗಳನ್ನ ವ್ಯಕ್ತಪಡಿಸೋದನ್ನೇ ಬಿಡುತ್ತೆ ಮಗು. ತನ್ಗೇನ್ ಅನ್ಸಿದ್ರು ಅದನ್ನ ಹೇಳ್ಕೊಳ್ಳೋದೇ ಇಲ್ಲ, ಸ್ನೇಹಿತರ ಬಳಿನೂ ಹೇಳ್ಕೊಳಕ್ ಹೋಗಲ್ಲ, ಶಿಕ್ಷಕರ ಹತ್ರನೂ ಹೇಳಕ್ ಹೋಗಲ್ಲ, ಪೇರೆಂಟ್ಸ್ ಹತ್ರನೂ ಹೇಳಕ್ ಹೋಗಲ್ಲ. ಒಂದ್ ರೀತಿಯಾದ ಸಂಪೂರ್ಣವಾಗಿ ಮಾನಸಿಕ ಒತ್ತಡಕ್ಕೆ ಮಗು ಒಳಗಾಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ.
2: ಹೌದು ಮೇಡಮ್, ಇವಾಗ ಹೇಳಿದ್ರಿ ಅಂದ್ರೆ ಪೋಷಕರು ಮಾರ್ಕ್ಸ್ ಕೂಡ ಕಡಿಮೆ ಬಂದ್ರೆ ಯಾಕೆ ಮಾರ್ಕ್ಸ್ ಕಡಿಮೆ ಆಯ್ತು ಅಂತಾನು ಕ್ವಶನ್ ಮಾಡ್ತಾರೆ, ಹಾಗೆ ಕಂಪೇರ್ ಕೂಡ ಮಾಡ್ತಾರೆ, ಇದರಿಂದ ಮಕ್ಕಳ ಮಾನಸಿಕ ಒತ್ತಡ ಹೆಚ್ಚಾಗೋದಕ್ಕೆ ಕಾರಣ ಆಗಿರಬಹುದು.
0: ಕಾರಣ ಆಗುತ್ತೆ, ಯಾಕೆಂದ್ರೆ ಅವರು ಕಡಿಮೆ ಬಂದಿದೆ ಬಂದಾಗಲೂ ಕೂಡ ಅದನ್ನ ಒಳ್ಳೆ ಪ್ರಯತ್ನ ಮಾಡಿದೀಯಾ, ಒಳ್ಳೆ ಅಂಕಗಳು ಬಂದಿದೆ, ಮತ್ತಷ್ಟು ಪ್ರಯತ್ನ ಮಾಡು, ಇನ್ನಷ್ಟು ತೆಗೆಯೋದಕ್ಕೆ ಪ್ರಯತ್ನ ಮಾಡು ಅಂತ ಹೇಳಬಹುದೇ ಹೊರತು ಇದು ಕಡಿಮೆ ಆಯ್ತು ಅಂತೇಳಿ ಒಡೆಯೋದಿರ್ಬೋದು, ಅವಮಾನ ಮಾಡೋದಿರ್ಬೋದು, ಬೈಯೋದಿರ್ಬೋದು, ಈ ತರ ಮಾಡಬಾರ್ದು. ಅಂದ್ರೆ ಪ್ರೋತ್ಸಾಹ ನೀಡಬೇಕು, ಮತ್ತಷ್ಟು ಇನ್ನೂ ಪ್ರಯತ್ನ ಮಾಡು ಅಂಕಗಳನ್ನು ತೆಗಿಯೋದಿಕ್ಕೆ ಅಂತ ಹೇಳಿ ಅವ್ರಿಗೆ ಸಪೋರ್ಟಿವ್ ಆಗಿ ಅವ್ರಿಗೆ ನಾವು ಬೆನ್ನೆಲುಬಾಗಿರ್ಬೇಕೇ ಹೊರತು ಅವರನ್ನ ನಿಂದನೆ ಮಾಡೋದು, ಒಡೆಯೋದು, ಬಡಿಯೋದು, ಬೈಯೋದು ಈ ರೀತಿ ಮಾಡಬಾರ್ದು ಅನ್ನೋದು ನನ್ನ ಅಭಿಪ್ರಾಯ.
2: ಹೌದು ಮೇಡಮ್, ಹಾಗಿದ್ರೆ ಮೇಡಮ್ ಪೋಷಕರು ಮಕ್ಕಳ ಮಾನಸಿಕ ಆರೋಗ್ಯವನ್ನ ಹೇಗೆ ಕಾಪಾಡ್ಕೋಬಹುದು ಅಂತ ಹೇಳ್ತೀರಾ?
0: ಪೋಷಕರು ಮಕ್ಕಳ ಮಾನಸಿಕ ಆರೋಗ್ಯವನ್ನ ಖಂಡಿತವಾಗಿಯೂ ಅವರು ಕಾಪಾಡಬಹುದು, ಯಾಕೆಂದ್ರೆ ಮಕ್ಕಳ ಮಾನಸಿಕ ಆರೋಗ್ಯದ ಮೇಲೆ ಕುಟುಂಬದ ಪಾತ್ರ ಬಹಳ ಪ್ರಮುಖವಾದ್ದು. ಯಾಕೆಂದ್ರೆ ಮಕ್ಕಳು ಶಾಲೆಗೆ ಹೋಗಿ ಹೊರಗಡೆ ಹೋಗಿ ಬಂದಂತ ಸಂದರ್ಭದಲ್ಲಿ ಅಥವಾ ಹೊರಗಡೆ ಸ್ನೇಹಿತರ ಜೊತೆ ಆಟ ಆಡಂತ ಸಂದರ್ಭದಲ್ಲಿ ಎಲ್ಲಾ ಮಾನಸಿಕ ಭಾವನೆಗಳನ್ನ ಅವ್ರು ಹೇಳ್ಕೊಳ್ಳೋದಿಲ್ಲ. ಹೊರಗಡೆ ಮಕ್ಕಳು ಶಾಲೆಗೆ ಹೋದಂತ ಸಂದರ್ಭದಲ್ಲಿ ಅಥವಾ ಸ್ನೇಹಿತರ ಜೊತೆ ಇರೋಂತ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಅವ್ರು ಹೇಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಮನೆ ಅಂತ ಅನ್ನೋದು ಮನೆಯೇ ಮೊದಲ ಪಾಠಶಾಲೆ ಅಂತ ನೀವೇ ಹೇಳೋ ಹಾಗೆ ಮನೆ ಬಹಳ ಮುಖ್ಯ. ಮಕ್ಕಳ ಮಾನಸಿಕ ಆರೋಗ್ಯವನ್ನ ಕಾಪಾಡುವಲ್ಲಿ ಕುಟುಂಬ ಬಹಳ ಪ್ರಮುಖ ಪಾತ್ರವನ್ನ ನಿರ್ವಹಿಸುತ್ತೆ. ಅಂದ್ರೆ ಕುಟುಂಬ ಹೇಗೆ ಮಕ್ಕಳ ಮಾನಸಿಕ ಆರೋಗ್ಯವನ್ನು ಹೆಚ್ಚಿಸಬಹುದು ಅಂದ್ರೆ ಅವರಲ್ಲಿ ಒಂದು ಭಾವನಾತ್ಮಕ ಭದ್ರತೆಯನ್ನ ಒದಗಿಸ್ಕೊಡ್ಬಹುದು ಕುಟುಂಬ. ಯಾಕೆಂದ್ರೆ ಕುಟುಂಬವು ಮಕ್ಕಳಿಗೆ ಮೊದಲ ಆಶ್ರಯ ತಾಣ, ಅಂದ್ರೆ ಮಕ್ಕಳು ಕುಟುಂಬದಲ್ಲೇ ಬೆಳೀತಾ ಇರ್ತಾರೆ. ಅಲ್ಲಿ ಪ್ರೀತಿ, ಮಕ್ಕಳ ಬಗ್ಗೆ ಕಾಳಜಿ, ಸುರಕ್ಷತೆಯ ಭಾವನೆಯನ್ನ ನಾವು ಅವರಲ್ಲಿ ಮೂಡಿಸ್ಬೇಕು. ಈಗ ಏನೋ ಒಂದು ಶಾಲೆಯಲ್ಲಿ ಏನೋ ಒಂದು ಕೆಟ್ಟ ಘಟನೆ ನಡೆದಿದ್ರೆ ಆ ಮಗುವಿಗೆ ಮನೆಗೆ ಬರಕ್ ಭಯ ಇರಬಾರ್ದು. ಮನೇಲಿ ನನ್ಗೆ ಯಾರೋ ಬೈದು ಬಿಡ್ತಾರೆ, ನನ್ಗೆ ಯಾರೋ ಏನೋ ಒಂದು ಅಂದ್ಬಿಡ್ತಾರೆ, ಇನ್ನೇನೋ ಒಂದು ಘಟನೆ ನಡೆಯುತ್ತೆ ಅನ್ನೋ ಒಂದು ಭಯ ಆತಂಕ ಇರಬಾರ್ದು. ಏನೇ ಆದ್ರೂ ನಮ್ಮ ಮನೆಯಲ್ಲಿ ನನ್ನನ್ನು ಪ್ರೊಟೆಕ್ಟ್ ಮಾಡ್ತಾರೆ, ರಕ್ಷಣೆ ಮಾಡ್ತಾರೆ, ನನಗೆ ಸಲಹೆ ಸೂಚನೆಗಳು ಕೊಡ್ತಾರೆ ಅನ್ನೋ ಭಯ ಆತಂಕ ಇಲ್ದೇನೆ ಮಗು ಮನೆಗೆ ಮನೆಗೆ ಹೋಗಿ ನಮ್ಮ ಅಮ್ಮನ ಹತ್ರ ಬೇಗ ಹೇಳೋಣ ಅಥವಾ ತಂದೆ ಹತ್ರ ಹೇಳ್ಕೊಳ್ಳೋಣ ಅನ್ನೋ ಒಂದು ಒಂದು ಭಾವನೆಯನ್ನ ಮಕ್ಕಳಲ್ಲಿ ನಾವು ಮೂಡಿಸ್ಬೇಕಾಗುತ್ತೆ. ಅದ್ರ ಜೊತೆಗೆ ಮಕ್ಕಳಲ್ಲಿ ಮನೆಯಲ್ಲಿ ಆತ್ಮವಿಶ್ವಾಸವನ್ನ ವೃದ್ಧಿ ಮಾಡೋ ರೀತಿಯಲ್ಲಿ ಮನೆಯಲ್ಲಿ ಒಂದು ವಾತಾವರಣವನ್ನ ರೂಪಿಸ್ಬೇಕು ಕುಟುಂಬದ ಸದಸ್ಯರು. ಅಂದ್ರೆ ಕುಟುಂಬದ ಸದಸ್ಯರು ಮಕ್ಕಳಿಗೆ ಬೆಂಬಲವನ್ನ ನೀಡಬೇಕು, ಅವರಿಗೆ ಬೆಳವಣಿಗೆಗೆ ಪ್ರೋತ್ಸಾಹವನ್ನ ನೀಡಬೇಕು. ಆ ಪ್ರೋತ್ಸಾಹ ನೀಡೋದ್ರ ಮೂಲಕ ಅವರಲ್ಲಿ ಸ್ವಾಭಿಮಾನವನ್ನ ಹೆಚ್ಚಿಸಬೇಕು. ಸ್ವಾಭಿಮಾನ ಹೆಚ್ಚಿಸಿ ಅವ್ರು ಯಾವುದೇ ಸವಾಲುಗಳು ಬಂದ್ರೂ ಅದನ್ನ ನನಗೆ ಎದುರಿಸಲು ನಾನು ಸಿದ್ಧನಿದ್ದೇನೆ, ಏನಾದ್ರೂ ಅದು ಆದ್ರೂ ನಾನು ಅದನ್ನ ನಾನು ಫೇಸ್ ಮಾಡ್ತೀನಿ, ನಾನು ಸ್ವಾಭಿಮಾನದಿಂದ ಅದನ್ನ ಗೆಲ್ತೀನಿ ಅನ್ನೋ ಒಂದು ಉತ್ಸಾಹವನ್ನ ಕುಟುಂಬದ ಸದಸ್ಯರು ಬರೆಸ್ಬೇಕಾಗತ್ತೆ. ಜೊತೆಗೆ ಮಕ್ಕಳೇನಾದ್ರೂ ಮಾನಸಿಕವಾಗಿ ಅವರು ಖಿನ್ನತೆಗೊಳಗಾಗಿದ್ರುವೆ ಒತ್ತಡದಲ್ಲಿ ಅವ್ರು ಇದ್ರೂ ಕೂಡ ಅದನ್ನ ಕುಟುಂಬದವರು ಮೊದ್ಲೇ ಗುರುತಿಸ್ಬೇಕು. ಗುರುತಿಸ್ಕೊಂಡು ಅವರ ಆಪ್ತವಾಗಿ ಅವ್ರಿಗೆ ಸಮಾಲೋಚನೆಗೆ ಅಂದ್ರೆ ಅವ್ರ ಹತ್ರ ಕುತ್ಕೊಂಡು ಸಮಾಧಾನವಾಗಿ ಮಾತಾಡೋದ್ರಿಂದ ಅವರು ಅದನ್ನೆಲ್ಲ ಮಕ್ಕಳುಗಳು ಹೇಳ್ಕೊಳ್ಬಹುದು. ಏನಾಯ್ತು, ಯಾಕೆ, ಏನು ಅಂತೆಲ್ಲ ನಾವು ನಿಧಾನವಾಗಿ ಕೇಳಿದಾಗ ಮಕ್ಕಳು ಎಲ್ಲವನ್ನ ಹೇಳ್ತಾರೆ. ಜೊತೆಗೆ ಅವ್ರಿಗೆ ಸಮಯ ಕೊಡಬೇಕು. ಪ್ರತಿ ದಿನ ಅವ್ರು ಶಾಲೆಗೆ ಹೋಗಿ ಬಂದ್ಮೇಲೆ ಸ್ಕೂಲಲ್ಲಿ ಏನಾಯ್ತು, ಶಾಲೆಲಿ ಏನೆಲ್ಲ ಕ್ಲಾಸ್ ತರಗತಿ ನಡೆದ್ವಾ, ಪಾಠ ಮಾಡ್ರ, ನಿನಗ ಅರ್ಥ ಆಯ್ತಾ, ಅಥವಾ ನಿನ್ ಸ್ನೇಹಿತರು ಏನು ಎಂತ ಅಂತ ಅವ್ರ ಜೊತೆ ಕುತ್ಕೊಂಡು ಮಾತಾಡಕ್ಕೆ ಸಮಯವನ್ನ ಇಟ್ಕೊಳ್ಬೇಕು ಮುಖ್ಯವಾಗಿ. ಆಗ ಮಕ್ಕಳು ತಮ್ಮ ಮನಸ್ಸಿನಲ್ಲಿರೋದನ್ನೆಲ್ಲ ಕುಟುಂಬದ ಜೊತೆಗೆ ಅವರು ಹೇಳ್ಕೊಳ್ತಾರೆ, ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ. ಇದರಿಂದ ಅವರು ಅವರಲ್ಲಿ ಒಂದ್ ವೇಳೆ ಅವರಲ್ಲಿ ಯಾವುದೇ ರೀತಿ ಆತಂಕ, ಭಯ, ಖಿನ್ನತೆ, ಒತ್ತಡ ಇದ್ರೂ ಕೂಡ ಅದರಿಂದ

0: ಹೊರಬರೋದಿಕ್ಕೆ ಖಂಡಿತ ಸಾಧ್ಯ ಆಗುತ್ತೆ ಅನ್ನೋದು ನನ್ನ ಭಾವನೆ.
1: ಹೌದು ಮೇಡಮ್, ಇವಾಗ ತಾನೇ ನಾವು ಮಾತಾಡ್ತಿದ್ವಿ ಅಂದ್ರೆ ಮಕ್ಕಳು ಖಿನ್ನತೆಗೆ ಹೇಗೆ ಒಳಗಾಗ್ತಾ ಇದೆ, ಹಾಗೆ ಪೋಷಕರು ಮಕ್ಕಳ ಮಾನಸಿಕ ಆರೋಗ್ಯವನ್ನ ಹೇಗೆ ಕಾಪಾಡ್ಕೋಬೇಕು, ಮನೆ ವಾತಾವರಣ ಎಷ್ಟು ಮುಖ್ಯ ಆಗುತ್ತೆ, ಮಕ್ಕಳಿಗೆ ಹಾಗೆ ಪ್ರೋತ್ಸಾಹ ನೀಡೋದು ಕೂಡ ಎಷ್ಟು ಮುಖ್ಯ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾತಾಡಿದ್ವಿ. ಹಾಗೇನೆ ಮೇಡಮ್, ಇಂದಿನ ಕಾಲದಲ್ಲಿ ಏನಾಗ್ತಿದೆ ಅಂದ್ರೆ ಮಕ್ಕಳು ಓದೋದಕ್ಕೆ ಅಂತಾನೇ ಸೀಮಿತವಾಗಿ ಇರಿಸೋ ತರ ಆಗ್ಬಿಟ್ಟಿದೆ. ಇವಾಗ ಮಾರ್ಕ್ಸ್ ತೆಗಿಲೇಬೇಕು ಅನ್ನೋ ತರ ಒತ್ತಡಕ್ಕೆ ಇರ್ತಾ ಇದ್ದಾರೆ, ಇದರಿಂದ ಮಕ್ಕಳಲ್ಲಿ ಮಾನಸಿಕ ಒತ್ತಡ ಕೂಡ ಜಾಸ್ತಿ ಆಗ್ತಾ ಇದೆ. ಹಾಗಿದ್ರೆ ಓದಿನ ಒತ್ತಡ ಮಕ್ಕಳ ಮನಸ್ಸಿನ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅಂತ ಹೇಳ್ತೀರಾ?
0: ಓದಿನ ಒತ್ತಡ ಮಕ್ಕಳ ಮನಸ್ಸಿನ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಅಂತಂದ್ರೆ, ಖಂಡಿತ ಎಲ್ಲರಿಗೂ ವಿದ್ಯಾಭ್ಯಾಸ ಅನ್ನೋದು ಬೇಕೇ ಬೇಕು. ಯಾಕೆಂದ್ರೆ ಮಕ್ಕಳು ಅಂತ ಅಂದ್ಮೇಲೆ ಅವ್ರು ಶಾಲೆಗೆ ಹೋಗ್ಲೇಬೇಕು. ಮಿನಿಮಮ್ ಎಜುಕೇಶನ್ 6-14 ವರ್ಷದ ಮಕ್ಕಳವರೆಗೂ ಕೂಡ ಕಂಪಲ್ಸರಿ ಎಜುಕೇಶನ್ ಇದೆ. ಇವತ್ತು ಎಲ್ಲರೂ ವಿದ್ಯಾಭ್ಯಾಸವನ್ನ ಪಡೀಲೇಬೇಕು, ಯಾಕೆಂದ್ರೆ ಸಮಾಜದಲ್ಲಿ ಅವರು ನಾಲ್ಕಾರು ಜನದ ಮುಂದೆ ಅವರು ಬದುಕಬೇಕು ಅಂತಂದ್ರೆ ಸುಶಿಕ್ಷಿತರಾಗಿದ್ರೇನೆ ಅದು ತುಂಬಾ ಒಳ್ಳೆಯದು. ಯಾಕೆಂದ್ರೆ ಶಿಕ್ಷಣ ಅನ್ನೋದು ಬೇಕು, ಅಜ್ಞಾನದಿಂದ ಜ್ಞಾನದೆಡೆಗೆ ಕರೆದೊಯ್ಯುತ್ತೆ ಶಿಕ್ಷಣ ಅನ್ನೋದು. ಹಾಗಾಗಿ ಕತ್ತಲೆಯಿಂದ ಬೆಳಕಿನೆಡೆಗೆ ಕರೆದೊಯ್ಯೋದು ಶಿಕ್ಷಣ. ಆದ್ರೆ ಆ ಶಿಕ್ಷಣವನ್ನ ಕೊಡಿಸುವಂತಹ ನಿಟ್ಟಿನಲ್ಲಿ ಮಕ್ಕಳ ಮೇಲೆ ಒತ್ತಡ ಆಗ್ಬಾರ್ದು ಅನ್ನೋದು ಇಲ್ಲಿ ಪ್ರಶ್ನೆ. ಶಿಕ್ಷಣ ಅನ್ನೋದು ಎಲ್ಲರಿಗೂ ಬೇಕೇ ಬೇಕು, ಓದು ಅನ್ನೋದು ಎಲ್ಲರಿಗೂ ಬೇಕೇ ಬೇಕು ಅನ್ನೋದು ನಮ್ಗೆ ಈಗಾಗ್ಲೇ ಗೊತ್ತಾಗಿದೆ. ಆದ್ರೆ ಮಕ್ಕಳ ಮೇಲೆ ಅದು ಒತ್ತಡ ಆಗ್ಬಾರ್ದು. ಅವರ ಮಾನಸಿಕ ಅವರ ಆರೋಗ್ಯವನ್ನ ನಾವು ಕಾಪಾಡಿಕೊಂಡು ಅವರಿಗೆ ಉತ್ತಮವಾದ ರೀತಿಯಲ್ಲಿ ನಾವು ಇವತ್ತು ಶಿಕ್ಷಣವನ್ನ ಕೊಡಬೇಕಾಗಿದೆ. ಯಾಕೆಂತಂದ್ರೆ ಮಕ್ಕಳ ಮಾನಸಿಕ ಆರೋಗ್ಯ ಇಲ್ಲಿ ಬಹಳ ಮುಖ್ಯ. ಯಾಕೆಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಏನೇ ಸಾಧನೆ ಮಾಡದಾದ್ರು ಅವರ ಆರೋಗ್ಯ ಬಹಳ ಮುಖ್ಯ ಆಗುತ್ತೆ. ಅವರು ಆರೋಗ್ಯವಂತರಾಗಿ ಮಾನಸಿಕವಾಗಿ ಆರೋಗ್ಯವಂತರಾಗಿದ್ದು ಅವರು ಸಾಧನೆಯನ್ನ ಮಾಡೋದಕ್ಕೆ ಬಹಳಷ್ಟು ಮುಖ್ಯ ಆಗುತ್ತೆ. ಹಾಗಾಗಿ ಓದನ್ನ ನಾವು ಅವ್ರಿಗೆ ಶಿಕ್ಷಣವನ್ನ ನೀಡಬೇಕಾದ್ರೆ ಓದಿನ ಒತ್ತಡವನ್ನ ಹೇರಬಾರ್ದು. ಅವ್ರ ಮೇಲೆ ನಾವು ಒಂದು ನಿನ್ನ ಕೈಲಿ ಎಷ್ಟು ಆಗುತ್ತೆ ಅಷ್ಟು ಪ್ರಯತ್ನ ಮಾಡು, ನಿನ್ ಕೈಲಿ ಆಗುತ್ತೆ ಅಂದ್ರೆ ನಾನು ಹೇಳ್ತಾ ಇರೋದು ಈಗ ಜಸ್ಟ್ ಪಾಸ್ ಆಗಂತ ವಿದ್ಯಾರ್ಥಿಗೆ ನಾವು ಪ್ರೋತ್ಸಾಹವನ್ನ ಕೊಟ್ರೆ ಅವನು ಅಟ್ಲೀಸ್ಟ್ ಒಂದು ಸೆಕೆಂಡ್ ಕ್ಲಾಸ್ ಬರ್ತಾನೆ. ಅವನಿಗೆ ಪ್ರತಿನಿತ್ಯ ನಾವು ಅವನಿಗೆ ಪ್ರೋತ್ಸಾಹ ನೀಡ್ತಾ ನಿನ್ ಕೈಲಿ ಖಂಡಿತ ಸಾಧ್ಯ ಇದೆ, ನಿನ್ ಕೈಲಿ ಆಗುತ್ತೆ ಅಂತೇಳಿ ನಾವು ಪ್ರೋತ್ಸಾಹ ನೀಡ್ತಾ ಬಂದಾಗ ಅವ್ನು ಫಸ್ಟ್ ಕ್ಲಾಸ್ ಲೆವೆಲ್ಗೆ ಬರ್ತಾನೆ. ಅಂದ್ರೆ ಅವ್ರಿಗೆ ನಾವು ನೀಡುವಂತಹ ಪ್ರೋತ್ಸಾಹ ಹಂತ ಹಂತವಾಗಿ ನಾವು ಮೆಟ್ಟಿಲುಗಳನ್ನ ಹತ್ತಿದ ರೀತಿಯಲ್ಲಿ ದಿನೇ ದಿನ ನಿಧಾನವಾಗಿ ಬೆಳವಣಿಗೆ ಆಗ್ಬೇಕೇ ಹೊರತು ಒಂದೇ ಬಾರಿಗೆ ನಾವು ಹೋಲಿಕೆಯನ್ನ ಮಾಡಿ ಯಾರೋ ಒಬ್ಬ ವಿದ್ಯಾರ್ಥಿ ರ್ಯಾಂಕ್ ಬಂದಿದ್ದಾನೆ ಅಂದ್ರೆ ನಮ್ಮ ಮಕ್ಕಳೂ ಬರಬೇಕು ಅಂತೇಳಿ ನಾವು ನಿರೀಕ್ಷೆಯನ್ನ ಮಾಡಿದ್ರೆ ಅದು ತಪ್ಪಾಗುತ್ತೆ. ಯಾಕೆಂದ್ರೆ ಕಲಿಕೆ ಅನ್ನೋದು ಅವ್ರವ್ರ ಸಾಮರ್ಥ್ಯ ಆಗಿರುತ್ತೆ. ಪ್ರತಿಯೊಬ್ಬ ವಿದ್ಯಾರ್ಥಿಯ ಸಾಮರ್ಥ್ಯವೂ ಬೇರೆ ಬೇರೆ, ಸಾಮರ್ಥ್ಯ ಎಲ್ಲರಿಗೂ ಇರುತ್ತೆ. ಆದ್ರೆ ಅವ್ರು ಹಾಕುವಂತಹ ಒಂದು ಶ್ರಮ ಪ್ರಯತ್ನ ಮತ್ತು ಅವರ ಒಂದು ನಿಲುವು ಇರುತ್ತೆ ಅದು ಪ್ರತಿಯೊಬ್ಬರಿಗೂ ಡಿಫ್ರೆಂಟ್ ಆಗಿರೋದ್ರಿಂದ ಪ್ರತಿಯೊಬ್ಬ ವ್ಯಕ್ತಿನೂ ಬೇರೆ, ಪ್ರತಿಯೊಬ್ಬ ವ್ಯಕ್ತಿಯ ಸಾಮರ್ಥ್ಯನೂ ಬೇರೆ ಆಗಿರೋದ್ರಿಂದ ಇಲ್ಲಿ ನಾವು ಮಕ್ಕಳ ಮೇಲೆ ಯಾವುದೇ ರೀತಿಯ ಒತ್ತಡವನ್ನ ಹಾಕಬಾರದು. ಒತ್ತಡವನ್ನ ಹಾಕಿದಾಗ ಅವರು ಮತ್ತಷ್ಟು ಫೇಲ್ಯೂರ್ ಆಗ್ತಾರೆ.
1: ಹೌದು ಮೇಡಮ್,
0: ಫೇಲ್ಯೂರ್ ಆಗೋದೇ ಜಾಸ್ತಿ. ನಾವಲ್ಲಿ ಪ್ರಯತ್ನ ಮಾಡಿ ಎಫರ್ಟ್ ಮಾಡು ನಿನ್ ಕೈಲಿ ಸಾಧ್ಯ ಇದೆ ಅಂತ ನಾವು ಹೇಳಿದಾಗ ಅದು ಒತ್ತಡ ಆಗ್ಬಾರ್ದು. ನೋಡು ನಿನ್ ಕೈಲಿ ಸಾಧ್ಯ ಆಗುತ್ತೆ ಪ್ರಯತ್ನ ಮಾಡು ಅಂತ ನಾವು ಹೇಳ್ಬೇಕೇ ಹೊರತು ಅದನ್ನು ಕೂಡ ನಿನ್ ಕೈಲಿ ಆಗುತ್ತೆ ಅಂತೇಳಿ ತುಂಬಾ ಫೋರ್ಸ್ ಮಾಡಿ ಒತ್ತಡವನ್ನ ಹಾಕೋದು ಅದು ಕೂಡ ಮಕ್ಕಳ ಮಾನಸಿಕ ಆರೋಗ್ಯದ ಮೇಲೆ ತುಂಬಾ ದೊಡ್ಡ ಮಟ್ಟದ ಪರಿಣಾಮವನ್ನ ಬೀರುತ್ತೆ ಅಂತ ನನ್ಗನ್ಸುತ್ತೆ. ಯಾಕಂದ್ರೆ ಒತ್ತಡವನ್ನ ಹೆಚ್ಚು ಆಗ್ತಾ ಆಗ್ತಾ ಹೋದಾಗ ಮಕ್ಕಳಿಗೆ ಜೀವನದಲ್ಲಿ ನಾವ್ ಬೇರೆ ಏನೂ ಇಲ್ಲ, ಇದೊಂದೇ ನಾವು ಸಾಧನೆ ಮಾಡಿದ್ರೆ ಎಲ್ಲಾ ಇದು ಅಂಕಗಳಿಂದನೇ ಜೀವನ ಎಲ್ಲ ನಡೆದೋಗ್ಬಿಡುತ್ತೆ, ಅಂಕಗಳನ್ನ ತೆಗೆದುಕೊಂಡ್ರೆ ಮಾತ್ರ ಉತ್ತಮ ಜೀವನವನ್ನ ನಾವು ನಿರ್ವಹಣೆ ಮಾಡಬಹುದು ಅನ್ನೋ ಒಂದು ಮನೋಭಾವನೆ ವಿದ್ಯಾರ್ಥಿಗಳ ಮನಸ್ಸಲ್ಲಿ ಬರಬಾರದು.
1: ಹೌದು ಮೇಡಮ್, ಅಂಕಗಳೇ ಜೀವನ ಆಗಿರಬಾರ್ದು, ಅದರಿಂದ ಆಚೆಗೆ ನೈತಿಕ ಶಿಕ್ಷಣ ಅನ್ನೋದು ಕೂಡ ಮುಖ್ಯ ಆಗುತ್ತೆ,
0: ಬಹಳ ಮುಖ್ಯ ಆಗುತ್ತೆ.
1: ಹಾಗೆ ಇಂದಿನ ಕಾಲದಲ್ಲಿ ನೋಡೋದಾದ್ರೆ ಮೇಡಮ್, ಎಲ್ಲ ಮಕ್ಕಳು ಕೂಡ ಮೊಬೈಲ್ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ, ಹಾಗೇನೆ ಜಾಲತಾಣಗಳಲ್ಲೂ ಕೂಡ ಎಲ್ರಿಗೂ ಅಕೌಂಟ್ ಇದೆ ಇವಾಗ, ಅಷ್ಟು ಮೊಬೈಲ್ಗೆ ಒಳಪಡ್ತಾ ಇದ್ದಾರೆ. ಹಾಗಿದ್ರೆ ಮೊಬೈಲ್ ಮತ್ತೆ ಸಾಮಾಜಿಕ ಜಾಲತಾಣಗಳು ಮಕ್ಕಳ ಮಾನಸಿಕ ಆರೋಗ್ಯದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ?
0: ಖಂಡಿತ ಇವತ್ತು ಬಹುದೊಡ್ಡ ಸಮಸ್ಯೆ ಅಂದ್ರೆ ಮಕ್ಕಳ ಮಾನಸಿಕ ಆರೋಗ್ಯ ಆಳೋದಕ್ಕೆ ಮೊದಲನೇ ರೀಸನ್ ನಾವು ಸಾಮಾಜಿಕ ಜಾಲತಾಣಗಳನ್ನ ಹೇಳ್ಬಹುದು. ಮೊದಲನೇ ಕಾರಣನೇ ಮೊದಲನೇ ಅಂಶನೇ ಇದಾಗುತ್ತೆ. ಯಾಕಂದ್ರೆ ಮೊಬೈಲ್ ಮತ್ತು ಸಾಮಾಜಿಕ ಜಾಲತಾಣಗಳು ಮಕ್ಕಳ ಮಾನಸಿಕ ಆರೋಗ್ಯದ ಮೇಲೆ ಖಂಡಿತ ದೊಡ್ಡ ಮಟ್ಟದ ಪ್ರಭಾವವನ್ನ ಇವತ್ತು ಬೀರ್ತಾ ಇದೆ. ಯಾಕೆಂದ್ರೆ ಮಕ್ಕಳು ಇವತ್ತು ನಾವೇನು ಆಧುನಿಕವಾಗಿ ತಂತ್ರಜ್ಞಾನದಲ್ಲಿ ನಾವು ಮುಂದುವರೆದಿದ್ದೀವಿ, ಇದನ್ನ ನಮ್ಮ ಶಿಕ್ಷಣಕ್ಕೆ ಪೂರಕವಾಗಿ ನಾವು ಅದನ್ನ ಬಳಕೆ ಮಾಡ್ಕೊಳ್ಬೇಕೇ ಹೊರತು ಅದನ್ನ ನಾವು ಒಂದ್ ರೀತಿಯಲ್ಲಿ ಶಿಕ್ಷಣಕ್ಕೆ ಬಳಕೆ ಮಾಡ್ಕೊಳ್ಳದೇನೆ ಅದನ್ನ ಒಂದ್ ರೀತಿ

ಎಂಟರ್ಟೈನ್ಮೆಂಟ್ ಆಗಿ ಬಳಕೆ ಮಾಡ್ಕೊಂಡಾಗ ಅಥವಾ ಒಂದು ಸಮಯವನ್ನ ಕಳೆಯೋದಕ್ಕೆ ಒಂದ್ ರೀತಿ ಟೈಮ್ ಪಾಸ್ ಗೆ ಅವನ್ನೆಲ್ಲ ನಾವು ಬಳಕೆ ಮಾಡ್ಕೊಂಡಂತ ಸಂದರ್ಭದಲ್ಲಿ ಖಂಡಿತವಾಗಿ ವಿದ್ಯಾರ್ಥಿಗಳ ಮಾನಸಿಕ ಆರೋಗ್ಯ ಹಾಳಾಗಿದೆ. ಯಾಕೆ ಅಂತಂದ್ರೆ ವಿದ್ಯಾರ್ಥಿಗಳು ಮೊಬೈಲ್ ಅನ್ನ ಬಳಕೆ ಮಾಡೋದ್ರಿಂದ ಅವ್ರಿಗೆ ಕಾನ್ಸಂಟ್ರೇಟ್ ಮಾಡಕ್ ಆಗ್ತಾ ಇಲ್ಲ. ಅತಿ ಹೆಚ್ಚು ಮೊಬೈಲ್ ಗಳನ್ನ ಬಳಕೆ ಮಾಡ್ತಾರೆ. ತರಗತಿಗಳಲ್ಲಿ ಕೂತ್ಕೊಂಡು ಪಾಠ ಕೇಳೋ ಅಷ್ಟು

0: ಏನ ಹೇಳ್ತಿದ್ದಾರೆ ಅಂದ್ರೆ ಅದನ್ನ ಕೇಳುವಂತ ಸಾಮರ್ಥ್ಯನ ದಿನೇ ದಿನೇ ಕಳ್ಕೊಳ್ತಾ ಇದೆ.
1: ಹೌದು ಮೇಡಮ್.
0: ಯಾಕೆಂದ್ರೆ ಅದರಲ್ಲೂ ಚಿಕ್ಕ ಮಕ್ಕಳಿಗೆ ಖಂಡಿತವಾಗಿಯೂ ಮಕ್ಕಳಿಗೆ ಮೊಬೈಲ್ ಅನ್ನ ನೀಡಲೇಬಾರದು. ಅವರಿಗೆ ಆನ್ಲೈನ್ ಗೇಮ್ಗಳಿರ್ಬಹುದು ಅಥವಾ ಆನ್ಲೈನ್ ಗೇಮ್ಗಳ ಒಂದು ಅವುಗಳನ್ನ ನಾವು ಪರಿಚಯ ಮಾಡುವಂತದ್ದು ಅಥವಾ ಅವುಗಳನ್ನ ಆಟ ಆಡೋದಕ್ಕೆ ಜಾಸ್ತಿ ಅವಕಾಶ ಮಾಡ್ಕೊಡುವಂತದ್ದು ಈ ತರ ಮಾಡಬಾರದು. ಯಾಕೆಂದ್ರೆ ಮಕ್ಕಳಲ್ಲಿ ಮೊಬೈಲ್ ಅನ್ನ ಅವರು ಅದನ್ನ ಸ್ಟಡೀಸಿಗೆ ಬಳಸ್ಕೊಳ್ಳೋಂಥದ್ದು ಇರ್ಬೋದು. ಅವ್ರಿಗೆ ಯಾವುದೇ ರೀತಿಯ ಅನುಮಾನ ಬಂದಂತ ಸಂದರ್ಭದಲ್ಲಿ, ಅವ್ರಿಗೆ ಯಾವುದೋ ಒಂದು ಅಸೈನ್ಮೆಂಟ್ ವರ್ಕ್ಗಳನ್ನ ಪ್ರಾಜೆಕ್ಟ್ ವರ್ಕ್ಗಳನ್ನ ಕೊಟ್ಟಂತ ಸಂದರ್ಭದಲ್ಲಿ ಅವುಗಳನ್ನ ನಿರ್ವಹಣೆ ಮಾಡೋದಕ್ಕೆ ಅದನ್ನ ಬಳಸ್ಕೋಬೇಕೆ ಹೊರತು ಅವರು ಪ್ರತಿದಿನ ಮೊಬೈಲ್ಗಳಲ್ಲಿ ಇನ್ಸ್ಟಾಗ್ರಾಮ್ ಅಕೌಂಟ್, ಈಗ ಚಿಕ್ಕ ಚಿಕ್ಕ ಮಕ್ಕಳು ಇನ್ಸ್ಟಾಗ್ರಾಮ್ ಅಕೌಂಟ್ ಒಂದಂತದ್ದು, ಸಾಮಾಜಿಕ ತಾಣಗಳಲ್ಲಿ ಅವರು ವಿಡಿಯೋಗಳನ್ನ ಮಾಡಿ ಬ್ಲಾಗ್ಗಳನ್ನ ಮಾಡಿ ವಿಡಿಯೋ ಮಾಡಿ ಹಾಕುವಂಥದ್ದು, ಇದೆಲ್ಲ ನಿಜವಾಗ್ಲು ಒಂಥರ ಮಕ್ಕಳ ಮಾನಸಿಕ ಆರೋಗ್ಯದ ಮೇಲೆ ಖಂಡಿತ ಪ್ರಭಾವವನ್ನ ಇದು ಬೀರುತ್ತೆ ಅವರ ವಿದ್ಯಾಭ್ಯಾಸದ ಮೇಲೆ.
1: ಹೌದು ಮೇಡಮ್.
0: ಯಾಕೆಂದ್ರೆ ಇದೆಲ್ಲ ಅವ್ರು ದೊಡ್ಡವರಾದ ಮೇಲೆ ಅವರೊಂದು ಒಂದು ಲೆವೆಲ್ ಎಜುಕೇಶನ್ ಅನ್ನ ಪಡೆದ ನಂತರದಲ್ಲಿ ಖಂಡಿತ ಇದೆಲ್ಲ ಅವ್ರು ಮಾಡ್ಕೊಳ್ಬಹುದು. ಯಾಕೆಂದ್ರೆ ಅವರು ಒಂದು 22-23 ಏಜ್ ವರ್ಗೂನು ಅವರು ಓದಿನ ಕಡೆಗೆ ಹೆಚ್ಚು ಗಮನವನ್ನ ಕೊಟ್ಟು, ವಿದ್ಯಾಭ್ಯಾಸದ ಕಡೆಗೆ ಗಮನ ಕೊಟ್ಟು, ಅವರು ಒಂದು ಒಳ್ಳೆ ಉದ್ಯೋಗದ ಕಡೆ ಉದ್ಯೋಗ ತಗೊಳ್ಬೇಕು ಅನ್ನೋ ಒಂದು ಮನಸ್ಥಿತಿಯನ್ನ ರೂಪಿಸ್ಕೊಂಡಾಗ ಅವರು ಮಾನಸಿಕವಾಗಿ ಅವರು ಸದೃಢರಾಗಿರ್ತಾರೆ ಆ ವಯಸ್ಸಿನ ವೇಳೆಗೆ. ಹಾಗಾಗಿ ಚಿಕ್ಕ ವಯಸ್ಸಿನಲ್ಲಿ ಬಾಲ್ಯದಲ್ಲಿ ಖಂಡಿತವಾಗಿ ಅವ್ರಿಗೆ ಮೊಬೈಲ್ ಅನ್ನ ಮತ್ತು ಸಾಮಾಜಿಕ ಜಾಲತಾಣಗಳನ್ನ ಬಳಸೋದಕ್ಕೆ ಅವಕಾಶವನ್ನ ಮಾಡಿಕೊಡಬಾರದು ಅನ್ನೋದೇ ನನ್ನ ಅಭಿಪ್ರಾಯ. ಅವ್ರು ಎಷ್ಟೇ ಆರೋಗ್ಯಕರವಾಗಿ ಅದನ್ನ ಬಳಕೆ ಮಾಡ್ತಾ ಇದ್ರು ಕೂಡ ಒಂದಲ್ಲ ಒಂದು ದಿನ ಅದು ದುರುಪಯೋಗ ಆಗಂತ ಸಾಧ್ಯತೆನೆ ಹೆಚ್ಚಾಗಿರುತ್ತೆ. ಯಾಕೆಂದ್ರೆ ಮಕ್ಕಳು ಬೇಗ ಕೆಟ್ಟದ್ರ ಕಡೆಗೆ ಆಕರ್ಷಿತರಾಗ್ಬಿಡ್ತಾರೆ.
1: ಹೌದು ಮೇಡಮ್.
0: ಅವರಲ್ಲಿ ಆಕರ್ಷಣೆ ಅನ್ನೋದು ಜಾಸ್ತಿ ಇರೋದ್ರಿಂದ, ಬೇಗ ಅವ್ರ ಆಕರ್ಷಣೆಗೆ ಒಳಗಾಗೋದ್ರಿಂದ ನಾವು ಅವರು ಒಳಗಡೆ ಅವರು ಎಂಟರ್ ಆಗಿ ಹೋದ್ಮೇಲೆ ನಾವು ವಾಪಸ್ ಬರೋದಕ್ಕೆ ಬಹಳ ಕಷ್ಟ ಆಗುತ್ತೆ. ಹಾಗಾಗಿ ಅದನ್ನ ಅವ್ರ ವಿದ್ಯಾಭ್ಯಾಸಕ್ಕೆ ಎಷ್ಟು ಬೇಕೋ ಅಷ್ಟನ್ನೇ ನಾವು ಅವ್ರಿಗೆ ಮೊಬೈಲ್ ಅನ್ನ, ಸಾಮಾಜಿಕ ಜಾಲತಾಣಗಳನ್ನ ಅಥವಾ ದೂರದರ್ಶನ ಇರ್ಬೋದು ಇವುಗಳನ್ನ ಅವಕ್ಕೆಲ್ಲ ಒಂದು ಸಮಯವನ್ನ ನಿಗದಿ ಮಾಡ್ಬೇಕಾಗುತ್ತೆ. ಸಮಯವನ್ನ ನಿಗದಿ ಮಾಡ್ಬೇಕು, ಇಲ್ಲ ಬರೀ ಆ ಸ್ಟಡೀಸಿಗೆ ಎಷ್ಟು ಬೇಕೋ ಅಷ್ಟು ಬಳಕೆ ಮಾಡ್ಕೊಳ್ಳೋ ರೀತಿಯಲ್ಲಿ ಅವುಗಳನ್ನ ಬಳಸೋದಿಕ್ಕೆ ಅವಕಾಶವನ್ನು ಮಾಡಿಕೊಟ್ರೆ ತುಂಬಾ ಒಳ್ಳೇದು ಅಂತ.
1: ಪೋಷಕರು ಇವಾಗ ಮೊಬೈಲ್ ಅಥವಾ ಸಾಮಾಜಿಕ ಜಾಲತಾಣಗಳನ್ನ ಮಕ್ಕಳು ಯೂಸ್ ಮಾಡಬಾರ್ದು ಅನ್ನೋದ್ರ ಬಗ್ಗೆ, ಅದ್ರ ಬಗ್ಗೆ ಒಂದು ಕಡಿವಾಣ ಇರಬೇಕು, ನಿಯಂತ್ರಣದಲ್ಲಿ ಇರಿಸಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರೆ.
0: ಇವತ್ತು ನೋಡಿ ಬಹಳಷ್ಟು ನಾನು ಈ ಸಿಟಿಗಳಲ್ಲಿ ನಗರ ಪ್ರದೇಶಗಳಲ್ಲಿ ನಾನು ನೋಡ್ತೀನಿ, ಇವತ್ತು ಹಳ್ಳಿಗಳು ಅದರಿಂದ ಹೊರತಾಗಿಲ್ಲ. ಮಕ್ಕಳು ಬೆಳಿಗ್ಗೆ ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಅವರು ತಿಂಡಿ ತಿನ್ಸ್ತಾ ಇರ್ತಾರೆ, ಪೇರೆಂಟ್ಸ್ ಗಳು, ಅವ್ರ ಕೈಯಲ್ಲಿ ಮೊಬೈಲ್ ಇರುತ್ತೆ ಮಕ್ಕಳ ಕೈಯಲ್ಲಿ. ಅಂದ್ರೆ ಮೊಬೈಲ್ ನೋಡ್ತಾ ನೋಡ್ತಾ ಇವ್ರು ಬೇಗ ತಿಂಡಿ ಎಲ್ಲ ತಿಂದ್ಬಿಡ್ತಾರೆ, ಬೇಗ ಮಾಡ್ಬಿಡ್ತಾರೆ ಅನ್ನೋ ಒಂದು ಭಾವನೆ. ಮತ್ತೆ ಯಾವುದೇ ಹೊರಗಡೆ ಹೋಗಿ ನೋಡಿ, ಮದ್ವೆ ಮನೆಗಳಿರ್ಬೋದು, ಯಾವುದೇ ಫಂಕ್ಷನ್, ಮಕ್ಕಳು ಮೊಬೈಲ್ ಯೂಸ್ ಮಾಡ್ತಾ ಇರ್ತಾರೆ. ಆದ್ರೆ ಇವ್ರಿಗೆ ಅಂದ್ರೆ ಈ ಕಡೆ ಪೋಷಕರಿಗೂ ಏನಾಗಿದೆ ಅಂದ್ರೆ, ಅವ್ರ ಕೈಗೆ ಒಂದ್ ಮೊಬೈಲ್ ಕೊಟ್ಬಿಟ್ರೆ ಅವ್ರು ಸುಮ್ನೆ ಕೂತ್ಕೊಳ್ತಾರೆ, ಸುಮ್ನೆ ಇರ್ತಾರೆ, ಒಂದ್ ಚೇರ್ ಮೇಲೆ ಎಲ್ಲೋ ಒಂದ್ ಕಡೆ ಕೂತ್ಕೊಂಡು ಮೊಬೈಲ್ ನೋಡ್ತಾ ಇರ್ತಾರೆ. ಆಗ ಅವ್ರಿಗೂ ನಾವು ಅವ್ರು ಎಲ್ಲೋದ್ರು ಏನು ಅಂತ ಹುಡುಕಾಟ ಇರೋದಿಲ್ಲ, ಅಥವಾ ಅವ್ರ ಮೇಲೆ ನಾವು ಜಾಸ್ತಿ ಇದ್ ಮಾಡೋಂತ ಇದ್ದಿರಲ್ಲ, ಹಂಗೋ ಒಂದ್ ಕಡೆ ಕೂತಿದ್ದಾರೆ ಅಂತೇಳಿ. ಅಂದ್ರೆ ಮಕ್ಕಳಲ್ಲಿ ರೈತ ಮೊಬೈಲ್ ಬಳಕೆ ಮಾಡಕ್ಕೆ ಬಿಟ್ಟು ಬಿಟ್ಟು ಇವ್ರು ಬೇಡ ಅಂದ್ರೂ ಅದನ್ನ ಅವ್ರು ಕೇಳಂತ ಸ್ಥಿತಿಯಲ್ಲಿ ಇವತ್ತು ಮಕ್ಕಳುಗಳಿಲ್ಲ.
1: ಹೌದು ಮೇಡಮ್.
0: ಅದನ್ನ ಮಕ್ಕಳಲ್ಲಿ ಆ ರೀತಿ ಅವರು ಕೊಟ್ಟು ಕಲಿಸಿದವರೇ ಪೋಷಕರು.
1: ಹೌದು, ನಿಜ.
0: ಈಗ ಬೇಡ ಅಂತ ಹೇಳಿ ವಾಪಸ್ ಕಿತ್ಕೊಳ್ಳೋ ಅಂತ ಕೆಲಸ ಮಾಡೋದಕ್ಕೆ ಪೋಷಕರಿಗೆ ಬಹಳ ಕಷ್ಟ ಆಗುತ್ತೆ. ಹಾಗಾಗಿ ಆ ಮೊದ್ಲು ಕೊಡೋದಕ್ಕಿಂತ ಮೊದ್ಲೇನೆ ಮಕ್ಕಳುಗಳಲ್ಲಿ ನಾವು ಆ ಮೊಬೈಲ್ ಅನ್ನ ಬಳಕೆ ಮಾಡೋದನ್ನ, ಸಾಮಾಜಿಕ ಜಾಲತಾಣಗಳನ್ನ ಬಳಸೋದಕ್ಕೆ ಖಂಡಿತವಾಗೂ ನಿರ್ಬಂಧಗಳನ್ನ ಹೇರ್ಲೇಬೇಕು. ಅವಕ್ಕೆಲ್ಲ ಒಂದು ಏಜ್ ಇದೆ, ಒಂದ್ ಏಜ್ ಆದ್ಮೇಲೆ ಅವರು ಬಳಸ್ಕೊಳ್ಳೋದಕ್ಕೆ ಅವ್ರಿಗೆ ಅವಕಾಶ ಬೇಕಾದ್ರೆ ಆನಂತರ ಮಾಡ್ಕೊಡ್ತೀವಿ ಅಂತ ಅವ್ರಿಗೊಂದು ಮನವರಿಕೆ ಮಾಡಿಬಿಟ್ಟು ಇವರು ಮೊಬೈಲ್ ಬಳಕೆಯನ್ನ ಮಾಡೋದನ್ನ ಖಂಡಿತವಾಗೂ ತಪ್ಪಿಸ್ಬೇಕು.
1: ಹೌದು ಮೇಡಮ್. ಅಂದ್ರೆ ಈಗ ಪೋಷಕರು ಅದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ, ಅಂದ್ರೆ ಮಕ್ಕಳಿಗೆ ಫೋನ್ ಕೊಟ್ಬಿಟ್ಟು ಕೂರಿಸ್ಬಿಟ್ರೆ ನಮ್ ಕೆಲಸ ಕಡಿಮೆ ಆಗುತ್ತೆ ಅನ್ನೋದ್ರ ಬಗ್ಗೆ
0: ಕಡಿಮೆ ಆಗುತ್ತೆ ಅದನ್ನ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ. ಕೆಲವರು ಪೇರೆಂಟ್ಸ್ ಹೇಗಿದ್ದಾರೆ ಅಂದ್ರೆ, ಆ ಮಕ್ಕಳು ಆನ್ಲೈನ್ ಗೇಮ್ಗಳು ಆಡೋದಿರ್ಬೋದು ಮತ್ತೆ ಬಳಕೆ ಮಾಡೋದನ್ನ ನನಗೇ ಗೊತ್ತಾಗಲ್ಲ, ನನ್ ಮಗ ಎಲ್ಲಾ ಯೂಸ್ ಮಾಡ್ತಾನೆ, ನನ್ ಮಗಳೆಲ್ಲಾ ಯೂಸ್ ಮಾಡ್ತಾಳೆ, ಎಲ್ಲಾ ಬರುತ್ತೆ ಅನ್ನ, ಅದನ್ನ ಅವ್ರಿಗೆ ಅದ್ರ ಬಗ್ಗೆ ಅದ್ರಿಂದ ಏನ್ ತೊಂದರೆ ಆಗುತ್ತೆ ಅನ್ನೋದನ್ನ ಯೋಚನೆ ಮಾಡ್ತಾ ಇಲ್ಲ. ನನ್ ಮಕ್ಳೆಲ್ಲ ತಿಳ್ಕೊಂಡ್ಬಿಟ್ಟಿದ್ದಾರೆ ಅಂತ ಅದನ್ನ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ. ಬಟ್ ಅದು ಮುಂದೊಂದಿನ ಅವರ ಮಾನಸಿಕ ಮತ್ತು ಶೈಕ್ಷಣಿಕ ಜೀವನಕ್ಕೆ ಅದು ಖಂಡಿತ ತೊಂದರೆ ಆಗುತ್ತೆ ಅನ್ನೋದು ನನ್ನ ಭಾವನೆ.
1: ಹೌದು ಮೇಡಮ್, ನೀವು ಹೇಳಿದಾಗ ಏನಂದ್ರೆ ಪೋಷಕರು ಇದಕ್ಕೆ ಒಂದು ಕಡಿವಾಣವನ್ನ ಹಾಕ್ಬೇಕು, ಒಂದು ನಿಯಂತ್ರಣದಲ್ಲಿ ಇರಿಸಬೇಕು, ಹಾಗೇನೆ ಒಂದು ನಿಗದಿ ಸಮಯ ಅಂತ ಇರಿಸಿದ್ರೆ ಇದಕ್ಕೆಲ್ಲ ಒಳ್ಳೇದು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರಿ.
0: ಹೌದು ಮೇಡಮ್.
1: ಹಾಗೇನೆ

0: ಈಗಿನ ಕಾಲದಲ್ಲಿ ನೋಡೋದಾದ್ರೆ ದೊಡ್ಡವ್ರಿಗಿಂತ ಹೆಚ್ಚಾಗಿ ಮಕ್ಕಳು ಮಾನಸಿಕ ಒತ್ತಡಕ್ಕೆ ಒಳಗಾಗ್ತಾ ಇದ್ದಾರೆ. ಇವಾಗಿನ ಮಕ್ಕಳಲ್ಲಿ ಆತ್ಮವಿಶ್ವಾಸ ಕಡಿಮೆಯಾಗಿ ಮಾನಸಿಕ ಒತ್ತಡನೇ ಜಾಸ್ತಿ ಆಗ್ತಾ ಇದೆ. ಹಾಗಿದ್ರೆ ಮಕ್ಕಳ ಆತ್ಮವಿಶ್ವಾಸವನ್ನ ಬೆಳೆಸೋದಕ್ಕೆ ಏನ್ ಮಾಡ್ಬೇಕು?
1: ಮಕ್ಕಳ ಆತ್ಮವಿಶ್ವಾಸವನ್ನ ಬೆಳೆಸಲು ಏನ್ ಮಾಡ್ಬೇಕು ಅಂತ ಅಂದ್ರೆ, ಇದರಲ್ಲಿ ಮಕ್ಕಳ ಆತ್ಮವಿಶ್ವಾಸ ಹೆಚ್ಚಿಸಲು ಬಹಳಷ್ಟು ಜನರ ಪಾತ್ರ ಇದೆ. ಯಾಕಂದ್ರೆ ಮಕ್ಕಳಲ್ಲಿ ಆತ್ಮವಿಶ್ವಾಸ ಕಾನ್ಫಿಡೆನ್ಸ್ ಹೆಚ್ಚಾಗ್ಬೇಕು ಅಂದ್ರೆ ಮೊದಲನೇ ಪಾತ್ರ ಕುಟುಂಬದ್ದು, ಕುಟುಂಬದವರ ಪಾತ್ರ ಇದೆ. ಮತ್ತೆ ನಂತರದಲ್ಲಿ ಶಾಲೆ ಆಡಳಿತ ಮಂಡಳಿ ಇರ್ಬೋದು, ಟೀಚರ್ಸ್ ಶಿಕ್ಷಕರು ಬಹಳ ಪ್ರಮುಖ ಪಾತ್ರ ವಹಿಸ್ತಾರೆ. ಜೊತೆಗೆ ಸ್ನೇಹಿತರು, ಕುಟುಂಬ ಶಿಕ್ಷಕರು ಸ್ನೇಹಿತರು ಇವರು ಬಹಳ ಪಾತ್ರವನ್ನ ಅವ್ರ ಮೇಲೆ ವಹಿಸ್ತಾರೆ. ಯಾಕೆಂದ್ರೆ ಪ್ರತಿದಿನ ಅವರು ಮಕ್ಕಳು ಜೊತೆಯಲ್ಲಿ ಇರೋಂಥದ್ದು ಮನೇಲಿ ಇದ್ದಾಗ ಕುಟುಂಬದವ್ರ ಜೊತೆ ಇರ್ತಾರೆ, ಶಾಲೆಗೆ ಹೋದಾಗ ತರಗತಿಯಲ್ಲಿ ಶಿಕ್ಷಕರ ಜೊತೆ ಇರ್ತಾರೆ, ಅದು ಶಾಲೆಯಿಂದ ಹೊರ ಬಂದಾಗ ಸ್ನೇಹಿತರ ಜೊತೆ ಇರ್ತಾರೆ. ಹಾಗಾಗಿ ಇವರು ಮೂರು ಜನ ಬಹಳ ನಿರ್ಣಾಯಕ ಪಾತ್ರವನ್ನ ವಹಿಸ್ತಾರೆ ಅವರ ಆತ್ಮವಿಶ್ವಾಸವನ್ನ ಹೆಚ್ಚಿಸೋದಿಕ್ಕೆ. ಅಂದ್ರೆ ಅದ್ರಲ್ಲಿ ಏನ್ ಮಾಡ್ಬೇಕು ಅಂತ ಅಂದ್ರೆ, ಈಗ ಒಂದು ವೇಳೆ ಮಕ್ಕಳು ಮಾನಸಿಕವಾಗಿ ಒತ್ತಡಕ್ಕೊಳಗಾಗಿದ್ರೆ, ಯಾವುದೋ ಒಂದು ಪರೀಕ್ಷೆಯಲ್ಲಿ ಅಂಕಗಳು ಕಡಿಮೆ ಬಂದಾಗ್ಲು ಅಥವಾ ಇನ್ಯಾವುದೋ ಒಂದ್ ಸಂದರ್ಭದಲ್ಲಿ ಅವ್ರ ಆತ್ಮಸ್ಥೈರ್ಯವನ್ನ ಹೆಚ್ಚಿಸೋ ಅಂತ ಮಾತುಗಳನ್ನ ಆಡ್ಬೇಕಾಗತ್ತೆ. ಈಗ ತರಗತಿಯಲ್ಲಿ ಶಿಕ್ಷಕರು ಯಾವುದೋ ಒಂದು ಕಿರು ಪರೀಕ್ಷೆ ಅಂಕಗಳನ್ನು ನೀಡಬೇಕಾದ್ರೆ ಅಲ್ಲಿ ಕಡಿಮೆ ಅಂಕಗಳನ್ನ ತೆಗೆದುಕೊಂಡಿರುವಂತಹ ವಿದ್ಯಾರ್ಥಿಗಳು, ಅತಿ ಹೆಚ್ಚು ಅಂಕಗಳನ್ನು ಪಡ್ಕೊಂಡಿರುವಂತಹ ವಿದ್ಯಾರ್ಥಿಗಳು, ಇಲ್ಲಿ ಯಾವುದೇ ರೀತಿಯ ಒಂದು ಹೋಲಿಕೆಯನ್ನ ಮಾಡೋದು, ಎಲ್ಲರೂ ಕೂಡ ಅವರವರ ಶ್ರಮ ಮತ್ತು ಪ್ರಯತ್ನಕ್ಕೆ ತಕ್ಕ ಹಾಗೆ ನೀವು ಅಂಕಗಳನ್ನ ಪಡೆದಿರ್ತೀರಿ ಅನ್ನೋದನ್ನ ಅರಿವನ್ನು ಮೂಡಿಸ್ಬೇಕಾಗುತ್ತೆ. ಯಾಕೆಂದ್ರೆ ಇಲ್ಲಿ ಅಂಕಗಳು ಬಂದಿರೋದು ಅವರು ತಗೊಂಡಿರೋಂಥದ್ದಲ್ಲ, ಅವರು ಹಾಕಿರುವ ಶ್ರಮಕ್ಕೆ ತಕ್ಕ ಪ್ರತಿಫಲ ಅನ್ನೋದನ್ನ ಅವ್ರಿಗೆ ಅರಿವನ್ನ ಮೂಡಿಸ್ಬೇಕು.
0: ಹೌದು ಮೇಡಮ್.
1: ಈಗ ಒಂದು ವಿದ್ಯಾರ್ಥಿ ಏನೂ ಪ್ರಯತ್ನ ಮಾಡದೆ ಏನೂ ಎಫರ್ಟ್ ಹಾಕದೆ ಇರೋಂತ ವಿದ್ಯಾರ್ಥಿಗೆ ನಾವಲ್ಲಿ ಹೋಲಿಕೆ ಮಾಡೋದು ಸರಿಯಲ್ಲ.
0: ಹೌದು, ನಿಜ.
1: ಅಂಕಗಳನ್ನ ಹೋಲಿಕೆ ಮಾಡೋದ್ ಸರಿಯಲ್ಲ. ಅವ್ನ್ ಪ್ರಯತ್ನ ಜಾಸ್ತಿ ಪಟ್ಟಿದ್ದಾನೆ, ನಿರಂತರವಾದ ಅಧ್ಯಯನ ಇದೆ, ಹಾಗಾಗಿ ಅಲ್ಲಿ ಅಂಕಗಳು ಜಾಸ್ತಿ ಬಂದಿದೆ. ನೀವು ಈ ಪ್ರಯತ್ನವನ್ನ ಮಾಡಿ, ನೀವು ಕೂಡ ನಿರಂತರವಾಗಿ ಅಧ್ಯಯನ ಮಾಡಿ ಅಂತ ಹೇಳಿ ಮಕ್ಕಳಲ್ಲಿ ಅರಿವನ್ನ ಮೂಡಿಸಿದಾಗ ಅವರಲ್ಲಿ ಆತ್ಮವಿಶ್ವಾಸ ಬರುತ್ತೆ. ಓ, ನನಗೆ ಅಲ್ಲಿ ಕಂಪ್ಯಾರಿಟಿವ್ ಬರಲ್ಲ, ಅರಿವು ಮೂಡಿಸಿದಾಗ ಹೋಲಿಕೆ ಅನ್ನೋದ್ ಬರಲ್ಲ. ಓ, ನಮ್ಗೆ ಅವ್ರು ಅತಿ ಹೆಚ್ಚು ಅಂಕಗಳು ತಗೊಂಡಿದ್ರೆ ಅವ್ರ ಜೊತೆ ನಮ್ಮನ್ನ ಹೋಲಿಕೆ ಮಾಡಿದ್ರು ಎಲ್ರ ಮುಂದೆ ಅನ್ನೋ ಅಂತ ಭಾವನೆ ಮಕ್ಕಳಲ್ಲಿ ಬರಲ್ಲ.
0: ಹೌದು ಮೇಡಮ್.
1: ಆಗ ಓ, ನನ್ನ ಎಫರ್ಟ್ ನ ನನ್ ಪ್ರಯತ್ನ ಕಡಿಮೆ ಮಾಡಿದ್ದೀನಿ, ಅದಕ್ಕೆ ನನಗೆ ಅಂಕಗಳು ಕಡಿಮೆ ಬಂದಿದೆ, ನಾನು ಆತರ ಪ್ರಯತ್ನ ಮಾಡಿದ್ರೆ ನಾನು ಆ ಅಂಕಗಳನ್ನ ನಾನು ಕೂಡ ತಗೊಳ್ಬಹುದು ಅನ್ನೋ ಒಂದು ಕಾನ್ಫಿಡೆಂಟ್ ನ ಶಿಕ್ಷಕರು ಖಂಡಿತವಾಗ್ಲೂ ಮಕ್ಕಳಿಗೆ ತರಗತಿಯಲ್ಲಿ ಮೂಡಿಸ್ಬೇಕಾಗುತ್ತೆ, ಅರಿವನ್ನ ಮೂಡಿಸ್ಬೇಕು. ಅವ್ರ ಪಾತ್ರ ಬಹಳ ಮುಖ್ಯವಾದದ್ದು. ಯಾಕೆಂದ್ರೆ ಕುಟುಂಬದಲ್ಲಿ ಕುಟುಂಬದವರ ಮಾತುಗಳಿಗಿಂತಲೂ, ಸ್ನೇಹಿತರ ಮಾತುಗಳಿಗಿಂತಲೂ ಶಿಕ್ಷಕರ ಮಾತುಗಳನ್ನ ಮಕ್ಕಳು ಬಹಳಷ್ಟು ಕೇಳ್ತಾರೆ. ಯಾಕೆಂದ್ರೆ ಅವ್ರು ಹೇಳಿದ ಒಂದೊಂದು ಮಾತನ್ನು ಕೇಳಂತ ಒಂದು ಮನಸ್ಥಿತಿ ಇವತ್ತು ಖಂಡಿತವಾಗೂ ಮಕ್ಕಳಲ್ಲಿ ಇದೆ. ಅದನ್ನ ಪ್ರೀತಿಯಿಂದ ವಿಶ್ವಾಸದಿಂದ ಮಕ್ಕಳಲ್ಲಿ ಅವರು ಹೇಳಿ ಅರ್ಥ ಮಾಡಿಸ್ಬೇಕು ಮಕ್ಕಳಲ್ಲಿ, ಖಂಡಿತವಾಗ್ಲೂ ಅದು ಆಗ ಆ ಮಕ್ಕಳು ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಅದೇ ರೀತಿಯಲ್ಲಿ ಒಂದ್ ವೇಳೆ ಆ ಮಗುವಿಗೆ ಶಾಲೆಯಲ್ಲಿ ಒಂದ್ ವೇಳೆ ಏನಾದ್ರೂ ಅಂತ ವಾತಾವರಣ ತಿಳಿದ ಇದ್ದಂತ ಸಂದರ್ಭದಲ್ಲಿ ಶಾಲೆಯಲ್ಲಿ ಯಾವುದೋ ಟೀಚರ್ ನೀನೇನ್ ಹಿಂಗ್ ಕಡಿಮೆ ತಗೊಂಡಿದ್ಯಾ ಅಥವಾ ಇನ್ನೇನೋ ಒಂದು ಹೇಳಿ ಆ ಮಗುಗ್ ಬೇಜಾರು ಮಾಡಿ ಕಳಿಸಿದ್ರು ಅಂತ ಇಟ್ಕೊಳ್ಳೋಣ. ಆಗ ಮಗು ಮನೆಗ್ ಬಂದಂತ ಸಂದರ್ಭದಲ್ಲಿ ಮನೆಯಲ್ಲಿ ಆಗ ಅವ್ರು ಹೇಳ್ಕೊಳ್ಳುತ್ತೆ, ಮಗು ಈ ತರ ಆಯ್ತು ಶಾಲೆಯಲ್ಲಿ ಈ ತರ ಹೇಳಿದ್ರು ನನಗೆ ಎಲ್ರ ಮುಂದೆ ಬೇಜಾರಾಯ್ತು ಅಂತ ಏನೋ ಒಂದು ಹೇಳ್ಕೊಳ್ಳುತ್ತೆ ಮಗು ಕುಟುಂಬದಲ್ಲಿ. ಆಗ ತಂದೆ ತಾಯಿ ಆದವರು ಆ ಮಗುವಿನ ಆಗ ತಂದೆ ತಾಯಿ ಸಪೋರ್ಟಿಗ್ ನಿಲ್ಬೇಕಾಗುತ್ತೆ. ಯಾಕೆಂದ್ರೆ ಆಗ ತಂದೆ ತಾಯಿ ಮಗುವಿಗೆ ನೋಡು ಈ ತರ ಹೇಳಿರೋದು ಅವ್ರು ಈ ರೀತಿ ಹೇಳಿರ್ಬಹುದು, ನೀನು ಪ್ರಯತ್ನ ಮಾಡು, ನೀನು ನಿರಂತರ ನೀನು ಟೆಸ್ಟ್ ಇದ್ದಾಗ ಅವ್ರಿಗೆ ಗೊತ್ತಿರುತ್ತೆ ಮಗು ಮನೇಲಿ ಎಷ್ಟು ಪ್ರಯತ್ನ ಹಾಕಿ ಮಾಡ್ತಾ ಇದೆ ಅನ್ನೋದು ಖಂಡಿತವಾಗ್ಲೂ ಪೇರೆಂಟ್ಸ್ ಗೊತ್ತಿರುತ್ತೆ. ಯಾಕಂದ್ರೆ ಮನೇಲೇ ಓದೋದ್ರಿಂದ ಮಕ್ಕಳು ಮಗು ಮಾನಸಿಕ ಒತ್ತಡಕ್ಕೆ ಒಳಗಾಗೋದಕ್ಕೆ ಸಾಧ್ಯ ಇಲ್ಲ. ಆ ಮಗುವಿನ ಪ್ರಯತ್ನ ಏನು ಓದೋದ್ರಲ್ಲಿ ಅದೆಲ್ಲ ಇವ್ರು ಕಣ್ಣಾರೆ ನೋಡಿರ್ತಾರೆ. ಹಾಗಾಗಿ ನೀನು ಪ್ರಯತ್ನ ಮಾಡಿದೀಯಾ, ನೀನ್ ಎಫರ್ಟ್ ಹಾಕಿದೀಯಾ, ಆದ್ರೆ ಇಷ್ಟು ಬಂದಿದೆ ಇರ್ಲಿ, ನೆಕ್ಸ್ಟ್ ಟೈಮ್ ಇನ್ನೂ ಎಫರ್ಟ್ ಹಾಕು, ಬರೆದು ಪ್ರಾಕ್ಟೀಸ್ ಮಾಡು, ಅದ್ರಲ್ಲಿ ಏನ್ ನೀನ್ ಯಾಕೆ ಫೇಲ್ಯೂರ್ ಆಗಿದೆ ಅನ್ನೋದನ್ನ ನೀನ್ ಕೂತ್ಕೊಂಡು ಯೋಚನೆ ಮಾಡು ಅಂತ ಹೇಳಿ ಮಗುವಿನ ಒಂದು ಒತ್ತಡವನ್ನ ಕಡಿಮೆ ಮಾಡಿ ಅವರಲ್ಲಿ ಆತ್ಮವಿಶ್ವಾಸವನ್ನ ಹೆಚ್ಚಿಸಿ ಮುಂದೆ ಮತ್ತೆ ಬೆಳವಣಿಗೆ ಆಗೋದಿಕ್ಕೆ, ಮುಂದೆ ಅತಿ ಹೆಚ್ಚು ಅಂಕಗಳನ್ನ ತಗೊಳ್ಳೋದಿಕ್ಕೆ ಅಥವಾ ಮಗುವಿನ ಮಾನಸಿಕ ಒತ್ತಡವನ್ನ ನಿಭಾಯಿಸೋದಿಕ್ಕೆ ಪೇರೆಂಟ್ಸ್ ಪ್ರೀತಿಯಿಂದ ಮಾತಾಡಿ ಅವರನ್ನ ಕಾಳಜಿ ವಹಿಸಬೇಕಾಗುತ್ತೆ. ಖಂಡಿತ ಆಗ ಮಗು ಆ ಒತ್ತಡದಿಂದ ಹೊರಬರೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನ ಸ್ನೇಹಿತರು, ಒಳ್ಳೆಯ ಸ್ನೇಹಿತರನ್ನ ಹೊಂದ್ಬೇಕು.

0: ಆಗುತ್ತೆ ಮಗು. ಮಕ್ಕಳಿಗೆ ಅದು ಗೊತ್ತಾಗುತ್ತೆ ಯಾರು ತಮ್ಮ ಪರವಾಗಿರೋಂತ ಸ್ನೇಹಿತರು, ಯಾರು ವಿರುದ್ಧವಾಗಿರೋಂತ ಸ್ನೇಹಿತರು ಅನ್ನೋದು ಗೊತ್ತಾಗುತ್ತೆ. ಅವ್ರು ಏನೇ ಇದ್ರು ಅವರ ಒಳ್ಳೆ ಒಳ್ಳೆಯ ಒಂದು ಸ್ನೇಹಿತರ ಒಂದು ಬಳಗವನ್ನ ಮಾಡಿಕೊಂಡು ಅಥವಾ ಒಳ್ಳೆ ದಿನನಿತ್ಯ ಆ ಮಗು ದೈಹಿಕವಾಗಿ ಆಟ ಆಡೋದ್ರಿಂದ ಹೊರಗಡೆ ಹೋಗಿ ಆಟ ಎಲ್ಲರ ಸ್ನೇಹಿತರ ಜೊತೆ ಆಟ ಆಡೋದ್ರಿಂದ ಆ ಒತ್ತಡದಿಂದ ಹೊರಬರೋದಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ಫ್ರೆಂಡ್ಸ್ ಜೊತೆ ಅದನ್ನ ಹೇಳ್ಕೊಂಡಂತ ಸಂದರ್ಭದಲ್ಲಿ ಆಗಲೂ ಕೂಡ ಮಕ್ಕಳಿಗೆ ಅದಕ್ಕೆ ಒತ್ತಡದಿಂದ ಹೊರಬರೋದಕ್ಕೆ ಸ್ನೇಹಿತರ ಒಂದು ಮಾತುಗಳು ಅವರಲ್ಲಿ ಆತ್ಮವಿಶ್ವಾಸವನ್ನು ಹೆಚ್ಚಿಸೋದಕ್ಕೆ ಖಂಡಿತವಾಗ್ಲೂ ಅದು ಕಾರಣ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ.
1: ಒಂದೊಳ್ಳೆ ಸಲಹೆ ಸಂದೇಶ ನೀಡಿದ್ರಿ ಮೇಡಮ್. ಮೇಡಮ್, ಇದುವರೆಗೂ ನಮ್ಮ ಜೊತೆ ಇದ್ದು ಮಕ್ಕಳ ಮಾನಸಿಕ ಆರೋಗ್ಯದ ಬಗ್ಗೆ ಒಂದಿಷ್ಟು ವಿಚಾರವನ್ನ ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಾ. ಹಾಗಾಗಿ ಜನಧ್ವನಿ ಪರವಾಗಿ ಹಾಗೂ ಕೇಳುಗರ ಪರವಾಗಿ ಧನ್ಯವಾದಗಳು ಮೇಡಮ್.
0: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು, ಎಲ್ಲರಿಗೂ ಧನ್ಯವಾದಗಳು.
1: ಕೇಳುಗರೇ, ಇದುವರೆಗೂ ಕೇಳ್ತಾ ಇದ್ರಿ ಮನೆಯ ಮೊದಲ ಪಾಠಶಾಲೆ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಎಂ ಆರ್ ಆಶಯರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನ. ಮುಂದಿನ ಸಂಚಿಕೆಯಲ್ಲಿ ಇದೇ ಕಾರ್ಯಕ್ರಮದ ಮುಂದುವರಿದ ಭಾಗದಲ್ಲಿ ಶಾಲೆಯ ವಾತಾವರಣ ಮಕ್ಕಳ ಮನಸ್ಥಿತಿಗೆ ಹೇಗೆ ಪರಿಣಾಮ ಬೀರುತ್ತೆ, ಹಾಗೆ ಮಕ್ಕಳಲ್ಲಿ ಭಯ ಮತ್ತು ಆತಂಕವನ್ನ ಕಡಿಮೆ ಮಾಡಲು ಏನೆಲ್ಲ ಕ್ರಮಗಳು ಅಗತ್ಯ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
2: ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು ಎಂಬ ಕವಿವಾಣಿಯಂತೆ ಹಿರಿಯರ ಅನುಭವ, ಗುರುಗಳ ಮಾರ್ಗದರ್ಶನ, ತಂದೆ ತಾಯಂದಿರ ಪ್ರೀತಿ ವಾತ್ಸಲ್ಯದ ಜೊತೆಗೆ ಮಗುವಿನ ಕಲಿಕಾ ಸಾಮರ್ಥ್ಯವನ್ನು ಅನಾವರಣಗೊಳಿಸುವ ಕಾರ್ಯಕ್ರಮವೇ
3: ಮನೆಯೇ ಮೊದಲ ಪಾಠಶಾಲೆ.
2: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಗ್ಗೆ 10:20
3: ಹಾಗೂ ಮರು ಪ್ರಸಾರ ಸೋಮವಾರ ಮಧ್ಯಾಹ್ನ 3:40
2: ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
4: ಕೇಳುಗರೆ, ಇದುವರೆಗೂ ಮನೆಯ ಮೊದಲ ಪಾಠಶಾಲೆ ಕಾರ್ಯಕ್ರಮ ಬಿತ್ತರಗೊಂಡಿತು. ಪ್ರಿಯ ಕೇಳುಗರೆ, ಇಲ್ಲಿಗೆ ಇವತ್ತಿನ ನಮ್ಮ ಕಾರ್ಯಕ್ರಮಗಳ ಪ್ರಸಾರವನ್ನು ಮುಕ್ತಾಯ ಮಾಡುತ್ತಿದ್ದೇವೆ. ಮುಂದಿನ ನಮ್ಮ ಪ್ರಸಾರದ ಸಮಯ ನಾಳೆ ಬೆಳಗ್ಗೆ 6:30 ಆರಂಭವಾಗುತ್ತದೆ. ನಮ್ಮ ಕಾರ್ಯಕ್ರಮದ ಕುರಿತು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಲು ಪತ್ರ ಬರೆಯಿರಿ. ನಮ್ಮ ವಿಳಾಸ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ, 3ನೇ ಮಹಡಿ, ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು. SMS ಮೂಲಕವೂ ಸಹ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಬಹುದು. ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900005319. ನಮಸ್ಕಾರ, ಶುಭರಾತ್ರಿ.